ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಆಶ್ವಯುಜ ಮಾಸದ 5ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 27ನೇ ತಾರೀಖು ಭಾನುವಾರ. ಈಗ ಸಮಯ 5:56:45. ನಮ್ಮ ಪ್ರೀತಿಯ ಕೇಳುಗರಿಗೆಲ್ಲ ಶ್ರುತಿ ಸಂಜೀವ್ ಹಾರೈಸುವ ಶುಭೋದಯ. ಶುಭ ನುಡಿ. ಸಂಗೀತ ಎನ್ನುವುದು ಕಲೆಯ ಅತ್ಯುನ್ನತ ರೂಪ. ಅದನ್ನು ಅನುಭವಿಸಬಲ್ಲವರಿಗೆ ಅದಕ್ಕಿಂತ ಶ್ರೇಷ್ಠವಾದ ಪೂಜೆಯಿಲ್ಲ, ಹೀಗೆಂದಿದ್ದಾರೆ ಸ್ವಾಮಿ ವಿವೇಕಾನಂದ.

ಆಕಾಶವಾಣಿ ಮಡಿಕೇರಿ, ಸಮಯ 6 ಗಂಟೆಯಾಗಲಿದೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಮಧೂರು ಮೋಹನ ಕಲ್ಲುರಾಯ ಅವರಿಂದ ಚಿಂತನ, 6:35 ರೈತರಿಗೆ ಸಲಹೆ ಕೇಳುವಿರಿ, 6:40 ಸ್ವರಮಾಧುರ್ಯ, 7:15 ಭಾವಗೀತೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:35 ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ, 8:50 ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ಬೆಳಗ್ಗೆ 9:05 ವಿಶ್ವ ಪ್ರವಾಸ ದಿನ ಕುರಿತ ವಿಶೇಷ ಕಾರ್ಯಕ್ರಮ, 9:30 ಕೊಡವಸಿರಿ ಕಾರ್ಯಕ್ರಮದಲ್ಲಿ ಕಾನೂರು ಕೋತೂರು ಮಹಿಳಾ ಮಂಡಳಿ ವತಿಯಿಂದ ನಾಟಕ ನಂಗ ಬದಲಾಕೊಂಡು, ನಿರ್ಮಾಣ ಬಾಳೆಯಡ ದಿವ್ಯಾ ಮಂದಪ್ಪ. ಇಂದು ಬೆಳಗ್ಗೆ 10:00 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 10:15 ಚಿಣ್ಣರ ಲೋಕ, ಮಕ್ಕಳಿಗಾಗಿ ನೇರ ಫೋನ್ಇನ್ ಕಾರ್ಯಕ್ರಮ, ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 10:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಭಜನ, 10:55 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶದ ಜನರನ್ನುದ್ದೇಶಿಸಿ ಮಾಡಲಿರುವ ಭಾಷಣ ಮನ್ ಕಿ ಬಾತ್ನ 138ನೇ ಕಂತು ಪ್ರಸಾರವಾಗಲಿದೆ. 11:30 ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, ಕನ್ನಡ ಅವತರಣಿಕೆಯ ಅನುವಾದ ಕೆ ಸತ್ಯಪ್ರಸಾದ್ ಮತ್ತು ರಾಧಾ ಪ್ರಸಾದ್, ನಿರ್ಮಾಣ ಆಶಾ ಮತ್ತು ಕೆವಿ ಕುಶಾಲಪ್ಪ, ಪ್ರಸ್ತುತಿ ಬಿಎಸ್ ಸುಬ್ರಹ್ಮಣ್ಯ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉದ್ಯಮಿ ಮತ್ತು ವಿವಿಧ ಕಲೆಗಳಲ್ಲಿ ಉದ್ಯಮಿಗಳನ್ನು ಬೆಳೆಸುತ್ತಿರುವ ರೇವತಿ ನಾಗರಾಜ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕೆಎಲ್ ರಾಜೇಶ್ವರಿ. 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ವಿಶ್ವ ಹೃದಯ ದಿನದ ಮಹತ್ವ, ಈ ಕುರಿತು ಡಾಕ್ಟರ್ ಬಿವಿ ಮಂಜುನಾಥ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಅಗ್ರಿ ಉಡಾನ್ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಇನ್ನು ಇಂದು ಮಧ್ಯಾಹ್ನ 1:20 ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ತ ಚಿತ್ತಾರ, ಇದರಲ್ಲಿ ಚಿತ್ರನಟ ಅನಂತ್ ನಾಗ್ ಅವರ ಕುರಿತ ಮಾಹಿತಿ, ಪ್ರಸ್ತುತಿ ಬಿಎಸ್ ರಫೀಕ್ ಅಹಮದ್. 1:40 ಪ್ರಸ್ತುತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 2:40 ಕಾರ್ಮಿಕರಿಗಾಗಿ ಕಾರ್ಯಕ್ರಮ, 3:00 ಗೀತಮಾಧುರ್ಯ ನೇರ ಫೋನ್ಇನ್ ಕಾರ್ಯಕ್ರಮ, ಇದು ಜನಪದ ಗೀತೆ ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಪದ್ಮಾವತಿ ಬಿಎಂ, ನಿರ್ವಹಣೆ ಎಂ ಶಕುಂತಲಾ. 4:00 ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಭಾವಯಾನ, 4:30 ನೆನಪು ನಿನಾದ, 5:00 ಯುವವಾಣಿಯಲ್ಲಿ ಯುವಲಹರಿ, ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಸಾಹಿತಿಗಳಾದ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಯುವ ಸಮೂಹ

ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಕೇಳೋಣ ಬಡ್ಡೀರ ಮಣಿಚೆಂಗಪ್ಪ ಅವರ ರಚನೆ ಸ್ವಾಮಿಗುರು ಕಾರುಣನೆ. ಹಾಡಿದ್ದಾರೆ ವಿಜಯ್ ಅರಸ್.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ಚಿಂತನ ಮದ್ದೂರು ಮೋಹನ ಕಲ್ಲೂರಯ್ಯ ಅವರಿಂದ.
1: ಒಮ್ಮೆ ಕೈಯ ಬೆರಳುಗಳಲ್ಲಿ ಜಗಳ ಹುಟ್ಟಿಕೊಂಡಿತಂತೆ. ನಾನು ಮೇಲು ನಾನು ಮೇಲು ಎಂದು ಎಲ್ಲಾ ಬೆರಳುಗಳು ವಾದ ಮಾಡಲು ಆರಂಭಿಸಿದುವಂತೆ. ಪ್ರತಿಯೊಂದು ಬೆರಳು ತಾನು ಇಲ್ಲವಾದರೆ ಕೈಯಿಂದ ಏನೂ ಮಾಡಲು ಸಾಧ್ಯವಿಲ್ಲ, ಕಿರುಬೆರಳು ನಾನೇ ದೇವರನ್ನು ಮೊದಲು ನೋಡುವವ ಎಂದರೆ ಉಂಗುರದ ಬೆರಳು ನಾನು ಉಂಗುರ ಧರಿಸಿಲ್ಲವಾದರೆ ಇಡೀ ಕೈಗೆ ಯಾವುದು ಅಲಂಕಾರ ಇದೆ ಎಂದು ಹೇಳಿತಂತೆ. ನಡುವಿನ ಬೆರಳು ನಾನೇ ಉದ್ದ, ನಡುವಿನಲ್ಲಿ ನಾನೇ ಇದ್ದು ಆ ಕಡೆ ಈ ಕಡೆ ಇಬ್ಬರು ನನಗೆ ಸಹಾಯಕರು ಎಂದಿತಂತೆ. ಆಗ ತೋರು ಬೆರಳು, ಒಬ್ಬನನ್ನು ಗುರುತಿಸಲು ನಾನೇ ಬೇಕು, ಉಳಿದವರು ಸುಮ್ಮನೆ ತಲೆ ಬಗ್ಗಿಸಿ ಇರಬೇಕು ಎಂದು ಹೇಳಿದಾಗ ಹೆಬ್ಬೆರಳು ಹೇಳಿತಂತೆ, ನಿಮ್ಮೆಲ್ಲರನ್ನೂ ಆಧರಿಸುವ ದೇಹದ ರಕ್ಷಣೆಗೆ ನಿಮಗೆ ಬಲ ತುಂಬಲು ನಾನು ಬೇಕೇ ಬೇಕು. ಮುಷ್ಟಿಗಟ್ಟಿಯಾಗಿದ್ದರೆ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳಬಹುದು, ಇಲ್ಲವಾದರೆ ಅದೋ ಗತಿ ಎಂದಿತಂತೆ. ಆಗ ಸಂತರೊಬ್ಬರು ಬಂದು, ನೀವೆಲ್ಲರೂ ಜತೆಗೆ ಒಂದು ಉದ್ದೇಶಕ್ಕೆ ದುಡಿದರೆ, ನಿಮ್ಮಿಂದಾದ ಸೇವೆಯನ್ನು ಮಾಡಿದರೆ ನಿಮ್ಮನ್ನು ಪಡೆದಿರುವ ಆ ವ್ಯಕ್ತಿಯ ಬದುಕು ನೆಮ್ಮದಿ ಮತ್ತು ಸಮೃದ್ಧಿಯದ್ದಾಗುತ್ತದೆ ಎಂದು ಹೇಳಿದರಂತೆ. ಸಂಪತ್ತಿನಲ್ಲಿ, ಸ್ಥಾನಮಾನದಲ್ಲಿ, ಯೋಗ್ಯತೆಯಲ್ಲಿ, ದೈಹಿಕ ಸಾಮರ್ಥ್ಯದಲ್ಲಿ, ಬೌದ್ಧಿಕ ಚಾತುರ್ಯದಲ್ಲಿ, ಶ್ರಮದಿಂದ ದುಡಿಯುವಲ್ಲಿ, ಓದಿದ್ದನ್ನು ನೆನಪಿಟ್ಟುಕೊಳ್ಳುವುದರಲ್ಲಿ, ಬರವಣಿಗೆಯಲ್ಲಿ, ವಾಕ್ ಸಾಮರ್ಥ್ಯದಲ್ಲಿ ಸಮಾನತೆ ಸಾಧ್ಯವೇ ಎಂದು ಯಾರಾದರೂ ಪ್ರಶ್ನಿಸಿದರೆ, ಯಾಕೆ ಸಾಧ್ಯವಿಲ್ಲ? ಅವಕಾಶ ಸಿಕ್ಕಿದರೆ, ಶ್ರದ್ಧೆಯಿಂದ ಶ್ರಮವಹಿಸಿ ಅಭ್ಯಾಸ ಮಾಡಿದರೆ ಎಲ್ಲರಿಗೂ ಎಲ್ಲವೂ ದಕ್ಕಬಹುದು. ಎಷ್ಟೋ ಸಂದರ್ಭಗಳಲ್ಲಿ ಅವಕಾಶ ಸಿಕ್ಕಿದರೂ ದೇಹ ಅದಕ್ಕೆ ಒಪ್ಪಬೇಕು. 45 ಕೆಜಿ ತೂಕವಿರುವ ವಿದ್ಯಾರ್ಥಿ, 45 ಕೆಜಿ ತೂಕವಿರುವ ವಿದ್ಯಾರ್ಥಿಗೆ ಅವನದೇ ತರಗತಿಯಲ್ಲಿರುವ 70 ಕೆಜಿ ತೂಕ ಇರುವ ವಿದ್ಯಾರ್ಥಿಯಷ್ಟು ದೈಹಿಕ ಶಕ್ತಿ ಸಾಮರ್ಥ್ಯ ಇದ್ದೀತೆ? ತರಗತಿಯಲ್ಲಿ ಒಬ್ಬ ಆಟೋಟದಲ್ಲಿ ಬುದ್ಧಿವಂತನಾಗಿ ಸಾಮರ್ಥ್ಯವಂತನಾಗಿದ್ದರೆ ಇನ್ನೊಬ್ಬ ಓದಿನಲ್ಲಿ ಮುಂಚೂಣಿಯಲ್ಲಿದ್ದು ಒಮ್ಮೆ ಪಾಠ ಕೇಳಿದರೆ ಅದನ್ನು ಕೂಡಲೇ ಗ್ರಹಿಸಿ ನೆನಪಿಟ್ಟುಕೊಳ್ಳುವ ಸಹಜವಾದ ಬುದ್ಧಿಶಕ್ತಿ ಬಾಲ್ಯದಿಂದಲೇ ಅವರ ಅಪ್ಪ ಅಮ್ಮನ ಜೀನ್ಸಿಂದಲೇ ಬಂದಿರಬಹುದು. ಹಾಗೆಂದು ಅವನು ಬುದ್ಧಿವಂತ, ಇವನು ಹೆಡ್ಡ ಎಂದು ಹೇಳಲಾಗುವುದಿಲ್ಲ. ಇವತ್ತಿನ ವ್ಯಾವಹಾರಿಕ ಪ್ರಪಂಚದಲ್ಲಿ ಹಣ ಮಾಡಲು ಯಾವ ದಾರಿ ಎಂಬುದನ್ನು ತಿಳಿದು ಅವನ ಹಾಗೆ ಇವನೂ ಆಗಬೇಕು ಎಂಬ ಧೋರಣೆಯಿಂದ ಹಿರಿಯರು ಯುವ ಮನಸ್ಸುಗಳ ಸಹಜ ಪ್ರತಿಭೆಗಳಿಗೆ ಅವಕಾಶ ಕೊಡುವುದಿಲ್ಲ. ಅವಕಾಶ ವಂಚಿತರಾಗಿ ಪ್ರತಿಭೆಗಳು ಕಮರಿ ಹೋಗಬಾರದು ಎಂಬ ನೆಲೆಯಲ್ಲಿ ಸಮಾನತೆಯ ಮಂತ್ರದ ಮುಖೇನ ಸಂವಿಧಾನವೂ ವಿಶೇಷವಾದ ಕಾನೂನನ್ನು ಮಾಡಿ ಅನುಷ್ಠಾನದ ಬಗೆಗೆ ವಿಶೇಷ ಪ್ರಾತಿನಿಧ್ಯವನ್ನು ನೀಡಿದೆ. ರ್ಯಾಂಕ್ ಪಡೆದು ಅಗ್ರಸ್ಥಾನಿಯಾಗಿ ನಿಂತ ಪ್ರತಿಭೆಗೆ ಉತ್ತಮವಾಗಿ ತರಗತಿಯನ್ನು ನಡೆಸಿ ಪಾಠ ಮಾಡಲು ಬಾರದೇ ಇರಬಹುದು. MBBS MD ಮಾಡಿದವನಿಗಿಂತ ಬರೇ BAMS ಮಾಡಿದವನಲ್ಲಿ ರೋಗಿಗಳು ಹೆಚ್ಚಾಗಿ ಹೋಗಿ ತಮ್ಮ ರೋಗ ಗುಣಪಡಿಸಿಕೊಳ್ಳಬಹುದು. ಸಿವಿಲ್ ಇಂಜಿನಿಯರಿಗಿಂತ ಮೇಸ್ತ್ರಿಗಳೇ ಕೆಲಸದ ಬಗೆಗೆ ಹೆಚ್ಚಿನ ತಾಂತ್ರಿಕತೆ ಜಾಣ್ಮೆ ತೋರಿಸಬಹುದು. ಬೌದ್ಧಿಕ ಸಾಮರ್ಥ್ಯದಲ್ಲಿ, ಶಾರೀರಿಕ ಸಾಮರ್ಥ್ಯದಲ್ಲಿ ಸಮಾನತೆಯನ್ನು ಒತ್ತಡಪೂರ್ವಕ ಹೇರಲು ಹೋಗಬಾರದು. ಅವರವರ ಅವಕಾಶದಲ್ಲಿ, ಅವರವರು ಮಾಡಿರುವ ಸಾಧನೆಯ ಮಾಪನದಲ್ಲಿ ಅವರವರ ಯೋಗ್ಯತೆಯ ಮಾಪನ ಆಗಬೇಕು. ಹೊಣೆಗಾರಿಕೆ, ಕೌಶಲತೆ, ಬದ್ಧತೆ ಎಂಬುದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕೆಲಸದಲ್ಲಿದ್ದರೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕಿದು ದಾರಿ ಎಂಬ ಸಮಾಧಾನ ತಂದುಕೊಂಡರೆ ಭೌತಿಕವಾಗಿ ಅಸಮಾನತೆ ಕಂಡರೂ

0: ಸಾಮಾಜಿಕವಾಗಿ ಸಮಾನತೆಯನ್ನು ಗ್ರಹಿಸಬಹುದು, ಗ್ರಹಿಸಬೇಕು.
1: ಮದ್ದೂರು ಮೋಹನ ಕಲ್ಲೂರು ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 6:35. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:10. ಶ್ರೋತೃಗಳೇ, ಈಗ ರೈತರಿಗೆ ಸಲಹೆ.
1: ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ.
0: ಕರಿಮೆಣಸು ಪೈಪರ್ ನೈಗ್ರಮ್ ಸಸ್ಯನಾಮದ ಪೈಪರೇಸಿ ಸಸ್ಯ ಕುಟುಂಬಕ್ಕೆ ಸೇರಿದ ಬಹುವಾರ್ಷಿಕ ಸಾಂಬಾರು ಬೆಳೆ. ಇದನ್ನು ಸಾಂಬಾರು ಬೆಳೆಗಳ ರಾಜ ಎಂದು ಕರೆಯುತ್ತಾರೆ. ಕೊಡಗಿನಾದ್ಯಂತ ಕಾಫಿ, ಕಿತ್ತಳೆ, ಅಡಿಕೆ ಮತ್ತು ಏಲಕ್ಕಿ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಸುಮಾರು 8,880 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ. ಕರಿಮೆಣಸನ್ನು ಸಾಂಬಾರು ವಸ್ತುವಾಗಿ ಅಡುಗೆ ತಿಂಡಿ ತಿನಿಸುಗಳಲ್ಲಿ ಬಳಸುವುದಲ್ಲದೆ ಇದರಿಂದ ಓಲಿಯೋರೆಸಿನ್ ಎಂಬ ಅಂಶವನ್ನು ಬೇರ್ಪಡಿಸಿ ಔಷಧಿ ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಬಳಸಲಾಗುತ್ತಿದೆ. ಈ ಬೆಳೆಗೆ ಫಲವತ್ತಾದ ಹೆಚ್ಚು ಸಾವಯವ ಪದಾರ್ಥಗಳಿಂದ ಕೂಡಿದ ನೀರು ಬಸಿದು ಹೋಗುವಂತಹ ಮಣ್ಣು ಸೂಕ್ತವಾದದ್ದು. ಸಾಮಾನ್ಯವಾಗಿ ಮಣ್ಣಿನ ರಸಸಾರ 4.5-6.5 ಇರುವ ಎಲ್ಲ ಮಣ್ಣಿನಲ್ಲಿಯೂ ಸಹಜವಾಗಿ ಇದನ್ನು ಬೆಳೆಯಬಹುದು. ಕರಿಮೆಣಸು ಆರ್ದ್ರತೆಯಿಂದ ಕೂಡಿರುವ ಉಷ್ಣವಲಯದ ಸಸ್ಯವಾಗಿದ್ದು ಸಾಕಷ್ಟು ಆರ್ದ್ರತೆ ಮತ್ತು ಮಳೆಯನ್ನು ಬಯಸುತ್ತದೆ. ಕರಿಮೆಣಸನ್ನು ಪಶ್ಚಿಮಘಟ್ಟದ ಉಷ್ಣ ಮತ್ತು ಆರ್ದ್ರತೆಯಿಂದ ಕೂಡಿರುವ ಬೆಟ್ಟ ಮತ್ತು ಸಮತಟ್ಟಾದ ಪ್ರದೇಶದಲ್ಲಿ ಬೆಳೆಯಬಹುದಾಗಿದೆ. ಪನಿಯೂರ್ 1 ಮತ್ತು ಪನಿಯೂರ್ 3 ಹೈಬ್ರಿಡ್ ತಳಿಗಳನ್ನು ಕರಿಮೆಣಸು ಸಂಶೋಧನಾ ಕೇಂದ್ರ ಪನಿಯೂರ್ನಿಂದ ಬಿಡುಗಡೆ ಮಾಡಲಾಗಿದೆ. ಐಐಎಸ್ಆರ್ ಗಿರಿಮುಂಡ ಮತ್ತು ಐಐಎಸ್ಆರ್ ಮಲಬಾರ್ ಎಕ್ಸೆಲ್ ಎಂಬ ಎರಡು ಹೈಬ್ರಿಡ್ ತಳಿಗಳನ್ನು ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಕೇಂದ್ರ ಕಲ್ಲಿಕೋಟೆ ಇಲ್ಲಿಂದ ಬಿಡುಗಡೆ ಮಾಡಲಾಗಿದೆ. ಪನಿಯೂರ್ 1, 2, 3, 4, 5, 6 ಮತ್ತು 7 ಕೇರಳ ಕೃಷಿ ವಿಶ್ವವಿದ್ಯಾಲಯ ಶುಭಕರ ಶ್ರೀಕರ ಪಂಚಮಿ ಪೌರ್ಣಮಿ ಐಐಎಸ್ಆರ್ ಶಕ್ತಿ ಬೇರು ಕೊಳೆ ರೋಗವನ್ನು ತಡೆದುಕೊಳ್ಳುತ್ತದೆ. ಐಐಎಸ್ಆರ್ ತೇವಂ ಕೊಳೆ ರೋಗಕ್ಕೆ ನಿರೋಧಕ ಶಕ್ತಿ ಬೆಟ್ಟ ಮತ್ತು ಸಮತಟ್ಟು ಪ್ರದೇಶದಲ್ಲಿ ಸೂಕ್ತ ತಳಿಯಾಗಿದೆ. ಐಐಎಸ್ಆರ್ ತೇವಂ ಇದು ಕೊಳೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಬೆಟ್ಟ ಮತ್ತು ಸಮತಟ್ಟು ಪ್ರದೇಶದಲ್ಲಿ ಬೆಳೆಯಲು ಸೂಕ್ತವಾಗಿದೆ. ಇದುವರೆಗೆ ಹೇಳಿದ ತಳಿಗಳು ಹೆಚ್ಚು ಪ್ರಚಲಿತವಾಗಿದ್ದು ಕೊಡಗಿನ ವಾತಾವರಣಕ್ಕೆ ಸೂಕ್ತವಾಗಿವೆ. ಇಳಿಜಾರು ಪ್ರದೇಶದಲ್ಲಿ ಕಾಳು ಮೆಣಸಿನ ಬೇಸಾಯ ಮಾಡುವಾಗ ದಕ್ಷಿಣಾಭಿಮುಖವಾಗಿರುವ ಜಾಗವನ್ನು ಬಿಟ್ಟು ಉತ್ತರಕ್ಕೆ ಅರ್ಧ ಮತ್ತು ಪೂರ್ವೋತ್ತರ ಜಾಗಕ್ಕೆ ಇಳಿಜಾರಿರುವ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಮೇಯಿಂದ ಜೂನ್ ತಿಂಗಳಿನಲ್ಲಿ ಬೀಳುವ ಮೊದಲ ಮಳೆಯ ನಂತರ ಹಾಲವಾಣ, ಹವಳಿಗೆ, ನೊಗವಾರ, ಸಿಲ್ವರ್ ಓಕ್, ಗ್ಲಿರಿಸೀಡಿಯಾ ಮುಂತಾದ ಮರಗಳ ಗಿಡಗಳನ್ನು 50 cm x 50 cm x 50 cm ಅಳತೆಯ ಗುಂಡಿ ಮಾಡಿ ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣಿನಿಂದ ಮುಚ್ಚಿ 4 m x 4 m ಅಥವಾ 5 m x 5 m ಅಂತರದಲ್ಲಿ ನೆಡಬೇಕು. ಮಳೆಗಾಲ ಪ್ರಾರಂಭವಾದಾಗ ಆಧಾರ ಮರದ ಉತ್ತರ ಭಾಗದಲ್ಲಿ ಆಧಾರ ಮರದಿಂದ 30 cm ದೂರದಲ್ಲಿ 50 cm ಘನಾಕಾರದ ಗುಂಡಿ ತೆಗೆದು ಮೇಲ್ಮಣ್ಣು 5 kg ಕೊಟ್ಟಿಗೆ ಗೊಬ್ಬರ, 150 g ಶಿಲಾರಂಜಕ ಅಥವಾ ರಾಕ್ ಫಾಸ್ಫೆಟ್, 1 g ಬೇವಿನ ಹಿಂಡಿ ಮತ್ತು 50 g ಟ್ರೈಕೋಡರ್ಮಾವನ್ನು ಕರಿಮೆಣಸು ಗಿಡ ನೆಡುವಾಗ ಹಾಕಿ ಮುಚ್ಚಬೇಕು. ಮಳೆಗಾಲ ಆರಂಭ ಆದ ಉಡನೆ ಪ್ರತಿಯೊಂದು ಗುಂಡಿಗೆ 2-3 ಕಾಳು ಮೆಣಸಿನ ಬೇರು ಬಿಟ್ಟ ಗಿಡಗಳನ್ನು ನೆರಳು ಮರದ ಬುಡದಿಂದ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ 45 cm ದೂರದಲ್ಲಿ ಕನಿಷ್ಠ 1 ಗಿಣ್ಣು ಭೂಮಿಯಲ್ಲಿ ಸೇರಿರುವಂತೆ ನಾಟಿ ಮಾಡಬೇಕು. ರೈತರಿಗೆ ಸಲಹೆ ಕೇಳಿದಿರಿ.

ಶ್ರೋತೃಗಳೇ, ಇಂದು ಸಂಜೆ 6:51ಕ್ಕೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಆಹಾರದ ಕಲಬೆರಕೆ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮೋಹನ್ ನಾಯಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:40. ಈಗ ಸ್ವರ ಮಾಧುರ್ಯ. ಇಂದು ಕೇಳೋಣ ಜಿಎನ್ ಬಾಲಸುಬ್ರಹ್ಮಣಿ ಅವರ ಕೃತಿ ರಂಜಿನಿ ನಿರಂಜಿನಿ. ಗಾಯಕರು ನಾಗವಲ್ಲಿ ನಾಗರಾಜ್, ರಾಗ ರಂಜನಿ, ಆದಿತಾಳ.

ಇದುವರೆಗೆ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯಲ್ಲಿ ಜಿಎನ್ ಬಾಲಸುಬ್ರಹ್ಮಣ್ಯವರ ಕೃತಿಯನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಶ್ರೋತೃಗಳೇ, ಇದೀಗ ಕೆಲವು ಪ್ರಕಟಣೆಗಳು. ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಡೆಹ್ರಾಡೂನ್ ಇಲ್ಲಿಗೆ 2027ನೇ ಸಾಲಿನ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಯನ್ನು 2026ರ ಡಿಸೆಂಬರ್ನಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮುಖಾಂತರ ನಡೆಸಲಾಗುವುದು ಎಂದು ತಿಳಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆರ್ಐಎಂಸಿ ವೆಬ್ಸೈಟ್ನಲ್ಲಿ ಮಾಹಿತಿ ಲಭ್ಯವಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರು ತಿಳಿಸಿರುತ್ತಾರೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಮಂಡಳಿಯು ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ಮಂಡಳಿಯು ಸಾಂದೀಪಿನಿ ಶಿಷ್ಯವೇತನ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಈ ಯೋಜನೆಯನ್ನ ರಾಜ್ಯ ಇ ಆಡಳಿತ ಇಲಾಖೆಯ ರಾಜ್ಯ ಶಿಷ್ಯವೇತನ ತಂತ್ರಾಂಶದ ಮೂಲಕ ಜಾರಿಗೊಳಿಸಲಾಗಿದೆ. ಈ ಯೋಜನೆಯ ಭಾಗವೊಂದರಲ್ಲಿ ಪ್ರಥಮ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾಮಾನ್ಯ ಪದವಿ ಕೋರ್ಸ್ಗಳನ್ನು ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗೆ ವಾರ್ಷಿಕ ನಿರ್ವಹಣಾ ವೆಚ್ಚ ರೂಪಾಯಿ 15,000 ಶಿಷ್ಯವೇತನ ಪಾವತಿಸಲಾಗುವುದು. ಈ ಯೋಜನೆಯ ಭಾಗ ಎರಡರಲ್ಲಿ ಸಿಇಟಿ, ನೀಟ್ ಸೇರಿದಂತೆ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳ ಮೂಲಕ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳಿಗೆ ದಾಖಲಾತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಶುಲ್ಕದ 2ರಷ್ಟು ಭಾಗದ ಮೊತ್ತವನ್ನು ಮರುಪಾವತಿ ಮಾಡಲಾಗುವುದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ 31. ವೆಬ್ಸೈಟ್ ವಿಳಾಸ ಹೀಗಿದೆ: www.ksbdb.karnataka.gov.in. ಈ ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ.

ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ತಿಂಗಳ 31ನೇ ತಾರೀಕು. ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಸರ್ಕಾರದಿಂದ ಶಾಸನಬದ್ದ ಅನುಮತಿ ಪಡೆದ ಪರಿಶಿಷ್ಟ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಪೂರ್ಣ ಅವಧಿಯಲ್ಲಿ ಒಂದು ಬಾರಿಗೆ ಪ್ರೋತ್ಸಾಹಧನ ಅಥವಾ ಉತ್ತೇಜನವನ್ನು ನೀಡಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಇದನ್ನು ಕೂಡಲೇ ಸದುಪಯೋಗ ಪಡೆದುಕೊಳ್ಳಬಹುದು.

0: क्षेत्रस्य बैंक संस्थाः ग्रामीण बैंक संस्थाः च उद्घाटिताः भवन्ति। मन्त्रालयः अवदत् यत् यूनाइटेड फोरम ऑफ बैंक यूनियंस इत्यनेन अस्मिन् मासे 28 30 दिनांक पर्यन्तम् आहूताः प्रस्तावित त्रिदिवसीय राष्ट्रव्यापी बैंक प्रदर्शनस्य दृष्ट्या एतत् निर्णयः स्वीकृतः। पुरुष क्रिकेट क्रीडायां भारत वेस्ट इंडीज दलयोः मध्ये तिसृणां क्रीडा श्रृंखलायाः प्रथम एक दिवसीय अंतर्राष्ट्रीय क्रीडा अद्य तिरुवनंतपुरम नगरस्य ग्रीन फील्ड अंतर्राष्ट्रीय क्रीडांगणे भविष्यति। क्रीडा अपराह्ने 2 आरभ्यते इति वार्ताः।
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
2: ಹೈಟೆಕ್ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ನಿಧನ ಸುದ್ದಿ. ಮಡಿಕೇರಿ ಕಾರುಗುಂದ ಕಾಲೋನಿಯ ದಿವಂಗತ ಅಣ್ಣಪ್ಪ ಅವರ ಪತ್ನಿ ಚಿಟ್ಟೆ ಇವರು 95 ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಚಿಟ್ಟೆ ಅವರ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 11 ಕಾರುಗುಂದ ಕಾಲೋನಿಯಲ್ಲಿ ನಡೆಯಲಿದೆ. ಬೆಳ್ಳೂರು ಗ್ರಾಮತ್ರ ಬಾಳೆರ ಪೌತಿ ಮಾಚಯ್ಯ ಎಂಗಡ ಪೊಣ್ಣ ಉಮ್ಮಕ್ಕಿ ಎಂಗ ಕೈಂಜೈರಲು ಮರಣಪಟ್ಟಿತು. ಅಳುವ ತಟ್ಟು ಬೈತ್ರ ಬಾಳೆರ ಉಮ್ಮಕ್ಕಿ ತಾಮನೆ ಅರಮೇರಿ ಗ್ರಾಮ ಮುಕ್ರೀರ ಇಂಡ ಆಕಿರಿ ಕಾರ್ಯ ಇಂದು ಮುಚ್ಚಿನ 12 ಐಂಡ ಸ್ವಗ್ರಾಮತ್ಲ ನಡಪ. ಕುಂಜಿಲಗಿರಿ ಗ್ರಾಮತ್ರ ಮಾಜಿ ಪಟ್ಟಾಳಕಾರ ಕೂತಂಡ ಮುತ್ತಣ್ಣ ದೊರೆಮಣಿಯ ಇಂಗ ನಿನಾಂದು ಪೊಲಕ ಮರಣಪಟ್ಟಿತು. ಅಳುವ ತಟ್ಟು ಬೈತ್ರ ಕೂತಂಡ ಮುತ್ತಣ್ಣ ದೊರೆಮಣಿ ಎಂಡ ಆಕಿರಿ ಕಾರ್ಯ ಇಂದು ಮುಚ್ಚಿನ 1 ಒಳಲು ಕುಂಜಿಲಗಿರಿಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಮೂಲತ್ತು ಕಕ್ಕಬ್ಬೆ ನಾಲಾಡಿ ಗ್ರಾಮತ್ರ ಕೋಡಿಮಣಿಯಂಡ ಒಕ್ಕ ಪಟ್ಟೆದಾರ ಶತಾಯುಷಿ ಬೆಳ್ಳಿಯಪ್ಪ ಅವ್ವಿ ಅಯ್ಯಂಗ ನಿನ್ನಾಂದು ಮಚ್ಚಣ ಮರಣಪಟ್ಟಿತ್ತು. 100 ಬಯತ್ರ ಕೋಡಿಮಣಿಯಂಡ ಬೆಳ್ಳಿಯಪ್ಪ ಅವ್ವಿ ಅಯ್ಯಂಡ ಚಾವುಕೂಟೋ ಇಂದು ಮಚ್ಚಣ 12 ಅಮ್ಮತಿಲ್ಲಿ ವಾಸವುಳ್ಳ ಅಯ್ಯಂಗಡ ಮೋವ ಜಯಗಣಪತಿ ಅಯ್ಯಂಡ ಮನೇಲಿ ದಪನ ಕಾರ್ಯ ಇಂದು ಮಚ್ಚಣ 1:30 ನಾಲಾಡಿ ಗ್ರಾಮದಲ್ಲುಳ್ಳ ಒಕ್ಕ ತೂಟುಮುಳತ್ತು ನಡಪ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಮಹಾಭಾರತ ಹೀಗೆಂದಿದೆ: ಊರಲ್ಲೊಂದು ಕೆರೆ ಇದ್ದರೆ ಅದು 10 ಬಾವಿಗಳಿಗೆ ಸಮಾನ. ಒಂದು ಸರೋವರವಿದ್ದರೆ ಅದು 10 ಕೆರೆಗಳಿಗೆ ಸಮಾನ. ಓರ್ವ ಮಗ ಅಥವಾ ಮಗಳು 10 ಸರೋವರಗಳಿಗೆ ಸಮಾನ. ಊರಲ್ಲೊಂದು ಮರವಿದ್ದರೆ ಅದು 10 ಮಕ್ಕಳಿಗೆ ಸಮಾನ.
8: ಗಿಡಮರಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಗಿಡ ಮರ ಬೆಳೆಸಿ ಜೀವ ಸಂಕುಲ ಉಳಿಸಿ.

0: ಸಕಲ ಜೀವಿಗಳ ತಾಣ ಮಣ್ಣು,
1: ವಿಷಗಳಿಂದ ಆಗುತ್ತಿದೆ ಹುಣ್ಣು,
2: ಭೂಮಿ ಹಸಿರ ಸಂಪತ್ತಿನ ಆಗರ,
1: ಕುಂದದಿರಲಿ ನಮ್ಮ ಸಡಗರ,
3: ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
4: ಆಸೆಗಳಿಗೆ ಕಡಿವಾಣ ಇರಲಿ,
1: ಕಲ್ಮಶಗಳು ಸೇರದಂತಿರಲಿ,
3: ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ ಬೇಕು.

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ, ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ ದೈ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಶೇಕಡಾ 14% ಹಿಡುವಳಿ ಮಾತ್ರ ಕೃಷಿಕ ಮಹಿಳೆಯರ ಹೆಸರಲ್ಲಿದೆ. ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ ಕಾರ್ಯಾಗಾರಕ್ಕೆ ಚಾಲನೆ. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ವಾರ್ತೆಗಳ ವಿವರ. ಗ್ರಾಮೀಣ ಉದ್ಯೋಗಸ್ಥ ಮಹಿಳೆಯರಲ್ಲಿ 77% ಮಹಿಳೆಯರು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಕೇವಲ 12% ಭೂಮಿ ಮತ್ತು 14% ಹಿಡುವಳಿಗಳು ಮಾತ್ರ ಮಹಿಳೆಯರ ಹೆಸರಿನಲ್ಲಿದೆ ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿ, 15 ಲಕ್ಷಕ್ಕೂ ಅಧಿಕ ರೈತರು ಭಾಗವಹಿಸುವ ನಿರೀಕ್ಷೆ ಇರುವ 4 ದಿನಗಳ ಕೃಷಿ ಮೇಳದಲ್ಲಿ ಪಶುಸಂಗೋಪನೆ, ರೈತರ ಆವಿಷ್ಕಾರಗಳು ಹಾಗೂ ರೈತ ವಿಜ್ಞಾನಿ ಸಂವಾದ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದರು.
1: 1000 ಮಹಿಳೆಯರಲ್ಲಿ ಕೇವಲ 2 ಮಾತ್ರ ಔಪಚಾರಿಕವಾಗಿ ಕೃಷಿ ತರಬೇತಿ ಪಡೆದಿದ್ದಾರೆ. ಇದು ಕೇವಲ ಅನ್ಯಾಯವಲ್ಲ, ಇದು ದೇಶದ ನಷ್ಟ ಇದೆ. ಅಂದ್ರೆ ಮಹಿಳೆಗೆ ಹೂಡಿಕೆ ಮಾಡುವುದು ದಾನವಲ್ಲ, ಅದು ದೇಶದ ಅತ್ಯುತ್ತಮ ಹೂಡಿಕೆ. ನಮ್ಮ ಈ ಸ್ವಸಹಾಯ ಗುಂಪುಗಳು ಇದಕ್ಕೆ ಸಾಕ್ಷಿ. 10 ರೂಪಾಯಿ ಉಳಿತಾಯದಿಂದ ಆರಂಭವಾದಂತ ಅಕ್ಕಂದಿರು ಇಂದು ಹಾಲು ಘಟಕ, ಆಹಾರ ಸಂಸ್ಕರಣೆ, ರೊಟ್ಟಿ, ಚಂದ್ಪುಡಿ ಉದ್ಯಮ ನಡೆಸುತ್ತಿದ್ದಾರೆ. ಅವರೆಲ್ಲ ಕಷ್ಟಪಟ್ಟು ಇಲ್ಲಿ ಪ್ರದೇಶದಲ್ಲಿ ತಂದಿಟ್ಟಿದ್ದಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ರೈತರು ಮಳೆಯನ್ನು ನಂಬಿ ಬಿತ್ತುತ್ತಾರೆ. ಜೊತೆಗೆ ಹಸು, ಕುರಿ, ಕೋಳಿ ಸಾಗಾಣಿಕೆ ನಮ್ಮ ಎಲ್ಲರ ವಿಮೆ ಇದು. ಇವುಗಳ ಮೇಲೆ ಹೆಚ್ಚು ಹೆಚ್ಚು ಅವಲಂಬಿತರಾಗುವುದು ಸೂಕ್ತ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಮೇಳದಲ್ಲಿ ಹೆಚ್ಚು ಸಂಗೋಪನೆ ಮತ್ತು ಮೇವಿನ ತಾಂತ್ರಿಕತೆ, ರೈತರ ಆವಿಷ್ಕಾರಗಳು, ಕೃಷಿ ಸ್ಮಾರ್ಟ್ ಆಪ್ಗಳು, ರೈತ ವಿಜ್ಞಾನ ಸಂವಾದ ಎಲ್ಲ ಒಂದೇ ಸೂರಿನಡಿ ಇವತ್ತು ಬದುವಿನವರೆಗೆ ತಲುಪಿಸಿದ್ದಾರೆ. ಮೊಬೈಲ್ನಲ್ಲಿ ಹವಾಮಾನ ನೋಡಿ, ದ್ರೋಣದಲ್ಲಿ ಔಷಧವನ್ನು ಸಿಂಪಡಿಸಿ, ಆನ್ಲೈನ್ನಲ್ಲಿ ಬೆಳೆ ಮಾರುವ ಕಾಲ ಬಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳು ಹಳ್ಳಿಯಲ್ಲೇ ಉದ್ಯೋಗ ಸೃಷ್ಟಿಸಬಹುದು.
0: ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ವಿಶ್ವ ಪ್ರವಾಸೋದ್ಯಮ ದಿನ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಒಂದು ಉಪಕ್ರಮ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸೋದ್ಯಮದ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಸಂಘದ ಕಾರ್ಯದರ್ಶಿ ವಿರೂಪಾಕ್ಷಿ ಹಂಪಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಮ್ಮ ದೇಶದ ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ, ಉದ್ಯೋಗವನ್ನು ಸೃಷ್ಟಿಸುವ ಧ್ಯೇಯೋದ್ದೇಶದೊಂದಿಗೆ ಪ್ರತಿ ವರ್ಷ ಸೆಪ್ಟೆಂಬರ್ 27ರಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ. ಕೃತಕ ಬುದ್ಧಿಮತ್ತೆಯನ್ನ ಉಪಯೋಗಿಸಿಕೊಂಡು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬದಲಾವಣೆ ಮತ್ತು ಉದ್ಯೋಗವನ್ನು ಸೃಷ್ಟಿಸುವ ಸಂಕಲ್ಪವನ್ನು ಮಾಡಲಾಗಿದೆ. ಹಂಪಿಯು ವಿಶ್ವ ಪರಂಪರಾ ತಾಣವಾಗಿದ್ದು ಪ್ರತಿ ವರ್ಷ 5-6 ಲಕ್ಷ ಜನ ಪ್ರವಾಸಿಗರು ಹಂಪಿಗೆ ಭೇಟಿ ನೀಡುತ್ತಾರೆ. ಹಂಪಿಯಲ್ಲಿ ಟ್ರಾವೆಲ್ ನೂಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದ್ದು ಪ್ರವಾಸಿಗರಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಸೌಲಭ್ಯಗಳನ್ನು ಕಲ್ಪಿಸುವ, ಪ್ರವಾಸದಿಂದ ಉತ್ತಮವಾದಂತಹ ಜ್ಞಾನಾರ್ಜನೆ ಮತ್ತು ಶ್ರೀಮಂತ ಪರಂಪರೆ ಸಂಸ್ಕೃತಿ ಕಲೆಯನ್ನು ತಿಳಿದುಕೊಳ್ಳಲು ಬಹಳ ಪ್ರಮುಖವಾಗಿದೆ.
0: ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಸ್ವಚ್ಛತೆಯೇ ಸೇವೆ ಹಾಗೂ ಸ್ವಚ್ಛತಾ ಪಾಕ್ಷಿಕದ ಹಿನ್ನೆಲೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿಯಲ್ಲಿ ಶ್ರೀ ವಿರೂಪಾಕ್ಷ ದೇವಸ್ಥಾನದ ರಥಬೀದಿ ಎದುರು ಬಸವಣ್ಣ ದೇವಸ್ಥಾನದಲ್ಲಿ ಸ್ವಚ್ಛತಾ ಶ್ರಮದಾನ ಜರುಗಿತು.

0: ಕೊಂಕಣ ರೈಲ್ವೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ರೈಲು ನಿಲ್ದಾಣದಲ್ಲಿ ಸ್ವಚ್ಛತಾ ಪಾಕ್ಷಿಕ ಆಯೋಜಿಸಿತ್ತು. ಹಿರಿಯ ವಿಭಾಗೀಯ ಅಭಿಯಂತರ ಉದಯ್ ಭಾಸ್ಕರ್ ಹಾಗೂ ಹಿರಿಯ ವಾಣಿಜ್ಯ ಮೇಲ್ವಿಚಾರಕ ಸತ್ಯನಾರಾಯಣ ಭಟ್ ನೇತೃತ್ವದಲ್ಲಿ 32 ಜನ ಸಿಬ್ಬಂದಿ ಪಾಲ್ಗೊಂಡು ಶ್ರಮದಾನ ಮಾಡಿದರು. ಅಂದಾಜು 1500 ಕಿಲೋದಷ್ಟು ಕಸವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಿದ್ದಾಗಿ ಮಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆ ಸುಧಾ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 4 ಭಾನುವಾರ ವಿಶ್ವ ನದಿಗಳ ದಿನಾಚರಣೆ. ವಿಶ್ವಾದ್ಯಂತ ನದಿಗಳ ಸಂರಕ್ಷಣೆಗಾಗಿ ಸಾರ್ವಜನಿಕರಲ್ಲಿ ಅರಿವು ಮತ್ತು ಜವಾಬ್ದಾರಿಯುತ ನಿರ್ವಹಣೆಯ ಮನೋಭಾವವನ್ನು ಉದ್ದೀಪಿಸಲು ಈ ದಿನ ಮೀಸಲಿದೆ. ವಿಶ್ವ ನದಿಗಳ ದಿನ ಜಗತ್ತಿನ ಜಲಮಾರ್ಗಗಳ ಆಚರಣೆಯಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಧುನಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಸಕಾಲಿಕ ರೋಗ ಪತ್ತೆ ಮತ್ತು ನಿಖರ ಚಿಕಿತ್ಸೆಗೆ ರೇಡಿಯಾಲಜಿ ವಿಭಾಗದ ಪಾತ್ರ ಅತ್ಯಂತ ನಿರ್ಣಾಯಕ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ನಿರ್ದೇಶಕಿ ಡಾ ಎಂ ರಜನಿ ಹೇಳಿದ್ದಾರೆ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ನಲ್ಲಿ ಪ್ರಥಮ ರಾಜ್ಯ ಮಟ್ಟದ ಸಿಎಂಇ ವಿಕಿರಣ 26 ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೃತಕ ಬುದ್ಧಿಮತ್ತೆ ಹಾಗೂ ಸುಧಾರಿತ ಇಮೇಜಿಂಗ್ ತಂತ್ರಜ್ಞಾನ ಆರೋಗ್ಯಾಕಾಂಕ್ಷಿಗಳಿಗೆ ತ್ವರಿತ ಹಾಗೂ ನಿಖರ ಚಿಕಿತ್ಸೆ ನೀಡಲು ನೆರವಾಗುತ್ತಿದೆ ಎಂದರು. 2030 ಒಳಗೆ ಮಲೇರಿಯಾ ಕೊನೆಗಾಣಿಸಲು ಕೇಂದ್ರ ಸರ್ಕಾರ ಯೋಜಿಸಿದೆ. ಹೊಸದಿಲ್ಲಿಯ ಕೇಂದ್ರ ಆರೋಗ್ಯ ಸಚಿವಾಲಯದ ಡಾ ಕಲ್ಪನಾ ಬರೋವಾ ನೇತೃತ್ವದ ತಂಡ ಕೊಡಗು ಜಿಲ್ಲೆಯ ವಿವಿಧೆಡೆ ತೆರಳಿ ಕಳೆದ 3 ದಿನಗಳಿಂದ ಸಮೀಕ್ಷೆ ಕೈಗೊಂಡಿತು. ಮಲೇರಿಯಾ ಮುಕ್ತವಾಗಲು ಕಳೆದ 5 ವರ್ಷಗಳಿಂದ ಅನುಸರಿಸಿರುವ ದಾಖಲಾತಿ ನಿರ್ವಹಣೆ ಮತ್ತು ರೋಗಿಗಳ ಚಿಕಿತ್ಸಾ ಅನುಸರಣೆ ಪರಿಶೀಲಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ತನ್ನಿಮಿತ್ತ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2021 ಅಕ್ಟೋಬರ್ 13 ಪಿಎಂ ಗತಿಶಕ್ತಿ ರಾಷ್ಟ್ರೀಯ ಬಹುಮಾದರಿ ಸಂಪರ್ಕ ಮಹಾಯೋಜನೆಗೆ ಚಾಲನೆ ನೀಡಿದರು. ದೇಶಾದ್ಯಂತ ರಸ್ತೆ, ರೈಲು, ಬಂದರು, ವಿಮಾನ ನಿಲ್ದಾಣ ಮತ್ತು ಇತರೆ ಮೂಲಸೌಕರ್ಯಗಳ ಅಭಿವೃದ್ಧಿಯನ್ನು ಒಂದೇ ಸಮಗ್ರ ವ್ಯವಸ್ಥೆಯಡಿ ಯೋಜಿಸುವ ಮಹತ್ವಾಕಾಂಕ್ಷಿ ಉಪಕ್ರಮ ಪಿಎಂ ಗತಿಶಕ್ತಿ. ಪಿಎಂ ಗತಿಶಕ್ತಿ ಯೋಜನೆ ಅಡಿ ಒಟ್ಟು 58 ಸಚಿವಾಲಯಗಳು ಮತ್ತು ಇಲಾಖೆಗಳು, 1702 ಹೆಚ್ಚು ಯೋಜನೆಗಳು, 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಭೂಸ್ವಾಧೀನ, ಪಾರಿಸಾರಿಕ ಅನುಮತಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯ, ದತ್ತಾಂಶದ ನಿಖರತೆ ಹಾಗೂ ಕಾಮಗಾರಿಗಳ ಕಾಲಮಿತಿ ಅನುಷ್ಠಾನ ಖಾತ್ರಿ ಪಿಎಂ ಗತಿಶಕ್ತಿ ಯೋಜನೆಯ ವೈಶಿಷ್ಟ್ಯವಾಗಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮ ಇಂದು ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 138 ಸಂಚಿಕೆಯಲ್ಲಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಗದುಗಿನ ಶ್ರೀರಾಮನಗರದ ಸುಡಗಾಡ್ ಸಿದ್ದರ ಸಮುದಾಯ ಭವನದಲ್ಲಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ತಾಯಂದಿರ ಜಾಗೃತಿ ಕಾರ್ಯಕ್ರಮ ಜರುಗಿತು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಅಡಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಶಿಶುಗಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ಪೋಷಣ್ ವಾಟಿಕಾ ಯೋಜನೆ ಅಡಿ ಅಂಗನವಾಡಿ ಆವರಣದಲ್ಲಿ ಗಿಡಗಳನ್ನು

0: ನೆಡುವ ಅಭಿಯಾನ ನಡೆಯಿತು. ಸಂಕ್ಷಿಪ್ತ ಸುದ್ದಿಗಳು. ನಾಡಹಬ್ಬ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲು ಕೊಡಗಿನ ಬೈಲುಕುಪ್ಪೆಯ ಬೌದ್ಧ ಭಿಕ್ಕುಗಳಿಗೆ ಆಹ್ವಾನ ನೀಡಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ 125ನೇ ಸರ್ವಸದಸ್ಯರ ವಾರ್ಷಿಕ ಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ನಡೆಯಲಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕು ಕಿನ್ನರ ಗ್ರಾಮದ ಉಪ್ಪು ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಯೋಜನೆ ರೂಪಿಸಲು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೇಕಡಾ 14ರಷ್ಟು ಹಿಡುವಳಿ ಮಾತ್ರ ಕೃಷಿಕ ಮಹಿಳೆಯರ ಹೆಸರಲ್ಲಿದೆ, ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ ಕಾರ್ಯಾಗಾರಕ್ಕೆ ಚಾಲನೆ. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:50. ಶ್ರೋತೃಗಳೇ, ಭಾವಗೀತೆಗಳು ಪ್ರಸಾರವಾಗಲಿದೆ. ಅದಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಸೆಪ್ಟೆಂಬರ್ 18ಕ್ಕೆ ಮರಣಪಟ್ಟ ಕುಮಟೂರು ಕಾರಳನ ಬೊಜ್ಜಂಗಡ ಸೋಮಯ್ಯ ಅಂಡ ಮಾದ ಕಾರ್ಯ ಇದೇ ಇರೋ ತಟ್ಟಾಂಗ್. ನಾಳೆ ತಿಂಗಳಾಚೆ ಪೊಲಕ 11 ಗಂಟೆಗೆ ಕುಟ್ಟ ಕೊಡವ ಸಮಾಜದಲ್ಲಿ ನಡಪ. ಒಕ್ಕ ಕಾರ ಊರುಕಾರ ಬೆಂದು ಚಂಗಾದೆಲ್ಲ ಇದನ್ನೇ ಆಹ್ವಾನದ ಗ್ಯಾನ್ ಮಾಡಿದ್ದು ಬರೋಣ. ಅಂಡ ಮಕ್ಕ ಮೈಮಕ್ಕ ಪಿಂಜಾ ಸಂಸಾರ ಕಾರ ಕಟ್ಟಣಿತು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th year ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
8: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
9: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
8: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
9: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
8: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
10: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870, ಮೊಬೈಲ್ 9108752744 ಅಥವಾ 9448448744.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
12: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
11: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
12: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
11: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
13: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈ

0: ಅತಿಥಿಗಳು ಸೆಂಚುರಿ ಫ್ಯಾಷನ್ ಸಿಟಿ ಪಯಂಚೇರಿ ಮೋಕ್ ಇರಿಟ್ಟಿ.
1: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
2: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
1: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
5: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
6: ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿ ಟೈಲ್ ಗ್ಯಾಲರಿ.
7: ಶ್ರೋತೃಗಳೇ, ಈಗ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಚನ್ನವೀರ ಕಣವಿಯವರ ಕವಿತೆ, ಹಾಡಿದ್ದಾರೆ ಸುರೇಖಾ.

0: ಭಾವಗೀತೆಗಳನ್ನು ಕೇಳಿದಿರಿ.
1: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ

0: ಬೇಕು ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
2: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
5: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
6: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ, ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್.
7: ಶ್ರೋತೃಗಳೇ, ಇಂದು ಬೆಳಗ್ಗೆ 10:15 ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಇದರಲ್ಲಿ ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಮನ್ ಕಿ ಬಾತ್ 138ನೇ ಆವೃತ್ತಿ. ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಗುಜರಾತ್ನಲ್ಲಿಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಸಿರು ನಿಶಾನೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ಜಗತ್ತಿನಾದ್ಯಂತ ಅಡೆತಡೆ ಇಲ್ಲದ ಇಂಧನ ವಾಣಿಜ್ಯ ಚಟುವಟಿಕೆಗಳ ಖಾತರಿಗೆ ಭಾರತ ಕರೆ. ಹಾಗೂ ಏಕದಿನ ಕ್ರಿಕೆಟ್. 3 ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳು ಹಾಗೂ ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರ ಇರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಕೇರಳಂಗೆ ಭೇಟಿ ನೀಡಲಿದ್ದಾರೆ. ತಿರುವನಂತಪುರದ ಅಮೃತಾನಂದಮಯಿ ಮಠದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ. ಬಳಿಕ ಉಪರಾಷ್ಟಪತಿಯವರು ಬಲರಾಮಪುರದ ಎಸ್ಯುಟಿ ಅಕಾಡೆಮಿಯ ಘಟಿಕೋತ್ಸವ ಸಮಾರಂಭದಲ್ಲಿಯೂ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಅಹಮದಾಬಾದ್ನಲ್ಲಿ ನಡೆಯಲಿರುವ ಹಲವು ಪ್ರಮುಖ ಅಭಿವೃದ್ದಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅವರು ಸಬರಮತಿ ಲೋಕೋಶೆಡ್ನಲ್ಲಿ ನೂತನವಾಗಿ ನಿರ್ಮಿಸಲಾದ WAG-12 ಲೋಕೋಮೋಟಿವ್ ನಿರ್ವಹಣಾ ಶೆಡ್ ಅನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಹೆಚ್ಚಿನ ಸಾಮರ್ಥ್ಯದ WAG-12 ಎಲೆಕ್ಟ್ರಿಕ್ ಲೋಕೋಮೋಟಿವ್ಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅಮಿತ್ ಶಾ ಅವರು ಸಬರಮತಿ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ನಿಲ್ದಾಣದ ವಿವಿಧ ಪುನರಾಭಿವೃದ್ದಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಇದು ಭಾರತೀಯ ರೈಲ್ವೆಯ ಪರಿಸರ ಸ್ನೇಹಿ ಕ್ರಮಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಬಳಿಕ ಸಚಿವ ಅಮಿತ್ ಶಾ ಆಚಾರ್ಯ ಪದ್ಮಸಾಗರ ಸೂರಿ ಸ್ವರಜಿ ಮಹಾರಾಜ್ ಅವರ 92ನೇ ಜನ್ಮದಿನದ ಅಂಗವಾಗಿ ಶೇಲಾದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಲಿದ್ದಾರೆ. ಜಗತ್ತಿನ ವಿವಿಧೆಡೆ ನಡೆಯುತ್ತಿರುವ ಸಂಘರ್ಷಗಳ ಸಂದರ್ಭದಲ್ಲಿ ಸಂಯಮ ಪಾಲಿಸುವಂತೆ, ಉದ್ವಿಗ್ನತೆ ತಗ್ಗಿಸುವಂತೆ, ನಾಗರಿಕರ ರಕ್ಷಣೆ ಖಾತ್ರಿಪಡಿಸುವಂತೆ ಹಾಗೂ ಇಂಧನ ಮತ್ತು ವಾಣಿಜ್ಯ ಚಟುವಟಿಕೆಗಳ ಅಡೆತಡೆ ಇಲ್ಲದ ಹರಿವನ್ನು ಕಾಯ್ದುಕೊಳ್ಳುವಂತೆ ಭಾರತ ಎಲ್ಲಾ ರಾಷ್ಟಗಳಿಗೆ ಕರೆ ನೀಡಿದೆ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ.ಎಸ್.ಜೈಶಂಕರ್, ಯುದ್ದಗಳು ನೇರವಾಗಿ ಭಾಗಿಯಾಗಿರುವ ರಾಷ್ಟಗಳ ಗಡಿಯಾಚೆಗೂ ವ್ಯಾಪಕವಾಗಿ ಪರಿಣಾಮ ಬೀರುತ್ತವೆ ಎಂದು ಹೇಳಿದ್ದಾರೆ. ಸಂಘರ್ಷಗಳು ಜಾಗತಿಕ ಭದ್ರತೆಯನ್ನು ಅಸ್ಥಿರಗೊಳಿಸುವುದನ್ನು ಮುಂದುವರೆಸಿವೆ ಮತ್ತು ತಮ್ಮ ಪ್ರದೇಶಗಳ ಆಚೆಗೂ ಪ್ರಗತಿಗೆ ಧಕ್ಕೆ ತರುವ ಹಾಗೂ ಅಭಿವೃದ್ದಿಯನ್ನು ಕುಂಠಿತಗೊಳಿಸುವ ಕೆಲಸ ಮಾಡುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪರಿಸ್ಥಿತಿಯನ್ನು ಸುಧಾರಿಸಲು ವಿಶೇಷವಾಗಿ ಆಹಾರ ಮತ್ತು ಇಂಧನ ಭದ್ರತೆಯ ಕ್ಷೇತ್ರಗಳಲ್ಲಿ ಸಾಧ್ಯವಿರುವ ಎಲ್ಲವನ್ನೂ ಮಾಡಲು ಭಾರತ ಸಿದ್ದವಾಗಿದೆ ಎಂದು ಅವರು ತಿಳಿಸಿದರು. ಗಡಿಯಾಚೆಗಿನ ಹಾಗೂ ರಾಷ್ಟ್ರ ಪ್ರಾಯೋಜಿತ ಭಯೋತ್ಪಾದನೆಯು ಜಾಗತಿಕ ವ್ಯವಸ್ಥೆಗೆ ನೇರ ಸವಾಲಾಗಿದೆ. ಇಂತಹ ಚಟುವಟಿಕೆಗಳಲ್ಲಿ ತೊಡಗಿರುವ ಸರ್ಕಾರಗಳನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಹಾಗೂ ಭಯೋತ್ಪಾದನೆಗೆ ನೀಡಲಾಗುವ ಹಣಕಾಸಿನ ನೆರವನ್ನು ಬಯಲಿಗೆಳೆದು ಅದನ್ನು ತಡೆಯಬೇಕು ಎಂದು ಸಚಿವ ಡಾ.ಎಸ್.ಜೈಶಂಕರ್ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಿಎಸ್ಟಿ, ಒಂದು ರಾಷ್ಟ ಒಂದು ತೆರಿಗೆ ಕುರಿತ ಒಂದು ನೋಟ ಇಲ್ಲಿದೆ. ಇಡೀ ರಾಷ್ಟಕ್ಕೆ ಏಕರೂಪದ ತೆರಿಗೆ ವಿಧಿಸುವ ಬಗ್ಗೆ ಈ ಹಿಂದೆ 17 ವರ್ಷಗಳಿಂದ ಚರ್ಚಿಸಲಾಗುತ್ತಿತ್ತು ಮತ್ತು ಈ ನಿಟ್ಟಿನಲ್ಲಿ ಕಾನೂನು ಜಾರಿಯಾಗಿರಲಿಲ್ಲ. ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ನಂತರ ಮತ್ತೆ ಆಗಮನದ ಸಮಯದಲ್ಲಿ ಹಾಗೂ ಪುನಃ ತೆರಿಗೆಯ ಮೇಲೆಯೇ ತೆರಿಗೆ ವಿಧಿಸಲಾಗುತ್ತಿತ್ತು. ಇದರಿಂದಾಗಿ 3 ರಾಜ್ಯಗಳನ್ನು ದಾಟುವ ಉತ್ಪನ್ನದ ಬೆಲೆ ಗಗನಕ್ಕೇರುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ತೆರವುಗೊಳಿಸಿತು. ನಂತರ ಪ್ರತಿ ರಾಜ್ಯಕ್ಕೂ ವಾರ್ಷಿಕ ಆದಾಯದ ಬೆಳವಣಿಗೆಯ ದರವನ್ನು ಖಾತ್ರಿಪಡಿಸಿತು. ಈ ಖಾತರಿಯು ಜಿಎಸ್ಟಿಯನ್ನು ದೀರ್ಘಕಾಲ

ವಿಶೇಷ ಸೇವೆಯನ್ನು ಹೀಗೂ ಮಾಡಬಹುದು. ಹೊಗೆ ಉಗುಳದ ವಾಹನದ ಮಾಲೀಕನಾಗಿ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ, ಮಾಲಿನ್ಯ ಪರೀಕ್ಷೆಯನ್ನು ಕಾಲಕಾಲಕ್ಕೆ ಮಾಡಿಸೋಣ. ಸ್ವಚ್ಛ ವಾಹನ, ಸುರಕ್ಷಿತ ವಾಹನ.

0: ಸರ್ಕಾರದಿಂದ ವಿರೋಧಿಸುತ್ತಿದ್ದ ಉತ್ಪಾದನಾ ರಾಜ್ಯಗಳ ವಿಶ್ವಾಸ ಗೆದ್ದಿತು. 2017 ಜುಲೈನಲ್ಲಿ ಜಿಎಸ್ಟಿ ಜಾರಿಗೆ ಬಂದಿತು. ಇದರಿಂದಾಗಿ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬಂತು. ತೆರಿಗೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ನೋಟಿಸ್ ಪಡೆದಿರುವ ಮತದಾರರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುವಂತೆ ಆಯಾ ಕ್ಷೇತ್ರದ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒಗಳಿಗೆ ಭಾರತೀಯ ಚುನಾವಣಾ ಆಯೋಗ ಸೂಚನೆ ನೀಡಿದೆ. ನವದೆಹಲಿಯ ನಿರ್ವಾಚನ ಸದನದಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಸಭೆಯಲ್ಲಿ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಉಪಸ್ಥಿತರಿದ್ದರು. ಸೂಚನೆ ಅನ್ವಯ ಸಂಗ್ರಹಿಸಿದ ದಾಖಲೆಗಳನ್ನು ಅಧಿಕಾರಿಗಳು ನೇರವಾಗಿ ECI ನೆಟ್ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಿದ್ದಾರೆ. ಇದರಿಂದಾಗಿ ಮತದಾರರು ನೋಂದಣಿ ಅಧಿಕಾರಿಗಳ ಕಚೇರಿಗೆ ನೇರವಾಗಿ ತೆರಳುವ ಅಗತ್ಯವಿರುವುದಿಲ್ಲ. ಅಗತ್ಯ ಸಂದರ್ಭಗಳಲ್ಲಿ ಮಾತ್ರ ಆನ್ಲೈನ್ ಮೂಲಕ ವಿಚಾರಣೆ ನಡೆಸಲಾಗುವುದು ಹಾಗೂ ಮತದಾರರ ಪರವಾಗಿ ಕುಟುಂಬದ ಹಿರಿಯ ಸದಸ್ಯರೊಬ್ಬರು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಈಗಾಗಲೇ 20 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರಿಷ್ಕರಣೆ ಪೂರ್ಣಗೊಂಡಿದ್ದು, ಹೆಸರು ಕೈಬಿಟ್ಟು ಹೋದ ಮತದಾರರಿಗೆ ವಿಶೇಷ ನೋಂದಣಿ ಅಭಿಯಾನ ಆರಂಭಿಸಲು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. ನಿರಾಶ್ರಿತರು, ಬಡವರು ಹಾಗೂ ಕಾರ್ಮಿಕರಿಗಾಗಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುವುದು. ಇನ್ನು ದೆಹಲಿಯಲ್ಲಿ ಆಕ್ಷೇಪಣೆ ಸಲ್ಲಿಸುವ ಗಡುವನ್ನು 30 ಹಾಗೂ ಅವುಗಳ ಇತ್ಯರ್ಥದ ಅವಧಿಯನ್ನು 30 ವಿಸ್ತರಿಸಿ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ನ ಮಹಿಳೆಯರ ಸಿಂಗಲ್ಸ್ ವಿಭಾಗದ 16 ಸುತ್ತಿನಲ್ಲಿ ಭಾರತದ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಜಪಾನ್ನ ಇಚಿನೋಮಿಯ ಸಿಟಿ ಮುನ್ಸಿಪಲ್ ಜಿಮ್ನಾಷಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಪಿವಿ ಸಿಂಧು ಜಪಾನ್ನ ಟೊಮೊಕಾ ಮಿಯಾಜಾಕಿ ಅವರನ್ನು 21-9, 21-13 ಅಂತರದಿಂದ ಪರಾಭವಗೊಳಿಸಿದರು. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3 ಪಂದ್ಯಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಇಂದು ತಿರುವನಂತಪುರದ ಗ್ರೀನ್ ಫೀಲ್ಡ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಮಧ್ಯಾಹ್ನ 8 ಆರಂಭವಾಗಲಿದೆ. 2 ತಿಂಗಳ ವಿರಾಮದ ನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಭಾರತದ ಏಕದಿನ ತಂಡಕ್ಕೆ ಮರಳಿದ್ದಾರೆ. ಈ ಏಕದಿನ ಸರಣಿಯಲ್ಲಿ ಶುಭ್ಮನ್ ಗಿಲ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು, ವೆಸ್ಟ್ ಇಂಡೀಸ್ ತಂಡವನ್ನು ಶಾಯ್ ಹೋಪ್ ಮುನ್ನಡೆಸಲಿದ್ದಾರೆ. 2 ಏಕದಿನ ಪಂದ್ಯ ಇದೇ 30 ಗುವಾಹಟಿಯಲ್ಲಿ ನಡೆಯಲಿದ್ದು, ನಂತರ 3 ಏಕದಿನ ಪಂದ್ಯ 3 ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ನಂತರ 5 T20 ಅಂತಾರಾಷ್ಟೀಯ ಪಂದ್ಯಗಳು ನಡೆಯಲಿವೆ. T20 ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ತಂಡವನ್ನು ಮುನ್ನಡೆಸಲಿದ್ದಾರೆ. T20 ಅಂತಾರಾಷ್ಟೀಯ ಸರಣಿಯ 6 ಲಕ್ನೋದಲ್ಲಿ ಆರಂಭವಾಗಲಿದ್ದು, ನಂತರದ ಪಂದ್ಯಗಳು 9 ರಾಂಚಿಯಲ್ಲಿ 2 ಪಂದ್ಯ, 11 ಇಂದೋರ್ನಲ್ಲಿ 3 ಹಾಗೂ 14 ಹೈದರಾಬಾದ್ನಲ್ಲಿ 4 ಪಂದ್ಯ ಮತ್ತು 17 ಬೆಂಗಳೂರಿನಲ್ಲಿ ಅಂತಿಮ ಪಂದ್ಯ ನಡೆಯಲಿದೆ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ UFBU ಇದೇ 28-30 ನಡೆಸಲು ಉದ್ದೇಶಿಸಿರುವ 3 ದಿನಗಳ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರದ ಹಿನ್ನೆಲೆಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ಇಂದು ಎಲ್ಲ ಸಾರ್ವಜನಿಕ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ತೆರೆದಿರಲಿವೆ. ಮುಷ್ಕರದ ಅವಧಿಯಲ್ಲಿ ಉಚಿತ ಮಾಸಿಕ ಮಿತಿಗಿಂತ ಹೆಚ್ಚಿನ ಎಟಿಎಂ ವಹಿವಾಟು ನಡೆಸಿದರೂ ಸಹ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸದೇ ಇರಲು ಹಾಗೂ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ 138 ಆವೃತ್ತಿ, ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಗುಜರಾತ್ನಲ್ಲಿ ಇಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಸಿರು ನಿಶಾನೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಜಗತ್ತಿನಾದ್ಯಂತ ಅಡೆತಡೆ ಇಲ್ಲದ ಇಂಧನ ವಾಣಿಜ್ಯ ಚಟುವಟಿಕೆಗಳ ಖಾತರಿಗೆ ಭಾರತ ಕರೆ. ಹಾಗೂ ಏಕದಿನ ಕ್ರಿಕೆಟ್, 3 ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಆಕಾಶವಾಣಿ ಮಡಿಕೇರಿ.

0: ಸಮಯ 7:45 ಹತ್ತು ಸೆಕೆಂಡುಗಳು.
1: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
2: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
1: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
2: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
0: ನಿಧನ ಸುದ್ದಿ. ಮೂಲತ ಕಕ್ಕಬ್ಬೆ ನಾಲಾಡಿ ಗ್ರಾಮತ್ರ ಕೋಡಿಮಣಿಯಂಡ ಒಕ್ಕ ಪಟ್ಟೆದಾರ ಶತಾಯುಷಿ ಬೆಳ್ಳಿಯಪ್ಪ ಅವ್ವಿ ಅಯ್ಯಂಗ ನಿನ್ನಾಂದು ಮಜ್ಜನ ಮರಣಪಟ್ಟಿತ್ತು. ಕೋಡಿಮಣಿಯಂಡ ಬೆಳ್ಳಿಯಪ್ಪ ಅವ್ವಿ ಅಯ್ಯಂಡ ಚಾವು ಕೂಟೋ ಇಂದು ಮಜ್ಜನ 12 ಗಂಟೆಗೆ ತಾನೆ ಅಮ್ಮತಿಲು ವಾಸವುಳ್ಳ ಅಯ್ಯಂಗಡ ಮೋವ ಜಯಗಣಪತಿ ಅಯ್ಯಂಡ ಮನೇಲಿ ದಪನ ಕಾರ್ಯ ಇಂದು ಮಜ್ಜನ 1:30 ಗಂಟೆಗೆ ನಾಲಾಡಿ ಗ್ರಾಮತಿಲುಳ್ಳ ಒಕ್ಕ ತೂಟಂಗುಳದ ನಡಪ. ಕುಂಜಿಲಗಿರಿ ಗ್ರಾಮತ್ರ ಮಾಜಿ ಪಟ್ಟಾಳಕಾರ ಕೂತಂಡ ಮುತ್ತಣ್ಣ ದೊರೆಮಣಿ ಅಯ್ಯಂಗ ನಿನ್ನಾಂದು ಪೊಲಕ ಮರಣಪಟ್ಟಿತ್ತು. ಅಳು ತಟ್ಟು ಬಯತ್ರ ಕೂತಂಡ ಮುತ್ತಣ್ಣ ದೊರೆಮಣಿ ಅಯ್ಯಂಡ ಕಿರಿ ಕಾರ್ಯ ಇಂದು ಮಜ್ಜನ 1 ಗಂಟೆರ ಒಡಲು ಕುಂಜಿಲಗಿರಿಲುಳ್ಳ ಸ್ವಂತ ಮನೇಲಿ ನಡಪ. ಮಡಿಕೇರಿ ಕಾರುಗುಂದ ಕಾಲೋನಿಯ ದಿವಂಗತ ಅಣ್ಣಪ್ಪ ಅವರ ಪತ್ನಿ ಚಿಟ್ಟೆಯವರು 95 ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಚಿಟ್ಟೆಯವರ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 11 ಗಂಟೆಗೆ ಕಾರುಗುಂದ ಕಾಲೋನಿಯಲ್ಲಿ ನಡೆಯಲಿದೆ. ಬೆಳ್ಳೂರು ಗ್ರಾಮತ್ರ ಬಾಳೇರ ಪೌತಿ ಮಾಚಯ್ಯ ಅಯ್ಯಂಗಡ ಪೊಣ್ಣ ಉಮ್ಮಕ್ಕಿ ಅಯ್ಯಂಗ ಕೈಂಜೈರಲು ಮರಣಪಟ್ಟಿತು. ಅಳುವ ತಟ್ಟು ಬಯತ್ರ ಬಾಳೇರ ಉಮ್ಮಕ್ಕಿ ತಾಮನೆ ಅರಮೇರಿ ಗ್ರಾಮ ಮುಕ್ರೀರ ಇಂಡ ಅಕ್ಕಿರಿ ಕಾರ್ಯ ಇಂದು ಮಜ್ಜನ 12 ಗಂಟೆಗೆ ಅಯ್ಯಂಡ ಸ್ವಗ್ರಾಮತ್ಲು ನಡಪ.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
4: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
3: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮೆಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
6: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
7: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
8: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
9: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
8: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
10: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
11: ಎಷ್ಟೊತ್ತಿನಿಂದ
12: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
13: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
12: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
13: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
12: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
14: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
15: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
16: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
17: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
18: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
17: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
19: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
20: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
19: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ್ ನಗರದಲ್ಲಿ.
20: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
18: ನೆಕ್ಸಾ
19: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
21: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
22: ಸಿಜೆ ಬಿಲ್ಡ್ವೇರ್, ಬೈಲಗುಪ್ಪೆ, ಕುಶಾಲ್.

0: ഓൾസുവാറ്റ് ഇരിട്ടി കണ്ണൂർ ചിറുപ്പുഴ വെള്ളരിക്കുണ്ട് നീലേശ്വരം സി ജെ ബിൽഡ്വേ ട്രസ്റ്റ് ദ ലെഗസി.
1: ആകാശവാണി മടിക്കേരി സുദ്ദി സമാചാര പ്രായോജകരു
2: അദ്വൈത് ഹ്യുണ്ടായ് സ്റ്റേറ്റ് ആഫ് ആർട്ട് ഫെസിലിറ്റി ഇരുവ ഷോറൂം ഹാഗൂ സർവീസ് സെന്റർ ಮಡಿಕೇರಿ ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
3: ಸುದ್ದಿ ಸಮಾಚಾರ ಓದಿಂಡುಳ್ಳ ತೇಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ ದಂಡಾಯಿರತ ಮುಪ್ಪದಂಗ ಭಾರತದಲ್ಲಿ ಮಲೇರಿಯಾ ಮುಕ್ತ. ಕೊಡಗು ಜಿಲ್ಲೆಗೆ ಕೇಂದ್ರ ತನಿಖಾ ತಂಡ ಖುದ್ದು ಪೋಪಂಜಿ ಪರಿಶೀಲನೆ. ಪ್ರವಾಸೋದ್ಯಮ ಇಲಾಖೆ ರಾಧನೆಯಲ್ಲಿ ಇಂದು ಪಲಕತಿಂಜ ಮಡಿಕೇರಿಯ ಪ್ರವಾಸಿ ಜಾಗದ ಸ್ವಚ್ಛತಾ ಅಭಿಯಾನ. ಸುದ್ದಿರ ವಿವರ ದಂಡಾಯಿರದ ಮುಪ್ಪದಂಗ ದೇಶದಲ್ಲಿ ಮಲೇರಿಯಾ ಕಾಯಿಲೆ ಪ್ರಕರಣದನ್ನ ಇಲ್ಲ ತನಿಖೆ ಮಾಡೋಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದು, ಇಡೀ ದೇಶದಲ್ಲಿ ಉಳ್ಳ ಆರೋಗ್ಯ ಸಂಸ್ಥೆಯಲ್ಲಿ ಕಾಯಿಲೆ ತರ ಪ್ರಮಾಣ ಅದನ್ನು ದಾಖಲಾತಿರ ನಿರ್ವಹಣೆ ಇದನ್ನು ಪರಿಶೀಲನೆ ಮಾಡೋಕೆ ಕೇಂದ್ರ ಪರಿಶೀಲನಾ ತಂಡಕಾರ ಕೊಡಗು ಜಿಲ್ಲೆಗೆ ಬಂದಿದ್ದು ಜಿಲ್ಲೆಯ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಎಂ ಸತೀಶ್ ಕುಮಾರ್ ಅರಿಚಿಟ್ಟಿದೆ. ಕೊಡಗಲು ಕಂಚ ಮೂದು ದಿನದಿಂದ ಸಬ್ ನ್ಯಾಷನಲ್ ಮಲೇರಿಯಾ ಎಲಿಮಿನೇಷನ್ ವ್ಯಾಲಿಡೇಷನ್ ರಾಷ್ಟ್ರೀಯ ತಂಡಕಾರ ಸೋಮರ್ಪೇಟೆ ತಾಲೂಕಾಸ್ಪತ್ರೆ, ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರ, ಆಲೂರು ಸಿದ್ದಾಪುರ, ಸುಂಟಿಕೊಪ್ಪ ಉಪಕೇಂದ್ರ, ಮಡಿಕೇರಿ ತಾಲೂಕರ ಆರೋಗ್ಯ ಕೇಂದ್ರ, ಪಿಂಜ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಖುದ್ದು ಪೋಪಂಜಿ, ಕೈಂಚ ಅಂಚೆ ಕಾಲತಿಂಜ ಉಳ್ಳನ್ನತ ದಾಖಲಾತಿರ ನಿರ್ವಹಣೆ, ಪಿಂಜ ಕಾಯಿಲೆಕರಕ ಕೊಡ್ತಂಡುಳ್ಳ ಮದ್ದರ ಪ್ರಮಾಣತರ ಬಗ್ಗೆ ವಿವರೋಡೆ ಮಾಹಿತಿ ಪಡೆದಿತ್ತು. ಡೆಲ್ಲಿರ ಡಾಕ್ಟರ್ ಕಲ್ಪನಾ ಬರುವ ಎಂಗಡ ಮುಂದಾಳ್ತನದ ವೈದ್ಯಂಗಡವರ ತಂಡಕಾರಕ್ಕೆ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಯ, ತಾಲೂಕು ವೈದ್ಯಾಧಿಕಾರಿಯ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಂಗ ಪಿಂಜ ಸಿಬ್ಬಂದಿಯ ಮಾಹಿತಿ ಕೊಡ್ತಣುಂಡು. ಪ್ರವಾಸೋದ್ಯಮ ಇಲಾಖೆ ಪಿಂಜ ಪಾಲುದಾರಂಗಡ ಕೂಡುಕೂಟದ ಇಂದು ಮಡಿಕೇರಿಯ ಸುತ್ತಮುತ್ತ ಉಳ್ಳ ಪ್ರವಾಸಿ ಜಾಗದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಡಪ. ಇಂದು ಪೊಲಕ ಗದ್ದಿಗೆ ರಾಜಾಸೀಟ್ ಕೋಟೆ ಪಿಂಜ ಓಂಕಾರೇಶ್ವರ ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತಾ ಕಾರ್ಬಾರ ಇಕ್ಕ ನಡೆದನುಂಡು. ಕೊಡಗಲು ಪರಿಸರ ಸಂರಕ್ಷಣೆ ಪಿಂಜ ಸ್ವಚ್ಛತೆಯ ಜಾಗೃತಿ ಬಪ್ಪಚಿಡುವುದು ಮಾತ್ರ ಅಲ್ಲತೆ ಪ್ರವಾಸಿಯಕ್ಕೆ ಕೊಡಗರ ಪಚ್ಚೆ ಪರಿಸರತರ ತಂಪನ ವಾತಾವರಣದರ ಅನುಭವನ ಕೊಡುಪ ಉದ್ದೇಶದ ಈ ಕಾರ್ಯಕ್ರಮ ನಡೆದಿಂಡು ಪ್ರವಾಸೋದ್ಯಮ ಇಲಾಖೆ ಕಾರ ಅರಿಚಿಟ್ಟಿತು. ಕಾರ್ಮಿಕ ಕಾಯ್ದೆಗೆ ಸಂಬಂಧಪಟ್ಟನಕ್ಕೆ ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಅಧಿಕಾರಿಯ ಪಿಂಜ ಸಿಬ್ಬಂದಿಯ ಜಿಲ್ಲೆಯ ಬೋರೆ ಬೋರೆ ಭಾಗದ ಅರಿವಿಕೆ ಕೊಡಪನ್ನತ್ತ ಕಾರ್ಬಾರ ಮಾಡಿಚಿ. ಶಾಲಾ ಶಿಕ್ಷಣ ಇಲಾಖೆಕಾರ ಏರ್ಪಾಡು ಮಾಡಿತಿಂಜೆ 14 ಬಯತರ ಒಳಲುಳ್ಳನತ ಆಮಕ್ಕ ಪಿಂಜ ಪೊಮ್ಮಕ್ಕಡ ಜಿಲ್ಲಾ ಮಟ್ಟದರ ಫುಟ್ಬಾಲ್ ಪಿಂಜ ಹಾಕಿ ಕಳಿಕೊಟ್ಟದಲ್ಲ ಮಡಿಕೇರಿಯ ಪಿಎಂಶಿ ಕೆಪಿಎಸ್ ಪ್ರೈಮರಿ ಸ್ಕೂಲ್ ಮಕ್ಕ ದಂಡನೆ ಸ್ಥಾನ ಪಡೆದಂಡು ಇದೀಗ ವಿಭಾಗ ಮಟ್ಟದರ ಕಳಿಕೂಟಕ್ಕೆ ಆಯ್ಕೆಯಾಯಿತು. ಮುಖ್ಯಮಂತ್ರಿ ಎಂಗಡ ರಾಜಕೀಯ ಕಾರ್ಯದರ್ಶಿ ಪಿಂಜ ವಿರಾಜಪೇಟೆ ಕ್ಷೇತ್ರದ ಶಾಸಕಗಳನ್ನು ಅಜ್ಜೆ ಕೊಟ್ಟಿರ ಪೊನ್ನಣ್ಣ ಎಂಗಡ ಕೊರೋ ಕರಿಕೆಲ ಹೋಬಳಿ ಮಟ್ಟದರ ಪ್ರಜಾಸೇವೆ ಅಭಿಯಾನ ನಿನ್ನಂದ ಶ್ರೀಮಂಗಲದಲ್ಲಿ ನಡೆದದ್ದು. ಸುಮಾರು 4 ಗಂಟೆ ನೇರ ನಡೆದ ಪ್ರಜಾಸೇವೆ ಅಭಿಯಾನತ್ರ ಸಾರ್ವಜನಿಕಂಗ ಏರ ಸಂಖ್ಯೆಯಲ್ಲಿ ಕೂಡಿಯಾಡಿತಿಜತ್ತು. ಅರಣ್ಯ, ಕಂದಾಯ, ಭೂದಾಖಲೆ, ಗ್ರಾಮೀಣಾಭಿವೃದ್ಧಿ, ಕುಡಿಪ ನೀರು, ಕರೆಂಟ್, ಬಸ್ ಸಂಪರ್ಕ, ಆರೋಗ್ಯ ಸೇವೆ, ಚಿರು ನೀರಾವರಿ ಇನ್ನೇ ಬೋರೆ ಬೋರೆ ಇಲಾಖೆಗೆ ಸಂಬಂಧಪಟ್ಟನಕ್ಕೆ 134 ಅರ್ಜಿನ ಸಾರ್ವಜನಿಕಂಗ ಕೊಡ್ತದೆ. ಸಭೆಯಲ್ಲಿ ತಕ್ಕ ಬರೆದ ಶಾಸಕಂಗ ಕೆಲವು ಅರ್ಜಿನ ಅಕ್ಕನೇ ಅದೇ ಜಾಗದಲ್ಲಿ ಪರಿಹಾರ ಮಾಡಿ ಅಪ್ಪವಂಗ ಇಲ್ಲದ ಕುಟುಂಬಕ್ಕೂ 1.80 ಲಕ್ಷ ಕಣಕ್ಕೆಲ್ಲ ಮನೆ ಕಟ್ಟುವಕ್ಕೆ ಸಹಾಯ ಪಣ ಕೊಡಪ್ಪ. ಸಮಸ್ಯೆ ಪರಿಹಾರ ಆಕತೆ ಉಳ್ಳ ಅರ್ಜಿನ ಅಪಚಕ್ಕೆ ಬೇರೆಯ ಪರಿಹಾರ ಮಾಡುವ. ಚಿರು ನೀರಾವರಿ ಇಲಾಖೆಯ ತಡೆಗೋಡೆ, ಚಿರಿಯ ಸೇತುವೆ, ಆದಿವಾಸಿ ಕುಟುಂಬಕಾರಕ್ಕೆ ಮನೆ, ಮುಖ್ಯಮಂತ್ರಿ ಪಿಂಜ ಶಾಸಕಂಗಡ ನಿಧಿಂಜ ರಸ್ತೆ ನಿರ್ಮಾಣ ಮಾಡುವ ಅಂದು ಎಣ್ಣಿಚಿ. ಬಪ್ಪ ಅಕ್ಟೋಬರ್ 3 ತಾರೀಕರಂದು ಬಲ್ಲಮಾವಟಿಲ್ ಜಿಲ್ಲಾ ಉಸ್ತುವಾರಿ ಸಚಿವಂಗಡ ಕೋರುವ ಕಲಿಕರು ತಾಲೂಕು ಮಟ್ಟದರ ಪ್ರಜಾಸೇವೆ ಅಭಿಯಾನ ನಡಪ ಅಂದು ಶಾಸಕಂಗ ಎಣ್ಣಿಚಿ. ಸಭೆ ಕೈಂಜದು ಶಾಸಕಂಗ 94 ಸೀರಡಿಲು 8 ಫಲಾನುಭವಿಗೆ ಹಕ್ಕುಪತ್ರ, ಮಹಿಳಾ ಪಿಂಜ ಮಕ್ಕಳಭಿವೃದ್ಧಿ ಇಲಾಖೆಯ ಸುಕನ್ಯಾ ಸಮೃದ್ಧಿ ಯೋಜನೆಯ ಆದೇಶ ಪತ್ರ, ಸಮಗ್ರ ಗಿರಿಜನ ಕಲ್ಯಾಣ ಇಲಾಖೆ ರಾಧನೆಯಲ್ಲಿ ಅಂತರ್ಜಾತಿ ಮಂಗಲಾನ ಪುದಿಯ ಜೋಡಿಯಕ್ಕೆ ಪ್ರೋತ್ಸಾಹ ಮಾಡದರ ಚೆಕ್ ಕೊಡ್ತದೆ. ಅನ್ನನೆ ಕೃಷಿ ಇಲಾಖೆಯ ರೈತಂಗಕ್ಕೆ ಕೃಷಿ ಉಪಕರಣ, ಅರಣ್ಯ ಇಲಾಖೆಯ ಬಟ್ಟೆ ಪುಲ್ಲೋ ಮಿಷನ್ನ ಕೊಡ್ತದೆ. ಮತದಾರಂಗಡ ಪಟ್ಟಿರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ 58,893 ಮತದಾರಂಗಕ್ಕೆ ನೋಟಿಸ್ ಕೊಡ್ಪನ್ನತ ಕೆಲಸ ಪೂರ್ತಿಯಾಯಿತು. ಇದರಲ್ಲಿ 15,797 ಮತದಾರಂಗಡ ವಿಚಾರಣೆ ಬಾಕಿ ಉಂಡೆಂದು ಅರ್ಜಿ ಬಂದಿತ್ತು. ರಾಜ್ಯದಲ್ಲಿ 100% ಚೆಕ್ ನೋಟಿಸ್ ಕೊಡ್ತಿದ್ದುಳ್ಳ 11 ಜಿಲ್ಲೆಯ ಕೂಟಲು ಕೊಡಗು ಜಿಲ್ಲೆ ಕೂಡ ಒಂದಾಯ್ತುಂಡು. ಜೂನ್ 16 ತಾರೀಕಿಂಜ ಇದೇ ತಿಂಗಳ 24 ತಾರೀಕೆತನೆ ಜಿಲ್ಲೆಯಲ್ಲಿ ಒಟ್ಟು 5,416 ಪುದಿಯ ಮತದಾರಂಗ ಅರ್ಜಿ ಇಟ್ಟಿತ್ತು. ವನ್ಯಜೀವಿ ಪಿಂಜ ಮನುಷ್ಯಂಗಡ ನಡುವೆ ಉಳ್ಳನತ್ತ ಸಂಘರ್ಷತ್ನ ತಡಪ ಉದ್ದೇಶದಲ್ಲಿ ಪಿಂಜ ಆನೆ ಸಂಚಾರ ಉಳ್ಳ ಜಾಗದಲ್ಲಿ ಜನಕ್ಕೆ ಜಾಗೃತಿ ಬಪ್ಪಚಿಡುವ ಉದ್ದೇಶದ ಉಪಾರಣ್ಯ ಸಂರಕ್ಷಣಾಧಿಕಾರಿ ವಿನುತ ಚವಾಣ್ ಅಯಂಗಡ ಮುಂದಾಳ್ತನತ್ತು ಆಂಜ ಜಾಗದ ಎಚ್ಚರಿಕೆರ ಬೋರ್ಡ್ ಇಡುವನತ್ತ ಕಾರ್ಬಾರ್ ಮಾಡಿಚಿ. ಬೈಟಪಕ ಆನೆಯ ದುಂಬ ತಿರುಗಾಡುವ ಜಾಗದಲ್ಲಿ

0: முப்பதங்கு ஏற கணக்கிற போர்டு இட்டித்து கரடிகோடு கிராமத்தின் விரஜ்பேட்டை மாக்கூட்ட கெத்தனை உள்ளனத்த பஸ் ஷெல்டர் சார்வஜனிக ஜாக இன்னத்தல்லி ஜாகிரித்திர சந்தேஷ உள்ளனத்த பேனர்ன இட்டனுண்டு கொடவ நேஷனல் கவுன்சில் ராதினில கொடவ ஜனஜாகிருதி பிஞ்ச மாணவ சங்கோல காரியக்கிரம அக்டோபர் ஒன்றனை தெரிக்கிறந்து போலாக்க பத்திரை கண்டுக்கு சித்தாபுரத்தில் நடப்பாந்து கவுன்சிலர் பிரகட்டனையில் அரிச்சேட்டித்து ஸ்ரீமங்கல குர்ச்சி கிராமத்திர அம்மைக்கொல்லி கிரிஜன ஹாடிக்கு விரஜ்பேட்டை கஷேத்திர சாசகங்களான அஜ்ஜிக்குட்டீர பொன்னண்ணவோ குத்து போப்பஞ்சி அல்லேத்திர சமஸ்தின கேட்டஞ்சித்து ஹாடிர நிவாசிய தங்கட காலோனின இஞ்சச்சுக்கு அபிவிருத்தி காமகரி நடத்தோக்குண்டு அப்பச்சுக்கு பெரிய கரண்ட் சம்பர்க்க ரஸ்தே பிஞ்ச போரை மூலபூத அவசியகத்தின மாடி தரணுந்து சாசகங்களுக்கு காலோனிக்கார மனைவி ககதத்தின கொடுத்தது இல்லிக்கு சுத்தி சமாச்சார தந்தது
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
10: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ. ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
13: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
7: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
14: ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 9:30 ಕೊಡವಸಿರಿ ಕಾರ್ಯಕ್ರಮದಲ್ಲಿ ಕಾನೂರು ಕೋತೂರು ಮಹಿಳಾ ಮಂಡಳಿ ವತಿಯಿಂದ ನಾಟಕ ನಂಗ ಬದಲಾಕೊಂಡು. 10:00 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ. 10:15 ಚಿಣ್ಣರ ಲೋಕ, ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆ 08272222258. ಇಂದು ಬೆಳಗ್ಗೆ 10:55 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶದ ಜನರನ್ನುದ್ದೇಶಿಸಿ ಮಾಡಲಿರುವ ಭಾಷಣ ಮನ್ ಕಿ ಬಾತ್ನ 138ನೇ ಕಂತು ಪ್ರಸಾರವಾಗಲಿದೆ. 11:30 ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯು ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 8:00 ಆಗಲಿದೆ. ಇನ್ನು ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕೇಂದ್ರ ಸಮಯ 8:30:15. ಶ್ರೋತೃಗಳೇ, ಇಂದು ಬೆಳಗ್ಗೆ 9:05 ವಿಶ್ವ ಪ್ರವಾಸ ದಿನ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. 9:30 ಕೊಡವಸಿರಿ ಕಾರ್ಯಕ್ರಮದಲ್ಲಿ ಕಾನೂರು ಕೋತೂರು ಮಹಿಳಾ ಮಂಡಳಿ ವತಿಯಿಂದ ನಾಟಕ ನಂಗ ಬದಲಾಕೊಂಡು. 10:00 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ. ಇಂದು ಬೆಳಗ್ಗೆ 10:15 ಚಿಣ್ಣರ

ಮಂಡಳಿ ವತಿಯಿಂದ ನಾಟಕ ನಂಗ ಬದಲಾಕೊಂಡು 10 ಗಂಟೆಗೆ ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ. ಇಂದು ಬೆಳಗ್ಗೆ 10:15ಕ್ಕೆ ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸಲು ದೂರವಾಣಿ ಸಂಖ್ಯೆ 0827222285558. ಇಂದು ಬೆಳಗ್ಗೆ 10:55ಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶದ ಜನರನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣ ಮನ್ ಕಿ ಬಾತ್ನ 138ನೇ ಕಂತು ಪ್ರಸಾರವಾಗಲಿದೆ. 11:30ಕ್ಕೆ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯು ಪ್ರಸಾರವಾಗಲಿದೆ. ಇಂದು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಇದರಲ್ಲಿ ಉದ್ಯಮಿ ಮತ್ತು ವಿವಿಧ ಕಲೆಗಳಲ್ಲಿ ಉದ್ಯಮಿಗಳನ್ನು ಬೆಳೆಸುತ್ತಿರುವ ರೇವತಿ ನಾಗರಾಜ್ ಅವರೊಂದಿಗಿನ ಸಂದರ್ಶನ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಹೃದಯ ದಿನದ ಮಹತ್ವ, ಈ ಕುರಿತು ಡಾ ಬಿವಿ ಮಂಜುನಾಥ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. 1:00ಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಅಗ್ರಿ ಉಡಾನ್ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. 1:20ಕ್ಕೆ ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ತ ಚಿತ್ತಾರ, ಇದರಲ್ಲಿ ಚಿತ್ರನಟ ಅನಂತ್ ನಾಗ್ ಅವರ ಕುರಿತ ಮಾಹಿತಿ ಪ್ರಸಾರವಾಗಲಿದೆ. ಇಂದು ಮಧ್ಯಾಹ್ನ 1:40ಕ್ಕೆ ಪ್ರಸ್ತುತ ವಿದ್ಯಮಾನಗಳನ್ನು ಒಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಮಧ್ಯಾಹ್ನ 3:00ಗೆ ಗೀತ ಮಾಧುರ್ಯ ನೇರ ಫೋನ್ ಇನ್ ಕಾರ್ಯಕ್ರಮ, ಇದು ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0827222285558. ಇಂದು ಸಂಜೆ 4:00ಗೆ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಭಾವಯಾನ. 4:30ಕ್ಕೆ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. 5:00ಗೆ ಯುವವಾಣಿಯಲ್ಲಿ ಯುವಲಹರಿ, ಚಿತ್ರಗೀತೆಗಳನ್ನು ಆಧರಿಸಿದ ಹಾಗೂ ಸಾಹಿತಿಗಳಾದ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಯುವ ಸಮೂಹಕ್ಕೆ ಕಿವಿಮಾತಾಗಿರುವ ನೀತಿ ಕಥೆಗಳು. ಸಂಜೆ 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರ ಕಾವೇರಿ. ಸಂಜೆ 6:51ಕ್ಕೆ ಕೃಷಿರಂಗ, ಇದರಲ್ಲಿ ಆಹಾರದ ಕಲಬೆರಕೆ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮೋಹನ್ ನಾಯಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು, ಈ ಕುರಿತು ಕಲಬುರಗಿಯ ಉಪನ್ಯಾಸಕಿ ಸಂಗೀತಾ ಎಂ ಹಿರೇಮಠ್ ಅವರಿಂದ ಭಾಷಣ ಕೇಳಲಿದ್ದೀರಿ. 8:00ಗೆ ಮನದ ಮಾತು, ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನುದ್ದೇಶಿಸಿ ಮಾಡುವ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35. ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಚೆಲುವಿನ ಚಿತ್ತಾರ ಚಿತ್ರಕ್ಕೆಂದು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಸುನಿಧಿ ಚೌಹಾಣ್. ಸಾಹಿತ್ಯ ರಚನೆ ಎಸ್ ನಾರಾಯಣ್, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 8:50 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯ 8:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಯಾವ ನೆಲದಲ್ಲಿ ಮೇಯ್ದೋ ಆವ ನೀರನು ಕುಡಿದೋ ಆವು ಹಾಲ್ ಗರೆವುದದ ನಾರು ಕುಡಿಯುವನು. ಆವ ನೆಲದಲ್ಲಿ ಮೇಯ್ದೋ ಆವ ನೀರನು ಕುಡಿದೋ ಆವು ಹಾಲ್ ಗರೆವುದದ ನಾರು ಕುಡಿಯುವನು. ಆವ ಬಲವದರಿನೊಗೆ ದೇಂಗೈಸುವುದು ಜಗಕ್ಕೆ ಭಾವಿಸ ಋಣಗತಿಯ ಮಂಕುತಿಮ್ಮ. ಆವ ಬಲವದರಿನೊಗೆ ದೇಂಗೈಸುವುದು ಜಗಕ್ಕೆ ಭಾವಿಸ ಋಣಗತಿಯ ಮಂಕುತಿಮ್ಮ.

0: మంకుతిమ్మ.
1: ಪೂರ್ಣಗತಿಯ ಬಗ್ಗೆ ಮತ್ತೊಂದು ಚಿತ್ರವನ್ನು ಡಿ ವಿ ಜಿ ಈ ಮುಕ್ತದಲ್ಲಿ ನೀಡಿದ್ದಾರೆ. ಆವು ಅಂದ್ರೆ ಹಸು ಅಂತ ಅರ್ಥ. ಸುಂದರವಾದ ಚಿತ್ರ ಇಲ್ಲಿದೆ. ಯಾವುದೋ ಎಲ್ಲಿಯೋ ಇರುವ ನೆಲದಲ್ಲಿ ಹುಲ್ಲು ಮೇಯುತ್ತೆ ಹಸು. ಅನಂತರ ಹತ್ತಿರದ ಗುಂಡಿಲಿರುವ ಅಥವಾ ನದಿಯೋ ಕೆರೆನೋ ಯಾವುದೋ ನೀರನ್ನು ಕುಡಿಯುತ್ತೆ. ಇಂತಹುದೇ ಬೇಕು ಅಂತಕ್ಕಂಥ ಹಠ ಅದಕ್ಕಿಲ್ಲ. ಅದನ್ನು ಜೀರ್ಣಿಸ್ಕೊಂಡ ಹಸು ಭಗವಂತ ನೀಡಿರ್ತಕ್ಕಂತಹ ವಿಶೇಷವಾದ ಶಕ್ತಿಯಿಂದ ಅಮೃತವಾದ ಹಾಲನ್ನು ನಿರ್ಮಾಣ ಮಾಡಿಕೊಳ್ತವೆ. ಅದನ್ನು ಕರುವಿಗೂ ಉಣಿಸುತ್ತೆ, ಹಾಗೆ ಜನಗಳಿಗೂ ನೀಡುತ್ತೆ. ಆ ಹಾಲನ್ನು ಯಾರು ಕುಡಿತಾರೋ ಹೇಳಕ್ಕೆ ಸಾಧ್ಯ ಇಲ್ಲ. ಅದರಿಂದ ಯಾವ ಬಲ ಅವನಿಗೆ ದೊರಕುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಏನನ್ನು ಜಗತ್ತಿಗೆ, ಕುಟುಂಬಕ್ಕೆ, ಸಮಾಜಕ್ಕೆ ಮಾಡಿಸ್ತದೋ ಅದು ಗೊತ್ತಿಲ್ಲ. ಈ ಚಿತ್ರ ವಿಚಿತ್ರವಾದ ಊಹಿಸಲಾರದ ಋಣದ ಗತಿ ಭಾವಿಸು, ಚಿಂತಿಸು ಎಂದು ತಿಮ್ಮಗುರು ಆದೇಶ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಬೀಚಿಯವರು ಒಂದು ಹಸು ಹುಲ್ಲು ಮೇಯ್ದ ಚಿತ್ರ ಅನ್ನೋ ಚಿತ್ರಕ್ಕೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಬಹುಮಾನ ಕೊಟ್ಟಿರ್ತಾರೆ. ಶೀರ್ಷಿಕೆ ಇದು. ಆದರೆ ಚಿತ್ರ ನೋಡಿದರೆ ಖಾಲಿ ಹಳೆ ಇರುತ್ತೆ, ಅದಕ್ಕೆ ಫಸ್ಟ್ ಪ್ರೈಸು. ಇದು ಹೇಗೆ ಅಂತ ಕೇಳಿದರೆ ವಿವರಣೆ ಆ ತೀರ್ಪುಗಾರ ಹೇಳ್ತಾರೆ. ಓದಿದ್ರ, ಹಸು ಹುಲ್ಲು ಮೇಯ್ದ ಚಿತ್ರ. ಮುಂಚೆ ಅಲ್ಲೇನಿತ್ತು, ಹುಲ್ಲಿತ್ತು. ಆಮೇಲೆ ಯಾವ್ದು ಬಂತು, ಹಸು ಬಂತು. ಅದು ಮೇಯ್ದ ಮೇಲೆ ಹುಲ್ಲಿರುತ್ತಾ ಇಲ್ಲ. ಆ ಮೇಯ್ದಾದ್ಮೇಲೆ ಆ ಹಸುಗೆ ಏನು ಕೆಲಸ, ಅಲ್ಲಿರೋಲ್ಲ, ಹೊರಟೋಗಿರುತ್ತೆ, ಖಾಲಿ ಹಳೆ. ಹಾಗೆ ನಮ್ಮ ಬದುಕು ಕೂಡ ಖಾಲಿ ಹಳೆ, ನಮ್ಮ ಕರ್ಮವೂ ಅಷ್ಟೇ.

ಸೇರಿರ್ಪು ಉಸಿರುಸಿರುಗಳಲೆಷ್ಟು ಜೀವಾಣು, ಹಾರುತಿಹುವೆಷ್ಟು ಚೇತನ ಧೂಳು ಕಣದೊಳ್. ಸೇರಿರ್ಪು ಉಸಿರುಸಿರುಗಳಲೆಷ್ಟು ಜೀವಾಣು, ಹಾರುತಿಹುವೆಷ್ಟು ಚೇತನ ಧೂಳು ಕಣದೊಳ್. ಪ್ರಾರಬ್ಧ ಗತಿಯ ನಿಶ್ಚಯದಿ ತಿಳಿಬವರಿಲ್ಲ, ಆ ರಹಸ್ಯಕ್ಕೆರಗೋ ಮಂಕುತಿಮ್ಮ. ಪ್ರಾರಬ್ಧ ಗತಿಯ ನಿಶ್ಚಯದಿ ತಿಳಿಬವರಿಲ್ಲ, ಆ ರಹಸ್ಯಕ್ಕೆರಗೋ ಮಂಕುತಿಮ್ಮ.

0: ಸೇರಿರುಪು ಉಸಿರುಗಳು ಎಷ್ಟೆಷ್ಟೋ ಜೀವಾಣು ಹಾರುತಿಹವು ಇತ್ಯಾದಿ ಹೇಳಿದ್ದಾರೆ. ಇದರಲ್ಲಿ ಉಸಿರಿನಲ್ಲಿ ಎಷ್ಟೋ ಜೀವಾಣುಗಳು ಸೇರಿಕೊಂಡಿದೆ, ಧೂಳಿನ ಕಣಗಳಲ್ಲಿ ಎಷ್ಟೋ ಚೈತನ್ಯದ ಅಂಶಗಳು ಹಾರಾಡ್ತಾ ಇದೆ. ಪ್ರಾರಬ್ಧದ ಅಂದರೆ ಬಂದು ಎರಗಲಿರುವ ಕರ್ಮದ ಗತಿಯನ್ನು ಸರಿಯಾಗಿ ತಿಳಿದವರಿಲ್ಲ, ಆ ರಹಸ್ಯಕ್ಕೆ ನಮಸ್ಕಾರ ಮಾಡುವಂತ ಇದರ ಸೂಚ್ಯ ಅರ್ಥ. ಜೀವಾಣುಗಳಿಂದ ಜೀವ ಸೃಷ್ಟಿಯಾಗಿದೆ, ಜಡ ಚೈತನ್ಯಗಳಿಂದ ಪ್ರಕೃತಿ ಸೃಷ್ಟಿಯಾಗಿದೆ, ಇವುಗಳ ಅನ್ಯೋನ್ಯ ಸಂಬಂಧಗಳಿಂದ ಮನುಷ್ಯನ ಬದುಕು ಸಾಗಿದೆ. ಇದಕ್ಕಿದ್ದ ಹಾಗೆ ಸುಳ್ಳಿವಿಲ್ಲದ ಹಾಗೆ ಘಟನೆಗಳು ಕರ್ಮಕ್ಕೆ ಪ್ರಾರಬ್ಧ ಅಂತಾರೆ. ಎಲ್ಲೋ ನನ್ನ ಪ್ರಾರಬ್ಧ, ಅಯ್ಯೋ ಪ್ರಾರಬ್ಧವೇ. ಬದುಕಿನ ಪರಿಣಾಮಗಳು ಪ್ರಾರಬ್ಧ ಗತಿಯ ಫಲ, ಇದು ಹೀಗೆ ಎಂದು ನಿರ್ದಿಷ್ಟವಾಗಿ ತಿಳಿದವರಿಲ್ಲ. ಕರ್ಮದಲ್ಲಿ ಮೂರು ವಿಧ: ಸಂಚಿತ, ಆಗಾಮಿ, ಪ್ರಾರಬ್ಧ. ಬತ್ತಳಿಕೆಯ ಸಂಗ್ರಹ ಆಗಿರುತ್ತಲ್ಲ ಬಾಣ, ಅದು ಸಂಚಿತ ಕರ್ಮಕ್ಕೆ ಒಂದು ಚಿತ್ರ, ಸಂಗ್ರಹವಾಗಿರೋ ಕರ್ಮ. ಬಿಲ್ಲಿಗೆ ಹೂಡಿದ ಬಾಣ ಇರುತ್ತಲ್ಲ, ಅದು ಆಗಾಮಿ, ಗುರಿಯನ್ನು ನೋಡ್ತಾ ಇರುತ್ತೆ, ಯಾವುದಕ್ಕೆ ಹೊಡಿಬೇಕು ಅಂತ ತೀರ್ಮಾನ ಆಗಿರುವುದಿಲ್ಲ, ಅದು ನಿರ್ಧರಿಸುವ ಸ್ಥಿತಿ ಅದು. ಆದ್ರಿಂದ ಅದನ್ನು ಆಗಾಮಿ ಎಂದು ಕರೆಯುತ್ತಾರೆ. ಬಿಲ್ಲಿನಿಂದ ಬಿಟ್ಟ ಬಾಣ ಇದೆಯಲ್ಲ, ಅದು ನೇರವಾಗಿ ಗುರಿಗೆ ಹೋಗಿ ತಗುಲುತ್ತೆ, ಅದನ್ನೇ ಪ್ರಾರಬ್ಧ ಅಂತ ಕರೆಯುವಂತಹದ್ದು. ಅದನ್ನೇ ಕುರಿತು ಮತ್ತೊಂದು ಕಡೆ ಹೇಳ್ತಾರೆ ಗುಂಡಪ್ಪನವರು. ಸುರಪ ಸಭೆಯಲ್ಲಿ ಗಾತಿಸುತ್ತ ವಸಿಷ್ಠಂಗೆ ಸ್ಪರ್ಧೆ, ಧರೆಯೊಳದರಿಂ ಹರಿಶ್ಚಂದ್ರನಂಗೆ ತಪನೆ, ಬರುವುದೆತ್ತಣಿನೋ ಬೇಡದ ಪ್ರಾರಬ್ಧ, ಕರ್ಮಗತಿ ಕೃತ್ರಿಮೋ ಮಂಕುತಿಮ್ಮ. ಕೃತ್ರಿಮದ ಕೈ ಪ್ರಾರಬ್ಧ ಇದೆಯಲ್ಲ, ಆ ಪ್ರಾರಬ್ಧಕ್ಕೆ ರಹಸ್ಯಕ್ಕೆ ನಮಸ್ಕರಿಸು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾಗರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

0: ಕೇಳವಾ.
1: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
2: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ.
1: ಬೆಳ್ಳಿ ಬಟ್ಟಲು
3: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
4: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಈಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಅಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
3: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ ಜಾನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈವ್ಸ್.
5: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
1: ಶ್ರೋತೃಗಳೇ, ಇದೀಗ ಕೆಲವು ಪ್ರಕಟಣೆಗಳು. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಒಳಚರಂಡಿ ಯೋಜನೆಯ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಯೋಜನಾ ವ್ಯಾಪ್ತಿಯ ಮನೆಗಳು ಹಾಗೂ ವಾಣಿಜ್ಯ ಕಟ್ಟಡಗಳಿಗೆ ಯುಜಿಡಿ ಸಂಪರ್ಕ ಕಲ್ಪಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಯೋಜನಾ ವ್ಯಾಪ್ತಿಯ ನಾಗರಿಕರು ತಮ್ಮ ಮನೆ ಹಾಗೂ ವಾಣಿಜ್ಯ ಕಟ್ಟಡಗಳ ಶೌಚಾಲಯ, ಸ್ನಾನಗೃಹ ಮತ್ತು ಅಡುಗೆ ಮನೆಯಿಂದ ಹೊರಬರುವ ತ್ಯಾಜ್ಯ ನೀರನ್ನು ಮಾತ್ರ ಯುಜಿಡಿ ವ್ಯವಸ್ಥೆಗೆ ಸಂಪರ್ಕಿಸುವುದು ಅಗತ್ಯವಾಗಿರುತ್ತದೆ. ಯುಜಿಡಿ ಸಂಪರ್ಕ ಪಡೆಯಲು ಸಂಬಂಧಪಟ್ಟ ನಾಗರಿಕರು ನಿಗದಿತ ಅರ್ಜಿ ನಮೂನೆ, ಈಸ್ವತ್ತು ದಾಖಲೆ ಅಥವಾ ಹಿಂದಿನ ಕೈಬರಹದ ನಮೂನೆ, ಮೂರರ ಪ್ರತಿಯೊಂದಿಗೆ ಪುರಸಭೆಗೆ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕುಶಾಲನಗರ ಪುರಸಭೆ ಕಚೇರಿ ಸಹಾಯವಾಣಿ ಸಂಖ್ಯೆ ಹೀಗಿದೆ: 8105343174. ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. 2025-26 ಸಾಲಿಗಾಗಿ ಎಸ್ಎಸ್ಎಲ್ಸಿ ಮತ್ತು 2ನೇ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರಿಂದ ಪಡೆದು ಇದೇ ನವೆಂಬರ್ ತಿಂಗಳ 15ನೇ ತಾರೀಕಿನ ಒಳಗಾಗಿ ಸಲ್ಲಿಸಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
6: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಭಾಷಣ ಹಾಗೂ ಭಾವಗೀತೆಗಳನ್ನು ಕೇಳೋಣ. ಪ್ರಿಯ ಕೇಳುಗರೇ,

0: ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಸೆಪ್ಟೆಂಬರ್ 27, ಅಂದರೆ ಜಗತ್ತಿನಾದ್ಯಂತ ಸಂಭ್ರಮಿಸುವ ವಿಶ್ವ ಪ್ರವಾಸೋದ್ಯಮ ದಿನ. ನಾವೆಲ್ಲರೂ ವರ್ಷದಲ್ಲಿ ಒಮ್ಮೆಯಾದರೂ ಹೊಸ ಜಾಗ ನೋಡಲು, ಪ್ರಕೃತಿಯ ಮಡಿಲಿನಲ್ಲಿ ಕಾಲ ಕಳೆಯಲು ಇಷ್ಟಪಡ್ತೀವಿ ಅಲ್ವಾ? ಈ ವರ್ಷ ಅಂದರೆ 2026ರಲ್ಲಿ ನಮ್ಮ ಪ್ರವಾಸದ ಶೈಲಿ ಎಷ್ಟು ಬದಲಾಗಿದೆ ಯೋಚಿಸಿದ್ದೀರಾ? ವಿಶ್ವಸಂಸ್ಥೆಯ ಪ್ರವಾಸೋದ್ಯಮ ಸಂಸ್ಥೆ ನಮಗೆ ಕೊಟ್ಟಿರುವ ಅದ್ಭುತ ಸಂದೇಶವೇ ಅದು. ಪ್ರವಾಸೋದ್ಯಮವನ್ನು ಮರುವಿನ್ಯಾಸಗೊಳಿಸಲು ಡಿಜಿಟಲ್ ಅಜೆಂಡಾ ಮತ್ತು ಕೃತಕ ಬುದ್ಧಿಮತ್ತೆ. ಈ ವರ್ಷ ಪ್ರವಾಸೋದ್ಯಮದ ಮೂಲಕ ಜಾಗತಿಕ ಆರ್ಥಿಕತೆ, ಸುಸ್ಥಿರ ಉದ್ಯೋಗ ಸೃಷ್ಟಿ ಹಾಗೂ ಸಾಂಸ್ಕೃತಿಕ ವಿನಿಮಯವನ್ನು ಹೆಚ್ಚಿಸುವುದು ಈ ದಿನದ ಉದ್ದೇಶವಾಗಿದೆ. ವಿಶೇಷವಾಗಿ ಈ ವರ್ಷ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಮತ್ತು ಆಧುನಿಕ ತಂತ್ರಜ್ಞಾನಗಳು ಪ್ರಯಾಣಿಕರ ಅನುಭವವನ್ನು ಹೇಗೆ ಬದಲಾಯಿಸುತ್ತಿವೆ ಮತ್ತು ಸ್ಥಳೀಯ ಸಮುದಾಯಗಳ ಒಳಿತಿಗಾಗಿ ಇವುಗಳನ್ನು ಹೇಗೆ ಬಳಸಬಹುದು ಎಂಬುದನ್ನು ಜಗತ್ತಿಗೆ ಸಾರಲಾಗುತ್ತದೆ. ಇವತ್ತು ನಾವೆಲ್ಲಾದರೂ ಹೋಗಬೇಕು ಅಂತೇಳಿ ಆದರೆ ಬ್ಯಾಗ್ ಪ್ಯಾಕ್ ಮಾಡುವುದಕ್ಕಿಂತ ಮುಂಚೆ ನಮ್ಮ ಕೈಯಲ್ಲಿ ಮೊಬೈಲ್ ಇರ್ತದೆ. ಮೊಬೈಲ್ ಅನ್ನು ಕೈಗೆ ತೆಗೆದುಕೊಳ್ತೀವಿ, ಎಲ್ಲಿ ಉಳಿದುಕೊಳ್ಬೇಕು, ಯಾವ ದಾರಿಯಲ್ಲಿ ಹೋಗಬೇಕು, ಎಲ್ಲಿ ಊಟ ಮಾಡಬೇಕು, ಯಾವುದು ಪ್ರಸಿದ್ಧ ಹೋಟೆಲ್ ಇದೆ, ಅಲ್ಲಿನ ಊಟದ ವಿಶೇಷತೆ ಏನು, ಎಲ್ಲವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎಐ ಮತ್ತು ಡಿಜಿಟಲ್ ಆಪ್ಗಳೇ ನಮಗೆ ಕ್ಷಣಾರ್ಧದಲ್ಲಿ ಉತ್ತರವನ್ನು ಕೊಡುತ್ತದೆ. ನಮ್ಮ ಪ್ರವಾಸದ ಅನುಭವವನ್ನು ಈ ತಂತ್ರಜ್ಞಾನ ಸಂಪೂರ್ಣವಾಗಿ ಮರು ರೂಪಿಸುತ್ತಿದೆ ಅಂತ ಹೇಳಬಹುದು. ಈ ದಿನದ ನಿಜವಾದ ಪ್ರಾಮುಖ್ಯತೆ ಇರುವುದು ಕೇವಲ ಸ್ಮಾರ್ಟ್ ಫೋನ್ಗಳಲ್ಲಿ ಅಲ್ಲ ಎನ್ನುವಂತ ಭಾವನೆ ನಮ್ಮದು. ನಮ್ಮ ಪ್ರವಾಸೋದ್ಯಮದಿಂದ ನಮ್ಮ ಹಳ್ಳಿಗಳ ಸ್ಥಳೀಯ ಸಣ್ಣ ಉದ್ಯಮಿಗಳ, ಗೈಡ್ಗಳ ಮತ್ತು ಹೋಟೆಲ್ ಕಾರ್ಮಿಕರ ಬದುಕು ಹಸನಾಗಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿ ಆಗಬೇಕು ಎನ್ನುವಂತ ವಿಚಾರ. ತಂತ್ರಜ್ಞಾನದ ಜೊತೆಗೆ ನಾವು ಪರಿಸರವನ್ನು ರಕ್ಷಿಸುವ ಸುಸ್ಥಿರ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಬೇಕು. ನಮ್ಮ ಕರ್ನಾಟಕದಲ್ಲಿ ಹಲವು ಸುಂದರ ಪ್ರೇಕ್ಷಣೀಯ ಸ್ಥಳಗಳಿವೆ, ತಾಣಗಳಿವೆ. ಡಿಜಿಟಲ್ ಕ್ರಾಂತಿಯ ಮೂಲಕ ಇವುಗಳನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಮಹತ್ತರವಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾದರೆ ಸ್ನೇಹಿತೆ, ಇವತ್ತು ನಾವೊಂದು ಸಂಕಲ್ಪ ಮಾಡೋಣ. ನಾವು ಪ್ರವಾಸ ಮಾಡುವಾಗ ತಂತ್ರಜ್ಞಾನವನ್ನು ಬಳಸಿ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡೋಣ. ಆದರೆ ಅಲ್ಲಿನ ಸ್ಥಳೀಯ ಸಂಸ್ಕೃತಿ ಮತ್ತು ಸ್ವಚ್ಛತೆಗೆ ಧಕ್ಕೆ ತರದಂತೆ ಜವಾಬ್ದಾರಿಯುತ ಪ್ರಜೆಗಳಾಗಿ ನಡೆದುಕೊಳ್ಳೋಣ. ಪ್ರವಾಸೋದ್ಯಮ ಅಂದರೆ ಕೇವಲ ಸುಂದರ ತಾಣಗಳನ್ನು ನೋಡುವುದು, ಫೋಟೋ ಕ್ಲಿಕ್ಕಿಸಿಕೊಳ್ಳುವಂಥದ್ದು ಮಾತ್ರವೇ ಖಂಡಿತ ಅಲ್ಲ. ಇದರ ಹಿಂದೆ ನಮ್ಮ ಮಣ್ಣಿನ ಪಾರಂಪರಿಕ ಆಚರಣೆ, ಸಂಸ್ಕೃತಿ ಮತ್ತು ನಮ್ಮ ಮಾನವ ಸಂಪತ್ತು ಅಂದರೆ ನಮ್ಮ ಜನರ ಬದುಕು ಹೇಗೆ ಬೆಸೆದುಕೊಂಡಿದೆ. ಮಾನವ ಸಂಪತ್ತಿನ ಅಭಿವೃದ್ಧಿಯ ಜೊತೆಗೆ ಪಾರಂಪರಿಕ ಆಚರಣೆ, ಸಂಸ್ಕೃತಿಯ ರಕ್ಷಣೆ, ಅಭಿವೃದ್ಧಿ ಹೇಗೆ ಸಾಧ್ಯ, ಈ ಕುರಿತು ಮಾತನಾಡುತ್ತಾರೆ ಕಿರಣ್ ಮಂಜಬೈಲು.
1: ಸಹಜವಾಗಿ ಮಾನವ ಸಂಚಾರ ಪ್ರಿಯ. ಮನರಂಜನೆಗಾಗಿ, ಅಧ್ಯಯನಕ್ಕಾಗಿ, ವ್ಯಾಪಾರ ವಹಿವಾಟುಗಳಿಗಾಗಿ, ಹೀಗೆ ನಾನಾ ಕಾರಣಗಳಿಗಾಗಿ ಆತ ಸುತ್ತುತ್ತಿರುತ್ತಾನೆ. ನಿರ್ದಿಷ್ಟ ಕಾರಣ ಇರಿಸಿಕೊಂಡು ಸುತ್ತುವ ಪ್ರಕ್ರಿಯೆಗೆ ಪ್ರವಾಸ ಎಂದು ಕರೆಯಬಹುದು. ಹಾಗೆ ಹೋಗುವ ಪ್ರವಾಸಕ್ಕೂ ಮಾನ್ಯತೆ ನೀಡಿದ ಸಂಯುಕ್ತ ಸಂಸ್ಥಾನದ ಜಾಗತಿಕ ಪ್ರವಾಸೋದ್ಯಮ ಸಂಸ್ಥೆ UNWTO 1900 ಪ್ರತಿ ವರ್ಷ ಸೆಪ್ಟೆಂಬರ್ 27 ವಿಶ್ವ ಪ್ರವಾಸಿ ದಿನವನ್ನಾಗಿ ಆಚರಿಸುವಂತೆ ಕರೆ ನೀಡಿತು. ಜೊತೆಗೆ ಅದಕ್ಕೂ ಮುನ್ನ ಅಂದರೆ 1970 ಇದೇ ಸಂಸ್ಥೆ ರೂಪಿಸಿದ್ದ ಪ್ರವಾಸೋದ್ಯಮ ನಿಯಮಾವಳಿಗಳ ಕಟ್ಟುನಿಟ್ಟಿನ ಅನುಷ್ಠಾನ ಜಾಗತಿಕ ಪ್ರವಾಸಿ ದಿನಕ್ಕೆ ಹೊಂದಿಕೊಂಡಿತು. ವಿಶ್ವ ಪ್ರವಾಸಿ ದಿನದಂದು ಜಾಗತಿಕವಾಗಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಮೌಲ್ಯಗಳ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಪ್ರವಾಸ ಎಂದಾಕ್ಷಣ ಮೋಜು ಅಲ್ಲ, ಕೇವಲ ಮನರಂಜನೆಯೂ ಅಲ್ಲ. ದೇಶ ಅಥವಾ ವಿಶ್ವದ ಆರ್ಥಿಕತೆ, ಸಾಮಾಜಿಕತೆಗೆ ಅದು ಕೊಡುಗೆ ನೀಡಬೇಕು. ಸಾಂಸ್ಕೃತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದರ ಜೊತೆಗೆ ಪರಸ್ಪರ ವಿನಿಮಯವೂ ನಡೆಯಬೇಕು. ಈ ಆಶಯ ಸಾಕಾರಗೊಳ್ಳಲು ವಿಶ್ವ ಪ್ರವಾಸಿ ದಿನದ ಆಚರಣೆಯ ಬಗ್ಗೆ ಸೂಚನೆ ನೀಡಿದ UNWTO ಪ್ರವಾಸಿ ದಿನದ ಆಚರಣೆಗೆ ನಿರ್ದಿಷ್ಟ ಆಶಯವನ್ನು ಇರಿಸಿಕೊಂಡಿತ್ತು. ಪ್ರವಾಸೋದ್ಯಮ ನೆಪದಲ್ಲಿ ಮಾನವ ಸಂಪತ್ತಿನ ಅಭಿವೃದ್ಧಿಯ ಜೊತೆಗೆ ದೇಶದ ಅಭಿವೃದ್ಧಿಯನ್ನು ಗಮನಿಸಿ ಪಾರಂಪರಿಕ ಆಚರಣೆ, ಸಂಸ್ಕೃತಿಯ ರಕ್ಷಣೆ ಮತ್ತು ಅಭಿವೃದ್ಧಿಗೆ ಒತ್ತು ನೀಡಿತು.

1980ರಿಂದ ಇಂದಿನವರೆಗೆ ಪ್ರತಿ ವರ್ಷ ವಿಶ್ವ ಪ್ರವಾಸಿ ದಿನದಂದು ನಿರ್ದಿಷ್ಟ ಆಶಯವನ್ನು ಇರಿಸಲಾಗುತ್ತಿದೆ. 1980ರಲ್ಲಿ ಪಾರಂಪರಿಕ ಕಲೆಗಳ ರಕ್ಷಣೆ ಹಾಗೂ ಶಾಂತಿಗಾಗಿ ಪ್ರವಾಸೋದ್ಯಮದ ಕೊಡುಗೆ ಎಂಬ ಆಶಯವನ್ನು ಇರಿಸಿ ಆರಂಭಿಸಲಾಯಿತು. ಒಟ್ಟಿನಲ್ಲಿ ಗಮನಿಸುವುದಾದರೆ ಮನುಕುಲದ ರಕ್ಷಣೆ ಅಭಿವೃದ್ಧಿಯ ಜೊತೆಗೆ ಪರಿಸರ ರಕ್ಷಣೆ ಮತ್ತು ಸಂಸ್ಕೃತಿಯ ಉಳಿವಿನ ಆಶಯ ವಿಶ್ವ ಪ್ರವಾಸೋದ್ಯಮ ದಿನದ ಆಚರಣೆಯ ಹಿಂದಿನ ಆಶಯ ಎಂಬುದು ಸುಸ್ಪಷ್ಟ. ಭಾರತ ಸರ್ಕಾರವು ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಪ್ರತ್ಯೇಕವಾದ ಇಲಾಖೆಯೊಂದನ್ನು ಹೊಂದಿದೆ. ರಾಜ್ಯವಾರು ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ರೂಪಿಸಲಾಗಿದೆ. ಕರ್ನಾಟಕ ಸರ್ಕಾರ ಕೂಡ ರಾಜ್ಯವನ್ನು ಭಾರತದ ಜನಪ್ರಿಯ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡಿಸುವ ನಿಟ್ಟಿನಲ್ಲಿ ಅನೇಕ ಪಾಲಿಸಿಗಳನ್ನು ರಚಿಸುವ ಮೂಲಕ ಪ್ರವಾಸಿ ತಾಣಗಳಲ್ಲಿ ಸಂರಚನೆಯ ಅಭಿವೃದ್ಧಿ, ಉತ್ತಮ ಉದ್ಯೋಗ ಅವಕಾಶಗಳಿಗಾಗಿ ಕೌಶಲ್ಯಗಳ ಅಭಿವೃದ್ಧಿ, ಬೃಹತ್ ಸುತ್ತಾಟಗಳ ಅಭಿವೃದ್ಧಿ ಮತ್ತು ಅಂತಿಮ ಮೈಲಿಯ ಸಂಪರ್ಕ ಸಾಧಿಸುವ ನಿಟ್ಟಿನಲ್ಲಿ ಉದ್ಯುಕ್ತವಾಗಿದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ 1974ರಲ್ಲಿ ಸ್ಥಾಪನೆಗೊಂಡಿದ್ದು, ಈ ಇಲಾಖೆ ಪ್ರವಾಸೋದ್ಯಮ ಇಲಾಖೆಯ ನಿರ್ಧಾರಗಳು ಮತ್ತು ವಿದೇಶಿ ಹಾಗೂ ಸ್ಥಳೀಯ ಯೋಜನೆಗಳ ಉತ್ತೇಜನ ಮತ್ತು ಪ್ರಚಾರ ಕಾರ್ಯ ಜಾರಿ ಮಾಡುವ ನಿಟ್ಟಿನಲ್ಲಿ ಕೇಂದ್ರೀಕೃತವಾಗಿದೆ. 19 ಜಿಲ್ಲಾ ಕಚೇರಿ ಮತ್ತು 8 ಪ್ರವಾಸೋದ್ಯಮ ಕಚೇರಿಗಳನ್ನು ಹೊಂದಿದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ KSTTDC, ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ಸ್ JLR ಹಾಗೂ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಎಂಬ 3 ವಿಭಾಗಗಳನ್ನು ಹೊಂದಿದೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ 1971ರಲ್ಲಿ ಆರಂಭಗೊಂಡಿತು. ಇದು ಕರ್ನಾಟಕಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ವಾಸ್ತವ್ಯ ಮತ್ತು ಸಾರಿಗೆ ಸೌಕರ್ಯಗಳನ್ನು ಕಲ್ಪಿಸಿಕೊಡುತ್ತದೆ. ಉತ್ತಮ ದರ್ಜೆಯ 52 ಬಸ್ಗಳ ಫ್ಲೀಟ್ ಮೂಲಕ 26 ಪ್ಯಾಕೇಜ್ ಟೂರ್ಗಳನ್ನು ಆಯೋಜಿಸುತ್ತಿದೆ. ತನ್ನದೇ ಆದ ಹೋಟೆಲ್ ಅತಿಥಿಗೃಹಗಳನ್ನು ಹೊಂದಿದೆ. ದಕ್ಷಿಣ ಭಾರತದ ಏಕೈಕ ಲಕ್ಸುರಿ ರೈಲು ಸುವರ್ಣರಥವನ್ನು ಅದು ಹೊಂದಿದೆ. ಜಗ್ಗಲ್ ಲಾಡ್ಜ್ ಮತ್ತು ರೆಸಾರ್ಟ್ಸ್ 1980ರಲ್ಲಿ ಸ್ಥಾಪಿಸಲಾಗಿದ್ದು, ಇದು ಪ್ರವಾಸೋದ್ಯಮ, ಪರಿಸರ ಪ್ರವಾಸೋದ್ಯಮ, ಸಾಹಸ ಪ್ರವಾಸೋದ್ಯಮ ಮತ್ತು ಕರ್ನಾಟಕದ ವಿವಿಧ ವನ್ಯಜೀವಿ ತಾಣಗಳಲ್ಲಿನ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಆದ್ಯತೆ ನೀಡುತ್ತದೆ. ಅರಣ್ಯ ಇಲಾಖೆಯೊಂದಿಗೆ ಸಂಪರ್ಕ ಹೊಂದಿದ್ದು ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಸಂರಕ್ಷಣಾ ಧಾಮಗಳನ್ನು ಅದು ಹೊಂದಿದೆ. ಟ್ರಕ್ಕಿಂಗ್, ಕ್ಯಾಂಪಿಂಗ್, ಸಫಾರಿ, ವಾಟರ್ ರಾಫ್ಟಿಂಗ್ ಮೊದಲಾದವುಗಳನ್ನು ಅದು ಸಂಘಟಿಸುತ್ತದೆ. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಅರಮನೆಗೆ ಹೊಂದಿಕೊಂಡಿರುವ ಮೈದಾನದಲ್ಲಿ ವಸ್ತು ಪ್ರದರ್ಶನವನ್ನು ಆಯೋಜಿಸುವ ಮೂಲಕ ಕಲೆ, ಸಂಸ್ಕೃತಿ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ ಇತ್ಯಾದಿಗಳನ್ನು ರಾಜ್ಯದಾದ್ಯಂತ ಪ್ರಚುರಪಡಿಸುತ್ತಿದೆ. 1987ರಿಂದ ಮೈಸೂರು ದಸರಾ ವಸ್ತು ಪ್ರದರ್ಶನವನ್ನು ಇದು ಏರ್ಪಡಿಸುತ್ತಿದೆ. ಪ್ರವಾಸೋದ್ಯಮ ವಿವಿಧ ಆಯಾಮಗಳಲ್ಲಿ ತೆರೆದುಕೊಂಡಿದೆ. ಆಧ್ಯಾತ್ಮಿಕ ಪ್ರವಾಸೋದ್ಯಮ, ಆರೋಗ್ಯ ಪ್ರವಾಸೋದ್ಯಮ, ಆಹಾರ ಪ್ರವಾಸೋದ್ಯಮ, ಶಿಕ್ಷಣ ಪ್ರವಾಸೋದ್ಯಮ, ಹೀಗೆ ನಾನಾ ವಿಧದ ಮುಖಗಳನ್ನು ಕಾಣಬಹುದು. ಆಧ್ಯಾತ್ಮಿಕ ಪ್ರವಾಸೋದ್ಯಮದಲ್ಲಿ ರಾಜ್ಯದ ವಿವಿಧ ಆರಾಧನಾ ಸ್ಥಳಗಳಾದ ದೇವಾಲಯಗಳು, ಚರ್ಚುಗಳು, ಬಸದಿಗಳು, ಮಸೀದಿಗಳು ಮೊದಲಾದ ದರ್ಶನೀಯ ಸ್ಥಳಗಳು ಸೇರಿಕೊಂಡಿವೆ. ಆರೋಗ್ಯ ಪ್ರವಾಸೋದ್ಯಮದಲ್ಲಿ ಯೋಗ, ಆಯುರ್ವೇದ ಮೊದಲಾದ ಚಿಕಿತ್ಸಾ ವಿಧಾನಗಳು, ಆಹಾರ ವೈವಿಧ್ಯಗಳು ಒಳಗೊಂಡಿವೆ. ಶಿಕ್ಷಣ ಪ್ರವಾಸೋದ್ಯಮದಲ್ಲಿ ಶೈಕ್ಷಣಿಕ ಸಾಧನೆಯನ್ನು ಮನಗಾಣುವ ಅವಕಾಶವು ಪ್ರಾಪ್ತವಾಗಲಿದೆ. ಆ ವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಅವಕಾಶಗಳಿವೆ. ವಿಶಾಲವಾಗಿ ಹರಡಿರುವ ಅರಬ್ಬಿ ಸಮುದ್ರದ ಕಿನಾರೆ, ಮೈ ಚಾಚಿಕೊಂಡಿರುವ ಪಶ್ಚಿಮ ಘಟ್ಟಗಳ ಸಾಲು, ವಿಭಿನ್ನ ಆಚಾರ ಆಹಾರ ವೈವಿಧ್ಯತೆಯ ಭೂಪ್ರದೇಶವಾಗಿರುವ ಕರಾವಳಿ ಜಿಲ್ಲೆಯಲ್ಲಿ ಆಧ್ಯಾತ್ಮಿಕ ಪ್ರವಾಸೋದ್ಯಮ ಮತ್ತು ಆರೋಗ್ಯ ಪ್ರವಾಸೋದ್ಯಮಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬಹುದು. ಆಧ್ಯಾತ್ಮಿಕ ಪ್ರವಾಸೋದ್ಯಮಗಳಲ್ಲಿ ಕಾರ್ಕಳ ಮೂಡುಬಿದಿರೆ ಜೈನ ಬಸದಿಗಳು, ಕಾರ್ಕಳ ಅತ್ತೂರು ಚರ್ಚ್, ಉಳ್ಳಾಲ ದರ್ಗಾ, ಧರ್ಮಸ್ಥಳ, ಕೊಲ್ಲೂರು, ಉಡುಪಿ, ಸುಬ್ರಹ್ಮಣ್ಯ, ಕಟೀಲು ಮೊದಲಾದ ದೇವಸ್ಥಾನಗಳು ಸೇರಿವೆ. ಇಲ್ಲಿ ನಡೆಯುವ ವಿಶೇಷ ಆರಾಧನಾ ಕಲಾ ಪ್ರಕಾರಗಳಾದ ನಾಗಮಂಡಲ, ಭೂತದ ಕೋಲ, ಯಕ್ಷಗಾನ, ಹುಲಿಕುಣಿತ, ಕಂಬಳ, ವಿವಿಧ ಜಾನಪದ ಆಚರಣೆಗಳು, ಉತ್ಸವ, ಉರುಸು ಇತ್ಯಾದಿಗಳು ಕೇವಲ ಮನರಂಜನೆ ಮಾತ್ರವಲ್ಲದೆ ಬೋಧ ವಿಚಾರಗಳನ್ನು ತಿಳಿ ಹೇಳುತ್ತವೆ. ಆಯುರ್ವೇದ ಚಿಕಿತ್ಸಾ ವಿಧಾನ, ಯೋಗ, ವಿವಿಧ ತರದ ಥೆರಪಿಗಳು ಆರೋಗ್ಯ ಪ್ರವಾಸೋದ್ಯಮಗಳಿಗೆ ಉತ್ತೇಜನ ನೀಡಬಲ್ಲುದು. ಶೈಕ್ಷಣಿಕವಾಗಿ ಸಾಧನೆ ಮಾಡಿದ ತಾಣಗಳಾದ ಮಣಿಪಾಲ, ನಿಟ್ಟೆ, ಮೂಡುಬಿದಿರೆ ಇತ್ಯಾದಿ ಕಡೆಗಳ ವಿವಿಧ ಸಂಸ್ಥೆಗಳಲ್ಲಿ ನಡೆಯುವ ನುಡಿಹಬ್ಬಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರವಾಸೋದ್ಯಮ ಅಭಿವೃದ್ಧಿಗೆ

0: ವಿವಿಧೆಡೆಗಳಲ್ಲಿ ವ್ಯಾಪಿಸಿರುವ ಕೋಟೆ ಕೊತ್ತಳೆಗಳು, ಕಲ್ಲು ಬಂಡೆಗಳು, ನೆಲ್ಲಿತೀರ್ಥ, ಸೇಂಟ್ ಮೇರಿಸ್ ದ್ವೀಪದಂತಹ ಪ್ರಾಕೃತಿಕ ಸೃಷ್ಟಿಯ ಕೌತುಕಗಳು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪೂರಕವಾಗಬಹುದು. ಮಂಗಳೂರು ಸಮೀಪದ ಪಿಲಿಕುಳ ಡಾಕ್ಟರ್ ಶಿವರಾಮ ಕಾರಂತ ಜೈವಿಕ ಉದ್ಯಾನವನ ಪರಿಸರ ಪ್ರಿಯ ಪ್ರವಾಸಿಗರಿಗೆ ಮುದ ನೀಡುವ ಪ್ರವಾಸಿ ತಾಣವಾಗಿದೆ. ಜಿಲ್ಲೆಯ ವಿಶೇಷ ಆತಿಥ್ಯ ಶೈಲಿ, ಮತ್ಸ್ಯ ಭೋಜನ ಇತ್ಯಾದಿ ವಿಭಿನ್ನ ಆಹಾರ ಶೈಲಿಯನ್ನು ಪ್ರವಾಸೋದ್ಯಮ ಅಭಿವೃದ್ಧಿಯ ಸರಕುಗಳನ್ನಾಗಿಸಬಹುದು. ಗುಡಿ ಕೈಗಾರಿಕೆಗಳಾದ ಬುಟ್ಟಿ ನೇಯುವುದು, ಕೈಮಗ್ಗ ಇತ್ಯಾದಿಗಳ ಅಭಿವೃದ್ಧಿಗೂ ಪ್ರವಾಸೋದ್ಯಮ ಅವಕಾಶ ಕಲ್ಪಿಸಬಹುದು. ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಾದ ಅಡಿಕೆ, ಕೊಕ್ಕೋ, ಗೋಡಂಬಿ, ವೀಳ್ಯದೆಲೆ ಇತ್ಯಾದಿಗಳ ಮಾರುಕಟ್ಟೆಗೂ ಅವಕಾಶ ಕಲ್ಪಿಸಬಹುದು. ಜೊತೆಗೆ ಯಕ್ಷಗಾನ, ಹೂವಿನ ಕೋಲು ಮೊದಲಾದ ಜಾನಪದ ಕಲಾ ಪ್ರಕಾರಗಳ ಪ್ರದರ್ಶನ ಶೈಲಿಯನ್ನು ಮೇಲ್ದರ್ಜೆಗೇರಿಸಲು ಸಾಕಷ್ಟು ಅವಕಾಶವಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಯ ಜೊತೆಗೆ ಉದ್ಯೋಗಾವಕಾಶ ಮತ್ತು ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಹೂಡಿಕೆಗಳಿಗೂ ಇಲ್ಲಿ ವಿಫುಲ ಅವಕಾಶವಿದೆ. ವಿವಿಧ ಸ್ತರದ ಹೋಟೆಲ್ಗಳು, ವಸತಿ ಗೃಹಗಳ ನಿರ್ಮಾಣ, ಪ್ರವಾಸಿ ತಾಣಗಳ ಅಭಿವೃದ್ಧಿ, ಹೀಗೆ ಅನೇಕ ರೀತಿಯಲ್ಲಿ ಹಣ ಹೂಡಿಕೆಯಾದಲ್ಲಿ ಲಾಭದಾಯಕ ಉದ್ದಿಮೆಯನ್ನಾಗಿ ಪ್ರವಾಸೋದ್ಯಮವನ್ನು ಕೂಡ ಬೆಳೆಸಲು ಅವಕಾಶವಿದೆ. ಆದರೆ ಅಭಿವೃದ್ಧಿ ಬಂಡವಾಳ ಹೂಡಿಕೆಯ ನೆಪದಲ್ಲಿ ಸ್ಥಳೀಯ ಸಂಸ್ಕೃತಿ ಸಂಸ್ಕಾರಗಳ ಅಳಿವಿಗೆ ಅವಕಾಶವಾಗಬಾರದು. ಪ್ರವಾಸೋದ್ಯಮ ಎನ್ನುವುದು ಕೇವಲ ಉಳ್ಳವರಿಗಾಗಿ ಮಾತ್ರ ಎಂಬಂತಾಗಬಾರದು. ಸಾಮಾನ್ಯ ಸ್ತರದ ವ್ಯಕ್ತಿಯೂ ತನಗಿಷ್ಟವಾದ ವಿಭಾಗಗಳಲ್ಲಿ ಪ್ರವಾಸ ತೆರಳಿ ಸಂತಸ ಪಡುವಂತಾಗಬೇಕು. ಅದಕ್ಕಾಗಿ ಸರ್ಕಾರ ವಿವಿಧ ಯೋಜನೆಗಳನ್ನು ರೂಪಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು. ಪ್ರವಾಸಿ ತಾಣಗಳ ಸ್ಪಷ್ಟ ಪರಿಚಯವಿರುವ ಗೈಡ್ಗಳನ್ನು ನೇಮಿಸಬೇಕು. ಹೋಟೆಲ್ ಇತ್ಯಾದಿಗಳಲ್ಲಿ ಗುಣಮಟ್ಟದ ಜೊತೆಗೆ ಸ್ವಚ್ಛತೆಗೆ ಪ್ರಾಶಸ್ತ್ಯ ನೀಡಬೇಕು. ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆಯ ಜೊತೆಗೆ ಸ್ಥಳೀಯರಿಗೆ ಸಹಕಾರವಾಗುವ ರೂಢಿಯಲ್ಲಿರುವ ಆಚರಣೆ ಆಕರಗಳ ಸದ್ಬಳಕೆಯಾಗಬೇಕು. ಆಗ ಮಾತ್ರ ನಿಜವಾದ ಪ್ರವಾಸೋದ್ಯಮ ವೃದ್ಧಿ ಸಾಧ್ಯವಾಗುತ್ತದೆ.
1: ಇದುವರೆಗೆ ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಕಿರಣ್ ಮಂಜಬೈಲೋ ಅವರಿಂದ ಭಾಷಣ ಕೇಳಿದಿರಿ. ಕೇಳುಗರೆ, ನಮ್ಮ ಹಳ್ಳಿಗಳಲ್ಲಿ ನಡೆಯುವ ಕಂಬಳ ಇರಬಹುದು, ನಮ್ಮ ಕರಾವಳಿಯ ಯಕ್ಷಗಾನ ಇರಬಹುದು, ಅಥವಾ ನಮ್ಮ ಹೆಮ್ಮೆಯ ಮೈಸೂರು ದಸರಾ ಇರಬಹುದು, ಇವೆಲ್ಲವೂ ನಮ್ಮ ಸಾಂಸ್ಕೃತಿಕ ಪರಂಪರೆ. ಯಾವಾಗ ದೇಶ ವಿದೇಶಗಳ ಪ್ರವಾಸಿಗರು ಇವುಗಳನ್ನು ನೋಡಲು ಬರುತ್ತಾರೋ, ಆಗ ನಮ್ಮ ಸಂಸ್ಕೃತಿಗೆ ಜಾಗತಿಕ ಮನ್ನಣೆ ಸಿಗುತ್ತದೆ. ಆದರೆ ಈ ಸಂಸ್ಕೃತಿಯನ್ನು ಉಳಿಸುವವರು ಯಾರು? ನಮ್ಮ ಸ್ಥಳೀಯ ಕಲಾವಿದರು, ಗೈಡ್ಗಳು ಹಾಗೂ ಅಲ್ಲಿನ ಶ್ರಮಿಕರು, ಇವರೇ ನಮ್ಮ ಮಾನವ ಸಂಪತ್ತು. ಹೌದು, ಪ್ರವಾಸೋದ್ಯಮ ಬೆಳೆದಾಗ ಸ್ಥಳೀಯ ಯುವಕರಿಗೆ ಪ್ರವಾಸಿ ಮಾರ್ಗದರ್ಶಕರಾಗಲು, ಹೋಮ್ಸ್ಟೇಗಳನ್ನು ನಡೆಸಲು, ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಳ್ಳಲು ತರಬೇತಿ ನೀಡಲಾಗುತ್ತದೆ. ಇದುವೇ ಮಾನವ ಸಂಪತ್ತಿನ ಅಭಿವೃದ್ಧಿ. ಯಾವಾಗ ನಮ್ಮ ಜನರಿಗೆ ಆರ್ಥಿಕ ಭದ್ರತೆ ಸಿಗುತ್ತದೆಯೋ ಆಗ ಅವರು ತಮ್ಮ ತಾತ ಮುತ್ತಾತಂದಿರ ಕಾಲದಿಂದ ಬಂದ ಕಲೆ, ಜಾನಪದ ಆಚರಣೆಗಳು ಮತ್ತು ಹಬ್ಬಗಳನ್ನು ಹೆಮ್ಮೆಯಿಂದ ಮುಂದಿನ ಪೀಳಿಗೆಗೆ ದಾಟಿಸುತ್ತಾರೆ. ಯೋಚನೆ ಮಾಡಿ, ಪ್ರವಾಸೋದ್ಯಮ ಇಲ್ಲದಿದ್ದರೆ ನಮ್ಮ ಎಷ್ಟೋ ಸಾಂಪ್ರದಾಯಿಕ ಕರಕುಶಲ ಕಲೆಗಳು, ನೈಗೆಗಳು ಇತಿಹಾಸದ ಪುಟ ಸೇರಿ ಹೋಗುತ್ತಿದ್ದವು. ಆದರೆ ಇವತ್ತು ಟೂರಿಸಂನಿಂದಾಗಿ ನಮ್ಮ ಮಣ್ಣಿನ ಗೊಂಬೆಗಳಿಗೆ, ಕರಕುಶಲ ವಸ್ತುಗಳಿಗೆ ಬೇಡಿಕೆ ಬಂದಿದೆ. ಸ್ಥಳೀಯ ಜನರಿಗೆ ತರಬೇತಿ ನೀಡಿ ಅವರ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿದಾಗ ಅವರು ತಮ್ಮ ಪಾರಂಪರಿಕ ಆಚರಣೆಗಳನ್ನು ರಕ್ಷಿಸುವ ಕಾವಲುಗಾರರಾಗುತ್ತಾರೆ. ಅಂದರೆ ಒಂದು ಕಡೆ ಮಾನವ ಸಂಪನ್ಮೂಲಕ್ಕೆ ಆಧುನಿಕ ಕೌಶಲ್ಯ ಮತ್ತು ತಂತ್ರಜ್ಞಾನದ ಬಲ ಸಿಗುತ್ತಿದೆ, ಇನ್ನೊಂದು ಕಡೆ ಅದೇ ಮಾನವನ ಶಕ್ತಿ ನಮ್ಮ ಸನಾತನ ಸಂಸ್ಕೃತಿಯ ಬೇರುಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುತ್ತಿದೆ. ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಈಗ ಕೇಳಿ ಸಂಗೀತ ಬಾಲಚಂದ್ರ ಅವರ ಧ್ವನಿಯಲ್ಲಿ ಭಾವಗೀತೆ. ತೀರ ಒಂದು ಪಯಣವೆಂದು ನಾಳೆಯೊಂದು ಬರುವುದೆಂದು.

ಕೇಳುಗರೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಮಾನ್ಯ ಗುಂಡಪ್ಪನವರ ಮಾತಿನಂತೆ ಒಂದು ಮರದ ಬೇರುಗಳು ಹಳೆಯದಾಗಿದ್ದು ಮತ್ತು ಆಳವಾಗಿದ್ದರೆ ಆ ಮರದಲ್ಲಿ ಮೊಳೆಯುವ ಹೊಸ ಚಿಗುರು ಬಹಳ ಸೊಗಸು. ಹಾಗೆಯೇ ನಮ್ಮ ಹಳೆಯ ತತ್ವದ ಸತ್ವವನ್ನು ಉಳಿಸಿಕೊಂಡು ಹೊಸ ಯುಕ್ತಿಯಿಂದ ಕೂಡಿ ಪಾಲಿಸುವ ಧರ್ಮವಾಗಬೇಕು. ಪುರಾತನ ಋಷಿಗಳ ಜ್ಞಾನದ ವಾಕ್ಯಗಳೊಡನೆ ನವೀನ ವಿಜ್ಞಾನವು ಸಮನ್ವಯಗೊಂಡರೆ ಅಂತಹ ಒಂದು ಸ್ಥಿತಿ ಜನರ ಜೀವನಕ್ಕೆ ನಿಜವಾದ ಸಂತಸವನ್ನು ತರುತ್ತದೆ ಎಂದು ಬದುಕಿನ ಅದ್ಭುತ ಸತ್ಯವನ್ನು ತಿಳಿಸಿದ್ದಾರೆ. ನಮ್ಮ ಸಮಾಜದ ಆಧಾರವಾದ ಸಂಸ್ಕೃತಿ

ವ್ಯವಸ್ಥೆಯನ್ನು ತೊರೆದು ಯಾವ ಮೌಲ್ಯಗಳು ಇಲ್ಲದ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿರುವುದು ದುರಂತವೇ ಸರಿ. ಮತ್ತೆ ನಮ್ಮ ಬೇರಿನೊಂದಿಗೆ ಸಂಪರ್ಕವನ್ನು ಪಡೆದುಕೊಳ್ಳುವ ಪ್ರಯತ್ನ ನಡೆಯಬೇಕು. ಆಧುನಿಕತೆಯ ಎಲ್ಲ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಪುನರ್ವಿಕಾಸಕ್ಕೆ ಸಮಾರೋಪಾದಿಯಲ್ಲಿ ಪ್ರಯತ್ನ ನಡೆಯಬೇಕು. ಹಾಗಾದಾಗ ಈ ಪ್ರವಾಸೋದ್ಯಮ ದಿನದ ಆಶಯ ಸಾಕಾರವಾದೀತು. ಹಾಗಾದರೆ ಈ ಪ್ರವಾಸೋದ್ಯಮ ದಿನದಂದು ನಮ್ಮ ಜವಾಬ್ದಾರಿ ಏನು? ನಾವು ಪ್ರವಾಸ ಮಾಡುವಾಗ ಸ್ಥಳೀಯ ಸಂಸ್ಕೃತಿಗೆ ಗೌರವ ಕೊಡೋಣ, ಸ್ಥಳೀಯ ಕಲಾವಿದರನ್ನು ಪ್ರೋತ್ಸಾಹಿಸೋಣ. ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ನಮ್ಮ ಮಣ್ಣಿನ ಮಾನವೀಯ ಸಂಬಂಧಗಳು ಮತ್ತು ಸಂಸ್ಕೃತಿಯ ಸೊಗಡನ್ನು ಉಳಿಸಿಕೊಳ್ಳೋಣ. ಹೇಳ್ತಾ ನಿಮ್ಮ ಪಯಣ ಸುಖಕರವಾಗಿರಲಿ, ಜ್ಞಾನದಾಯಕವಾಗಿರಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವ ಪ್ರವಾಸೋದ್ಯಮ ದಿನದ ಹಾರ್ದಿಕ ಶುಭಾಶಯಗಳು. ಈಗ ಕೇಳಿ ಈ ಗೀತೆ. ಯಾವುದೋ ಭೂಮಿ ಭಾನು ಏನಂತ ಬಂಧವಿಲ್ಲ, ಇದು ತನ್ನದೆನ್ನುವ ಅದಕ್ಕಾಗಿ ಮಿಡಿವ ಏನೊಂದು

ಪ್ರಸ್ತುತಿ ದೀಪಾ ಪಾವಂಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಬೆಂಗಳೂರು, ಸಮಯ 9:30.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:25. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಶ್ರೋತೃಳೇ ನಮಸ್ಕಾರ. ಇಂದತ್ರ ಕೊಡುವ ಸಿರಿ ಕಾರ್ಯಕ್ರಮಕ್ಕೆ ಬಾಳೇಡ ದಿವ್ಯಾ ಮಂದಪ್ಪ ಬಯಂದವ ತಕ್ಕಾರ. ಇಂದಿಗ ಪಿರ ಕಾನೂರು ಕೋತೂರು ಮಹಿಳಾ ಮಂಡಳಿ ಇಂಗಳುಂಡು ನಾಟಕ ನಂಗ ಬದಲಾಂಡು. ನಂಗ ಬದಲಾಂಡು ಎಳ್ತು ಕಾರ್ತಿ ಶ್ರೀಮತಿ ಕೋದೆಂಗಡ ಯಮುನಾ ನರೇಂದ್ರಂಡಿಂಗ ನಿರೂಪಣೆ.

0: ಬಿ ಎ ಗೋಲ್ಡ್ ಮೆಡಲಿಸ್ಟ್ ಅಪ್ಪಂಜಿ ಈ ವಾಶ್ರೂಮ್ ಕತ್ತೋಕ ನಿನ್ನ ಆಯ್ಚೆ ಎಂದು ಚಲು. ಆ ಕೈಯಲ್ಲಿ ನಿಂತೋ ಬರೀಲಿಂಜ ಮಹಿಮ ಎದ್ದು ಬಪ್ಪಂಜಿ ತಿರಿತು ನಾನು ಸಿ ಎ ಮಾಡಿತ್ತುಳು ನಾನು ಎನ್ನ ಇಲ್ಲಿ ವಾಶ್ರೂಮ್ ಕತ್ತೋಕ ಬಂದಿ ಎಂದು ತೀರಿತು ಕೇಟತ್ತಲೋ ಕೂಟಕ್ಕೆ ಇಲ್ಲಿ ದಾರು ಮುಂದನೆ ಮನುಷ್ಯ ಉಳ್ಳ ಒಂದು ಜೋರು ಮಾಡ್ಚೋಲೋ ಜಾನ್ಸಿಗೆ ಉರಿಗರಿರ್ತಲೋ. ಅಕ್ಕ ನೀಡ ಪ್ರಕಾರ ನಾನಾ ಆ ಮುಂದನೆ ಮನುಷ್ಯ ತಿಂದು ತೀರಿತು ಬಾಯಿ ಬಡ್ಚಿತ್ತಲೋ ಕುಂಜಿ. ಜಾನ್ಸಿ ಚೆನ್ನಾಗಿ ಮುಂಡ ತಿಕ್ಕಂಡು ನಿಂತು ಕಾಂಬ ಕುಂಜಿ. ಇದು ಒರೇ ಕಾರಣತನ ಮಿಂಜಕ್ಕೆ ಬೆಚ್ಚಂಡು ಆ ಮಹಿಮ ಮುಡಿ ಅಚ್ಚಕ್ಕೆ ಕೆಲವರಿ ಉಂಡಂಗಿ ನಿಂಗಳೇ ಆ ವಾಶ್ರೂಮ್ ಕತ್ತಿಂದ ಅಣ್ಣುಂಜಿ. ಆ ಕೀರಿಕ್ ತಿರೀತು ನೋಟತ್ತೆ ಸೂಟ್ ಕೇಸ್ ಹಿಡ್ತಂಡು ಬಾಕಿ ಬಿಡುವಂಜಿ ಪೋಯಿರ್ತಲ್ಲವರೇ.
1: ಅಯ್ಯೋ ನೀತು ಅಡಿಗೆ ಎಲ್ಲ ಆಚಾ ನೋಟವ ಮತ್ತೆ
2: ಮೂಂದು ಕಾಲದಿಂದ ಅಣ್ಣಿತ್ತು ನಾಲ್ಕು ನೆಕ್ಲೆಸ್ ತಪ್ಪ ಕೈಲಲ್ಲ ನಿಂಗಡ ಬಿಟ್ಟಿ ಚಾಕ್ರಿ ಮಾಡಿ ಅಂದ್ರೆ ನಾಕಿಪ್ಪ ಕೈಲ ನಾ ಮನೆ ಬಿಟ್ಟಿದ್ ಪೋಪಿ.
1: ಅಯ್ಯೋ ಎಲ್ಲಿ ಪೋಯಿನ್ರುಳಿಯ ನೀನು?
2: ನಾ ಮರೆನಾಡಕ್ ಪೋಪಿ.
1: ಕೇಟಿಯಮ್ಮ
0: ಎಂತರೇ ಇನ್ನೇ ಸಮಾಧಾನ ಮಾಡುವ್ಯಾ?
2: ನಾನು ಮರೆನಾಡಕ್ ಪೋಪಿ. ಅಲ್ಲಿ ವಯಸ್ಸಾನವ್ರ ತಾತಾವ್ಯ ಉಂಡು ನಂಗಡ ಮಕ್ಕ ಫಾರಿನ್ ಉಳ್ಳ ಅದಂಗ ತಾತಂಡಾವ್ಯ ಸೇವೆ ಮಾಡಿ ಅಂಡಿಪ್ಪಿ. ತಾತಂಗ ಸೊಂಟ ನಂಬಲ ಉಳ್ಳಂಗ ಬಗ್ಗಿತ್ತು ಸಾಕ್ ಸುಡೋದು ಕೈಲ ಅವ ಹಿಂಗ ಸ್ಟ್ರೋಕ್ ಆಗಿರೋಂಜ ಪೊಡಿ ಉಡುಪಕ್ಕ ಮಂಡೆ ಉಕ್ಕಿಯೋ ಕೈಲ ಅದೆಲ್ಲ ಮಾಡ್ಯಂಡು ಅಂಗಡ ಕೂಡ ತಕ್ಕ ಬರ್ದಂಡು ಊಟ ತಿಂಡಿ ಮಾಡ್ಯಂಡು ಅಂಗಡ ಚಿಲ್ಲರೆ ಪಲ್ಲರೆ ಚಾಕ್ರಿ ಮಾಡ್ಯಂಡು ಉಂಡೆಂಗೆ ತಿಂಗಕ್ಕೆ 25,000 ಸಂಬಳ ತಪ್ಪಲು ಅದಂಗ ನಾನು ಅಲ್ಲಿಕೆ ಪೋಪಿ.
1: ಕೇಟಿಯಮ್ಮ ಚಾಕ್ರಿ.
0: ಅಯ್ಯೋ ಬುಡು ಸರಿ ಬಾವ ನೀತು ಈಗ ಎನ್ನ ಆಚಿ ಎನ್ನಂಗಿಂದ ಕಳ್ಚರುಳಿಯಾ ಚಿಡಿಂಜವತ್ತೆ ನೋಟು ಆ ಕಣ್ಣೀರನ್ನ ಒಮ್ಮತ್ತುಟ್ಟು ಬೇಜಾರು ಮಾಡಂಡ ಮನೇಲಿ ಮೂಡಿ ಕುಂಜಿಯಾ ನನ್ನ ಕಣ್ಣೀರೊಡೋಕಾಗ ನೋಟು ಸಂಜೆ ಕೂಡ ಕೆಲವೈಚಿ ಪೋಯ್ತಿಕ್ಕು ಕೂಟಕ್ಕೆ ಕುಂಜಿಕ ಸ್ಕೂಲಿಂಜ ಬಪ್ಪ ನೇರಾಚಿ ನಿಕ್ಕಿಕ ಎಂತೈಕ ಸದ್ಯಕ್ಕೆ ಆ ಚೋಂದ ಕಲ್ರ ನೆಕ್ಲೆಸ್ ಅನ್ನೇ ಬೋಂಡಿಯೇ ಬುಡು ನಾಡದೆ ಪಳಿಯ ಚಾಯ್ ಪ್ಯಾಟ್ರನ್ರ ನಾಡ ಅಪ್ಪಯ್ಯ ಮಾಡಿ ತಂದದು ಚೋಂದ ಕಲ್ಲು ಮುತ್ತು ಕೊಯ್ತಿತ್ತು ಮಾಡೋರು ಅಡ್ಡಿಗೆ ಉಂಡು ಸಂಜೂರ ಅಪ್ಪ ಪೋನ ಪಿಂಜ ನಾನು ಮರ್ಚಿ ಚೋಂದ ಕಲ್ರ ನೆಕ್ಲೆಸ್ನ ಕಟ್ಟೋಕೇ ಪೋಯ್ತಲ್ಲ ನೀ ಕಣ್ಣುವಕ್ಕೆ ನಾಡ ಒಂದುಳ ಮೈಮಕ್ಕೆ ಕೊಡ್ಕೊಂಡು ಅಂದು ನಾನು ಸಂಗೀರ ಬಿತ್ತಿಂಜೆ ತಪ್ಪಿ ಬಾವ.
2: ಸರಿ ಬುಡಿ ನಾಕು ಚಡಿ ಬಪ್ಲೆಯಾ ನಾನು ಮನುಷ್ಯತಿ ತಾನೆ
0: ಅಲ್ಲರೇ ಉಂಬದು ಬುಟ್ಟಿತ ಅದು ಎಂತ ಪಲ್ಲನ ಕೂತೀಣ ಅಂದನೇ ಜ್ಞಾನ ಮಾಡಿ ಹೇಳ್ತೀಯೇ.
1: ಅಮ್ಮ ನನ್ನ ಒಂದು ಕಮ್ಮಿಲ್ ಜ್ಞಾನ ಮಾಡತ್ತೆ ನಾನು ನಂಗಡ ಖಾಲಿ ಬಿಟ್ಟ ಅವ್ರ ಬೇಲಲ್ಲಿ ಮೇವ ಕೊಳಂಗ ಅವ್ರ ಜಾತಿ ಪಾಯಿನ ಲೋನ್ ಮಾಡಿತ್ತು ಚಾಕೊಂಜಿ ಪಾಲ್ ಮಾರ್ಚಂಗಿ ಬದುಕಕ್ಕೆ 4 ಆಸಪ್ಪ ಚಾಣ ತೋಟಕ್ಕೆ ಗೊಬ್ಬರ ಅಪ್ಪ
0: ನೀರೇ ಅಲ್ಲ
1: ಇನ್ನ ಸ್ಕೂಲ್ಗೆ ಪೋಪ್ ಮಕ್ಕಳ ಬಿಡೋಕ್ ಪೋಪದೇ ಇಪ್ಪಲ್ಲ ಅಕ್ಕ ಪಾಲ್ನ ಪೇಟೆ ಕೊಡ್ಬೇಕು ಸುಲಭ ಅಪ್ಪ ಜ್ಞಾನ ಮಾಡಿ
0: ಅಲ್ಲ ಕತೆ.
2: ಸರಿ ಸರಿ ನೀ ಅಣ್ಣನೇ ಆಡು ನಾನು ಮರೆನಾಡಕ್ಕೆ ಪೋಪ್ಲೇ ಬಿಡು ಏದಾಂಗು ನಾನು ಬಿ ಎಡ್ ಮಾಡಿ ಕುಂಜಿರೋ ಸ್ಕೂಲ್ ವರು ಟೀಚರ್ ಚಾಕ್ರಿ ಉಂಡು ಅಂದ್ರೆ ನಾಡ ಫ್ರೆಂಡ್ ಅಣ್ಣ ನಿಂತು ಅಲ್ಲೇ ಕೂಡಿಯವಿ ಅಕ್ಕ ನಾಡ ಖರ್ಚು ನಾನೇ ನೋಟಿಯಲು ನೀಕು ಉಪಕಾರ ಅಪ್ಪ ಎಲ್ಲ ಒಕ್ಕಚ್ಚೆ ನೈಚಂಡ್ ಖುಷೀಲ್ ಚಾಯ್ ತಿಕ್ಕನ ಅದೇ ನಲ್ಲದಲ್ಲ.
1: ಸರಿ ಇಕ್ಕೇ ಹಿಂಗೆ ಬುದ್ಧಿ ಬಾತ ನೀತುಕ್ಕೆ ಥ್ಯಾಂಕ್ಸ್ ನೀತು ನೀನು ನನ್ನ ಅರ್ಥ ಮಾಡಿ ಇಂಡಿಯ ತುಂಬ ನಾಳೆ ಸ್ಕೂಲಿಗೆ ಹೋಯ್ತು ಹೆಡ್ಮಿಸ್ಟರ್ಸ್ ನಾನು ಖಂಡಿತ್ತು ಬರೋಣ.
2: ಸರಿ
0: ಸದ್ಯ ಇಕ್ಕಾಚೆಂಗಿಯೋ ನಂಗಡ ಒಕ್ಕಡ ಗುರುಕಾರಣ ಕಾವೇರಮ್ಮ ಇಗ್ಗು ತಪ್ಪು ನಂಗಡ ಊರ ಮಹಾದೇವ ಕಣ್ಣು ತೊರಂತು ಅಂದು ಕಾಂಬ ಮಕ್ಕಕ್ಕೂ ನಲ್ಲ ಬುದ್ಧಿ ಬಂತು ಎಂತೋ ಒಂದು ಬದಲಾವಣೆ ಕಂಡನುಂಡು ಮಕ್ಕಳೇ ಇಚ್ಚಕ್ಕೆ ಬದಲಾಪಕ ನಾನು ಮನೆಗೆ ಪೆರಿಯವ ಆಯ್ತು ನಾನೇ ಬದಲಾಕತ ಪೋಚಂಗಿ ಈ ಸಂಸಾರ ಎನ್ನಾಕು ನಾನೂ ಬದಲಾಪಿ ಇಂಜೆ ಮಿಂಜಕ್ಕೆ ಮುಂಡತೆ ಆ ಮೊಬೈಲ್ ಲೋಟ್ಯಂಡು ಟೈಮ್ ಪಾಸ್ ಮಾಡೋದು ಬುಟ್ಟಿತ್ತು ಆ ಮಹಿಳಾ ಸಮಾಜಕ್ಕೆ ಬೋಪುಂಜಿ ಯೋಗಾಸನ ಅಂತೋ ಪ್ರಾಣಾಯಾಮ ಕೈಲಾಪನಕ್ಕೆ ಪಡಚಂಡು ಆ ಕಂಡ ಕಂಡ ಹಾಳು ಮುಳು ತಿಂಗತ್ತೆ ಚೆನ್ನಾಗಿ ಹೆಲ್ದಿ ಫುಡ್ಡೆಲ್ಲ ಎಡ್ತಂಡು ಪಂಡು ನಾನು ಚಿರಿಂಗನೆ ಮಂಗಲಕ್ಕೆ ಮುಂಜಿಕ್ಕು ಎಂಗೇಜ್ಮೆಂಟ್ ನೇಮಿಂಗ್ ಸೆರೆಮನಿಕ್ಕೆ ತಿಂಡಿ ಪಾರ ವೈನ್ ಇನ್ನೇ ಆರ್ಡ್ರ್ ಇಡ್ತವಿಂಜ ಅಕ್ಕ ಚೆನ್ನ ಕೈಲಿ ದುಡ್ಡು ಕಾಸು ಓಡಿ ನಿಂತು ಇದನ್ನೇ ನಾನು ಮುಂದುವರಿಸಿಡುವಿ ಅಂದು ಜ್ಞಾನ ಮಾಡಿ ನಾಡ ಕೈ ಕೈಲಿ ಅವ್ರು 4 ಕಾಸಿಪ್ಪ ಅನ್ನನ ತೋಣಕ್ಕೆ ಮೋಡಂಗಿ ಆ ಮೊಣ್ಣಿ ಮುಡಿನ ಕೂಟಿಯವಿ. ಸರಿ ಬಿಡಿ ಮಕ್ಕಳೇ ಎಲ್ಲಂಗೂ ನಾಳೆ ನಾರಾಚೆ ಕುಂಜಿಕ್ಕೂ ರಜೆ ಉಂಡು ಸುಮಾರ ದಿವಸ ಹಚ್ಚಿ ಊರ ಮಹಾದೇವಡ ಸನ್ನಿಧಾನಕ್ಕೆ ಹೋಗತ್ತೆ ನಾಳೆ ಮರ್ಕತೆ ಈಶ್ವರಂಡ ಸ್ಥಾನಕ್ಕೆ ಹೋಯ್ತು ನಂಗಕ್ಕೆಲ್ಲ ಈ ನಲ್ಲ ಬುದ್ಧಿ ತಂದಂಗೆ ಆ ಸ್ವಾಮಿಗೆ ಅವ್ರು ನಮಸ್ಕಾರ ಇಟ್ಟರುಂಜಿ ಬೋಡಿಯವನ ಇನ್ ಮಿಂಜಕ್ಕೂ ಬೋಳಿ ಕಾಟಡು.
1: ಸರಿ ಇಕ್ಕ ಎಲ್ಲರೂ ಉಂಗನ ಹೇಳಿ ನಾಳೆ ಎಲ್ಲರೂ ಹೋಯ್ತು ಬರೋಣ ನಂಗೆ ದೇವಸ್ಥಾನ.
2: ಸರಿ ಸರಿ
0: ಹಾಡು ಮನೆ
3: ಇಲ್ಲಿಗತನೆ ನಂಗ ಬದಲಾಂಡು ಕಾನೂರು ಕೋತೂರು ಮಹಿಳಾ ಮಂಡಳಿ ಎಂಜ ನಾಟಕ ಕಟ್ಟಿರ.

0: ಕೇಳುಗರೆ, ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆದ ಆಕಾಶವಾಣಿ ಮಡಿಕೇರಿಯಲ್ಲಿಯೂ ಆಲಿಸಬಹುದು. ಶ್ರೋತೃಗಳೇ, ಗಮನಿಸಿ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನೇರ ಫೋನಿನ ಕಾರ್ಯಕ್ರಮಗಳು ಹೀಗಿದೆ. ಇಂದು ಬೆಳಗ್ಗೆ 10:15 ಚಿಣ್ಣರ ಲೋಕ, ಮಕ್ಕಳಿಗಾಗಿ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಸೌಹಾರ್ದ ಸೌರಭ. ಮಧ್ಯಾಹ್ನ 3:00 ಗೀತ ಮಾಧುರ್ಯ, ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ಸಂಜೆ 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಚಿತ್ರ ಕಾವೇರಿ. ಈ ಎಲ್ಲ ನೇರ ಫೋನಿನ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಲು ದೂರವಾಣಿ ಸಂಖ್ಯೆ ಹೀಗಿದೆ: 0827222258.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಅಮ್ಮ ಎಂದರೆ,
6: ಅಮ್ಮ ಅಂದ್ರೆ ಪ್ರೀತಿ, ಅಮ್ಮ ಅಂದ್ರೆ ಕರುಣೆ, ಅಮ್ಮ ಅಂದ್ರೆ ಜೀವನ.
5: ಅಮ್ಮನಿಗಾಗಿ ಮಿಡಿಯುವಂತಹ ಸಹೃದಯಗಳು

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:01.

0: ಸೆಕೆಂಡುಗಳು. ಈಗಿನ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಗೆಳತಿ ವಿನಿತಾ ಮಾದಪ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂ

ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ರಾಜ್ಯ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯಲ್ಲಿ ಖಾಲಿ ಇರುವ ಜೈಲರ್, ವಾರ್ಡರ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಉಳಿಕೆ ಮೂಲ ವೃಂದದ 576 ಹುದ್ದೆಗಳು ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ 293 ಹುದ್ದೆಗಳು ಸೇರಿದಂತೆ ಒಟ್ಟು 869 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅಕ್ಟೋಬರ್ 15ರೊಳಗೆ ಅರ್ಜಿ ಸಲ್ಲಿಸಬಹುದು. ಜೈಲರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿ ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅಪರಾಧಶಾಸ್ತ್ರ, ಮನೋವಿಜ್ಞಾನ, ಸಮಾಜಶಾಸ್ತ್ರ, ತಿದ್ದುಪಡಿ ಆಡಳಿತ ಅಥವಾ ಅದಕ್ಕೆ ಸಮಾನವಾದ ವಿಷಯದಲ್ಲಿ ಪದವಿ ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ದ್ವಿತೀಯ ದರ್ಜೆ ಬೋಧಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕಾರ್ಪೊರೇಟರ್, ಟೈಲರಿಂಗ್ ಅಥವಾ ಟೆಕ್ಸ್ಟೈಲ್ ವೀವಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. ಉಳಿದಂತೆ ವಾರ್ಡರ್ ಕಮ್ ನರ್ಸಿಂಗ್ ಹುದ್ದೆಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ಅಥವಾ ಫಸ್ಟ್ ಏಡ್ ಸರ್ಟಿಫಿಕೇಟ್ ಹೊಂದಿರಬೇಕು. ವಾರ್ಡರ್ ವೀಕ್ಷಕರು ಹುದ್ದೆಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 31 ವರ್ಷ, ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ 33 ವರ್ಷಗಳು. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಅಭ್ಯರ್ಥಿಗಳು ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳು 500 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಬೇರೆ ನೇಮಕಾತಿಗೆ ಹೊಂದಿಸಲಾಗುವುದಿಲ್ಲ. ಹೆಚ್ಚಿನ ವಿವರಗಳಿಗೆ ಕೆಇಎ ವೆಬ್ಸೈಟ್ ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಐಎನ್ ಅನ್ನು ನೋಡಬಹುದು.

ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ 2027ನೇ ಸಾಲಿನ ಎಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಕೇಂದ್ರ ಎಂಜಿನಿಯರಿಂಗ್ ಸೇವೆ, ಭಾರತೀಯ ಸರ್ವೇಕ್ಷಣಾ ಇಲಾಖೆ, ಭಾರತೀಯ ಕೌಶಲ್ಯಾಭಿವೃದ್ಧಿ ಸೇವೆ, ರಕ್ಷಣಾ ಇಲಾಖೆ ಕೇಂದ್ರ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಎಂಜಿನಿಯರಿಂಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಪರೀಕ್ಷೆ ನಡೆಸಲಾಗುವುದು. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಎಂಜಿನಿಯರಿಂಗ್ ಪದವೀಧರರು ಈ ಪರೀಕ್ಷೆ ಬರೆಯಬಹುದು. ಈ ಬಾರಿ 480 ಹುದ್ದೆಗಳನ್ನು ಈ ಪರೀಕ್ಷೆಯ ಮೂಲಕ ಭರ್ತಿ ಮಾಡುವುದಾಗಿ ಆಯೋಗ ಅಧಿಸೂಚನೆಯಲ್ಲಿ ಪ್ರಕಟಿಸಿದೆ. ಅಕ್ಟೋಬರ್ 6 ಅರ್ಜಿ ಸಲ್ಲಿಸಲು ಕೊನೆಯ ದಿನ. 2027ರ ಜನವರಿ 31ರಂದು ಪೂರ್ವಭಾವಿ ಮತ್ತು 2027 ಜೂನ್ 18ರಂದು ಮುಖ್ಯ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. 21ರಿಂದ 30 ವರ್ಷದೊಳಗಿನ ಎಂಜಿನಿಯರಿಂಗ್ ಪದವೀಧರರು ಎಂಜಿನಿಯರಿಂಗ್ ಸರ್ವಿಸ್ ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು. ಅಂದರೆ ಅಭ್ಯರ್ಥಿಗಳು 1997ರ ಜನವರಿ 1 ಹಾಗೂ 2006ರ ಜನವರಿ 2ರ ನಡುವೆ ಜನಿಸಿರಬೇಕು. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿದ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ದೇಶದಾದ್ಯಂತ 38 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪೂರ್ವಭಾವಿ ಪರೀಕ್ಷೆ ನಡೆಯಲಿದೆ. ರಾಜ್ಯದ ಬೆಂಗಳೂರು ಮತ್ತು ಧಾರವಾಡದಲ್ಲಿ ಪರೀಕ್ಷಾ ಕೇಂದ್ರ ಇರಲಿದೆ. ಮುಖ್ಯ ಪರೀಕ್ಷೆಯು ಕೂಡ ದೇಶದಾದ್ಯಂತ 24 ಕೇಂದ್ರಗಳಲ್ಲಿ ನಡೆಯಲಿದೆ. ರಾಜ್ಯದಲ್ಲಿ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರ ಆಗಿರಲಿದೆ. ಅರ್ಜಿ ಶುಲ್ಕ 200 ರೂಪಾಯಿ. ಮಹಿಳೆಯರು, ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಪಾವತಿಸುವುದಾದರೆ ಅಕ್ಟೋಬರ್ 7ರ ಒಳಗೆ ಸಲ್ಲಿಸಬೇಕು. ಆನ್ಲೈನ್ನಲ್ಲಿಯೂ ಶುಲ್ಕ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಓಟಿಆರ್ ಪದ್ಧತಿಯಡಿಯಲ್ಲಿ ತಮ್ಮ ಮುಖ್ಯ ಮಾಹಿತಿಯನ್ನು ದಾಖಲು ಮಾಡುವುದು ಕಡ್ಡಾಯ ಅಂತ ಆಯೋಗ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಅರ್ಜಿ ಸಲ್ಲಿಸಲು 6 ಅಕ್ಟೋಬರ್ ಕೊನೆಯ ದಿನವಾಗಿದೆ.

ಪೂರ್ವಭಾವಿ ಪರೀಕ್ಷೆ 2027 ಜನವರಿ 31, ಮುಖ್ಯ ಪರೀಕ್ಷೆ 2027 ಜೂನ್ 18. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು ಮತ್ತು ಧಾರವಾಡ, ಮುಖ್ಯ ಪರೀಕ್ಷೆ ಬೆಂಗಳೂರಿನಲ್ಲಿ ಮಾತ್ರ ಇರಲಿದೆ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 011-233-8527 ಅಥವಾ 233-811-25 ಅಥವಾ 230-98-543 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.upscionline.nic.in. ಸಿಬ್ಬಂದಿ ನೇಮಕಾತಿ ಆಯೋಗ SSC ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು 7 ಅಕ್ಟೋಬರ್ವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರದ ವಿವಿಧ ಇಲಾಖೆ ಸಚಿವಾಲಯಗಳಲ್ಲಿ ಖಾಲಿ ಇರುವ ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಈ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಸುಮಾರು 2536 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಎಸ್ಎಸ್ಸಿಯ ಪ್ರಕಟಣೆ ತಿಳಿಸಿದೆ. ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಡೇಟಾ ಎಂಟ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಗಣಿತ ವಿಷಯದ ಜೊತೆಗೆ ವಿಜ್ಞಾನದಲ್ಲಿ ಪಿಯುಸಿ ತೇರ್ಗಡೆಯಾಗಿರಬೇಕು. ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಟೈಪಿಂಗ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಸಂಬಂಧಿತ ತರಬೇತಿ ದಾಖಲೆ ಪತ್ರಗಳನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 27 ವರ್ಷ. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ 100 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು 14-16 ಅಕ್ಟೋಬರ್ವರೆಗೆ ತಿದ್ದುಪಡಿ ಮಾಡಬಹುದು. ಒಂದು ಬಾರಿ ಅರ್ಜಿ ತಿದ್ದುಪಡಿಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡ ಕೊಂಕಣಿಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶವಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಉಡುಪಿ ಮತ್ತು ಮೈಸೂರು. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-309-3063. ವೆಬ್ಸೈಟ್ ವಿಳಾಸ SSC.NIC.IN.

ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ, ದಿಲ್ಲಿ ಪೊಲೀಸ್ ಇಲಾಖೆ ಮತ್ತು ಸಿಎಪಿಎಫ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 30 ಕೊನೆಯ ದಿನ. ದ್ವಿತೀಯ ಪಿಯುಸಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. ಪುರುಷ ಅಭ್ಯರ್ಥಿಗಳು ಕಡ್ಡಾಯವಾಗಿ ಲಘು ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು. ಅಭ್ಯರ್ಥಿಗಳಲ್ಲಿ ಎನ್ಸಿಸಿ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ನೇಮಕಾತಿ ಸಂದರ್ಭದಲ್ಲಿ ಪರಿಗಣಿಸಲಾಗುವುದು. ಡ್ರೈವರ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 21-30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಇನ್ನು ಕಾನ್ಸ್ಟೇಬಲ್ ಹುದ್ದೆಗಳಿಗೆ 18-27 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ವರ್ಗದವರಿಗೆ 3 ವರ್ಷ, ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸಿರುವ ಕ್ರೀಡಾಳುಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಎಸ್ಸಿ ಎಸ್ಟಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಹೊರತುಪಡಿಸಿ ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು 100 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಸಲ್ಲಿಸಿದ ಅರ್ಜಿಯನ್ನು ತಿದ್ದುಪಡಿ ಮಾಡಲು ಅವಕಾಶ ನೀಡಲಾಗಿದ್ದು, ಅಕ್ಟೋಬರ್ 1 ರವರೆಗೆ ತಿದ್ದುಪಡಿ ಮಾಡಬಹುದು. ಒಮ್ಮೆ ಅರ್ಜಿಯನ್ನು ತಿದ್ದುಪಡಿ ಮಾಡಲು ಬಯಸಿದಲ್ಲಿ 200 ರೂಪಾಯಿ, ನಂತರದ ತಿದ್ದುಪಡಿಗೆ 500 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 30. ಅರ್ಜಿ ತಿದ್ದುಪಡಿಗೆ ಅಕ್ಟೋಬರ್ 8-10 ರವರೆಗೆ ಅವಕಾಶವಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಉಡುಪಿ, ಶಿವಮೊಗ್ಗ, ಮೈಸೂರು ಮತ್ತು ಬೆಳಗಾವಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-03-03-63.

0: ನೀಡುವ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎಲ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ, ಇನ್ನು ಕೆಲವೇ ನಿಮಿಷಗಳಲ್ಲಿ ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಸೌಹಾರ್ದ ಸೌರಭ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827 22 22 58 558. ಈ ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ. ಈ ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಹೃದಯ ದಿನದ ಮಹತ್ವ ಡಾಕ್ಟರ್ ಬಿವಿ ಮಂಜುನಾಥ್ ಅವರಿಂದ ಮಾಹಿತಿ. ಇದು ಮಂಗಳೂರು ಕೇಂದ್ರದ ಕೊಡುಗೆ.

ಮಧ್ಯಾಹ್ನ 3 ಗಂಟೆಗೆ ಗೀತಾ ಮಾಧುರ್ಯ ನೇರ ಫೋನ್ ಇನ್ ಕಾರ್ಯಕ್ರಮ, ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827 22 228 558 ಹಾಗೂ 228 129. ಈ ಸಂಜೆ 5 ಗಂಟೆಗೆ ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಕಿವಿ ಮಾತಾಗಿರುವ ನೀತಿ ಕಥೆಗಳು. ಈ ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ.

0: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ.
1: ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ.
2: ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಸೌಹಾರ್ದ ಸೌರಭ. ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ ಇಂದಿನ ಚಿನ್ನರ ಲೋಕ ಸೌಹಾರ್ದ ಸೌರಭ ವಿಶೇಷ ನೇರ ಫೋನಿನ್ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕರೆ ಮಾಡಿ ಭಾಗವಹಿಸಿ ನೀವು ಕಲಿತಿರುವ ದೇಶಭಕ್ತಿ ಗೀತೆಗಳನ್ನು ಹಾಡಬಹುದು. ನೀವು ಕರೆ ಮಾಡಲು ದೂರವಾಣಿ ಸಂಖ್ಯೆ 228558 ಹಾಗೂ 228129 ಎಸ್ ಟಿ ಡಿ ಕೋಡ್

ಸೊನ್ನೆ ಎಂಟು ಎರಡು ಏಳು ಎರಡು. ಪುಟಾಣಿಗಳೇ ಗಮನಿಸಿ, ತಿಂಗಳ ಕಡೆಯ ಭಾನುವಾರ ಪ್ರೀತಿಯ ಮಕ್ಕಳಿಗಾಗಿ ದೇಶಭಕ್ತಿ ಗೀತೆಗಳನ್ನ ಹಾಡುವ ವೇದಿಕೆಯನ್ನ ಕಲ್ಪಿಸಿದೆ ಅದೇ ಸೌಹಾರ್ದ ಸೌರಭ. ಕರೆ ಬರುವ ತನಕ ಒಂದು ದೇಶಭಕ್ತಿಯ ಗೀತೆಯನ್ನ ಕೇಳೋಣ.

0: ಬನ್ನಿ ಪುಟಾಣಿಗಳೇ, ಇವತ್ತಿನ ಮೊದಲ ಕರೆ ಯಾವ ಪುಟಾಣಿ ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ
0: ನಮಸ್ತೆ, ಹೆಸರೇಳಿ.
1: ನಮಸ್ತೆ ಸಾಟಿಕ್ಸು ಅನ್ನ
0: ಹೌದಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ದೇಲಂಪಾಡಿ ಮೈಯಾಳ ದೇಲಂಪಾಡಿ ಮೈಯಾಳ
0: ದೇಲಂಪಾಡಿಯಿಂದ. ಯಾವ ಕ್ಲಾಸ್ ಓದ್ತಾ ಇರೋದು?
1: 4ನೇ ಕ್ಲಾಸು.
0: 4ನೇ ಕ್ಲಾಸು. ಇವತ್ತು ರಜೆ ಅಲ್ವಾ?
1: ಹೌದು.
0: ಏನೇನ್ ಮಾಡ್ತೀರಾ ಇವತ್ತು?
1: ಆಟ ಆಡುದು, ಬರೆಯೋದು, ಟಿವಿ ನೋಡೋದು, ಓದೋದು.
0: ಭಾನುವಾರ ಸಮಯ ಕಳೆಯೋದೇ ಗೊತ್ತಾಗಲ್ಲ ಅಲ್ವಾ?
1: ಹೌದು.
0: ಅದರಲ್ಲಿ ಈ ಸೌಹಾರ್ದ ಸೌರಭ ಕಾರ್ಯಕ್ರಮಕ್ಕೆ ಬೇರೆ ಕರೆ ಮಾಡಿದ್ದೀರಾ. ಹಾಡು ಹೇಳ್ತೀರಾ ಇವತ್ತು? ಹಾಡಿ. ದೇಶಭಕ್ತಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದು. ದೇಶಭಕ್ತಿ ಗೀತೆಗಳನ್ನ ಹಾಡ್ಬೇಕಾಗತ್ತೆ ಈ ಕಾರ್ಯಕ್ರಮದಲ್ಲಿ. ಆಯ್ತಾ?
1: ಆಯ್ತು.
0: ಹಾಡಿ.
1: ನನ್ನ ದೇಶ ಭಾರತ, ನನ್ನ ದೇಶ ನನ್ನ ಜನ ನನ್ನ ಮನ ಪ್ರಾಣಗಳ, ನನ್ನ ದೇಶ ನನ್ನ ಜನ ನನ್ನ ಮನ ಪ್ರಾಣಗಳ, ತೀರಿಸುವನೆ ಅದರ ಋಣ ಈ ಒಂದೇ ಜನ್ಮದಿ, ತೀರಿಸುವನೆ ಅದರ ಋಣ ಈ ಒಂದೇ ಜನ್ಮದಿ, ಈ ಒಂದೇ ಜನ್ಮದಿ, ಈ ಒಂದೇ ಜನ್ಮದಿ. ಕೆಂಪು ನೆಲದ ಹಸಿರು ಬೆಲೆ, ಕಪ್ಪು ಬಣ್ಣ ಮೊಗದ ಕಲೆ, ಕೆಂಪು ನೆಲದ ಹಸಿರು ಬೆಲೆ, ಕಪ್ಪು ಬಣ್ಣ ಮೊಗದ ಕಲೆ, ಸೂರ್ಯ ಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು, ಸೂರ್ಯ ಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು, ನಮ್ಮ ಹಿರಿಯ ಒಕ್ಕಲು. ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗಳು, ತೀರಿಸುವರೆ ಅದರ ಋಣ ಈ ಒಂದೇ ಜನ್ಮದಿ, ಈ ಒಂದೇ ಜನ್ಮದಿ. ನೂರು ಭಾವ ಭಾಷೆ ನೆಲೆ, ನೂರು ಬಣ್ಣ ವೇಷಕಲೆ, ನೂರು ಭಾವ ಭಾಷೆ ನೆಲೆ, ನೂರು ಬಣ್ಣ ವೇಷಕಲೆ, ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು, ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು, ನಮ್ಮ ಹಾಡು ಬದುಕಲು. ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗಳ, ತೀರಿಸುವನೆ ಅದರ ಋಣ ಈ ಒಂದೇ ಜನ್ಮದಿ, ಈ ಒಂದೇ ಜನ್ಮದಿ.
0: ಆಯ್ತಾ?
1: ಜೀನವ ತಿಕ್ಕಿದಲೆ ವೃತ್ತಮಾನ ಜೀವ ಕಲೆ, ಹುಕ್ಕೆರಲಿ ಬಾಲ ಹೊಲೆ ಆ ಭವಿಷ್ಯದೊಡಲಿಗೆ, ಆ ಭವಿಷ್ಯದೊಡಲಿಗೆ. ಮೈ ಕೊಡವಿದೆ ಮೂಕ ಜನ, ಕೈ ಹಿಡೀರಿ ನಾಲ್ಕು ಜನ, ಹೆದ್ದೇಲಲಿ ಎಲ್ಲ ಗುಣ ಈ ಸಮೃದ್ಧಿ ಬಾಲಿಗೆ, ಈ ಸಮೃದ್ಧಿ ಬಾಲಿಗೆ.
0: ಆಯ್ತಾ?
1: ಆಯ್ತು.
0: ಎಲ್ಲಿ ಕಲ್ತಿರಿ? ಚೆನ್ನಾಗಿ ಹಾಡ್ತೀರಾ ಅಲ್ವಾ? ಎಲ್ಲಿ ಕಲ್ತ್ರಿ ಇದನ್ನ?
1: ಶಾಲೆಯಲ್ಲಿ.
0: ಶಾಲೆಯಲ್ಲಿ ಯಾರು ಹೇಳ್ಕೊಟ್ರು? ಟೀಚರ್ ಹೇಳ್ಕೊಟ್ರ? ಟೀಚರ್ ಹೇಳ್ಕೊಟ್ರು. ಎಲ್ರು ಒಟ್ಟಿಗೆ ಸೇರಿ ಹಾಡ್ತೀರಾ ಸ್ಕೂಲಲ್ಲಿ? ಹೌದಾ? ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ?
1: ಮನೇಲಿ ನಾನು,
0: ಹೌದಾ? ಅವ್ರಿಗೆಲ್ಲ ಕಲಿಸ್ತೀರಾ ನೀವು? ಕಲಿಸ್ತೀರಾ ಹಾಡನ್ನ?

0: ಕರೆ. ನಮಸ್ತೆ,
1: ನಮಸ್ತೆ.
0: ಯಾರಿದ್ದು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಇದು ಉಳುವಾರ ಮಲ್ಲಡ್ಕ.
0: ಹೆಸರು?
1: ಹನ್ವಿಕ್.
0: ಹನ್ವಿತ್.
1: ಹನ್ವಿಕ್.
0: ಹನ್ವಿಕ್, ಸ್ಕೂಲ್ಗೆ ಹೋಗ್ತಾ ಇದ್ದೀರಾ? ಕೇಳ್ತಾ ಇಲ್ವಾ?
1: ಕೇಳ್ತಾ ಉಂಟು.
0: ಕೇಳ್ತಾ ಉಂಟು. ಸ್ಕೂಲ್ಗೆ ಹೋಗ್ತಾ ಇದ್ದೀರಾ? ಯಾವ ಕ್ಲಾಸ್ ಓದ್ತಾ ಇರೋದು?
1: ಯುಕೆಜಿ.
0: ಯುಕೆಜಿ. ಇವತ್ತು ರಜೆ ಅಲ್ವಾ? ಖುಷಿಯೋ ಖುಷಿ, ಭಾನುವಾರ ಬಂದ್ರೆ ಖುಷಿಯೋ ಖುಷಿ ಅಲ್ವಾ? ಏನ್ ಹಾಡು ಹೇಳ್ತೀರಾ ಇವತ್ತು? ಹಲೋ. ಹಾಡು ಹೇಳ್ತೀರಾ ಇವತ್ತು? ಹಾ, ದೇಶಭಕ್ತಿ ಗೀತೆಗಳನ್ನ ಹಾಡ್ಬೇಕು. ಹಾ ಹೇಳಿ.
1: ತೋರು ತಿಹುದು ಹೊಡೆದು ಹೊಡೆದು ಬಾಳಿನ ಕಲ ಪಟ್ಟ ಪಟ್ಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಇಂತ ಧ್ವಜವು ನಮ್ಮ ಧ್ವಜವು ಹಾಲು ತಿಹುದು ಧ್ವಜದ ಶಕ್ತಿ ನಮ್ಮ ಶಕ್ತಿ.
0: ಹೇಳಿ ಹಾಡಿ.
1: ಅಷ್ಟೇ
0: ಅಷ್ಟೇ, ಮರ್ತೋಯ್ತಾ ಮಧ್ಯದಲ್ಲಿ? ಮರ್ತೋಯ್ತು. ಮುಂದಿನ ಸರಿ ಪೂರ್ತಿ ಹಾಡ್ಬೇಕಾಯ್ತಾ? ಯಾರು ಕಲ್ಸಿದ್ದು? ಟೀಚರ್ ಕಲ್ಸಿದ್ದ? ಮುಂದಿನ ಸರಿ ಅವರಿಂದ ಪೂರ್ತಿ ಕಲ್ತ್ಕೊಂಡು ಹಾಡ್ಬೇಕಾಯ್ತಾ? ಹೌದಾ, ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕಾಯ್ತಾ? ಸರಿ ಸರಿ ಸರಿ, ಹೀಗೆ ಕರೆ ಮಾಡ್ತಾ ಇರಿ, ಮುಂದಿನ ಸರಿ ಪೂರ್ತಿ ಹಾಡಿ. ಬಾಯ್ ಬಾಯ್
1: ಬಾಯ್
0: ಬಾಯ್.

0: ಮುಂದಿನ ಪುಟಾಣಿ ಯಾರು ಅಂತ ನೋಡುವ ಸಮಯ. ನಮಸ್ತೆ.
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ
0: ನಮಸ್ತೆ, ಕರೆ ಮಾಡಿದ ಪುಟಾಣಿಯ ಹೆಸರೇನು?
1: ನನ್ನ ಹೆಸರು ಗ್ರೀಷಾ.
0: ಗ್ರೀಷಾ,
1: ಕಡಗದಾಳಿಂದ ಮಾತಾಡ್ತಿದ್ದೀನಿ.
0: ಕಡಗದಾಳಿಂದ ಮಾತಾಡ್ತಾ ಇದ್ದೀರಾ?
1: ಸೆಕೆಂಡ್ ಸ್ಟ್ಯಾಂಡರ್ಡ್ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್.
0: ಹೌದಾ, ಫುಲ್ ಅಡ್ರೆಸ್ ಹೇಳ್ಬಿಟ್ರಿ ಅಲ್ವಾ? ಮತ್ತೆ ಯಾವ ಹಾಡು ಹೇಳ್ತೀರಾ ಇವತ್ತು? ದೇಶಭಕ್ತಿ ಗೀತೆಗಳನ್ನೇ ಹಾಡ್ಬೇಕಾಯ್ತಾ ಈ ಕಾರ್ಯಕ್ರಮದಲ್ಲಿ? ಸರಿ, ಹಾಡಿ.
1: ಏರುತಿಹುದು ಆರುತಿಹುದು ನೋಡು ನಮ್ಮ ಬಾವುಟ, ತೋರುತಿಹುದು ಹೊಡೆದು ಹೊಡೆದು ಬಾನಿನ ಗಲ ಪಟ ಪಟ, ಕೇಸರಿ ಬಿಳಿ ಹಸಿರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು, ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತಿರುವುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡ ಗುಡಿಯ ಮೆರೆಯುವುದು, ಕೆಂಪು ಕಿರಣ

0: ಹೇಗಿದೆ?
1: ಚೆನ್ನಾಗಿ ಹಾಡ್ತೀರಾ, ಸ್ಕೂಲಲ್ಲಿ ಕಲಿಸಿದ್ದ?
0: ಹೌದು.
1: ಪಕ್ಕದಲ್ಲಿ ಯಾರೋ ಸ್ವಲ್ಪ ಹೇಳ್ಕೊಟ್ರು ಅನ್ಸುತ್ತಲ್ವಾ?
0: ಇಲ್ಲ.
1: ಇಲ್ಲ, ನೀವೇ ಹಾಡಿದ್ದ?
0: ಹೌದು.
1: ತುಂಬಾ ಚೆನ್ನಾಗಿ ಹಾಡ್ತೀರಾ.
0: ಹಾಡ್ತೀನಿ.
1: ಇದನ್ನೇ ಮುಂದುವರಿಸಿ ಆಯ್ತಾ?

0: ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ.
0: ಯಾರಿದ್ದು, ಹೆಸರೇಳಿ? ಜಶ್ಮಿತಾ. ಯಾವ ಊರಿಂದ ಜಶ್ಮಿತಾ ಕರೆ ಮಾಡ್ತಾ ಇರೋದು?
1: ಬಿಳಿಗಿರಿ.
0: ಬಿಳಿಗಿರಿಯಿಂದ. ಯಾವ ಕ್ಲಾಸ್ ಓದ್ತಾ ಇದ್ದೀರಾ? ಏಳನೇ ತರಗತಿ. ಯಾವ ಸ್ಕೂಲು? ಮದೆನಾಡ. ಹಾ, ಇವತ್ತು ದೇಶಭಕ್ತಿ ಗೀತೆಗಳನ್ನ ಹಾಡ್ಬೇಕು ಈ ಕಾರ್ಯಕ್ರಮದಲ್ಲಿ. ಹಾಡ್ತೀರಾ? ಹಾಡಿ.
1: ಸಾಧನೆ ತೋರಿ ನಿಮಗೆಲ್ಲ ಸಾವಿರ ಸಾವಿರೇ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗೆ ಇದು ಹೆಮ್ಮೆ. ಚಪ್ಪಾಳೆ ಚಪ್ಪಾಳೆ ದೇಶದ ಕಾಯುವ ಯೋಧರಿಗೆ ನಿಮ್ಮ ನಮ್ಮ ನಿದಾಳದ ಚಪ್ಪಾಳೆ, ದೇಶದ ಕಾಯುವ ಯೋಧರಿಗೆ ನಮ್ಮ ನಿದಾಳದ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ ಅಣ್ಣವ ನೀಡುತ್ತದ ನೀರು ಮೇಗಿಲ ಯೋಧಗೆ ಚಪ್ಪಾಳೆ, ಅಣ್ಣವ ನೀಡುತ್ತ ಸಲಗಿರುವ ನೀಗಿರ ಯೋಧ.

0: ಆಯ್ತಾ?
1: ಆಯ್ತು.
0: ಸ್ವಲ್ಪ ಸ್ವಲ್ಪ ಕಟ್ ಆಯ್ತು ಮಧ್ಯದಲ್ಲಿ ಲೈನ್ ತೊಂದರೆಯಿಂದ. ಪರವಾಗಿಲ್ಲ. ಆಯ್ತಾ, ಚೆನ್ನಾಗಿ ಹಾಡ್ತೀರಾ? ಮನೇಲಿ ಯಾರೆಲ್ಲ ಇದ್ದೀರಾ? ಜಶ್ಮಿತಾ, ತಂಗಿ, ತಂಗಿ ಕೂಡ ಈ ತರ ಹಾಡ್ಗಳನ್ನ ಕಲಿಸ್ತೀರಾ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದನ್ನ? ತಂಗಿ ಯಾವ ಕ್ಲಾಸ್ ಓದ್ತಾ ಇರೋದು? ಅವಳು ಕೂಡ ಕಲ್ತಿರ್ಬೇಕಲ್ವಾ ಹಾಡ್ಗಳನ್ನ? ಸರಿ, ಮುಂದಿನ ಸರಿ ಭಾಗವಹಿಸಿ ಅಂತ ಹೇಳ್ತಿದ್ದೀವಿ. ಬಾಯ್ ಬಾಯ್.

0: हेलो,
1: हेलो, नमस्ते.
0: नमस्ते.
1: ಹೆಸರೇಳಿ, ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
0: ಅಮೃತ,
1: ಅಮೃತಾ? ಅಮೃತಾ ಎಲ್ಲಿಂದ ಕರೆ ಮಾಡ್ತಾ ಇರೋದು?
0: ಮಡಿಕೇರಿ.
1: ಮಡಿಕೇರಿಯಿಂದ. ಯಾವ ಸ್ಕೂಲ್ ಓದ್ತಾ ಇದ್ದೀರಾ?
0: ಥರ್ಡ್ ಸ್ಟ್ಯಾಂಡರ್ಡ್,
1: ಥರ್ಡ್. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ?
0: ಸನ್ ಮೈಕಲ್.
1: ಹೌದಾ? ಸ್ಕೂಲಲ್ಲಿ ಏನೇನು ಕಲಿತೀರಾ?
0: ಓದ್ತೀವಿ, ಬರಿತೀವಿ, ಆಟಾಡ್ತೀವಿ.
1: ಸಂಜೆ ಮನೆಗೆ ಬರ್ತೀರಾ? ಸಂಜೆ ಮನೆಗೆ ಬರ್ತೀರಾ ಅಲ್ವಾ?
0: ಹೌದು.
1: ಇದ್ರ ನಡುವೆ ಬೇರೆ ಬೇರೆ ಕಾರ್ಯಕ್ರಮ ಇದ್ದಾಗ ದೇಶಭಕ್ತಿ ಗೀತೆಗಳನ್ನ ಕೂಡ ಹಾಡ್ತೀರಾ ಸ್ಕೂಲಲ್ಲಿ?
0: ಹೌದು.
1: ಹಾಡ್ತೀರಾ?
0: ಹಾಂ,
1: ಇವತ್ತು ಯಾವ ಹಾಡು
0: ಹೇಳಿ.
1: ಹಾಡ್ತೀರಾ ದೇಶಭಕ್ತಿ ಗೀತೆ?

Thank you.

Genau.

0: ಆಯ್ತು.
1: ಆಯ್ತಾ, ತುಂಬ ಚೆನ್ನಾಗಿ ಹಾಡ್ತೀರಾ.
0: ಓಕೆ.
1: ಸ್ಕೂಲಲ್ಲಿ ಕಲಿಸಿದ್ದ ಹಾಡು ಅಪ್ಪ ಕಲಿಸಿದ್ದ? ಅಪ್ಪ ತುಂಬ ಹಾಡೆಲ್ಲ ಹಾಡ್ತಾರಾ? ಹೌದು. ಅಮ್ಮ ಏನು ಕಲ್ಸ್ಕೊಟ್ರು? ಏನೇಳಿ? ಹೌದಾ? ಸ್ಕೂಲಲ್ಲಿ ಮನೇಲಿ ಎಲ್ಲ ಕಡೆ ಕಲಿತೀರಾ ಹಾಗಾದ್ರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಬಾಯ್ ಬಾಯ್.

0: ಮುಂದಿನ ಕರೆ ಯಾವ ಪುಟಾಣಿ ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ
0: ನಮಸ್ತೆ, ಯಾರಿದು, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮದನ ಅಪ್ಪಂಗಾಳದಿಂದ. ಫುಲ್ ಜೋಶಲ್ಲಿದ್ದೀರಾ ಇವತ್ತು, ಭಾನುವಾರ ಅಂತ ಹೇಳ್ಬಿಟ್ಟಲ್ವಾ? ಏನ್ ತಿಂಡಿ ತಿಂದ್ರಿ ಇವತ್ತು? ಅನ್ನ ಸಾರು. ಗಟ್ಟಿಯಾಗಿದ್ದೀರಾ ಹಾಡು ಹಾಡ್ಲಿಕ್ಕೆ? ಸರಿ ಹಾಡಿ.
1: ಚಂದ ಹೂಂದ ರಹೇ ಹಮಾತ ವಿಜಯಿ ಇಚ್ಛತಿ ರಂಗ ಪ್ಯಾರ ವಿಜಯಿ ಇಚ್ಛತಿ ರಂಗ ಪ್ಯಾರ ಅಷ್ಟೇ
0: ಅಷ್ಟೇ. ಎರಡೇ ಲೈನ್? ಎರಡೇ ಲೈನ್ ಕಲ್ಸಿದ್ದ? ಅಲ್ಲ, ತಾವು ಕಲ್ತಿದ್ದ ಅಷ್ಟೇನಾ? ಸ್ವಲ್ಪನೇ ಕಲ್ತಿದ್ದ. ಮುಂದಿನ ಸರಿ ಪೂರ್ತಿ ಹಾಡು ಹಾಡ್ಬೇಕಾಯ್ತಾ? ಮುಂದಿನ ತಿಂಗಳು ಕಡೆ ಭಾನುವಾರ ಇದೇ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪೂರ್ತಿ ಹಾಡನ್ನ ಹಾಡ್ಬೇಕು. ಸರಿಯಾ? ನಿಜವಾಗ್ಲು ಅಷ್ಟರಲ್ಲಿ ಕಲಿತೀರಾ? ಒಂದ್ ತಿಂಗಳು ಟೈಮ್ ಇದೆ ನಿಮ್ಗೆ ಕಲೀಲಿಕ್ಕೆ. ಸರಿ, ಬಾಯ್ ಬಾಯ್
1: ಬಾಯ್.
0: ಬಾಯ್.

0: ಕುಶಾಲನಗರ.
1: ಕುಶಾಲ್ ನಗರದ ಗುಮ್ಮನಕೊಲ್ಲಿಯಿಂದ ಮಾತಾಡ್ತಾ ಇದ್ದೀರಾ.
0: ಹೌದು.
1: ಯಾವ ಕ್ಲಾಸ್ ಓದ್ತಾ ಇದ್ದೀರಾ, ಎಲ್ಲಿ ಓದ್ತಾ ಇದ್ದೀರಾ?
0: 4ನೇ ತರಗತಿ. ಆಂಜನ ವಿದ್ಯಾನಿ ಕೇತನ.
1: ಹೌದಾ, ಗುಮ್ಮನಕೊಲ್ಲಿಲೇ ಹೋಗ್ತಾ ಇದ್ದೀರಾ? ಮನೆ ಪಕ್ಕನ ಶಾಲೆ
0: ಇಲ್ಲ,
1: ಇಲ್ಲ, ಸ್ಕೂಲ್ ಬಸ್ಸಲ್ಲಿ ಹೋಗ್ತೀರಾ? ಹೇಗೆ ಹೋಗ್ತೀರಾ?
0: ಸ್ಕೂಟಿಯಲ್ಲಿ ಅಮ್ಮ ಬಿಟ್ಕೊಡ್ತಾರೆ.
1: ಅಮ್ಮ ಕರ್ಕೊಂಡೋಗಿ ಬಿಟ್ಟು ಸಂಜೆ ಕರ್ಕೊಂಡು ಬರ್ತಾರಾ? ಸರಿ, ಹಾಡ್ತೀರಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ?
0: ಹೌದು.
1: ಹಾಡಿ.

0: ಮುಂದಿನ ಪುಟಾಣಿ ನಮಸ್ತೆ. ಕರೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ. ನಮಸ್ತೆ.
1: ನಮಸ್ತೆ.
0: ಹೆಸರೇಳಿ. ಕರೆ ಮಾಡಿರುವ ಪುಟಾಣಿಯ ಹೆಸರು?
1: ಪಾವನಿ.
0: ಪಾವನಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು ಪಾವನಿ?
1: ಗುಮ್ಮನಕಲ್ಲಿ.

0: lovu, nammu thaile lovu.
1: ಆಯ್ತಾ, ಚೆನ್ನಾಗಿ ಹಾಡ್ತೀರಾ. ಹೀಗೆ ಹಾಡನ್ನು ಮುಂದುವರಿಸ್ಬೇಕಾಯ್ತಾ. ಹೆಚ್ಚು ಹೆಚ್ಚು ದೇಶಭಕ್ತಿ ಗೀತೆಗಳನ್ನು ಕಲಿಬೇಕು, ಹಾಡಬೇಕು. ಮುಂದಿನ ಸಾರಿ ಕೂಡ ಕರೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಬಾಯ್ ಬಾಯ್.
0: ಬಾಯ್ ಬಾಯ್.

0: ಇವತ್ತಿನ ಈ ಕಾರ್ಯಕ್ರಮದ ಕಡೆಯ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ
0: ನಮಸ್ತೆ, ಯಾರಿದು?
1: ಇಂಪನ.
0: ಇಂಪನ? ಎಲ್ಲಿಂದ ಇಂಪನ ಕರೆ ಮಾಡ್ತಾ ಇರೋದು? ಅಪ್ಪಂಗಾಳದಿಂದ. ನೀವು ಕೂಡ ಫುಲ್ ಜೋಶಲ್ಲಿ ಇದ್ದೀರಲ್ಲ ಇವತ್ತು ಭಾನುವಾರ ಅಂತ.
1: ಹೌದು.
0: ಏನ್ ತಿಂಡಿ ತಿಂದ್ರಿ ಇವತ್ತು?
1: ಅನ್ನ ಸಾರು.
0: ಅನ್ನ ಸಾರು? ಏನಿವತ್ತು ಅನ್ನ ಸಾರ್ದು ಸ್ಪೆಷಲ್? ಆ ಹಿಂದಿನವ್ರು ಕೂಡ ಅದೇ ಹೇಳಿದ್ರು. ಹೌದಾ? ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆಗಳನ್ನ ಹಾಡ್ಬೇಕು, ಗೊತ್ತುಂಟಲ್ಲ ಕಾರ್ಯಕ್ರಮದ ನೀತಿ ನಿಯಮಗಳು? ಹಾ, ಹಾಡಿ ಹಾಗಾದ್ರೆ. ಹಾಡಿ ಹಾಡಿ ಹಾಡಿ. ಹಲೋ, ಕೇಳ್ತಾ ಇದ್ದೀನಿ. ಹಲೋ, ಹಾಡಿ ಹಾಡಿ. ಸಮಯ ಕಳೀತಾ ಇದೆ, ಬೇಗ ಬೇಗ ಹಾಡಿದ್ರೆ ಒಳ್ಳೇದು. ಏನ್ ಹುಡುಕ್ತಾ ಇದ್ದೀರಾ? ಹಲೋ.

Ah, Hardy. ಕೇಳಿಸ್ತಾ ಇಲ್ಲ, ಯಾರಿಗೂ ಕೇಳಿಸ್ತಾ ಇಲ್ಲ. ನೀವು ಹಾಡ್ತಾ ಇರೋದು ಹಾಡ್ತಾ ಇದ್ದೀರಾ? ಹ್ಮ್ ಹ್ಮ್ ಹಾಡ್ತಾ ಇಲ್ವಾ? ಇಲ್ಲ, ಹಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ವಾ? ಬರ್ದಿಟ್ಕೊಂಡಿದ್ದು ಕಾಣಿಸ್ತಾ ಇಲ್ವಾ? ಇದಲ್ಲ, ಈ ಹಾಡಲ್ಲ. ದೇಶಭಕ್ತಿ ಗೀತೆಗಳನ್ನ ಹಾಡ್ಬೇಕು ಈ ಕಾರ್ಯಕ್ರಮದಲ್ಲಿ. ಗೊತ್ತಿಲ್ಲ, ಮುಂದಿನ ಸರಿ ಮುಂದಿನ ತಿಂಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಕಡೆಯ ಭಾನುವಾರ, ಮುಂದಿನ ತಿಂಗಳು ಅಕ್ಟೋಬರ್ ತಿಂಗಳ ಕಡೆಯ ಭಾನುವಾರ ಇದೇ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಒಂದು ದೇಶಭಕ್ತಿ ಗೀತೆಯನ್ನ ಕಲ್ತ್ಬಿಟ್ಟು ತಾವು ಹಾಡ್ಬೇಕಾಯ್ತಾ? ಹ್ಮ್, ದೇಶಭಕ್ತಿ ಗೀತೆಗಳನ್ನೇ ಹಾಡ್ಬೇಕು. ಕೇಳ್ತಾ ಇಲ್ಲ. ಹಾ ಹೇಳಿ. ಅದು ಗೀತ ಮಾಧುರ್ಯ ಕಾರ್ಯಕ್ರಮದಲ್ಲಿ ಸಂಜೆ ಹಾಡ್ಬಹುದಾಯ್ತಾ? ಸಂಜೆ ಕರೆ ಮಾಡಿ. ಸರಿ, ಬಾಯ್ ಬಾಯ್.

0: ಪ್ರೀತಿಯ ಪುಟಾಣಿಗಳೇ, ಇಲ್ಲಿಗೆ ಇಂದಿನ ಸೌಹಾರ್ದ ಸೌರಭ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ ಮುಕ್ತಾಯವಾಯಿತು. ತಾಂತ್ರಿಕ ಸಹಕಾರ ಕೆಟಿ ನಾಗರಾಜು ಹಾಗೂ ಸಿ ಮುರುಗೇಶನ್, ಕರೆ ಮಾಡಿದ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು. ಹಾಗೆಯೇ ಮುಂದಿನ ತಿಂಗಳ ಕಡೆಯ ಭಾನುವಾರ ಸೌಹಾರ್ದ ಸೌರಭ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಶುಭ ದಿನ.
1: ಇದುವರೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು.
0: ಇದುವರೆಗೆ ಚಿನ್ನರ ಲೋಕ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಈ ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ.

ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ದ ತಾಜ್ ಸ್ಟೋರಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕೈಲಾಶ್ ಖೇರ್, ಸಾಹಿತ್ಯ ವಿಕ್ರಮ್ ಚೌಧರಿ, ಸಂಗೀತ ನೀಡಿದ್ದಾರೆ ರಾಹುಲ್ ದೇವ್ನಾಥ್.

0: ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ಗಾನ ಭಜನಾ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ದೇವ್ ಕೊಹ್ಲಿ ಅವರ ರಚನೆಯ 23rd March 1931 ಶಾಹಿದ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಭೂಪೀಂದರ್ ಸಿಂಗ್. ಸಂಗೀತ ನೀಡಿದ್ದಾರೆ ಆನಂದ್ ರಾಜ ಆನಂದ್.
3: ಮೇರಾ ರಂಗ ದೇ ಬಸಂತಿ ಚೋಲ.

0: ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
1: ನನ್ನ ಪ್ರಿಯ ದೇಶವಾಸಿಗಳೇ ನಮಸ್ಕಾರ. ಸೆಪ್ಟೆಂಬರ್ ತಿಂಗಳಲ್ಲಿ ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುವ ಅವಕಾಶ ಲಭಿಸಿದೆ. ದೇಶದ ಸಮಸ್ತ ಜನರನ್ನು ನಾನು ಸ್ವಾಗತಿಸುತ್ತೇನೆ. ಮನದ ಮಾತಿನಲ್ಲಿ ನಮ್ಮ ನಾಗರಿಕರ ಸಕಾರಾತ್ಮಕ ಪ್ರಯತ್ನಗಳಿಗೆ ನಾವು ವೇದಿಕೆಯನ್ನು ಒದಗಿಸುತ್ತೇವೆ. ನಾವು ದೇಶದ ಸಾಧನೆಗಳನ್ನು ಚರ್ಚಿಸುತ್ತೇವೆ. ಒಂದು ದಿನದ ನಂತರ ಭಾರತದ ಅಂತಹ ಒಂದು ಮಹತ್ವದ ಐತಿಹಾಸಿಕ ಸಾಧನೆಗೆ 10 ವರ್ಷಗಳು ತುಂಬಲಿವೆ. ಆ ಸಾಧನೆ ಸರ್ಜಿಕಲ್ ಸ್ಟ್ರೈಕ್. 10 ವರ್ಷಗಳ ಹಿಂದೆ ಸೆಪ್ಟೆಂಬರ್ 28, 29, 2016 ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ನಮ್ಮ ಧೀರ ಸೈನಿಕರು ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಂಡ ರೀತಿಯನ್ನು ನೋಡಿ ಜಗತ್ತು ಆಶ್ಚರ್ಯಗೊಂಡಿತ್ತು. ಭಾರತದ ಭಯೋತ್ಪಾದನಾ ವಿರೋಧಿ ನೀತಿಯ ಹೊಸ ಉದಾಹರಣೆಯನ್ನು

ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ನಮ್ಮ ಧೀರ ಸೈನಿಕರು ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಂಡ ರೀತಿಯನ್ನು ನೋಡಿ ಜಗತ್ತು ಆಶ್ಚರ್ಯಗೊಂಡಿತ್ತು. ಭಾರತದ ಭಯೋತ್ಪಾದನಾ ವಿರೋಧಿ ನೀತಿಯ ಹೊಸ ಉದಾಹರಣೆಯನ್ನು ಇಡೀ ಜಗತ್ತಿಗೆ ಧೈರ್ಯದಿಂದ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಸಾರಿ ಹೇಳಲಾಯಿತು. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘ ಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರ್ವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಸ್ನೇಹಿತರೆ, ಭಾರತವನ್ನು ದೀರ್ಘಕಾಲದಿಂದಲೂ ಭಯೋತ್ಪಾದಕ ದಾಳಿಗಳು ತೀವ್ರವಾಗಿ ಕಾಡಿವೆ. ಒಂದು ಕಾಲದಲ್ಲಿ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ನಡೆಯುವುದು ಸಾಮಾನ್ಯ ಎಂಬಂತಾಗಿತ್ತು. ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದರೆ 2008 ಸೆಪ್ಟೆಂಬರ್ 13 ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಗಳಲ್ಲಿ ಅನೇಕ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡಿದ್ದರು. ಇದಾದ ಕೆಲವೇ ವಾರಗಳ ಬಳಿಕ ಮುಂಬೈನಲ್ಲಿ 26/11 ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು. ಸ್ನೇಹಿತರೆ, ಹಿಂದೆಯೂ ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಲೇ ಇದ್ದವು. ಆದರೆ ಈ ಬೇಡಿಕೆಗಳತ್ತ ಅಷ್ಟಾಗಿ ಗಮನ ಹರಿಸಲಾಗುತ್ತಿರಲಿಲ್ಲ. ಕಾಲ ಕಳೆದಂತೆ ಪರಿಸ್ಥಿತಿ ತಣ್ಣಗಾಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯಲಾಗುತ್ತಿತ್ತು. ಆದರೆ ಇಂದು ಭಾರತ ಭಯೋತ್ಪಾದನೆಯ ವಿರುದ್ಧ ಜೀರೋ ಟಾಲರೆನ್ಸ್ ಪಾಲಿಸಿಯೊಂದಿಗೆ ಮುನ್ನಡೆಯುತ್ತಿದೆ. ಅಲ್ಲದೆ ಇಂದು ಅದರ ಪರಿಣಾಮಗಳನ್ನು ನಾವೀಗ ನೋಡುತ್ತಿದ್ದೇವೆ. ಸ್ನೇಹಿತರೆ, 9/11 ಭಯೋತ್ಪಾದಕ ದಾಳಿಗೂ ಈ ವರ್ಷ 25 ಪೂರ್ಣಗೊಳ್ಳುತ್ತಿದೆ. ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ನಿರಪರಾಧಿಗಳ ಪೈಕಿ ಅತಿ ಹೆಚ್ಚಿನ ಸಂಖ್ಯೆಯವರು ಅಮೆರಿಕನ್ನರ ನಂತರ ಭಾರತೀಯರೇ ಆಗಿದ್ದರು. 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಾನು ಅಮೆರಿಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ನಿರಪರಾಧಿ ನಾಗರಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ನ್ಯೂಯಾರ್ಕ್ಗೆ ತೆರಳಿದ್ದೆ ಎಂಬುದು ನನಗೆ ನೆನಪಿದೆ. ಇಂದು ಮತ್ತೊಮ್ಮೆ ಭಾರತದ ಕೋಟ್ಯಂತರ ನಾಗರಿಕರ ಪರವಾಗಿ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ನನ್ನ ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಇತ್ತೀಚಿನ ದಿನಗಳಲ್ಲಿ ದೇಶದ ಒಂದು ಬಹುದೊಡ್ಡ ಚಿತ್ರಣ ರೂಪುಗೊಳ್ಳುತ್ತಿದೆ. ಈ ಚಿತ್ರಣದಲ್ಲಿ ನೀವೂ ಇದ್ದೀರಿ, ನಿಮ್ಮ ಕುಟುಂಬವೂ ಇದೆ, ನಿಮ್ಮ ನೆರೆಹೊರೆಯವರೂ ಇದ್ದಾರೆ. ನಾನು ಭಾರತದ ಜನಗಣತಿಯ ಕುರಿತು ಮಾತನಾಡುತ್ತಿದ್ದೇನೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನಗಣತಿಯ ಮೊದಲ ಹಂತದ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಈಗಾಗಲೇ 32 ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ದಾಖಲಿಸಲಾಗಿದೆ. ಈ ಮಧ್ಯೆ ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ದುರ್ಗಮ ಹಾಗೂ ಹಿಮಾವೃತ ಪ್ರದೇಶಗಳಲ್ಲಿಯೂ ಜನಗಣತಿಯ ಕಾರ್ಯ ಮುಂದುವರೆದಿದೆ. ಅಲ್ಲಿ ಹಲವು ಪ್ರೇರಣಾದಾಯಕ ಅನುಭವಗಳು ನಮ್ಮ ಮುಂದೆ ಬಂದಿವೆ. ಉತ್ತರಾಖಂಡದಲ್ಲಿ ಜನಗಣತಿಯ ಕಾರ್ಯ ಚಮೋಲಿ ಜಿಲ್ಲೆಯ ಮಾಣಾ ಗ್ರಾಮದಿಂದ ಆರಂಭವಾಯಿತು. ಮಾಣಾವನ್ನು ದೇಶದ ಮೊದಲ ಗ್ರಾಮ ಎಂದು ಕರೆಯಲಾಗುತ್ತದೆ. ಮಾಣಾದಲ್ಲಿ 83 ಪೂರ್ಣಿಮಾ ರಾವತ್ ಅವರಿಂದಲೇ ಜನಗಣತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಉತ್ತರಕಾಶಿಯ ಬಗೋರಿ ಗ್ರಾಮದಲ್ಲಿ ಹೋಮ್ಸ್ಟೇ ನಡೆಸುತ್ತಿರುವ ಹರ್ದೇವ್ ಸಿಂಗ್ ರಾಣಾ ಅವರು ಡಿಜಿಟಲ್ ಮಾಧ್ಯಮದ ಮೂಲಕ ತಮ್ಮ ಮಾಹಿತಿಯನ್ನು ಸ್ವತಃ ದಾಖಲಿಸಿಕೊಂಡರು. ಸ್ನೇಹಿತರೆ, ಜನಗಣತಿ ಎಂಬುದು ನಮ್ಮೆಲ್ಲರ ರಾಷ್ಟ್ರೀಯ ಕರ್ತವ್ಯವಾಗಿದೆ. ಜನಗಣತಿಗಾಗಿ ನಿಮ್ಮ ಸಮಯವನ್ನು ಕಡ್ಡಾಯವಾಗಿ ಮೀಸಲಿಡಿ ಎಂದು ಆಗಸ್ಟ್ 15 ನಾನು ದೇಶವಾಸಿಗಳಿಗೆ ಮನವಿ ಮಾಡಿದ್ದೆ. ಜನಗಣತಿಗಾಗಿ ಸ್ವಯಂ ತಮ್ಮ ಮಾಹಿತಿಯನ್ನು ದಾಖಲಿಸುವ ಈ ಸೌಲಭ್ಯ ಅತ್ಯಂತ ಸುಲಭವಾಗಿದೆ. ನಿಮ್ಮ ಮೊಬೈಲ್ ಮೂಲಕವೇ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮಾಹಿತಿಯನ್ನು ದಾಖಲಿಸಬಹುದು. ಈ ಸೌಲಭ್ಯ ಹಿಂದಿ ಸೇರಿದಂತೆ 16 ಲಭ್ಯವಿದೆ. ಸ್ನೇಹಿತರೆ, ಇದಕ್ಕಾಗಿ ನೀವು ಜನಗಣತಿಯ ಆನ್ಲೈನ್ ಪೋರ್ಟಲ್ಗೆ ಹೋಗಬೇಕು. ಪೋರ್ಟಲ್ನಲ್ಲಿರುವ SE.census.gov.in ಇದಕ್ಕೆ ತೆರಳಿ ನಿಮ್ಮ ಮೊಬೈಲ್ ಸಂಖ್ಯೆಯ ಮೂಲಕ ಲಾಗಿನ್ ಮಾಡಿ, ಬಳಿಕ ನಿಮ್ಮ ಸ್ಥಳದ ವಿವರಗಳನ್ನು ನಮೂದಿಸಿ

ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಭರ್ತಿ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ಈ ಸಂಪೂರ್ಣ ಪ್ರಕ್ರಿಯೆಗೆ ಸುಮಾರು 15-20 ನಿಮಿಷಗಳ ಸಮಯ ಬೇಕಾಗುತ್ತದೆ. ಇದಕ್ಕಾಗಿ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಅಗತ್ಯವಿಲ್ಲ. ನೀವು ಮಾಹಿತಿಯನ್ನು ಸಲ್ಲಿಸಿದ ಬಳಿಕ ನಿಮಗೆ ಒಂದು ವಿಶೇಷ ಐಡಿ ದೊರೆಯುತ್ತದೆ. ಗಣತಿ ಮಾಡುವ ಸಿಬ್ಬಂದಿ ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಈ ಐಡಿಯನ್ನು ತಿಳಿಸಬಹುದು. ನೀವು ನೀಡಿರುವ ಮಾಹಿತಿಯನ್ನು ಪರಿಶೀಲಿಸಿ ದೃಢಪಡಿಸಿದ ಬಳಿಕ ಅದು ಜನಗಣತಿಯ ಭಾಗವಾಗುತ್ತದೆ. ಸ್ನೇಹಿತರೆ, ಇದುವರೆಗೆ 2,60,00,000 ಹೆಚ್ಚು ಜನರು ಮೊಬೈಲ್ ಮೂಲಕ ಜನಗಣತಿ ಪೋರ್ಟಲ್ನಲ್ಲಿ ತಮ್ಮ ಮಾಹಿತಿಯನ್ನು ದಾಖಲಿಸಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ. ನಿಮ್ಮದು ಸ್ವಲ್ಪ ಸಮಯ ಇದಕ್ಕಾಗಿ ಖರ್ಚಾಗುತ್ತದೆ, ಆದರೆ ದೇಶದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ಏಕೆಂದರೆ ನಿಮ್ಮ ಸರಿಯಾದ ಮಾಹಿತಿ ಮತ್ತು ನಿಮ್ಮ ಕುಟುಂಬದ ಸರಿಯಾದ ಮಾಹಿತಿಯೇ ದೇಶದ ಭವಿಷ್ಯದ ನಿಖರ ಚಿತ್ರಣವನ್ನು ರೂಪಿಸಲು ನೆರವಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಇಂದು ಸೆಪ್ಟೆಂಬರ್ 27. ಈ ದಿನಾಂಕ ವಿಶೇಷ ಕಾರಣಕ್ಕಾಗಿ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಇಂದು ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿರಿಸಿದ್ದ ಮಹಾನ್ ವ್ಯಕ್ತಿಯೊಬ್ಬರ ಜನ್ಮ ಶತಾಬ್ದಿ. ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಂತಾರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ದಿವಂಗತ ಪೂಜ್ಯ ಅಶೋಕ್ ಸಿಂಘಾಲ್ ಅವರ ಕುರಿತು ನಾನು ಮಾತನಾಡುತ್ತಿರುವೆ. 1926 ಸೆಪ್ಟೆಂಬರ್ 27ರಂದು ಇದೇ ದಿನ ಅವರು ಆಗ್ರಾದಲ್ಲಿ ಜನಿಸಿದರು. ಅವರು ಸಮಾಜದಲ್ಲಿದ್ದುಕೊಂಡೇ ತಪಸ್ವಿ ಜೀವನ ನಡೆಸಿದರು. ರಾಮಜನ್ಮಭೂಮಿ ಚಳುವಳಿಗೆ ಅವರ ನಿರ್ದೇಶನ ಮತ್ತು ಶಕ್ತಿಯ ಫಲವೇ ಇಂದು ಅಯೋಧ್ಯೆಯಲ್ಲಿ ನಾವು ಭವ್ಯ ರಾಮ ಮಂದಿರವನ್ನು ಸಾಕ್ಷಾತ್ ಕಾಣುವಂತಾಗಿದೆ. ನನ್ನ ಪಾಲಿಗೆ ಇದು ಅತ್ಯಂತ ದೊಡ್ಡ ಸೌಭಾಗ್ಯ. ಅವರ ಜೀವನವನ್ನು ಹತ್ತಿರದಿಂದ ನೋಡುವ ಅವಕಾಶ ಮಾತ್ರವಲ್ಲದೆ ಅವರೊಂದಿಗೆ ಈ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುವ ಅವಕಾಶವೂ ನನಗೆ ಲಭಿಸಿತ್ತು. ನಾನು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾಗಲೂ ಅಶೋಕ್ಜಿ ಅವರ ನೆನಪು ಪದೇ ಪದೇ ಕಾಡುವುದು ಸಹಜವಾಗಿತ್ತು. ಸ್ನೇಹಿತರೆ, ಅಶೋಕ್ಜಿ ಅವರ ಕುರಿತು ಚರ್ಚೆಯಾಗದ ಅನೇಕ ಸಂಗತಿಗಳಿವೆ. ರಾಮ ಮಂದಿರ ಆಂದೋಲನದ ಜೊತೆ ಜೊತೆಗೆ ಅವರು ಸಾಮಾಜಿಕ ಭೇದಭಾವ ಮತ್ತು ಅಸಮಾನತೆಯ ವಿರುದ್ಧವೂ ದೊಡ್ಡ ಹೋರಾಟ ನಡೆಸಿದ್ದರು. ಅವರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರು. ಅವರ ತಂದೆ ನಾಗರಿಕ ಸೇವಾ ಅಧಿಕಾರಿಯಾಗಿದ್ದರು. ಅವರ ಸಹೋದರ ಸಹೋದರಿಯರಲ್ಲಿಯೂ ಬಹುತೇಕರು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಸ್ವತಃ ಅಶೋಕ್ಜಿ ಅವರು ಕೂಡ ಐಐಟಿ ಬಿಎಚ್ಯುನಲ್ಲಿ ಪದವಿ ಪಡೆದಿದ್ದರು. ಆದರೆ ಇಷ್ಟೆಲ್ಲಾ ಸೌಲಭ್ಯಗಳು ಮತ್ತು ಅವಕಾಶಗಳಿದ್ದರೂ ಅವರು ತಮ್ಮ ಜೀವನವನ್ನು ಸಮಾಜ ಮತ್ತು ಸಂಸ್ಕೃತಿಯ ಸೇವೆಗೆ ಮುಡಿಪಾಗಿರಿಸಿದ್ದರು. ಇದೇ ಮಹಾನ್ ವ್ಯಕ್ತಿಗಳ ಹೆಗ್ಗುರುತಾಗಿರುತ್ತದೆ. ಇಂದು ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಕೋಟ್ಯಂತರ ಅಭಿಮಾನಿಗಳ ಪರವಾಗಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಈ ವರ್ಷವನ್ನು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾದ ಸೋಮನಾಥ ಸ್ವಾಭಿಮಾನ ಪರ್ವದ ಭವ್ಯ ಆಚರಣೆಯೊಂದಿಗೆ ಪ್ರಾರಂಭಿಸಿದೆವು. 1,000 ವರ್ಷಗಳ ಹಿಂದೆ ಅಂದರೆ 1026ರಲ್ಲಿ ಮೊದಲ ಬಾರಿಗೆ ಮೊಹಮ್ಮದ್ ಗಜ್ನಿ ಸೋಮನಾಥ ದೇವಾಲಯವನ್ನು ಧ್ವಂಸಗೊಳಿಸಿದ್ದ. ಆದರೆ ಸೋಮನಾಥವನ್ನು ಧ್ವಂಸಗೊಳಿಸುವ ಮೂಲಕ ಭಾರತದ ಅಸ್ಮಿತೆಯನ್ನು ಅಳಿಸಿಹಾಕಲು ಬಂದವರ ಅಸ್ತಿತ್ವವೇ ಇಂದು ಇಲ್ಲವಾಗಿದೆ. ಆದರೆ ಸೋಮನಾಥ ದೇವಾಲಯ ಮಾತ್ರ ವಿಶಾಲ ಸಾಗರದ ದಡದಲ್ಲಿ ತನ್ನ ಭವ್ಯತೆಯೊಂದಿಗೆ ನಿಂತು ಭಾರತಕ್ಕೆ ಅಮರತ್ವದ ಆಶೀರ್ವಾದ ನೀಡುತ್ತಿದೆ. ಆದ್ದರಿಂದಲೇ ನಾವು ಈ ವರ್ಷ ಸೋಮನಾಥ ಸ್ವಾಭಿಮಾನ ಪರ್ವವನ್ನು ಅತ್ಯಂತ ಹೆಮ್ಮೆಯಿಂದ ಆಚರಿಸಿದೆವು. ಸ್ನೇಹಿತರೆ, ಇಂದು ಮನದ ಮಾತಿನಲ್ಲಿ ನಾನು ಮತ್ತೆ ಈ ವಿಚಾರವನ್ನು ಏಕೆ ಪ್ರಸ್ತಾಪಿಸುತ್ತಿದ್ದೇನೆ ಎಂಬುದಕ್ಕೂ ಒಂದು ವಿಶೇಷ ಕಾರಣವಿದೆ. 1026ರಲ್ಲಿ ಗಜ್ನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಅದೇ ವರ್ಷ ಗುಜರಾತ್ನ ಮೊಢೇರಾದಲ್ಲಿರುವ ಪ್ರಸಿದ್ಧ ಸೂರ್ಯ ದೇವಾಲಯದ ಮೇಲೆಯೂ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಲಾಗಿತ್ತು. ಅಂದರೆ ಮೊಢೇರಾ ಸೂರ್ಯ ದೇವಾಲಯದ ಧ್ವಂಸಕ್ಕೂ ಈ ವರ್ಷ 1,000 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ಆ ಸಂದರ್ಭದಲ್ಲಿ ದೇವಾಲಯ ನಿರ್ಮಾಣಗೊಂಡು ಕೇವಲ 1 ವರ್ಷವಷ್ಟೇ ಆಗಿತ್ತು.

ಐದರಲ್ಲಿ ರಾಜ ಭೀಮದೇವರು ಈ ದೇವಾಲಯವನ್ನು ನಿರ್ಮಿಸಿದ್ದರು. ಸ್ನೇಹಿತರೆ, ಆ ಕಾಲಘಟ್ಟದ ಕುರಿತು ಒಮ್ಮೆ ಯೋಚಿಸಿ. ಇಂತಹ ದೊಡ್ಡ ಆಕ್ರಮಣ ನಡೆದಾಗ ಸೋಮನಾಥ ದೇವಾಲಯದಂತಹ ಮಹತ್ವದ ಶ್ರದ್ಧಾ ಕೇಂದ್ರ ಧ್ವಂಸಗೊಂಡಾಗ, ಜೊತೆಗೆ ಹಲವು ಸ್ಥಳಗಳ ಮೇಲೆಯೂ ದಾಳಿಗಳು ನಡೆದಾಗ ಯಾವುದೇ ಸಮಾಜ ಅಥವಾ ಆಡಳಿತದ ಮನೋಬಲ ಕುಗ್ಗುವ ಸಾಧ್ಯತೆ ಇತ್ತು. ಆದರೆ ಮೊದಲ ರಾಜ ಭೀಮದೇವ ಅವರು ಗಜ್ನಿಯ ಆಕ್ರಮಣವನ್ನು ಎದುರಿಸಿದ್ದಷ್ಟೇ ಅಲ್ಲ, ಕೆಲವೇ ಸಮಯದಲ್ಲಿ ಮೊಢೇರಾ ಸೂರ್ಯ ದೇವಾಲಯವನ್ನು ಪುನರ್ ನಿರ್ಮಿಸುವ ಕಾರ್ಯವನ್ನೂ ಕೈಗೊಂಡರು. ಇಂತಹ ದೃಢ ಸಂಕಲ್ಪವೇ ಸೋಮನಾಥ ದೇವಾಲಯ ಪದೇ ಪದೇ ಧ್ವಂಸಗೊಂಡರೂ ಮತ್ತೆ ಮತ್ತೆ ಪುನರ್ ನಿರ್ಮಾಣಗೊಳ್ಳಲು ಕಾರಣವಾಯಿತು. ಸ್ನೇಹಿತರೆ, ಮೊಢೇರಾ ಸೂರ್ಯ ದೇವಾಲಯದ ಮೇಲಿನ ದಾಳಿಗಳು ನಂತರದ ಕಾಲಘಟ್ಟದಲ್ಲಿಯೂ ನಿಂತಿರಲಿಲ್ಲ. ಬಳಿಕ ಅಲ್ಲಾವುದ್ದೀನ್ ಖಿಲ್ಜಿಯು ಈ ಅದ್ಭುತ ವಾಸ್ತುಶಿಲ್ಪದ ದೇವಾಲಯದ ಮೇಲೆ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಿದ್ದ. ಆದರೆ ಸ್ನೇಹಿತರೆ, ಭಾರತೀಯರಾದ ನಾವು ಸೂರ್ಯನನ್ನು ಕೇವಲ ವಾಸ್ತುಶಿಲ್ಪ ಅಥವಾ ದೇವಾಲಯಗಳ ರೂಪದಲ್ಲಿ ಮಾತ್ರ ಆರಾಧಿಸುವುದಿಲ್ಲ. ಬೆಳಕು, ಶಕ್ತಿ, ವಿಜ್ಞಾನ ಮತ್ತು ನಿರಂತರತೆಯ ಸ್ಫೂರ್ತಿ ನಮ್ಮ ಸೂರ್ಯೋಪಾಸನೆಯ ಮತ್ತೊಂದು ಅರ್ಥವಾಗಿದೆ. ಅದಕ್ಕಾಗಿಯೇ ಇಂದು ಮೊಢೇರಾ ಕೇವಲ ಸೂರ್ಯ ದೇವಾಲಯಕ್ಕೆ ಮಾತ್ರ ಜನಪ್ರಿಯವಾಗಿಲ್ಲ. ಗುಜರಾತ್ನ ಈ ಗ್ರಾಮ ದೇಶದ ಮೊದಲ ಸೂರ್ಯ ಗ್ರಾಮ, ಸೋಲಾರ್ ವಿಲೇಜ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಮೊಢೇರಾ ಇಂದು ಸಂಪೂರ್ಣವಾಗಿ ಸೌರಶಕ್ತಿಯನ್ನಾಧರಿಸಿ ಕಾರ್ಯನಿರ್ವಹಿಸುತ್ತಿದ್ದು ದೇಶಕ್ಕೆ ಸುಸ್ಥಿರ ಅಭಿವೃದ್ಧಿಯ ಒಂದು ಮಾದರಿಯನ್ನು ಪ್ರಸ್ತುತಪಡಿಸಿದೆ. ಮೊಢೇರಾದಲ್ಲಿ ಪ್ರವಾಸಿಗರಿಗಾಗಿ ಹಲವಾರು ಆಕರ್ಷಣೆಗಳು ಮತ್ತು ಸೌಲಭ್ಯಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜನವರಿಯಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ಮೊಢೇರಾ ನೃತ್ಯ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ. ಈ ಮಹೋತ್ಸವದಲ್ಲಿ ಭಾರತದ ವಿವಿಧ ಸಾಂಸ್ಕೃತಿಕ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಅದ್ಭುತ ಪ್ರದರ್ಶನಗಳು ನಡೆಯುತ್ತವೆ. ನೀವೆಲ್ಲರೂ ಕೂಡ ಮೊಢೇರಾಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಭಾರತದ ಈ ಹೆಮ್ಮೆಯ ಪರಂಪರೆಯ ದರ್ಶನ ಪಡೆಯಿರಿ ಎಂದು ನಾನು ಬಯಸುತ್ತೇನೆ. ಸ್ನೇಹಿತರೆ, ಭೂತಕಾಲದೊಂದಿಗಿನ ನಮ್ಮ ನಂಟು ಇಂದಿಗೂ ಜೀವಂತವಾಗಿದೆ. ಈ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತಿರುವವರ ಸಮರ್ಪಣಾ ಮನೋಭಾವ ಮತ್ತು ಕಠಿಣ ಪರಿಶ್ರಮವೇ ಇದಕ್ಕೆ ಕಾರಣ. ತಮಿಳುನಾಡಿನ ತಿರುಚಿರಾಪಳ್ಳಿಯ ಮನಪ್ಪಾರೈನಲ್ಲಿ ಇಂತಹದ್ದೇ ಒಂದು ವಿಶಿಷ್ಟ ಪ್ರಯತ್ನ ನಡೆಯುತ್ತಿದೆ. ಅಲ್ಲಿನ ಕಾಲೇಜೊಂದರ ತಮಿಳು ಅಧ್ಯಯನ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎ ಸೆಲ್ವರಾಜು ಅವರು ಈ ಪ್ರಯತ್ನವನ್ನು ಮುಂದುವರಿಸುತ್ತಿದ್ದಾರೆ. ಒಂದು ಉಪನ್ಯಾಸದ ಸಂದರ್ಭದಲ್ಲಿ ತಮ್ಮ ವಿದ್ಯಾರ್ಥಿಯೊಬ್ಬರಿಂದ ಅವರಿಗೆ ಕೆಲವು ಪ್ರಾಚೀನ ಪ್ರತಿಮೆಗಳ ಕುರಿತು ಮಾಹಿತಿ ದೊರೆಯಿತು. ಈ ಕುರಿತು ಚರ್ಚಿಸಿದ ಬಳಿಕ ಅವರು ಸ್ಥಳ ಪರಿಶೀಲನೆಗೆ ತೆರಳಲು ಯೋಜಿಸಿದರು. ಈ ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ವಿವಿಧ ಸ್ಥಳಗಳಲ್ಲಿ ಹಲವು ಪ್ರಾಚೀನ ಪ್ರತಿಮೆಗಳು ಹಾಗೂ ಪುರಾತನ ದೇವಾಲಯಗಳು ಅವರ ಗಮನಕ್ಕೆ ಬಂದವು. ಭೂತಕಾಲದೊಂದಿಗೆ ಬೆಸೆಯುವ ನಿಟ್ಟಿನಲ್ಲಿ ಇದೊಂದು ಆಸಕ್ತಿದಾಯಕ ಪ್ರಯತ್ನವಾಗಿದೆ. ಇಂತಹ ಪ್ರಯತ್ನಗಳ ಮೂಲಕ ನಮ್ಮ ಪರಂಪರೆಯನ್ನು ಇನ್ನಷ್ಟು ಉತ್ತಮವಾಗಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ದೇಶದ ಇತರ ಭಾಗಗಳಲ್ಲಿಯೂ ಇಂತಹ ಪ್ರಯತ್ನಗಳನ್ನು ಕೈಗೊಳ್ಳಬಹುದು. ಇವು ನಮ್ಮ ಇತಿಹಾಸವನ್ನು ಹತ್ತಿರದಿಂದ ನೋಡುವುದಷ್ಟೇ ಅಲ್ಲದೆ ಅದನ್ನು ಆಳವಾಗಿ ತಿಳಿದುಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತವೆ. ನನ್ನ ಪ್ರಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 2ರಂದು ಪೂಜ್ಯ ಬಾಪೂಜಿಯವರ ಜಯಂತಿ ಇದೆ. ಬಾಪೂಜಿಯವರು ನಮಗೆ ಜೀವನದ ಹಲವು ಮೌಲ್ಯಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದೆ. ನಾವು ನಮ್ಮ ಸುತ್ತಮುತ್ತ ಸ್ವಚ್ಛತೆಗೆ ಸಂಬಂಧಿಸಿದ ಹಲವು ಪ್ರಯತ್ನಗಳನ್ನು ಆಗಾಗ್ಗೆ ನೋಡುತ್ತಿರುತ್ತೇವೆ. ಇಂತಹ ಪ್ರಯತ್ನಗಳು ನಮಗೆ ಸ್ಫೂರ್ತಿ ನೀಡುವುದರ ಜೊತೆಗೆ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಇಂತಹ ಚಿತ್ರಗಳು, ವಿಡಿಯೋಗಳು ಹಾಗೂ ರೀಲ್ಸ್ಗಳು ಪದೇ ಪದೇ ನಮ್ಮ ಗಮನ ಸೆಳೆಯುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಾನು ಇಂತಹ ಹಲವು ಪ್ರಯತ್ನಗಳನ್ನು ಗಮನಿಸಿದ್ದೇನೆ. ಮಧ್ಯಪ್ರದೇಶದಲ್ಲಿ ಕೆಲವು ಯುವಕರು ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಸಣ್ಣ ಪ್ರಯತ್ನಕ್ಕೆ ಇಡೀ ಸಮಾಜವೇ ಕೈಜೋಡಿಸುತ್ತಿದೆ. ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಯುವಕರು ಹಳೆಯ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ನಮ್ಮ ಪ್ರಾಚೀನ ಪರಂಪರೆಯ ತಾಣಗಳನ್ನು ಮತ್ತೆ ಸಂರಕ್ಷಿಸಿ ಸುಂದರಗೊಳಿಸುವ ಕೆಲಸವೂ ಆಗುತ್ತಿದೆ.
ಮುಂಬೈನಲ್ಲಿ ಕೆಲವು ಯುವಕರು ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ.

ಇದ್ದಾರೆ. ಪ್ರತಿ ವಾರ ಒಂದಲ್ಲ ಒಂದು ಕಡಲ ತೀರದಲ್ಲಿ ನೂರಾರು ಯುವ ಸ್ನೇಹಿತರು ಒಗ್ಗೂಡಿ ಸ್ವಚ್ಛತೆಯ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಮಕ್ಕಳು ಮತ್ತು ಯುವಕರು ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವಂತೆ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯುವ ವಿದ್ಯಾರ್ಥಿಗಳು ಸ್ಥಳೀಯ ಜನರೊಂದಿಗೆ ಬೆರೆತು ಪ್ರವಾಸಿ ತಾಣಗಳು ಹಾಗೂ ಮಾರುಕಟ್ಟೆ ಪ್ರದೇಶಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಎಲ್ಲಾ ಪ್ರಯತ್ನಗಳಲ್ಲಿ ಒಂದು ವಿಷಯ ಸಹಜವಾಗಿಯೇ ಗೋಚರಿಸುತ್ತದೆ. ಎಲ್ಲೋ ಒಬ್ಬ ವ್ಯಕ್ತಿ ಆರಂಭಿಸಿದ ಪ್ರಯತ್ನಕ್ಕೆ ಮತ್ತಷ್ಟು ಜನರು ಕೈಜೋಡಿಸುತ್ತಾರೆ. ಹೀಗೆ ಅಭಿಯಾನ ಮುಂದುವರೆಯುತ್ತಾ ದೊಡ್ಡ ಜನಾಂದೋಲನವಾಗಿ ರೂಪುಗೊಳ್ಳುತ್ತದೆ. ಇದೇ ಜನರ ಪಾಲುದಾರಿಕೆಯಾಗಿದೆ. ಬಾಪೂಜಿಯವರಿಗೆ ನಾವು ಸಲ್ಲಿಸಬಹುದಾದ ಅತ್ಯಂತ ಸುಂದರ ಶ್ರದ್ಧಾಂಜಲಿಯು ಸ್ವಚ್ಛತೆಯೇ ಆಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಪರಿಸರವನ್ನು ರಕ್ಷಿಸಿದಾಗ ಕೇವಲ ಮರಗಳು, ಸಸ್ಯಗಳು ಅಥವಾ ವನ್ಯಜೀವಿಗಳನ್ನು ಮಾತ್ರ ಸಂರಕ್ಷಿಸುವುದಿಲ್ಲ, ಹೊರತಾಗಿ ಆ ಸಂಪೂರ್ಣ ಜೀವಗಳ ಪರಿಸರ ವ್ಯವಸ್ಥೆಯನ್ನೇ ಬಲಪಡಿಸುತ್ತೇವೆ. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಇಂತಹ ಉಪಕ್ರಮಗಳು ಇದೇ ಭಾವನೆಯನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸುತ್ತಿವೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯವಿದೆ. ಇಲ್ಲಿ ಆನೆಗಳು ವಾಸಿಸುತ್ತಿದ್ದ ಕಾಲವೊಂದಿತ್ತು. ಆದರೆ ಕಾಲಕ್ರಮೇಣ ಅರಣ್ಯ ಪ್ರದೇಶದಲ್ಲಿ ಮಾನವನ ಹಸ್ತಕ್ಷೇಪ ಹೆಚ್ಚಾಗತೊಡಗಿತು. ಇದರಿಂದಾಗಿ ಆನೆಗಳು ಈ ಪ್ರದೇಶದಿಂದ ದೂರ ಸಾಗಿದವು. 3 ವರ್ಷಗಳ ಹಿಂದೆ ಈ ಭೂಮಿಯನ್ನು ಅತಿಕ್ರಮಣದಿಂದ ಮುಕ್ತಗೊಳಿಸಲಾಯಿತು. ಈಗ ಇದರ ಅದ್ಭುತ ಫಲಿತಾಂಶ ಗೋಚರವಾಗುತ್ತಿದೆ. ಆನೆಗಳು ಇಲ್ಲಿಗೆ ಮರಳಿ ಬಂದಿವೆ. ಯಾವ ಪ್ರದೇಶದಲ್ಲಿ ವರ್ಷಗಳಿಂದ ಅವುಗಳ ಚಲನವಲನ ಇರಲಿಲ್ಲವೋ ಅಲ್ಲಿ ಇಂದು ಪುನಃ ಆನೆಗಳ ಹಿಂಡು ಕಾಣಿಸಿಕೊಳ್ಳುತ್ತಿದೆ. ಸ್ನೇಹಿತರೆ, ಅಸ್ಸಾಂನಲ್ಲಿಯೇ ಮತ್ತೊಂದು ಸುಂದರ ಪ್ರಯತ್ನ ನಡೆದಿದೆ. ಅದೆಂದರೆ ಬಹಳ ಚಿಕ್ಕ ಪ್ರಾಣಿ ಎನಿಸಿದ ಪಿಗ್ಮಿ ಹಂದಿಯನ್ನು ರಕ್ಷಿಸುವ ಪ್ರಯತ್ನವಾಗಿದೆ. ಒಂದು ಕಾಲದಲ್ಲಿ ಇದರ ಅಸ್ತಿತ್ವವೇ ಅಪಾಯಕ್ಕೆ ಸಿಲುಕಿತ್ತು. ಆಗ ಕೇವಲ 6 ಪಿಗ್ಮಿ ಹಂದಿಗಳೊಂದಿಗೆ ಒಂದು ಸಂರಕ್ಷಣಾ ಕಾರ್ಯಕ್ರಮ ಆರಂಭಿಸಲಾಯಿತು. ನಂತರ ಅವುಗಳನ್ನು ಪುನಃ ಕಾಡಿನಲ್ಲಿ ಬಿಡಲಾಯಿತು. ಅವುಗಳು ವಾಸ ಮಾಡಲು ಹುಲ್ಲುಗಾವಲುಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಯಿತು. ಇಂದು ಈ ಕಾರ್ಯಕ್ರಮದಿಂದಾಗಿ ಪಿಗ್ಮಿ ಹಂದಿಗಳ ಸಂಖ್ಯೆ 190ಕ್ಕೂ ಅಧಿಕವಾಗಿದೆ. ಸ್ನೇಹಿತರೆ, ಪ್ರಕೃತಿಯೊಂದಿಗಿನ ನಮ್ಮ ಅನುಬಂಧ ಕೇವಲ ಅದನ್ನು ಸಂರಕ್ಷಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಲವು ಬಾರಿ ನಾವು ಪ್ರಕೃತಿಯನ್ನು ರಕ್ಷಿಸಿದಾಗ ಅದೇ ಪ್ರಕೃತಿ ನಮ್ಮ ಜೀವನದ ಆಧಾರವಾಗುತ್ತದೆ. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಕೆಲವು ಮಹಿಳೆಯರು ಇದೇ ಬಾಂಧವ್ಯಗಳ ಪ್ರೇರಣಾದಾಯಕ ಉದಾಹರಣೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಜಾರ್ಕಾಲಿಯ ಈ ಮಹಿಳೆಯರು ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸುತ್ತಿದ್ದಾರೆ. ಇವರಲ್ಲಿ ಹೆಚ್ಚಿನವರು ತಮ್ಮ ಪತಿಯನ್ನು ಹುಲಿ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಯರಾಗಿದ್ದಾರೆ. ಪತಿಯನ್ನು ಕಳೆದುಕೊಂಡ ನಂತರ ಇವರಿಗೆ ಸುಂದರ್ಬನದಿಂದಲೇ ಜೀವನೋಪಾಯಕ್ಕೆ ಆಧಾರ ದೊರೆಯಿತು. ಅವರು ಬೆಳೆಸಿದ ಮ್ಯಾನ್ಗ್ರೋವ್ ಕಾಡುಗಳು ಗ್ರಾಮಗಳಿಗೆ ಇಂದು ನೈಸರ್ಗಿಕ ಸುರಕ್ಷಾ ಕವಚವಾಗುತ್ತಿವೆ ಮತ್ತು ಇವುಗಳನ್ನು ನೆಡುವ ಮೂಲಕ ಈ ಮಹಿಳೆಯರಿಗೆ ಆದಾಯವೂ ದೊರೆಯುತ್ತಿದೆ. ಸ್ನೇಹಿತರೆ, ನಾವು ಪರಿಸರವನ್ನು ಸಂರಕ್ಷಿಸೋಣ, ಪ್ರಕೃತಿಯ ಸಮತೋಲನವನ್ನು ಗೌರವಿಸೋಣ ಮತ್ತು ಅದರ ವೈವಿಧ್ಯತೆಯನ್ನು ಕಾಪಾಡೋಣ. ಇಂತಹ ನಮ್ಮ ಪ್ರತಿಯೊಂದು ಪ್ರಯತ್ನವೂ ಭವಿಷ್ಯದ ಪೀಳಿಗೆಗಳೆಡೆಗೆ ನಮ್ಮ ಜವಾಬ್ದಾರಿಯಾಗಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ಮಾದಕ ಪದಾರ್ಥಗಳ ವಿರುದ್ಧ, ಡ್ರಗ್ಸ್ ವಿರುದ್ಧ ಒಂದು ಮಹತ್ವದ ಸಂಕಲ್ಪ ಕೈಗೊಂಡಿದ್ದಾರೆ. ಯುವಜನತೆ ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ಮಾಡಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನೂ ಹೊತ್ತಿದ್ದಾರೆ. ಇವೆಲ್ಲವೂ ನಡೆಯುತ್ತಿರುವುದು ನಶೆ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್ನ ಸ್ವಯಂ ಸೇವಕರು ತೊಡಗಿಸಿಕೊಂಡಿದ್ದಾರೆ. ಎನ್ಎಸ್ಎಸ್ನಲ್ಲಿ ತೊಡಗಿಕೊಂಡಿರುವ ನಮ್ಮ ಯುವ ಜನತೆಯೂ ಇದರ ಭಾಗವಾಗಿದ್ದಾರೆ. ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಜೊತೆಗೂಡಲು ಮುಂದೆ ಬಂದಿವೆ. ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಇದರಲ್ಲಿ ಕೈಜೋಡಿಸಿವೆ. ಕಳೆದ ಕೆಲವು ದಿನಗಳಲ್ಲಿ ದೇಶಾದ್ಯಂತ 1000 ಸಂಕಲ್ಪ ಸಮಾರಂಭಗಳು

ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆದಿವೆ. ಸ್ನೇಹಿತರೆ, ಈ ಅಭಿಯಾನದಲ್ಲಿ ನನಗೆ ವಿಶೇಷವಾಗಿ ಇಷ್ಟವಾದ ಒಂದು ವಿಷಯವೆಂದರೆ ಮಾದಕ ವ್ಯಸನ ಮುಕ್ತಿಯ ಸಂದೇಶ. ನಮ್ಮ ಯುವಕರು ಸ್ವತಃ ತಮ್ಮದೇ ಭಾಷೆಯಲ್ಲಿ ತಮ್ಮದೇ ರೀತಿಯಲ್ಲಿ ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ನಾನು ಮನ್ ಕಿ ಬಾತ್ನಲ್ಲಿ ಕೂಡ ತಮ್ಮ ಸೃಜನಾತ್ಮಕತೆಯ ಮೂಲಕ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕೆಂದು ಯುವ ಸ್ನೇಹಿತರಲ್ಲಿ ಮನವಿ ಮಾಡಿದ್ದೆ ಮತ್ತು ಸಾವಿರಾರು ಯುವಜನರು ನನ್ನ ಈ ಕರೆಗೆ ಸ್ಪಂದಿಸಿ ಮುಂದೆ ಬಂದಿರುವುದು ನನಗೆ ಬಹಳ ಸಂತಸ ತಂದಿದೆ. ಮೈ ಭಾರತ್ನಲ್ಲಿ ಆಂಥಮ್ ರಚನೆ, ಘೋಷವಾಕ್ಯ ಬರವಣಿಗೆ ಮತ್ತು ಬೀದಿ ನಾಟಕ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ನಮ್ಮ ಯುವಕರು ನಶಾಮುಕ್ತ ಯುವ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ತಮ್ಮ ಸೃಜನಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅಂದರೆ ಸಂದೇಶವೂ ಯುವಕರದ್ದೇ, ಮಾಧ್ಯಮವೂ ಯುವಕರದ್ದೇ ಮತ್ತು ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುವ ಶಕ್ತಿಯೂ ಯುವಕರದ್ದೇ. ಮುಂಬರುವ ದಿನಗಳಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಆರೋಗ್ಯ ತಪಾಸಣೆ ಮತ್ತು ಧ್ಯಾನ ಶಿಬಿರಗಳಂತಹ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಸ್ನೇಹಿತರೆ, ಶೀಘ್ರದಲ್ಲೇ ನಮ್ಮ ಹಲವು ಹಬ್ಬಗಳು ಮತ್ತು ಉತ್ಸವಗಳು ಕೂಡ ಬರಲಿವೆ. ಈ ಬಾರಿ ಹಬ್ಬಗಳ ಸಂಭ್ರಮದ ನಡುವೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನೂ ಗಮನಿಸೋಣ. ಯಾರಾದರೂ ಯುವಕರು ಯಾವುದಾದರೂ ದುರಭ್ಯಾಸದ ಕಡೆಗೆ ಸಾಗುತ್ತಿರುವುದು ಕಂಡುಬಂದರೆ ಅವರೊಂದಿಗೆ ಮಾತನಾಡಿ, ಯಾರಾದರೂ ಮಾದಕ ವ್ಯಸನದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದರೆ ಅವರಿಗೆ ಬೆಂಬಲ ನೀಡಿ. ಮಾದಕ ವ್ಯಸನ ಮುಕ್ತ ಯುವಜನತೆ, ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಸಂಕಲ್ಪವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ಕೊಂಡೊಯ್ಯೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಬಾರಿ ಕೆಂಪುಕೋಟೆಯಿಂದ ನಾನು ಕ್ರೀಡೆಗಳಿಗಾಗಿ ಪ್ರತಿಭಾ ಶೋಧದ ಅಭಿಯಾನವನ್ನು ಘೋಷಿಸಿದ್ದೇನೆ. ಭಾರತ ಸತತವಾಗಿ ಅತ್ಯುತ್ತಮ ಪ್ರದರ್ಶನಗಳನ್ನು ನೀಡುತ್ತಿರಬೇಕೆಂದರೆ ಗ್ರಾಮಗಳು ಮತ್ತು ಪಟ್ಟಣಗಳನ್ನು ತಲುಪಿ ಕ್ರೀಡಾ ಪ್ರತಿಭೆಗಳನ್ನು ಅನ್ವೇಷಿಸುವುದು ಅಗತ್ಯವೆನಿಸುತ್ತದೆ. ಅದೇ ರೀತಿ ಇಂತಹ ಕೆಲಸಕ್ಕಾಗಿಯೇ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಅನೇಕರಿದ್ದಾರೆ. ಅವರ ಒಂದೇ ಹವ್ಯಾಸವೆಂದರೆ ಪ್ರತಿಭೆಗಳನ್ನು ಅನ್ವೇಷಿಸುವುದು ಮತ್ತು ಅವುಗಳನ್ನು ಬೆಳೆಸುವುದು. ನಮ್ಮ ಪಂಜಾಬ್ನಲ್ಲಿ ರಾಜೇಂದರ್ ಸಿಂಗ್ ಅವರು ಇಂತಹದ್ದೇ ಕೆಲಸವನ್ನು ಮಾಡುತ್ತಿದ್ದಾರೆ. ರಾಜೇಂದರ್ ಅವರ ಹೆಸರಿನೊಂದಿಗೆ ಸೀನಿಯರ್ ಕೂಡ ಸೇರ್ಪಡೆಯಾಗಿದೆ. ಇವರು 1980 ಒಲಿಂಪಿಕ್ನಲ್ಲಿ ಹಾಕಿಯಲ್ಲಿ ಚಿನ್ನದ ಪದಕ ಗಳಿಸಿದ ತಂಡದ ಭಾಗವಾಗಿದ್ದರು. 1982 ವಿಶ್ವಕಪ್ನಲ್ಲಿ ಗಮನ ಸೆಳೆದಿದ್ದರು. 2001 ಭಾರತ ಪ್ರಥಮ ಬಾರಿಗೆ ಪುರುಷರ ಜೂನಿಯರ್ ವಿಶ್ವಕಪ್ ತನ್ನದಾಗಿಸಿಕೊಂಡಿತ್ತು. ಅದೇ ರೀತಿ 2003 ದೇಶವು ಸೀನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ಈ ಎರಡೂ ಪಂದ್ಯಾವಳಿಯಲ್ಲಿ ಇವರು ಕೋಚ್ನ ಪಾತ್ರ ನಿರ್ವಹಿಸಿದ್ದರು. ಈಗ ಅವರು ರೌಂಡ್ ಗ್ಲಾಸ್ ಹಾಕಿ ಅಕಾಡೆಮಿಯ ಮೂಲಕ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ತಮ್ಮ ಹವ್ಯಾಸವನ್ನು ಮುಂದುವರಿಸಿದ್ದಾರೆ. ಇವರ ಪ್ರಯತ್ನಗಳಿಂದ ಗ್ರಾಮಗಳಲ್ಲಿ ಹೊಸ ಹಾಕಿ ಮೈದಾನಗಳನ್ನು ನಿರ್ಮಿಸಲಾಗುತ್ತಿದೆ. ರಾಜೇಂದರ್ ಸಿಂಗ್ ಅವರ ಗಮನ ಸಂಪೂರ್ಣ ಸ್ಪಷ್ಟವಾಗಿದೆ. ಉತ್ತಮ ಕೋಚಿಂಗ್ ಸೌಲಭ್ಯಗಳು ಕಡಿಮೆ ಇರುವ ಗ್ರಾಮಗಳಲ್ಲಿನ ಮಕ್ಕಳನ್ನು ಗುರುತಿಸುವುದು ಇವರ ಉದ್ದೇಶವಾಗಿದೆ. ಇಂತಹ ಪ್ರಯತ್ನಗಳಿಂದ ಅನೇಕ ಕ್ರೀಡಾಳುಗಳು ಭಾರತದ ಜೂನಿಯರ್ ಮತ್ತು ಸೀನಿಯರ್ ಮಟ್ಟದಲ್ಲಿ ತಮ್ಮ ಸ್ಥಾನ ಕಂಡುಕೊಳ್ಳುತ್ತಿದ್ದಾರೆ. ರಾಜೇಂದರ್ ಸಿಂಗ್ ಅವರ ಈ ಸಮರ್ಪಣಾ ಭಾವನೆಯನ್ನು ಎಷ್ಟು ಶ್ಲಾಘಿಸಿದರೂ ಕಡಿಮೆಯೇ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೆಲ್ಲಿಕಾಯಿ ನಮ್ಮೆಲ್ಲರಿಗೂ ಬಹಳ ಪರಿಚಿತವಾದದ್ದು. ಬಹುತೇಕ ಮನೆಗಳಲ್ಲಿ ನೆಲ್ಲಿಕಾಯಿಯಿಂದ ತಯಾರಿಸಿದ ಉಪ್ಪಿನಕಾಯಿ ಮತ್ತು ಮೊರಬ್ಬ ಬಳಸಲಾಗುತ್ತದೆ. ಅನೇಕರು ನೆಲ್ಲಿಕಾಯಿಯ ರಸವನ್ನು ಇಷ್ಟಪಡುತ್ತಾರೆ. ಚಳಿಗಾಲದಲ್ಲಿ ಚ್ಯವನ್ಪ್ರಾಶ್ ನಮ್ಮ ದೈನಂದಿನ ಬದುಕಿನ ಒಂದು ಪ್ರಮುಖ ಭಾಗವಾಗಿರುತ್ತದೆ. ನಮ್ಮ ಹಿರಿಯರು ಅನೇಕ ತಲೆಮಾರುಗಳಿಂದ ನೆಲ್ಲಿಕಾಯಿಯ ಗುಣಗಳ ಬಗ್ಗೆ ಹೇಳುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇದೇ ನೆಲ್ಲಿಕಾಯಿ ಇಂದು ಉತ್ತರ ಪ್ರದೇಶದ ಪ್ರತಾಪ್ಗಢ್ನಲ್ಲಿ ಹೊಸ ಸಾಧ್ಯತೆಗಳಿಗೆ ಮಾರ್ಗವಾಗುತ್ತಿದೆ. ಪ್ರತಾಪ್ಗಢ್ ಮತ್ತು ನೆಲ್ಲಿಕಾಯಿಯ ನಡುವಿನ ಸಂಬಂಧ ಬಹಳ ಹಳೆಯದ್ದು. ಹಲವಾರು ತಲೆಮಾರುಗಳಿಂದ ಇಲ್ಲಿನ ರೈತರು ನೆಲ್ಲಿಕಾಯಿ ಕೃಷಿ ಮಾಡುತ್ತಾ ಬಂದಿದ್ದಾರೆ. ಪ್ರತಾಪ್ಗಢ್ಗೆ ನೆಲ್ಲಿಕಾಯಿ ಒಂದು ಬಲಿಷ್ಠ ಗುರುತನ್ನು ನೀಡಿದೆ. ಈಗ ಇದೇ ಹಳೆಯ ಗುರುತು ಇಲ್ಲಿನ ರೈತರಿಗೆ ಮತ್ತು ಮಹಿಳೆಯರಿಗೆ ಹೊಸ ಅವಕಾಶಗಳನ್ನು ತಂದುಕೊಡುತ್ತಿದೆ. ಒಂದು ಜಿಲ್ಲೆ ಒಂದು

ಉತ್ಪನ್ನ ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ODOP ಮೂಲಕ ಇಲ್ಲಿ ನೆಲ್ಲಿಕಾಯಿಗೆ ಸಂಬಂಧಿಸಿದ ಸ್ಥಳೀಯ ಉದ್ಯಮಗಳಿಗೆ ಉತ್ತೇಜನ ದೊರೆತಿದೆ. ಇಂದು ಪ್ರತಾಪ್ಗಢ್ನಲ್ಲಿ ನೆಲ್ಲಿಕಾಯಿ ಸಂಸ್ಕರಣೆಗೆ ಸಂಬಂಧಿಸಿದ ಸುಮಾರು 100 ಘಟಕಗಳು ಕೆಲಸ ಮಾಡುತ್ತಿದ್ದು, ಇದರಲ್ಲಿ ಸ್ವಸಹಾಯ ಗುಂಪುಗಳಿಗೆ ಸೇರಿದ ಮಹಿಳೆಯರು ಕೂಡ ದೊಡ್ಡ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಅಂತಹದ್ದೇ ಒಂದು ಗುಂಪು ದೇವ್ಗಢ್ ಕಮಾಸಿ ಗ್ರಾಮದ್ದಾಗಿದೆ. ಸಾವಿತ್ರಿ ಫುಲೆ ಸ್ವಸಹಾಯ ಗುಂಪಿಗೆ ಸೇರಿದ ಮಹಿಳೆಯರು ನೆಲ್ಲಿಕಾಯಿಯಿಂದ ಕ್ಯಾಂಡಿ, ಮೊರಬ್ಬ, ರಸ, ಜ್ಯೂಸ್ ತಯಾರಿಸುತ್ತಿದ್ದಾರೆ. ODOP ಅಡಿಯಲ್ಲಿ ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶ ಹೆಚ್ಚಿದ ಕಾರಣ ಇವರ ಆದಾಯದಲ್ಲಿ ಕೂಡ ಹೆಚ್ಚಳ ಕಂಡುಬಂದಿದೆ. ಇದೇ ರೀತಿ ಒಂದು ಗ್ರಾಮದಲ್ಲಿ ವಿಂಧ್ಯವಾಸಿನಿ ಸ್ವಸಹಾಯ ಗುಂಪು ಇದೆ. ಈ ಗುಂಪಿನ ಮಹಿಳೆಯರು ನೆಲ್ಲಿಕಾಯಿಯಿಂದ ಉಪ್ಪಿನಕಾಯಿ, ಜೀರ್ಣಕ್ರಿಯೆಗೆ ಸಹಾಯವಾಗುವ ಪುಡಿ ಇತ್ಯಾದಿ ಪದಾರ್ಥಗಳನ್ನು ತಯಾರಿಸುತ್ತಿದ್ದಾರೆ. ಈ ಮಹಿಳೆಯರಿಗೆ ಸಂಸ್ಕರಣೆಗಾಗಿ ಯಂತ್ರಗಳು ದೊರೆತಿವೆ, ಸಾಲ ಸೌಲಭ್ಯ ದೊರೆತಿದೆ, ಸ್ಥಳೀಯ ವ್ಯಾಪಾರ ಮೇಳಗಳಲ್ಲಿ ಭಾಗವಹಿಸುವ ಅವಕಾಶವೂ ದೊರೆತಿದೆ. ನೋಡುತ್ತಿದ್ದಂತೆಯೇ ಅವರ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಿದೆ. ಸ್ನೇಹಿತರೆ, ನಮ್ಮ ದೇಶದ ಪ್ರತಿಯೊಂದು ಪ್ರದೇಶದಲ್ಲೂ ಏನಾದರೊಂದು ವಿಶೇಷತೆ ಖಂಡಿತವಾಗಿಯೂ ಇದೆ. ಒಂದು ಕಡೆ ವಿಶೇಷವಾದ ಹಣ್ಣಿದ್ದರೆ ಮತ್ತೊಂದೆಡೆ ಸಾಂಪ್ರದಾಯಿಕ ಕಲೆ ಇದೆ, ಮತ್ತೊಂದೆಡೆ ವಿಶಿಷ್ಟವಾದ ಕೌಶಲ್ಯವಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ, ಇವುಗಳ ವಿಶೇಷತೆಗಳನ್ನು ಮುನ್ನೆಲೆಗೆ ತರುವ ಒಂದು ಅಭಿಯಾನವಾಗಿದೆ. ನಮ್ಮ ಗ್ರಾಮಗಳು ಮತ್ತು ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗಬಾರದು ಎಂಬುದೇ ನಮ್ಮ ಪ್ರಯತ್ನವಾಗಿದೆ. ಅವು ದೇಶ ಮತ್ತು ಇತರ ಭಾಗಗಳವರೆಗೂ ತಲುಪಬೇಕು ಮತ್ತು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು. ಇದರಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೂಡ ಉತ್ತೇಜನ ದೊರೆಯುತ್ತದೆ. ಈ ದೇಶವನ್ನು ಸ್ವಾವಲಂಬಿಯಾಗಿಸಲು ಪ್ರೇರಣೆ ದೊರೆಯುತ್ತದೆ. ಮುಂಬರಲಿರುವ ಹಬ್ಬಗಳಲ್ಲಿ ಕೂಡ ನಾವು ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ಮರೆಯಲೇಬಾರದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸೆಪ್ಟೆಂಬರ್ ತಿಂಗಳನ್ನು ಅಪೌಷ್ಟಿಕತೆಯ ವಿರುದ್ಧದ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಪೋಷಣ್ ಮಾಸದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಮತ್ತು ಸಂಸ್ಥೆಗಳು ಈ ಮಹತ್ವದ ಕಾರ್ಯಕ್ಕಾಗಿ ಒಂದುಗೂಡುತ್ತವೆ. ಅಪೌಷ್ಟಿಕತೆಯನ್ನು ಎದುರಿಸುವುದಕ್ಕಾಗಿ ಈ ವರ್ಷ ಅನೇಕ ಪ್ರಶಂಸನೀಯ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಛತ್ತೀಸ್ಗಢ್ನಲ್ಲಿ ಪ್ರತಿ ಮನೆಯಲ್ಲಿ ನುಗ್ಗೆ, ಪ್ರತಿ ಮನೆಯಲ್ಲೂ ನುಗ್ಗೆ ಎಂಬ ಹೆಸರಿನ ಅಭಿಯಾನ ಆರಂಭಿಸಲಾಗಿದೆ. ಇದರಲ್ಲಿ ಜನರಿಗೆ ಪೌಷ್ಟಿಕಾಂಶಯುಕ್ತ ಮುನಗ ಅಂದರೆ ನುಗ್ಗೆ ಸೊಪ್ಪನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿದೆ. ಗುಜರಾತ್ನಲ್ಲಿ ಕೂಡ ವಾಂಗಿ ಸ್ಪರ್ಧೆ ಅಂದರೆ ಸಿರಿಧಾನ್ಯಗಳಿಂದ ತಯಾರಿಸಲಾದ ವ್ಯಂಜನಗಳ ಸ್ಪರ್ಧೆ ಆರಂಭಿಸಲಾಗಿದೆ. ಈ ಉಪಕ್ರಮದ ಮೂಲಕ ಕಡಿಮೆ ಬೆಲೆಯ ಮತ್ತು ಪೌಷ್ಟಿಕ ಸ್ಥಳೀಯ ಆಹಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಹಾರಾಷ್ಟ್ರ ಕೂಡ ಈ ನಿಟ್ಟಿನಲ್ಲಿ ಶ್ಲಾಘನೀಯ ಪ್ರಯತ್ನ ಮಾಡುತ್ತಿದೆ. ಅಲ್ಲಿ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಕ್ಕಳ ಪೋಷಕರು ಜಾಗೃತಿ ಅಭಿಯಾನದಲ್ಲಿ ಕೈಜೋಡಿಸುತ್ತಿದ್ದಾರೆ. ಮಿಜೋರಾಂನಲ್ಲಿ ಕೂಡ ಈ ವರ್ಷ ಜನರು ಒಂದುಗೂಡಿ ಪೌಷ್ಟಿಕ ವಾಟಿಕಾಗಳ ತೋಟಗಳ ಆರೈಕೆಗಾಗಿ ಒಂದು ಅಭಿಯಾನ ಆರಂಭಿಸಿದ್ದಾರೆ. ಇದು ಮಿಜೋ ಸಮಾಜದ ತಲೋ ಮಡ್ ಯನ ಎಂಬ ಪರಂಪರೆಗೆ ಅನುಗುಣವಾಗಿದೆ. ಇದರ ಅರ್ಥ ನಿಸ್ವಾರ್ಥ ಸೇವೆ ಸಲ್ಲಿಸುವುದು ಮತ್ತು ಇತರರಿಗೆ ಸಹಾಯ ಮಾಡಲು ಸದಾ ಮುಂದೆ ಇರುವುದು ಎಂದಾಗಿದೆ. ಇಂತಹ ಪ್ರಯತ್ನಗಳು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾಗಿವೆ. ಇಂತಹ ಉಪಕ್ರಮಗಳ ಭಾಗವಾಗಿರುವ ಅಂಗನವಾಡಿ ಕೇಂದ್ರಗಳಿಗೆ ಸಂಬಂಧಿಸಿದ ಎಲ್ಲರ ಬಗ್ಗೆಯೂ ನನಗೆ ಅತ್ಯಂತ ಹೆಮ್ಮೆ ಇದೆ. ಈ ಅಂಗನವಾಡಿ ಕೇಂದ್ರ ಈಗ ಪೋಷನ್ ಟ್ರ್ಯಾಕರ್ನಿಂದ ಡಿಜಿಟಲ್ ರೂಪದಲ್ಲಿ ಸೇರ್ಪಡೆಯಾಗಿದೆ. ಸರಿಸುಮಾರು 9 ಕೋಟಿ ಫಲಾನುಭವಿಗಳು ಇದರಲ್ಲಿ ನೋಂದಾಯಿತರಾಗಿದ್ದಾರೆ. ಇದರಿಂದಾಗಿ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಸ್ತನ್ಯಪಾನ ಮಾಡಿಸುವ ತಾಯಂದಿರಿಗೆ ಉತ್ತಮ ಆರೈಕೆ ಸಾಧ್ಯವಾಗಿದೆ. ಅಪೌಷ್ಟಿಕತೆಯ ವಿರುದ್ಧದ ಈ ಹೋರಾಟವನ್ನು ನಾವು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮ ಸಮಾಜವನ್ನು ಅಪೌಷ್ಟಿಕತೆಯಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಬೇಕು. ಸ್ನೇಹಿತರೆ, ನಾವೆಲ್ಲರೂ ಈ ತಿಂಗಳು ಪೂರ್ತಿ ಸಂಪೂರ್ಣ ಶ್ರದ್ಧೆ, ಭಕ್ತಿ ಹಾಗೂ ಉತ್ಸಾಹದಿಂದ ಗಣೇಶನ ಹಬ್ಬವನ್ನು ಆಚರಿಸಿದ್ದೇವೆ. ದೇಶಾದ್ಯಂತ ಭಕ್ತಿಭಾವದಿಂದ ಗಣಪತಿ ದೇವನನ್ನು ಸ್ವಾಗತಿಸಿ

0: ಲಾಯಿತು. ಈ ಪವಿತ್ರ ಸಂದರ್ಭ ಇಡೀ ವಾತಾವರಣವನ್ನು ಉತ್ಸಾಹ ಮತ್ತು ಸಂಭ್ರಮದಿಂದ ತುಂಬಿಸುತ್ತದೆ. ಸ್ನೇಹಿತರೆ, ವಿಘ್ನ ವಿನಾಶಕ ಶ್ರೀ ಗಣೇಶ ದೇವ ಜ್ಞಾನ, ಬುದ್ಧಿವಂತಿಕೆ ಮತ್ತು ಶುಭ ಕಾರ್ಯಗಳ ಆರಂಭದ ಪ್ರತೀಕ ಎನಿಸಿದ್ದಾರೆ. ಆತನ ಮೇಲೆ ಅಪಾರ ಭಕ್ತಿ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲಿಯೂ ಇದೆ. ಉದಾಹರಣೆಗೆ ಶ್ರೀಮಾನ್ ಪಂಥೌನ್ ಥಿರಖಾನೋನ್ ಅವರನ್ನೇ ತೆಗೆದುಕೊಳ್ಳಿ. ಅವರು ಮೂಲತಃ ಥೈಲ್ಯಾಂಡ್ ದೇಶದವರು. ಅಲ್ಲಿ ಶ್ರೀ ಗಣೇಶ ದೇವನನ್ನು ಪ್ರಾ ಫಿಕಾನೆತ್ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ. ಆತ 19 ವರ್ಷ ವಯಸ್ಸಿನವರಾಗಿದ್ದಾಗ ಅವರ ತಂದೆಯವರು ಅವರಿಗೆ ಶ್ರೀ ಗಣೇಶ ಭಗವಾನ್ ಅವರ ಒಂದು ಛಾಯಾಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ಇದರಿಂದಲೇ ಅವರಲ್ಲಿ ಒಂದು ಅದ್ಭುತ ಭಕ್ತಿಭಾವ ಜಾಗೃತಗೊಂಡಿತು. ಅವರು ಭಗವಾನ್ ಶ್ರೀ ಗಣೇಶನಿಗೆ ಸಂಬಂಧಿಸಿದ ಸಂಪ್ರದಾಯದ ಅಧ್ಯಯನಗಳಲ್ಲಿ 4 ದಶಕಗಳಿಗಿಂತಲೂ ಅಧಿಕ ಸಮಯ ಕಳೆದಿದ್ದಾರೆ. ಅವರು ಭಾರತ ಮತ್ತು ನೇಪಾಳ ಸೇರಿದಂತೆ ಏಷ್ಯಾದ ಅನೇಕ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದೊಂದಿಗೆ ಅವರಿಗೆ ವಿಶೇಷ ನಂಟಿದೆ. ಅಷ್ಟವಿನಾಯಕ ಸಂಪ್ರದಾಯದ ಬಗ್ಗೆ ಅರಿತುಕೊಂಡ ನಂತರ ಅವರು ಹಲವು ಬಾರಿ ಇಲ್ಲಿಗೆ ಬಂದಿದ್ದಾರೆ. ಅವರ ಪ್ರಯತ್ನಗಳಿಂದ ಥೈಲ್ಯಾಂಡ್ನ ಭಕ್ತಾದಿಗಳಲ್ಲಿ ಕೂಡ ಅಷ್ಟವಿನಾಯಕ ಯಾತ್ರೆ ಜನಪ್ರಿಯವಾಗಿದೆ. 2002 ಅವರು ಉತ್ತರ ಥೈಲ್ಯಾಂಡ್ನ ಚಿಯಾಂಗ್ಮಾಯ್ನಲ್ಲಿ ಗಣೇಶ್ ಹಿಮಾಲ್ ಮ್ಯೂಸಿಯಂ ಸ್ಥಾಪಿಸಿದರು. ಇಂದು ಇದರಲ್ಲಿ 10,000 ಅಧಿಕ ಗಣೇಶನ ಮೂರ್ತಿಗಳಿವೆ. ಭಾರತಕ್ಕೆ ಬರಲು ಸಾಧ್ಯವಾಗದ ಭಕ್ತರಿಗಾಗಿ ಮ್ಯೂಸಿಯಂನಲ್ಲಿ ಅಷ್ಟವಿನಾಯಕನ ಪ್ರತಿಮೆಗಳು ಕೂಡ ಇವೆ. ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಸುಮಾರು 10 ಭಗವಾನ್ ಗಣೇಶನ ಪೂಜೆ ಅರ್ಚನೆ ನಡೆಸಲಾಗುತ್ತದೆ. ಗಣಪತಿಗೆ ಸಂಬಂಧಿಸಿದ ವಿಶೇಷ ಸಂದರ್ಭಗಳಲ್ಲಿ ಕೂಡ ಇಲ್ಲಿ ಪೂಜಾ ವಿಧಾನಗಳು ನೆರವೇರುತ್ತವೆ. ಭಾರತದ ಆಧ್ಯಾತ್ಮಿಕ ಶ್ರದ್ಧೆ, ಕಲೆ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳು ಬೇರೆ ದೇಶಗಳಲ್ಲಿ ಕೂಡ ಯಾವ ರೀತಿ ಜನಪ್ರಿಯವಾಗುತ್ತವೆ ಎಂಬುದನ್ನು ಇದು ಸಾರಿ ಹೇಳುತ್ತದೆ. ನಮ್ಮೆಲ್ಲರ ಮೇಲೆ ಗಣೇಶ ದೇವನ ಆಶೀರ್ವಾದ ಸದಾಕಾಲ ಇರಲಿ ಎಂಬುದೇ ನನ್ನ ಹಾರೈಕೆಯಾಗಿದೆ. ಸ್ನೇಹಿತರೆ, ಮನದ ಮಾತಿನ ಪ್ರತಿಯೊಂದು ಸಂಚಿಕೆಯ ನಂತರ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ನನಗೆ ನಿಮ್ಮ ಸಂದೇಶ ದೊರೆಯುತ್ತಲಿರುತ್ತದೆ. ನೀವು ಇದೇ ರೀತಿ ಪ್ರೇರಣಾದಾಯಕ ವಿಷಯಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲೂ ನಡೆಯುವ ಇಂತಹ ಪ್ರಯತ್ನಗಳ ಬಗ್ಗೆ ನೀವು ಪ್ರಶಂಸಿಸಿದಾಗ ಅವರ ಉತ್ಸಾಹ ಮತ್ತಷ್ಟು ಹೆಚ್ಚಾಗುತ್ತದೆ. ಮನ್ ಕಿ ಬಾತ್ ಮೂಲಕ ಅವರ ಬಗ್ಗೆ ಅರಿತು ದೇಶದ ಮತ್ತೊಂದು ಭಾಗದ ಜನರು ಕೂಡ ಸ್ಫೂರ್ತಿ ಪಡೆಯುತ್ತಾರೆ. ಈ ಯಾತ್ರೆ ಇದೇ ರೀತಿ ನಿಮ್ಮ ಸಹಕಾರದಿಂದ ಸತತವಾಗಿ ಮುಂದುವರಿಯುತ್ತಿರಲಿ. ಮುಂಬರುವ ಹಬ್ಬಗಳನ್ನು ನೀವು ನಿಮ್ಮ ಕುಟುಂಬದವರೊಡನೆ, ಸ್ನೇಹಿತರೊಡನೆ ಸಂಪೂರ್ಣ ಸಂತೋಷ ಹಾಗೂ ಉಲ್ಲಾಸದಿಂದ ಆಚರಿಸಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭ ಹಾರೈಕೆಗಳು. ಅನೇಕಾನೇಕ ಧನ್ಯವಾದ. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ, ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ. ಆಕಾಶವಾಣಿ

ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೆಣ್ಮಕ್ಳು ಅಂತಂದ ತಕ್ಷಣ ಅವರ ಕಲೆ ಕಡೆ ಅವರ ಕಣ್ಣು ಸೆಳೆಯೋದು ಸಾಮಾನ್ಯವಾದ ಸಂಗತಿ. ಆದ್ರೆ ಕಲೆಯಲ್ಲೇ ಪ್ರತಿದಿನ ಮುಳುಗಿ ಹೇಳೋದಿದೆಯಲ್ಲ, ಆ ಅನುಭವನೇ ಬೇರೆ. ಆ ಅನುಭೂತಿ ಅನುಭವಿಸಿದವ್ರಿಗಷ್ಟೇ ಗೊತ್ತಿರತ್ತೆ. ಒಬ್ಬ ಉದ್ಯಮಿಯಾಗಿ ಕಲೆಯನ್ನ ಉಳಿಸ್ಕೊಳ್ಬಹುದಾ ಅಂತಂದ್ರೆ ಹೌದು ಅಂತ ಹೇಳುವಂತ ಒಬ್ಬ ಮಹಿಳೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ.

0: ತಾವೇ ಒಬ್ಬ ಉದ್ಯಮಿ, ಹಾಗೇನೇ ವಿವಿಧ ಕಲೆಗಳಲ್ಲಿ ಉದ್ಯಮ ನಡೆಸ್ತಾ ಇರೋರನ್ನ ಗುರುತಿಸಿ ಅವರೊಡನೆ ಸಂಯೋಜನೆ ಮಾಡಿ ಅವರನ್ನೂ ಕೂಡ ಪ್ರಚಾರಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರೀಕೆ ಅಂತೀರಾ? ಇವರು ರೇವತಿ ನಾಗರಾಜ್. ಮೂಲತಃ ಮದನಪಲ್ಲಿಯಲ್ಲಿ ರೆಡ್ಡಮ್ಮ ಅಂತ ಹುಟ್ಟಿದಂಥ ರೇವತಿಯವರು ಬೆಂಗಳೂರಿಗೆ ಬಂದು ರೇವತಿಯಾಗಿ, ರೇವತಿ ನಾಗರಾಜ್ ಆಗಿ ತಮ್ಮದೇ ಆದ ಒಂದು ಸಂಸ್ಥೆಯನ್ನ ಸ್ಥಾಪಿಸಿಕೊಂಡು ಹೇಗೆ ಉದ್ಯಮಿಯಾಗಿ ಬೆಳೆದ್ರು ಅನ್ನೋದರ ಪರಿಚಯವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ಕೊಳ್ತಾ ಹೋಗೋಣ. ನಮಸ್ಕಾರ ರೇವತಿಯವರೇ.
1: ನಮಸ್ಕಾರ ಮೇಡಮ್.
0: ಮೊದಲನೇದಾಗಿ ನಿಮ್ಮನ್ನ ನೋಡಿದ ತಕ್ಷಣ ನಮ್ಮ ಕಣ್ಣಿಗೆ ತಾಕಿದ್ದು ಅಂದ್ರೆ ನೀವು ಉಟ್ಟಿರುವಂತಹ ಸೀರೆ. ಎಷ್ಟು ಕಲೆ ಇದೆ ಆ ಸೀರೆನಲ್ಲಿ ಅಂತ ನೋಡಿದ ತಕ್ಷಣ, ಯಾಕಂದ್ರೆ ಹೆಣ್ಮಕ್ಳಿಗೆ ಅಟ್ರಾಕ್ಟ್ ಮಾಡೋದು ಅದೇ
1: ಅಲ್ವಾ?
0: ಅದ್ರ ಜೊತೆಗೆ ನೀವು ಎಷ್ಟು ಕಲೆಯನ್ನ ಆಸ್ವಾದಿಸ್ತೀರಾ, ಆಸಕ್ತಿ ಇಟ್ಕೊಂಡಿದ್ದೀರಾ ಅನ್ನೋದಕ್ಕೆ ಈ ಸೀರೆ ಒಂದು ಗುರುತು ಅಂತ ಅನ್ಸುತ್ತೆ. ಮೂಲತಃ ಎಲ್ಲಿಯಿಂದ ಶುರು ಮಾಡಿದ್ರಿ ನಿಮ್ಮ ಈ ಒಂದು ಕೆಲಸವನ್ನ ಅಂತ ಕೇಳೋದಾದ್ರೆ,
1: ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ನಾನು ಹುಟ್ಟಿದಾಗಿಂದಲೂ ನನ್ನ ರಕ್ತದಲ್ಲೇ ಮೋಸ್ಟ್ಲಿ ಕಲೆ ಅನ್ನೋದು ಇದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪ್ರತಿ ಒಂದಕ್ಕೂ ನಾನು ಸ್ಪಂದನೆ ಅನ್ನೋದು ಬಹಳ ಇತ್ತು ಸಣ್ಣದಿಂದ. ಯಾಕಂದ್ರೆ ನಮ್ಮ ಹಿರಿಯರು ಹೇಳೋರು, ಒಂದು ಸಿನಿಮಾ ನೋಡ್ಲಿ, ಒಂದು ಅಡಿಗೆ ಆಗ್ಲಿ, ಒಂದು ಗಿಡ ಆಗ್ಲಿ, ಒಂದು ಏನೇ ಒಂದು ನೋಡಿದ್ರು ನಾನು ಬಹಳ ಒಂದು ಸ್ಪಂದನೆ ಅನ್ನೋದು ಮಾಡ್ತಾ ಇದ್ದಿದ್ದು. ಅದಕ್ಕೆ ಏನೋ ಒಂದು ನಾನು ಮಾಡ್ಬೇಕು ಅನ್ನೋ ಹುಮ್ಮಸ್ಸು ಇರೋದು ಸಣ್ಣದಿಂದ ಇದೆ ನನಗೆ, ಅದರಂತೂ ಸಂದೇಹವಿಲ್ಲ. ಬಹಳ ಎಂಜಾಯ್ ಮಾಡ್ತಿದ್ದೆ ಲೈಫ್ ಅನ್ನೋದನ್ನ. ಅದಾದ ನಂತರ ನಾನು ಮದುವೆ ಆಯ್ದ ನಂತರ ಕರ್ನಾಟಕಕ್ಕೆ ಬಂದ ನಂತರ,
0: ಮೊದಲಿಗೆ ನೀವು ಕರ್ನಾಟಕದವರಲ್ಲ?
1: ಇಲ್ಲ ಮೇಡಮ್, ಮದನಪಲ್ಲಿ ಅಂತ ತಿರುಪತಿ ಹತ್ರ ಆಂಧ್ರ. ಆಕ್ಚುಲ್ ಆಗಿ ನನಗೆ ಮದುವೆ ನಂತರ ನಾನು ಕನ್ನಡ ಮಾತಾಡೋದಾಗ್ಲಿ ಬರೆಯೋದಾಗ್ಲಿ ಎಲ್ಲಾನು ನಾನು ಕನ್ನಡ ನನ್ನ ಮಗಳಿಗೋಸ್ಕರ ಕಲ್ತಿದ್ದು ಮೇಡಮ್ ಬರೆಯೋದು ಅಂತ. ಯಾಕಂದ್ರೆ ಅವಳಿಗೆ ಪಾಠ ಹೇಳ್ಕೊಡ್ಬೇಕಾಗಿತ್ತು, ಹಾಗಾಗಿ ಆವಾಗ ನಾನು ಕನ್ನಡ ಕಲ್ತಿದ್ದೆ. ಅಂದ್ರೆ ಬರೆಯೋದು ಓದೋದನ್ನ ಕಲ್ತ್ ಬಿಟ್ಟು ನಾನು ಮುಂದುವರ್ಸ್ಕೊತಾ ಇದ್ದೀನಿ. ಆರ್ಟಿಕಲ್ಸ್ ಬರ್ತಿದ್ದೀನಿ, ನನ್ನ ಬರ್ದಿದ್ದನ್ನು ಕೆಲವೊಂದು ಪಬ್ಲಿಷೂ ಆಗಿದೆ, ಅದು ಖುಷಿ ಆಗುತ್ತೆ
0: ಅಲ್ವಾ? ಯಾಕಂದ್ರೆ ಮೂಲತಃ ತೆಲುಗಿನವರಾಗಿ ಕನ್ನಡ ಕಲ್ತು ಕನ್ನಡ ನಾಡಲ್ಲಿ ಕನ್ನಡ ನಾಡಿನ ಕಲೆಯನ್ನ ಪ್ರಪಂಚಕ್ಕೆ ಪರಿಚಯಿಸಕ್ ಹೊರಟಿದ್ದೀರಾ ನೀವು.
1: ಹೌದು, ನನ್ನ ಸೌಭಾಗ್ಯ ಅಂತೀನಿ. ಯಾಕಂತಂದ್ರೆ ನಾನು ಕರ್ನಾಟಕ ಬಂದ ಮೇಲೆ ನಾನು ಶೈನ್ ಆಗಿದ್ದೆ ಮೇಡಮ್. ಜೀವನದ ಪ್ರಪಂಚಕ್ಕೆ ನಮ್ಮ ಅಮ್ಮ ಅಪ್ಪ ತೋರಿಸಿದ್ರು, ನಮ್ಮ ಯಜಮಾನ್ರಿ ಕರ್ನಾಟಕದಲ್ಲಿ ನನ್ನನ್ನು ಬೆಳೆಸಿದ್ರು ಒಂದು ಕಲಾವಿದೆಯಾಗಿ. ನನ್ನಲ್ಲಿ ಎಲ್ಲೋ ಮೂಲದಲ್ಲಿ ಇರುವಂತಹ ಕಲೆಯನ್ನು ಆಚೆ ತಂದು ಅದನ್ನು ಬೆಳೆಸೋದು ಬಹಳ ದೊಡ್ಡದು.
0: ನೀವು ಅಲ್ಲಿ ಅಮ್ಮನ ಮನೆಯಲ್ಲಿ ಇದ್ದಾಗ ಏನಾದ್ರೂ ಕಲ್ತಿದ್ರ?
1: ಅಲ್ಲಿರುವಂತಹ ಹಾಡುಗಳಾಗ್ಲಿ, ಡ್ಯಾನ್ಸ್ ಆಗ್ಲಿ, ಡ್ರಾಯಿಂಗ್, ರಂಗೋಲಿ, ತೋಟಗಾರಿಕೆ ಅನ್ನೋದು ಅಲ್ಲಿ ತಾಲೂಕಿನಲ್ಲಿ ಬೇಕಾದಷ್ಟು ಮನೆ ಮುಂದೆ ಬಹಳ ಜಾಗ ಇರ್ತಿತ್ತು. ಬೆಳೆಸೋದು ತರಕಾರಿ ಎಲ್ಲ ಬೆಳೆಸಿ ನಾವು ಅಲ್ಲೇ ಅಡಿಗೆ ಮಾಡೋದು, ಈ ತರ ನಾವು ಜೀವನನೇ ಒಂದು ಕಲೆಯಾಗಿ ಒಂಥರ ತುಂಬಾ ಬ್ಯೂಟಿಫುಲ್ ಲೈಫ್ ಮೇಡಮ್. ಆಕ್ಚುಲಿ ನಮ್ಗೆ ಎತ್ಕೊಂಡು
0: ಬೆಂಗಳೂರಿಗೆ ಬಂದ್ರೆ,
1: ಬೆಂಗಳೂರಿಗೆ ಬಂದೆ. ಇಲ್ಲಿ ಬೆಳಗಾವ್ ಹತ್ರ ಬೈಲಹೊಂಗಲ ಅಂತ ಫಸ್ಟ್ ನನ್ನ ಪಾದಾರ್ಪಣೆ. ಕನ್ನಡ ಭಾಷೆ ಅನ್ನೋದು ಅಲ್ಲೊಂದು ಹೊಸ ರೂಪನೇ ಮೇಡಮ್. ಅಲ್ಲಿ ಕನ್ನಡ ಬಹಳ ಕಲ್ತಿದ್ದು ಬರ್ರಿ ಕೂರ್ರಿ ಅಂತಾನೆ ಅಂತಿದ್ದೆ. ಬೆಂಗಳೂರಿಗೆ ಬಂದ ಮೇಲೆ ಸ್ವಲ್ಪ ನನ್ನ ಶೈಲಿ ಚೇಂಜ್ ಆಯ್ತ ಹೊರತು, ಅದಕ್ಕೆ ಮುಂಚೆ ನಾನು ಉತ್ತರ ಕನ್ನಡದ ಒಂದು ಶೈಲಿನೇ ನನ್ನ ಮೇಲೆ ಪ್ರಭಾವ ಬಹಳ ಇತ್ತು. ಅದರ ನಂತರ ಬಹಳ ಕಲೆಗಳು ಕಲಿತಾ ಈ ಪ್ರಪಂಚ ಅನ್ನೋದು ಬಹಳ ದೊಡ್ಡದಾಗಿ ಒಂದು ಕಪ್ಪೆ ಭಾವಿನಲ್ಲಿದ್ದುವ ಕಪ್ಪೆನ ಒಂದು ಪ್ರಪಂಚಕ್ಕೆ ತಂದಿದ್ದು ಬೆಂಗಳೂರಲ್ಲಿ ಬಂದ ಮೇಲೆ.
0: ಯಾವಾಗ ಶುರು ಮಾಡ್ಕೊಂಡ್ರಿ?
1: ನನ್ನ ಮಗಳು 10th standard, ಹೆಚ್ಚು ಕಮ್ಮಿ 10th standard, ನಾನು 40+. ಆವಾಗ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿತ್ತು ಮೇಡಮ್. ತುಂಬಾನೇ ಅದೊಂದು ಏನಂತಿರೋ ಒಂದು ಅದ್ಭುತಾನೆ ಅನ್ಕೋಬೋದು ನನ್ನ ಜೀವನ. ನಾನಂತೂ ಮೊದಲೇ ಏನು ಪ್ರಿಪೇರ್ ಮಾಡ್ಕೊಂಡಿದ್ದಾಗ್ಲಿ ಒಂದಿಷ್ಟು ಮಾಡ್ಬೇಕು ಅನ್ನೋದಾಗ್ಲಿ ಪ್ಲಾನ್ ಇರ್ಲಿಲ್ಲ ಎಲ್ಲಾನು. ಆವಾಗ್ಲೇ ನನ್ಗೆ ಇದಕ್ಕೆ ಹೇಳ್ಬೇಕು ಅಂದ್ರೆ ಇಸ್ಕಾನ್ ಟೆಂಪಲ್ಗೆ ನಾನು ಬಹಳ ಋಣಿ ಆಗಿದ್ದೀನಿ. ಬಹಳ ಅಂದ್ರೆ ಬಹಳ ಋಣಿ. ಅದೇ ಹೇಳಿದಿನ, ಜೀವನ ಅನ್ನೋದು ನಮ್ಮಮ್ಮ ಕೊಟ್ರೆ ನನ್ನ ಕಲಾ ಜೀವನಕ್ಕೆ ಇಸ್ಕಾನು ಒಂದು ಕಾರಣ. ಆ ಇಸ್ಕಾನ್ ಅನ್ನ ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ವಾತ್ಸಲ್ಯ ಪ್ರೋಗ್ರಾಮ್ ಅಂತ ನಡೀತಾ ಇತ್ತು. ಅಲ್ಲಿ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಆರ್ಗನೈಸ್ ಮಾಡಿದಾಗ ಬಹಳ ವೈಶಿಷ್ಟವಾದಂತಹ ವಿಪರೀತ ಒಂದು ಪ್ರೋತ್ಸಾಹ ಸಿಗ್ತಾ ಅಲ್ಲಿ. ಅಲ್ಲಿ ನಾನು ಕಲಿತು ಅಲ್ಲೇನೆ ಒಂದು 7 ವರ್ಷ ನಾನು ಕಲ್ಚರಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ವಾಲಂಟಿಯರ್ ಕೆಲಸ ಮಾಡಿದೆ.
0: ಏನ್ ಕಲ್ತ್ರಿ ಅಲ್ಲಿ?
1: ಅಲ್ಲಿ ರಂಗೋಲಿ, ಆರ್ಟ್ ಅಂಡ್ ಕ್ರಾಫ್ಟ್ಸ್, ಕ್ಲೇ ಮಾಡಲಿಂಗು. ಆ ರಂಗೋಲಿನ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇರೋದು, ಮಾಮೂಲು ರಂಗೋಲಿಗಳಲ್ಲ. ಆ ರಂಗೋಲಿ ಕಲರ್
0: ಅದಕ್ಕೆ ನಾನು ರಂಗೋಲಿ ಅಂದ್ರೆ ಏನ್ ಇದು ರಂಗೋಲಿನ ಅಂತ ಯೋಚಿಸ್ತೀನಿ.
1: ಯಾಕಂತಂದ್ರೆ ರಂಗೋಲಿ ಅಂದ ತಕ್ಷಣ ಎಲ್ಲರೂ ಮಾಮೂಲಿ ಇಲ್ಲಿ ನಮ್ಮ ಏನಂದ್ರೆ ದಕ್ಷಿಣ ಭಾರತದಲ್ಲಿ ನಮ್ಮ ಭಾರತದ ಹೆಣ್ಣು ಮೈಯೂರ್ ಬಂದ್ಬಿಡುತ್ತೆ ಹುಟ್ಟದಾಗ್ಲಿಂದ ಮನೆ ಮುಂದೆ ಎದ್ದ ತಕ್ಷಣ ಮಾಡೋಕೆ ಮೊತ್ತ ಮೊದಲ ಕೆಲಸ ಅದು. ಆದ್ರೆ ಈ ರಂಗೋಲಿಗಳು ಸ್ವಲ್ಪ ವಿಭಿನ್ನ. ಅದರಲ್ಲಿ ಬಾಂಬೆಯಿಂದ ಕಲರ್ಸ್ ತರಿಸ್ಬೇಕು, ಅದರ ಮಿಕ್ಸಿಂಗ್ ಆಗ್ಲಿ, ಅದು ಈಕ್ವಲ್ ಟು ಫೈನ್ ಆರ್ಟ್. ಅದು ಫೈನ್ ಆರ್ಟ್ ಆದ್ರೂ ಬ್ರಷ್ ಅಲ್ಲಿ ಮಾಡ್ತಾರೆ ಒಂದು ಕುಂಚೆನ್ ತಗೊಂಡು, ಆದ್ರೆ ಇದು ಬೆರಳನ್ನೇ ಕುಂಚೆನ್ ತರ ಮಾಡ್ಕೊಂಡು ಬಹಳ ಸೂಕ್ಷ್ಮವಾಗಿದೆ. ಮತ್ತೆ ಕರೆಕ್ಷನ್ ಮಾಡೋದು ಬಹಳ ಕಷ್ಟ. ಒಂದು ಸಲ ಅಪ್ಲೈ ಮಾಡಿದ್ರೆ ಕಲರ್ಸ್ ಅದು ನೆಕ್ಸ್ಟ್ ಕರೆಕ್ಷನ್ ಮಾಡಿದ್ರೆ ಎತ್ತಾಗಿ ಉಬ್ಬಿಕೊಂಡು ಬಂದ್ಬಿಡುತ್ತೆ. ಒಂದೇ ಸಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಂದ ಮಾಡೋ ಕೆಲಸ ಇದು. ಹಾಗಾಗಿ ನಾನು ಅಲ್ಲಿ ಬಹಳ ಕಲಿತೆ. ಆಮೇಲೆ ಕ್ರಾಫ್ಟ್ ಆಗ್ಲಿ, ಡ್ರಾಯಿಂಗ್ ಅಲ್ಲಿ ತುಂಬಾ ಪ್ರಾಕಾರಗಳು. ಮತ್ತೆ ಅಲ್ಲಿ ಹೋದಾಗ ತುಂಬಾ ದೊಡ್ಡ ದೊಡ್ಡ ಕಲಾವಿದರ, ರತ್ನಮಾಲಾ ಪ್ರಕಾಶ್ ಆಗ್ಲಿ, ನಮ್ಮ ಶಿವರಾಮ್ ಅವರು, ಇದರ ದೊಡ್ಡ ದೊಡ್ಡವರೆಲ್ಲ ಅಲ್ಲಿ ಸೇರೋರು. ಅವ್ರ ಪರಿಚಯಗಳು ಅವರು ಅಂದ್ರೆ ನಾನು ಅವ್ರಿಗೆ ಗೊತ್ತಿಲ್ಲ.

0: ಇದ್ರು ಅವ್ರು ನಮ್ಗೆ ಗೊತ್ತಿರುತ್ತಲ್ಲ, ಬಹಳ ಖುಷಿ ಆ ತರ ಎಲ್ಲರ ಒಂದು ಸಂಘ ಅನ್ನೋದು ಸಿಕ್ತು ನನಗೆ. ಹಾಗಾಗಿ ಅಲ್ಲಿ ನಂದು ಬಹಳನೇ ಕಲಿತು ಒಂದು ಹಂತಕ್ಕೆ ಬಂದಿದ್ದು ಅಂದ್ರೆ ಇಸ್ಕಾನ್ ಟೆಂಪಲ್ ಅಂತ ಹೇಳ್ಬೋದು.
1: ಈ ಕಲೆ ಕಲ್ತ್ರಿ, ಆದ್ರೆ ನಿಮ್ದೇ ಆದ ಒಂದು ಕಲಾ ಪ್ರಪಂಚ, ಒಂದು ಉದ್ಯಮವನ್ನೇ ಆರಂಭಿಸ್ಬಿಟ್ರಲ್ಲ.
0: ಹೌದು ಮೇಡಮ್.
1: ಅದ್ ಹೇಗೆ ಶುರು ಮಾಡಿದ್ರಿ?
0: ಯಾಕಂತಂದ್ರೆ ಇಲ್ಲಿ ಕಲೆ ಕಲಾವಿದರದ್ದು ಒಂದು ಭಾಗ, ಆದರೆ ಅದರ ಮುಂದುವರ್ಸ್ಕೊಂಡು ಹೋಗೋದು ಒಂದು ಭಾಗ. ಒಂದು ಆರ್ಟಿಸ್ಟ್ ಆಗಿ ನಾನು ಒಂದು ಪೇಂಟಿಂಗ್ ಹಾಕ್ತೀನಿ, ಏನೋ ಒಂದು ಕ್ರಿಯೇಟ್ ಮಾಡ್ತೀನಿ ಮೇಡಮ್, ಅದಕ್ಕೆ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಮಾರ್ಕೆಟಿಂಗ್ ಬೇಕು. ಒಂದು ಹಂತದ ಒಂದು ಏಜ್ ವರ್ಗೂ ಆರ್ಟಿಸ್ಟ್ ಕಲೆಯನ್ನ ಮಾಡಬಲ್ಲರು. ಅದಕ್ಕೆ ಮುಂದೆ ಹೋಗ್ಬೇಕು ಅಂದ್ರೆ ಒಂದು ಇಂಧನ ಅನ್ನೋದು ಬೇಕಾಗುತ್ತೆ, ಆ ದುಡ್ಡು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಒಂದು ಯೋಚನೆ ಮಾಡಿದೆ. ನಮ್ಮನೆಯವರು ಸೂಪರಿಂಟ್ ಇಂಜಿನಿಯರ್ ಆಗಿ KPTCL ರಿಟೈರ್ಡ್ ಆದಾಗ ನನಗೆ ಅವಾಗ ಫುಲ್ ಆರ್ಟ್ ಅಂದ್ರೆ ಒಂದು ಅದರಲ್ಲೇ ಒಂದು 15 ವರ್ಷದಿಂದ ಸುಮಾರು ಅಲ್ಲೇ ಮುಣುಗಿ ತೇಳಿದಿರೋದ್ರಿಂದ ತುಂಬಾ ಒಂದು ಅನುಭವ ಇತ್ತು. ನಮ್ಮನೆಯವ್ರದ್ದು ಬಿಸ್ನೆಸ್ ಲೈನ್ ಅಲ್ಲವೇ ಅಲ್ಲ, ಆದ್ರೂ ನನ್ನ ಎಲೆಕ್ಟ್ರಿಕಲ್ ಲೈನ್ ಅಲ್ಲ. ಹಾಗಾಗಿ ಇಬ್ಬರಿಗೆ ಸ್ವಲ್ಪ ಹೊಂದ್ಕೊಳ್ಳೋ ಹಾಗೆ ನಿಮ್ಗೆ ಬೋರ್ ಆಗಬಾರ್ದು, ನನಗೂ ಒಂದಿಷ್ಟು ಟಚ್ ಆಗ್ಬೇಕು ಅಂತ ಹ್ಯಾಂಡಿ ಕ್ರಾಫ್ಟ್ಸ್ ಇಡ್ರಿ. ಅದನ್ನ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ನೀವು ನೋಡ್ಕೊಳ್ಳಿ, ಮಿಕ್ಕಿದ್ದನ್ನ ನಾನು ನೋಡ್ಕೊಂತೀನಿ. ಕಲೆ ಕಲಾವಿದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ದುಡ್ಡಿನ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ ಅಂತ ನಾವು ಪಾರ್ಟ್ ಮಾಡ್ಕೊಂಡು ಈ ಉದ್ಯಮನ ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್.
1: ವಿಶೇಷ ಅನ್ಸೋದೇನು ಅಂದ್ರೆ ನಂಗೆ ಈಗ ಸಾಮಾನ್ಯವಾಗಿ ಒಂದು ಅಂಗಡಿಗಳಿಗೆ ಹೋದಾಗ ಬ್ರಾಸ್ ಐಟಮ್ಸ್ ಅಂದ್ರೆ ಎಸ್ಪೆಷಲಿ ಈ ತರ ಒಂದು ಐಟಮ್ಸ್ ಇರುತ್ತೆ.
0: ಹೌದು.
1: ಅದು ಇದು ಏನಂತಾರೆ, ಅಚ್ಚಿಗೆ ತಕ್ಕಂಗೆ ಅದನ್ನ
0: ಮೋಲ್ಡ್ ಮಾಡಿ
1: ಮೋಲ್ಡ್ಸ್ಗೆ ಇದ್ ಮಾಡಿ ಇಟ್ಟಿರ್ತಾರೆ. ಆದ್ರೆ ನೀವು ಅದನ್ನು ಸಹ ಒಂದು ಕಸ್ಟಮೈಸ್ ಹೇಗ್ ಮಾಡ್ತೀರಾ ಅಂತ?
0: ಕಸ್ಟಮೈಸ್ ಯಾಕಂತಂದ್ರೆ ಮೇಡಮ್ ಅದು ಸ್ವಲ್ಪ ಕಷ್ಟವೇ ಕೆಲಸ. ಯಾಕಂದ್ರೆ ಆರ್ಟಿಸ್ಟ್ಗಳು ನಮ್ಮ ಕಡೆ ಎಸ್ಪೆಷಲಿ ದೂರದಿಂದ ನಾವು ಆರ್ಡರ್ ಮಾಡಿ ತಗೊಂಡ್ಬಂದ್ಬಿಡ್ಬೋದು, ಒಂದು ಸಲ ಲಾಟ್ ಆಗಿ ಇಷ್ಟು ತಗೊಂಡ್ಬಂದು ಅಲ್ಲಿ ಶೋಕೇಸಲ್ಲಿ ಇಟ್ಬಿಡ್ಬೋದು. ಆದರೆ ಈಗ ನಿಮ್ಗೆ ಬೇಕಾಗಿದೆ, ಈಗ ರಾಜರಾಜೇಶ್ವರಿ ಬೇಕು ಅಂತ ಕೇಳಿದ್ದಾರೆ. ದಾವಣಗೆರೆಯಿಂದ ನನಗೆ ಬಹಳ ಡಿಮ್ಯಾಂಡ್ ಇತ್ತು ಮೇಡಮ್, ರಾಜರಾಜೇಶ್ವರಿ ಒಂದು ನನಗೆ 150 ಪೀಸ್ ಬೇಕು ಅಂತ ಕೇಳಿದಾಗ ನಮಗೊಂಥರ ಚಾಲೆಂಜಿಂಗ್ ಆಗುತ್ತೆ, ಮತ್ತು ಖುಷಿನೇ ಆಗುತ್ತೆ, ಮತ್ತು ಆರ್ಟಿಸ್ಟ್ಗೊಂದು ಕೆಲಸ ಕೊಟ್ಟದಂಗೆ ಆಗುತ್ತೆ, ಮತ್ತು ನನ್ನ ಕ್ರಿಯೇಟಿವಿಟಿ ಬರುತ್ತೆ ಅಲ್ಲಿ. ಒಂದು ಯಾವಾಗಲೂ ಬ್ರೈನಿಗೆ ಒಂದು ಸ್ವಲ್ಪ ಶಾರ್ಪ್ನೆಸ್, ಆವಾಗ ಇಂತಿಂಥ ಟಾಸ್ಕ್ಗಳು ಬಂದಾಗ ನಮ್ಗೆ ಶಾರ್ಪ್ ಆಗ್ತೀವಿ ಅಂತದ್ ಮಾಡಿದಾಗ ಈಗ ಆರ್ಟಿಸ್ಟ್ಗಳಿಗೆ ಕೊಡ್ತೀನಿ ನಾನು. ಅದು ಲಾಟ್ ಆಗಿ ಕೊಟ್ಟದಾಗ ನಮ್ಗೆ ಬೆಲೆನೂ ಕಮ್ಮಿ ಬೀಳುತ್ತೆ, ಅವ್ರ ವರ್ಕು ಸಿಗುತ್ತೆ, ಕಸ್ಟಮರ್ಗೂ ಯೂಸ್ ಆಗುತ್ತೆ ಮೇಡಮ್. ಹಾಗಾಗಿ ನಾನು ಇಲ್ಲಿ ಒಂದು 3-4 ಜನ ಆರ್ಟಿಸ್ಟ್ಗಳನ್ನ ಇಟ್ಕೊಂಡಿದ್ದೀನಿ, ದೇವರ ಕೃಪೆಯಿಂದ ಅವರು ಕೋಆಪರೇಟ್ ಮಾಡ್ತಾರೆ. ಅಂದ್ರೆ ಇನ್ನು ಒಂದೇ ಒಂದು ವ್ಯೂವರ್ಸ್ ಇಂದ ನಾನು ಅಂದ್ರೆ ಕಸ್ಟಮರ್ಸ್ ಇಂದ ನಾನು ರಿಕ್ವೆಸ್ಟ್ ಏನಂದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಯಾಕಂದ್ರೆ ಇದು ಮಿಷನರಿ ವರ್ಕ್ ಅಲ್ಲ, ಅದೊಂದು ಸ್ಯಾಂಪಲ್ ಮಾಡಬೇಕು, ಅದನ್ನ ನಾನು ಒಪ್ಪಬೇಕು, ಮತ್ತೆ ಅದನ್ನ ರೀಕರೆಕ್ಷನ್ ಮಾಡಿಸಿ ಮೋಲ್ಡ್ ಆಗೋವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ಒಂದ್ಸಲ ಮೋಲ್ಡ್ ಆಗಿ ಮಾಡಿದ ನಂತರ ಅದನ್ನ ಮತ್ತೆ ಅಚ್ಚ ತೆಗೆದು ನೀವು ಹೇಳ್ದಂಗೆ ಅದು ಈಸಿ ಆಗುತ್ತೆ, ಅದು ಸ್ವಲ್ಪ ಟೈಮ್.
1: ಮತ್ತೆ ನೀವು ಬೇರೆ ಬೇರೆ ಕಡೆ ಕಲಾವಿದರನ್ನ ಹುಡುಕೊಂಡು ಹೋಗ್ತೀರಾ ಈ ನಿಮ್ಮ ಅಂಗಡಿಯಲ್ಲಿ, ಈ ನಿಮ್ಮ ಉದ್ಯಮದಲ್ಲಿ ಅದನ್ನ ಪ್ರದರ್ಶನ ಮಾಡೋದಿಕ್ಕೆ ಅಂತ ಹೇಳಿ, ಎಲ್ಲೆಲ್ಲಿ ಹುಡ್ಕೊಂಡು ಹೋಗಿದ್ದೀರಾ? ಆತರ
0: ನಾವು ಹುಟ್ಟದಾಗಿನಲ್ಲಿ ಹಾತಲ್ಲೇ ಬೆಳೆದಿರೋದ್ರಿಂದ ಆರ್ಟಿಸ್ಟ್ಗಳ ಸಂಘ ನಮ್ಗೆ ಬಹಳ ಇರ್ತದೆ. ಈ ತರ ತುಂಬಾ ಬ್ರಾಸ್ ಐಟಮ್ಸ್ ಆಗ್ಲಿ, ನಮ್ಮ ರಿಲೇಷನ್ಸ್ ಇದಾರೆ ಸುಮಾರು ಜನ, ಅದು ಕಲ್ಲು ಕೆತ್ತನದವ್ರು ಇದಾರೆ, ಬಂಗಾರದ ಕೆಲಸ ಮಾಡೋರು ಇದಾರೆ, ಈ ವುಡ್ ವರ್ಕ್ನವರು ಎಲ್ಲರೂ ನಮ್ಗೆ ಆಲ್ಮೋಸ್ಟ್ ನಮ್ಗೆ ತುಂಬಾ ಜನ ಇದ್ದಾರೆ. ಹಾಗಾಗಿ ನನ್ಗೆ ಅದರದ್ದೇನು ಚಿಂತೆ ಇರೋದಿಲ್ಲ. ಆದ್ರೆ ನನ್ಗೆ ಇನ್ನೊಂದು ಕೆಲಸ ಇಲ್ಲಿ ಮಾಡ್ತೀನಿ, ಯಾಕಂದ್ರೆ ನಮ್ಮವ್ರು ನಮ್ಮನ್ನು ಮಾಡೋದು ದೊಡ್ಡದೇನಿಲ್ಲ. ಈ ಎಸ್ಪೆಷಲಿ ನನ್ನ ಕಾನ್ಸಂಟ್ರೇಷನ್ ಮಾಡೋದು ಹೆಣ್ಮಕ್ಕಳು. ಹೆಣ್ಮಕ್ಕಳು ಡಿಫ್ರೆಂಟ್ ಆಗಿ ಏನ್ ಮಾಡ್ತಾರೆ, ಯಾಕಂದ್ರೆ ಹೆಣ್ಮಕ್ಕಳು ಸಂಸಾರ ನೋಡಿಕೊಂಡು ಅದೇ ಒಂದು ಟಾಸ್ಕ್ ಅಂತಾರೆ ಕೆಲವು ಗುಂಪಿನವರು ಮಹಿಳೆಯರು, ಆದರೆ ಅದನ್ನು ಮಾಡಿಕೊಂಡು ಬೇರೆ ಕಲೆಯನ್ನು ಮಾಡ್ತಾ ಅದರಲ್ಲಿ ಬೆಳಿಬೇಕು ಅನ್ನೋರಿಗೆ ಮಾತ್ರ ನಾನು ತುಂಬ ಪ್ರೋತ್ಸಾಹ ಕೊಡ್ತೀನಿ. ಅವ್ರನ್ನ ಹುಡುಕ್ತಾನೆ ಇರ್ತೀನಿ ನಾನು ಯಾವಾಗಲೂ. ಹಾಗಾಗಿ ನನಗೇನಂದ್ರೆ ಆರ್ಟ್ ಅನ್ನೋದು ಅದ್ರ ಕ್ವಾಲಿಟಿ ಮತ್ತೆ ಅದು ಉಪಯೋಗ ಆಗುತ್ತಾ, ಎಷ್ಟು ಯೂಸ್ಫುಲ್, ನಾನು ಏನೋ ಮಾಡೋದಲ್ಲ, ಅದು ಯೂಸ್ ಆಗೋ ಹಾಗೆ ಮಾಡಬೇಕಲ್ಲ, ಅದನ್ನು ನೋಡಿಕೊಂಡು ನಾನು ಅಲ್ಲಿ ಹುಡುಕ್ತಾ ಹೋಗ್ತೀನಿ. ಒಂದೊಂದು ಲಿಂಕ್ ನಿಮ್ಮಿಂದ ಇನ್ನೊಬ್ರು, ಇನ್ನೊಬ್ಬರಿಂದ ಅಲ್ಲಿ ಹೋದಾಗ ಒಬ್ರು ಸಿಕ್ಕಿದವ್ರು ಇನ್ನೊಬ್ರು ಸಿಗ್ತಾರೆ, ಇನ್ನೊಬ್ಬರಿಂದ ಇನ್ನೊಬ್ರು, ಹೀಗೆ ಆ ಥರ ಬೆಳೆಸ್ಕೊತಾ ಹೋಗ್ತೀನಿ. ಈಗಂತೂ ಮೀಡಿಯಾ ತುಂಬ ಆಗಿರೋದ್ರಿಂದ ಅದು ಒಂದಿಷ್ಟು ಸಹಾಯ ಆಗ್ತಾ ಇದೆ. ಒಟ್ಟು ಹುಡುಕೋ ಕಾರ್ಯಕ್ರಮ ಅಂತೂ ಸ್ವಲ್ಪ ಚೆನ್ನಾಗೇ ಮಾಡ್ತೀನಿ.
1: ಮೀಡಿಯಾ ಅಂತ ಹೇಳಿದ್ದಕ್ಕೆ ನಾ ಪ್ರಶ್ನೆಗೆ ಬರಬೇಕು ಅಂತಿದ್ದೆ. ಈಗ ಏನಂತಂದ್ರೆ ಎಲ್ಲಾನು ಆನ್ಲೈನ್.
0: ಕರೆಕ್ಟ್.
1: ಎಲ್ಲರೂ ಹುಡುಕೋದೇನಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹುಡುಕ್ತಾ ಹೋಗ್ತಾರೆ, ಏನಾದ್ರೂ ವಿಶಿಷ್ಟವಾಗಿ ಕಾಣುತ್ತಾ.
0: ಹೌದು.
1: ಎಲ್ರಿಗೂ ಒಂದು ಯುನೀಕ್ ಆಗಿರುವಂತಹ ಐಟಮ್ ಬೇಕು, 4 ಜನ ಯೂಸ್ ಮಾಡುವಂತದ್ ನನಗ್ ಬೇಡ, ಸ್ಪೆಷಲ್ ಅಲ್ವಾ? ಸೊ ಆ ಒಂದು ಸ್ಪೆಷಾಲಿಟಿ ಬೇಕು ಅಂತಂದಾಗ ನೀವು ಕೂಡ ಅಂಥದ್ದೇ ಸ್ಪೆಷಾಲಿಟಿ ಇರೋಂಥವ್ರನ್ನ ಹುಡುಕಿ ಹೋಗಿ ಅವರನ್ನ ಎಲ್ಲೋ ಮೂಲೆಯಲ್ಲಿರೋರನ್ನ ಪ್ರಪಂಚಕ್ಕೆ ಪರಿಚಯಿಸ್ತೀರ.
0: ಹೌದು.
1: ಹೇಗೆ ಹುಡುಕ್ತೀರಾ ಇವ್ರನ್ನ ಅಂತ? ಯಾಕಂದ್ರೆ ನಾನೇ ಕಂಡಾಗೆ ನಿಮ್ಮ ಸಾಮಾಜಿಕ ಜಾಲತಾಣದ ಇದನ್ನ ನೋಡಿದಾಗ ಎಲ್ಲೋ ಇರುವಂತ ಖಾದಿ ವೀವರ್ ಇರಬಹುದು, ಆ ಮಹಿಳೆ 40 ವರ್ಷದಿಂದ ಮಾಡ್ತಾ ಇರುವಂತ ಮಹಿಳೆಯನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ, ಮತ್ತೆ ಹ್ಯಾಂಡ್ಲೂಮ್ ವರ್ಕರ್ಸ್, ಹ್ಯಾಂಡ್ ವೀವರ್ಸ್, ಇಷ್ಟು ಜನನ್ನ ಇವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಿರಲ್ಲ, ಹೇಗೆ ಹುಡುಕ್ತೀರಾ ಇವ್ರನ್ನ?
0: ಏನಿಲ್ಲ ಮೇಡಮ್, ಒಂದು ಸೀಕ್ರೆಟ್ ಹೇಳ್ತೀನಿ, ನೀವು ಒಂದು ಸ್ವಲ್ಪ ಏನ್ ಕನ್ಫ್ಯೂಸ್ ಅನ್ಕಂತ ಅನ್ಕೋಬೇಡಿ, ಇದಕ್ಕೆ ತುಂಬಾ ಖರ್ಚಾಗತ್ತೆ. ಹಾಗಾಗಿ

0: ನಾನೇನು ಮಾಡ್ತೀನಿ, ಆ ಖರ್ಚೆಲ್ಲ ಪಕ್ಕಕ್ಕೆ ಇಟ್ಬಿಡ್ತೀನಿ. ನನಗೆ ಇರೋದು ವ್ಯೂ ಒಂದೇ, ಏನಾದೊಂದು ಸ್ಪೆಷಲ್ ತೋರಿಸ್ಬೇಕು. ಯೂಟ್ಯೂಬ್ ಎಲ್ಲರೂ ಮಾಡ್ತಾರೆ, ಆದರೆ ನನ್ನದರಲ್ಲಿ ಒಂದು ಸ್ವಲ್ಪ ಜಿನೇನು ಇರಬೇಕು. ನನ್ನನ್ನು ನಂಬಿ ಒಂದು ಯಾರೇ ಆಗಲೂ ನೋಡಿದಾಗ ಅದರಲ್ಲಿ ಒಂದಿಷ್ಟು ಕಂಟೆಂಟ್ ಇರಬೇಕು, ಅದು ನಂಬಿಕೆಯಿಂದ ಇರಬೇಕು. ನಂಬಿಕೆ ಅನ್ನೋದು ಬಹಳ ನನ್ನ ಬಂಡವಾಳನೇ ನಂಬಿಕೆ. ಹಾಗಾಗಿ ಏನು ಮಾಡ್ತೀನಿ, ಈಗ ನನಗೆ ಶನಿವಾರ ಭಾನುವಾರ ನಾನು ನನ್ನ ಯೂಟ್ಯೂಬ್ಗೆ ಸರ್ಚಿಂಗ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಇದರಲ್ಲಿ ಬಸ್ ಹತ್ಬಿಟ್ಟು ಹೋಗ್ತಾ ಇರ್ತೀನಿ, ಗೊತ್ತಿಲ್ಲ ನನಗೆ ಎಲ್ಲಿ ಹೋಗ್ತೀನಿ ಅಂತ. ಚನ್ನಪಟ್ಟಣ ಅಂತ ಅನ್ಕೊಂತೀನಿ, ರಾಮನಗರ ಅಂತ ಹೋಗ್ತೀನಿ. ಅಲ್ಲಿ ಹೋಗಿ ಇಳಿತೀನಿ, ಬಸ್ ಸ್ಟಾಪ್ ಅಲ್ಲಿ ಇಳಿದ್ರ ಮೇಲೆ ನನಗೆ ಮೇನ್ ದೇವಸ್ಥಾನಗಳು ಹೋಗ್ತೀನಿ, ಮತ್ತೆ ಮಹಿಳಾ ಮಂಡಳಿಗಳೇನಿದೆ ಅಂತ ಅಲ್ಲಿ ಹೋಗ್ತೀನಿ, ಮತ್ತೆ ರಂಗಮಂದಿರಗಳು ಅಂತ ಇರುತ್ತೆ ಅಲ್ಲಿ ಹೋಗಿ ಅಲ್ಲಿ ಜಸ್ಟ್ ಒಂದು ಕಮ್ಯುನಿಕೇಟ್ ಮಾಡ್ತೀನಿ. ಇಲ್ಲಿ ಏನಿದೆ ಸ್ಪೆಷಲ್, ನಿಮ್ಮೂರು ಸ್ಪೆಷಲ್ ಏನು ಏನು, ಆ ಊರು ದೊಡ್ಡವರು ಏನೋ ಇರ್ತಾರೆ ಅವ್ರ ಜೊತೆ ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಗಂಟೆ ಹರಟೆ ಹೊಡಿತೀನಿ. ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾ ಅವ್ರು ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂದರೆ ಅವ್ರ ಮನೆಗೆ ಹೋಗ್ತೀನಿ. ಇಂಥವ್ರನ್ನ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಅಲ್ಲಿಂದ ಇನ್ನೊಬ್ರು ಸಿಗ್ತಾರೆ. ಆತ ನಾನು ಹೋಗಿ ಅಲ್ಲಿ ಸ್ವಲ್ಪ ಗ್ರೌಂಡ್ ವರ್ಕ್ ಅಂತ ತುಂಬ ಮಾಡ್ತೀನಿ ಮೇಡಮ್. ಅದಕ್ಕೆ ವಾರಕ್ಕೆ ಎರಡು ದಿವಸ ಮತ್ತೆ ಬರಿ ಸುತ್ತಾಡೋದೇ ನಾನು ಮಾಡ್ತೀನಿ.
1: ಅಂದ್ರೆ ನಿಮ್ಮ ಬಿಸ್ನೆಸ್ ನ ಪಕ್ಕಕ್ಕೆ ಇಟ್ಬಿಟ್ಟು ಅಲ್ಲಿ
0: ನೋಡ್ಕೊಳ್ಳಿರ್ತಾರಲ್ಲ, ನೋಡೋಕೆ ಮ್ಯಾನೇಜರ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಅದೆಲ್ಲ ಸ್ವಲ್ಪ ಸೆಟ್ ಆದ್ಮೇಲೆ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದು. ಅದಕ್ಕೆ ಮುಂಚೆ ಹೇಳಿದ್ನಲ್ಲ ಕಸ ಗುಡಿಸೋದಿಂದ ಎಲ್ಲ ಹಿಡಿದು ನಾನೇ ಮಾಡಬೇಕಾಗಿತ್ತು. ಅದೆಲ್ಲ ಆಗಿ ಸ್ವಲ್ಪ ಬಂದ ಮೇಲೆ ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಸ್ವಲ್ಪ ನಮ್ಗೆ ಹೊಂದ್ಕೊಳ್ಳೋರು ಸಿಕ್ಕದ ನಂತರ ನಾನೀಗ ಹೊರಗಡೆ ಬಂದಿರೋದು. ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮ ಮನೆಯವ್ರು ನೋಡ್ತಾರೆ, ಮಿಕ್ಕಿದ ಕೆಲಸ ನಮ್ಮ ಮ್ಯಾನೇಜರ್ ಇದ್ದಾರೆ, ಎಲ್ಲರೂ ಹುಡುಗಿರಿದ್ದಾರೆ, ಒಳ್ಳೆಯವರಿದ್ದಾರೆ, ನಮ್ಮ ಮಕ್ಕಳ ಥರ ಇದ್ದಾರೆ ಅವರು, ಅವರೆಲ್ಲ ನೋಡ್ಕೊಳ್ಳೋದು. ನಾನು ಶನಿ ಭಾನುವಾರ ಮಾತ್ರ ಈ ಥರ ಗ್ರೌಂಡ್ ವರ್ಕ್ ಮಾಡ್ಕೊತ ಹೋಗ್ತೀನಿ, ಅದರಲ್ಲಿ ಲಿಸ್ಟ್ ಮಾಡ್ಕೊತೀನಿ. ಅದು ನೋಡಿಕೊಂಡು ನನಗೆ ಅನುಭವದಿಂದ ಗೊತ್ತಾಗುತ್ತೆ ಅವ್ರು ಎಷ್ಟು ಜಿನೈನ್ ಅಂತ, ಅಲ್ಲಿ ವರ್ಕ್ ಹೆಂಗಿದೆ ಏನು ಅಂತ ಹೇಳ್ಕೊಂಡು ಅವ್ರನ್ನ ಲಿಸ್ಟ್ ಮಾಡ್ಕೊತ ನಾನು ವಿಡಿಯೋಸ್ ತೆಗಿತಾ ಬರ್ತೇನೆ.
1: ಅದಕ್ಕೆ ವಿಡಿಯೋ ತೆಗಿಯೋದಕ್ಕೆ ನೀವು ಸ್ಪೆಷಲ್ ಆಗಿ ಒಂದು ಕ್ಯಾಮರಾಮ್ಯಾನ್ ಟೀಮ್ನ ಕರ್ಕೊಂಡು ಹೋಗ್ತಾರೆ? ಎಷ್ಟು ಜನ ಇರ್ತಾರೆ ಟೀಮಲ್ಲಿ?
0: ನಾನು ಸದ್ಯಕ್ಕಂತೂ ಒಬ್ಬರು ಮೇಡಮ್, ಒಬ್ಬನೇ. ಯಾಕಂದ್ರೆ ನನಗೆ ಅಷ್ಟೊಂದು ಇದೆಲ್ಲ ಕೈಯಿಂದ ಏನೋ ಇದರಲ್ಲಿ ಇನ್ಕಮ್ ಅನ್ನೋದು ಎಂಥದ್ದಿಲ್ಲ, ನನ್ನದೊಂದು ಪ್ಯಾಶನ್. ಹಾಗಾಗಿ ಒಂದು ಕ್ಯಾಮ್ರಾಮ್ಯಾನ್ ಮಾಡ್ಕೊತ ಇದ್ದೀನಿ. ಅವ್ರಿಗೊಂದು 20,000 ರುಪೀಸ್ ಅವ್ರು ಪರ್ ಮಂತ್ ಪೇ ಮಾಡ್ತಾ, ಅವ್ರು ಅಷ್ಟೇ ನನ್ನ ಮಗನ ತರ ಇರ್ತಾನೆ. ಈ ತರ ಎಲ್ಲರೂ ಕೋಆಪರೇಟ್ ಮಾಡಿದ್ರೆ ನಾನು ಒಂದಿಷ್ಟು ಮಾಡ್ಲಿಕ್ಕೆ ಸಾಧ್ಯ.
1: ಈ ಎಲ್ಲ ಕಲಾವಿದರನ್ನ ನೀವು ಸಮಾಜಕ್ಕೆ ಪರಿಚಯಿಸೋದ್ರಿಂದ ನಿಮ್ಗೇನದ್ರಿಂದ ಲಾಭ
0: ಇಲ್ಲ ಮೇಡಮ್? ನೀವು ಯಾವುದೇ ಒಂದು ವಿಡಿಯೋಗೆ ಯಾರು ಎಲ್ಲಿ ಹೋದ್ರು ಒಂದು ಪೈಸಾ ಅವ್ರ ಹತ್ರ ತಗೊಳ್ಳೋದಿಲ್ಲ. ನನಗೆ ಅದು
1: ನಿಮ್ಮ ಓನ್ ಇನ್ವೆಸ್ಟ್ಮೆಂಟ್, ನಿಮ್ಮ
0: ಆತ್ಮತೃಪ್ತಿಗೆ.
1: ಈ ಎಲ್ಲ ಕಲಾವಿದರನ್ನ ನೋಡಿದಾಗ ನಿಮ್ಗೆ ಈಗ ಒಂದು ಸೀರೆಗೆ ಬಣ್ಣ ಹಚ್ಚುವಂತವ್ರು ಇರ್ಬಹುದು, ಸಾಕಷ್ಟು ಕಲೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಅಲ್ಲ, ಸುಮಾರು ಎಷ್ಟು ಜನನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ?
0: ಈಗ ನನಗೆ ಹತ್ತಿರ 4 months ಆಗಿ 5th month ನಂದು ರನ್ನಿಂಗ್ ಆಗ್ತಾ ಇದೆ. ಅದೇ ಒಳ್ಳೆ ವ್ಯೂವರ್ಸ್ ಇದಾರೆ, ಸಬ್ಸ್ಕ್ರೈಬ್ಸ್ ಒಳ್ಳೆದಾಗಿದೆ. ಇಷ್ಟವರೆಗೂ ನಾನು ಒಂದು 60-70 ಕಲಾವಿದರನ್ನ ಮಾಡಿದ್ದೀನಿ. ಮಾಮೂಲು ಕೆಲವೊಂದು ಅದು ಮಿಕ್ಸ್ ವಿಡಿಯೋಸ್ ಸ್ವಲ್ಪ ಬೇರೆದಿದ್ರು ಸುಮಾರು 60-70 ಜನ ನನಗೆ ಪರಿಚಯ ಆಗಿದ್ದಾರೆ. ಒಳ್ಳೆ ಆಸ್ತಿ ಮಾತ್ರ ಮಾಡಿದ್ದೀನಿ ಮೇಡಮ್.
1: ಯಾವ್ಯಾವ ಕಲೆಗಳನ್ನ ಇಂಟ್ರೊಡ್ಯೂಸ್ ಮಾಡಿ?
0: ಮೊಟ್ಟ ಮೊದಲು ನಾನು ಹೇಳ್ಬೇಕು ಅಂತಂದ್ರೆ ಚನ್ನಪಟ್ಟಣದಲ್ಲಿ ಇಲ್ಲಿ ಒಂದು ವೆರಿ ವೆರಿ ಯೂನಿಕ್ ಸಿಸ್ಟರ್ಸ್, ಅವರು ಬಹಳ ಚಂದ ಇತ್ತು. ಅವ್ರು ಅಷ್ಟೇ ಒಂದು 35-40 ವರ್ಷಗಳಿಂದ ಅವರು ಬರೀ ಗೊಂಬೆಗಳನ್ನ ಮಾಡಿದ್ರು. ನಮ್ಮ ಚನ್ನಪಟ್ಟಣದ ಗೊಂಬೆಗಳಿಗೆ ಇದಂದ್ರೆ ದಸರಾ ಗೊಂಬೆಗೆ ನಮ್ಮ ಮೈಸೂರು ಫೇಮಸ್ ಅಲ್ಲ ಮೇಡಮ್, ಕರ್ನಾಟಕನ ಫೇಮಸ್. ಅದರಲ್ಲ ಗೊಂಬೆಗಳು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂದ್ರೆ ಎಕ್ಸ್ಪರ್ಟ್. ಮತ್ತೆ ಕಲೆಕ್ಷನ್ಸ್, ಅವ್ರು ಇಡೀ ಮನೆ ಸುಮಾರು 100,000 ಒಂದು 70,000-80,000 ಗೊಂಬೆಗಳೇ ಇಟ್ಟಿದ್ದಾರೆ, ಮತ್ತೆ 100,000 ಗೊಂಬೆಗಳನ್ನು ಮಾಡಿ ಸೇಲ್ ಮಾಡಿದ್ದಾರೆ. ಒಂದು 5 ಸಿಸ್ಟರ್ಸ್ ವೆರಿ ವೆರಿ ಬೆಸ್ಟ್, ಅಂದ್ರೆ ಕರ್ನಾಟಕಲ್ಲೇ ಬೆಸ್ಟ್ ಅನಿಸ್ತದೆ. ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಮೇಡಮ್. ಅವ್ರನ್ನೆಲ್ಲ ಭೇಟಿ ಮಾಡಿದ್ದೀನಿ, ಅವ್ರ ಮನೆಗೆಲ್ಲ ನೋಡಿದ್ದೀನಿ. ಅವ್ರ ಪ್ರತಿಯೊಂದು ರೂಮಲ್ಲಿ ಗೊಂಬೆಗಳ ಬಾಕ್ಸ್ಗಳೇ, ತುಂಬಾ ದೊಡ್ಡದು. ಅವ್ರ ತಾತಕಾಲದ್ದು ಮನೆ ಅದು, ಸಿಕ್ಕಾಪಟ್ಟೆ ದೊಡ್ಡ ಮನೆ, ಅದರಲ್ಲೆಲ್ಲ ಗೊಂಬೆಗಳೇ. ಚನ್ನಪಟ್ಟಣ ಬೊಂಬೆ ಮತ್ತೆ ಬೇರೆದು ಕಲೆಕ್ಷನ್ ಕಲೆಕ್ಟ್ ಮಾಡಿದ್ರು ಸಹ ನಮ್ಮ ಚನ್ನಪಟ್ಟಣದ ಬೊಂಬೆಯಲ್ಲಿ ಕೈಯಾರ ಅವ್ರು ಮಾಡಿರೋದು ಅಲಂಕಾರದಿಂದ. ಆ ಅಲಂಕಾರ, ಆ ಯೂನಿಕ್ ವರ್ಕ್ ನೀವು ನಿಮ್ಗೆ ಎಲ್ಲೂ ಸಿಗೋದು ಇಲ್ಲ ಮೇಡಮ್. ಅಂತ ಯೂನಿಕ್ ವರ್ಕ್ಗಳು, ನನ್ಗೆ 2 ಪದಗಳು ಸಾಲಲ್ಲ ಅವ್ರನ್ನ ಹೊಗಳಿಕ್ಕೆ. ನಾನು ಅಂದ್ರೆ ಕಳ್ಳ ನೀರ ಬಂದ್ಬಿಡ್ತು, ಅಲ್ಲಿ ಕೂತ್ಕೊಂಡು ಅಷ್ಟು ಖುಷಿ ಆಗೋಯ್ತು. ಎಷ್ಟು ಕಷ್ಟಪಡ್ತಿದ್ರ, ಎಷ್ಟು ಇನ್ವೆಸ್ಟ್. ಎಲ್ಲರೂ ಗೌರ್ಮೆಂಟ್ ಎಂಪ್ಲಾಯ್ಸ್, ಬ್ಯಾಂಕ್ ಮ್ಯಾನೇಜರ್ಸ್ ಎಲ್ಲರೂ ಆ ತರ ಒಳ್ಳೊಳ್ಳೆ ಪೋಸ್ಟ್ ನಲ್ಲಿ ಇದ್ದವರು. ಒಂದು ಪೈಸ ಅವ್ರು ಅಂದ್ರೆ ಜೀವನ ಮಾಡ್ಲಿಕ್ಕೆ ಒಂದಿಷ್ಟು ದುಡ್ಡು ಮಾಡಿದ್ದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಗೊಂಬೆಗಳೇ, ಎಲ್ಲ ಇನ್ವೆಸ್ಟ್ ಮಾಡಿರೋದು. ಗೊಂಬೆಗಳ ಬೇಕಾಗಿದೆ ಅಲಂಕಾರಗಳು.
1: ಒಂದೊಂದು ಇವರೇ ಸಂಸ್ಕೃತಿಯ ವಾಹಕ
0: ಬಹಳ. ಅವ್ರ ಮುಂದಿನ ಜನರೇಷನ್ಗೆ ಎಷ್ಟು ಮಾದರಿ ಅಲ್ವಾ ಮೇಡಮ್ ಇದು. ಈಗ ನಾವೆಷ್ಟು 100 crore ಸಂಪಾದನೆ ಮಾಡಬಹುದು, ಇಂಥ ಸೌಭಾಗ್ಯ ಎಲ್ಲರಿಗೂ ಸಿಗೋದಿಲ್ವಲ್ಲ. ಬಹಳ ಬಹಳ ಖುಷಿ ಆಗುತ್ತೆ ಇಂಥವ್ರನ್ನೆಲ್ಲ ಭೇಟಿಯಾದಾಗ.
1: ಆಮೇಲೆ
0: ಇದು ವೀವರ್ಸ್ ಮೇಡಮ್, ನನಗೆ ಮನಸ್ಸಿಗೆ ಹತ್ತಿತ್ತು, ಮನಸ್ಸಿಗೆ ಹತ್ತಿತ್ತು ಬಹಳ. ಅಂತಂದ್ರೆ ನಾನು ಮೊದಲು ಇದು ಗೊತ್ತಿರ್ಲಿಲ್ಲ, ಈ ಸೀರೆಗಳಲ್ಲಿ ಮಾಮೂಲು ಈ ಆರ್ಟ್ ಬೇರೆ ಇತ್ತು. ಸೀರೆ ಅಂತಂದ್ರೆ ಬರೀ ಶಾಪಲ್ಲಿ ಏನೋ ಮಿಷನ್ ಅಲ್ಲಿ ಬರುತ್ತೆ ಅಂತ ಅಷ್ಟೇ ಇತ್ತು ನನ್ನ ತಲೆಯಲ್ಲಿ. ಆಮೇಲೆ ನಾನು ಇಲ್ಲಿ ಮೊಳಕಾಲ್ಮೂರು, ಆಮೇಲೆ ಇದಕ್ಕೆ ಕನ್ನೆ

0: ಕಿಲ್ನಾ ಇದೇನು ಕಲ್ಲೂರು ಆ ಕಡೆ ಹೋದಾಗ ನನಗೆ ಬಹಳ ಖುಷಿ ಆಯಿತು. ಇಷ್ಟು ಕಷ್ಟ ಇದೆ ಆ ಸೀರೆ ಮಾಡೋಕ್ಕೆ, ಇಷ್ಟು ಟ್ಯಾಲೆಂಟ್ ಬೇರೆ ಸ್ಕಿಲ್ ಬೇಕಾ ಅಂತ ಆವಾಗ ಗೊತ್ತಾಯಿತು. ಆಮೇಲೆ ನನಗೆ ನ್ಯಾಷನಲ್ ಅವಾರ್ಡ್ಸು, ಸ್ಟೇಟ್ ಅವಾರ್ಡ್ ವಿನ್ನರ್ಸ್ ಅವರೆಲ್ಲ ಸಿಕ್ಕಿದಾಗ, ಅವ್ರು ನೋಡಿದಾಗ ನನಗೆ ಬಹಳ ಖುಷಿ ಆಯಿತು. ಭಾಳ ಅಂದರೆ ಭಾಳ ಹೆಮ್ಮೆನೂ ಅನ್ನಿಸ್ತು. ಓ, ಇಷ್ಟು ಸೀರೆಗಳು ನಮ್ಮ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದೆ, ಆದರೆ ನಮ್ಮ ಕರ್ನಾಟಕದವ್ರಿಗೆ ಗೊತ್ತಿಲ್ವಲ್ಲ ಅನ್ನೋದು ನೋವಿತ್ತು. ಹಾಗಾಗಿ ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತಾ
1: ಇದ್ದೇನೆ. ಹನ್ನೆರಡೆಲ್ಲ ಇದನ್ನೆಲ್ಲ ನೋಡ್ಕೊಂಡು
0: ತುಂಬಾನೇ ಮೇಡಮ್, ಅವರೆಲ್ಲ ವಿಪ್ಸ್ ಅಂತ ಅವರೆಲ್ಲ ಹಾಕ್ತಾರಲ್ಲ ವಾಪ್ಸ್ ಎಲ್ಲ ಮಾಡೋದು, ಅದರ ಕಲರ್ ಕಾಂಬಿನೇಷನ್ಸು, ಆ ಮೋಟಿವ್ಸ್ ಮೇಯ್ನು. ಆ ಮೋಟಿವ್ಸು ಸ್ಪೆಷಲ್ ನಮ್ಮ ಕರ್ನಾಟಕದ್ದು. ಇನ್ನು ಇಳಕಲ್ಲೊಂದು ಬಾಕಿ ಇದೆ, ಅಲ್ಲಿಗೆ ಹೋಗಬೇಕು. ಮಿಕ್ಕಿದ್ದೆಲ್ಲ ತುಂಬ ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ. ನಾನು ದೊಡ್ಡಬಳ್ಳಾಪುರದಲ್ಲಿ ಒಂದು ವ್ಯೂವರ್ಸ್ ಬಗ್ಗೆ ನಾನು ಹೇಳಬೇಕು ಇಲ್ಲಿ. ಎಷ್ಟು ಚೆನ್ನಾಗಿ ಅಂತಂದರೆ ಲಹರಿ ಹ್ಯಾಂಡ್ಲೂಮ್ಸ್ ಅಂತ ಅವ್ರದ್ದು ಕಾಟನ್ಸ್ ಮೇಡಮ್, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಪ್ಯೂರ್ ಕಾಟನು ರೇಷ್ಮೆ ಡಿಸೈನ್ಸ್ನೆಲ್ಲ ಅದರಲ್ಲಿ ಅಪ್ಲೈ ಮಾಡಿದ್ದಾರೆ, ಮತ್ತು ಒರಿಜಿನಾಲಿಟಿನೂ ಬಿಟ್ಟಿಲ್ಲ. ಆ ಕಾಟನ್ ಮೇಲೆ ತುಂಬ ಪ್ರಯೋಗಗಳು ಮಾಡಿದ್ದಾರೆ. ಮೋಸ್ಟ್ ಎಷ್ಟು ಅಂದರೆ 250 ರೂಪೀಸ್ ಅದು ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸ್, 250. ಅದೇ ನಿಮಗೆ 250 ಇಲ್ಲಿ, ಅಲ್ಲಿ 400 ರೂಪಾಯಿದು ಇಲ್ಲಿ ಶೋರೂಮಲ್ಲಿ ನಿಮ್ಗೆ ನೋಡಬೇಕು ಅಂತಂದರೆ ಒಂದು 800 ರೂಪಾಯಿಂದ 1000 ರೂಪಾಯಿವರೆಗಿದೆ. ಅಷ್ಟು ಕ್ವಾಲಿಟಿ, ಕಲರ್ ಕಾಂಬಿನೇಷನ್ಸು, ಅವಳು ಡೆಡಿಕೇಶನ್ ನೋಡಿ ನನಗೆ ಖುಷಿ ಆಯಿತು. ಮೊನ್ನೆ ಅದನ್ನು ತೆಗೆದುಬಿಟ್ಟು ಬಂದಿದ್ದೀನಿ. ಬ್ಯೂಟಿಫುಲ್ ಇದೆ ಮೇಡಮ್. ಅಂದರೆ ಹುಡುಕ್ಬೇಕು, ಇಲ್ಲಿ 100 ಜನನೂ ವೀವರ್ಸ್ ಇರ್ತಾರೆ, ಅದರಲ್ಲಿ ಅಥೆಂಟಿಕ್ ಆಗಿ ಯಾರು ಮಾಡ್ತಾರೆ. ಕ್ವಾಲಿಟಿ, ಡಿಸೈನು, ಮತ್ತು ಅವ್ರ ಡೆಡಿಕೇಶನ್ ಅಲ್ಲಿ ಭಾಳ ಇಂಪಾರ್ಟೆಂಟ್. ಇನ್ನೊಂದು ಮನಸ್ಸು, ಭಾವ, ಏನಂತೀರ ದೃಷ್ಟಿ, ಈ ಮೂರು ಒಂದು ಕಡೆ ಕೇಂದ್ರೀಕರಿಸಿ ಅದರಂದು ಒಂದು ಮನೋಭಾವದಿಂದ ಭಕ್ತಿಯಿಂದ ಮಾಡಿದಾಗ ಎಲ್ಲ ಅರ್ಥ ಚೆನ್ನಾಗಿ ಬರುತ್ತೆ.
1: ಫಸ್ಟ್ ಕೇಳಿ ನಿಮ್ಮನ್ನ, ನಿಮ್ಮ ಈ ಸೀರೆ ತುಂಬಾ ಚೆನ್ನಾಗಿದೆ ಅಂತ. ಇದು ಎಲ್ಲಿ ಹುಡ್ಕೊಂಡು?
0: ಕಾಳಹಸ್ತಿ ಇದೆ ಮೇಡಮ್. ಕಾಳಹಸ್ತಿ ಕಾಟನ್ ಮೇಲೆ ಕಲಂಕಾರಿ ಹಂಸಗಳದ್ದು ಡಿಸೈನ್ ಮಾಡಿರೋದು, ಹ್ಯಾಂಡ್ ಪೇಂಟಿಂಗ್, ಬ್ಯೂಟಿಫುಲ್ ಆಗಿರುತ್ತೆ ಮೇಡಮ್. ನನ್ಗೆ ಬಹಳ ಖುಷಿ ಇದು ಮಾಡ್ಬೇಕಂತಂದ್ರೆ.
1: ನೀವು ಮಾಡ್ತೀರಾ?
0: ಪೇಂಟ್ ಮಾಡ್ತೀನಿ, ಹ್ಯಾಂಡ್ ಪೇಂಟಿಂಗು, ಮನೆ ವರ್ಕ್ಶಾಪ್ನು ಮಾಡ್ತೀವಿ. ಹೆಣ್ಮಕ್ಳಿಗೆ ನಾನು ಎಲ್ಲರ ಹತ್ರ ಒಂದು ಬೇರೆ ಕಡೆ ಒಂದು 10,000 ಇಟ್ಕೊಳ್ಳಿ, ನಾನು ಮದುವೆ ಒಂದು 2,000ರಲ್ಲಿ ಮಾಡ್ತೀನಿ ಹೆಣ್ಮಕ್ಳಿಗೆ. ಅಷ್ಟು ಕಮ್ಮಿ, ಯಾಕಂತಂದ್ರೆ ಮೆಟೀರಿಯಲ್ಗಾದ್ರೂ ನಾನು ಕೈಯಿಂದ ಹಾಕ್ಲಿಕ್ಕೆ ಕಷ್ಟ ಆಗ್ತದಲ್ಲ, ಅಷ್ಟು ಮಾಡಿಕೊಂಡು ನಾನು ಮಿನಿಮಮ್ ಚಾರ್ಜ್ ಮಾಡಿ. ಇದ್ರ ಕಲೆ ಅನ್ನೋದು ಬಹಳ ಮುಂದುವರಿಸ್ಕೊಂಡು ಹೋಗ್ಬೇಕು, ಇನ್ನು ಚೆನ್ನಾಗಿದೆ ಅಂತ ಹಾಕೋದಲ್ಲ, ಇಂಟ್ರೆಸ್ಟ್ ಇದ್ದವ್ರು ಕಲೀಲಿ, ಮುಂದಕ್ಕೆ ಹೋಗ್ಲಿ ಅನ್ನೋದು. ಮತ್ತೆ ಮಕ್ಕಳಿಗೆ ನಾವೇನಾದ್ರೂ ಬಿಟ್ಟು ಹೋಗ್ಬೇಕಲ್ಲ, ಮೇಯ್ನ್ ನಾವು ಮಾಡಿ ನಾವು ಉಟ್ಕೊಂಡು ಹೋಗೋದಲ್ಲ, ಅದನ್ನ ಒಬ್ಬರಿಂದ ಒಬ್ಬರು ಮುಂದೆ ಹೋಗ್ತಾ
1: ಇದ್ದೀವಿ. ಭಾರತ ಸಂಸ್ಕೃತಿಯನ್ನ ಪರಿಚಯಿಸಬೇಕು
0: ಅಂತ ಅದಂತೂ ತುಂಬಾ ಇಂಟೆನ್ಷನ್ ಇದೆ ನನಗೆ.
1: ಈಗ ನೀವು ಮಾತಾಡ್ಬೇಕಾದ್ರೆಲ್ಲ ಹೇಳ್ತಾ ಇದ್ರಿ, ನಮ್ಮ ಇದರಲ್ಲಿ ಉದ್ಯಮದಲ್ಲಿ ಇರೋದು ಹೆಣ್ಮಕ್ಳು, ನಾ ಹುಡುಕಿದ್ದ ಹೆಣ್ಮಕ್ಳು ಅಂತೆಲ್ಲ. ಈ ಒಂದು ಹೆಣ್ಮಕ್ಕಳ ಅಭಿಮಾನ ನಿಮ್ಗೆ ಈ ಕಲೆ ಶುರು ಮಾಡಿದಾಗ್ಲೇ ಶುರು ಆಯ್ತಾ, ಅಥವಾ ನೀವು ಹೆಣ್ಣು ಅನ್ನೋ ಕಾರಣಕ್ಕೆ ಇನ್ನೊಂದು ಹೆಣ್ಣಿಗೆ ಪ್ರತಿಸ್ಪಂದಿಸ್ತೀರಾ?
0: ಮೇನು ಹೆಣ್ಣು ಅನ್ನೋದಿದೆ ಅಂದ್ರೆ, ನಾನು ಪುರುಷ ದ್ವೇಷಿ ಅಂತಲ್ಲ, ಹೆಣ್ಣು ಮಕ್ಕಳಿಗೆ ಟಾಸ್ಕ್ಗಳು ಬಹಳ ಇರುತ್ತೆ ಮೇಡಮ್. ನನ್ನ ಅನುಭವದಿಂದ ನಾನು ಹೇಳಿರೋದು, ನಾನು ಸಪೋರ್ಟ್ ಮಾಡ್ತಾ ಇರೋದು ಇದೆ. ಮದುವೆ ನಂತರ ನಾನು ಒಂದು ಎಕ್ಸ್ಪೀರಿಯನ್ಸ್ ಚಿಕ್ಕದು ಹೇಳ್ತೀನಿ. ನಾನು ಏನೋ ಬರೀಲಿಕ್ಕೆ, ನಾನು ತುಂಬ ಆರ್ಟಿಕಲ್ಸ್ ಬರಿತಾ ಇರ್ತೀನಿ, ಆ ಭಾವನೆಗಳನ್ನ ನನ್ನ ಪುಸ್ತಕ ಪೆನ್ ಹಿಂಗೆ ಎತ್ಕೊಂಡವಾಗ ಏನೋ ಬರುತ್ತೆ ಆ ಭಾವನೆ ಅನ್ನೋದು. ಅಲ್ಲಿಗೆ ಏನೋ ಒಂದು ಕಟ್ ಆಗುತ್ತೆ, ಅಲ್ಲಿ ನಾವು ಇಮ್ಮಿಡಿಯೇಟ್ ಹೋಗ್ಬೇಕಲ್ಲಿ. ನನ್ನ ಅಲ್ಲಿ ಕರೀತಾರೆ, ರೇವತಿ ಇದೇನೋ ಹಾಗೆ ಹೀಗೆ ಅಂತ ಕರೆದಾಗ ಹೋಗೋವಾಗ ಅಲ್ಲಿ ಕಟ್ ಆಗ್ಬಿಡುತ್ತೆ ಆ ಆರ್ಟ್. ಮತ್ತೆ ನನ್ನ ಮನಸ್ಸನ್ನ ಅಲ್ಲಿಗೆ ಮತ್ತೆ ತರ್ಕೊಂಡು, ತುಂಬ ಟಾಸ್ಕ್ಗಳು ಈ ಥರದ್ದು. ಹಾಗಾಗಿ ಹೆಣ್ಮಕ್ಳು ಮಾಡೋದು ಭಾಳ ಸ್ವಲ್ಪ ಟಾಸ್ಕ್ ಕೆಲಸ ಆಗಿರೋದ್ರಿಂದ ಅಂಥವ್ರು ಮುಂದೆ ಬಂದಾಗ ನಾವು ಮತ್ತಷ್ಟು ಹುಮ್ಮಸ್ ಬರುತ್ತೆ, ಅವ್ರ ಖುಷಿನ ಆಗತ್ತೆ ಅವ್ರು ನೋಡಿದಾಗ. ಹಾಗಾಗಿ ನಾನು ತುಂಬ ಅವ್ರನ್ನ ಸಪೋರ್ಟ್ ಮಾಡ್ತೀನಿ.
1: ನೀವು ಹೇಳ್ತಾ ಇದ್ರಲ್ಲ, ಏನೋ ಮಾಡ್ಬೇಕಾದ್ರೆ ಏನೋ
0: ಅಡಚಣೆ ಬರುತ್ತೆ
1: ಅಂತ, ಅದಕ್ಕಾಗಿ ನೀವು ರಾತ್ರೋನ್ರಾತ್ರಿ ಕಷ್ಟಪಟ್ಟಿರೋದಿದೆ.
0: ನಾನು ಮಲಗೋದು ಸುಮಾರು ವರ್ಷಗಳಾಯ್ತು ಮೇಡಮ್, ನಾನು ಮಲಗೋದ 2-3 ಗಂಟೆ ಅಷ್ಟೇ.
1: ನೀವು ಆ ರೀತಿ ರಾತ್ರಿ ಎಲ್ಲ ಕಷ್ಟಪಟ್ಟಂತ ಕಲೆ ಯಾವುದಕ್ಕೆ ಕಷ್ಟಪಟ್ಟ್ರಿ? ಅದಕ್ಕೆ
0: ನಾನು ಎಲ್ಲಕ್ಕೂ ಮಾಡಿದ್ದೀನಿ ಮೇಡಮ್. ಯಾವುದೇ ಮಾಡಿದ್ರು ನಾನು ದೇವರ ಕೆಲಸ ಅನ್ಕೊಂಡು, ಭಗವಂತ ಯಾವಾಗ್ಲೂ ಮೇಡಮ್ ಎಲ್ಲರಿಗೂ ನನಗೆ ಅಲ್ಲ ಚಾನ್ಸ್ ಕೊಡ್ತಾನೆ, ಚಾಯ್ಸ್ ಕೊಡಲ್ಲ.
1: ರಂಗೋಲಿ ಕಾಂಪಿಟೇಷನ್ ಅಲ್ಲಿ
0: ಆ ಥರ ಮಾಡಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಮೊಟ್ಟ ಮೊದಲು ನನಗೆ ಮನಸ್ಸು ಹರಳಿದ್ದೆ ರಂಗೋಲಿನಲ್ಲಿ. ಹಾಗಾಗಿ ಆ ಅವಕಾಶವನ್ನು ನಾನು ಮಿಸ್ ಮಾಡ್ಕೊಂಡಿಲ್ಲ. ಯಾಕಂತಂದರೆ ಅದು ತುಂಬ ಏನಾದರೂ ಮಾಡಬೇಕು, ತೋರಿಸ್ಬೇಕು ಅನ್ನೋ ಹುಮ್ಮಸ್ಸಿಂದ ರಂಗೋಲಿ ನನ್ನ ಒಂದು ಸ್ಟೇಜ್ ಬಂದ ಮೇಲೆ ಒಂದು ಎಕ್ಸಿಬಿಷನ್ ಮಾಡೋಣ, ಎಲ್ಲರಿಗೂ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಮಾಡಿದೆ ರಂಗೋಲಿ ಕಾಂಪಿಟೇಷನ್. ನನಗೆ ತಿಳಿದಂತೆ ಎಲ್ಲರೂ ಹೇಳಿದ್ದು, ನಾನು ಸೌತ್ ಇಂಡಿಯಾದಲ್ಲೇ ಫಸ್ಟ್ ವುಮೆನ್ನು ಇಷ್ಟು ಪ್ರಾಕಾರದಲ್ಲಿ ನಾನು ರಂಗೋಲಿ ಎಕ್ಸಿಬಿಷನ್ ಮಾಡಿದ್ದು ಅಂತ.
1: ಒಂದೂವರೆ
0: ತಿಂಗಳು ಕಷ್ಟಪಟ್ಟಿದ್ದೀರಿ ಮೇಡಮ್, ಪ್ರತಿ ದಿವಸ. ಅದು ಪೋರ್ಟ್ರೇಟ್ಸ್ ರಂಗೋಲಿ, ಮತ್ತೆ ರಾಮಾಯಣ, ರಾಮಾಯಣ ಒಂದೇ ಎಷ್ಟು ಒಂದು 6 ಅಡಿನಲ್ಲಿ ಇಡೀ ರಾಮಾಯಣ ಚಿತ್ರಿಸ್ಕೊಂಡಿದ್ದೀನಿ. ಅದಕ್ಕೆ ನನಗೂ ಹತ್ರ ನನಗೆ ಒಂದು 35-40 hours ಆಗಿದೆ. ಅಷ್ಟು ಸಣ್ಣ ಕ್ಯಾರೆಕ್ಟರ್ಸ್ನ ನಾನು ರಂಗೋನೆಲ್ಲ ಬಿಡಿಸ್ಬೇಕಾದ್ರೆ ಆ ಥರ ನಾನು. ಮತ್ತೆ ಹಳ್ಳಿ ಕೊಟ್ಟಿಗೆಯಿಂದ ಹಿಡಿದು ಮತ್ತೆ ಪೋರ್ಟ್ರೇಟ್ಸು, ನಮಗೆ ಜಡ್ಜಾಗಿ ನಮ್ಮ ದೊಡ್ಡರಂಗಗೌಡರು ವೈಜಯಂತಿ ಕಾಶಿಯವರು ಬಂದಿದ್ರು, ಅವ್ರಿಗೂ ಗೊತ್ತಿಲ್ಲ ಏನು ರಂಗೋಲಿ ಅಂತ.

0: ಅವರು ಸ್ವಲ್ಪ ಪಾಪ ಹೆಣ್ಮಗಳು ಏನೋ ಮಾಡ್ತಿದ್ದ ಅಂತ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ರು ಗೆಸ್ಟ್ ಆಗಿ. ಆದ್ರೆ ಅಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ಮೇಡಮ್ ಇಷ್ಟು ಚಂದ. ನಾನು ಅವ್ರನ್ನ ಬಿಡಿಸಿದ್ದೆ, ವೈಜಯಂತಿ ಕಾಶಿ ಅವ್ರನ್ನ ದೊಡ್ಡರಂಗಗೌಡರನ್ನ ರಂಗೂರ್ನಲ್ಲಿ ಬಿಡಿಸಿದ್ದೆ. ಅವ್ರು ತುಂಬಾ ಖುಷಿ ಪಟ್ರು, ಎಷ್ಟು ಚಂದಾಗಿ ಮಾತಾಡಿದ್ದೆ, ನಾನು ಒಂದು ಐಡಿಯಾ ಇರ್ಲಿಲ್ಲ ಇಲ್ಲಿ ಮಾಡಿದ್ದು ಅಂತ. ನಾನು ಆಕ್ಚುಲಾಗಿ ರಂಗೋಲಿ ರೇವತಿ ಅಂತಾನೆ ಸುಮಾರು ಜನಕ್ಕೆ ನಾನು ಪರಿಚಯ, ಹಾಗಾಗಿ ತುಂಬಾ ಕಷ್ಟಪಟ್ಟಿದ್ದೀನಿ ಅದನ್ನ ರಾತ್ರಿ ಹಗಲು. ಅದರಲ್ಲಿ ಟಾಸ್ಕ್ಗಳು ಅಂತಂದ್ರೆ ಇಲಿಗಳು ಓಡಾಡೋದು ಅದರ ಮೇಲೆ ರಾತ್ರಿ ಹೊತ್ತು, ರಂಗೋಲಿ ಎಲ್ಲ ಮೇಡಮ್ ಅದು ಆತರ ಮಾಡಿದಾಗ ಟಾಸ್ಕ್ಗಳ ಮಾಮೂಲು ಇರುತ್ತೆ, ಎಲ್ಲ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ.
1: ಈಗ ನಿಮ್ಮ ಉದ್ಯಮ ಮತ್ತೆ ಬೇರೆ ಉದ್ಯಮಗಳಿಗೆ ಸಂಯೋಜಕಿಯಾಗಿ ಕೆಲಸ ಮಾಡೋದ್ರಲ್ಲೇ
0: ಮೊದಲಿಂದಾನು ಅಷ್ಟೇ, ಸಂಗೀತ ಡ್ಯಾನ್ಸ್ ಯಾವುದೇ ಒಂದು ಪ್ರಕಾರ ಆಗ್ಲಿ ಬಹಳ ನನ್ನ ಮನಸ್ಸಂತೂ ನವಿಲ್ ತರ ಡ್ಯಾನ್ಸ್ ಮಾಡುತ್ತೆ. ನಾನು ಎಲ್ಲಾದ್ರೂ ನೋಡಿದ್ರು ಅಷ್ಟೇ ಮನಸ್ಸು ಆ ತರ ಡ್ಯಾನ್ಸ್ ಮಾಡ್ತಾನೆ ಇರುತ್ತೆ. ಹಾಗಾಗಿ ನಾನು ಅಟ್ಲೀಸ್ಟ್ ಆ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು ಅಂತ ಎಲ್ಲಾ ಕಲೆಗಳಲ್ಲೂ ನಾನು ಒಂದು ಹೇಳ್ಕೊಡೋದಾಗ್ಲಿ ಮತ್ತೆ ಪ್ರೋತ್ಸಾಹ ಕೊಡೋದಾಗ್ಲಿ ಮಾಡ್ತಾ ಇದ್ದೀನಿ. ಆರ್ಟಿಸ್ಟ್ಗಳಿಗೆ ನನ್ನ ಮಟ್ಟಿಗೆ ಏನು ಇದೆಯೋ ಅಷ್ಟು ನಾನು ಪ್ರೋತ್ಸಾಹ ಕೊಡ್ತೀನಿ, ಕೊಡ್ತಾನೂ ಇರ್ತೀನಿ ಮೇಡಮ್.
1: ಆದ್ರೆ ಈಗ ಆಸ್ ಎ ಸೀನಿಯರ್ ಸಿಟಿಜನ್ ಎಲ್ಲೋ ಒಂದ್ ಕಡೆ ದೇಹ ಬೇಡ ಅನ್ನತ್ತೆ ಅನ್ಸತ್ತ,
0: ಎಲ್ಲರೂ ಅದಂತಾರೆ ಅದು ಹೆಂಗ್ ಮಾಡ್ತೀಯ. ನಾನು ಆವತ್ತು ಒಂದ್ 10 ವರ್ಷದ ಹಿಂದೆ ಹೆಂಗಿದ್ದೀನೋ ಈವಾಗ್ಲೂ ಹಾಗೆ ಇದ್ದೀನಿ ಮೇಡಮ್. 3 ಫ್ಲೋರ್ಸ್ ಪ್ರತಿ ದಿವಸ ನಾನು ಒಂದು 6-7 ಸಲ ಹತ್ತಿ ಇಳಿತಾ ಇರ್ತೀನಿ. ಎಲ್ಲ ಒಂದೊಂದು 2 ಫ್ಲೋರ್ಸ್ 3 ಫ್ಲೋರ್ಸ್ ಇದೆ ನಂದು, ಹತ್ತಿ ಇಳಿತಾ ಇರ್ತೀನಿ, ಮಾಡ್ತಾ ಇರ್ತೀನಿ. ಈವಾಗ್ಲೂ ನನಗಂತೂ ಏನೋ ನಂಬರ್ಗೆ ಅಷ್ಟೇ ಮೇಡಮ್, ನನಗೆ 50+ ಅಂತ, ನನ್ನ ಮನಸ್ಸಿಗೆ ಮಾತ್ರ 20+.
1: ಇದ್ರ ಮಧ್ಯೆ ನಿಮ್ಮ ಸಂಸಾರ ಬೆಳೆದಿದೆ?
0: ಬೆಳಗ್ಗೆ ಎದ್ದ ತಕ್ಷಣ ಅದು ಒಂದು 10 ಗಂಟೆ ಒಳಗಡೆ ಮುಗಿಸ್ಬಿಡ್ತೀನಿ.
1: ಜವಾಬ್ದಾರಿಗಳು ಹೆಚ್ಚಿದೆ.
0: ಹೌದು, ಮೊಮ್ಮಗಳಿದ್ದಾಳೆ, ಎಲ್ಲ ಇರುತ್ತೆ ಅದ್ರ ಜೊತೆಗೆ. ಅದನ್ನು ಅದು ಅದು ಏನಂತಂದ್ರೆ ಕಲೆ ಜೊತೆನೆ ನನ್ನ ಮೊಮ್ಮಗಳು ಸಹ, ನನ್ನ ಗಂಡನೂ ಅದ್ರ ಜೊತೆನೆ, ಎಲ್ಲಾನು ಅದರ ಅದು ಸಪ್ರೇಟ್ ಅನ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಅದರ ಜೊತೆಗಾಗುತ್ತೆ, ಆದ್ರೆ ಟಾಸ್ಕ್ಗಳು ಬರುತ್ತೆ, ಹಾಗಂತ ಯಾವ್ದು ಬಿಡೋ ಹಾಗಿಲ್ಲ. ಮಾಡ್ತಾ ಇದ್ದಾಗ ಮುಂದಕ್ಕೆ ಹೋಗುವಂತ ದಾರಿ ತೋರಿಸ್ತಾನೆ. ನಾನು ಯಾವ್ದು ಸಪ್ರೇಟ್ ಅಂದ್ಕೊಂಡಿಲ್ಲ, ನನ್ನ ಜೀವನಾನೇ ಅದ್ರ ಮುಂದೆ ಸಾಕ್ತಾ ಇದೆ, ಜೊತೆ ಜೊತೆನಲ್ಲೇ ಹೋಗ್ತಾ ಇದೆ.
1: ಒಟ್ಟಾರೆ ರೇವತಿ ಅವರೇ, ಒಂಥರ ನಿಮ್ಮನ್ನ ನೋಡ್ತಿದ್ರೆ ಏನನ್ಸತ್ತೆ ಗೊತ್ತಾ, ಸ್ಫೂರ್ತಿಯ ಚಿಲುಮೆ ನೀವು ಅನ್ಸತ್ತೆ.
0: ಇನ್ನು
1: ಯಾಕೆ ಅಂದ್ರೆ ಎಲ್ಲರೂ ಅಯ್ಯೋ ಮದ್ವೆ ಆಯ್ತು, ಮಕ್ಕಳಾಯ್ತು, ಇನ್ನೇನಿದೆ ಜೀವನ ಅನ್ನೋ ಕಾಲದಲ್ಲಿ ನಿಮ್ಮ ಜೀವನವನ್ನ, ನಿಮ್ಮ ವೃತ್ತಿ ಜೀವನವನ್ನ ಆರಂಭಿಸಿ ಇವತ್ತು ಅಯ್ಯೋ ವಯಸ್ಸು ಅನ್ನೋದೊಂದು ನಂಬರ್ ಅಂತ ಹೇಳ್ತಿರಲ್ಲ, ಇದು ಸ್ಫೂರ್ತಿ ಆಗ್ಬೇಕು ನಮ್ಮ ಹೆಣ್ಮಕ್ಳಿಗೆ ಅಲ್ವಾ?
0: ಈ ವಿಷಯ ಒಂದೇ ಒಂದೇ ಹೇಳ್ತೀನಿ ಮೇಡಮ್. ನನಗೇನಂತ ಅಂದ್ರೆ ಪ್ರತಿ ದಿವಸ ಎಂಜಾಯ್ ಮಾಡ್ತೀನಿ ಲೈಫ್ನ, ಬಹಳ ಎಂಜಾಯ್ ಮಾಡ್ತೀನಿ. ಮತ್ತೆ ಏನಾದ್ರೂ ಮಾಡ್ಬೇಕು, ಈ ಮಾಡೋದು ನನ್ಗೆ ಇಷ್ಟ ಆಗೋದಿಲ್ಲ ಮೇಡಮ್. ಈಗ ನಾನು ರಂಗೋಲಿನಲ್ಲಿ ಇಷ್ಟು ಅನುಭವ ಇರೋದ್ರಿಂದ ಒಂದು 6 ವರ್ಷದಿಂದ ರಿಸರ್ಚ್ ಮಾಡ್ತಾ ಇದ್ದೀನಿ, ಪುಸ್ತಕಾನೂ ಬರಿತಾ ಇದ್ದೀನಿ ಕನ್ನಡದಲ್ಲೇ. ಅದೊಂದು ಆಸೆ ನನಗೆ. ನೀವು ಯಾವಾಗ್ಲೂ ಟಾಪ್ ಅಲ್ಲೇ ಯೋಚನೆ ಮಾಡಕ್ಕೆ ದರಿದ್ರೆ ಏನು ಬೇಡ, ಆರಾಮ್ಸೆ ಯೋಚನೆ ಬಹಳ ದೊಡ್ಡದಾಗಿ ಇಟ್ಕೊಳ್ಳಿ, ಅಟ್ಲೀಸ್ಟ್ ಅದು ರೀಚ್ ಆಗೋದ್ರಲ್ಲಿ ಒಂದಿಷ್ಟಾದ್ರೂ ನಮ್ ಕೈ ಸಿಗುತ್ತೆ.
1: ಮಕ್ಕಳಿಗೆ ಯೂಶುವಲ್ ಆಗಿ ಎಕ್ಸಾಮ್ ಫೇಸ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಯೋಚನೆ ಮಾಡ್ಕೊ, ಅಟ್ಲೀಸ್ಟ್ ಡಿಸ್ಟಿಂಕ್ಷನ್ ಬರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲರೂ ಫಸ್ಟ್ ರ್ಯಾಂಕ್ ಬರಕ್ಕಾಗಲ್ಲ,
0: ಸಾಧ್ಯನೂ ಇಲ್ಲ.
1: ಸೊ ನಾವು ಯೋಚನೆ ಮಾಡೋದು ಬೆಟ್ಟದ ಎತ್ತರಕ್ಕೆ ಯೋಚನೆ ಮಾಡೋಣ, ಅಟ್ಲೀಸ್ಟ್ ಗುಡ್ಡನಾದ್ರೂ ಕೈಗೆ ಸಿಗತ್ತಲ್ಲ ಅಲ್ವಾ? ನಿಜವಾಗ್ಲೂ ನಿಮ್ಮ ಈ ಒಂದು ಸ್ಫೂರ್ತಿ ಹೀಗೆ ಚಿರನೂತನವಾಗಿರ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನಮ್ಮ ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಈ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಗೆ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಎಲ್ಲರೂ ಹೆಣ್ಮಕ್ಳು ಹೇಳೋದಷ್ಟೇ ಮೇಡಮ್, ಎಲ್ಲರೂ ಫ್ಯಾಮಿಲಿ ಇದ್ದೇ ಇರುತ್ತೆ, ಅದೇ ಲೈಫ್ ಲಾಂಗ್ ಇರುತ್ತೆ. ಏನಾದ್ರೂ ನಿಮ್ಮದ್ರಲ್ಲಿ ನೀವೇ ನಿಮ್ಮ ಟ್ಯಾಲೆಂಟ್ ನ ಪುಟಗಿಸ್ಕೊಂಡು ಮುಂದಕ್ಕೆ ಸಾಕ್ತಾ ಇದ್ದಾಗ ನೀವೊಂದಿಷ್ಟು ಐಡೆಂಟಿಫೈ ಎಲ್ಲರೂ ಆಗ್ತೀವಿ. ಅದೇ ನಂದು ಸ್ಪೆಷಲ್ ಅಲ್ಲ, ಭಗವಂತ ಬಂದ ಅವಕಾಶಗಳನ್ನು ಉಪಯೋಗಿಸ್ಕೊಂಡ್ರೆ ಎಲ್ಲರೂ ಮುಂದೆ ಬರ್ಬೋದು.
1: ಕೇಳಿದರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ಉದ್ಯಮಿ ರೇವತಿ ನಾಗರಾಜ್ ಅವರು. ಇವರ ಪರಿಚಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.
2: ಆಕಾಶವಾಣಿ ಮಡಿಕೇರಿ, ಸಮಯ 12:31:35. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
7: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು.

0: ಸ್ಪಾ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
2: ಅಮ್ಮನ ವಾತ್ಸಲ್ಯದ ಮುಂದೆ ಅಪ್ಪನ ಕಾಳಜಿ ಮರೆಯಾಗೋದೇ?

0: ಅಪ್ಪನ ಪ್ರೀತಿ ಆಕಾಶಕ್ಕೂ ಮಿಗಿಲು.
1: ಅಪ್ಪ ಅಂದ್ರೆ ಆಕಾಶ, ಅಪ್ಪ ಅಂದ್ರೆ ಅಗಾಧ, ಅಪ್ಪ ಅಂದ್ರೆ ಇಲ್ಲ ಅನ್ನೋ ಪದನೇ ಇಲ್ಲ.
0: ಅಪ್ಪ ಎಂದರೆ ಬಾನಂಗಳದಲ್ಲಿ ಮಳೆ ಸುರಿಸಲು ಕಾದಿರುವ ಕರಿಮೋಡ ಕರಗಿ ನೀರಾಗಿ ಧರೆಗಿಳಿದಂತೆ ಕನಸುಗಳ ಹೊತ್ತು ನಡೆಸುತ್ತಾ ನಡೆಯುತ್ತಾ ಕಷ್ಟಕಾಲದಲ್ಲಿ

0: ಅಪ್ಪನ ಪ್ರೀತಿ ಆಕಾಶಕ್ಕೂ ಮಿಗಿಲು.
1: ಅಪ್ಪ ಅಂದ್ರೆ ಆಕಾಶ, ಅಪ್ಪ ಅಂದ್ರೆ ಅಗಾಧ, ಅಪ್ಪ ಅಂದ್ರೆ ಇಲ್ಲ ಅನ್ನೋ ಪದನೇ ಇಲ್ಲ.
0: ಅಪ್ಪ ಎಂದರೆ ಬಾನಂಗಳದಲ್ಲಿ ಮಳೆ ಸುರಿಸಲು ಕಾದಿರುವ ಕರಿ ಮೋಡ ಕರಗಿ ನೀರಾಗಿ ಧರೆಗಿಳಿದಂತೆ ಕನಸುಗಳ ಹೊತ್ತು ನಡೆಸುತ್ತಾ ನಡೆಯುತ್ತಾ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಮೇಲೆತ್ತುವ ಧೈರ್ಯ ತುಂಬುವ ಅಪರೂಪದ ಮಾಣಿಕ್ಯ ಅಪ್ಪ.
2: ತಂದೆ ನೀನಗಲು ಸ್ವರ್ಗ ಶರಣ.
3: ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ
0: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.
4: ಮನೆಯ ಹೆಸರ ಬೆಳೆಸಿ ಕಷ್ಟವನ್ನು ಸಹಿಸಿದೆ.
0: ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
3: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ.
0: ಬೆಳ್ಳಿ ಬಟ್ಟಲು ಆಕಾಶವಾಣಿ ಮಡಿಕೇರಿ. ಸಮಯ 12:35. ಇದೀಗ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ
5: ಆಕಾಶವಾಣಿ. ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯ ದಿನದ ಮಹತ್ವ ಈ ಕುರಿತು ಎಜಿ ಹಾಸ್ಪಿಟಲ್ ಆಂಡ್ ರಿಸರ್ಚ್ ಸೆಂಟರ್ ಇಲ್ಲಿನ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಬಿವಿ ಮಂಜುನಾಥ್ ಇವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಚೇತನಾ ನಾಯಕ್ ಕೆ. ಆಕಾಶವಾಣಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವಿಶ್ವ ಹೃದಯ ದಿನಾಚರಣೆಯ ಅಂಗವಾಗಿ ನಮ್ಮ ಜೊತೆಗೆ ಎಜಿ ಹಾಸ್ಪಿಟಲ್ ಆಂಡ್ ರಿಸರ್ಚ್ ಸೆಂಟರ್ ಇಲ್ಲಿನ ಹೃದ್ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿವಿ ಮಂಜುನಾಥ್ ಇವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ಒಂದು ಹೃದ್ರೋಗ ಈಗ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ಕಾಣಿಸ್ತಾ ಉಂಟು, ಇದರ ಒಂದು ಆರಂಭಿಕ ಲಕ್ಷಣಗಳೇನು ಮತ್ತೆ ಸಾಮಾನ್ಯ ತಪ್ಪು ಕಲ್ಪನೆಗಳೇನುಂಟು, ಚಿಕಿತ್ಸೆ ಹೇಗೆ, ಅಪಾಯಕಾರಕ ಅಂಶಗಳು, ಆಹಾರ, ಲೈಫ್ ಸ್ಟೈಲ್, ಹೀಗೆ ಹಲವಾರು ವಿಷಯಗಳ ಕುರಿತಾಗಿ ನಮಗೆ ಮಾಹಿತಿಯನ್ನ ನೀಡಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
6: ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.
5: ಡಾಕ್ಟರ್, ಈಗ ಶುರುವಿಗೆ ವಿಶ್ವ ಹೃದಯ ದಿನದ ಆಚರಣೆಯ ಸಂದರ್ಭದಲ್ಲಿ ಒಂದು ಪ್ರತಿ ವರ್ಷವೂ ಒಂದೊಂದು ಮಹತ್ವ ಇರ್ತದೆ. ಸೊ ಈ ವರ್ಷದ ಒಂದು ವಿಶ್ವ ಹೃದಯ ದಿನದ ಮಹತ್ವ ಏನು?
6: ಪ್ರತಿ ವರ್ಷನೂ ನಾವು ವಿಶ್ವ ಹೃದಯ ದಿನ ಅಂತ ಸೆಪ್ಟೆಂಬರ್ 29 ನಾವು ಆಚರಿಸ್ತೀವಿ. ಅದು ಆ ದಿವಸ ಯಾಕೆಂದರೆ 1990 ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅನ್ನೋದು ಅದು ವಿಶ್ವದಲ್ಲಿ ಹೃದಯ ರೋಗ ಜಾಸ್ತಿ ಆಗಬಾರ್ದು ಅನ್ನೋದಕ್ಕೆ ವಿಶ್ವದಲ್ಲಿರೋ ಎಲ್ಲರಿಗೂ ಒಂದು ಈ ಸಮಸ್ಯೆಗೆ ಪರಿಣಾಮವಾಗಿ ಕಾಣುವಂತಹ ಒಂದು ಕ್ಯಾಂಪೇನ್ ಶುರು ಮಾಡಿತ್ತು. ಹಾಗಾಗಿ ಪ್ರತಿ ವರ್ಷನೂ ಇಡೀ ವಿಶ್ವದಲ್ಲಿ ವರ್ಲ್ಡ್ ಹಾರ್ಟ್ ಡೇ ಅಂತ ನಾವು ಸೆಪ್ಟೆಂಬರ್ ಕೊನೆಯ ದಿವಸ ನಾವು ಅದನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದ ಪ್ರಕಾರ ಪ್ರತಿ ವರ್ಷನೂ ಒಂದೊಂದು ಥೀಮ್ ಇರುತ್ತೆ. ಈ ವರ್ಷದ ಥೀಮ್ 26 ಥೀಮ್ ಏನಂದ್ರೆ ಯೂಸ್ ಹಾರ್ಟ್ ಫಾರ್ ಆಕ್ಷನ್ ಅಂತ. ಅದರ ಅರ್ಥ ಏನು ಅಂದ್ರೆ 24-26 ನಾವೊಂದು ಡೋಂಟ್ ಮಿಸ್ ಎ ಬೀಟ್ ಅಂತ ಒಂದು ಮಾಡಿದ್ರು ಮೊದಲು ಒಂದು ಥೀಮ್. ಅದು ಈ ವರ್ಷ ಅದನ್ನೇ ಮಾಡಿಫೈ ಮಾಡಿ ಯೂಸ್ ಹಾರ್ಟ್ ಫಾರ್ ಆಕ್ಷನ್ ಅಂತ ಮಾಡಿದ್ದಾರೆ. ಅದರ ಅರ್ಥ ಏನು ಅಂದ್ರೆ ಯಾವುದೇ ಹಾರ್ಟಿನ ತೊಂದರೆಗಳ ಲಕ್ಷಣಗಳನ್ನು ನೀವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅಂದ್ರೆ ಅದನ್ನ ಸರಿಯಾಗಿ ನೀವು ತಪಾಸಣೆ ತಗೊಂಡು ಅದನ್ನು ಟ್ರೀಟ್ ಮಾಡಿದ್ರೆ ನಿಮ್ಮ ಹೃದಯ ಲವಲವಿಕೆಯಿಂದ ಹೊಡೆಯುತ್ತೆ, ಅದು ಆದಷ್ಟು ಅದಕ್ಕೆ ಇಂಜುರಿ ಆಗದಂಗೆ ನೋಡ್ಕೋಬೇಕು ಅನ್ನೋದು ಒಂದು ಥೀಮ್. ಅದಕ್ಕೋಸ್ಕರ ಈ ವರ್ಷ ಅವ್ರು ಹೇಳಿರೋದು ಯೂಸ್ ಹಾರ್ಟ್ ಫಾರ್ ಆಕ್ಷನ್. ಅದರ ಅರ್ಥ ನೀವು ಹೃದಯದ ಒಂದು ಆಕ್ಷನ್ ತಗೋಬೇಕು ಅಂತಂದ್ರೆ ಹೃದಯಕ್ಕೆ ಸರಿಯಾಗಿ ನೋಡ್ಕೋಬೇಕು ಅಂತ ಒಂದು

0: ಜನರಿಗೆ ತಿಳುವಳಿಕೆ ಹೇಳುವಂತಹ ಒಂದು ಕ್ಯಾಂಪೇನ್ ಶುರುವಾಗಿದೆ.
1: ಈಗ ಸಾಮಾನ್ಯ ಜನರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿರ್ತದೆ, ಹೃದಯದ ಆರೋಗ್ಯದ ಬಗ್ಗೆ ಜನರು ಏನೆಲ್ಲ ಒಂದು ಸಾಮಾನ್ಯ ತಪ್ಪು ಕಲ್ಪನೆಗಳು ನಿಮಗೆ ಗೋಚರಕ್ಕೆ ಬರ್ತದೆ?
0: ಈಗ ಸುಮಾರಸಾಗಿ ನಾವು ಹಾರ್ಟ್ ಪೇಷಂಟ್ ಗಳನ್ನ ನಾವು ನೋಡ್ತೀವಲ್ಲ, ಕೆಲವರು ಹಾರ್ಟ್ ಅಟ್ಯಾಕ್ ಆಗಿದ್ರು ಅವರು ಇದು ಗ್ಯಾಸ್ಟ್ರಿಕ್ ಅಂತ ಹೇಳಿ ಮನೇಲೆ ಅವ್ರದೇ ಒಂದು ಔಷಧಿ ತಗೊಳ್ಳೋದಾಗ್ಲಿ, ಒಂದು ಗ್ಯಾಸ್ಟ್ರಿಕ್ಗೆ ಅಂತ ಮಾತ್ರೆಗಳು ಅವರಾಗೆ ತಗೊಳ್ಳೋದಾಗ್ಲಿ ಆಗುತ್ತೆ. ಸುಮಾರು ಜನ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅವರು ಗ್ಯಾಸ್ಟ್ರಿಕ್ ಅಂತ ಟ್ರೀಟ್ ಮಾಡಿ ತುಂಬ ಲೇಟಾಗಿ ಬರುವಂಥ ಕಾರಣಗಳು ಇದೆ. ಇದು ಒಳ್ಳೆಯದಲ್ಲ. ಇದಕ್ಕೆ ಜನರಿಗೆ ಒಂದು ಗೊತ್ತಿರಬೇಕು, ಯಾವುದೇ ರೋಗ ಲಕ್ಷಣಗಳನ್ನು ಗ್ಯಾಸ್ಟ್ರಿಕ್ಕು ಇದು ನನಗೆ ಮಸಲ್ ಪೇನು ಅಂತ ಅವರು ಡಿಸೈಡ್ ಮಾಡಬಾರ್ದು. ಇದಕ್ಕೆ ಸೆಲ್ಫ್ ಡಯಾಗ್ನೋಸಿಸ್ ಅಂತೀವಿ, ಹಾಗೆ ಮಾಡಬಾರದು. ಅವರು ಅದನ್ನ ತಪಾಸಣೆ ಮಾಡಬೇಕು. ಅಟ್ಲೀಸ್ಟ್ ಒಂದು ಡಾಕ್ಟರ್ ಹತ್ರ ಹೋಗಿ ಒಂದು ಬಿ ಪಿ ತೋರಿಸಿ ಅವರ ರೋಗ ಲಕ್ಷಣಗಳನ್ನು ಹೇಳಿ ಒಂದು ಸಿಂಪಲ್ ಇ ಸಿ ಜಿನಾರು ಮಾಡಬೇಕು. ಅದೇನು ಮಾಡಿದ್ರೆ ನನಗೆ ಗ್ಯಾಸ್ಟ್ರಿಕ್ ಅಂತ ಹೋಗಿ ಲೇಟಾಗಿ ಬಂದು ಎಷ್ಟೋ ಜನ ಅವರು ಆಸ್ಪತ್ರೆನೂ ತಲುಪುವಂತ ಸ್ಥಿತಿನೂ ಇರಲ್ಲ, ಆ ರೀತಿ ಆಗಬಾರ್ದು. ಅದರಿಂದ ತಪ್ಪು ಕಲ್ಪನೆ ಇದು ಒಂದು, ಗ್ಯಾಸ್ಟ್ರಿಕ್ ಅಂತ ಅವರಾಗೇ ಸೆಲ್ಫ್ ಡಯಾಗ್ನೋಸ್ ಮಾಡಬಾರ್ದು.
1: ಈ ಒಂದು ಹೃದಯಾಘಾತದ ಆರಂಭಿಕ ಲಕ್ಷಣಗಳನ್ನು ನಾವು ಹೇಗೆ ಗುರುತಿಸಬಹುದು?
0: ನೋಡಿ, ಯಾವುದೇ ಹೃದಯಾಘಾತನು ತಕ್ಷಣ ಆಗಿ ಅವರಿಗೆ ಜೀವ ಹೋಗುವಂತ ಸಿಚುಯೇಷನ್ ಬರಲ್ಲ. ಎಲ್ಲದಕ್ಕೂ ಒಂದು ಸಿಂಪ್ಟಮ್ಸ್ ಅಂತ ಇರುತ್ತೆ, ರೋಗ ಲಕ್ಷಣ ಇರುತ್ತೆ. ಅದಕ್ಕೆ ಪ್ರೀ ಮಾನಿಟರಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವರಿಗೆ ತಕ್ಷಣ ಒಂದು ರೀತಿ ಗೊತ್ತಾಗುತ್ತೆ ಮನಸ್ಸಲ್ಲಿ ನನಗೇನೋ ಆಗ್ತಾ ಇದೆ ಅಂತ. ಈಗ ನಾರ್ಮಲ್ ಆಗಿರುವವರಿಗೆ ತಕ್ಷಣ ಅವ್ರಿಗೆ ಹೃದಯದಲ್ಲಿ ಏನಾದರೂ ತೊಂದರೆ ಆಗ್ತಿದ್ರೆ ಅವರಿಗೆ ಒಂದು ರಕ್ಷಣೆ ಬರುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಅದು ತುಂಬಾ ಬೇರೆ ಬೇರೆ ತರ ಇದಿರುತ್ತೆ. ಎದೆ ನೋವೇ ಬರಬೇಕು ಅಂತಿಲ್ಲ, ಎಲ್ರಿಗೂ ಎದೆ ನೋವು ಬಂದೇ ಹೃದಯಾಘಾತ ಆಗತ್ತೆ ಅಂತೇನಿಲ್ಲ. ಕೆಲವು ಟೈಮು ಕೆಲವು ಲಕ್ಷಣಗಳು ಎಸ್ಪೆಷಲಿ ಈಗ ವಯಸ್ಸಾದವ್ರಿಗೆ, ಒಂದು 60-70 ವರ್ಷ ಆದ 70 ವರ್ಷ ಆದವ್ರಿಗೆ ಅಥವಾ ಡಯಾಬಿಟೀಸ್ ಇರೋರಿಗೆ, ಅವ್ರಿಗೆ ನೋವಿನ ಒಂದು ಥ್ರೆಶೋಲ್ಡ್ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಇರುತ್ತೆ. ಅದರಿಂದ ಅವ್ರಿಗೆ ಸಣ್ಣ ಪುಟ್ಟ ನೋವು ಗೊತ್ತಾಗಲ್ಲ. ಅದಕ್ಕೆ ಕೆಲವು ಟೈಮ್ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಅವ್ರಿಗೆ ಅಟ್ಯಾಕ್ ಆಗಿರುತ್ತೆ, ನೋವಿರುತ್ತೆ, ಗೊತ್ತಾಗಿರಲ್ಲ. ಈ ತರ ಸುಮಾರು ಜನಕ್ಕೆ ಆಗಿರ್ಬೋದು. ಅದರಿಂದ ಎದೆ ನೋವು ಒಂದು ಇಂಪಾರ್ಟೆಂಟ್. ಸಾಧಾರಣವಾಗಿ ಚೆಸ್ಟ್ ಪೇನ್ ಅಂದ್ರೆ ಎದೆ ಎಡಭಾಗ ಅಥವಾ ಬಲಭಾಗದಲ್ಲಿ ನೋವು ಬಂದು ಆ ನೋವು ಎಡಕೈ ಅಥವಾ ಬಲಗೈ ಅಥವಾ ಹಿಂದ್ಗಡೆ ಬೆನ್ನಿಗೆ ಹೋಗೋದಾಗ್ಲಿ ಅಥವಾ ಕುತ್ತಿಗೆಗೆ ಹೋಗೋದಾಗ್ಲಿ, ಅಂದ್ರೆ ಟಿಪಿಕಲ್ ಹಾರ್ಟ್ ಪೇನ್ ಅಂತ ಹೇಳ್ತೀವಿ. ಕೆಲವರಿಗೆ ಇದಿಲ್ದಲೇ ಒಂದೊಂದು ಟೈಮ್ ಬರೀ ತಲೆ ಸುತ್ತು ಬರೋದು ಅಥವಾ ವಾಂತಿ ಬಂದಂಗೆ ಆಗೋದು ಅಥವಾ ಬರೀ ಬೆನ್ನೋ ಬರೋದು ಅಥವಾ ಒಂದು ರೀತಿ ತುಂಬ ವೀಕ್ನೆಸ್ ಥರ ಆಗೋದು, ಶಕ್ತಿ ಇಲ್ದಂಗೆ ಆಗೋದು, ಆ ಥರ ಎಲ್ಲ ಆಗುತ್ತೆ ಇದೆಲ್ಲ. ಮತ್ತು ತುಂಬ ಸ್ವೆಟ್ಟಿಂಗ್ ಆಗೋದು, ಅನ್ಯೂಶುವಲ್ ಸ್ವೆಟ್ಟಿಂಗ್ ಅಂದರೆ ಒಂದು ಹೊರಗಡೆ ಬಿಸಿಲಿರಲ್ಲ ಒಳಗಡೆನೇ ಇರ್ತೀರಿ ಆದರೂ ನಿಮಗೆ ಸ್ವೆಟ್ಟಿಂಗ್ ಆಗ ಶುರು ಆಗುತ್ತೆ. ಇದೆಲ್ಲ ಲಕ್ಷಣಗಳು ಸ್ವಲ್ಪ ಒಂದು ರೀತಿ ಅವ್ರಿಗೆ ದಿನಚರಿಯಲ್ಲಿ ಅವ್ರಿಗೆ ಇದೊಂದು ಅಪರೂಪವಾದ ಒಂದು ಲಕ್ಷಣಗಳು ಬರುತ್ತೆ. ಸೊ ನಾವು ನಮ್ಮ ದಿನಚರಿಯಲ್ಲಿ ನಮಗೆ ಗೊತ್ತಿರುತ್ತೆ ಯಾವಾಗ ನಮ್ಗೆ ಸ್ವೆಟ್ಟಿಂಗ್ ಬರುತ್ತೆ ಅಂತ. ಏನಾದ್ರು ಕೆಲಸ ಮಾಡಿದ್ರೆ ಓಡಾಡಿದ್ರೆ
1: ದಿನನಿತ್ಯದ
0: ಲಕ್ಷಣ ಹೆಚ್ಚು, ಅದಕ್ಕಿಂತ ಒಂದು ಬೇರೆ ರೀತಿ ಒಂದು ಲಕ್ಷಣದಲ್ಲಿ ಬಂದ್ರೆ, ಈಗ ನಾ ಹೇಳಿ ಸಿಂಪ್ಟಮ್ಸ್ ಯಾವ್ದಿದ್ರು ಅದನ್ನ ಒಂದು ತಪಾಸಣೆ ಮಾಡೋದು ಒಳ್ಳೇದು.
1: ಡಾಕ್ಟರ್, ಈಗ ಎದೆ ನೋವು ಬಂದಾಗ ಯಾವ ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ತೆರಳಬೇಕು? ಈಗ ನೀವು ಮುಂಚಿತವಾಗಿ ಹೇಳಿದ್ರೆ ಗ್ಯಾಸ್ಟ್ರಿಕ್ ಬಂತು, ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತೇವೆ. ಸೊ ಯಾವ ರೀತಿಯ ಎದೆ ನೋವನ್ನ ನಾವು ನಿರ್ಲಕ್ಷ್ಯ ಮಾಡಬಾರದು?
0: ಅದೇ ನೋಡಿ, ಯಾವುದೇ ಎದೆ ನೋವು ತುಂಬಾ ಜೋರಾಗಿ ಬರೋ ಎದೆ ನೋವು ಅದು ತಡಿಯಕ್ಕಾಗದಷ್ಟು ಎದೆ ನೋವು ಬರುತ್ತೆ, ಮತ್ತೆ ತುಂಬಾ ಬೆವರುತ್ತೆ, ಮತ್ತೆ ವಾಂತಿ ಬಂದಂಗಾಗತ್ತೆ, ಅಥವಾ ಎಡಗಡೆ ಕೈಗೆಲ್ಲ ಮತ್ತೆ ಇಡೀ ಕೈ ಮತ್ತೆ ಬೆನ್ನಿಗೆ ಹೋದಂಗಾಗತ್ತೆ, ಮತ್ತೆ ಒಂದು ರೀತಿ ವೀಕ್ನೆಸ್ ಆಗಿ ಕೂತ್ಕೋಬೇಕು ಅನ್ಸುತ್ತೆ, ಇದೆಲ್ಲ ಒಂದು ಹಾರ್ಟಿನ ಸಿಂಪ್ಟಮ್ಸ್ ಇದು ಅಂತ. ಆ ಟೈಮಲ್ಲಿ ನಾವು ಒಂದು ಸಿಂಪಲ್ ಆಗಿ ಹತ್ತಿರದಲ್ಲೇ ಒಂದು ಇ ಸಿ ಜಿ ಮಾಡೋದಾಗಲಿ, ಈಗ ತುಂಬ ಟೆಕ್ನಾಲಜಿ ಡೆವಲಪ್ ಆಗಿದೆ, ಇ ಸಿ ಜಿ ರೆಕಾರ್ಡ್ ಮಾಡಿ ಅದನ್ನು ಬೇರೆ ಡಾಕ್ಟ್ರಿಗೆ ತೋರಿಸಿ ಇ ಸಿ ಜಿ ತೊಂದರೆ ಇದೆಯಾ ಅಂತ ನೋಡುವಂಥ ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿದೆ. ಸುಮಾರು ಜನ ಅದನ್ನು ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಯಾವುದೇ ರೀತಿ ಆ ರೀತಿ ರೆಕಾರ್ಡಿಂಗ್ ಇಲ್ಲ ಅಂತಂದ್ರೂ ಹತ್ತಿರದಲ್ಲಿ ಯಾವುದೇ ಡಾಕ್ಟರ್ ಇರಲಿ, ಯಾವುದೇ ಒಂದು ನರ್ಸಿಂಗ್ ಹೋಮ್ ಇರಲಿ, ಒಂದು ಸಣ್ಣ ಹಾಸ್ಪಿಟ್ಲ್ ಇರಲಿ, ಅಲ್ಲಿ ಹೋದ ತಕ್ಷಣ ಈ ರೀತಿ ನೀವು ಲಕ್ಷಣಗಳು ಹೇಳಿದ್ರೆ ಒಂದು ಇ ಸಿ ಜಿ ಮಾಡ್ತಾರೆ. ಇ ಸಿ ಜಿ ನಾರ್ಮಲ್ ಇದೆ ಅಂದ್ರೆ ಎಲ್ಲ ನಾರ್ಮಲ್ ಇದೆ ಅಂತ ಅರ್ಥ ಅಲ್ಲ, ಆದ್ರೆ ಇ ಸಿ ಜಿ ತುಂಬಾ ಇಂಪಾರ್ಟೆಂಟ್. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದ್ರೆ ಫಸ್ಟ್ ಇ ಸಿ ಜಿ ಗೊತ್ತಾಗುತ್ತೆ. ಮತ್ತೆ ಆ ಟೈಮಲ್ಲಿ ಒಂದು ಬ್ಲಡ್ ಟೆಸ್ಟ್, ಟ್ರೋಪೋನಿನ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ, ಅದು ಪಾಸಿಟಿವ್ ಬರಬಹುದು. ಒಂದೊಂದು ಟೈಮ್ ಇ ಸಿ ಜಿ ನಾರ್ಮಲ್ ಇದೆ ಅದು ಪಾಸಿಟಿವ್ ಬರಬಹುದು. ಸೊ ಯಾವುದೇ ಆಗಲಿ ಅದನ್ನ ಇಂಟರ್ಪ್ರೆಟ್ ಮಾಡಬೇಕಾಗತ್ತೆ. ಕೆಲವು ಟೈಮ್ ಅಲ್ಲಿ ಡ್ಯೂಟಿ ಡಾಕ್ಟರ್ಸ್ಗೆ ಅದು ಇಂಟರ್ಪ್ರೆಟ್ ಮಾಡೋಕ್ಕಾಗದಲ್ಲ ಇದ್ರೆ ಅವರು ಫಿಸಿಷಿಯನ್ ಆಗಲಿ ಕಾರ್ಡಿಯಾಲಜಿಸ್ಟ್ ಆಗಲಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾಡಿಬಿಟ್ಟು ಹೇಳ್ತಾರೆ. ಅದರಿಂದ ಯಾವುದೇ ರೀತಿ ಎದೆ ನೋವಿರಲಿ ಅಥವಾ ಈ ಥರ ಲಕ್ಷಣಗಳಿದ್ರೆ ಒಂದು ಸಿಂಪಲ್ ಆಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ಒಂದು ಸಿಂಪಲ್ ECG ಮಾಡಿ ಒಂದು ಟ್ರೋಪೋನಿನ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಅದರೊಳಗೆ ಡೌಟ್

0: ಅಂದ್ರೆ ಅವರು ದೊಡ್ಡ ಆಸ್ಪತ್ರೆಗಳಿಗೆ ಕಳಿಸ್ತಾರೆ.
1: ಡಾಕ್ಟರ್, ಈಗ ಹೃದಯಾಘಾತವಾದ ಸಂದರ್ಭದಲ್ಲಿ ಮನೆಯಲ್ಲಿ ಪ್ರಥಮ ಚಿಕಿತ್ಸೆಯಾಗಿ ನಾವು ಏನನ್ನ ಮಾಡಬೇಕು, ಏನು ವಿಷಯಗಳನ್ನ ಮಾಡಬಾರದು?
0: ನೋಡಿ, ಮನೆಯಲ್ಲಿ ನಮ್ಮ ಸಾಧಾರಣವಾಗಿ ಇಮ್ಮಿಡಿಯೇಟ್ಲಿ ಪ್ರಥಮ ಚಿಕಿತ್ಸೆ ಮಾಡೋದು ಅಂತ ಕಷ್ಟ. ಅದು ಯಾಕೆಂದ್ರೆ ಹೃದಯಾಘಾತ ಆದರೆ ಅದಕ್ಕೆ ಒಂದು ದಿವಸ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ನಾವು. ಒಂದು ನಿಮಿಷನೂ ವೇಸ್ಟ್ ಮಾಡದಲ್ಲೇ ಆಸ್ಪತ್ರೆಗೆ ಹೋದರೆ ಅಲ್ಲಿ ಅವಾಗ ಅದು ಹೃದಯಾಘಾತ ಅಂತ ಗೊತ್ತಾದರೆ ನಾವು ಅದಕ್ಕೆ ತಕ್ಷಣ ನಾವು ಪೇಷಂಟ್ನ ನಾವು ಆಂಜಿಯೋಗ್ರಾಮ್ಗೆ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡಿ ಉಳಿಸುವಂಥದ್ದು ಇರುತ್ತೆ. ಅದಕ್ಕೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಅದು ಸಾಧಾರಣವಾಗಿ 3 ಗಂಟೆ ಒಳಗಡೆ ಬಂದರೆ ಒಳ್ಳೆಯದು, 6 ಗಂಟೆ ಒಳಗಡೆ ಬಂದರೆ ಇನ್ನೂ ಒಳ್ಳೆಯದು. 6 ಗಂಟೆಗಿಂತ 3 ಗಂಟೆ ಒಳಗಡೆ ಬಂದರೆ ತುಂಬ ಬೆನಿಫಿಟ್ ಆಗುತ್ತೆ. ಯಾಕೆಂದರೆ ಪ್ರತಿ ಸತಿ ಹೃದಯಾಘಾತ ಆಗಬೇಕಾದ್ರೆ ಅದು ಹಾರ್ಟ್ನ ಮಸಲ್ ಅಂತ ಹೇಳ್ತೀವಲ್ಲ, ಅದನ್ನು ಅದಕ್ಕೆ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ಹಾರ್ಟ್ ಬೀಟ್ ವ್ಯತ್ಯಾಸ ಆಗಿ ಅರಿದ್ಮಿಯಾಸ್ ಅಂತ ಹೇಳ್ತೀವಿ, ಅದರಿಂದನೂ ಡೆತ್ಸ್ ಆಗ್ಬೋದು, ಅಥವಾ ಈ ಥರ ಇದಾಗಿ ಮಸಲ್ ಡ್ಯಾಮೇಜ್ ಆಗಿ ಪಂಪಿಂಗ್ ಕಡಿಮೆ ಆಗ್ಬೋದು. ಇದನ್ನೆಲ್ಲ ತಡೆ ಹಿಡಿಬೇಕು ಅಂದರೆ ನಾವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. ಅದು ಏನು ಅಂತಂದರೆ ಬೇಗ ಬಂದಷ್ಟು ಒಳ್ಳೆಯದು. ಬೇಗ ಪೇಷಂಟ್ ಬಂದ ತಕ್ಷಣ ಎಷ್ಟೋ ಟೈಮ್ ನಾವು ಗೋಲ್ಡನ್ ಅವರ್ ಅಂತೀವಿ, 90 ಮಿನಿಟ್ಸ್ ತುಂಬ ಗೋಲ್ಡನ್ ಅವರ್. 90 ಮಿನಿಟ್ಸ್ ಒಳಗಡೆ ಬಂದರೆ ಇಮಿಡಿಯೇಟ್ಲಿ ನಾವು ಆಂಜಿಯೋಗ್ರಾಮ್ ಮಾಡಿ ಅದರ ಬ್ಲಾಕ್ ಇರುವಂಥ 100% ಇರಲಿ 90% ಇರಲಿ ಬ್ಲಾಕ್ ಆಗಿರುತ್ತೆ. ಮುಖ್ಯ ರಕ್ತನಾಳ 3 ರಕ್ತನಾಳದಲ್ಲಿ ಒಂದಂತೂ ಬ್ಲಾಕ್ ಆಗಿರುತ್ತೆ ಆ ಟೈಮಲ್ಲಿ. ಆವಾಗ ನಾವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡಿ ಅದು ಬ್ಲಾಕ್ ಕ್ಲಿಯರ್ ಮಾಡಿದ್ರೆ ಒಂದು ಜೀವನ ಉಳಿಯುತ್ತೆ, ಒಂದು ಮಸಲ್ ಡ್ಯಾಮೇಜು ಆಗಲ್ಲ, ಮತ್ತು ಈ ಅರಿದ್ಮಿಯಾಸ್ ಅಂತ ಹಾರ್ಟ್ ಬೀಟ್ ವ್ಯತ್ಯಾಸ ಆಗೋದು ಆಗಲ್ಲ. ಈ ಗೋಲ್ಡನ್ ಅವರ್ಗೆ ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಇಮಿಡಿಯೇಟ್ಲಿ ಪಕ್ಕದಲ್ಲಿ ಯಾವ್ದಾದ್ರು ನರ್ಸಿಂಗ್ ಹೋಮ್ ಇದ್ರೆ ಅದ್ರ ECG ಮಾಡಿ ಇಮಿಡಿಯೇಟ್ಲಿ ಶಿಫ್ಟ್ ಮಾಡೋದು ಒಳ್ಳೇದು, ಆದಷ್ಟು ಬೇಗ ಮಾಡೋದು. ಇಲ್ಲಾಂದ್ರೆ ಡೈರೆಕ್ಟ್ಲಿ ದೊಡ್ಡ ಆಸ್ಪತ್ರೆಗೂ ಬರ್ಬೋದು, ಆ ಥರನೂ ಮಾಡ್ಬೋದು. ಇದಕ್ಕೆ ಗೋಲ್ಡನ್ ಅವರ್ ಅನ್ನೋದು ಭಾರಿ ಇಂಪಾರ್ಟೆಂಟ್. ಮನೇಲಿ ಏನು ಚಿಕಿತ್ಸೆ ಕೊಡೋಕ್ಕಾಗಲ್ಲ, ಆದರೆ ಏನು ಅಂತಂದ್ರೆ ಕೆಲವರು ಮನೆಯಲ್ಲಿ ಕೆಲವು ಆಸ್ಪ್ರಿನ್ನು ಮತ್ತೆ ಈ ಕ್ಲೋಪಿಡೋಗ್ರಲ್ಲು ಮತ್ತೆ ಈ ಕೊಲೆಸ್ಟ್ರಾಲ್ ಲೋರಿಂಗ್ ಟ್ಯಾಬ್ಲೆಟ್ನ ಅದೊಂದು ಪ್ಯಾಕೆಟ್ ಬರುತ್ತೆ, ಅದನ್ನು ಕೆಲವರು ಇಟ್ಕೊಂಡಿರ್ತಾರೆ, ಅದನ್ನು ಬೇಕಾದ್ರೆ ತಕ್ಷಣ ತಗೋಬಹುದು. ಬಟ್ ಇದೇ ಸಾರ್ಬಿಟ್ರೇಟ್ ಎಲ್ಲ ಕೊಡೋ ಮುಂಚೆ BP ಎಲ್ಲ ಚೆಕ್ ಮಾಡೋದಿರುತ್ತೆ, ಅದು ಅವರಿಗೆ ಕಷ್ಟ ಆಗ್ಬೋದು. ಆದರೆ ಈ ಆಸ್ಪ್ರಿನ್ನು ಕ್ಲೋಪಿಡೋಗ್ರಲ್ಲು ಮತ್ತು ಈ ಅಟರ್ವಾಸ್ಟಾಟಿನ್ ಅನ್ನೋ ಅಂತ ಒಂದು ಸ್ಟಾಟಿನ್ ಇರುವಂತ ಒಂದು ಕಿಟ್ ಬರುತ್ತೆ, ಬೇಕಾದ್ರೆ ಅದನ್ನ ಮನೇಲಿ ಇಟ್ಕೋಬಹುದು. ಅದನ್ನ ತಗೊಂಡು ಆಮೇಲೆ ಅಟ್ಯಾಕ್ ಇಲ್ಲ ಅಂತಂದ್ರೂ ಏನು ತೊಂದರೆ ಇಲ್ಲ, ಅದರಿಂದ ಡ್ಯಾಮೇಜ್ ಏನಾಗಲ್ಲ, ಬಟ್ ಯೂಸ್ ಆಗುತ್ತೆ. ಇದೆಲ್ಲ ನಾವು ಆಸ್ಪತ್ರೆ ಬಂದ ತಕ್ಷಣ ಕೊಡ್ತೀವಿ, ಮನೇಲಿ ಅದೆಲ್ಲ ಇಟ್ಕೊಳ್ಳೋಕೆ ಅವ್ರ ಹತ್ರ ಇದ್ರೆ ಇಟ್ಕೋಬಹುದು ಅವಾಗ. ಆ ರೀತಿ
1: ಡಾಕ್ಟರ್, ಈಗ ಹೃದಯದ ಆರೋಗ್ಯಕ್ಕೆ ಪ್ರತಿದಿನ ನಾವು ಆಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಬೇಕಾಗ್ತದೆ?
0: ಹೃದಯ ರೋಗಗಳು ದಿನ ದಿನ ಜಾಸ್ತಿ ಆಗ್ತಾ ಇದೆ, ಅದು ಒಳ್ಳೇದಲ್ಲ. ನಮ್ಮ ಸೊಸೈಟಿಗೆ ನಮ್ಮ ಸಮಾಜಕ್ಕೆ ರೋಗಗಳು ಕಡಿಮೆ ಆದಷ್ಟು ಒಳ್ಳೇದು. ನಾವು ಯಾವಾಗಲೂ ಒಂದು ಹೃದಯ ರೋಗ ಬಂದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು, ಮೆಡಿಸಿನ್ ಕೊಡೋದಾಗಲಿ, ಬೈಪಾಸ್ ಮಾಡೋದಾಗಲಿ, ಆಂಜಿಯೋಪ್ಲಾಸ್ಟಿ ಮಾಡೋದಾಗಲಿ, ಅದೆಲ್ಲ ಲಾಸ್ಟಿಗೆ ಇಟ್ಕೋಬೇಕು. ಅದು ಫಸ್ಟ್ ಪ್ರೈಮರಿ ಇಲ್ಲ, ಪ್ರೈಮರಿ ಪ್ರಿವೆನ್ಷನ್ ಈಸ್ ಅ ಪ್ರೈಮರಿ ಕ್ಯೂರ್ ಅಂತ ಹೇಳ್ತೀವಿ. ಅಂದರೆ ನಾವು ರೋಗ ಬರದಂಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ರೋಗ ಬರದಂಗೆ ನೋಡ್ಕೋಬೇಕು ಅಂತಂದರೆ ನಾವು ಆಹಾರ ಶೈಲಿ ಆಗಲಿ, ವ್ಯಾಯಾಮ ಆಗಲಿ, ಈ ರೀತಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಬೇಕು. ಆಹಾರ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆಂತಂದರೆ ಒಳ್ಳೆ ಆಹಾರ ತಿಂದರೆ ಮಾತ್ರ ನಮ್ಮ ದೇಹ ಒಳ್ಳೆಯದಾಗತ್ತೆ. ಆಹಾರನ ಆದಷ್ಟು ಮಿತಿ ಆಹಾರ ತಿನ್ನಬೇಕು, ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು, ಆಯಿತಾ? ಯಾವುದನ್ನು ಜಾಸ್ತಿ ತಿನ್ನಬಾರ್ದು. ಈಗ ಅದಕ್ಕೆ ನಾವು 6 ವಯಸಸ್ ಅಂತ ಹೇಳ್ತೀವಿ. ಅದಕ್ಕೇನು ಅಂತಂದರೆ ಯಾವುದ್ಯಾವುದು ನಾವು ಕಡಿಮೆ ತಿನ್ನಬೇಕು ಅಂತಂದರೆ, ಒಂದು ಸಾಲ್ಟ್, ಉಪ್ಪು, ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪೇ ತಗೋಬೇಕು. ಮನೆಯಲ್ಲಿ ಅಡುಗೆ ಮಾಡಿದರೆ ಎಷ್ಟು ಉಪ್ಪು ಹಾಕ್ತಾರೆ ಅಷ್ಟೇ ತಗೋಬೇಕು. ಜಾಸ್ತಿ ಉಪ್ಪಿನ ಪದಾರ್ಥ ಇರುವಂಥ ಸಾಲ್ಟ್ ಇರೋದು, ಉಪ್ಪಿನಕಾಯಿ ಅಥವಾ ಚಿಪ್ಸ್ ಆಗಲಿ, ಅಲ್ಲೆಲ್ಲ ಸಾಲ್ಟ್ ರಿಚ್ ಇರುತ್ತೆ, ಅದನ್ನ ಅವಾಯ್ಡ್ ಮಾಡಬೇಕು. ಉಪ್ಪಲ್ದಲ್ಲಿ ಸಕ್ಕರೆ, ನಮ್ಮ ದೇಹಕ್ಕೆ ಸಕ್ಕರೆ ಅವಶ್ಯಕತೆ ಇಲ್ಲ. WHO ಪ್ರಕಾರ 3 ಸ್ಪೂನ್ ಶುಗರ್ ಮಾತ್ರ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ ದಿನಕ್ಕೆ. ಅಂದರೆ ನಾವು ಶುಗರ್ ಇಲ್ಲಿ ಬಿಟ್ಟರೆ ತುಂಬ ರೋಗಗಳು ಬರದಂಗೆ ನೋಡ್ಕೋಬೇಕು. ನಾವು ಅನ್ಕೊಂತೀವಿ ಡಯಾಬಿಟೀಸ್ ಮಾತ್ರ ಇರೋರು ಮಾತ್ರ ಶುಗರ್ ತಗೋಬಾರ್ದು ಅಂತ, ಆ ರೀತಿ ಅಲ್ಲ. ಡಯಾಬಿಟೀಸ್ ಇಲ್ದಲೇ ಇದ್ದವರು ಶುಗರ್ ಕಂಟ್ರೋಲ್ ಮಾಡಿದ್ರೆ ಆದಷ್ಟು ಅವರ ಕೊಲೆಸ್ಟ್ರಾಲು ಕಂಟ್ರೋಲ್ ಆಗುತ್ತೆ, ಮತ್ತು ಅವ್ರಿಗೆ ಮುಂದೆ ಜೀವನ ಶೈಲಿಲಿ ಒಂದು ಒಳ್ಳೇದು ಇದಾಗುತ್ತೆ. ಅದರಿಂದ ನಾವು ಶುಗರ್ ಸಕ್ಕರೆ ಪದಾರ್ಥ, ಸಕ್ಕರೆ ಮತ್ತು ಸಕ್ಕರೆ ಬೆಲ್ಲ ಆ ಥರದ ಎಲ್ಲ ಸಕ್ಕರೆ ಸಂಬಂಧಪಟ್ಟ ಯಾವುದೇ ಸಿಹಿ ಪದಾರ್ಥನೂ ಆದಷ್ಟು ಕಡಿಮೆ ಮಾಡಬೇಕು. ನಾವು 0 ಅಂತ ಹೇಳಲ್ಲ, ಆದಷ್ಟು ಕಡಿಮೆ ಯೂಸ್ ಮಾಡೋದು ಒಳ್ಳೇದು. ಒಂದು ಸಕ್ಕರೆ, ಒಂದು ಉಪ್ಪು. ಮತ್ತು ಇನ್ನು ನೆಕ್ಸ್ಟ್ ಏನು ಅಂತಂದರೆ ನಾವು ಯಾವುದೇ ರೀತಿ ನಾನ್ ವೆಜಿಟೇರಿಯನ್ ಆಗಲಿ ವೆಜಿಟೇರಿಯನ್ ಫುಡ್ ಆಗಲಿ ಯಾವುದೇ ಲಿಮಿಟೇಷನ್

0: ಇರಬೇಕು. ಆದಷ್ಟು ಈಗ ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ನಾವು ಆದಷ್ಟು ರೆಡ್ ಮೀಟ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ರೆಡ್ ಮೀಟ್ ಅಂತಂದರೆ ಮಟನ್ನು ಆ ಥರ ಎಲ್ಲ ಬರುತ್ತೆ. ಲೀನ್ ಮೀಟ್ ಅಂತಂದರೆ ಚಿಕನ್ ಬರುತ್ತೆ, ಮತ್ತು ಫಿಶ್ಶು ಚಿಕನ್ನು ಪರವಾಗಿಲ್ಲ. ಯಾವುದೇ ಇದು ತಗೊಳ್ಳೋದಿದ್ರೂ ಆದಷ್ಟು ಮಿತಿ ಆಹಾರ ಇರಬೇಕು. ವೆಜಿಟೇರಿಯನ್ನಲ್ಲೂ ಅಷ್ಟೇ, ಯಾವುದೇ ರೀತಿ ಅದು ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಆದ್ರೂ ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ ಎಲ್ಲ ಮಿತಿಯೇ ಇರಬೇಕು ಅಂತ ನಾವು ಹೇಳೋದು. ಅದರೊಳಗೆ ಇನ್ನೊಂದೇನು ಅಂದರೆ ಆಯಿಲ್, ನಮ್ಮ ಎಣ್ಣೆ ಇದೆಯಲ್ಲ, ನಮ್ಮ ದೇಹಕ್ಕೆ ಎಣ್ಣೆಯ ಅವಶ್ಯಕತೆ ಇಲ್ಲ. ಎಣ್ಣೆ ಅದೊಂದು ರುಚಿಗೋಸ್ಕರ ಹಾಕೋದು. ಅದರಿಂದ ಯಾವುದೇ ಎಣ್ಣೆ ಆಗಲಿ, ಈ ಎಣ್ಣೆ ಒಳ್ಳೆಯದು ಆ ಎಣ್ಣೆ ಒಳ್ಳೆಯದು ಅಂತ ಹೇಳ್ತಿರ್ತಾರೆ, ಆ ರೀತಿ ಇಲ್ಲ. ಯಾವುದೇ ಎಣ್ಣೆ ಆದರೂ ನಾವು ತುಂಬ ಕಡಿಮೆ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ.
1: ಅಂದ್ರೆ ಈಗ ಹಾಗಿದ್ರೆ ಕೊಲೆಸ್ಟ್ರಾಲ್ ಕೂಡ ಒಂದು ಮುಖ್ಯ ಕಾರಣ ಆಗ್ತದೆ ಡಾಕ್ಟರ್ ಅದಕ್ಕೆ?
0: ಕೊಲೆಸ್ಟ್ರಾಲ್ ತುಂಬಾ ಇಂಪಾರ್ಟೆಂಟ್ ಕಾರಣ. ಕೊಲೆಸ್ಟ್ರಾಲ್ ಏನು ಅಂದ್ರೆ ನಮ್ಮ ಲಿವರು 80% ಕೊಲೆಸ್ಟ್ರಾಲ್ ಅದು ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಆಹಾರದಿಂದ ಒಂದು 20-30% ಆ್ಯಡ್ ಆಗುತ್ತೆ. ಸೊ ನಾವು ಆಹಾರನ ಕಂಟ್ರೋಲ್ ಮಾಡೋಕ್ಕೆ ಮಾತ್ರ ನಮ್ಮ ಕೈಲಾಗುತ್ತೆ. ಅದಕ್ಕೆ ನಾವು ಆ 20-30% ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದಕ್ಕೆ ಆಹಾರನ ಕಂಟ್ರೋಲ್ ಮಾಡಿ ಆದಷ್ಟು ಜಾಸ್ತಿ ಫ್ಯಾಟ್ ಫುಡ್ ಅನ್ನ ತಗೋಬೇಡಿ ಅಂತ ನಾವು ಹೇಳ್ತೀವಿ.
1: ಅಧಿಕ ರಕ್ತದೊತ್ತಡವನ್ನ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳಿ ಕರೀತೇವೆ. ಸೊ ಹೀಗೆ ಕರೀಲಿಕ್ಕೆ ಕಾರಣ ಏನು ಡಾಕ್ಟರ್?
0: ಅದು ಯಾಕೆ ಅಂತಂದ್ರೆ ನೋಡಿ, ನಮ್ಮಲ್ಲಿ ಈ ಇಂಡಿಯಾದಲ್ಲಿ ಈಗ ಒಂದು ಸರ್ವೆ ಪ್ರಕಾರ ಆಲ್ಮೋಸ್ಟ್ ಒಂದು 10-20% ಜನಗಳಿಗೆ ಬಿಪಿ ಬ್ಲಡ್ ಪ್ರೆಷರ್ ಇದೆ. ಆದ್ರೆ 70% ಜನಗಳಿಗೆ ಅದು ಬಿಪಿ ಇರೋದು ಗೊತ್ತಿರಲ್ಲ. ಸೊ ಅವ್ರೇನಂದ್ರೆ ಟೆಸ್ಟ್ ಮಾಡಿಸಿರಲ್ಲ. ಈಗ ಬಿ ಪಿಗೆ ಕೆಲವು ಟೈಮು ಲಕ್ಷಣಗಳು ಕಾಣಿಸುತ್ತೆ, ಕೆಲವು ಟೈಮ್ ಕಾಣಿಸಲ್ಲ. ಕೆಲವರಿಗೆ ಹೈ ಬಿ ಪಿ ಇದ್ದಾಗ ಏನು ಲಕ್ಷಣಗಳು ಇಲ್ದಲೇ ಇರಬಹುದು ಅವರು. ಮತ್ತೆ ಕೆಲವರಿಗೆ ಸಣ್ಣ ಪುಟ್ಟ ಲಕ್ಷಣಗಳು ಬಂದಾಗ ತೋರಿಸ್ಬೋದು. ಯಾವುದೇ ಆಗಲಿ ಬಿ ಪಿನ ನಾವು ರೆಕಾರ್ಡಿಂಗ್ ಮಾಡಬೇಕು, ಡಾಕ್ಟರ್ ಹತ್ರ ಹೋಗಿ ರೆಕಾರ್ಡ್ ಮಾಡಿ. ಮೊದಲನೇ ಸತಿ ರೆಕಾರ್ಡ್ ಆದ ತಕ್ಷಣ ನಾವು ಟ್ರೀಟ್ಮೆಂಟ್ ಕೊಡಲ್ಲ, ನಾವು 2-3 ಸತಿ ರೆಕಾರ್ಡಿಂಗ್ ಮಾಡ್ತೀವಿ ಬೇರೆ ಬೇರೆ ಟೈಮಲ್ಲಿ. ಕೆಲವರಿಗೆ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಅಂದರೆ ಡಾಕ್ಟರ್ ಹತ್ರ ಬಂದ ತಕ್ಷಣ, ಆಸ್ಪತ್ರೆಗೆ ಬಂದ ತಕ್ಷಣ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ABPM ಅಂತ ಯೂಸ್ ಮಾಡ್ತೀವಿ, ಅಂದರೆ ಆಂಬ್ಯುಲೇಟ್ರಿ ಬಿ ಪಿ ಮಾನಿಟ್ರಿಂಗ್ ಮಾಡ್ತೀವಿ. ಅವ್ರಿಗೆ 24 ಗಂಟೆ ಬಿ ಪಿ ಮಾನಿಟ್ರಿಂಗ್ ಮಾಡುವಂಥ ವ್ಯವಸ್ಥೆಗಳಿರುತ್ತೆ. ಆವಾಗ ಅವರು ಡಾಕ್ಟರ್ ಹತ್ರ ಏನಿರಲ್ಲ, ಆಗ ಬಿ ಪಿ ಎಷ್ಟು ವೇರಿಯೇಷನ್ ಇದೆ, ಅವರು ಮಲಗಿದ್ದಾಗ ಕೂತಿದ್ದಾಗ ಕೆಲಸ ಮಾಡಬೇಕಾದ್ರೆ ಅದೆಲ್ಲ ಗೊತ್ತಾಗುತ್ತೆ. ಸೊ ಈ ರೀತಿ ಎಲ್ಲ ಮಾಡಿ ಒಂದು ಡಯಾಗ್ನೋಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ನೋಡಿದಂಗೆ ತುಂಬ ಜನ ಪೇಷಂಟು ಫಸ್ಟ್ ಸಿಂಪ್ಟಮ್ಮೇ ಸ್ಟ್ರೋಕ್ ಆಗಿ ಬರ್ತಾರೆ, ಪ್ಯಾರಾಲಿಸಿಸ್ ಆಗಿ. ಆಮೇಲೆ ನೋಡಿದ್ರೆ ಅವ್ರಿಗೆ ಬಿ ಪಿ ಇರುತ್ತೆ, ಕೇಳಿದ್ರೆ ನಾವು ಬಿ ಪಿ ನಮಗಿಲ್ಲ ಅಂತ ಹೇಳ್ತಾರೆ. ನೀವು ಚೆಕ್ ಮಾಡಿದ್ರ ಅಂದ್ರೆ ಇಲ್ಲ ಅಂತಾರೆ. ಅಂದ್ರೆ ಚೆಕ್ ಮಾಡಲ್ಲ. ನಮ್ಗೆ ಏನು, ನಾ ಹೇಳೋದು, ಯಾವುದೇ ರೋಗಗಳು ಒಂದು ಲಕ್ಷಣದಲ್ಲಿ ಬರುತ್ತೆ, ಕೆಲವು ಟೈಮ್ ಲಕ್ಷಣ ಇಲ್ದಲೆ ಬರುತ್ತೆ. ಅದಕ್ಕೆ ನಾವು ಅದಕ್ಕೆ ಹೇಳೋದು ರೆಗ್ಯುಲರ್ ಹಾರ್ಟ್ ಚೆಕಪ್ ಅಥವಾ ಹೆಲ್ತ್ ಚೆಕಪ್ ಮಾಡಿ ಅಂತ ಯಾಕೆ ಹೇಳ್ತೀವಿ, ಯಾಕೆ ಅಂತಂದ್ರೆ ಕೆಲವು ರೋಗಗಳಿಗೆ ಸಿಂಪ್ಟಮ್ ಇಲ್ದಲೆ ಬಂದಿರುತ್ತೆ, ಅದು ಬ್ಲಡ್ ಚೆಕಪ್ ಅಲ್ಲಿ ಗೊತ್ತಾಗ್ಬೋದು. ಡಾಕ್ಟರ್ಗಳು ಚೆಕ್ ಮಾಡಿದಾಗ ಬಿ ಪಿಗಳು ಗೊತ್ತಾಗ್ಬೋದು, ECG ಮಾಡಿದಾಗ ಹಾರ್ಟ್ ಪ್ರಾಬ್ಲಮ್ ಗೊತ್ತಾಗ್ಬೋದು, ಎಕೋಕಾರ್ಡಿಯೋಗ್ರಫಿ ಮಾಡಿದಾಗ ಹಾರ್ಟ್ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗ್ಬೋದು. ಸೊ ಈ ರೀತಿ ನಾವು ನಾನ್ ಇನ್ವೇಸಿವ್ ಟೆಸ್ಟ್ಗಳನ್ನು ನಾವು ಪ್ರತಿ ವರ್ಷಕ್ಕೆ, ಕೆಲವರಿಗೆ ವರ್ಷಕ್ಕೊಂದ್ಸತಿ ಹೇಳ್ತೀವಿ, ಕೆಲವರಿಗೆ 2 ವರ್ಷಕ್ಕೊಂದ್ಸತಿ ಹೇಳ್ತೀವಿ. ಅದು ಯಾಕೆ ಹೇಳ್ತೀವಿ ಅಂದರೆ ಇದೇ ಕಾರಣ, ಕೆಲವು ಟೈಮ್ ಬ್ಲಡ್ ಶುಗರ್ ಇರುತ್ತೆ ಗೊತ್ತೇ ಇರಲ್ಲ, ಅದು ಶುಗರ್ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಆದರೆ ಅವ್ರು ನಮಗೇನು ಇಲ್ಲ ಅಂತ ಹೇಳ್ತಿರ್ತಾರೆ. ಅದರಿಂದ ಯಾವುದೇ ರೋಗಗಳು ಯಾವ ಸಮಯದಲ್ಲಾದ್ರೂ ಬರ್ಬೋದು. ಮತ್ತು ಅದಕ್ಕೆ ನಂಗೆ ಈಗ 6 ತಿಂಗಳ ಹಿಂದೆ ನಂಗೆ ಇತ್ತಿಲ್ಲ, ಈಗ ಬಂದು ಈಗ ಹೇಗೆ ಬಂತು ಅಂತೆಲ್ಲ ಹೇಳ್ತಾರೆ. ಬರ್ಬೋದು, ಯಾವ ಟೈಮಲ್ಲೂ ಬರ್ಬೋದು. ರೋಗ ಬರೋದನ್ನ ತಡೆ ಹಿಡಿಯೋಕ್ಕಾಗಲ್ಲ ಕೆಲವು ಟೈಮ್, ಆದರೆ ಬಂದದ ರೋಗನ ಸರಿ ಮಾಡ್ಕೊಳ್ಳುವಂತ ನಮ್ಮ ಕೈಲೇ ಇರುತ್ತೆ.
1: ಹೃದ್ರೋಗ ಅಥವಾ ಕಾರ್ಡಿಯಾಕ್ ಅಟ್ಯಾಕ್ ಇರಬಹುದು, ಸೊ ಇದು ಅನುವಂಶೀಯವಾಗಿ ಕೂಡ ಬರುವುದುಂಟ?
0: ಹೌದು, ಇದು ಒಂದು ತುಂಬಾ ಇಂಪಾರ್ಟೆಂಟ್. ನಮ್ಮ ಭಾರತ ದೇಶದಲ್ಲಿ ಈಗ ಏನಾಗ್ತಿದೆ ಅಂದ್ರೆ, ಹಿಂದೆ ನಮ್ಮ ಹೃದಯ ರೋಗಗಳೆಲ್ಲ 60-70 ವರ್ಷದವರೆಗೆ ಬರ್ತಿತ್ತು. ಈಗ ಅದು ತುಂಬಾ ಕಡಿಮೆ ಆಗಿ 40 ವರ್ಷದವರೆಗೆ ಬರಕ್ಕೆ ಶುರುವಾಗಿದೆ. ಈಗ ಇತ್ತೀಚೆಗೆ 20-30 ವರ್ಷದವರೆಗೂ ಬರ್ತಾ ಇದೆ. ಅಂದರೆ ಪ್ರತಿ ವರ್ಷ ನಾವು ವೆಸ್ಟರ್ನರ್ಸ್ ಅಂದರೆ ಆ ಔಟ್ಸೈಡರ್ಸ್ ಬೇರೆ ದೇಶದ ಜನಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಹೃದಯ ರೋಗಗಳು 10 ವರ್ಷ ಮುಂಚೆ ಬರ್ತವೆ. ಮತ್ತೆ ಹಾಗಾಗಿ ನಮಗೀಗ ನಾವು ಚಿಕ್ಕ ವಯಸ್ಸಲ್ಲಿ 20-25 ವರ್ಷದವರೆಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ನೋಡ್ತಾ ಇದ್ದೀವಿ. ಮತ್ತೆ 40 ವರ್ಷದಲ್ಲಿ ಆಲ್ರೆಡಿ ನಾವು ಹಿಂದೆ ಹೇಳ್ತಿದ್ವು, 40 ವರ್ಷ ಆದ ತಕ್ಷಣ ಒಂದು ಚೆಕಪ್ ಮಾಡಿಸ್ಬೇಕು, ಹಾರ್ಟ್ ಒಂದೇ ಅಲ್ಲ ಜನರಲ್ ಚೆಕಪ್. ಈಗ ಅದು 40 ವರ್ಷ ಇಲ್ಲ, ಈಗ 20-25 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಅದರಿಂದ ನಾವು ಜನರಲ್ ಚೆಕಪ್ ಚಿಕ್ಕ ವಯಸ್ಸಲ್ಲೇ ಮಾಡಿಸ್ಬೇಕಾಗತ್ತೆ. ಆಲ್ಮೋಸ್ಟ್ 30-35% ಜನಗಳು 40 ವರ್ಷಕ್ಕಿಂತ ಕಡಿಮೆ ಇರೋರು ಬರ್ತಾ ಇದ್ದಾರೆ. ಹಿಂದೆ ಅದೇ ನಾವು ಹೇಳ್ತಿದ್ವು, ತಂದೆನ ಮಗ ಕರ್ಕೊಂಬರ್ತಿದ್ರು ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಹಾರ್ಟ್ ಡಿಸೀಸ್ ಆಗಿ ತಂದೆ ಮಕ್ಕಳನ್ನ ಕರ್ಕೊಂಬರೋ ತರ ಸ್ಟೇಜ್ ಆಗಿದೆ. ಅದಕ್ಕೆ ಕಾರಣ ನಮ್ಮ ಜೀವನ ಶೈಲಿಯ

0: ವ್ಯತ್ಯಾಸ, ಜಂಕ್ ಫುಡ್ ತಿನ್ನೋದು, ಲೆಸ್ ಆಕ್ಟಿವಿಟಿ, ಮೋರ್ ಕಂಪ್ಯೂಟರ್ ವರ್ಕ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲ್ಲ ನಮ್ಮ. ಆ ರೀತಿಯ ಜೀವನ ಶೈಲಿ ಚೇಂಜ್ ಆಗಿದೆ. ಮತ್ತು ಈಗ ಎಲ್ಲ ಈಗ ತುಂಬ ಜಾಬ್ಗಳು ಹಾಗೇ ಇದೆ, ತುಂಬ ಜಾಬ್ಗಳು IT ಜಾಬ್ಗಳು ಆ ಥರ ಇದ್ದಾಗ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಇರುತ್ತೆ. ಇದು ಅಲ್ಲದೆ ಇಂಪಾರ್ಟೆಂಟ್ ಒಂದು ಜೀವನ ಶೈಲಿ ಅಂದರೆ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್. ತುಂಬ ಚಿಕ್ಕ ವಯಸ್ಸಲ್ಲಿ ಹಾರ್ಟದ್ದು ಪ್ರಾಬ್ಲಮ್ ಬರೋದಕ್ಕೆ ಸ್ಟ್ರೆಸ್ಸೇ ಕಾರಣ. ತುಂಬ ಒತ್ತಡ, ಒತ್ತಡ ಎಲ್ಲಾದರೂ ಇರ್ಬೋದು, ಒತ್ತಡ ಕೆಲಸ ಮಾಡೋ ಜಾಗದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಅಥವಾ ಇರೋ ಎನ್ವೈರನ್ಮೆಂಟಲ್ಲಿರ್ಬೋದು. ಸೊ ಎಲ್ಲ ಒತ್ತಡದಿಂದನೇ ಈ ಥರ ಆಗ್ತಿದೆ. ಸೊ ಅದನ್ನು ಆದಷ್ಟು ಒತ್ತಡನೂ ನಾವು ಮೆಂಟಲ್ ಹೆಲ್ತ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ಹೇಳ್ತೀವಲ್ಲ ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ, ಮೆಂಟಲ್ ಹೆಲ್ತ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್.
1: ಡಾಕ್ಟರ್, ಮತ್ತೆ ಈಗ ಧೂಮಪಾನ, ಮದ್ಯಪಾನ ಇದರಿಂದ ಕೂಡ ಹೃದಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆಯಾ?
0: ಡೆಫಿನೆಟ್ಲಿ ಇದಕ್ಕೆ ಧೂಮಪಾನದ ಬಗ್ಗೆ ತುಂಬ ಆಲ್ರೆಡಿ ಕಾಳಜಿ ಆಗಿದೆ. ಸರ್ಕಾರದಲ್ಲಿ ತುಂಬ ಅಡ್ವರ್ಟೈಸ್ಮೆಂಟ್ಸ್ ಬಂದಿದೆ. ಧೂಮಪಾನ ಅಂತೂ ಯಾರು ಮಾಡಲೇಬಾರ್ದು. ಪರ್ಟಿಕ್ಯುಲರ್ಲಿ ಈಗ ಚಿಕ್ಕ ವಯಸ್ಸಲ್ಲಿ ಹೃದಯ ರೋಗ ಬರೋದಕ್ಕೆ ಮುಖ್ಯ ಕಾರಣ ಧೂಮಪಾನ. ಈ ಚಿಕ್ಕ ಹುಡುಗರುಗಳು ಚಿಕ್ಕ ವಯಸ್ಸಲ್ಲಿ 18-20 ವರ್ಷದವರೆಲ್ಲ ತುಂಬ ಸ್ಮೋಕಿಂಗ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಇನ್ಸಿಡೆನ್ಸ್ ತುಂಬ ಜಾಸ್ತಿ ಆಗುತ್ತೆ. ಅವ್ರಿಗೆ ಕೊಲೆಸ್ಟ್ರಾಲು ಮತ್ತು ಡಯಾಬಿಟೀಸು, BP ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ತುಂಬ ಜನ ಪೇಷೆಂಟ್ಗಳಿಗೆ ನಾವು ನೋಡ್ತೀವಿ 30 ವರ್ಷದ ಒಳಗಡೆ ಮ್ಯಾಸಿವ್ ಅಟ್ಯಾಕ್ ಆಗಿ ಬಂದಿರ್ತಾರೆ. ರಕ್ತನಾಳ 100% ಬ್ಲಾಕ್ ಇರುತ್ತೆ. ಅದಕ್ಕೆ ಕಾರಣ ಏನು ಅಂದರೆ ಸ್ಮೋಕಿಂಗು. ಸ್ಮೋಕಿಂಗ್ ಒಂದು, ಮತ್ತು ಡ್ರಗ್ಸ್, ಈ ಡ್ರಗ್ಸ್ ಇಂಟೇಕ್ ಇದೆಯಲ್ಲ ಅದರಿಂದನೇ ಆಗಲಿ ಈ ರೀತಿ ಆಗುತ್ತೆ. ಸೊ ಡ್ರಗ್ಸು ಮತ್ತು ಸ್ಮೋಕಿಂಗು ಯಂಗ್ಸ್ಟರ್ಸಲ್ಲಿ ಹಾಳು ಮಾಡ್ತಾ ಇದೆ, ಅದರಿಂದ ಹೃದಯ ರೋಗಗಳು ಜಾಸ್ತಿ ಆಗ್ತವೆ.
1: ಡಾಕ್ಟರ್, ಈಗ ಹೃದಯವನ್ನ ನಾವು ಆರೋಗ್ಯಕರವಾಗಿ ಇಡಬೇಕಾದ್ರೆ ವ್ಯಾಯಾಮ ಕೂಡ ಮುಖ್ಯ ಆಗ್ತದೆ, ಮತ್ತೆ ಎಷ್ಟು ಸಮಯವನ್ನ ನಾವು ವ್ಯಾಯಾಮ ಮಾಡಲಿಕ್ಕೆ ನಮ್ಮ ದಿನಚರಿಯಲ್ಲಿ ತೆಗೆದಿಡಬೇಕು?
0: ನೋಡಿ, ವ್ಯಾಯಾಮ ಅನ್ನೋದು ನನ್ನ ಪ್ರಕಾರ ಎರಡು ಇಂಪಾರ್ಟೆಂಟ್ ಇದು. ನಮ್ಮ ಒಳ್ಳೆ ನಿಮಗೆ ಆರೋಗ್ಯ ಬೇಕು ಅಂದ್ರೆ 5G ಮಂತ್ರ ಅಂತ ನಾ ಹೇಳ್ತೀನಿ. ಮೊದಲನೇ ಮಂತ್ರ ಏನು ಅಂದ್ರೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಒಂದು ಆಹಾರ. ಆಹಾರ ಬಗ್ಗೆ ನಾನು ಅದು ಆಲ್ರೆಡಿ ಹೇಳಿದೆ, ಯಾವುದೇ ಆಹಾರನಾದರೂ ಮಿತಿಯಾಗಿರಬೇಕು, ಆದಷ್ಟು ಶುಗರ್ ಎಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿದೆ. ಆಯಾ ಆಹಾರ ಆದಮೇಲೆ ಎರಡನೇ ಮಂತ್ರ ವ್ಯಾಯಾಮ. ವ್ಯಾಯಾಮ ಆದಮೇಲೆ ಮೂರನೇ ಮಂತ್ರ ಜೆನೆಟಿಕ್ಸ್, ಅಂದರೆ ನಮ್ಮ ಮನೇಲಿ ಯಾರಿಗಾದರೂ ತುಂಬ ಹಾರ್ಟ್ ಡಿಸೀಸ್ಗಳೆಲ್ಲ ಚಿಕ್ಕ ವಯಸ್ಸಲ್ಲಿ ಬಂದರೆ ಅನುವಂಶೀಯತೆ ಅಂತ ಹೇಳ್ತೀವಲ್ಲ, ಅದು ಒಳ್ಳೆಯದಲ್ಲ. ಅದಕ್ಕೆ ಅಂಥವರು ಮುಂಚೆನೇ ಟೆಸ್ಟ್ ಮಾಡಬೇಕು. ತುಂಬ ಪೇಷೆಂಟ್ಗಳಿಗೆ 40-50 ವರ್ಷದ ಒಳಗಡೆ ಯಾರಿಗಾದ್ರು ಹೃದಯಾಘಾತ ಆಗಿದೆ, ಹೃದಯಕ್ಕೆ ಸಂಬಂಧಪಟ್ಟ ಬೈಪಾಸ್ ಅಥವಾ ಆಂಜಿಯೋಪ್ಲಾಸ್ಟಿ ಆಗಿದೆ ಅಂದರೆ ಅವರ ಮನೆಯಲ್ಲಿರೋ 1st degree ರಿಲೇಟಿವ್ಸ್ ಎಲ್ಲರೂ ಹೃದಯಕ್ಕೆ ಟೆಸ್ಟ್ಗಳು ಮಾಡಲೇಬೇಕು. ಎಷ್ಟೋ ಟೈಮ್ ಅವ್ರಿಗೆ ಏನು ಸಿಂಪ್ಟಮ್ಸ್ ಇಲ್ದಲೇ ಇದ್ದರೂ ಬಂದಿರೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ನಾವು ಸ್ಲೀಪ್, ಅಂದರೆ ನಮ್ಮ ನಿದ್ದೆ ಕಡಿಮೆ ಮಾಡೋದ್ರಿಂದನೂ ಹೃದಯಕ್ಕೆ ಎಫೆಕ್ಟ್ ಆಗುತ್ತೆ. ಪ್ರತಿ ದಿವಸ ನಾವು 6-8 ಗಂಟೆಗಳ ಕಾಲ ನಿದ್ದೆ ಮಾಡಲೇಬೇಕು. ಕಡಿಮೆ ನಿದ್ದೆ ಮಾಡೋದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಈ ನಿದ್ದೆ ಮಾಡೋ ಟೈಮಲ್ಲಿ ನಮ್ಮ ಬಾಡಿ ರಿಪೇರ್ ಆಗ್ತಾ ಇರುತ್ತೆ, ಅಂದರೆ ಇಮ್ಯುನಿಟಿ ಇದಾಗ್ತಿರುತ್ತೆ, ಆಯಿತಾ? ರಿಪೇರ್ ಆಗುವಂಥ ಟೈಮ್, ಆ ಟೈಮಲ್ಲಿ ಎಲ್ಲ ಆರ್ಗನ್ಗಳನ್ನು, ಅದು ನಮ್ಮ ದೇಹದಲ್ಲಿರೋ ಎಲ್ಲ ಆರ್ಗನ್ಗಳು ರೆಸ್ಟಲ್ಲಿರುತ್ತವೆ. ಈ ಹೃದಯ ಅನ್ನೋದಕ್ಕೆ ಒಂದಕ್ಕೆ ರೆಸ್ಟ್ ಇಲ್ಲ, ನಿಮಗೆ ಗೊತ್ತಿರಬೇಕು. ಹೃದಯ ರೆಸ್ಟ್ ತೊಗೊಂಡ್ರೆ ನಾವು ಜೀವ ಇರಲ್ಲ. ಅದಕ್ಕೆ ಏನು ಮಾಡ್ತೀವಿ, ಹೃದಯ ಏನು ಮಾಡುತ್ತೆ ಅಂದರೆ ಸಾಧಾರಣವಾಗಿ ನಾವು ಎದ್ದಿದ್ದಾಗ ಅದು 80 ಹಾರ್ಟ್ ರೇಟ್ ಬಡಿತಾ ಇದ್ರೆ, ನಾವು ಮಲಗಿದ್ದಾಗ ಒಂದು 40 ಹಾರ್ಟ್ ರೇಟ್ ಬಡಿಯುತ್ತೆ, ಆಯ್ತಾ? ಅಂದ್ರೆ ಅದಕ್ಕೆ ರೆಸ್ಟ್, ಅದು
1: ಅದಕ್ಕೆ ಸ್ವಲ್ಪ
0: ಸ್ವಲ್ಪ. ಈಗ 6 ಗಂಟೆ ನಾವು ನಿದ್ದೆ ಮಾಡಿದಾಗ ನಮ್ಮ ಎದೆ ಬಡತ ಅಷ್ಟು ಕಡಿಮೆ ಇರುತ್ತೆ, ಒಂದು 50-60-40 ಹಾಗೆ ಇರುತ್ತೆ. ಯಾಕೆಂದ್ರೆ ಅದು ಕಡಿಮೆ ಬಡತಾ ಬಡಿಯುತ್ತೆ ಅಂದ್ರೆ ಅದಕ್ಕೆ ರೆಸ್ಟಿಂಗ್ ಪೀರಿಯಡ್ ಅಂತ ಅರ್ಥ. ಸೊ ಅದು ನಾವು ಕೊಡಬೇಕು, ನಮ್ಮ ಹೃದಯ ನಾವು ನೋಡ್ಕೋಬೇಕು ಅಂದ್ರೆ ನಾವು ರೆಸ್ಟ್ ಕೊಡಲೇಬೇಕು. ಅದಕ್ಕೆ ನಾವು ಹೇಳೋದು ಈ ಸ್ಲೀಪ್ ಅಂತ ಹೇಳ್ತೀವಲ್ಲ, ನಿದ್ದೆ ಸರಿಯಾಗಿ 6-8 ಗಂಟೆಗಳ ನಿದ್ದೆ ಮಾಡಲೇಬೇಕು. ನಿದ್ದೆ ಮಾಡೋದ್ರಿಂದನೇ ನಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬಹುದು. ಈಗ 4ನೇ ಮಂತ್ರ, 5ನೇ ಮಂತ್ರ, ದೇವರ ದಯೆ ಇರಬೇಕು ಆದಷ್ಟು ಅಂತ ಹೇಳಿ ನಾನು 5G ಮಂತ್ರ ಅಂತ ಹೇಳ್ತೀನಿ. ಮತ್ತು ಒಳ್ಳೆ ಹೈಡ್ರೇಷನ್ ಮಾಡಬೇಕು, ನೀರು ಕುಡಿಬೇಕು. ಆಮೇಲೆ ನೀವು ಒಳ್ಳೆ ಸ್ಪೀಡಲ್ಲಿ ನಡಿಬೇಕು, ಒಂದು 5-6 ಕಿಲೋಮೀಟರ್ ಪರ್ ಅವರ್ ನಡಿಬೇಕು. ನಾವು ಆ ಸ್ಪೀಡಲ್ಲಿ ನಡಿಬೇಕು ನಿಮ್ಗೆ ಆದಾಗ. ಅದು ಎಲ್ಲರಿಗೂ ಒಂದೇ ಸ್ಪೀಡ್ ಅಂತ ಹೇಳ್ತಿಲ್ಲ, ಕೆಲವರು ಅವರ ಇದ್ರ ಮೇಲೆ ಅವ್ರಿಗೆ ಆರ್ಥರೈಟಿಸ್ ಕೆಲವ್ರಿಗೆ ಇರುತ್ತೆ, ನಡೆಯಕ್ಕೆ ಆಗದೇ ಇರ್ಬೋದು, ವಯಸ್ಸಾಗಿರುತ್ತೆ, ಆಗದೇ ಇರ್ಬೋದು. ಯಂಗ್ಸ್ಟರ್ಸ್ಗಳು ಕೆಲವರು ಈ ಸ್ಪೀಡ್ ಒಂದು ಗಂಟೆಯಲ್ಲಿ 6 ಕಿಲೋಮೀಟರ್ ಮಿನಿಮಮ್ ಕವರ್ ಮಾಡುವಷ್ಟು ಸ್ಪೀಡಲ್ಲಿ ಇರಬೇಕು. ಓಡಬೇಕು ಅಂತ ಹೇಳ್ತಿಲ್ಲ, ಜಾಗಿಂಗ್ ಅಂತಂತಂದರೆ ಓಡೋ ಅವಶ್ಯಕತೆ ಇಲ್ಲ, ಫಾಸ್ಟ್ ವಾಕಿಂಗ್ ಸಾಕು. ಬೇಕಾದ್ರೆ ಯಾಕೆಂದ್ರೆ ನಾವು ಮಂಡಿ

0: ಇದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಲಾಂಗ್ ಟರ್ಮಲ್ಲಿ. ಸ್ವಿಮ್ಮಿಂಗ್ ತುಂಬ ಒಳ್ಳೆ ವ್ಯಾಯಾಮ. ಸ್ವಿಮ್ಮಿಂಗ್ ಮಾಡೋದ್ರಿಂದ ನಿಮಗೆ ಈಜೋದ್ರಿಂದ ನಿಮ್ಮ ಇಡೀ ಶರೀರದಲ್ಲಿ ನಿಮಗೆ ಎಲ್ಲ ಆರ್ಗನ್ಗಳು ಇದು ಮಸಲ್ಗಳು ಎಲ್ಲ ಇನ್ವಾಲ್ವ್ ಆಗುತ್ತೆ. ಸ್ವಿಮ್ಮಿಂಗ್ ಇಸ್ ಎ ವೆರಿ ಗುಡ್ ಎಕ್ಸಸೈಸ್. ಅದರ್ವೈಸ್ ಟ್ರೆಡ್ಮಿಲ್ ಮಾಡೋದು ರೆಗ್ಯುಲರ್ ಆಗಿ, ಟ್ರೆಡ್ಮಿಲ್ 20 ಮಿನಿಟ್ಸ್ to 30 ಮಿನಿಟ್ಸ್ ಟ್ರೆಡ್ಮಿಲ್ ಅಟ್ ದ ಸ್ಪೀಡ್ ಆಫ್ ಒಂದು 5 to 6 ಮಾಡಲೇಬೇಕು.
1: ಈಗ ಕೊನೆಯದಾಗಿ ಡಾಕ್ಟರ್, ವಿಶ್ವ ಹೃದಯ ದಿನದ ಅಂಗವಾಗಿ ಈ ದಿವಸದಂದು ಸಾರ್ವಜನಿಕರಿಗೆ ಅಥವಾ ನಮ್ಮ ಒಂದು ಕೇಳುಗರಿಗೆ ಏನೊಂದು ಮುಖ್ಯ ಸಂದೇಶವನ್ನ ನೀವು ನೀಡಲಿಕ್ಕೆ ಇಚ್ಛಿಸ್ತೀರಿ?
0: ನಾನು ಮುಖ್ಯ ಸಂದೇಶ ಹೇಳೋದು ಅಂತಂದ್ರೆ ರೋಗವನ್ನು ಬರದಂಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ರೋಗ ಬಂದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದು ಅದು ಸೆಕೆಂಡ್ರಿ ಅಂತ ಹೇಳ್ತೀನಿ. ಅದಕ್ಕೆ ಬರದಂಗೆ ನೋಡ್ಕೋಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಒಳ್ಳೆ ನಿದ್ದೆ ಮಾಡಿ ಮತ್ತೆ ಒಳ್ಳೆ ಆಹಾರ ಸೇವಿಸಿ, ಆಹಾರದಲ್ಲಿ ಮಿತಿ ಇರಬೇಕು. ಮತ್ತೆ ಮೂರನೇದು ವ್ಯಾಯಾಮ. ವ್ಯಾಯಾಮ ಮಾಡೋದ್ರಿಂದ ನಾವು 18 to 20 ರೋಗಗಳನ್ನ ತಡಿಬೋದು. ವ್ಯಾಯಾಮ ನಾ ಹೇಳ್ದಂಗೆ ಒಂದು ಒಂದು ಫೋಕಸ್ಡ್ ಇರಬೇಕು ಮತ್ತೆ ಅದಕ್ಕೆ ಒಂದು ಪ್ಯಾಷನ್ ಇರಬೇಕು. ನೀವು ವ್ಯಾಯಾಮಕ್ಕೆ ಇರೋ ಟೈಮ್ನ ಬೇರೆದಿಗೆ ಕೊಡಬಾರದು, ಹಾಗೆ ಕಾಂಪ್ರಮೈಸ್ ಮಾಡಬಾರದು. ಸೊ ನೀವು ಯಾವುದೇ ಟೈಮ್ ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ ಒಂದು 3/4 ಗಂಟೆಯಿಂದ ಒಂದು ಗಂಟೆವರೆಗೂ ವ್ಯಾಯಾಮಕ್ಕೆ ನೀವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ವ್ಯಾಯಾಮಕ್ಕೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನಿಮಗೆ ತುಂಬ ರೋಗಗಳನ್ನು ನಾವು ತಡಿಬೋದು. ಅದರಿಂದ ಆಹಾರ, ವ್ಯಾಯಾಮ ಮತ್ತು ನಿದ್ದೆ, ಇದ್ರ ಜೊತೆಗೆ ದೇವರೊಂದು ಅನುಗ್ರಹ ಇದ್ದರೆ ನಮಗೆ ಒಂದು ಒಳ್ಳೆ ಆರೋಗ್ಯ ಸಿಗುತ್ತೆ.
1: ಖಂಡಿತ ಡಾಕ್ಟರ್. ವಿಶ್ವ ಹೃದಯ ದಿನದಂದು ನೀವಂದ್ರೆ ನಮ್ಮ ಕೇಳುಗರಿಗೆ ಬಹಳಷ್ಟು ಮಾಹಿತಿ, ಅಂದ್ರೆ ಈಗ ಒಂದು 25-30 ನಿಮಿಷಗಳಲ್ಲಿ ಹೃದಯದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡುವುದು ಕೂಡ ಅಸಾಧ್ಯ. ಆದ್ರೆ ಇರುವ ಸಮಯದಲ್ಲಿ ನೀವು ಅಗತ್ಯ ಈಗ ಜನರಿಗೆ ಏನೊಂದು ಮಾಹಿತಿ ಗೊತ್ತಾಗಬೇಕು ಆ ವಿಷಯದ ಕುರಿತಾಗಿ ನಿಮ್ಮ ಅಮೂಲ್ಯ ಸಮಯದಲ್ಲಿ ನೀವು ನಮಗೆ ತಿಳಿಸಿದುಂಟು. ಆಕಾಶವಾಣಿಯ ಪರವಾಗಿ ಹಾಗೂ ಎಲ್ಲ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಡಾಕ್ಟರ್.
0: ನಮಸ್ಕಾರ, ಥ್ಯಾಂಕ್ ಯು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಚೆನ್ನಾಗಿರಲಿ, ಮತ್ತೆ ಹೃದಯನೂ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅಷ್ಟೆ.
1: ಇದುವರೆಗೆ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯ ದಿನದ ಮಹತ್ವ ಈ ಕುರಿತು ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಇಲ್ಲಿನ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಬಿವಿ ಮಂಜುನಾಥ್ ಇವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚೇತನಾ ನಾಯಕ ಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.
2: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
3: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಭಾರತದ ಕೃಷಿ ವ್ಯವಸ್ಥೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಅದರಲ್ಲಿ ಮುಖ್ಯವಾದ ಒಂದು ಸಮಸ್ಯೆ ಅಂದ್ರೆ ರೈತರ ಕೃಷಿ ಉತ್ಪನ್ನಗಳನ್ನ, ಅದರಲ್ಲೂ ವಿಶೇಷವಾಗಿ ಬೇಗನೆ ಹಾಳಾಗುವಂತಹ ತರಕಾರಿ, ಹಣ್ಣು, ಹಾಲು, ಮೀನು, ಮಾಂಸದಂತಹ ಬೇಗ ಹಾಳಾಗುವ ಕೃಷಿ ಉತ್ಪನ್ನಗಳನ್ನ ಸರಿಯಾದ ಸಮಯದಲ್ಲಿ, ಅಂದ್ರೆ ಅವುಗಳು ಹಾಳಾಗುವ ಪೂರ್ವದಲ್ಲಿ ಮಾರುಕಟ್ಟೆಗೆ ತಲುಪಿಸೋದ್ರಲ್ಲಿ ಇರುವಂತಹ ಸವಾಲು. ಅದೆಷ್ಟೋ ಸಲ ಸೂಕ್ತ ಸಾರಿಗೆ ವ್ಯವಸ್ಥೆಯ ಅಭಾವದಿಂದ 30%+ ಕೃಷಿ ಉತ್ಪನ್ನಗಳು ಮಾರುಕಟ್ಟೆ ಸೇರುವ ಮೊದಲೇ ಹಾಳಾಗಿ ಹೋಗ್ತಾ ಇದ್ದಾವೆ. ಅಂದ್ರೆ ರೈತರು ಅವುಗಳನ್ನ ಮಾರುಕಟ್ಟೆಗೆ ತಲುಪಿಸುವ ಮೊದಲೇ ಈ ಒಂದು ಪದಾರ್ಥಗಳು ಹಾಳಾಗಿ ಹೋಗುವುದರಿಂದ ರೈತರು ತೀರಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳೋದಿಕ್ಕೆ ಮತ್ತು ದೇಶದ ಮೂಲೆ ಮೂಲೆಯಲ್ಲಿರುವ ರೈತರಿಗೆ ಉತ್ತಮ ಮಾರುಕಟ್ಟೆ ಸಂಪರ್ಕವನ್ನ ಕಲ್ಪಿಸೋದಿಕ್ಕೆ ಕೇಂದ್ರ ಸರ್ಕಾರ ಒಂದು ಪ್ರಮುಖ ಯೋಜನೆಯನ್ನ ಜಾರಿಗೆ ತಂದಿದೆ. ಅದು ಪಿಎಂ ಕೃಷಿ ಉಡಾನ್ ಯೋಜನೆ. ಈ ಯೋಜನೆ ಭಾರತ ಸರ್ಕಾರದ ಅತ್ಯಂತ ಪ್ರಮುಖ ಮತ್ತು ಮಹತ್ವಾಕಾಂಕ್ಷೆಯ ಕೃಷಿ ಯೋಜನೆ. ಭಾರತದ ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆಯಾಗುವಂತಹ ಬೇಗನೆ ಹಾಳಾಗುವ ಕೃಷಿ ಉತ್ಪನ್ನಗಳು, ತರಕಾರಿಗಳು, ಹಣ್ಣುಗಳು, ಹಾಲು, ಮೀನು, ಮಾಂಸದಂತಹ ಪದಾರ್ಥಗಳನ್ನ ದೇಶದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಮತ್ತು ವಿದೇಶಿ ಮಾರುಕಟ್ಟೆಗಳಿಗೆ ಶೀಘ್ರವಾಗಿ ತಲುಪಿಸೋದು ಈ ಯೋಜನೆಯ ಮುಖ್ಯ ಉದ್ದೇಶ. ಈ ಯೋಜನೆಯ ಹಿನ್ನೆಲೆಯನ್ನ ಪರಿಶೀಲಿಸೋದಾದ್ರೆ ಭಾರತ ಸರ್ಕಾರ ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ಮತ್ತು ಬೆಳೆ ನಷ್ಟವನ್ನ ತಡೆಯುವ ಉದ್ದೇಶದಿಂದ ಹಲವಾರು ಸುಧಾರಣಾ ಕ್ರಮಗಳನ್ನ ಕೈಗೊಂಡಿದೆ. ಕೃಷಿ ಉತ್ಪನ್ನಗಳಿಗೆ ಸೂಕ್ತವಾದ ಬೆಲೆ ಸಿಗದಿರೋದು ಪ್ರಮುಖ ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಬೆಲೆ ಸಿಗದೇ ಇರಲು ಪ್ರಮುಖ ಕಾರಣ ಅಂದರೆ ಸ್ಥಳೀಯವಾಗಿ ವಿಪುಲವಾಗಿ ಬೆಳೆಯುವ ಬೆಳೆಗಳಿಗೆ ಅಲ್ಲಿ ಸೂಕ್ತ ಬೇಡಿಕೆ ಇರೋದಿಲ್ಲ. ಆದರೆ ಅದೇ ಉತ್ಪನ್ನಗಳಿಗೆ ದೂರ ದೂರದ ದೊಡ್ಡ ನಗರಗಳಲ್ಲಿ ಅಥವಾ ವಿದೇಶಗಳಲ್ಲಿ ಅಪಾರ ಬೇಡಿಕೆ ಇರುತ್ತೆ. ಸಾರಿಗೆ ವ್ಯವಸ್ಥೆಯ ವಿಳಂಬದಿಂದಾಗಿ ರೈತರು ತಮ್ಮ

ಉತ್ಪನ್ನಗಳನ್ನ ಕಡಿಮೆ ಬೆಲೆಗೆ ಸ್ಥಳೀಯ ಮಧ್ಯವರ್ತಿಗಳಿಗೆ ಮಾರಾಟ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಈ ಸಮಸ್ಯೆಯನ್ನ ಮನಗಂಡು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ, ಕೃಷಿ ಸಚಿವಾಲಯ ಸೇರಿದಂತೆ 8 ವಿವಿಧ ಸಚಿವಾಲಯಗಳ ಸಹಯೋಗದ ಜೊತೆಗೆ 2020ರಲ್ಲಿ ಕೃಷಿ ಉಡಾನ್ ಯೋಜನೆಯನ್ನ ಆರಂಭ ಮಾಡಿತು. ತದನಂತರ ಈ ಯೋಜನೆಯನ್ನ ಇನ್ನಷ್ಟು ವಿಸ್ತರಿಸಿ ಮತ್ತು ಪರಿಣಾಮಕಾರಿಯನ್ನಾಗಿ ಮಾಡಿ ಕೃಷಿ ಉಡಾನ್ 2.0 ಎಂಬ ಹೊಸ ಆವೃತ್ತಿಯನ್ನ 2021ರ ಅಕ್ಟೋಬರ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಕೃಷಿ ಉಡಾನ್ ಯೋಜನೆಯ ಪ್ರಮುಖ ಉದ್ದೇಶ ಅಂದ್ರೆ ಬೆಳೆಗಳ ಸಾಗಾಣಿಕೆ ವೆಚ್ಚ ಮತ್ತು ವಿಳಂಬವನ್ನ ಕಡಿಮೆ ಮಾಡೋದು. ವಿಶೇಷವಾಗಿ ಈಶಾನ್ಯದ ರಾಜ್ಯಗಳು, ಗುಡ್ಡಗಾಡು ಪ್ರದೇಶಗಳು ಮತ್ತು ಗಿರಿಜನರೆ ಹೆಚ್ಚಾಗಿರುವಂತಹ ಜಿಲ್ಲೆಗಳ ಕೃಷಿ ಉತ್ಪನ್ನಗಳಿಗೆ ಆದ್ಯತೆ ನೀಡೋದು ಇದರ ಪ್ರಮುಖ ಗುರಿ. ಈ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಮತ್ತು ರಸ್ತೆ ಸಂಪರ್ಕದ ಸಮಸ್ಯೆಯಿಂದಾಗಿ ರೈತರು ತಾವು ಬೆಳೆದ ಬೆಳೆಗಳನ್ನ ಸೂಕ್ತ ಸಮಯದಲ್ಲಿ ಮಾರುಕಟ್ಟೆಗೆ ತಲುಪಿಸೋದು ಸಾಧ್ಯವಾಗ್ತಾ ಇರಲಿಲ್ಲ. ವಿಮಾನಯಾನ ಸಾರಿಗೆಯನ್ನ ಬಳಸಿಕೊಂಡು ಅತ್ಯಂತ ಕಡಿಮೆ ಸಮಯದಲ್ಲಿ ಈ ಉತ್ಪನ್ನಗಳನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ತಲುಪಿಸುವ ಮೂಲಕ ರೈತರಿಗೆ ನ್ಯಾಯಯುತ ಬೆಲೆ ಸಿಗುವಂತೆ ಮಾಡೋದು ಈ ಪಿಎಂ ಕೃಷಿ ಉಡಾನ್ ಯೋಜನೆಯ ಉದ್ದೇಶ. ರೈತರಿಗೆ ಈ ಯೋಜನೆಯಿಂದ ನೇರವಾಗಿ ಹಲವಾರು ರೀತಿಯ ಪ್ರಯೋಜನಗಳು ಸಿಗ್ತವೆ. ಮೊದಲನೆಯದಾಗಿ ಬೇಗನೆ ಹಾಳಾಗುವ ಹಣ್ಣು, ತರಕಾರಿ ಮತ್ತು ಹೂವುಗಳನ್ನ ಕೆಲವೇ ಗಂಟೆಗಳಲ್ಲಿ ದೇಶದ ಯಾವುದೇ ಮೂಲೆಗೆ ಅಥವಾ ಜಾಗತಿಕ ಮಾರುಕಟ್ಟೆಗೆ ತಲುಪಿಸಬಹುದು. ಇದರಿಂದ ಬೆಳೆ ಹಾಳಾಗುವ ಪ್ರಮಾಣ ಶೇಕಡ 70ರಷ್ಟು ಕಡಿಮೆ ಆಗ್ತಾ ಇದೆ. ಎರಡನೆಯದಾಗಿ ರೈತರು ಮಧ್ಯವರ್ತಿಗಳ ಶೋಷಣೆಗೆ ನೇರವಾಗಿ ಪ್ರೀಮಿಯಂ ಮಾರುಕಟ್ಟೆಗಳನ್ನ ಸಂಪರ್ಕ ಮಾಡಿ ತಮ್ಮ ಬೆಳೆಗೆ ಶೇಕಡ 20ರಿಂದ 40ರಷ್ಟು ಹೆಚ್ಚಿನ ಬೆಲೆಯನ್ನ ಪಡೆಯೋದಿಕ್ಕೆ ಸಾಧ್ಯ ಆಗುತ್ತೆ. ಮೂರನೆಯದಾಗಿ ಕೃಷಿ ಉತ್ಪನ್ನಗಳನ್ನ ಸಾಗಿಸುವ ವಿಮಾನಗಳಿಗೆ ಲ್ಯಾಂಡಿಂಗ್, ಪಾರ್ಕಿಂಗ್ ಮತ್ತು ನ್ಯಾವಿಗೇಷನ್ ಶುಲ್ಕಗಳನ್ನ ಸರ್ಕಾರ ರಿಯಾಯಿತಿ ಮತ್ತು ವಿನಾಯಿತಿ ನೀಡೋದ್ರಿಂದ ಸಾಗಾಣಿಕಾ ವೆಚ್ಚ ಕೂಡ ನಿಯಂತ್ರಣದಲ್ಲಿರುತ್ತೆ. ಇನ್ನು ವಿಮಾನ ನಿಲ್ದಾಣಗಳ ಸಮೀಪದಲ್ಲೇ ಕೋಲ್ಡ್ ಸ್ಟೋರೇಜ್ ಮತ್ತು ಕಾರ್ಗೋ ಘಟಕಗಳ ಸೌಲಭ್ಯ ದೊರೆಯೋದ್ರಿಂದ ತೋಟಗಾರಿಕೆ ಮತ್ತು ಸಾವಯವ ಕೃಷಿ ಮಾಡುವ ರೈತರಿಗೆ ಇದು ಒಂದು ರೀತಿ ವರ ಆಗಿದೆ. ಇಲ್ಲಿಯವರೆಗೆ ಯೋಜನೆಯಿಂದಾದ ಪ್ರಯೋಜನ ಮತ್ತು ಫಲಾನುಭವಿಗಳ ಲೆಕ್ಕಾಚಾರವನ್ನ ನೋಡೋದಾದ್ರೆ ಯೋಜನೆ ಜಾರಿಯಾದಾಗಿನಿಂದ ಕೃಷಿ ರಂಗದಲ್ಲಿ ಅಭೂತಪೂರ್ವವಾದ ಪ್ರಗತಿ ಕಂಡುಬಂದಿದೆ. ಪ್ರಾರಂಭದಲ್ಲಿ 53 ಏರ್ಪೋರ್ಟ್ಗಳನ್ನ ಒಳಗೊಂಡಿದ್ದ ಈ ಯೋಜನೆ ಪ್ರಸ್ತುತ ದೇಶಾದ್ಯಂತ 58ಕ್ಕೂ ಹೆಚ್ಚು ಪ್ರಮುಖ ಏರ್ಪೋರ್ಟ್ಗಳಿಗೆ ವಿಸ್ತರಣೆಯಾಗಿದೆ. ಇವುಗಳಲ್ಲಿ 25 ವಿಮಾನ ನಿಲ್ದಾಣಗಳು ಈಶಾನ್ಯ, ಗುಡ್ಡಗಾಡು ಮತ್ತು ಗಿರಿಜನ ಪ್ರದೇಶಗಳನ್ನ ಕೇಂದ್ರೀಕರಿಸಿದೆ. ಉಳಿದ 33 ವಿಮಾನ ನಿಲ್ದಾಣಗಳು ದೇಶದ ಇತರ ಭಾಗಗಳನ್ನ ಬೆಸಿತಾ ಇದ್ದಾವೆ. ಈ ಯೋಜನೆಯಡಿ ವಿಮಾನಯಾನ ಸಂಸ್ಥೆಗಳು 1,00,000 ಮೆಟ್ರಿಕ್ ಟನ್ಗೂ ಹೆಚ್ಚಿನ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳನ್ನ ಅತ್ಯಂತ ಯಶಸ್ವಿಯಾಗಿ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಸಾಗಣೆ ಮಾಡಿವೆ. ಇದರಿಂದಾಗಿ ಲಕ್ಷಾಂತರ ರೈತರು ಮತ್ತು 100 ರೈತ ಉತ್ಪಾದಕ ಸಂಸ್ಥೆಗಳು ನೇರ ಲಾಭವನ್ನ ಪಡ್ಕೊಂಡಿದ್ದಾರೆ. ಇನ್ನು ವಿಶೇಷವಾದ ಯಶಸ್ಸಿನ ಉದಾಹರಣೆಗಳನ್ನ ನೋಡೋದಾದ್ರೆ ಈಶಾನ್ಯ ಭಾರತದ ಅಸ್ಸಾಂ ಮತ್ತು ಗುವಾಹಟಿಯಿಂದ ಕಿಂಗ್ ಚಿಲ್ಲಿ, ಬರ್ಮೀಸ್ ದ್ರಾಕ್ಷಿ ಹಾಗೂ ಅಸ್ಸಾಂ ನಿಂಬೆಹಣ್ಣುಗಳನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಸಾಗಾಟ ಮಾಡಲಾಗಿದೆ. ತ್ರಿಪುರಾದಿಂದ ಪಲಸಿನ ಹಣ್ಣು, ಬಿಹಾರದ ದರ್ಭಾಂಗದಿಂದ ಪ್ರಸಿದ್ಧ ಲಿಚಿ ಹಣ್ಣುಗಳು, ಕಾಶ್ಮೀರದ ಚೆರ್ರಿ, ವಾರಾಣಸಿ ಮತ್ತು ಲಖನೌನಿಂದ ಮಾವಿನ ಹಣ್ಣುಗಳನ್ನ ಹಾಗೂ ಸಿಕ್ಕಿಂನಿಂದ ಸಾವಯವ ಉತ್ಪನ್ನಗಳು ವಿಮಾನ ಸಾರಿಗೆಯ ಮೂಲಕ ಯಶಸ್ವಿಯಾಗಿ ರಫ್ತಾಗಿವೆ. ಅದೇ ರೀತಿ ಚೆನ್ನೈ, ವಿಶಾಖಪಟ್ಟಣಂ ಮತ್ತು ಕೋಲ್ಕತ್ತಾದಿಂದ ಸೀಫುಡ್ ಅಂದ್ರೆ ಸಮುದ್ರ ಆಹಾರಗಳನ್ನ ಪೂರ್ವ ಏಷ್ಯಾ ದೇಶಗಳಿಗೆ ತಲುಪಿಸಲಾಗಿದೆ. ಈ ಎಲ್ಲ ಯಶಸ್ವಿ ಉದಾಹರಣೆಗಳು ದೇಶದ ರೈತರ ಆರ್ಥಿಕ ಸ್ಥಿತಿಯನ್ನ ಗಣನೀಯವಾಗಿ ಹೆಚ್ಚಳ ಮಾಡಿದವೆ. ಈ ಯೋಜನೆಯಡಿ ಸೌಲಭ್ಯ ಪಡೆಯಲು ದೇಶದ ಸಣ್ಣ ಮತ್ತು ಅತಿಸಣ್ಣ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಕೃಷಿ ಆಧಾರಿತ ಉದ್ಯಮಿಗಳು, ರಫ್ತುದಾರರು ಮತ್ತು ಕೃಷಿ ಭಾಗಿದಾರರು ಅರ್ಹರಾಗಿರ್ತಾರೆ. ರೈತರು ವೈಯಕ್ತಿಕವಾಗಿ ಅಥವಾ ತಮ್ಮ ರೈತ ಸಂಘಟನೆಗಳ ಮೂಲಕ ಈ ಯೋಜನೆಯ ಸೌಲಭ್ಯವನ್ನ ಪಡ್ಕೊಳ್ಬಹುದು. ಅರ್ಜಿ ಸಲ್ಲಿಸುವ ಮತ್ತು ಯೋಜನೆಗಳಲ್ಲಿ ಭಾಗವಹಿಸುವಂತಹ ವಿಧಾನ ಅತ್ಯಂತ ಸರಳವಾಗಿದೆ. ಕೃಷಿ ಉಡಾನ್ ಯೋಜನೆಯ ಸೌಲಭ್ಯ ಪಡೆಯಲು ರೈತರು ಡಿಜಿಟಲ್ ಪ್ಲಾಟ್ಫಾರ್ಮ್ ಆದ ಇ ಕುಶಲ್ ಅಥವಾ ಇ ನಾಮ್ ಅಂದ್ರೆ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಪೋರ್ಟಲ್ ನಲ್ಲಿ ನೋಂದಾಯಿಸಿಕೊಳ್ಬಹುದು. ಆಧಾರ್ ಕಾರ್ಡ್, ರೈತರ ಗುರುತಿನ ಚೀಟಿ, ಜಮೀನಿನ ವಿವರ ಅಥವಾ ಎಫ್ಇಒ ನೋಂದಣಿ ಪತ್ರವನ್ನ ಹಾಗೂ ಬ್ಯಾಂಕ್ ಖಾತೆ ವಿವರಗಳನ್ನ ಈ ಪೋರ್ಟಲ್ನಲ್ಲಿ ದಾಖಲಿಸಬೇಕು. ನಂತರ ರೈತರು ತಮ್ಮ ಸಮೀಪದ ಕೃಷಿ ಉಡಾನ್

0: ಇರುವಂತಹ ಏರ್ಪೋರ್ಟ್ನ ಕಾರ್ಗೋ ಅಥವಾ ಸಾಗಣೆ ಏಜೆನ್ಸಿಗಳನ್ನ ಸಂಪರ್ಕ ಮಾಡಿ ತಮ್ಮ ಸರಕಿನ ವಿವರ ಮತ್ತು ತಾವು ಎಲ್ಲಿಗೆ ಸರಕನ್ನ ಕಳಿಸಬೇಕು ಅನ್ನುವಂತಹ ವಿಚಾರವನ್ನ ಅವರಿಗೆ ತಿಳಿಸಿ ಕಾಯ್ದಿರಿಸಬೇಕು. ಒಟ್ಟಾರೆಯಾಗಿ ಪಿಎಂ ಕೃಷಿ ಉಡಾನ್ ಯೋಜನೆ ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ತಂದಿದೆ. ಕೃಷಿ ಮತ್ತು ವಿಮಾನಯಾನ ರಂಗಗಳ ಸಂಯೋಜನೆಯಿಂದಾಗಿ ದೇಶದ ಮೂಲೆ ಮೂಲೆಯ ರೈತನಿಗೂ ಜಾಗತಿಕ ಮಾರುಕಟ್ಟೆಯ ಬಾಗಿಲು ತೆರೆದುಕೊಂಡಿದೆ. ಕೃಷಿ ಉತ್ಪನ್ನಗಳು ಹಾಳಾಗುವುದನ್ನ ತಡೆಗಟ್ಟಿ ಸಾಗಾಣಿಕೆಯನ್ನ ವೇಗಗೊಳಿಸಿ ರೈತರಿಗೆ ಸೂಕ್ತ ಬೆಲೆ ದೊರಕಿಸಿಕೊಡುವಲ್ಲಿ ಯೋಜನೆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಭಾರತದ ಕೃಷಿ ಆರ್ಥಿಕತೆಯನ್ನ ಬಲಿಷ್ಠ ಪಡಿಸಲು ಮತ್ತು ರೈತರ ಜೀವನ ಮಟ್ಟವನ್ನ ಸುಧಾರಿಸಲು ಕೃಷಿ ಉಡಾನ್ ಯೋಜನೆ ಒಂದು ಪ್ರಬಲ ಹೆಜ್ಜೆಯಾಗಿದೆ. ಅತ್ಯಂತ ಕುಗ್ರಾಮಗಳಲ್ಲಿ ಅಥವಾ ಬೆಟ್ಟದಂತಹ ತೀರ ದೂರದ ಪ್ರದೇಶಗಳಲ್ಲಿ ಕೃಷಿಯನ್ನ ಮಾಡಿಕೊಂಡಿರುವಂತಹ ರೈತರು ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡು ಅದರ ಸದುಪಯೋಗವನ್ನ ಪಡ್ಕೊಂಡ್ರೆ ಗ್ರಾಮೀಣ ಪ್ರದೇಶದ ಆರ್ಥಿಕತೆ ವೃದ್ಧಿಯಾಗೋದರ ಜೊತೆಗೆ ನಮ್ಮ ಹಳ್ಳಿಗಳಲ್ಲಿರುವಂತಹ ಗ್ರಾಮೀಣ ಪ್ರದೇಶದಲ್ಲೇ ಬದುಕು ದೂಡ್ತಾ ಇರುವಂತಹ ರೈತರು ವಿದೇಶಿ ಮಾರುಕಟ್ಟೆಗಳಿಗೂ ತಮ್ಮ ಸರಕನ್ನ ಕಳಿಸಬಹುದು. ಆ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿ ಆರ್ಥಿಕವಾಗಿ ಅವರು ಬಲಿಷ್ಠರಾಗಬಹುದು. ಈ ಮೂಲಕ ದೇಶದ ಒಟ್ಟಾರೆ ಆರ್ಥಿಕತೆಗೆ, ದೇಶದ ಕೃಷಿ ವ್ಯವಸ್ಥೆಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೆಚ್ಚಿನ ರೈತರು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳುವಂಗೆ ಆಗ್ಬೇಕು. ನಮಸ್ಕಾರ.
1: ಇದುವರೆಗೆ ಕೇಳಿದಿರಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕೃಷಿ ಉಡಾನ್ ಯೋಜನೆ. ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸರ್ಜಿಕಲ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ ಮೂಲಕ ಭಯೋತ್ಪಾದಕರಿಗೆ ಭಾರತ ಸೂಕ್ತ ಸಂದೇಶ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಮಾದಕ ವ್ಯಸನಗಳಿಂದ ದೂರವಿರುವಂತೆ ದೇಶದ ಯುವಜನತೆಗೆ ಪ್ರಧಾನಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನಕ್ಕೆ ರಷ್ಯಾ ಬೆಂಬಲ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ವೆಸ್ಟ್ಇಂಡೀಸ್ ಹಣಾಹಣಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಮನ್ ಕಿ ಬಾತ್ನ 138ನೇ ಆವೃತ್ತಿಯ ಮೂಲಕ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ಗೆ 10 ವರ್ಷಗಳಾಗಿದ್ದು 2016 ಸೆಪ್ಟೆಂಬರ್ 28-29ರಂದು ಭಾರತೀಯ ಸೇನೆಯು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತೀಯ ಧೀರ ಸೈನಿಕರು ಭಯೋತ್ಪಾದನೆ ವಿರುದ್ದ ಕ್ರಮ ಕೈಗೊಂಡ ರೀತಿ ನೋಡಿ ಇಡೀ ಜಗತ್ತು ಆಶ್ಚರ್ಯಚಕಿತಗೊಂಡಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರ್ವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ ಎಂದರು. ಭಾರತವನ್ನು ದೀರ್ಘಕಾಲದಿಂದಲೂ ಭಯೋತ್ಪಾದಕ ದಾಳಿಗಳು ತೀವ್ರವಾಗಿ ಕಾಡಿವೆ. ಒಂದು ಕಾಲದಲ್ಲಿ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ನಡೆಯುವುದು ಸಾಮಾನ್ಯ ಎಂಬಂತಾಗಿತ್ತು. 2008 ಸೆಪ್ಟೆಂಬರ್ 13ರಂದು ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟದಲ್ಲಿ ಅನೇಕ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದರು. ಇದಾದ ಕೆಲವೇ ವಾರಗಳ ಬಳಿಕ ಮುಂಬೈನಲ್ಲಿ 26-11 ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು ಎಂದು ಅವರು ಹೇಳಿದರು. ಹಿಂದೆಯೂ ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಲೇ ಇದ್ದವು. ಆದರೆ ಈ ಬೇಡಿಕೆಗಳತ್ತ ಅಷ್ಟಾಗಿ ಗಮನಹರಿಸಲಾಗುತ್ತಿರಲಿಲ್ಲ. ಕಾಲ ಕಳೆದಂತೆ ಪರಿಸ್ಥಿತಿ ತಣ್ಣಗಾಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯಲಾಗುತ್ತಿತ್ತು. ಆದರೆ ಇಂದು ಭಾರತ ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು.
1: बीते एक दशक में बालाकोट की एयर स्ट्राइक से लेकर ऑपरेशन सिंदूर तक भारत ने बार बार ये स्पष्ट संदेश दिया है कि अगर आतंकवादी भारत पर आंख उठाएंगे

0: तो उसका करारा जवाब दिया जाएगा। आतंकवादी हमलों ने भारत को लंबे समय तक चोट पहुंचाई है। पहले भी हर आतंकी हमले के बाद पाकिस्तान पर कार्रवाई की मांग होती थी। अब आज का भारत आतंकवाद के खिलाफ जीरो टॉलरेंस पॉलिसी लेकर चल रहा है।
1: ಇನ್ನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಇದೆ. ಬಾಪೂಜಿ ಅವರು ಜೀವನದ ಹಲವು ಮೌಲ್ಯಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಅವುಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದೆ. ಮಧ್ಯಪ್ರದೇಶದಲ್ಲಿ ಕೆಲವು ಯುವಕರು ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಸಣ್ಣ ಪ್ರಯತ್ನಕ್ಕೆ ಇಡೀ ಸಮಾಜವೇ ಕೈಜೋಡಿಸುತ್ತಿದೆ. ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಯುವಕರು ಹಳೆಯ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ಪ್ರಾಚೀನ ಪರಂಪರೆಯ ತಾಣಗಳನ್ನು ಮತ್ತೆ ಸಂರಕ್ಷಿಸಿ ಸುಂದರಗೊಳಿಸುವ ಕೆಲಸವೂ ಆಗುತ್ತಿದೆ ಎಂದು ಅವರು ವಿವರಿಸಿದರು. ಮುಂಬೈನಲ್ಲಿ ಕೆಲವು ಯುವಕರು ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಪ್ರತಿ ವಾರ ಒಂದಲ್ಲ ಒಂದು ಕಡಲ ತೀರದಲ್ಲಿ ನೂರಾರು ಯುವ ಸ್ನೇಹಿತರು ಒಗ್ಗೂಡಿ ಸ್ವಚ್ಛತೆಯ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಯುವಕರು ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವಂತೆ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯುವ ವಿದ್ಯಾರ್ಥಿಗಳು ಸ್ಥಳೀಯ ಜನರೊಂದಿಗೆ ಬೆರೆತು ಪ್ರವಾಸಿ ತಾಣಗಳು ಹಾಗೂ ಮಾರುಕಟ್ಟೆ ಪ್ರದೇಶಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಾಪೂಜಿ ಅವರಿಗೆ ನಾವು ಸಲ್ಲಿಸಬಹುದಾದ ಅತ್ಯಂತ ಸುಂದರ ಶ್ರದ್ಧಾಂಜಲಿಯೂ ಸ್ವಚ್ಛತೆಯೇ ಆಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ಮಾದಕ ಪದಾರ್ಥಗಳ ವಿರುದ್ಧ ಒಂದು ಮಹತ್ವದ ಸಂಕಲ್ಪ ಕೈಗೊಂಡಿದ್ದಾರೆ. ನಶೆ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ ಯುವಜನತೆ ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ತೊಟ್ಟಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನು ಹೊತ್ತಿದ್ದಾರೆ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್, ಎನ್ಎಸ್ಎಸ್ ಸ್ವಯಂ ಸೇವಕರು, ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಹಾಗೂ ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೈಜೋಡಿಸಿವೆ ಎಂದು ಅವರು ತಿಳಿಸಿದರು. ಸೆಪ್ಟೆಂಬರ್ ತಿಂಗಳನ್ನು ಅಪೌಷ್ಟಿಕತೆಯ ವಿರುದ್ಧದ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಪೋಷಣ್ ಮಾಸದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಮತ್ತು ಸಂಸ್ಥೆಗಳು ಈ ಮಹತ್ವದ ಕಾರ್ಯಕ್ಕಾಗಿ ಒಂದುಗೂಡುತ್ತವೆ. ಅಪೌಷ್ಟಿಕತೆಯನ್ನು ಎದುರಿಸುವುದಕ್ಕಾಗಿ ಈ ವರ್ಷ ಅನೇಕ ಪ್ರಶಂಸನೀಯ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಛತ್ತೀಸ್ಗಢದಲ್ಲಿ ಪ್ರತಿ ಮನೆಯಲ್ಲಿ ನುಗ್ಗೆ, ಮನೆ ಮನೆಯಲ್ಲೂ ನುಗ್ಗೆ ಎಂಬ ಹೆಸರಿನ ಅಭಿಯಾನ ಆರಂಭಿಸಲಾಗಿದೆ. ಇದರಲ್ಲಿ ಜನರಿಗೆ ಪೌಷ್ಟಿಕಾಂಶಯುಕ್ತ ನುಗ್ಗೆ ಸೊಪ್ಪನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಪ್ರಧಾನಿ ವಿವರಿಸಿದರು. ಗುಜರಾತ್ನಲ್ಲಿ ಕೂಡ ಸಿರಿಧಾನ್ಯಗಳಿಂದ ತಯಾರಿಸಲಾದ ವ್ಯಂಜನಗಳ ಸ್ಪರ್ಧೆ ಆರಂಭಿಸಲಾಗಿದೆ. ಈ ಉಪಕ್ರಮದ ಮೂಲಕ ಕಡಿಮೆ ಬೆಲೆಯ ಮತ್ತು ಪೌಷ್ಟಿಕವಾದ ಸ್ಥಳೀಯ ಆಹಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಬಿತ್ತರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಿಎಸ್ಟಿ ಒಂದು ರಾಷ್ಟ್ರ ಒಂದು ತೆರಿಗೆ ಕುರಿತ ಒಂದು ನೋಟ ಇಲ್ಲಿದೆ. ಇಡೀ ರಾಷ್ಟಕ್ಕೆ ಏಕರೂಪದ ತೆರಿಗೆ ವಿಧಿಸುವ ಬಗ್ಗೆ ಈ ಹಿಂದೆ 17 ವರ್ಷಗಳಿಂದ ಚರ್ಚಿಸಲಾಗುತ್ತಿತ್ತು ಮತ್ತು ಈ ನಿಟ್ಟಿನಲ್ಲಿ ಕಾನೂನು ಜಾರಿಯಾಗಿರಲಿಲ್ಲ. ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ನಂತರ ಮತ್ತೆ ಆಗಮನದ ಸಮಯದಲ್ಲಿ ಹಾಗೂ ಪುನಃ ತೆರಿಗೆಯ ಮೇಲೆಯೇ ತೆರಿಗೆ ವಿಧಿಸಲಾಗುತ್ತಿತ್ತು. ಇದರಿಂದಾಗಿ 3 ರಾಜ್ಯಗಳನ್ನು ದಾಟುವ ಉತ್ಪನ್ನದ ಬೆಲೆ ಗಗನಕ್ಕೇರುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ತೆರವುಗೊಳಿಸಿತು. ನಂತರ ಪ್ರತಿ ರಾಜ್ಯಕ್ಕೂ ವಾರ್ಷಿಕ ಆದಾಯದ ಬೆಳವಣಿಗೆಯ ದರ ಖಾತರಿಪಡಿಸಿತು. ಆ ಖಾತರಿಯು ಜಿಎಸ್ಟಿಯನ್ನು ದೀರ್ಘಕಾಲದಿಂದ ವಿರೋಧಿಸುತ್ತಿದ್ದ ಉತ್ಪಾದನಾ ರಾಜ್ಯಗಳ ವಿಶ್ವಾಸ ಗೆದ್ದಿತು. 2017ರ ಜುಲೈನಲ್ಲಿ ಜಿಎಸ್ಟಿ ಜಾರಿಗೆ ಬಂದಿತು. ಇದರಿಂದಾಗಿ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬಂದಿತು. ತೆರಿಗೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲಾಯಿತು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನವನ್ನು ರಷ್ಯಾ ವಿದೇಶಾಂಗ

0: ಸಚಿವ ಸೆರ್ಗೇ ಲಾವ್ರೋವ್ ಬಲವಾಗಿ ಬೆಂಬಲಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕದ ಪ್ರಾತಿನಿಧ್ಯವನ್ನು ವಿಸ್ತರಿಸುವ ಪರವಾಗಿ ರಷ್ಯಾ ಇದೆ. ಅಲ್ಲದೆ ಶಾಶ್ವತ ಸ್ಥಾನಕ್ಕಾಗಿ ಭಾರತ ಮತ್ತು ಬ್ರೆಜಿಲ್ನ ಉಮೇದುವಾರಿಕೆಯನ್ನು ರಷ್ಯಾ ಬೆಂಬಲಿಸುತ್ತದೆ ಎಂದು ತಿಳಿಸಿದರು. ಜಾಗತಿಕ ದಕ್ಷಿಣ ದೇಶಗಳಿಗೆ ಹೆಚ್ಚಿನ ಸ್ಥಾನಗಳನ್ನು ನೀಡುವಂತೆ ಪ್ರತಿಪಾದಿಸಿದ ಅವರು, ಭಾರತ ಮತ್ತು ಬ್ರೆಜಿಲ್ಗೆ ದೃಢವಾದ ಬೆಂಬಲ ವ್ಯಕ್ತಪಡಿಸಿದರು. ಪಾಶ್ಚಿಮಾತ್ಯ ದೇಶಗಳಿಗೆ ವಿಶೇಷವಾಗಿ ಜರ್ಮನಿ ಮತ್ತು ಜಪಾನ್ಗೆ ಭದ್ರತಾ ಮಂಡಳಿಯ ಸುಧಾರಣೆಯ ಭಾಗವಾಗಿ ಯಾವುದೇ ಹೆಚ್ಚುವರಿ ಸ್ಥಾನಗಳನ್ನು ನೀಡಬಾರದು ಎಂದು ಇದೇ ವೇಳೆ ಸೆರ್ಗೇ ಲಾವ್ರೋವ್ ಒತ್ತಾಯಿಸಿದರು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಒಟ್ಟು 15 ಸದಸ್ಯರನ್ನು ಹೊಂದಿದೆ. ಇದರಲ್ಲಿ ವೀಟೋ ಅಧಿಕಾರ ಹೊಂದಿರುವ 5 ಖಾಯಂ ರಾಷ್ಟಗಳಾದ ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್ ಮತ್ತು ಅಮೆರಿಕ ಹಾಗೂ 2 ವರ್ಷಗಳ ಅವಧಿಗೆ ಆಯ್ಕೆಯಾಗುವ 10 ತಾತ್ಕಾಲಿಕ ಸದಸ್ಯ ರಾಷ್ಟಗಳು ಸೇರಿವೆ. ಭಾರತ ಮತ್ತು ವೆಸ್ಟ್ಇಂಡೀಸ್ ನಡುವಿನ 3 ಪಂದ್ಯಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಇಂದು ತಿರುವನಂತಪುರದ ಗ್ರೀನ್ಫೀಲ್ಡ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. 2 ತಿಂಗಳ ವಿರಾಮದ ನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಭಾರತದ ಏಕದಿನ ತಂಡಕ್ಕೆ ಮರಳಿದ್ದಾರೆ. ಈ ಏಕದಿನ ಸರಣಿಯಲ್ಲಿ ಶುಭಮನ್ ಗಿಲ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು, ವೆಸ್ಟ್ಇಂಡೀಸ್ ತಂಡವನ್ನು ಶಾಯ್ ಹೋಪ್ ಮುನ್ನಡೆಸಲಿದ್ದಾರೆ. 2ನೇ ಏಕದಿನ ಪಂದ್ಯ ಇದೇ 30ರಂದು ಗುವಾಹಟಿಯಲ್ಲಿ ನಡೆಯಲಿದ್ದು, ನಂತರ 3ನೇ ಏಕದಿನ ಪಂದ್ಯ ಅಕ್ಟೋಬರ್ 3ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ನಂತರ 5 ಟಿ20 ಅಂತಾರಾಷ್ಟೀಯ ಪಂದ್ಯಗಳು ನಡೆಯಲಿವೆ. ಟಿ20 ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ತಂಡವನ್ನು ಮುನ್ನಡೆಸಲಿದ್ದಾರೆ. ಜಪಾನ್ ಐಚಿ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಪುರುಷರ 80 ಕೆಜಿ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಅಂಕುಶ್ ಪಂಗಲ್ ತಜಕಿಸ್ತಾನದ ನೆಕ್ರೋಜ್ ಸಲಿಮೋವ್ ಅವರನ್ನು 5-0 ಅಂತರದಿಂದ ಪರಾಭವಗೊಳಿಸಿದ್ದಾರೆ. ಈ ಮೂಲಕ ಬಾಕ್ಸಿಂಗ್ನಲ್ಲಿ ಭಾರತಕ್ಕೆ ಮೊದಲ ಪದಕವನ್ನು ಖಚಿತಪಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಜಿಕಲ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ ಮೂಲಕ ಭಯೋತ್ಪಾದಕರಿಗೆ ಭಾರತ ಸೂಕ್ತ ಸಂದೇಶ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಮಾದಕ ವ್ಯಸನಗಳಿಂದ ದೂರವಿರುವಂತೆ ದೇಶದ ಯುವಜನತೆಗೆ ಪ್ರಧಾನಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನಕ್ಕೆ ರಷ್ಯಾ ಬೆಂಬಲ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ವೆಸ್ಟ್ಇಂಡೀಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇದೊಂದು ನಿಧನ ಸುದ್ದಿ. ಪಾಲಿಬೆಟ್ಟ ಮೇಕೂರು ಕಾರಳಾನ ಮಾಚಿಮಂಡ ಎನ್ ಜಿಮ್ಮಿ ಮೊಣ್ಣಪ್ಪ ಎಂಗ ಇಂದು ಪೊಲಕ ಮರಣಪಟ್ಟಿತ್ತು. ಎಳುವದ ಬಯತ್ರ ಮಾಚಿಮಂಡ ಎನ್ ಜಿಮ್ಮಿ ಮೊಣ್ಣಪ್ಪ ಎಂಗಡ ಆಕಿರಿ ಕಾರ್ಯ ಇಂದೇ 26 ಗಂಟೆಗೆ ಪಾಲಿಬೆಟ್ಟ ಮೇಕೂರು ಗ್ರಾಮದಲ್ಲಿ ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ.

ಚಿತ್ರರಂಜನೆಗೆ ಸ್ವಾಗತ. ಕೇಳುಗರೆ, ಕನ್ನಡ ಚಿತ್ರರಂಗದ ಅತ್ಯುತ್ತಮ ನಟರಲ್ಲಿ ಒಬ್ಬರಾಗಿರುವ ಅನಂತನಾಗ್ ಅವರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಅದು ನಿರ್ದೇಶಕ ನಂಜರಾಜ ಅರಸ್ ಅವರ ಸಂಕಲ್ಪ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಚಿತ್ರದಲ್ಲಿ ಅನಂತನಾಗ್ ಅವರಿಗೆ ಮನಃಶಾಸ್ತ್ರಜ್ಞ ಡಾಕ್ಟರ್ ಪಾತ್ರ. ನನ್ನ ಕಣ್ಣಲ್ಲೇ ಕಣ್ಣಿಟ್ಟು ನೋಡು, ಈಗ ನೀನು ನಾನು ಹೇಳಿದಾಗೆ ಕೇಳ್ತೀಯ ಅಂತ ವಶೀಕರಣ ಮಾಡೋ ಪಾತ್ರ. ಒಂದು ನಗುವಿಗೆ ಬರೋಬ್ಬರಿ 20 ರೀಟೇಕ್ ತಗೊಂಡ ಅನಂತನಾಗ್ ಅವರು ನಿರ್ದೇಶಕರ ಕೆಂಗಣ್ಣಿಗೆ ಗುರಿಯಾದರಂತೆ. ಅಂದಿನ ಅನಂತನಾಗ್ ಮುಂದೆ ಅಳು ಹುರಿದಂತೆ ಮಾತಾಡುವ ಮಾರುದ್ದ ಡೈಲಾಗ್ ಅನ್ನ ನಿಮಿಷದಲ್ಲೇ ಟಕಟಕ ಅಂತ ಹೇಳಬಲ್ಲ ಒಬ್ಬ ಅಪರೂಪದ ನಟನಾಗಿ ಬೆಳೆದರು. ಪೋಷಕ ಪಾತ್ರಗಳಿಂದಲೂ ಸಿನಿಮಾ ಗೆಲ್ಲಿಸಬಲ್ಲ ಅಭಿನಯ ಚತುರ ಅಂತ ಕರೆಸಿಕೊಂಡರು. ಮೊದಲು ನಟಿಸಿದ ಈ ಚಿತ್ರವೇ ಅನಂತಪಾಲಿನ ಒಂದೇ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರ.

ಹೌದು, 1977ರಲ್ಲಿ ಬಯಲುದಾರಿ ಬಿಡುಗಡೆಯಾಯಿತು. ಕನ್ನಡ ಚಿತ್ರರಂಗದಲ್ಲೇ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಬಳಸಿದ ಚಿತ್ರ ಇದಾಗಿತ್ತು. ದೊರೈ ಭಗವಾನ್ ಅವರ ನಿರ್ದೇಶನ, ಅನಂತನಾಗ್ ಕಲ್ಪನಾ ಅಭಿನಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಮೋಡಿ ಚಿತ್ರದ ಗೆಲುವಿಗೆ ಕಾರಣವಾದವು.

ಅನಂತನಾಗ ಅವರ ಹುಟ್ಟೂರು ಉತ್ತರ ಕನ್ನಡ ಜಿಲ್ಲೆಯ ನಾಗರಕಟ್ಟೆ. ಹಾಗಾಗಿ ಅವರ ಹೆಸರು ಅನಂತ ನಾಗರಕಟ್ಟೆ ಎಂದಾಗಿತ್ತು. ಉನ್ನತ ಶಿಕ್ಷಣಕ್ಕಾಗಿ ಮುಂಬೈ ಸೇರಿದ ಅನಂತ್ ಆರಂಭದಲ್ಲಿ ಮರಾಠಿ ನಾಟಕಗಳಲ್ಲಿ ಪಾತ್ರ ನಿರ್ವಹಿಸಿದರು. ಖ್ಯಾತ ನಿರ್ದೇಶಕ ಶ್ಯಾಮ್ ಬೆನಗಲ್ ಅವರ ಹಿಂದಿ ಚಿತ್ರ ಅಂಕುರ್ನಲ್ಲಿ ನಟಿಸುವ ಅದೃಷ್ಟವೂ ಒಲಿದು ಬಂತು. ಸಂಕಲ್ಪ ಚಿತ್ರದ ಮೂಲಕ ಕನ್ನಡಕ್ಕೆ ಬಂದ ಅನಂತನಾಗ್

ನಂತರ ಹಂಸಗೀತೆಯಲ್ಲಿ ನಟಿಸಿ ಗಮನ ಸೆಳೆದರು. ಈ ಚಿತ್ರದಲ್ಲಿ ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡವರು ಲೋಕೇಶ್ ಅವರು. ಹಂಸಗೀತೆಯ ಬಹುತೇಕ ಹಾಡುಗಳನ್ನು ಹಾಡಿದವರು ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು. ಶಾಸ್ತ್ರೀಯ ಪ್ರಿಯರಿಗೆ ಹಂಸರಾಗದ ಸವಿಯನ್ನೇ ಅವರು ಉಣಿಸಿದರು. ಮುಂದೆ ಅನಂತ್ ಅವರ ಅನುರೂಪ, ಅನುಪಮ, ಕುದುರೆಮುಖ ಚಿತ್ರಗಳು ತೆರೆಗೆ ಬಂದವು. ನಟಿ ಲಕ್ಷ್ಮಿ ಜೊತೆಯ ಹಲವಾರು ಚಿತ್ರಗಳು ಅನಂತನಾಗ್ ಲಕ್ಷ್ಮಿ ಜೋಡಿಯ ಜನಪ್ರಿಯತೆಯನ್ನ ಸಾರಿದವು. ನಾನಿನ್ನ ಬಿಡಲಾರೆ, ಮುದುಡಿದ ತಾವರೆ ಅರಳಿತು, ಬೆಂಕಿಯ ಬಲೆ, ಇಬ್ಬನಿ ಕರಗಿತು, ಚಂದನದ ಗೊಂಬೆ ಮುಂತಾದವು ಈ ಜೋಡಿಯ ಯಶಸ್ವಿ ಚಿತ್ರಗಳು. ಚಂದನದ ಗೊಂಬೆ 1989 ತೆರೆ ಕಂಡಿತು. ತರಾಸು ಕಾದಂಬರಿ ಆಧಾರಿತ ಚಿತ್ರದಲ್ಲಿ ಅನಂತನಾಗ್ ಲಕ್ಷ್ಮಿ ಅವರದ್ದು ಮನಮಿಡಿಯುವಂತ ಅಭಿನಯ. ಚಿತ್ರದಲ್ಲಿ ಉತ್ತಮ ಹಾಡುಗಳು ಮೂಡಿಬಂದವು.

ಕಲಾತ್ಮಕ ಸಾಂಸಾರಿಕ ಚಿತ್ರಗಳಲ್ಲದೆ ಹಾಸ್ಯಪ್ರಧಾನ ಸಿನಿಮಾಗಳಲ್ಲೂ ಅನಂತನಾಗ್ ಅವರದ್ದು ನೈಜ ಅಭಿನಯ. ಮೂಲತಃ ಹಾಸ್ಯ ಪ್ರವೃತ್ತಿಯ ಅನಂತನಾಗ್ ಗಣೇಶ ಸರಣಿಯ ಚಿತ್ರಗಳಾದ

ಗೌರಿ ಗಣೇಶ, ಗಣೇಶ ಸುಬ್ರಹ್ಮಣ್ಯ, ಗಣೇಶನ ಮದುವೆ, ಅಲ್ಲದೆ ಹಾಸ್ಯರತ್ನ ರಾಮಕೃಷ್ಣ, ಉಂಡು ಹೋದ ಕೊಂಡು ಹೋದ ಮುಂತಾದ ಚಿತ್ರಗಳಲ್ಲಿ ನಟಿಸಿ ತಾನೊಬ್ಬ ಪರಿಪೂರ್ಣ ಕಲಾವಿದ ಎಂಬುದನ್ನು ಸಾಬೀತುಪಡಿಸಿದರು. ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ಬೆಳದಿಂಗಳ ಬಾಲೆ ಅನಂತ ಅಭಿನಯಕ್ಕೆ ಕನ್ನಡಿ ಹಿಡಿದ ಮತ್ತೊಂದು ಚಿತ್ರ. ನಾಯಕಿ ಪಾತ್ರ ಗೌಣವಾಗಿದ್ದ ಈ ಚಿತ್ರದಲ್ಲಿ ನಾಯಕನ ಪಾತ್ರ ಅತ್ಯಂತ ಸವಾಲಾಗಿತ್ತು. ಈ ಸವಾಲನ್ನ ಅಷ್ಟೇ ಸಲೀಸಾಗಿ ಸ್ವೀಕರಿಸಿ ಚಿತ್ರದ ಉದ್ದಕ್ಕೂ ಗೆದ್ದರು. ನಾರದ ವಿಜಯ ಚಿತ್ರದಲ್ಲಿ ಅನಂತನಾಗ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡ್ರು. ಭೂಲೋಕದಲ್ಲಿ ಸಂಚರಿಸಿ ಕಿತಾಪತಿ ಉಂಟುಮಾಡೋ ನಾರದನ ಪಾತ್ರವನ್ನ ಸಾಕ್ಷಾತ್ ನಾರದನೇ ಪ್ರತ್ಯಕ್ಷನಾದಂತೆ ನಿರ್ವಹಿಸಿ ವಿಜಯ ಕಂಡರು.

ನಾರದ ವಿಜಯದ ಯಶಸ್ಸಿನ ಬಳಿಕ ಮತ್ತೊಮ್ಮೆ ನಾರದನ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಪ್ರಹ್ಲಾದ ಚಿತ್ರದಲ್ಲೂ ಅನಂತನಾಗ ಕಾಣಿಸಿಕೊಂಡರು. ಹಿರಣ್ಯಕಶಿಪುವಿನ ಪಾತ್ರದಲ್ಲಿ ಡಾಕ್ಟರ್ ರಾಜ್ ಅಬ್ಬರಿಸಿದರೆ ಬಾಲಕ ಪ್ರಹ್ಲಾದನ ಪಾತ್ರದಲ್ಲಿ ಅಂದಿನ ಮಾಸ್ಟರ್ ಲೋಹಿತ್ ಆಗಿದ್ದ ಇಂದಿನ ಪುನೀತ್ ರಾಜ್ಕುಮಾರ್ ಅವರು ನಟಿಸಿ ಭಕ್ತಿಯನ್ನ ಮೆರೆದರು. ಮತ್ತೆ ಹಾಡಿದು ಕೋಗಿಲೆ ಮತ್ತೊಂದು ಯಶಸ್ವಿ ಚಿತ್ರ. ವಿಷ್ಣುವರ್ಧನ್ ಅನಂತನಾಗ್ ಜೊತೆಯಾಗಿ ಈ ಕೋಗಿಲೆಯನ್ನ ಹಾಡಿಸಿದರು. ಮಾತು ತಪ್ಪದ ಮಗ ಸಿನಿಮಾದಲ್ಲಿ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರೊಂದಿಗೂ ಅನಂತನಾಗ್ ಅವರು ನಟಿಸಿದರು. ಮಿಂಚಿನ ಓಟ 1981 ತೆರೆ ಕಂಡ ಚಿತ್ರ. ಅನಂತ್ ಅವರ ತಮ್ಮ ಶಂಕರ್ ನಾಗ್ಪಾಲಿಗೆ ಇದು ಮೊತ್ತ ಮೊದಲ ನಿರ್ದೇಶನದ ಚಿತ್ರವೂ ಹೌದು. ಚಿತ್ರದಲ್ಲಿ ಶಂಕರ್ ನಾಗ್ ಜೊತೆಯಾಗಿ ಅನಂತನಾಗ್ ಅವರು ಅಭಿನಯಿಸಿದರು. ಅನಂತನಾಗ್ ಶಂಕರ್ ನಾಗ್ ಅಭಿನಯದ ನೋಡಿ ಸ್ವಾಮಿ ನಾವಿರೋದು ಹೀಗೆ ಕೂಡ ಯಶಸ್ಸು ಗಳಿಸಿತು. 1983 ತೆರೆಗೆ ಬಂದ ಅನಂತ್ ಅವರ ಚಿತ್ರ ಪಣಿಯಮ್ಮ ಮೂಲಕ ಮುಖ್ಯಮಂತ್ರಿ ಚಂದ್ರು ಅವರು ಬೆಳ್ಳಿ ತೆರೆಗೆ ಬಂದರು. ಅರುಣರಾಗ ಅನಂತನಾಗ್ ಗೀತಾ ಅಭಿನಯದಲ್ಲಿ ತೆರೆ ಕಂಡ ಮತ್ತೊಂದು

ವಯಸ್ಸಾದಂತೆ ನಾಯಕ ಪಾತ್ರಗಳಿಗೆ ವಿದಾಯ ಹೇಳಿದ ಅನಂತನಾಗ್ ಅವರು ಬಳಿಕ ಪೋಷಕ ಪಾತ್ರಗಳಲ್ಲೂ ಮಿಂಚತೊಡಗಿದರು. 2006ರಲ್ಲಿ ಮುಂಗಾರು ಮಳೆಯ ಭರ್ಜರಿ ಗೆಲುವಿನ ನಂತರ ಅರಮನೆ, ಪಂಚರಂಗಿಯಲ್ಲಿ, ಹಾಗೆಯೇ ದಿನೇಶ್ ಬಾಬು ನಿರ್ದೇಶನದ 2ನೇ ಮದುವೆ ಚಿತ್ರದಲ್ಲೂ ಸುಹಾಸಿನಿ ಜೊತೆ ಪ್ರಮುಖ ಪಾತ್ರದಲ್ಲಿ ಬಣ್ಣ ಹಚ್ಚಿ ಚಿತ್ರದ ಯಶಸ್ಸಿಗೆ ಪಾಲುಗಾರರಾದರು. ಹೀಗೆ ಅಂದು ಇಂದು ಎಲ್ಲಾ ಕಾಲಕ್ಕೂ ಸಂದ ನಟ ಅನಂತನಾಗ್. ಅನಂತನಾಗ್ ಚಿತ್ರದ ಟೈಟಲ್ಗಳೇ ಸ್ವಾರಸ್ಯಕರವಾದುದು. ರೋಲ್ ಕಾಲ್ ರಾಮಕೃಷ್ಣ, ಚಾಲೆಂಜ್ ಗೋಪಾಲಕೃಷ್ಣ, ಗೋಲ್ಮಾಲ್ ರಾಧಾಕೃಷ್ಣ ಮುಂತಾದ ಚಿತ್ರಗಳು ಅನಂತ್ ಅಭಿನಯದ ಇನ್ನಷ್ಟು ಹಾಸ್ಯ ಚಿತ್ರಗಳು.

ಅನಂತನಾಗ ಅವರ ಚಿತ್ರಗಳ ಬಗ್ಗೆ ಚಿತ್ರ ಭಾಷೆಯಲ್ಲಿ ಹೇಳೋದಾದ್ರೆ, ಪರಮೇಶಿ ಪ್ರೇಮ ಪ್ರಸಂಗದಲ್ಲಿ ಸಿಲುಕಿ ಹೆಂಡತಿ ಬೇಕು ಹೆಂಡತಿ ಅಂತ ಗಾಯತ್ರಿ ಮದುವೆ ಮಾಡಿಕೊಂಡು ಇದು ಜನ್ಮ ಜನ್ಮದ ಅನುಬಂಧ ಅಂದ್ರು. ಸುಖ ಸಂಸಾರಕ್ಕೆ 12 ಸೂತ್ರಗಳು ಅನ್ನೋ ಪ್ರೇಮಾಯಣ ಬರೆದು ಮತ್ತೆ ಹಾಡಿತು ಕೋಗಿಲೆ ಎಂಬಂತೆ ಬೆಳದಿಂಗಳ ಬಾಲೆಯನ್ನ 2ನೇ ಮದುವೆ ಮಾಡಿಕೊಂಡು ಹೆಂಡತಿಗೇಳ್ಬೇಡಿ ಅಂದ್ರು. ಹೊಸ ಮನೆ ಅಳಿಯನಾಗಿ ಮಕ್ಕಳಿರಲವ್ವ ಮನೆ ತುಂಬ ಎಂಬ ಒಂದು ಸಿನಿಮಾ ಕಥೆ ಮಾಡಲು ಹೋಗಿ ಯಾರಿಗೆ ಸಾಲುತ್ತೆ ಸಂಬಳ ಅಂತ ಕೇಳಿದ್ರು. ಆದ್ರೂ ನಾನೇನು ಮಾಡ್ಲಿಲ್ಲ, ಯಾರಿಗೂ ಹೇಳ್ಬೇಡಿ ಅಂತ ಮತ್ತೊಂದು ಮದುವೆನ, ಅದು ಬೆಂಕಿಯ ಬಲೆ ಅಂದ್ರು. ಹೀಗೆ ಸಂಕಲ್ಪ ಚಿತ್ರದಿಂದ ಇತ್ತೀಚಿನ 2ನೇ ಮದುವೆಯವರೆಗೆ ಸುಮಾರು 200 ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ ಅನಂತನಾಗ್ ಅವರು ಅತ್ಯಂತ ಸರಳ ಹಾಗೂ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದಾರೆ. ನಿಗೂಢ ರಹಸ್ಯ ಶಂಕರ್ನಾಗ್ ಅಭಿನಯದ ಕೊನೆಯ ಚಿತ್ರ. ಚಿತ್ರೀಕರಣದ ನಂತರ ಶಂಕರ್ ನಿಧನರಾದ್ರು. ಈ ಸಂದರ್ಭ ಚಿತ್ರದಲ್ಲಿನ ಶಂಕರ್ ಪಾತ್ರಕ್ಕೆ ಅನಂತನಾಗ್ ಅವರು ಕಂಠದಾನ ಮಾಡಿದರು.

0: ಕನ್ನಡ ಅಲ್ಲದೆ ಹಿಂದಿಯ 15, ತೆಲುಗಿನ 4, ತಮಿಳು, ಮಲಯಾಳಂ, ಮರಾಠಿಯಲ್ಲಿ ತಲಾ ಒಂದೊಂದು ಚಿತ್ರಗಳಲ್ಲಿ ಅನಂತನಾಗ್ ಅವರು ನಟಿಸಿದ್ದಾರೆ. ಆರ್ ಕೆ ನಾರಾಯಣ ಅವರ ಮಾಲ್ಗುಡಿ ಡೇ ಸರಣಿಯಲ್ಲೂ ನಟಿಸಿ ಜನಪ್ರಿಯರಾದರು. ಅನಂತನಾಗ್ ಎಂಬ ಹೆಸರಿನ ನಗರವೊಂದು ಕೂಡ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಇದೆ ಎಂಬ ಮಾಹಿತಿಯನ್ನು ಕೂಡ ನೀಡುತ್ತಾ ಇವತ್ತಿನ ಚಿತ್ರರಂಜನೆಯನ್ನ ಮುಗಿಸ್ತಾ ಇದ್ದೇನೆ. ಶ್ರೋತೃಗಳೇ, ನಮಸ್ಕಾರ.
1: ಚಿತ್ರರಂಜನೆ ಪ್ರಸಾದ್.

ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. ಆಕಾಶವಾಣಿ ಮಡಿಕೇರಿ, ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದು ವಿಶ್ವ ಪ್ರವಾಸೋದ್ಯಮ ದಿನ. 1980 ಪ್ರತಿ ವರ್ಷ ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಪ್ರವಾಸ ಅನ್ನೋದು ಕೇವಲ ಮನೋರಂಜನೆ ಮಾತ್ರವಲ್ಲದೆ ಅದು ಜ್ಞಾನ ಪಡೆದುಕೊಳ್ಳುವ ಒಂದು ಉತ್ತಮ ಮಾರ್ಗವೂ ಸಹ ಆಗಿದೆ. ಜಗತ್ತಿನಾದ್ಯಂತ ಪ್ರವಾಸೋದ್ಯಮದ

ಮಹತ್ವ, ಆರ್ಥಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ವಿನಿಮಯಕ್ಕಾಗಿ ಈ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಇನ್ನು ಪ್ರವಾಸೋದ್ಯಮ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸೇವಾ ವಲಯದಲ್ಲಿ ಒಂದಾಗಿದ್ದು ಲಕ್ಷಾಂತರ ಜನರಿಗೆ ಇದು ಉದ್ಯೋಗಾವಕಾಶವನ್ನು ಒದಗಿಸುತ್ತದೆ. ಪ್ರವಾಸದಿಂದ ವಿಭಿನ್ನ ದೇಶಗಳ ಭಾಷೆ, ಸಂಸ್ಕೃತಿ, ಆಹಾರ ಪದ್ಧತಿ ಹಾಗೂ ಪರಂಪರೆಯನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗಿದೆ. ಈ ವರ್ಷದ ಧ್ಯೇಯವಾಕ್ಯ ಪ್ರವಾಸೋದ್ಯಮವನ್ನು ಮರುವಿನ್ಯಾಸಗೊಳಿಸಲು ಡಿಜಿಟಲ್ ಅಜೆಂಡಾ ಮತ್ತು ಕೃತಕ ಬುದ್ಧಿಮತ್ತೆ ಎಂಬುದಾಗಿದೆ. ತಂತ್ರಜ್ಞಾನ ಮತ್ತು ಎಐ ನೆರವಿನಿಂದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಸುಲಭದ ಅನುಭವ ಇದರ ಉದ್ದೇಶವಾಗಿದೆ. ಈಗ ಕೇಳಿ ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಕೇಳುಗರೆ, ಪ್ರವಾಸ ಮಾಡುವಾಗ ಕೇವಲ ಸುಂದರ ಚಿತ್ರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳೋದು ಮಾತ್ರ ಅಲ್ಲದೆ ಆಯಾ ಸ್ಥಳದ ಇತಿಹಾಸವನ್ನ ಗೌರವಿಸಿ ಪರಿಸರಕ್ಕೆ ಹಾನಿ ಮಾಡದಂತೆ ನೋಡಿಕೊಳ್ಳುವುದು ಸಹ ನಮ್ಮ ಜವಾಬ್ದಾರಿ.

ಪ್ರಕೃತಿಯ ಕಣಜವನ್ನ ಕಾಪಾಡುತ್ತಾ ಜವಾಬ್ದಾರಿಯುತರಾಗಿ ಊರಿಂದ ಊರಿಗೆ ಪ್ರಯಾಣಿಸುತ್ತಾ ಪ್ರಕೃತಿಯ ಸೌಂದರ್ಯವನ್ನ ಸವಿಯೋಣ.

0: ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಶ್ರೋತೃಗಳೇ, ಇದೊಂದು ನಿಧನ ಸುದ್ದಿ. ಪಾಲಿಬೆಟ್ಟ ಮೇಕೂರು ಕಾರಳಾನ ಮಾಚಿಮಂಡ ಎನ್ ಜಿಮ್ಮಿ ಮೊಣ್ಣಪ್ಪಯಂಗ ಇಂದು ಪೊಲಕ ಮರಣಪಟ್ಟಿತು. ಎಳುವದು ಬಯತ್ರ ಮಾಚಿಮಂಡ ಎನ್ ಜಿಮ್ಮಿ ಮೊಣ್ಣಪ್ಪಯಂಗಡ ಆಕಿರಿ ಕಾರ್ಯ ಇಂದೇ ಒಯ್ಪತ್ತು 6 ಗಂಟೆಗೆ ಪಾಲಿಬೆಟ್ಟ ಮೇಕೂರು ಗ್ರಾಮದಲ್ಲಿ ನಡಪ. ಆಕಾಶವಾಣಿ ಮಡಿಕೇರಿ, ಸಮಯ 2 ಗಂಟೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ನಶೆ ಮುಕ್ತ ಯುವ ಅಭಿಯಾನದಡಿ ಮಾದಕ ವಸ್ತು ಬಳಕೆ ವಿರುದ್ಧ ಯುವಜನತೆಯಲ್ಲಿ ಜಾಗೃತಿ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಸದ್ಯಕ್ಕೆ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ಅಕ್ಟೋಬರ್ 11ರಂದು ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಪೂರಿಗಾಲಿ ಹನಿ ನೀರಾವರಿ ಯೋಜನೆಯಿಂದ ಸುಮಾರು 25,000 ಎಕರೆ ಪ್ರದೇಶಕ್ಕೆ ನೀರು ಒದಗಿಸುವ ಗುರಿ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ನಶೆ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ ಮಾದಕ ವಸ್ತು ಬಳಕೆ ವಿರುದ್ಧ ಮಹತ್ವದ ಸಂಕಲ್ಪ ಕೈಗೊಂಡಿದ್ದು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ತೊಟ್ಟಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ತಮ್ಮ ಮನದಾಳದ ಮಾತಿನಲ್ಲಿ ತಿಳಿಸಿದ್ದಾರೆ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್ನ ಸ್ವಯಂ ಸೇವಕರು ತೊಡಗಿಸಿಕೊಂಡಿದ್ದಾರೆ. ಎನ್ಎಸ್ಎಸ್ನಲ್ಲಿ ತೊಡಗಿಕೊಂಡಿರುವ ನಮ್ಮ ಯುವಜನತೆಯೂ ಇದರ ಭಾಗವಾಗಿದ್ದಾರೆ. ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಜೊತೆಗೂಡಲು ಮುಂದೆ ಬಂದಿವೆ. ಹಾಗೂ ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಇದರಲ್ಲಿ ಕೈಜೋಡಿಸಿವೆ ಎಂದು ಅವರು ಹೇಳಿದ್ದಾರೆ. ಕಳೆದ ಕೆಲವು ದಿನಗಳಲ್ಲಿ ದೇಶಾದ್ಯಂತ ಸಾವಿರಾರು ಸಂಕಲ್ಪ ಸಮಾರಂಭಗಳು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆದಿವೆ.
1: युवाओं ने नशे से दूर रहने की प्रतिज्ञा ली और इस संदेश को दूसरों तक पहुंचाने की जिम्मेदारी भी ली. ये सब हो रहा है नशा मुक्त युवा अभियान के तहत. इसमें माय भारत के वॉलंटियर शामिल हैं और जागरूकता के कार्यक्रम हुए हैं. नशा मुक्ति का संदेश हमारे युवा खुद इस संदेश को आगे बढ़ा रहे हैं. माय भारत पर एंथेम, स्लोगन राइटिंग और नुक्कड़ नाटक जैसी अलग अलग प्रतियोगिताएं हुई है.
0: ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೃಜನಾತ್ಮಕತೆಯ ಮೂಲಕ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕೆಂದು ಯುವಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಮೈ ಭಾರತ್ನಲ್ಲಿ ಪ್ರಬಂಧ ರಚನೆ, ಘೋಷವಾಕ್ಯ ಬರವಣಿಗೆ ಮತ್ತು ಬೀದಿನಾಟಕ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಯುವಜನರು ನಶಾ ಮುಕ್ತ ಯುವ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ತಮ್ಮ ಸೃಜನಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಆರೋಗ್ಯ ತಪಾಸಣೆ ಹಾಗೂ ಧ್ಯಾನ ಶಿಬಿರಗಳಂತಹ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು ಎಂದು ಪ್ರಧಾನಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸದ್ಯಕ್ಕೆ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಮಾಡುವ ಯಾವುದೇ ಚಿಂತನೆ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಮಾತನಾಡಿದ ಅವರು, ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಮತ್ತು ಪೂರೈಕೆಯನ್ನು ಸಮರ್ಪಕವಾಗಿ ನಿರ್ವಹಿಸಲಾಗುತ್ತಿದೆ. ವಿದ್ಯುತ್ ಕೊರತೆ ಎದುರಾದ ಸಂದರ್ಭದಲ್ಲಿ ಕೇಂದ್ರ ವಿದ್ಯುತ್ ಗ್ರಿಡ್ ಹಾಗೂ ಇತರ ರಾಜ್ಯಗಳಿಂದ ವಿದ್ಯುತ್ ಖರೀದಿಸಿ ನಿರ್ವಹಣೆ ಮಾಡಲಾಗುತ್ತಿದೆ ಎಂದರು. ಪಂಜಾಬ್, ಹರಿಯಾಣ ಹಾಗೂ ಉತ್ತರ ಪ್ರದೇಶದಿಂದ ವಿದ್ಯುತ್ ವಿನಿಮಯದ ಒಪ್ಪಂದದಡಿ ವಿದ್ಯುತ್ ಪಡೆಯಲಾಗುತ್ತಿದೆ. ಮಳೆಗಾಲದಲ್ಲಿ ಹೆಚ್ಚುವರಿ ವಿದ್ಯುತ್ ಅನ್ನು ಮರಳಿ ನೀಡುವ ಒಪ್ಪಂದವಿದ್ದು, ಈ ಬಾರಿ ಮಳೆಯ ಕೊರತೆಯಿಂದ ವಿದ್ಯುತ್ ಹಿಂತಿರುಗಿಸುವಲ್ಲಿ ತೊಂದರೆಯಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾದರೆ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು. ಸದ್ಯಕ್ಕೆ ಲೋಡ್ ಶೆಡ್ಡಿಂಗ್ ಮಾಡುವ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಮೈಸೂರು ದಸರಾ ವಿದ್ಯುತ್ ದೀಪಾಲಂಕಾರಕ್ಕೆ ಅಗತ್ಯವಿರುವ ವಿದ್ಯುತ್ ಪೂರೈಕೆಯಲ್ಲಿಯೂ ಯಾವುದೇ ತೊಂದರೆಯಿಲ್ಲ. ದಸರಾವನ್ನು ಕಳೆದ

ಕಳೆದ ಬಾರಿಗಿಂತಲೂ ಉತ್ತಮವಾಗಿ ಆಯೋಜಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆಆರ್ಎಸ್ ಜಲಾಶಯದ ಬಳಿ ಅಕ್ಟೋಬರ್ 11ರಿಂದ ಆರಂಭವಾಗಲಿರುವ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಟ್ಟು 6 ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು, ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ನಿಟ್ಟನಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಐತಿಹಾಸಿಕ ಹಿನ್ನೆಲೆಯಿಂದ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಅಕ್ಟೋಬರ್ 15ರಂದು ನಟ ವಿ ರವಿಚಂದ್ರನ್ ಉದ್ಘಾಟಿಸಲಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬರಗಾಲದ ಛಾಯೆ ಆವರಿಸಿದ್ದರೂ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಡಿತ ಮಾಡುವುದಿಲ್ಲ ಎಂದರು. ಅಕ್ಟೋಬರ್ 12 ಮತ್ತು 13ರಂದು ಯುವ ಸಂಭ್ರಮ ಹಾಗೂ ಅಕ್ಟೋಬರ್ 15ರಿಂದ 18ರವರೆಗೆ ದಸರಾ ಮಹೋತ್ಸವ ನಡೆಯಲಿದೆ ಎಂದರು. ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಾತನಾಡಿ, ಕೆಆರ್ಎಸ್ ಬೃಂದಾವನ ಬಳಿ ಸ್ಥಾಪಿಸಲು ಉದ್ದೇಶಿಸಿರುವ ಪ್ರವಾಸೋದ್ಯಮ ಹಬ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಕ್ಟೋಬರ್

0: ಆರು ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು, ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ನಿಟ್ಟನಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಐತಿಹಾಸಿಕ ಹಿನ್ನೆಲೆಯಿಂದ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಅಕ್ಟೋಬರ್ 15ರಂದು ನಟ ವಿ ರವಿಚಂದ್ರನ್ ಉದ್ಘಾಟಿಸಲಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬರಗಾಲದ ಛಾಯೆ ಆವರಿಸಿದ್ದರೂ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಡಿತ ಮಾಡುವುದಿಲ್ಲ ಎಂದರು. ಅಕ್ಟೋಬರ್ 12 ಮತ್ತು 13ರಂದು ಯುವ ಸಂಭ್ರಮ ಹಾಗೂ ಅಕ್ಟೋಬರ್ 15ರಿಂದ 18ರವರೆಗೆ ದಸರಾ ಮಹೋತ್ಸವ ನಡೆಯಲಿದೆ ಎಂದರು. ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಾತನಾಡಿ, ಕೆಆರ್ಎಸ್ ಬೃಂದಾವನ ಬಳಿ ಸ್ಥಾಪಿಸಲು ಉದ್ದೇಶಿಸಿರುವ ಪ್ರವಾಸೋದ್ಯಮ ಹಬ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಕ್ಟೋಬರ್ 11ರಂದು ಚಾಲನೆ ನೀಡಲಿದ್ದಾರೆ. ಮಳವಲ್ಲಿ ತಾಲೂಕಿನ ಪುರಿಗಾಲಿ ಹನಿ ನೀರಾವರಿ ಯೋಜನೆಯ ಕಾಮಗಾರಿಯು ಬಹುತೇಕ ಮುಕ್ತಾಯವಾಗಿದ್ದು, ಈಗಾಗಲೇ ರೈತರ ಸಭೆ ನಡೆಸಿ ಯೋಜನೆಯಿಂದಾಗುವ ಲಾಭದ ಬಗ್ಗೆ ಅರಿವು ಮೂಡಿಸಲಾಗಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ಯೋಜನೆಯ ಕಾಮಗಾರಿ ವೀಕ್ಷಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪುರಿಗಾಲಿ ಹನಿ ನೀರಾವರಿ ಯೋಜನೆಯು ಅಂತಾರಾಜ್ಯ ಒಪ್ಪಂದವಾಗಿದೆ. ಅದನ್ನು ಜಾರಿ ಮಾಡಿಸಲು ಸಾಕಷ್ಟು ಶ್ರಮ ವಹಿಸಲಾಗಿದೆ. ಸುಮಾರು 75,000 ಎಕರೆ ಭೂಪ್ರದೇಶಕ್ಕೆ ನೀರು ಒದಗಿಸುವ ಗುರಿ ಹೊಂದಲಾಗಿದ್ದು, ಇನ್ನೂ 2 ಗ್ರಾಮಗಳನ್ನು ಯೋಜನೆಯ ವ್ಯಾಪ್ತಿಗೆ ಸೇರಿಸಲು ಸರ್ಕಾರದ ಅನುಮೋದನೆಗೆ ಸಿದ್ದಪಡಿಸಲಾಗಿದೆ ಎಂದು ಹೇಳಿದರು. ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಬಡ ಜನರನ್ನು ಸದೃಢಗೊಳಿಸಲು ಮುಂದಾಗಿದೆ. ಮಹಿಳೆಯರನ್ನು ಅನೇಕ ಸೌಲಭ್ಯಗಳೊಂದಿಗೆ ಶಕ್ತಿಯುತಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಇಲ್ಲಿ ಸ್ವೀಕೃತವಾಗುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲು ಸರ್ಕಾರವೇ ಯೋಜನೆ ರೂಪಿಸಿದೆ ಎಂದು ಅವರು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಬಿತ್ತರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಿಎಸ್ಟಿ ಒಂದು ರಾಷ್ಟ್ರ ಒಂದು ತೆರಿಗೆ ಕುರಿತು ಒಂದು ಕಿರುನೋಟ ಇಲ್ಲಿದೆ. ಇಡೀ ರಾಷ್ಟಕ್ಕೆ ಏಕರೂಪದ ಸರಳ ಹಾಗೂ ಸುಲಭ ತೆರಿಗೆ ವಿಧಿಸುವ ಬಗ್ಗೆ ಈ ಹಿಂದೆ 17 ವರ್ಷಗಳಿಂದ ಚರ್ಚಿಸಲಾಗುತ್ತಿತ್ತು ಮತ್ತು ಈ ನಿಟ್ಟನಲ್ಲಿ ಕಾನೂನು ಜಾರಿಯಾಗಿರಲಿಲ್ಲ. ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ನಂತರ ಮತ್ತೆ ಆಗಮನದ ಸಮಯದಲ್ಲಿ ಹಾಗೂ ಪುನಃ ತೆರಿಗೆಯ ಮೇಲೆಯೇ ತೆರಿಗೆ ವಿಧಿಸಲಾಗುತ್ತಿತ್ತು. ಇದರಿಂದಾಗಿ 3 ರಾಜ್ಯಗಳನ್ನು ದಾಟುವ ಉತ್ಪನ್ನದ ಬೆಲೆ ಗಗನಕ್ಕೆ ಏರುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ತೆರವುಗೊಳಿಸಿತ್ತು. ನಂತರ ಪ್ರತಿ ರಾಜ್ಯಕ್ಕೂ ವಾರ್ಷಿಕ ಆದಾಯದ ಬೆಳವಣಿಗೆಯ ದರ ಖಾತರಿಪಡಿಸಿತು. ಆ ಖಾತರಿಯು ಜಿಎಸ್ಟಿಯನ್ನು ದೀರ್ಘಕಾಲದಿಂದ ವಿರೋಧಿಸುತ್ತಿದ್ದ ಉತ್ಪಾದನಾ ರಾಜ್ಯಗಳ ವಿಶ್ವಾಸ ಗೆದ್ದಿತು. 2017ರ ಜುಲೈನಲ್ಲಿ ಸರಕು ಸೇವಾ ತೆರಿಗೆ ಜಿಎಸ್ಟಿ ಜಾರಿಗೆ ಬಂದಿತು. ಇದರಿಂದಾಗಿ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬಂದಿತು. ತೆರಿಗೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲಾಯಿತು. ರಾಜ್ಯದಲ್ಲಿ ಪ್ರತಿ ಲೀಟರ್ ಹಾಲಿನ ದರವನ್ನು 10 ರೂಪಾಯಿ ಹೆಚ್ಚಳ ಮಾಡುವಂತೆ ಕೋರಿ ರಾಜ್ಯದ 16 ಹಾಲು ಒಕ್ಕೂಟಗಳ ಅಧ್ಯಕ್ಷರ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ ಎಂದು ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷ ಹಾಗೂ ಶಾಸಕ ಕೆವೈ ನಂಜೇಗೌಡ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ರಾಜ್ಯದಲ್ಲಿ ರೈತರಿಗೆ ಲೀಟರಿಗೆ ನೀಡಲಾಗುತ್ತಿರುವ 35 ರೂಪಾಯಿ ಸಾಕಾಗುತ್ತಿಲ್ಲ. ನೆರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಹಾಲಿನ ದರ ಲೀಟರಿಗೆ ಸುಮಾರು 8 ರೂಪಾಯಿ ಕಡಿಮೆ ಇದೆ ಎಂದು ಹಾಲು ಒಕ್ಕೂಟಗಳು ತಿಳಿಸಿವೆ ಎಂದರು. ರಾಜ್ಯದಲ್ಲಿ ಪ್ರತಿದಿನ ಸುಮಾರು 1.10 ಕೋಟಿ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು, ಪ್ರಸ್ತುತ ಹಾಲಿನ ದರವು ಹೈನುಗಾರರ ಕಷ್ಟಕ್ಕೆ ತಕ್ಕಂತೆ ಇಲ್ಲದಿರುವುದರಿಂದ ದರ ಏರಿಕೆ ಅನಿವಾರ್ಯವಾಗಿದೆ ಎಂದು ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಮನವಿಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಶೀಘ್ರದಲ್ಲೇ ಹಾಲಿನ ದರ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು. ಭದ್ರಾ ಜಲಾಶಯದ ಬಲದಂಡೆ ಎಡದಂಡೆ ನಾಲೆಗಳ ಮೂಲಕ ಕುಡಿಯುವ ನೀರು ಹರಿಸಲಾಗುತ್ತಿದ್ದು, ನಾಲೆಗಳ 200 ಮೀಟರ್ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಆದೇಶಿಸಿದ್ದಾರೆ. ಪ್ರಸ್ತುತ ಮಳೆ ಕೊರತೆ ಇರುವುದರಿಂದ ಅಂತರ್ಜಲ ವೃದ್ಧಿ ಹಾಗೂ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಮಾತ್ರ ಈ ನೀರನ್ನು ಬಿಡುಗಡೆ ಮಾಡಲಾಗುತ್ತಿದೆ. ರೈತರು ಕೃಷಿ ಬೆಳೆಗಳಿಗೆ ಉಪಯೋಗಿಸುವಂತಿಲ್ಲ ಹಾಗೂ ಮೋಟಾರು ಮೂಲಕ ಅನಧಿಕೃತವಾಗಿ ನೀರು ಎತ್ತುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಅಕ್ಟೋಬರ್ 2ರ ಮಧ್ಯರಾತ್ರಿ 12 ಗಂಟೆಯವರೆಗೆ ಈ ನಿಷೇಧಾಜ್ಞೆ

0: ಜಾರಿಯಲ್ಲಿದ್ದು, ಈ ಅವಧಿಯಲ್ಲಿ ಕಾಲುವೆಗಳ ಪಾತ್ರದಲ್ಲಿ ಸಾರ್ವಜನಿಕರ ಸಂಚಾರ, ಜಾನುವಾರುಗಳ ಶುಚಿಗೊಳಿಸುವುದು ಮತ್ತಿತರ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು, ಆದೇಶ ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಸೂಚಿಸಲಾಗಿದೆ. ಸುಸ್ಥಿರ ಕೃಷಿ ಪದ್ದತಿಯಲ್ಲಿ ಗುಣಮಟ್ಟದ ಬೀಜಗಳ ಬಳಕೆ ಅತ್ಯಂತ ಪ್ರಮುಖವಾಗಿದ್ದು, ರೈತರು ಬೀಜೋತ್ಪಾದನೆ ಹಾಗೂ ಕೃಷಿ ಉದ್ದಿಮೆಗಳನ್ನು ಅಳವಡಿಸಿಕೊಂಡರೆ ನಿರಂತರ ಆದಾಯ ಗಳಿಸಲು ಸಾಧ್ಯ ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಂ ಹನುಮಂತಪ್ಪ ತಿಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶೆ ಮುಕ್ತ ಯುವ ಅಭಿಯಾನದಡಿ ಮಾದಕ ವಸ್ತು ಬಳಕೆ ವಿರುದ್ದ ಯುವಜನತೆಯಲ್ಲಿ ಜಾಗೃತಿ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಸದ್ಯಕ್ಕೆ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ಅಕ್ಟೋಬರ್ 11ರಂದು ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಪೂರಿಗಾಲಿ ಹನಿ ನೀರಾವರಿ ಯೋಜನೆಯಿಂದ ಸುಮಾರು 25,000 ಎಕರೆ ಪ್ರದೇಶಕ್ಕೆ ನೀರು ಒದಗಿಸುವ ಗುರಿ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಕಾರ್ಮಿಕರಿಗಾಗಿ ಇಂದಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾ ಎಸ್ಬಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮೊದಲಿಗೆ ಒಂದು ಪ್ರಕಟಣೆ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1ರಿಂದ 3ರವರೆಗೆ BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
3: ಜನರಿಗೆ ಎಚ್ಚೆತ್ತುಕೊಳ್ಳೋದಿಕ್ಕೆ ಒಂದು ಜಾಗೃತಿಯನ್ನ ಮೂಡಿಸೋದಿಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್. ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
4: ಪ್ರತಿ ವರ್ಷ June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ILO ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಈ ವರ್ಷದ ಘೋಷವಾಕ್ಯ ತಾವು ಈಗಾಗಲೇ ಹೇಳಿದಾಗೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಫೇರ್ ಪ್ಲೇ ಫಾರ್ ಚಿಲ್ಡ್ರನ್, ಡಿಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು, ಅಂದ್ರೆ ಮಕ್ಕಳಿಗೆ ನ್ಯಾಯಯುತ ಆಟ ಅನ್ನುವಂಥದ್ದು, ಅಂದ್ರೆ ಯಾವಾಗ್ಲೂ ಆಟವಾಡುವಂತ ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ ಇದರಲ್ಲಿ, ಡಿಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್ ಅಂತೇಳಿ, ವಯಸ್ಕರಿಗೆ ಯೋಗ್ಯ ಕೆಲಸ ಅನ್ನುವಂಥದ್ದು. ಅಂತಂದ್ರೆ ವಯಸ್ಕರಾದಂಥವ್ರಿಗೆ ಅವ್ರಿಗೂ ಕೂಡ ಒಂದು ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು, ಇದರಲ್ಲಿ ಎಲ್ಲ ಅಂಶಗಳು ಇದರಲ್ಲಿ ಅಡಗಿರೋದನ್ನ ನಾವು ಕಾಣ್ತೇವೆ.
3: ಹೀಗೆ ಪ್ರತಿ ವರ್ಷ ನಮಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದೊಂದು ಘೋಷವಾಕ್ಯವನ್ನ ಕೊಡ್ತಾ ಇದ್ರು, ಜನರು ಎಚ್ಚೆತ್ತುಕೊತ್ತಾ ಇಲ್ಲ ಅಂತ ಅನ್ಸತ್ತೆ. ಆಮೇಲೆ ಇನ್ನೊಂದು, ಮೊದಲು ಬರೀ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ, ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಏನು ಇದು?
4: ಹೌದು, ಮೊದಲಿಗೆ ಕೇವಲ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟ್ಲನ್ನ ಚೇಂಜ್ ಮಾಡಲಾಯಿತು. ಜೊತೆಗೆ ಅದರಲ್ಲಿ ಕಿಶೋರ ಕಾರ್ಮಿಕರು. ಕಿಶೋರ ಕಾರ್ಮಿಕರು ಅಂತ ಹೇಳಿದ್ರೆ 14 ವರ್ಷದಿಂದ 18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ

0: ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನ ತಪ್ಪಿಸಬೇಕು ಅಂತ ಹೇಳಿ ಆ ಕಾಯ್ದೆಯನ್ನ ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲಕಾರ್ಮಿಕರು ಅಂತಿದ್ರು, ಈಗ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನುವಂತಹದ್ದು.
1: ಒಟ್ಟಾರೆ ಹೇಳಬೇಕು ಅಂತಂದ್ರೆ 18 ವಯಸ್ಸಿನ ಮಕ್ಕಳ ಅಂದ್ರೆ 0 ರಿಂದ 18 ವಯಸ್ಸಿನ ವಯೋಮಾನದ ಮಕ್ಕಳಿಗೆ ಯಾವುದೇ ಕೆಲಸವನ್ನ ನೀಡೋ ಹಾಗಿಲ್ಲ, ಕೆಲಸವನ್ನ ಮಾಡೋ ಹಾಗಿಲ್ಲ ಅಂತ. ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಏನಾಗತ್ತೆ, ಒಂದಲ್ಲ ಒಂದು ಕಡೆ ನಾವು ಈ ಬಾಲ ಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೇ ಇದ್ದೀವಿ. ಕಟ್ಟಡ ಕಾರ್ಮಿಕರಾಗಿಯೇ ಇರಬಹುದು, ಹೋಟೆಲ್ಗಳಲ್ಲೇ ಆಗಿರಬಹುದು, ಹಣ್ಣು ತರಕಾರಿ ಮಾರುವಂತ ಕಡೆ ಆಗಿರ್ಬೋದು. ಆಮೇಲೆ ಇನ್ನೊಂದು, ಈಗ ಎಲ್ಲ ಕಡೆ ಕಾಣುವಂಥದ್ದು ರಿಯಾಲಿಟಿ ಶೋಗಳು. ನಮ್ಮ ಮಕ್ಕಳನ್ನ ನಾವು ಎಷ್ಟು ಅದನ್ನ ಸಿದ್ಧಗೊಳಿಸ್ತಾ ಇದ್ದೀವಿ ಅಂತಂದ್ರೆ, ಈಗ್ಲಿಂದನೇ ಅಂದ್ರೆ 3ನೇ ವಯಸ್ಸಿನಿಂದನೇ ಅವರು ದುಡಿಯೋದಕ್ಕೆ ಶುರು ಮಾಡ್ಬಿಡ್ಬೇಕು, ಎಲ್ಲಾ ತಂದೆ ತಾಯಿಗಳ ತಲೆಯಲ್ಲಿ ಬಂದು ಇದು ವ್ಯಾಪಕವಾಗಿ ಹರಡ್ತಾ ಇದೆ.
0: ಅಂದ್ರೆ 14 ವರ್ಷದ ಒಳಗಿನ ಬಾಲಕಾರ್ಮಿಕರು ಅಂತ ನಾವೇನ್ ಹೇಳ್ತೀವಿ, ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14 ವರ್ಷದಿಂದ 18ನೇ ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅವರು ಅಪಾಯಕಾರಿ ಅಲ್ಲದ ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಅಪಾಯಕಾರಿ ಉದ್ಯಮಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ, ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂತಹದ್ದು, ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂತಹದ್ದು, ಮತ್ತೆ ಆ ಮಕ್ಕಳ ಶಾಲೆಗೆ ಯಾವುದೇ ತೊಂದರೆ ಆಗಬಾರ್ದು, ಅವರ ಅಂದ್ರೆ ಕಲಿಕೆಗೆ ತೊಂದರೆ ಆಗದ ರೀತಿನಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು, ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೇ ಇರುವಂತ ರೀತಿನಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಆದ್ರೆ ಆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು ಅನ್ನುವಂಥದ್ದು, ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂತ ರಿಸ್ಟ್ರಿಕ್ಷನ್ಸ್ ಅದು. ಅದು ಮತ್ತೆ ಇನ್ನೊಂದು ವಿಚಾರವನ್ನ ತಾವು ಹೇಳಿದ್ರಿ ಏನಂದ್ರೆ, ಇತ್ತೀಚೆಗೆ ಸಿನಿಮಾ ಮತ್ತೆ ಈ ಸೀರಿಯಲ್ಗಳಲ್ಲಿ ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ಹೆಚ್ಚು ತೊಡಗಿಸ್ತಾ ಇರುವಂತದ್ದನ್ನ ಕಾಣ್ತೀವಿ. ಅವ್ರಿಗೇನಾದ್ರೂ ಕಾಯ್ದೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನುವಂತ ಮಾತನ್ನ ಕೇಳಿದ್ರೆ, ಖಂಡಿತ ಒಳ್ಳೆ ಪ್ರಶ್ನೆಯನ್ನ ತಾವು ಕೇಳಿದ್ದೀರಾ. ನಿಜಕ್ಕೂ ಕೂಡ ನಾವು ನೋಡ್ತಾ ಇದ್ದೇವೆ ಕೆಲವು ಪೋಷಕರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈ ಮಾಧ್ಯಮದಲ್ಲಿ ಮಕ್ಕಳು ಕಾಣಿಸ್ಕೊಂಡ್ಬಿಟ್ರೆ, ಟಿವಿ ಮಾಧ್ಯಮ ಇರಬಹುದು, ಎಲ್ಲರೂ ಇರಬಹುದು, ಅವನು ತುಂಬಾ ಫೇಮಸ್ ಆಗ್ಬಿಡ್ತಾನೆ, ಅವನು ತುಂಬಾ ಎತ್ತರಕ್ಕೆ ಬೆಳೆದು ಬಿಡ್ತಾನೆ ಅನ್ನುವಂತ ರೀತಿನಲ್ಲಿ ಅವರು ತಿಳಿದು ಭಾವಿಸೋರು ಕೆಲವರು ಇದ್ದಾರೆ. ಹಂಗಂತ ಹೇಳ್ಬಿಟ್ಟು ಮಕ್ಕಳ ಪ್ರತಿಭೆಯ ಅಭಿವ್ಯಕ್ತಿಗೆ ನಾವು ಅವಕಾಶ ಮಾಡಿಕೊಡದೆ ಇರೋದು ಕೂಡ ತಪ್ಪಾಗತ್ತೆ. ಆ ಮಕ್ಕಳಲ್ಲಿ ಅದಮ್ಯ ಏನು ಸುಪ್ತವಾಗಿರುವಂತ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದ್ರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರ್ದು ಅನ್ನುವಂತದ್ದು. ಅದಕ್ಕೆ ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸಿಕೊಳ್ಬೇಕಾದ್ರೆ, ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು.
1: ತಿಂಗಳಲ್ಲ
0: ಒಟ್ಟಾರೆ ಕಂಟಿನ್ಯೂಸ್ ನಿರಂತರವಾಗಿ
1: 27 ದಿನ
0: ಕೆಲಸ ಮಾಡೋದಿಕ್ಕೆ ಮಗುವನ್ನ ಬಳಸ್ಕೊಳ್ಬಾರದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು, ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಒಂದು ಈ ನಟನೆ ಇದರಲ್ಲಿ ತೊಡಗಿಸ್ಬೇಕು ಅನ್ನುವಂಥದ್ದಿರೋದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಅನ್ನ ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ತರದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಯಾವ ಈ ಎಲ್ಲ ಅಂಶಗಳು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಓಕೆ ಆ ಮಗುವಿನ

0: ಮಗುವಿನಲ್ಲಿ ಅಡಗಿರುವಂತ ಒಂದು ಪ್ರತಿಭೆಯನ್ನ ಹೊರತೆಗೆದಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಜೊತೆಗೆ ಆ ಎಜುಕೇಶನ್ಗೂ ತೊಂದರೆ ಆಗಬಾರ್ದು, ಜೊತೆಗೆ ಅದಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ಕೂಡ ಬೇರೆ ಯಾವುದೇ ರೀತಿಯೂ ಕೂಡ ತೊಂದರೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನ ಮಾಡಿದ್ದೇವೆ ಅನ್ನುವಂತದ್ದು.
1: ಆದೇಶ ಮಾಡಿದ್ದಾಯ್ತು, ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ? ಯಾಕೆಂತಂದ್ರೆ ಇಷ್ಟೆಲ್ಲ ಕಾಯ್ದೆಗಳು ಇದೆ, ಇಷ್ಟೆಲ್ಲ ಬರವಣಿಗೆಯಲ್ಲಿದೆ, ಪೇಪರ್ ಮೇಲಿದೆ, ಆದ್ರೆ ಇದು ನಿಜವಾಗ್ಲೂ ಕಾರ್ಯಗತದಲ್ಲಿ ಇದೆಯಾ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
0: ಖಂಡಿತವಾಗ್ಲು, ಯಾಕೆಂತಂದ್ರೆ ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಅರಿವು ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನು ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಅದಲ್ಲದೇನೆ ನಾವು ಕೇವಲ ಈ ಒಂದು ಸಮಸ್ಯೆ, ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದು ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗುತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಒಂದು ಮಗು ನಮ್ಗೆಲ್ಲಾದ್ರೂ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಮಾಡುವಾಗ ನಮ್ಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಕಾರ ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮ್ಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಿಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17ನಲ್ಲಿ ನಾವು ಇವರೇ ಈ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ನಾವು ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೀವಿ ಅನ್ನುವಂತ.
1: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ಕಾರ್ಯ ಮುಂದಿನ ನಡೆಯುತ್ತೆ?
0: ನಮ್ಗೆ ಮಕ್ಕಳ ಸಹಾಯವಾಣಿ 1098 1098 ಇರ್ಬೋದು. ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ 155214 ಈ ಒಂದು ನಂಬರ್ ಇರಬಹುದು. ಮತ್ತೆ ಪೊಲೀಸ್ ಸಹಾಯವಾಣಿ 112 ಇದೆ. ಈ ಒಂದು ಉಚಿತ ಸಹಾಯವಾಣಿಗಳ ಮೂಲಕನೂ ಕೂಡ ನಮಗೆ ದೂರುಗಳು ಸ್ವೀಕೃತ ಆಗುತ್ತೆ, ಜೊತೆಗೆ ಫೋನ್ ಕಾಲ್ ಮೂಲಕನೂ ಸ್ವೀಕೃತ ಆಗುತ್ತೆ, ಇಮೇಲ್ ಮೂಲಕ ಸ್ವೀಕೃತ ಆಗುತ್ತೆ, ಲಿಖಿತವಾಗಿ ಕೂಡ ನಮಗೆ ಸ್ವೀಕೃತ ಆಗುತ್ತೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ ದೂರುಗಳು ಸ್ವೀಕೃತ ಆದಂತ ನಂತರದಲ್ಲಿ ನಾವು ಆ ಸಂಬಂಧಪಟ್ಟಂತ ಒಂದು ತಂಡವನ್ನ ರಚನೆ ಮಾಡಿಕೊಳ್ತೀವಿ. ಪೊಲೀಸ್ ಇಲಾಖೆ, ಮತ್ತೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಮತ್ತು ನಮ್ಮ ಇಲಾಖೆ, ಹೀಗೆ ಸಂಬಂಧಪಟ್ಟಂತವ್ರದ್ದೆಲ್ಲ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂತ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ. ಮೊದಲೇ ಕೆಲಸ ಮಾಡ್ತಾ ಇದನ್ನ ಮಗು ಇಲ್ವಾ ಅನ್ನುವಂಥದ್ದನ್ನ ಮೊದಲೇ ನಾವು ನೋಡ್ಕೊಂಡಿರ್ತೀವಿ. ಆಮೇಲೆ ತಂಡದಲ್ಲಿ ನಾವು ಅಲ್ಲಿಗೆ ಭೇಟಿ ಕೊಟ್ಟು ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಆ ಮಗುವನ್ನ ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಮತ್ತೆ ಯಾವಾಗ್ಲೂ ಕೂಡ ಒಂದು ರೀತಿ ಅದು ಆ ಒಂದು ಆ ಮಗುವನ್ನ ರಕ್ಷಣೆ ಮಾಡುವಂತ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರದು. ಯಾಕೆ ಅಂತ ಹೇಳಿದ್ರೆ
1: ಮನಸ್ಸಿಗೆ
0: ಆಘಾತ ಆಗಬಾರದು, ಅದು ಬಹಳ ಮುಖ್ಯವಾದಂತಹದ್ದು. ಆ ಮಗುನ ಪ್ರೀತಿಯಿಂದ ಮಾತನಾಡಿಸ್ಕೊಂಡು ಆ ಮಗುವಿನಿಂದ ಮಾಹಿತಿಯನ್ನ ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಳ್ತೀವಿ. ಆ ಮಗುವಿನ ಹೆಸರಿರಬಹುದು, ಮತ್ತೆ ಯಾವ ಊರು, ಎಲ್ಲಿವರೆಗೆ ಓದಿದ್ಯಾ, ಏನಕ್ಕೆ ಕೆಲಸ ಮಾಡ್ತಾ ಇದೆಯಾ, ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ, ಈ ರೀತಿ ಎಲ್ಲ ಮಾಹಿತಿಯನ್ನು ನಾವು ಕಲೆ ಹಾಕ್ಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ನಾವೇನು ಅವರ ಮಗುವನ್ನು ಏನಕ್ಕೆ ನೀವು ಕಾನೂನಿಗೆ ವಿರುದ್ಧವಾಗಿ ನೀವು ನೇಮಕ ಮಾಡಿಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ತಿಳುವಳಿಕೆ

0: ಕೊಡಬೇಕಾಗ್ತದೆ. ಇಲ್ಲಿ ಕೇವಲ ನಾವು ಇನ್ಸ್ಪೆಕ್ಷನ್ ಮಾಡೋದಲ್ಲ, ಫೆಸಿಲಿಟೇಟ್ ಕೂಡ ಮಾಡಬೇಕಾಗ್ತದೆ. ಯಾಕೆಂದ್ರೆ ಅದ ಅರಿವು ಅವ್ರಿಗೆ ಇರದೇ ಇರಬಹುದು, ಆದ್ರೆ ಅರಿವಿಲ್ಲ ಅಂದ ಕ್ಷಣಕ್ಕೆ ಅವ್ರು ಮಾಡಿರೋ ತಪ್ಪಿಗೆ ನಾವು ಅವರನ್ನ ಬಿಟ್ಬಿಡ್ತೀವಿ ಅಂತಲ್ಲ, ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ನಾವು CWC ಗೆ ನಾವು ಮಗುವನ್ನ ಸೇರಿಸ್ತೀವಿ. ಅಕಸ್ಮಾತ್ ಹತ್ತಿರದಲ್ಲೇ ಏನಾದರೂ ಆ ಶಿಕ್ಷಣವನ್ನ ಮೊಟಕುಗೊಳಿಸಿದ್ರೆ ಆ ಹತ್ತಿರದ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಅಂದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ. ಇಲ್ಲಾಂದ್ರೆ CWC ಗೆ ಸೇರಿಸ್ತೀವಿ. CWC ನವರು ಆ ಕಮಿಟಿ ಮೀಟಿಂಗ್ ಮಾಡಿ ಆ ಮಗುವಿನ ಯಾವ ಶಾಲೆಗೆ ಸೇರಿಸಬೇಕು ಅಲ್ಲಿಗೆ ಸೇರಿಸ್ತಾರೆ. ಇಲ್ಲಾಂದ್ರೆ ಪೋಷಕರೇ ಇಲ್ಲ ಅಂತಂದ್ರೆ ಅವರೇನೆ ಆ ಒಂದು ಬಾಲಮಂದಿರಗಳಲ್ಲಿ ಆ ಮಗುವನ್ನ ಇಟ್ಕೊಂಡಿರ್ತಾರೆ. ಪೋಷಕರು ಇದಾರೆ ಅಂತಂದ್ರೆ ಪೋಷಕರಿಂದ ಮುಚ್ಚಳಿಕೆ ಬರೆಸಿಕೊಂಡು ಅವರು ಆ ಮಗುವನ್ನ ಅವ್ರ ವಶಕ್ಕೆ ಕೊಡಿಸ್ತಾರೆ, ಕೊಟ್ಬಿಡ್ತಾರೆ ಅನ್ನುವಂತಹದ್ದು. ಈ ತರದ್ದು ಕ್ರಮಗಳಾಗ್ತದೆ. ಇದಿಷ್ಟೇ ಆಗಲ್ಲ, ನಾವು ನಂತರದಲ್ಲಿ ಆ ಮಾಲೀಕರ ವಿರುದ್ಧ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಆಮೇಲೆ ನ್ಯಾಯಾಲಯದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲೆ ಮಾಡ್ತೀವಿ ಅನ್ನುವಂತಹದ್ದು.
1: ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬೇಕು. ನೀವು ಹೇಳಿದ್ರಿ ಆ ಮಗುವನ್ನ ರಕ್ಷಣೆ ಮಾಡಿ ಪೋಷಕರಿಂದ ಮುಚ್ಚಳಿಕೆ ಬರೆಸ್ಕೊಂಡು ಮಗುವಿಗೆ ಶಾಲೆಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ, ಇಲ್ಲ ಅಂತಂದ್ರೆ ಬಾಲಮಂದಿರಕ್ಕೆ ಸೇರಿಸಲಾಗತ್ತೆ ಅಂತ. ಇಲ್ಲಿ ಕೆಲವು ಸರಿ ಏನಾಗತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿ ಇದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತ ಕೆಲಸಗಳ ಕಾರ್ಯಗಳು ಏನಾದ್ರೂ ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತ?
0: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನ್ ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
1: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನ್ ಮಾಡಬಹುದು
0: ಅಂದ್ರೆ, ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರನ್ನು ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂತ ಭಾವನೆ, ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮ್ಗೆ ಜೀವನ ನಿರ್ವಹಣೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಅನ್ನುವಂತದ ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲ ಅಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳ್ಬೇಕಾಗತ್ತೆ ಅನ್ನುವಂತದ್ದು. ನೋಡಿ, ಅದಕ್ಕೆ ಹಿಂದೆ ಇದ್ದಂತ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದ್ರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಕೂಡ 10,000 ವರೆಗೆ ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂತದ್ದು.
1: ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ ಅವರಿಗೆ ಏನು ದಂಡ ಇದೆ?
0: ಖಂಡಿತ ಅವ್ರಿಗೂ ಇದೆ. ಈಗಂತೂ ಈ ತಿದ್ದುಪಡಿ ಕಾಯ್ದೆನಲ್ಲಿ ಒಂದು ಒಳ್ಳೆ ಅವ್ರಿಗೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಯಾರಾದ್ರೂ ಈ ಒಂದು ಅಪರಾಧ ಮಾಡಿದ್ರೆ, ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನ ಮಾಡಿದ್ರೆ ಅವ್ರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ, ಮತ್ತೆ 20,000 ರಿಂದ 50,000 ವರೆಗೆ ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದ್ರೆ, ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 ತಿಂಗಳಿಂದ 2 ವರ್ಷ ಇತ್ತು, ಈಗ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವಂತ ಒಂದು ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂತದ್ದು.
1: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ, ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು.

0: ನಮ್ಮ ಇಲಾಖೆಗಳ ಜೊತೆಗೆ ಕೈ ಜೋಡಿಸಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡುಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರದು, ಎಚ್ಚೆತ್ತುಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098ಕ್ಕೆ ಕಾಲ್ ಮಾಡಿ ದೂರನ್ನ ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 155214ಕ್ಕೆ ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ 112ಕ್ಕೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಮಾಹಿತಿಯನ್ನ ನಿಮ್ಮ ಒಂದು ಕರೆ ಒಂದು ಮಾಹಿತಿ ಒಂದು ಮಗುವಿನ ಭವಿಷ್ಯವನ್ನ ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ಇದುವರೆಗೂ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾ ಎಸ್ ಪಿ ರವಿಕುಮಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಕ FM 103.1 ಮೆಗಾಹರ್ಟ್ಸ್. ಸಮಯ 3:40. ಕೆಳಗರಿಗೆ ಕಾರ್ಯಕ್ರಮ ಗೀತಾ ಮಾಧುರ್ಯ ನೇರ ಫೋನಿನ ಕಾರ್ಯಕ್ರಮ, ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಂಪರ್ಕ ಸಂಖ್ಯೆ 0872728558228212.
1: ಆಕಾಶವಾಣಿ ಮಡಿಕೇರಿ, ಗೀತಮಾಧುರ್ಯ
2: ಗೀತಮಾಧುರ್ಯ.
3: ನಾನು ಹಾಡುವುದು ನನಗೆಂದು ಎದೆ ಭಾರ ಇಳಿಯಲೆಂದು.
1: ವೈವಿಧ್ಯಮಯ ಗೀತೆಗಳ ಹೂರಣ ಕಾರ್ಯಕ್ರಮ ಗೀತಮಾಧುರ್ಯ.

ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ ಹಾಗೂ ಗೀತ ಮಾಧುರ್ಯ ವೈವಿಧ್ಯಮಯ ಹಾಡುಗಳ ಹೂರಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಎಂ ಶಕುಂತಲಾ. ನನ್ನೊಟ್ಟಿಗಿದ್ದಾರೆ ನಿರೂಪಕರಾದಂತಹ ವಿಶ್ವನಾಥ್ ಟಿ ಎಲ್ ಅವರು. ನೀವು ಕರೆ ಮಾಡಲು ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2285582219. ಕೋಡ್ ಸಂಖ್ಯೆ 08272. ನಮ್ಮ ನಿರೂಪಕರು ಕಾರ್ಯಕ್ರಮವನ್ನು ಪ್ರಸಾರ ಮಾಡೋದಕ್ಕೆ ಬಹಳ ಒಂದು ಕಾತುರ ಕಾತುರವಾಗಿ ಕೂತ್ಕೊಂಡು ಬೇಗ ಬೇಗ ನಿಮಗೆ ನಂಬರ್ಗಳನ್ನು ಕೊಟ್ಟರು. ಈ ಮತ್ತು ಏನು ಸೂಚನೆ ಇದೆ ಅಂತ ನಮಗೆ ಬಿಟ್ಬಿಟ್ಟಿದ್ದಾರೆ ಹೇಳೋದಕ್ಕೆ ಅಂತ. ನೋಡಿ, ಅವರಿಗೆ ಚಾನ್ಸ್ ಕೊಟ್ಟಿದ್ವಿ, ಅವರು ಹೇಳಲಿಲ್ಲ, ನಾವು ಹೇಳಬೇಕಾಗತ್ತೆ. ಚಿತ್ರಗೀತೆಯನ್ನು ಹೊರತುಪಡಿಸಿ ಜನಪದ ಗೀತೆ, ಭಾವಗೀತೆ, ತತ್ವಪದ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆ ಏನಿದೆ, ಒಂದು ಎರಡು ವಾರಗಳು ನಿಮಗೆ ಸಮಯ ಇತ್ತು, ಯಾವ ಹಾಡನ್ನು ನೀವು ಕಲ್ತಿದ್ದೀರಿ ಅಂತ ನೀವು ಹಾಡಬಹುದು. ಖುಷಿಯಿಂದ ಹಾಡಿ ನಮ್ಮ ಶ್ರೋತೃಗಳು ಪ್ರೀತಿಯಿಂದ ಕೇಳ್ತಾರೆ ಅಂತ ಮತ್ತೊಮ್ಮೆ ತಮ್ಮ ಗಮನಕ್ಕೆ ಹೇಳುವ ಜೊತೆಗೆ ಒಂದು ಭಕ್ತಿ ಪ್ರಧಾನ ಗೀತೆಗಳು ಚಿತ್ರಗೀತೆಗಳಲ್ಲಿರುತ್ತೆ, ಅದನ್ನು ಹಾಡಬಹುದು ಅಂತ ಒಂದು ಮನವಿ. ಹಾಗೆಯೇ 5 ನಿಮಿಷಗಳ ಅವಧಿ ಇರುತ್ತೆ. ನೀವು ಯಾವ ಹಾಡನ್ನು ಹಾಡ್ತೀರಿ, ಭಾವಗೀತೆ ಆದರೆ ಅಥವಾ ಭಕ್ತಿಗೀತೆ ಆದರೆ ರಚನೆಯ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಮತ್ತು 5 ನಿಮಿಷದ ಒಳಗೆ ನೀವು ಹಾಡುವುದನ್ನು ಮುಕ್ತಾಯಗೊಳಿಸಬೇಕಾಗತ್ತೆ. ಬನ್ನಿ.

0: ಯಾರು ಮೊದಲ ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಸರ್? ಕಾರ್ಯಕ್ರಮಕ್ಕೆ ಸ್ವಾಗತ. ಗೀತಾ ಮಾಧುರ್ಯ.
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡೋದು ಮೇಡಮ್.
0: ಹಾ ತಿಮ್ಮಪ್ಪ ಅವರೆ, ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೇನೆ ಮೇಡಮ್, ನೀವೆಲ್ಲ ಹೇಗಿದ್ದೀರಿ?
0: ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ನಿರಂತರ ಶ್ರೋತೃಗಳಲ್ಲಿ ನೀವು ಕೂಡ ಒಬ್ರು. ಇವತ್ತು ಯಾವ ಹಾಡನ್ನ ಹಾಡ್ತಾರೆ ತಿಮ್ಮಪ್ಪ ಅವರು?
1: ನಾನು ಲೋಕ ಬರಿತಾನು ರಂಗ ನೇಕ ಚರಿತನು ಅಂತ ಒಂದು ಹಾಡು ಉಂಟಲ್ಲ.
0: ರಚನೆ
1: ರಚನೆ ಕನಕದಾಸರು.
0: ಕೀರ್ತನೆ
1: ಕೀರ್ತನೆ ಇವರು ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ
0: ಅದೇ ಹಾಡಿರುವಂತವ್ರಲ್ವಾ ಕನಕದಾಸರ ಕೀರ್ತನೆ. ಮೂಲ ಗಾಯಕರ ವಿಷಯವನ್ನು ಕೂಡ ನೀವು ಹೇಳ್ತಾ ಇದ್ದೀರಿ. ಹಾಡಿ ಸರ್, ಆರಂಭ ಮಾಡಿ. ನಿಮ್ಮ ಸಮಯ ಈಗ ಆರಂಭ.
1: ಆಯ್ತು ಮೇಡಮ್. ಲೋಕ ಭರಿತನು ರಂಗ ಅನೇಕ ಚರಿತನು ರಂಗ ಅನೇಕ ಚರಿತನು ಲೋಕ ಭರಿತನು.

0: কেন কাকু জানারা তারি দু তন্না কান্ত ভক্তর পরেব কৃষ্ণ লোক ভরিতনু রঙ্গা নেক চরিতনু রঙ্গা নেক চরিতনু রাজসূয যাগদলি রাজরাজিরলু ধর্ম রাজসূয যাগদলি রাজরাজিরলু ধর্ম রাজসুতনু ইতন তপ পূজ করবে নিদাতা লোক ভরিতনু রঙ্গা অনেক চরিতনু রঙ্গা অনেক চরিতনু তন্ন সেবক জনর পোরেদু উন্নতুডুপিয়ল্লি নিন্দু তন্ন সেবক জনর পোরেদু ಉನ್ನತುಡುಪಿಯಲ್ಲಿ ನಿಂದು ಘನ್ನ ಮಹಿಮೆ ನಿಂದ ಮೆರೆವಾ ಪ್ರಸನ್ನ ಹಯವದನ ಕೃಷ್ಣ ಲೋಕ ಭರಿತನು ರಂಗ ಅನೇಕ ಚರಿತ ರಂಗ ಅನೇಕ ಚರಿತನು ಲೋಕ ಭರಿತನು ಅನೇಕ ಚರಿತನು ರಂಗ ಅನೇಕ ಚರಿತನು ರಂಗ ಅನೇಕ ಚರಿತನು ರಂಗ ಅನೇಕ ಚರಿತನು
1: ತಿಮ್ಮಪ್ಪ ಅವರೇ, ಇನ್ನೂ ಎರಡೂವರೆ ನಿಮಿಷ ನಮ್ಗೆ ಬಿಟ್ಟಿದ್ದೀರಾ, ತುಂಬಾ ಸಂತೋಷ ಆಯ್ತು. ಆದ್ರೂ ಚಂದವಾಗಿ ಹಾಡಿದ್ರಲ್ಲ ಅಲ್ಲ, ತುಂಬಾ ಖುಷಿಯಾಗಿ ನಮ್ಮ ಶ್ರೋತೃಗಳು ಕೇಳಿದ್ದಾರೆ. ಬಹಳ ಒಂದು ನಮ್ಮನ್ನ ಯಾವ್ದೋ ಒಂದು ಲೋಕಕ್ಕೆ ಕರೆದ್ಕೊಂಡು ಹೋಗ್ಬಿಟ್ಟಿದ್ರಿ. ಉಡುಪಿ ಶ್ರೀಕೃಷ್ಣನನ್ನ ನೆನಪಿಸ್ಕೊಂಡಿದ್ದೀರಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ
0: ಕಡೆ ಅವತಾರ ಎಂಟನೇ ಅವತಾರ ಅವರ ಆಶೀರ್ವಾದ ಸದಾ ಎಲ್ಲರಿಗೂ, ಒಳ್ಳೆ ಜನರಿಗೆ ಎಲ್ಲರಿಗೂ ಇರಲಿ ಅಂತ.
1: ಒಳ್ಳೆ ಜನರಿಗೆ,
0: ಎಲ್ಲ ಜನರಿಗೆ,
1: ಒಳ್ಳೆ ಜನರಿಗೆ ಅಂತ ಹೇಳೋದು ಒಳ್ಳೇದೇ. ಆದ್ರೆ
0: ಅಂದ್ರೆ ಅವರು ದೇವರು ಒಳ್ಳೆತನವನ್ನು ಬಯಸುದು,
1: ಒಳ್ಳೆ ಒಳ್ಳೆಯವರಾಗಬೇಕು ಅಲ್ವಾ. ತುಂಬಾ ಸಂತೋಷ. ಹಿರಿಯರಾಗಿ ನೀವು ಒಂದು ಕಿವಿ ಮಾತನ್ನ ಹೇಳಿದ್ದೀರಿ, ತುಂಬಾ ಧನ್ಯವಾದ. ಅಭಿನಂದನೆಗಳು ಕೂಡ, ಮೊದಲ ಕರೆ ನೀವೇ ಅಂತ ಕರೆ ಮಾಡಿದ್ ನೀವು ಅಂತ. ಧನ್ಯವಾದ ತಿಮ್ಮಪ್ಪ ಅವರೇ, ನಮಸ್ಕಾರ.
2: ಚಿತ್ರಗೀತೆಗಳಲ್ಲಿ ಸಾಕಷ್ಟು ನಮ್ಮ ಕವಿಗಳ ಭಾವಗೀತೆಗಳನ್ನ ಬಳಸ್ಕೊಂಡಿದ್ದಾರೆ, ಅವುಗಳನ್ನ ಹಾಡಬಹುದು ಈ ಕಾರ್ಯಕ್ರಮದಲ್ಲಿ.
1: ಹೌದು, ಹಾಡಬಹುದು. ನಾವು ಹೇಳಿದ್ವಲ್ಲ ಈಗ ಭಕ್ತಿ ಪ್ರಧಾನ ಗೀತೆಗಳು, ಮತ್ತೆ ಈಗ ಭಾವಗೀತೆಗಳು ಕೆಲವೊಂದು, ಈಗ ಒಂದು ಇದೆ ನೋಡಿ, ಯಾವುದು

0: ಒಂದು
1: ಈಗ
0: ಹಾಡಿದೆ.
1: ಹೊಸ ಬೆಳಕು ಚಿತ್ರದಲ್ಲಿದೆ, ಮನೆಗೆ ಬಾತೀತಿ ಅಂತ ಆ ಗೀತೆಗಳು, ಅಂತ ಅಂತಹ ಗೀತೆಗಳನ್ನು ಸುಮಾರಾಗಿ,
0: ಯಾವ ಮೋಹನ ಮುರಳಿ ಕರೆಯಿತೋ,
1: ಹೌದು,
0: ಅವುಗಳನ್ನೆಲ್ಲ ಹಾಡಬಹುದು. ಭಾವಗೀತೆಗಳು ಚಿತ್ರಗೀತೆಗಳಿಗೆ ಅನ್ವಯ ಆಗಿರುವಂಥದ್ದು, ಅಳವಡಿಕೆ ಆಗಿರುವಂತಹದ್ದು. ಒಂದು ಹಾಡುವಂತಹ ಭಾವನೆ ಇದೆಯಲ್ಲ, ಅದು ನಾವು ನಾಲ್ಕು ಗೋಡೆಗಳ ಮಧ್ಯೆ ಹಾಡ್ತಾ ಇರ್ತೀವಿ. ಒಂದು ಆಕಾಶವಾಣಿಯಲ್ಲಿ ನಾನು ಹಾಡ್ತೀನಿ ಅಂತ ಅನ್ನುವಾಗ ಅವರ ಖುಷಿಯೇ ಬೇರೆ, ತುಂಬ ಸಂತೋಷದಿಂದ. ನೋಡಿ, ತಿಮ್ಮಪ್ಪ ಅವರು ಒಂದು ಬೇಗ ಕೂಡ ಹಾಡು ಹಾಡೋದನ್ನು ಮುಗಿಸ್ತ್ರು. ಒಂದು ಕಾಳಜಿ ಕೂಡ ಇದೆ ಅಲ್ಲಿ, ಬೇರೆಯವರು ಮಾತನಾಡಲಿ, ಬೇರೆಯವರು ಕೂಡ ಹಾಡ್ಲಿ ಅಂತ. ಈಗ ಯಾರು ಮುಂದಿನ ಕರೆ?
1: ಕೆಲವರು ಈಗ ನಮ್ಮ ಕೇಳುಗರ ಪ್ರತಿಭೆಯನ್ನ ಬೆಳಕಿ ತರೋದಕ್ಕೆ ಬಹಳ ಒಳ್ಳೆ ಕಾರ್ಯಕ್ರಮ.
0: ಹೌದಲ್ವಾ, ಗೀತಾ ಮಾಧುರಿಯ
1: ತುಂಬಾ ವರ್ಷಗಳ ಹಿಂದೆ ಒಬ್ರು ಇದೇ ಕೇಳುಗರು ಅವರ ಮಗುವನ್ನ ನಮ್ಮೊಂದಿಗೆ ಮಾತಾಡಿಸ್ತಾ ಇದ್ರು. ಆ ಮಗುಗೆ ಮೊದಲು ಯಾರ ಜೊತೆಯನ್ನು ಕೂಡ ಎದುರುಗಡೆ ನಿಂತು ಮಾತಾಡುವಷ್ಟು ಧೈರ್ಯ ಇರ್ತಿರ್ಲಿಲ್ಲ. ಈ ರೇಡಿಯೋದಲ್ಲಿ ಮಾತನಾಡಿ ಮಾತನಾಡಿ ಆ ಮಗು ಕೊನೆಗೆ ವೇದಿಕೆಯಲ್ಲಿ ಹಾಡು ಹೇಳೋದು, ಕಾರ್ಯಕ್ರಮ ಮಾಡೋದು, ಭಾಷಣ ಮಾಡೋದು ಎಲ್ಲ ಮಾಡುವಷ್ಟರ ಮಟ್ಟಿಗೆ ಆತ್ಮಸ್ಥೈರ್ಯ ನಮ್ಮ ರೇಡಿಯೋ ಕೊಟ್ಟಿದೆ ಅಂತ ಅವರೇ ಹೇಳಿದರು.
0: ನೋಡಿ, ಒಂದು ವಿಶ್ವಾಸದ ಮಾತು ಇದು, ಒಂದು ನಂಬಿಕೆ, ಒಂದು ಪ್ರೀತಿ. ಒಂದು ರೇಡಿಯೋ ಆನ್ ಆಗ್ತಾ ಇದ್ದ ಹಾಗೆ ನಮ್ಮ ಮನಸ್ಸು ಒಂದು, ನೋಡಿ, ಆಲೆ ಮನೆ ನೋಡಿದಿರಲ್ಲ, ಈಗ ಪಾಕ, ಅದನ್ನ ಕಾಕಂಬಿ ಅಂತ ಕೂಡ ಹೇಳ್ತಾರೆ, ಕೇಳಿದಿರಾ? ಆ ಬೆಲ್ಲದ ಒಂದು ರಸ ಏನಿದೆ, ಆ ಒಂದು ಪಾಕ ಮಾಡ್ತಾರೆ, ಆ ಪಾಕವನ್ನು ಅಚ್ಚಿಗೆ ಹಾಕಿದಾಗ ಹೇಗೆ ಅದು ನಮಗೆ ಕಾಣಿಸುತ್ತೆ, ಒಂಥರ ನಮ್ಮ ಮನಸ್ಸು ಹಾಗೆ ಕರೆಕ್ಟಾಗಿ ಆಗ್ಬಿಡತ್ತೆ. ಓ, ಇದು ಬೆಲ್ಲದ ಅಚ್ಚು. ಹಿರಿಯರು ಹೇಳ್ತಾರೆ ನೋಡಿ, ನೀವು ಮಾತನಾಡುವಾಗ ಯೋಚನೆ ಮಾಡಿ ಮಾತನಾಡಿ, ಬೆಲ್ಲದ ಅಚ್ಚಿರುತ್ತೆ ನೋಡಿ, ಹಾಗಿರಬೇಕು ನಿಮ್ಮ ಮಾತು ಅಂತ ಹೇಳೋದನ್ನು ನಾವು ಕೇಳಿದ್ದೀವಿ ಅಲ್ವಾ, ಹಲವು ಶ್ರೋತೃಗಳಿಗೆ ಒಂದು ಅನುಭವ ಆಗಿದೆ. ಈಗ ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ, ನಮಸ್ತೆ.
1: ಬಹುಶಃ
0: ಕರೆಯಲ್ಲಿ ಕಡಿತ ಆಗಿದೆ.
1: ಹಾ,

0: ಒಂದು ಉತ್ತಮ ಗೀತೆಯನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀರಿ. ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಯಾರು ಕರೆ ಮಾಡಿದ್ದಾರೆ? ಹಲೋ, ನಮಸ್ತೆ.
1: ಹಾ ನಮಸ್ತೆ, ನಾನು ಕೊಡಗಿನ ಮಾಧವ ಮಾತಾಡ್ತಿರೋದು.
0: ಹಾ ಮಾಧವನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ಹಾಡು ಹಾಡ್ತೀರಿ ಗೀತಾ ಮಾಧುರ್ಯ ಕಾರ್ಯಕ್ರಮದಲ್ಲಿ?
1: ಗೀತಾ ಮಾಧುರ್ಯಕ್ಕೆ ಇವತ್ತು ಎಲ್ಲರೂ ಭಕ್ತಿಗೀತೆಯನ್ನು ಹಾಡ್ತಾರೆ, ಭಾವಗೀತೆಯನ್ನು ಹಾಡ್ತಾರೆ, ಜಾನಪದ ಗೀತೆಯನ್ನು ಹಾಡ್ತಾರೆ, ಯಕ್ಷಗಾನ ನಾನು ಹಾಡಿದ್ದೆ. ಆದ್ರೆ ಇವತ್ತೊಂದು ಹೊಸತನ ತಂದಿದ್ದೇನೆ.
0: ಯಾವುದು ಅದು ಹೊಸತನ?
1: ಏನು ಗೊತ್ತಾ, ನಮ್ಮ ಕೊಡಗಿನಲ್ಲಿ ನಮ್ಮ ಅಕ್ಕ ತಂಗಿಯರು ತುಂಬಾ ಮಂದಿ ಇದ್ದಾರೆ, ಅವರು ಯಾರು ಕೂಡ ಶೋಭನೆ ಹಾಡ್ಲಿಕ್ಕೆ ಹಿಂದೆ ಬಂದು ನೋಡ್ತಿದ್ದಾರೆ.
0: ಶೋಭನೆ ಪದ?
1: ಹೌದು. ಅದಕ್ಕೆ ಇದನ್ನು ಕೇಳಿದ್ರೆ ಅವರು ಹಾಡ್ಲಿಕ್ಕೆ ಅಭ್ಯಾಸ ಮಾಡ್ಲಿಲ್ಲ.
0: ಹಾಡಿ ಹಾಗಿದ್ರೆ ಖುಷಿ.
1: ನಾನು ಹಾಡ್ತಾ ಇರ್ತೇನೆ. ಕಡಿವಾಣದ ವಾದ್ಯಗಳು ನಿಮ್ಮ ಕೈಯಲ್ಲೇ ಇರ್ಲಿ.
0: ಆಯ್ತು.
1: ಯಾಕಂದ್ರೆ ಎಷ್ಟೊತ್ತಿಗೆ ಆಗ್ತದೆ ಗೊತ್ತಾಗಲ್ಲ.
0: ಇಲ್ಲ ಇಲ್ಲ, ನಾವು ಗಡಿಯಾರ ಇಟ್ಕೊಂಡಿದೀವಿ.

ದೂರವಾಣಿ ಸಂಪರ್ಕದಲ್ಲಿ ಕಡಿತ ಆಯಿತು. ನಾವು ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಬಹುಶಃ ಮೊಬೈಲ್ ಹಿಡ್ಕೊಂಡು ಆಡ್ತಾ ಇದ್ದಾಗ ಯಾರಾದರೂ ಕರೆ ಮಾಡಿದ್ರೆ ಅದು ಕರೆ ಕಡಿತ ಆಗುತ್ತೆ. ಈಗ ಯಾರು ಕರೆ ಮಾಡಿದ್ದಾರೆ ನೋಡೋಣ. ಧನ್ಯವಾದಗಳು ಮಾಧವನ್ ಅವ್ರಿಗೆ.

0: ಹಲೋ ನಮಸ್ತೆ.
1: ನಮಸ್ಕಾರ, ನಾನು ಸಕ್ರೆಶ್ವರಿಂದ ಗಿರಿಜಾ ಮೇಡಮ್.
0: ಗಿರಿಜಾ ಅವರೇ, ಹೇಗಿದ್ದೀರಾ? ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸ್ವಾಗತ ನಿಮಗೂ.
0: ನೋಡಿ, ಹೆಣ್ಣು ಮಕ್ಕಳಿಗಾಗಿ ಮಾಧವನ್ ಚಂಬು ಅವರು ಹಾಡ್ತಾ ಇದ್ರು,
1: ತುಂಬಾ ಚೆನ್ನಾಗಿ ಹೇಳಿದ್ರು.
0: ಇನ್ನು ಇತ್ತು, ಆದ್ರೆ ಸಮಯ ಇತ್ತು ಅವರಿಗಾಗಿ, ಆದ್ರೆ ಇನ್ನು ಮೊಬೈಲ್ ಸಮಸ್ಯೆಯಿಂದ ಕಡಿತಾ ಇತ್ತು. ನೀವ್ ಯಾವ ಹಾಡು ಹಾಡ್ತೀರಿ ಗಿರಿಜಾ ಅವರೇ?
1: ನಾನು ಈಗ ಅವರು ಅದೇ ಎಲ್ಲ ಭಕ್ತಿ ಗೀತೆ ಹಾಡ್ತಾರೆ. ಈಗ ನಾನು ಅವ್ರಾಗೆ ಮಗುನ ತೊಟ್ಲಿಗೆ ಹಾಕಬೇಕಾದ್ರೆ ಫಸ್ಟ್ ಅಕ್ಕೆ ಮಗುನ ತೊಟ್ಲಿಗೆ ಹಾಕೋಲ್ಲ, ಒಂದು ಕಲ್ಲು ಗುಂಡಪ್ಪನ್ ಮಾಡಿ ಹಾಕ್ತಾರೆ ನೋಡಿ.
0: ಹೌದು ಹೌದು.
1: ಒಂದು ಚಿಕ್ಕ ಹುಡುಗಿನ ಹಸೆ ಮೇಲೆ ಕೂರಿಸಿ ಅದ್ ಗುಂಡಪ್ಪನ್ ಅವಳ ಮೇಲಿಟ್ಟು ಅದಕ್ಕೆ ಲಕ್ಕಿ ಸೊಪ್ಪು ಹೂವು ಎಲ್ಲ ಅಲಂಕಾರ ಮಾಡಿ ಆರತಿ ಮಾಡಿ
0: ಇಡ್ತಾರೆ ಅಲ್ವಾ ಕಲ್ಲನ್ನ?
1: ಇಡ್ತಾರೆ. ಅವಾಗ ಒಂದ್ ಹಾಡಿದೆ ಹೇಳುದು, ಅದ್ ಹೇಳ್ತೀನಿ ಮೇಡಮ್. ಹೇಳ
0: ಹಾಡಿ ಹಾಡಿ.
1: ಜೋ ಜೋ ಜೋ ಜೋ ಜೋ ಗುಂಡಲಂಗ ಮಂಡೇಲಿ ಕನಿಕಾವ ಮರ್ದಿಸುವ ಗುಂಡ ಕಂಡೋ.

0: ಹೇಗೆ ಕಲ್ತ್ರಿ? ಅಲ್ಲ ಗೊತ್ತಾಯ್ತು, ನಾವೆಲ್ಲರೂ ಕೂಡ ನಮ್ಮ ಅಜ್ಜಿ ತಾತನ ಮನೆಗೆ ಹೋಗಿ ಬಂದಾಯ್ತು ನಿಮ್ಮ ಹಾಡಿನ ಮುಖಾಂತರ. ಒಂದು ತೊಟ್ಟಿಲು, ಒಂದು ಗುಂಡುಕಲ್ಲು, ಹೂವು, ಸಂಭ್ರಮ,
1: ಮದುವೆ ಹಾಡು ಎಲ್ಲ ಒಂದೊಂದೊಂದ್ ಹೇಳ್ತಾ ಬರ್ಬೇಕಲ್ವಾ ಮೇಡಮ್?
0: ಹಾಡ್ತಾ ಬರ್ಬೇಕಲ್ವಾ?
1: ಹೌದು ಹೌದು,
0: ಪ್ರಯತ್ನ ಪಟ್ಟಿದ್ದು
1: ಹಾಡ್ಬೋದಲ್ವಾ?
0: ಹೌದು ಹೌದು ಹೌದು, ಎಲ್ಲ ನಾವು ಹೇಳದ್ವಲ್ಲ, ಸೋಬಾನೆ ಪದ ಕೂಡ
1: ಕರೆಯೋದು ಎಲ್ಲ ಹೇಳ್ಬೋದಲ್ಲ ಮೇಡಮ್?
0: ಹಾಡಬಹುದು, ತೊಂದ್ರೆ ಇಲ್ಲ, ತುಂಬಾ ಚೆನ್ನಾಗಿ ಹಾಡಿದಿರಿ, ನಮ್ಮ ಶ್ರೋತೃಗಳಿಗೂ ಕೂಡ ತುಂಬಾ ಇಷ್ಟವಾಗಿದೆ. ನಾವು ಆರಂಭದಲ್ಲೇ ಹೇಳದ್ವಲ್ಲ, ನಿಮ್ಮ ಹಾಡಿನ ನಂತರ ಒಂದು ಸುತ್ತು ನಮ್ಮ ಅಜ್ಜಿ ತಾತನ ಮನೆಗೆ ಹೋಗಿ ಬಂದ್ವಿ ನೋಡಿ, ಒಂದು ಸಂಭ್ರಮ ಅಲ್ವಾ, ಒಂದು ಮಗು ಹುಟ್ಟಿದಾಗ ಆ ತೊಟ್ಟಿಲಿಗೆ ಹಾಕುವಂತಹದ್ದು, ಮತ್ತೆ ಎಷ್ಟು ಜನರು ಇರ್ತಾರೆ ಸುತ್ತ, ಎಷ್ಟು ಜನರು ಇರ್ತಾರೆ, ತುಂಬಾ ಖುಷಿ ಆಯ್ತು. ಗಿರೀಶ್ ಅವರೇ,
2: ಈ ತರ ಗೀತೆಗಳನ್ನೆಲ್ಲ ಕೇಳದ್ದೇ ಬಂತು ಅನ್ಸ್ತದೆ, ಸ್ವಲ್ಪ ಸಮಯಗಳು ಕಳೆದು ಕೆಲವು ಸಮಯಗಳು ಕಳೆದೋದ್ರೆ
0: ಹೌದು
2: ಈ ರೀತಿ ಗೀತೆಗಳು ಇತ್ತು ಅಂತ ಹೇಳೋದೇ ಗೊತ್ತಿರೋದಿಲ್ಲ,
0: ಇದ್ರ ಮುಖಾಂತರ ನೆನಪಿಸಿಕೊಂಡಿದ್ದೆ.
2: ಹೌದು ಹೌದು ಹೌದು,
0: ತುಂಬಾ ಖುಷಿ ಆಯ್ತು ಗಿರೀಶ್ ಅವರೇ ಭಾಗವಹಿಸಿದ್ದಕ್ಕೆ.
1: ಧನ್ಯವಾದ,
0: ನಮಸ್ಕಾರ. ನಮಸ್ಕಾರ ಗಿರೀಶ್ ಅವರೇ, ನಮಸ್ಕಾರ. ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ? ಹಲೋ, ನಮಸ್ತೆ. ಹಲೋ, ನಮಸ್ತೆ.

0: ನಮಸ್ತೆ ಮೇಡಮ್.
1: ಸರಸ್ವತಿ ಅವರು.
0: ಥ್ಯಾಂಕ್ ಯು ಮೇಡಮ್.
1: ಹೇಗಿದ್ದೀರಾ?
0: ಚೆನ್ನಾಗಿದ್ದೇವೆ ಮೇಡಮ್.
1: ಚೆನ್ನಾಗಿದ್ದೀರಾ. ಇವತ್ತೇನು ವಿಶೇಷ? ಸಂಕ್ಷಿಪ್ತವಾಗಿ ಹೇಳಬೇಕು, ಮತ್ತೆ ಶ್ರೋತೃಗಳು ಮತ್ತೆ ಬೈಕೊಳ್ತಾರೆ.
0: ಎಂತ ಮೇಡಮ್
1: ವಿಶೇಷ ಇವತ್ತಿನ ವಿಶೇಷ?
0: ವಿಶೇಷ ಅಂದ್ರೆ ಮನೆಯಲ್ಲಿ ಕೆಲಸಗಳು ಮುಗಿದ್ದು ಈಗ ಕೂತ್ಕೊಂಡಿದ್ದೀನಿ ಅಷ್ಟೇ ಮೇಡಮ್.
1: ಹಾಡು ಕಲ್ತಿದ್ದೀರಾ?
0: ಕಲ್ತಿದ್ದೇನೆ.
1: ಯಾವ ಹಾಡು ಕಲ್ತಿದ್ದಾರೆ ನಮ್ಮ ಸರಸ್ವತಿ ಅವರು?
0: ಗಾನಯೋಗಿ ಪಂಚಶ್ರೀ ಗವಾಯಿ ಚಿತ್ರದಿಂದ ಒಂದು ಶಿವನ ಭಕ್ತಿ ಹಾಡ್ತೇನೆ.
1: ಹಾಡಿ ಹಾಡಿ.
0: ಅದು ಹಂಸಲೇಖ ರಚನೆ. ಚಿತ್ರ ಮೇಡಮ್ ಹಾಡಿದ್ದು.
1: ಮಾಹಿತಿಯೊಂದಿಗೆ ಸರಸ್ವತಿ ಅವರು.
0: ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅರ್ಪಣೆ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಸಿಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿದಾನಕ್ಕೆ.

0: ಆಗದು ಹೋಗೋದು ನಾಗಾನೇನೆ ನೀಡು ಶಿವ ಇಡದಿರು ಶಿವ ಬಾಗುವುದು ನನ್ನ ಕಾಯ ಮಾಲಿಗೆ ಕೊಟ್ಟರು ಮರದಡಿಯಲ್ಲಿ ಇಟ್ಟರು ನಾನೆಂದು ಅತ್ತ ಇಟ್ಟವನೆಲ್ಲ ಸರದಿಂದ ಮಾನಕ್ಕೆ
1: ಸಾರಂಗ ಮನಕ್ಕೆ ನೂರಾರು ರೂಪಾಯಕ್ಕೆ ಮುಂದಿಟ್ಟು ನಮಿಸೋದು
0: ಸಾರದ ಮನಕ್ಕೆ ನೂರಂದು ಬಯಕ್ಕೆ ಮುಂದಿಟ್ಟು ಉಳಿಸೋದು ನಾನೇ ತಾನೇ ನೀಡು ಶಿವ ನಿಡದಿರು ಶಿವ ಬಾಗುವುದು ನನ್ನ ಕಾಯ ನೀಡು ಶಿವ ನಿಡದಿರು ಶಿವ ಬಾಗುವುದು ನನ್ನ ಕಾಯ.
1: ಸರಸ್ವತಿ ಅವರೇ, ನೀವು ಬರ್ಕೊಂಡಿದ್ದೀರೋ ಇಲ್ಲ ಮೊಬೈಲ್ ಅಲ್ಲಿ ನೋಡ್ಕೊಂಡು ಹಾಡ್ತಾ ಇದ್ದೀರೋ?
0: ಇಲ್ಲ ಮೇಡಮ್, ಬರ್ದುಕೊಂಡಿದ್ದೇನೆ. ನಾನು ಚಿತ್ರಗೀತೆ ಬರುವಾಗ ಬರ್ದುಕೊಂಡಿದ್ದೇನೆ.
1: ಹೌದಾ? ಬಾಗುವುದು ಎನ್ನ ಕಾಯ ಅಂತ.
0: ಹೌದು, ಬಾಗುವುದು ನನ್ನ ಕಾಯ, ನನ್ನ ಕಾಯ.
1: ತುಂಬಾ ಚೆನ್ನಾಗಿ ಹಾಡಿದಿರಿ, ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರಸ್ವತಿ ಅವರೇ. ಹಲೋ, ನಮಸ್ತೆ ಸರ್.
2: ನಮಸ್ತೆ ಮೇಡಮ್.
1: ಯಾರು, ಎಲ್ಲಿಂದ?
2: ಕಾರ್ಕಳ ವರಂಗದಿಂದ ರಾಮಣ್ಣ.
1: ರಾಮಣ್ಣ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗೀತಾ ಮಾಧುರ್ಯ ಕಾರ್ಯಕ್ರಮಕ್ಕೆ ಭಾಗವಹಿಸಿದಿರಿ, ಯಾವ ಹಾಡು ಹಾಡ್ತೀರಿ?
2: ನಾನೊಂದು ಗಣಪತಿ ಭಕ್ತಿ ಗೀತೆ ಹಾಡ್ಲ ಮೇಡಮ್.
1: ಹಾಡಿ.
2: ರಚನೆ ನನ್ಗೆ ಗೊತ್ತಿಲ್ಲ ಮೇಡಮ್.
1: ಎರಡು ವಾರ ಇತ್ತು, ನೀವು ತಿಳ್ಕೊಂಡಿಲ್ಲ.
2: ಅಲ್ಲ, ಇಲ್ಲದಿದ್ರೆ ಒಂದು ಭೀಮ್ಸಿನ್ ಜೋಶಿ ಹಾಡಿದ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ.
1: ಅಲ್ಲ, ನೀವು ಆರಂಭದಲ್ಲಿ ಹೇಳಿದ್ರಿ ಗಣಪತಿ ಹಾಡು ಅಂತ, ಹಾಡಿ. ಗಣಪತಿ ಹಬ್ಬ ಎಲ್ಲರೂ ಕೂಡ ಇತ್ತೀಚೆಗಷ್ಟೇ ಆಚರಿಸಿದ್ದೀವಿ, ಹಾಡಿ.
2: ಹೌದು ಮೇಡಮ್.

0: ಪ್ರಸಿದ್ಧ ಸಾಹಿತಿ ವಿಜಯ ನರಸಿಂಹ ಅವರು ಬರೆದಿರುವಂತ ಹಾಡನ್ನ ಹಾಡಿದ್ರಿ ರಾಮಣ್ಣ ಅವರೇ. ದಿನಾ ಅಭ್ಯಾಸ ಮಾಡ್ತೀರಾ? ಅಭ್ಯಾಸ ಮಾಡ್ತೀರಾ?
1: ದಿನಾ ಭಜನೆ ಮಾಡ್ತೇನೆ ಮೇಡಮ್.
0: ಹಾ ಹಾ ಹಾ.
1: ಮತ್ತೆ ನಮ್ಮ ದಸರಾ ಉಂಟಲ್ಲ,
0: ಯಾವ ಸಮಯದಲ್ಲಿ ಭಜನೆ?
1: ಭಜನೆ ನನ್ನ 7:30 ಗಂಟೆಗೆ ಮೇಡಮ್.
0: ಸಂಜೆ ಪ್ರತಿದಿನ ನೋಡಿ, ಧಾರಾವಾಹಿಗಳನ್ನ ನೋಡೋದು ಅಂದ್ರೆ ದೃಶ್ಯ ಮಾಧ್ಯಮಗಳನ್ನ ಆಶ್ರಯಿಸಿರುವವರಿಗೆ ಇದೊಂದು ಕಿವಿ ಮಾತು. ಸಂಜೆ ದೇವರ ಸ್ಮರಣೆಯನ್ನ ಮಾಡಬೇಕು ಅಂತ ನಮ್ಮ ಹಿರಿಯರು ಒಂದು ಉಡುಗೊರೆಯನ್ನ ಕೊಟ್ಟಿರುವಂತಹದ್ದು, ಕೊಡುಗೆಯಾಗಿ ಅಲ್ವಾ ಒಂದು ಸಂಸ್ಕಾರ ಅಂತ.
1: ರೇಡಿಯೋದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಇದ್ರೆ ಮತ್ತೆ ಆ ಕಾರ್ಯಕ್ರಮ ಕೇಳಿ ಮತ್ತೆ ನಾವು ಭಜನೆ.
0: ಹಾ ಹಾ ಹಾ, ತುಂಬಾ ಖುಷಿ ಆಯ್ತು. ಪ್ರತಿದಿನ ನಾನು ದೇವರ ಪ್ರಾರ್ಥನೆಯನ್ನ ಮಾಡ್ತೀನಿ ಅಂತ ಹೇಳೋದೇ ಒಂದು ಕಿವಿ ಮಾತು. ಕಾರ್ಯಕ್ರಮಗಳನ್ನು ಕೇಳ್ತೀರಿ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೀರಿ, ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ನಮಸ್ಕಾರ
1: ಮೇಡಮ್. ನೀವು ಒಂದು ಕಾರ್ಯಕ್ರಮ ಒಳ್ಳೆದೊಳ್ಳೆದು ಕೊಡ್ತೀರಿ ಮೇಡಮ್, ನಿಮ್ಮ ಕಾರ್ಯಕ್ರಮಕ್ಕೆ ನನಗೆ ತುಂಬಾ ಧನ್ಯವಾದ.
0: ತುಂಬಾ ಸಂತೋಷ ರಾಮಣ್ಣ ಅವರೇ, ತುಂಬಾ ಸಂತೋಷ. ನಮಸ್ಕಾರ.
2: ಪ್ರೀತಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ FM 103.1 MHz ಕಂಪನಾಂಕಗಳಲ್ಲಿ ಗೀತಮಾಧುರ್ಯ.

0: ವೈವಿಧ್ಯಮಯ ಗೀತೆಗಳ ಹೂರಣ ಗೀತಮಾಧುರ್ಯ.
1: ನೀವು ಹಾಡ್ತೀರ?
0: ಸಂಪರ್ಕ ಸಂಖ್ಯೆ
1: 0822 2288 5 5 8.
0: ಮತ್ತೊಂದು ದೂರವಾಣಿ ಸಂಖ್ಯೆ
1: 0822 2288 1 2 9. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕೇಳಿ ಗೀತಮಾಧುರ್ಯ,
0: ವೈವಿಧ್ಯಮಯ ಹಾಡುಗಳ ಹೂರಣ. ಬನ್ನಿ ಕಾರ್ಯಕ್ರಮವನ್ನ ಮುಂದುವರಿಸೋಣ.

0: ಗೀತಮಾಧುರ್ಯ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಶ್ರೋತೃ ಇದ್ದಾರೆ, ಯಾರು ಅಂತ ಮಾತನಾಡಿಸೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಸರ್?
1: ನಾನು ಶಿಲ್ಯದಿಂದ ಶ್ರೀಧರ ಪೈಂಗಾಜಿ ಮಾತನಾಡುವುದು.
0: ಶ್ರೀಧರ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಯಾವ ಹಾಡು ಹಾಡ್ತೀರಿ?
1: ಇಬ್ಬರಿಗೂ ನಮಸ್ಕಾರ ಮೇಡಮ್.
0: ನಮಸ್ತೆ.
1: ನಾನು ಇವತ್ತು ಭಾವಗೀತೆಯನ್ನೇ ಹಾಡ್ತೇನೆ ಮೇಡಮ್. ಆಗ್ಲೇ ಹೇಳಿದ್ರು ಭಾವಗೀತೆ ಹಾಡುದು ಒಳ್ಳೆಯದು ಅಂತೇಳಿ, ಆಗ್ಲೇ ಕಾರ್ಯಕ್ರಮ ನಿರೂಪಕರು ಹೇಳಿದ್ರು.
0: ನಿರೂಪಕರು ಪ್ರೋತ್ಸಾಹ ಕೊಟ್ರು ಅಂತೀರಾ?
1: ಕೊಟ್ರು ಮೇಡಮ್, ಕೊಟ್ರು. ನಾನು ಹೆಚ್ಚಾಗಿ ಭಾವಗೀತೆ ಹಾಡುವುದು.
0: ಹೌದು ಹೌದು.
2: ಶ್ರೀಧರ ಅವರೇ ನಮಸ್ಕಾರ.
1: ಮೈಸೂರು ಅನಂತ ಸ್ವಾಮಿ ಅವರು ಹಾಡನ್ನು ಹಾಡ್ತಿದ್ದೇನೆ.
0: ಹಾಡಿ ಸರ್.
1: ತನುಗು ನಿನ್ನದು ಮಾನದು ನಿನ್ನದು

0: ಕನುವು ನಿನ್ನದು, ಮನವು ನಿನ್ನದು. ಧನ್ಯವಾದಗಳು ಮೇಡಮ್.
1: ನಮಸ್ಕಾರ, ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟು ಹಾಡಿದ್ದೀರಿ. ಧನ್ಯವಾದ ಶ್ರೀಧರ್ ಸರ್, ನಮಸ್ಕಾರ. ಗೀತಮಾಧುರ್ಯ ಕಾರ್ಯಕ್ರಮದಲ್ಲಿ ಯಾರು ಕರೆ ಮಾಡಿದ್ದಾರೆ? ನಮಸ್ತೆ, ಯಾರು, ಎಲ್ಲಿಂದ?
2: ನಮಸ್ತೆ ಮೇಡಮ್, ಸೋಮವಾರಪೇಟೆಯಿಂದ ನಾಗರಾಜ್.
1: ನಾಗರಾಜ್ ಅವರೇ, ಯಾವ ಹಾಡು ಹಾಡ್ತೀರಿ ಇವತ್ತು?
2: ಭಾವಗೀತೆ.
1: ಯಾವುದು ಭಾವಗೀತೆ?
2: ರಚನೆಕಾರ ದರಾ ಬೇರೆಂದ್ರೆ
1: ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರದ.
2: ಅದೇ ಇರ್ಬೋದು ಅಂತ ಅನಿಸ್ತದೆ ನನಗೆ.
1: ಯಾವ ಹಾಡೋದು?
2: ನೀ ಹಿಂಗ ನೋಡಬೇಡ ನನ್ನ.
1: ಹಾಡಿ.
2: ಹಾಡ್ತೇನೆ.
1: ಸರಿಯಾಗಿ ಹೇಳಿದ್ದಾರಲ್ಲ.
2: ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹ್ಯಾಂಗ ನೋಡಲಿ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹ್ಯಾಂಗ ನೋಡಲಿ ನಿನ್ನ.

ಕಣ್ಣು ಮಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಒಮ್ಮಿಗಿಲ ಉಳಿವಿ ಚಂದಿರ ನಹೆಣ ಬಂತು ಮುಗಿಲಾಗತೆ ಲತಾ ಹಗಲ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ಇರುಗಿನ ಹ್ಯಾಂಗ ನೋಡಲಿ ನಿನ್ನ ನಿನ್ನ ಕಣ್ಣಿನಗ ಕಾಲೂರಿ ಮಳೆಯು ನಡ ನಡಕ ಉಚ್ಚು ನಗೆ ಯಾಕ ಅನಿ ಒಡೆಯಲಿಕ್ಕೆ ಬಂದಂತ ಮೋಡ ತಡೆದಾಂಗ ಗಾಳಿಯ ನೆವಕ ಹತ್ತಾರೆ ಹತ್ತು ಬಿಡುವ ನಲು ಬರಲಿ ಮತ್ಯಾಕೆ ಮರಸಿತಿ ದುಃಖ ಎದೆ ಬಡಿಸಿ ಕೆಡವು ಬಿರಿಗಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ ನೀ ಹಿಂಗನೋ.

ಹತ್ತಾರೆ ಹತ್ತು ಬಿಡುವನಲು ಬರಲಿ ಮತ್ಯಾಕೆ ಮರಸಿತಿ ದುಃಖ ಎದೆ ಬಡಿಸಿ ಕೆಡವು ಬಿರಿ ಗಣ್ಣು ಬ್ಯಾಡ ತುಟಿ ಕಚ್ಚಿಡಿಯದಿರು ಬಿಕ್ಕ ಈ ಹಿಂಗ ನೋಡಬೇಡ ನನ್ನ ಈ ಹಿಂಗ ನೋಡಿದರೆ ನನ್ನ ಇರುಗಿನ ಹ್ಯಾಂಗ

0: ಹಲೋ ನಾಗರಾಜ್ ಅವರೇ.
1: ಹಲೋ ಮೇಡಮ್.
0: ಸರಿಯಾದ ಸಮಯಕ್ಕೆ ಹಾಡನ್ನು ಮುಕ್ತಾಯ ಮಾಡಿದ್ದೀರಿ. ಇದರಲ್ಲಿ ಒಂದು ಗಮನಿಸಬೇಕಾದಂಥದ್ದು, ಬೇಡ ನಗೆ ಅನ್ನೋದು ಸ್ವಲ್ಪ ತಿದ್ಕೊಳ್ಬೇಕು ಸಾಹಿತ್ಯದ ಪ್ರಕಾರ. ಇದು ಧಾರವಾಡ ಭಾಷೆ. ಹಲೋ,
1: ಬೇಡ ಅಂತಾನೆ.
0: ನೀವ್ಯಾಕೆ ಹಾಗೆ ಹಾಡಿದ್ರಿ, ಭಯನಾ? ನೋಡಿ ಅದು ಹಾಡಿದೆ ನೋಡಿ, ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಬ್ಯಾಡ ನನ್ನ, ಬ್ಯಾಡ ಅಂತ ಇದೆ. ಆದ್ರೂ ಚೆನ್ನಾಗಿ ಹಾಡಿದ್ದೀರಾ, ತಪ್ಪಲ್ಲ. ಹಲೋ,
1: ಹಲೋ
0: ನಾಗರಾಜ್ ಅವರೇ, ದಿನವೂ ಅಭ್ಯಾಸ ಮಾಡಿದ್ರಾ?
1: ಇಲ್ಲ, ನಾನು ಮೊದ್ಲು ಹಾಡ್ತಾ ಇದ್ದೆ.
0: ಈಗ ಹಾಡು ನಿಲ್ಲಿಸಿದ್ದೀರಾ?
1: ನಿಲ್ಸಿದ್ದೀನಿ. ನಂದು ಡಬಲ್ ವಾಯ್ಸ್ ಎಲ್ಲ ಆಡ್ತಿದ್ದೆ ಮೇಡಮ್. ಅದು ಗಂಟ್ಲು ಆಪರೇಷನ್ ಆದ್ಮೇಲೆ ಲೇಡೀಸ್ ವಾಯ್ಸ್ ಹೋಗ್ತಾಯ್ತು.
0: ಹೌದಾ? ನೀವು ಬಾಲ್ಯದಿಂದಲೂ ಹಾಡ್ತಿದ್ರ ಹಾಗೆ?
1: ಹೌದು.
0: ಈ ಮಿಮಿಕ್ರಿ ಮಾಡ್ತಾರಲ್ಲ ಆ ರೀತಿ?
1: ಮಿಮಿಕ್ರಿ ಮಾಡ್ತಿದ್ದಿಲ್ಲ, ಲೇಡೀಸ್ ಅಂಡ್ ಜೆಂಟ್ಸ್ ಎರಡು ಆಡ್ತಿದ್ದ. ಮತ್ತೆ ಬೆಳ್ಳಿಯಪ್ಪ ಸರ್ ಇಬ್ರು ಡ್ಯುಯೆಟ್ ಸಾಂಗ್ ಆಡ್ತಾ ಇದ್ದ ಸುಮಾರು ವರ್ಷದಿಂದ.
0: ನೋಡಿ ಕಂಠದ ಮಹತ್ವ ಎಷ್ಟಿರುತ್ತೆ ಅಂತ. ನಾವು ಸಿಕ್ಕಾಬಟ್ಟೆ ಬಳಸ್ಬಿಟ್ರೆ ಎಷ್ಟು ಕಷ್ಟ ಪಟ್ಟಿದ್ದೀರಿ ಅಲ್ವಾ? ಶಸ್ತ್ರಚಿಕಿತ್ಸೆ ಎಲ್ಲ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದೀರಾ.
1: ಐ ಪಿಚ್ ಆಡಕ್ ಆಗ್ತಿಲ್ಲ, ಅದಕ್ಕೆ ಲೋ ಪಿಚ್ ಇದೆ ಸ್ವಲ್ಪ.
0: ಆದ್ರೂ ಒಂದು ಮನಸ್ಸು ಮಾಡಿದ್ದೀರಲ್ಲ, ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ. ಅದೇ ದೊಡ್ಡದು, ನಿಜವಾಗಿ ಶ್ಲಾಘನೀಯ ಇದು. ನಿಜವಾಗಿ ಹೇಳಬೇಕು ಅಂತ ಅಂದ್ರೆ ತುಂಬಾ ಸಂತೋಷ ಆಯ್ತು. ಈಗ ನಿಮ್ಮ ಒಂದು ಮಾತಿನಿಂದ ನಾವು ತಿಳಿದುಕೊಳ್ಬೇಕಾದಂತಹದ್ದು ಗಂಟಲಿನ ಬಗ್ಗೆ, ಸ್ವರದ ಬಗ್ಗೆ ಎಷ್ಟು ಎಚ್ಚರವನ್ನ ವಹಿಸಬೇಕು ಅನ್ನೋದು ಕೂಡ ನಮಗೆ ಒಂದು ಅಲರ್ಟ್ ಅನ್ನೋದು ಆಗ್ತಾ ಇದೆ. ನೋವಿನಿಂದ ಬಳಲಿ ಮತ್ತೆ ಮೇಲೆದ್ದು ಪುಟಿದೆದ್ದು ಹಾಡ್ತಾ ಇದ್ದೀರಿ, ತುಂಬಾ ಸಂತೋಷ. ನಾಗರಾಜ್ ಅವರೇ ನಮಸ್ಕಾರ.
1: ಧನ್ಯವಾದ.
0: ನಮಸ್ಕಾರ.

0: ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ವಾಣಿಯವರ?
1: ನಾನು ವಾಣಿ ಚಂಗೊಮ್ಮೆ.
0: ಹ್ಮ್, ಹೇಗಿದ್ದೀರಾ ವಾಣಿಯವರೇ?
1: ಚೆನ್ನಾಗಿದ್ದೀನಿ ಮೇಡಮ್.
0: ತುಂಬಾ
1: ಕರೆ ಮಾಡಿ ಆಗಲಿಂದ ರಿಂಗ್ ಆಗ್ತಿತ್ತು, ರೀತಿ ಆಗಲ್ಲ.
0: ಅದು ಹೇಳ್ತಾನೆ, ನೀವು ಆರಂಭ ಮಾಡ್ಬಿಟ್ರಲ್ಲ.
1: ಅಲ್ಲ, ತುಂಬಾ ಟ್ರೈ ಮಾಡ್ತೆ. ಅದು ಏನು ಗೊತ್ತುಂಟ ಮೇಡಮ್, ನನಗೆ ಲೈನ್ ಸಿಕ್ಕದಿದ್ರೆ ರೇಡಿಯೋ ಕೇಳಕ್ಕಾಗಲ್ಲ. ನಾ ಹೊರಗಡೆ ಟವರ್ ಇರೋದಿಲ್ಲ, ಹೊರಗಡೆ ಬಂದು ರೇಡಿಯೋ ಕೇಳ, ನನಗೆ ತೆವಳಕ್ಕಾಗಲ್ಲ.
0: ಇದೊಂದು ಸವಾಲು, ಸವಾಲನ್ನ ಎದುರಿಸಿ ನಿಂತಾಗ ಸಾಧನೆ ಸಾಧ್ಯ ಅಂತ.
1: ನಾನದು ಸರಸ್ವತಿಯ ಭಕ್ತಿಗೀತೆ ಆಡ್ತೇನೆ.
0: ಹಾಡಿ ಹಾಡಿ ಮೇಡಮ್.
1: ನಂದೇ ರಚನೆ ಮೇಡಮ್, ನಾನೇ ಆಡ್ತೀನಿ.
0: ಹೌದಾ? ಹಾಗೆ ಹಾಡುವ ಹಾಗಿಲ್ವಲ್ಲ ವಾಣಿಯವರೇ. ಹಾಗೆ ಹಾಡುವ ಹಾಗಿಲ್ವಲ್ಲ, ಸ್ವಂತ ರಚನೆಗೆ ಒಂದು ಕಾರ್ಯಕ್ರಮದ ವೇದಿಕೆ ಇದೆ. ಹೌದು,
1: ಹಾಗಾದ್ರೆ ನಾನು ಜನಪದ ಗೀತೆ
0: ಹಾಡಿ.
1: ಪಂತಪ್ಪನ ವಾಲೆ ಸುಗ್ಗಿಯ ಬಣ್ಣದ ನವಾಲೆ, ನವಲೆ ಪಂತಪ್ಪನ ವಾಲೆ ಸುಗ್ಗಿಯ ಬಣ್ಣದ ನವಾಲೆ, ಸರ್ತತಿ ಬತ್ತವ ಮೇಯದು ನವಾಲೆ, ಬತ್ತ ಊಟದ ಮೇಯದು ನವಾಲೆ, ಬತ್ತವ ಗಾಯರ ಓಡಿತ ಬಂದರ ಅತ್ತಿತ ಓಡಿತು ನವಾಲೆ, ಅತ್ತಿತ ಓಡಿತು ನವಾಲೆ, ರಾಗಿಯ ಮೇಯದು ನವಾಲೆ, ರಾಗಿ ಊಟದ ಮೇಯದು ನವಾಲೆ, ರಾಗಿಯ ಕಯರ ಓಡಿತ ಬಂದರ ರಾಧವ ಪಾಡಿತು ನವಾಲೆ, ನವಲೆ ಬಂತಪ್ಪ ನವಾಲೆ, ನವಲೆ ಬಂತವ ಬಲ್ವಾಲೆ, ಸರ್ತತಿ ಏರೋದು ನವಾಲೆ ಅದು ಸಾವಿರ ಕಣ್ಣಿನ ನವಾಲೆ, ಸರ್ಪತ್ತಿ ಏರ್ಕೊಂಡು ನದಿದಾಡಿ ಬರುವಾಗ ಜವಗರ ಮೂಡಿತು ನವಾಲೆ, ಜವಗರ ಮೂಡಿತು ನವಾಲೆ, ನವಲೆ ಬಂತಪ್ಪ ನವಾಲೆ ಸೊಗಿಯ ಬಣ್ಣದ ನವಾಲೆ.

0: ತಕ್ಕದಿನಿ ತಕ್ಕ ತಯ್ಯ ನವಾಲೆ ಬಂತಪ್ಪ ನವಾಲೆ ಸುಗಿಯ ಬಣ್ಣದ ನವಾಲೆ.
1: ವಾಣಿಯವರೇ, ವಾಣಿಯವರೇ, ಹೀಗೆ ಅಷ್ಟು ಬೇಗ ಹಾಡಿ ಮುಗಿಸ್ತ್ರಿ? ಒಂದು ಮತ್ತೆ ಎರಡು ಮೂರು ಹೀಗೆ ಹಾಡುಗಳನ್ನೇನಾದ್ರು ಹಾಡಿ ಸಿದ್ಧವಾಗಿದ್ರ?
0: ಇಲ್ಲ ಇಲ್ಲ, ನಾನು ಆಗಿಲ್ಲ, ನಾನು ಕಲ್ತಿದ್ದನ್ನ ಆಡ್ತೀನಿ ಅಷ್ಟೇ. ನಾನು ಅದನ್ನೇ ನಾನು ರಚನೆ ಮಾಡಿದ್ದನ್ನೇ ಆಡ್ಬೇಕು ಅಂತ ಹೇಳಿ ಇದ್ದೆ.
1: ಇಲ್ಲ, ಅದಕ್ಕೆ ಮಹಿಳಾ ಲೋಕ ಕಾರ್ಯಕ್ರಮ ಇರುತ್ತೆ, ಸ್ವರಚಿತ ಕವನ ವಾಚನ ಇವುಗಳನ್ನ ಪ್ರಸ್ತುತ ಪಡಿಸಬಹುದು. ತಾವು ತಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು ವಾಣಿಯವರೇ.
0: ಧನ್ಯವಾದಗಳು.
1: ಜನಪದ ಗೀತೆಯನ್ನ ಹಾಡಿ ಸಂಭ್ರಮಿಸಿದ್ದೀರಿ.
0: ಟೈಮ್ ಹೋಗಿಬಿಡ್ತದೆ ಅಂತ
1: ಅಲ್ಲ, ಈಗ ಒಂದು ಏನು ಅಂತ ಅಂದ್ರೆ ಒಂದು ಪ್ಯಾರ ಅಥವಾ ಒಂದು ಚರಣ ಹಾಡಬಹುದಲ್ವಾ? ನೀವು ವೇಗವಾಗಿ ಹಾಡ್ತಾ ಹೋಗ್ಬಿಟ್ರೆ, ವೇಗವಾಗಿ ಹಾಡ್ತಾ ಹೋಗ್ಬಿಟ್ರೆ ಅದಕ್ಕೆ ಒಂದ್ ಸ್ವಲ್ಪ ಶ್ರೋತೃಗಳು ಏನಂತ ತಿಳ್ಕೊಳ್ತಾರೆ, ಏನಪ್ಪ ಇವರು ಪದ್ಯ ಓದಿದಂಗ ಓದ್ಬಿಡ್ತಾರೆ ಅಂತ ಅನ್ಕೊಂಡ್ಬಿಡ್ತಾರಲ್ವಾ? ಸ್ವಲ್ಪ ಸುಧಾರಿಸಿದೆ, ಸ್ವಲ್ಪ ಸುಧಾರಿಸಿ ಹೇಳಿ ಮೇಡಮ್. ಐದು ನಿಮಿಷ, ನೀವು ಎರಡು ಮೂರು ನಿಮಿಷದಲ್ಲೇ ಹಾಡ್ಬಿಟ್ರಲ್ಲ, ಸಹಾಯ ಮಾಡಿದ್ದೀರಿ ಮತ್ತೊಬ್ಬ ಶ್ರೋತೃವಿಗೆ ಅಲ್ವಾ?
0: ಧನ್ಯವಾದ,
1: ಧನ್ಯವಾದ, ನಮಸ್ಕಾರ ವಾಣಿ.
0: ಬೇಕಾದಷ್ಟು ಹಾಡುಗಾರರು ಇರ್ತಾರೆ ಮೇಡಮ್, ಅವರಿಗೂ ಅವಕಾಶ ಕೊಡ್ಬೇಕು.
1: ಹಾ ಹಾ ಹಾ, ತುಂಬಾ ಸಂತೋಷ ನಿಮ್ಮ ಅಭಿಪ್ರಾಯಕ್ಕೆ, ಮತ್ತೊಮ್ಮೆ ಧನ್ಯವಾದ. ಯಾರು ಮುಂದಿನ ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ.
2: ಹಾ ನಮಸ್ತೆ. ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು?
2: ಇಲ್ಲ, ನಾನು ಮಾಡೋಚು ಮಾತಾಡಿದ್ರು, ಮಧ್ಯದಲ್ಲಿ ಕಟ್ ಆಯ್ತು, ಮತ್ತೆ ಹಾಡ್ಬೋದಾ?
1: ಹಾಡಿ.
3: ಹೆತ್ತವರ ಮನೆಗೆಂದು ಹೊರದಾದೀನಿ ಮಗಳೇ, ಆ ಮನೆಯ ಅವರೆಂದು ನಿನ್ನವರು ಮುಂದೆ, ಅವಳು ಬಳಿ ಕೊಡಲಿ.

0: ಸಿಂಕೊಳ್ಳುತ್ತು ನಮಗಾಗಿ ನೋಯದಿರು ತಾಯಿಯಿರ ತಂದೆಯಿರ ಪಡೆಗಿರಿವಳ ಎರಡು ಮನೆಗಳ ಹೆಸರು ಖ್ಯಾತಿಗಳುಳಿಲೇ ತುಂಬಿದಾಯುಷ್ಯದಲ್ಲಿ ಬಾಳಿ ಬದುಕು ಹೋಗಿ ಬಾ ಮಗಳೇ ಕಲ್ಯಾಣವಂತೆ.
1: ಹಲೋ ಮಾಧವನ್ ಅವರೇ,
2: ಹೇಳಿ.
1: ಹಾಡನ್ನ ಪೂರ್ಣ ಮಾಡಿದ್ದೀರಿ,
2: ಹೌದು.
1: ನಿಮ್ಮ ಕಾಳಜಿಗೆ ಧನ್ಯವಾದ.
2: ಅಲ್ಲ, ಮಧ್ಯದಲ್ಲಿ ಕರೆ ಕಟ್ ಆಯ್ತಲ್ಲ, ಅದಕ್ಕೆ
1: ಅದೇ ಅದೇ
2: ನನಗೆ ನೋವು ಕಾಡ್ತಾನೆ ಇತ್ತು.
1: ಹೆಣ್ಣು ಮಗಳಿಗಾಗಿ ಹಾಡಿದ್ದೀರಿ, ಹೆಣ್ಣು ಮಕ್ಕಳಿಗಾಗಿ ಹಾಡಿದ್ದೀರಿ, ತುಂಬಾ ಸಂತೋಷ ಆಯ್ತು. ನಮಸ್ಕಾರ.
2: ಮತ್ತೆ ಇನ್ನೊಂದು ನಿಮಗೆ ವಿಶೇಷ ಧನ್ಯವಾದಗಳು. ಏನ್ ಗೊತ್ತಾ, ಅಲ್ಲಿ ಸರಸ್ವತಿ ಅವರು ಹಾಡ್ತಿರುವಾಗ ತಾವು ಅವರಿಗೆ ಸಹಕಾರ ಮಾಡಿದ್ರು, ಸಾಥ್ ಕೊಟ್ಟಿದ್ರಲ್ವಾ, ಅದು ಸಾಹಿತ್ಯ ತಪ್ಪಿ ಹೋಗಿತ್ತು. ಆದ್ರೆ ನಾನು ಅಂತ ಕಲಾವಿದರಲ್ಲಿ ಒಂದು ಭಿನ್ನ ಇಸ್ಕೊಳ್ಳೋದು ಏನಂದ್ರೆ, ರಾಗ ಭಗವಂತ ಕೊಟ್ಟದ್ದು, ಸರಸ್ವತಿ ಕೊಟ್ಟದ್ದು, ಅದು ಕಡಿಮೆ ಆಗಬಹುದು, ಆದ್ರೂ ಕೂಡ ದಯವಿಟ್ಟು ಕೈ ಮುಗಿದ ನಾನು ಕೇಳಿಕೊಳ್ಳೋದು, ಸಾಹಿತ್ಯ ಎಲ್ಲಿ ಕೂಡ ಯಾರು ತಪ್ಪು ಮಾಡಬೇಡಿ. ಯಾಕಂದ್ರೆ ಬರೆದವರಿಗೆ
1: ಮಾಧವನವರೇ ಒಂದು ಅಂಶ, ನಾವು ಖುಷಿಯಿಂದ ಹಾಡುವಾಗ ಒಂದು ಪದ ತಪ್ಪಾಗಬಹುದು, ಅದನ್ನ ಆಕಾಶವಾಣಿ ಪ್ರಯತ್ನ ಪಡುತ್ತೆ, ಮತ್ತೆ ಹೀಗೆ ಹಾಡಿ ಅಂತ ನಾವು ಅವ್ರಿಗೆ ಹೇರೋದು ತಪ್ಪಾಗತ್ತಲ್ವಾ, ಪ್ರಯತ್ನ ಪಟ್ಟಿದ್ದಾರೆ. ಆದ್ರೂ ಈಗ ನಾವು ವಿಶೇಷ ಒಂದು ಪ್ರಯತ್ನ ಹಾಕಿ ಹಾಡೋದು, ಒಬ್ಬೊಬ್ರದ್ದು ಒಂದೊಂದು ಪ್ರಯತ್ನ ಇರುತ್ತೆ ಅಲ್ವಾ.
2: ಹಾಗಾಗಿ ಅವರಿಗೆ ಹಾಡ್ತಿರ್ಬೋದು ಇವಾಗ, ಆದ್ರೆ ಕೇಳ್ತಕ್ಕಂತ ನಿಮ್ಮ ಮತ್ತೆ ಬಂಧುಗಳು ಲಕ್ಷಾಂತರ

0: ಅಲ್ಲ, ನಾವು ಈಗ ಸಾಕಷ್ಟು ಸುಧಾರಿಸಿದ್ದಾರೆ ನಮ್ಮ ಶ್ರೋತೃಗಳು. ಒಂದು ಗಂಭೀರವಾಗಿಯೇ ಹಾಡನ್ನ ಹಾಡಿ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನ ತರ್ತಾ ಇದ್ದಾರೆ, ಅದು ನಿಜವಾಗಿ ತುಂಬಾ ಸಂತೋಷ ಆಗುತ್ತೆ. ನಿಮ್ಮ ಕಿವಿ ಮಾತು ಕೂಡ ಕೇಳಿಸ್ಕೊಂಡಿದ್ದಾರೆ. ಧನ್ಯವಾದ ಮಾಧವನ್ ಅವರೇ, ನಮಸ್ಕಾರ.
1: ಧನ್ಯವಾದಗಳು,
0: ನಮಸ್ಕಾರ.

0: हेलो नमस्ते।
1: होल्ड पर रखा है, कृपया लाइन पर बने रहे।
0: ಒಂದು ವಿಶ್ವನಾಥ್ ಅವರೇ, ಒಂದು ಹಾಡನ್ನ ಹಾಡಿದ್ರು ವಾಣಿಯವರು, ನವ್ವಾಲೆ ಬಂತಪ್ಪ ನವ್ವಾಲೆ ಅಂತ. ಅದು ಅದ್ರ ಬಗ್ಗೆ ಒಂದು ಚೂರು ನಾವು ಮಾತನಾಡೋಣ ಸ್ವಲ್ಪ. ಈ ಹಾಡು ಖ್ಯಾತ ಜನಪದ ಗೀತೆಗಳಲ್ಲಿ ಒಂದು, ಪ್ರಸಿದ್ಧ ಜನಪದ ಗೀತೆಗಳಲ್ಲಿ. ಈ ಹಾಡು ನವಿಲಿನ ಬಗ್ಗೆ, ಹಳ್ಳಿಗಳಲ್ಲಿ ಕೊಯ್ಲಿನ ಸಂದರ್ಭ ನವಿಲುಗಳು ಬರುತ್ತಂತೆ, ಆಗ ಅವು ಸಂತೋಷದಿಂದ ನೃತ್ಯ ಮಾಡ್ತವಂತೆ. ನೋಡಿ ಅದರ ಸಾಹಿತ್ಯ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ, ಭತ್ತವ ಮೇಯೋದು ನವ್ವಾಲೆ, ಭತ್ತದ ಒಟ್ಟೊಂದು ಮೇಯೋದು ನವ್ವಾಲೆ, ಭತ್ತವ ಕಾಯೋರು ಓಡಿಸ ಬಂದರೆ ಅತ್ತಿತ್ತ ಓಡಿತು ನವ್ವಾಲೆ. ಎರಡನೆಯ ಚರಣ ಏನಂದ್ರೆ, ರಾಗಿಯ ಮೇಯೋದು ನವ್ವಾಲೆ, ರಾಗಿ ಹೊಟ್ಟೊಂದ ಮೇಯೋದು ನವ್ವಾಲೆ, ರಾಗಿಯ ಕಾಯೋರು ಓಡಿಸ ಬಂದರೆ ರಾಘವ ಪಾಡಿತು ನವ್ವಾಲೆ, ಸರಸ್ವತಿ ಏರೋದು ನವ್ವಾಲೆ, ಅದು ಸಾಸಿರ ಕಣ್ಣಿನ ನವ್ವಾಲೆ, ಸರಸ್ವತಿ ಏರಿಕೊಂಡು ನಲಿದಾಡಿ ಬರುವಾಗ ಜಾಗರವಾಡಿತು ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ. ನೋಡಿ ಎಷ್ಟು ಒಂದು ಆಕರ್ಷಣೀಯ ಅಂತಂದ್ರೆ, ಒಂದು ರಾಗಿಯ ಹೊಲದಲ್ಲಿ ಧಾನ್ಯವನ್ನ ತಿನ್ನೋದಕ್ಕೆ ಅಂತ ಬಂದಾಗ ಆ ಜನಪದ ಗೀತೆ ಹುಟ್ಟಿರುವಂತಹದ್ದು ನೋಡಿ. ಕಾರಣ ಜನಪದ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಎಷ್ಟು ಒಂದು ಮೇರು ವ್ಯಕ್ತಿತ್ವವನ್ನ ಹೊಂದಿದೆ ಅಂತ. ಈ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಒಂದು ನಮ್ಮ ಸಂಘವೇ ಇರುವಂತಹ ಒಂದು ಭಂಡಾರ ಅಂತ ಹೇಳ್ಬೋದು.
2: ಆ ಸಂದರ್ಭದಲ್ಲಿ
0: ಬಳುವಳಿ ಜನಪದರು ಕೊಟ್ಟಿರುವಂತಹದ್ದು,
2: ನವಿಲಿನ ಸಂಭ್ರಮ ನೋಡಿ ಹಾಡು ಉಟ್ಕೊಳ್ತಾ ಇತ್ತು.
0: ನೋಡಿ ಈ ಸಂದರ್ಭದಲ್ಲಿ ನವ್ವಾಲೆ ಬಂತಪ್ಪ ನವ್ವಾಲೆ ಅಂತ ಹಾಡುವಾಗ ಸುಮ್ನೆ ಹಾಡಿ ಕೇಳೋದಕ್ಕಿಂತ ನವ್ವಾಲೆ ಅಂತ ಅಂದ್ರೆ ಏನು, ಈ ಸಾಹಿತ್ಯವನ್ನ ಒಮ್ಮೆ ನೋಡಿದಾಗ, ಅಂದ್ರೆ ಅಂತರಂಗದ ಕಣ್ಣುಗಳಿಂದ ಸಾಹಿತಿಗಳು ಹೇಳ್ತಾರಲ್ಲ, ನೀವು ಅಂತರಂಗದ ಕಣ್ಣುಗಳಿಂದ ಕಾಣಿ ಅಂತ. ಒಂದು ರಾಗಿಯ ಹೊಲ, ಹಸಿರು ಹೊಲ, ಮತ್ತೆ ಅಲ್ಲಿ ಕಷ್ಟಪಟ್ಟು ಬೆಳೆದಿರ್ತಾನೆ ರೈತ, ಅದು ಓಡಿಸೋದಿಕ್ಕೆ ಅಂತ ಬಂದಾಗ ಅದು ನೃತ್ಯ ಮಾಡ್ತಾವಂತೆ ನವಿಲುಗಳು. ಇದು ತುಂಬಾ ಒಂದು ಮಾಹಿತಿಯುಕ್ತ ಕಾರ್ಯಕ್ರಮ ಇದು. ಈಗ ಒಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ನಮಸ್ತೆ.
3: ಹಲೋ ನಮಸ್ತೆ ಮೇಡಮ್.
0: ಯಾರು ನಿಮ್ಮ ಪರಿಚಯ?
3: ಮರಗೋಡಿನಿಂದ ರಾಧಾ ಡಾಲು ಮೇಡಮ್.
0: ಎಲ್ಲಿಂದ?
3: ಮರಗೋಡು.
0: ಮರಗೋಡು.
3: ಹೌದು.
0: ರಾಧಾ ಅವರೇ, ಯಾವ ಹಾಡು ಹಾಡ್ತೀರಿ
3: ಮೇಡಮ್? ದೊಡ್ಡರಂಗೇಗೌಡರ ರಚನೆ ಮೇಡಮ್, ಎಸ್ ಟಿ ಬಾಲಸುಬ್ರಹ್ಮ ಅವರು ಹಾಡಿರೋದು, ಒಂದು ಭಾವಗೀತೆ.
0: ಹಾಡಿ ಮೇಡಮ್.
3: ಗಾಳಿ ಗುಡ್ಡಿದ ದೀಪದಂತೆ ನಮ್ಮ ಬಾಳುವೆ, ಗಾಳಿ ಗುಡ್ಡಿದ ದೀಪದಂತೆ ನಮ್ಮ ಬಾಳುವೆ,

ಗಾಳಿ ಗೊತ್ತಿದ ದೀಪದಂತೆ ನಮ್ಮ ಬಾಳುವೆ, ಗಾಳಿ ಗೊತ್ತಿದ ದೀಪದಂತೆ ನಮ್ಮ ಬಾಳುವೆ.

ಯಾರಿಗೂ ನಾಳೆ ಹಾದಿ ಹೇಗೋ ಎಂದು ಗೊತ್ತಿಲ್ಲ, ಕಾಲದ ಅಂಕಿ ತೊಟ್ಟಿ ಯಾರಿಗೆಲ್ಲೂ ಉಳಿದಿಲ್ಲ. ಯಾರಿಗೂ ನಾಳೆ ಹಾದಿ ಹೇಗೋ ಎಂದು ಗೊತ್ತಿಲ್ಲ, ಕಾಲದ ಅಂಕಿ ತೊಟ್ಟಿ ಯಾರಿಗೆಲ್ಲೂ ಉಳಿದಿಲ್ಲ.

ಗಾಳಿಗೊತ್ತಿದಾದಿ ಪದಂತೆ ನಮ್ಮ ಬಾಳುಗೆ, ಗಾಳಿಗೊತ್ತಿದಾದಿ ಪದಂತೆ ನಮ್ಮ ಬಾಳುಗೆ.

0: ಧನ್ಯವಾದ ರಾಧಾ ಅವರೇ, ಚಂದ ಹಾಡಿದ್ದೀರಿ. ಪ್ರತಿ ಶ್ರೋತೃನು ಕೂಡ ಆಸಕ್ತಿಯುತವಾಗಿ ಹಾಡ್ತಾ ಇರ್ತಕ್ಕಂಥದ್ದೇ ಖುಷಿ ಅಲ್ವಾ? ಹೌದಾ? ತುಂಬಾ ಖುಷಿ ಆಯ್ತು. ಬಹುಮಾನಗಳು ಬರ್ತಾ ಇರ್ಲಿ ರಾಧಾ ಡಾಲು ಅವರಿಗೆ. ನಮಸ್ಕಾರ.
1: ಧನ್ಯವಾದಗಳು, ಧನ್ಯವಾದಗಳು.
0: ವಿಶ್ವನಾಥ್ ಅವರೇ, ಈಗ ಗಾಳಿ ಕೊಟ್ಟಿದ್ದ ದೀಪ ಅನ್ನುವಂಥದ್ದು ಕನ್ನಡ ಸಾಹಿತ್ಯ, ವಚನ ಹಾಗೂ ತತ್ವ ಪದಗಳಲ್ಲಿ ಮಾನವನ ಜೀವನದ ನಶ್ವರತೆ ಮತ್ತು ಅಸ್ಥಿರತೆಯನ್ನು ವರ್ಣಿಸಲು ಬಳಸುವಂತಹ ಅತ್ಯಂತ ಜನಪ್ರಿಯವಾದಂತಹ ಒಂದು ಉಪಮೆ.
2: ಯಾವಾಗ ಏನು ಬೇಕಾದರೂ ಆಗಬಹುದು.
0: ಹೌದಲ್ಲ? ನೋಡಿ, ಒಮ್ಮೆ ನಾವು ನೆನಪಿಸ್ಕೊಂಡ್ರೆ ಒಂದೊಂದು ಹಾಡು ಕೂಡ ಒಂದೊಂದು ಮಾಹಿತಿಯನ್ನು ಕೊಡುತ್ತೆ. ಜಗತ್ತಿನಲ್ಲಿ ಮನುಷ್ಯನ ಬದುಕು ಅಥವಾ ಶರೀರ ಶಾಶ್ವತ ಅಲ್ಲ ಅನ್ನೋದನ್ನು ತಿಳಿಸೋದಿಕ್ಕೆ ಅಂತ ಇದನ್ನು ಬಳಸಲಾಗುತ್ತೆ. ಜೋರಾಗಿ ಗಾಳಿ ಬೀಸಿದಾಗ ಹಣತೆಯ ಅಂದರೆ ದೀಪ, ಹಣತೆಯ ದೀಪ ಹೇಗೆ ಯಾವುದೇ ಕ್ಷಣದಲ್ಲಾದರೂ ಆರಿ ಹೋಗಬಹುದೋ, ಹಾಗೆಯೇ ಮನುಷ್ಯನ ಪ್ರಾಣವೂ ಕೂಡ ಯಾವಾಗ ಬೇಕಾದರೂ ಅಂತ್ಯವಾಗಬಹುದು. ದಾಸ ಸಾಹಿತ್ಯದ ವಿಜಯ ವಿಠ್ಠಲರ ಪದವೊಂದರಲ್ಲಿ ಅಲ್ಪಾವಕಾಶವು ಈ ಶರೀರವು ಗಾಳಿಗುಟ್ಟಿದ ದೀಪ ನೋಡುವಂಥ ಬದುಕಿನ ಕ್ಷಣಿಕತೆಯನ್ನು ಅವರು ವಿವರಿಸಿದ್ದಾರೆ. ಒಂದು ಪ್ರತಿ ದಿನವೂ ಕೂಡ ಅದು ನಮ್ಮೊಟ್ಟಿಗೇನೆ ಇರುತ್ತಂತೆ. ನಮ್ಮ ಹಿರಿಯರು ಹೇಳುವಂಥದ್ದು ಈ ಸಂದರ್ಭಗಳಲ್ಲಿ ನಾವು ಎಲ್ಲವನ್ನು ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ನೋಡಿ, ಗಾಳಿಗುಡ್ಡಿದ ದೀಪ ಅಂತ ಅಂದಾಗ ಗಾಳಿಯಲ್ಲಿ ಅದು ಇರುತ್ತಾ? ಆ ದೀಪದ ಬೆಳಕು ಚೆಲ್ಲೋದಿಕ್ಕೆ ಸಾಧ್ಯ ಆಗುತ್ತಾ? ಅದಕ್ಕೆ ಗಾಳಿಯೂ ನಿನ್ನದೇ, ದೀಪವೂ ನಿನ್ನದೇ ಅನ್ನುವಂತಹ ಒಂದು ಭಾವಗೀತೆ ಕೂಡ ಇದೆ. ಈಗ ಯಾರು ಕರೆಯನ್ನು ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಸಮಯ ಕೂಡ ಆಗ್ತಾ ಇದೆ. ಹಲೋ, ನಮಸ್ತೆ.
3: ನಮಸ್ತೆ.
0: ಯಾರು, ಎಲ್ಲಿಂದ? ಯಾರು? ವಿನೋದ.
3: ವಿನಯ
0: ವಿಟ್ಲದಿಂದ. ಯಾವ ಹಾಡು ಹಾಡ್ತಾರೆ ಇವತ್ತು?
3: ನಾನು ಹರಿಸುಂದರ ನಂದ ಮುಕುಂದ್ ಆಗ್ಬೋದ?
0: ಹ್ಮ್, ಹಾಡಿ.

0: चोरी गोपी मन हारी, हरि सुंदर नंद मुकुंदा हरि नारायण हरि वो। ಧನ್ಯವಾದ
1: ಬೇಗ ಹಾಡನ್ನ ಮುಕ್ತಾಯ ಮಾಡ್ಬಿಟ್ರಿ ಅಲ್ಲ.
0: ಅಲ್ಲ ಇನ್ನೊಂದು ಇತ್ತು, ಅದು ಇಲ್ಲಿ ಕರೆ ಮುಗಿಯಿತಲ್ಲ.
1: ನೀವೇ ನಿರ್ಧಾರ ಮಾಡ್ಬಿಟ್ರಾ?
0: ಏನು
1: ಖುಷಿ.

0: ನಿಮ್ಮ ಖುಷಿ ನಮ್ಗೆ ನಗು.
1: ನನಗೆ ಅಲ್ಲ ಕಾರ್ಯ ಸಿಕ್ಕಿತ್ತು ಅಂತ ಖುಷಿ.
0: ಅಂತೂ ಅಂತೂ ಹಾಡಿದ್ರಿ ಹರಿಸುಂದರ ನಂದ ಮುಕುಂದ ಅಂತ ಅಲ್ವಾ, ತುಂಬಾ ಖುಷಿ ಆಯ್ತು. ನಮಸ್ಕಾರ ವಿನಯ್ ಅವರೇ, ನಿಮ್ಮ ಉತ್ಸಾಹಕ್ಕೆ ವಿಶೇಷ ಧನ್ಯವಾದ. ನಮಸ್ಕಾರ. ಈಗ ಯಾರು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಹಂತದಲ್ಲಿ ಯಾರು ಕೊನೆಯ ಕರೆಯನ್ನ ಮಾಡಿದ್ದಾರೆ ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ, ಯಾರು ಎಲ್ಲಿಂದ?
1: ನಮಸ್ತೆ, ನಾನು ಕಡಬದಿಂದ, ಶ್ರೀಮತಿ ದೇವಕ್ಕೆ ಅಂತ ಹೇಳಿ.
0: ಯಾವ ಹಾಡು ಹಾಡ್ತೀರಿ?
1: ನಾನು ತುಳು ಪದ್ಯ ಹೇಳಲ್ಲ.
0: ಕನ್ನಡ ಹಾಡಿ.
1: ಕನ್ನಡ ತುಳು ಬೇಡವಾ?
0: ಮತ್ತೊಂದು ಕಾರ್ಯಕ್ರಮದಲ್ಲಿ ಅದನ್ನ ಹಾಡ್ಸೋಣ. ಇವಾಗ ನೀವು ಕನ್ನಡ ಹಾಡಿ.
1: ಕನ್ನಡವಾ?
0: ಚಿತ್ರಗೀತೆಯನ್ನ ಹೊರತುಪಡಿಸಿ. ಚಿತ್ರಗೀತೆಯನ್ನು ಹೊರತುಪಡಿಸಿ.
1: ಎಲ್ಲಿ ಪೂರಮೆ ದೇವ ಸನ್ನಿಧಿ ಬಯಸಿ ನಿಮ್ಮನೆ ಬಂದಳು, ಎಲ್ಲಿ ಮೋಹನ ಗಿರಿಯ ಬೆರಗಿಯ ರೂಪಿನಿಂದಲೇ ನಿಂದಳು, ಎಲ್ಲಿ ಮುಗಿಲಲ್ಲಿ ನಿಂತಿನಳು ಕಾವೇರಿ ಹೊಳೆ ಹೊಳೆ ಹೊಳೆವಳು, ಎಲ್ಲಿ ನೆರವನ್ನು ಸನಿಸಿ ಜನಪನ ಹೊಳೆದ ಕಲೆ ಕಲೆ ಕಲೆವಳು, ಅಲ್ಲೇ ಆ ಕಡೆ ನೋಡಲ ಅಲ್ಲೇ ಕೊಡಗರ ನಾಡಲ ಅಲ್ಲೇ ಕೊಡಗರ ಬೀಡಲ ಕವೆದು ಮೆದ್ದರು ಯಾರು ಪೂರ್ವದಿ ಹುಳಿಯ ಹಾಳಿನ ಮೇವನು, ಕವನೆ ತಿರುಗಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬವನು, ಕವನಿ ಸವರಿ ಆನೆಯ ಸುಂದಿಲಿನ ಕೊನಕನ ಕೊಂಬನ ಕೊಗ್ಗೆದರು, ಸವೆದು ಸವೆಯದ ಸಾಹಸ ಕ್ಷೇತ್ರ ಬೇಟೆಯ ಮೆರೆದರು, ಅವರು ಸವರಿಯರು ಅವರೇ ಕಡುಗಳಿ ಗಡಿಯರು ಅವರೇ ಕೊಡಗಿನ ಹಿರಿಯರು, ತಮ್ಮ ನಾಡಿನ ಕೊರಲು ದಾಸರ ನೊಗದ ಭಾರಕ್ಕೆ ಬಗ್ಗದೋಳು, ಹೆಮ್ಮೆ ಹಗೆಗಳ ಹೊರೆದು ಹಿರಿಯರ ಹಸಿದು ಹಾರುವ ಬಗ್ಗದೋಳು, ಬೊಮ್ಮಗಿರಿ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶವು, ನಮ್ಮ ಕೊಡಗಿದು ನಮ್ಮದು ನಮ್ಮ ಕೊಡಗಿದು ನಮ್ಮದು ನಮ್ಮಡಲ್ ಬಿಡಲಮ್ಮದು, ಒಮ್ಮತವು ಒಗ್ಗಟ್ಟು ಒಂದು ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿದ್ದರು ಮರೆತು ಹೋಗಿದೆ ಸರ್ ಸುಮ್ಮನಿದ್ದರು. ಅದು ನಾನು ಸೇರ್ಸುವಾಗ ನಮ್ಮ ಕನ್ನಡ ಪಾಠದಲ್ಲಿತ್ತು.
0: ಯಾರು ಬರ್ದಿರದು ಅದು ಅಂತ?
1: 69ರಲ್ಲಿ ಶಾಲೆ ಬಿಟ್ಟಿದ್ದೇನೆ. ಹೀಗೆಲ್ಲ ಮರೆತು ಹೋಗಿದೆ.
0: ಆದಾಗ್ಯೂ ಕೂಡ ನೀವು ಅಷ್ಟು ಚಂದವಾಗಿ ಹಾಡಿದ್ರಲ್ಲ ಪದ್ಯವನ್ನ.
1: ಹೌದು.
0: ನಿಮ್ ಕನ್ನಡ ಟೀಚರ್ ಹೆಸರೇನು? ಕನ್ನಡ ಶಿಕ್ಷಕರ ಹೆಸರು ನೆನಪಿದ್ಯಾ?
1: ನೆನಪುಂಟು.
0: ಯಾರು?
1: ಡಿ ಕೆ ಮಾಸ್ಟರ್.
0: ನಿಮ್ಗೆ ತುಂಬಾ ಕಲೀರಿ ಅಂತ ಏನಾದ್ರು ಒತ್ತಾಯ ಹಾಕಿ ಒಂದೆರಡು ಏಟು ಕೊಟ್ಟಿದ್ರ?
1: ಒತ್ತಾಯ ಸರಿ, ನಮ್ಮನ್ನು ಒಂದು ಕಾಲಲ್ಲಿ ನಿಲ್ಲಿಸಿದ್ರು
0: ನೋಡಿ. ಅದಕ್ಕೆ ನೋಡಿ, ಅವತ್ತು ಹಾಗೆ ಅವರು ಶಿಕ್ಷೆ ಕೊಟ್ಟಿದ್ರಿಂದ ಇವತ್ತು ನೀವು ಇಷ್ಟು ಚಂದವಾಗಿ ಇಷ್ಟು ವರ್ಷಗಳ ನಂತರವೂ ಕೂಡ ಹಾಡಿದ್ದೀರಿ.
1: ಹೌದು, 45 ವರ್ಷ ಮದುವೆ ಆಗಿ ಆಯ್ತು. ನನಗೆ 70 ವರ್ಷ ಆಯ್ತು. ಕಳೆದ ವರ್ಷ ಇದರಲ್ಲಿ ನವಮಿ ದಸರಾ ಭಜನೆಯಲ್ಲಿ ಭಜನೆ ಮಾಡ್ತಿರುವಾಗ ನನಗೆ ಒಂದು ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ಮತ್ತೆ ಅಲ್ಲಿಂದ ನನ್ನನ್ನು ಹಾಸ್ಪಿಟಲ್ಗೆ ಕೊಂಡೋದ್ರು. ಬಸ್ ಇಟ್ಟು ಉಳಿದು ಬಂದೆ ಚಾಮುಂಡೇಶ್ವರಿ.
0: ಅಂತೂ ನಿಮ್ಮ ಕಹಿ ಅನುಭವದ ನಡುವೆಯೂ ಕೂಡ ಹಾಡನ್ನು ಹಾಡಿದ್ದೀರಿ. ಪಂಜೆ ಮಂಗೇಶರಾಯರು ಬರೆದಿರತಕ್ಕಂಥ ಒಂದು ಪದ್ಯವನ್ನು ನೀವು ಹಾಡಿದ್ರಿ. ಧನ್ಯವಾದ, ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ನಮಸ್ಕಾರ. ನಮಸ್ಕಾರ, ಶುಭವಾಗಲಿ. ಇನ್ನು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಒಬ್ರು ವಿನಯ ಅಂತ ಹಾಡಿದ್ರು ನೋಡಿ, ಹರಿ ಸುಂದರ ನಂದ ಮುಕುಂದ ಅಂತ. ಇದು ಸಾಂಪ್ರದಾಯಿಕವಾದಂತಹ ಜನಪ್ರಿಯ ಕೃಷ್ಣ ಭಜನೆ. ನಿರ್ದಿಷ್ಟ ವ್ಯಕ್ತಿ ಅಥವಾ ಕವಿ ಇದನ್ನ ಬರೆದಿದ್ದಾರೆ ಎಂದು ಯಾವುದೇ ಅಧಿಕೃತ ದಾಖಲೆಯಲ್ಲಿ ಉಲ್ಲೇಖಿಸಿಲ್ಲ. ಆದಾಗ್ಯೂ ಇದು ಸಾಂಪ್ರದಾಯಿಕವಾಗಿ ಬರೆದಿರುವಂತಹ ಪ್ರಸಿದ್ಧ ಭಕ್ತಿಗೀತೆ ಅಂತ. ಸಾಕಷ್ಟು ಶ್ರೋತೃಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದು ಮಾತಿನ ಮುಖಾಂತರವೂ ಕೂಡ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಆ ಸಲಹೆಯಿಂದ ಪ್ರೀತಿಯಿಂದ ಅಂದ್ರೆ ಆ ಸಲಹೆಯಿಂದ ನಾವು ಪ್ರೀತಿಯಿಂದ ಕಲಿತರೆ ನಿಜವಾಗಿ ಕೂಡ ನಾವು ಒಬ್ರು ಗಾಯಕ ಅಥವಾ ಗಾಯಕಿ ಆಗ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕರೆ ಸಿಕ್ಕಲಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದು ಬೇಡ.

0: ಮರಳಿ ಯತ್ನವ ಮಾಡಲಿ ಅಂತ ನಾವು ಹೇಳೋಣ. ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಹಾಗೆಯೇ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮ ಪ್ರೀತಿಯ ಶ್ರೋತೃಗಳಿಗೂ ಕೂಡ ನಮಸ್ಕಾರ, ಶುಭ ಸಮಯ. ಹಾಗೆಯೇ ಈ ಕಾರ್ಯಕ್ರಮದ ಒಂದು ಪ್ರಸಾರಕ್ಕೆ ತಾಂತ್ರಿಕ ಸಹಕಾರ ನೀಡಿದಂತಹ ಅವರು
1: ಸಿ ಮುರುಗೇಶನ್ ಹಾಗೂ ಕೆ ಟಿ ನಾಗರಾಜ್ ಅವರು. ಹಾಗೆ ಇದುವರೆಗೆ ಜನಪದ ಗೀತೆ, ಭಾವಗೀತೆ, ಹಾಗೆ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
2: ಇದುವರೆಗೆ
3: ಗೀತಮಾಧುರ್ಯ
2: ಗೀತಮಾಧುರ್ಯ ವೈವಿಧ್ಯಮಯ ಗೀತೆಗಳ ಪೂರಣ ಕಾರ್ಯಕ್ರಮ ಪ್ರಸಾರವಾಯಿತು.
4: ನಾನು ಹಾಡುವುದು ನನಗೆಂದು ಎದೆ ಭಾರ ಇಳಿಯಲೆಂದು.
2: ನಿರ್ವಹಣೆ ಎಂ ಶಕುಂತಲಾ.
4: ಎಲ್ಲ ಮರೆತು ಈ ಹಾಡ ಕೇಳುತ್ತಿಗೆ ನಿಮ್ಮ ಪ್ರೀತಿಗೆಂದು.
0: ಇದಾಗಿತ್ತು ಇಂದಿನ ಗೀತಮಾಧುರ್ಯ.

0: ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಅಮ್ಮ ಎಂದರೆ,
2: ಅಮ್ಮ ಅಂದ್ರೆ ಪ್ರೀತಿ, ಅಮ್ಮ ಅಂದ್ರೆ ಕರುಣೆ, ಅಮ್ಮ ಅಂದ್ರೆ ಜೀವನ.
3: ಅಮ್ಮ ನೆನಪೇ ಎಂದೆಂದಿಗೂ ಹಸಿರು.
1: ಅಮ್ಮನಿಗಾಗಿ ಮಿಡಿಯುವಂತಹ ಸಹೃದಯಗಳು

0: ಅಮ್ಮನೇ ದೇವರು.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
5: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
8: ಆಕಾಶವಾಣಿ ಮಡಿಕೇರಿ, ಭಾವಯಾನ, ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಭಾವಯಾನ.

ಭಾವಯಾನ ಕಾರ್ಯಕ್ರಮ ಆಲಿಸುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ನಾನು ನಿಮ್ಮ ಗೆಳತಿ ಶ್ರುತಿ ಸಂಜೀವ್. ಈ ಸೃಷ್ಟಿ ಒಂದು ಅದ್ಭುತ ನಾಟಕರಂಗ.

ಸಂವೇದನಾಶೀಲನಾದ ಕವಿಯ ಕಣ್ಣಿಗೆ ಅಲ್ಲಿ ರಮ್ಯತೆಯೂ ಕಾಣಬಹುದು, ವಿಕೃತಿಯೂ ಕಾಣಬಹುದು. ಆದರೆ ಕವಿಗಳೆಲ್ಲರ ಅಂತಿಮ ಗಮ್ಯ ರಸಗ್ರಹಣದ ಮೂಲಕ ಆನಂದದಾಯಕವಾದುದನ್ನೇ ಸಹೃದಯರಿಗೆ ನೀಡುವುದು, ಇದು ಕಾವ್ಯದ ಪರಮ ಲಕ್ಷ್ಯ ಕೂಡ ಹೌದು. ಬನ್ನಿ ಇವತ್ತು ಕೂಡ ಅಂತಹ ಸದಾಶಯದ ಕೆಲವು ಗೀತೆಗಳನ್ನ ಕೇಳೋಣ, ಸತ್ಪಥದತ್ತ ಹೆಜ್ಜೆ ಹಾಕೋಣ. ಸಂಜೆ ಅರಳುವುದಿಲ್ಲಿ ಮಲ್ಲಿಗೆ, ಇದು ಕವಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯಾಗಿದ್ದು, ಈ ಗೀತೆ ಮೃದುವಾದ ಪ್ರೇಮಭಾವ, ನಿರೀಕ್ಷೆ ಮತ್ತು ಪ್ರಕೃತಿಯ ಸೌಂದರ್ಯದ ಸಂಯೋಜನೆಯಾಗಿದೆ. ಈ ಗೀತೆಯಲ್ಲಿ ಕವಿ ಸಂಜೆಯ ಸಮಯವನ್ನ ಪ್ರೇಮಿಗಳ ಭೇಟಿಗೆ ಅತ್ಯಂತ ಸೂಕ್ತವಾದ ಕ್ಷಣವಾಗಿ ಚಿತ್ರಿಸಿದ್ದಾರೆ. ಸಂಜೆ ಅರಳುವುದಿಲ್ಲಿ ಮಲ್ಲಿಗೆ, ಮೇಲೆ ನಗುವುದು ಸಂಜೆ ತಾರೆಗೆ ಎಂಬ ಸಾಲುಗಳಲ್ಲಿ ಪ್ರಕೃತಿಯ ಮೃದು ಸೌಂದರ್ಯವನ್ನು ಕಾಣಬಹುದು. ಮಲ್ಲಿಗೆ ಹೂವು ಅರಳುವುದು, ಆಕಾಶದಲ್ಲಿ ಸಂಜೆ ತಾರೆ ಮಿಂಚುವುದು, ಇವುಗಳೆಲ್ಲ ಪ್ರೇಮದ ಸನ್ನಿವೇಶವನ್ನ ಸುಂದರವಾಗಿ ರೂಪಿಸುತ್ತವೆ. ಬೀಸುವುದು ತಂಬೆಲರು ಮೆಲ್ಲಗೆ, ಆಗ ನಿನ್ನನ್ನೇ ಕರೆವೆನು ಎಂಬ ಸಾಲುಗಳಲ್ಲಿ ಗಾಳಿ ಮೆಲ್ಲಗೆ ಬೀಸುವಾಗ ಕವಿ ತನ್ನ ಪ್ರಿಯತಮೆಯನ್ನ ನೆನೆದು ಅವಳನ್ನ ಕರೆದುಕೊಳ್ಳುತ್ತಾನೆ. ಇದು ಪ್ರೇಮಿಯ ಹೃದಯದಲ್ಲಿ ಉಂಟಾಗೋ ಆಕಾಂಕ್ಷಿ ಮತ್ತು ನಿರೀಕ್ಷೆಯ ಸೂಚನೆ. ಮುಂದಿನ ಸಾಲುಗಳಲ್ಲಿ ಪ್ರಿಯತಮೆ ಹೂವುಗಳನ್ನ ತಲೆಗೆ ಅಲಂಕರಿಸಿಕೊಂಡು ಬರುವಳು ಎಂಬ ಕಲ್ಪನೆ ಕಾಣುತ್ತದೆ. ಅವಳ ಆಗಮನದಿಂದ ಕವಿಯ ಮನದಲ್ಲಿ ಸಂತೋಷದ ಹೊಳೆ ಹರಿಯುತ್ತದೆ. ಅವಳನ್ನ ನೋಡಲು ಕವಿ ತಾನೇ ಎಲ್ಲವನ್ನೂ ಬಿಟ್ಟು ಮೆಲ್ಲಗೆ ಅವಳ ಬಳಿಗೆ ಹೋಗುವೆನು ಎಂದು ಹೇಳುತ್ತಾನೆ. ಇದು ಪ್ರೇಮದ ತೀವ್ರತೆಯನ್ನ ತೋರಿಸುತ್ತದೆ. ಇಲ್ಲೇ ಬೇಲಿಯ ಮರೆಯಲಿರುವೆನು, ಸಿಳ್ಳು ಹಾಕುತ್ತಾ ಕರೆವೆನು ಎಂಬಲ್ಲಿ ಕವಿ ಗುಪ್ತವಾಗಿ ಪ್ರಿಯತಮೆಯನ್ನ ಭೇಟಿಯಾಗುವ ಸನ್ನಿವೇಶವನ್ನು ಚಿತ್ರಿಸುತ್ತಾನೆ. ಪ್ರೇಮವು ನಾಚಿಕೆ, ಮಧುರತೆ ಮತ್ತು ಗುಪ್ತತೆಯೊಂದಿಗೆ ಕೂಡಿದುದಾಗಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ಕವಿ ತನ್ನ ಪ್ರಿಯತಮೆಯ ಬಗ್ಗೆ ಅತ್ಯಂತ ಪವಿತ್ರ ಮತ್ತು ಶುದ್ಧವಾದ ಭಾವನೆ ಹೊಂದಿದ್ದಾರೆ. ಒಲುಮೆ ದೇವರ ಮಗಳು, ಪಾಪದ ಕುರುಹು ಕಾಣದ ಪುಷ್ಪವು ಎಂದು, ಅವಳನ್ನು ದೇವತೆಯಂತೆ, ನಿರ್ದೋಷಿಯಾದ ಹೂವಿನಂತೆ ಎಂದು ವರ್ಣಿಸುತ್ತಾನೆ. ಅವಳ ಸೌಂದರ್ಯ ಮತ್ತು ಮಧುರತೆ ಜೀವನದ ಎಲ್ಲ ಜೀವಿಗಳಿಗೆ ದೊರೆತ ದೈವಿಕ ಕೊಡುಗೆ ಎಂಬಂತೆ ಕಾಣುತ್ತದೆ. ಕೊನೆಯ ಭಾಗದಲ್ಲಿ ಪ್ರೇಮಿಯ ನಿರೀಕ್ಷೆ ಇನ್ನಷ್ಟು ಗಾಢವಾಗುತ್ತದೆ. ಅವಳು ಬಂದು ತನ್ನ ಕೈ ಹಿಡಿದು ತಲೆಯನ್ನು ಎತ್ತಿ ಪ್ರೀತಿಯಿಂದ ಮುತ್ತು ನೀಡುವ ದೃಶ್ಯವನ್ನ ಕವಿ ಮನಸ್ಸಿನಲ್ಲಿ ಕಟ್ಟಿಕೊಳ್ಳುತ್ತಾನೆ. ಎತ್ತ ಭಾಷೆಯ ನೆನೆದು ಬರುವೆಯ ಸಂಜೆಯಾಗುವುದೆಂದಿಗೆ ಎಂಬ ಸಾಲುಗಳಲ್ಲಿ ಕವಿ ಇನ್ನೂ ಕಾಯುತ್ತಾನೆ. ಅವಳು ಯಾವಾಗ ಬರುತ್ತಾಳೆ, ಸಂಜೆಯ ಸಮಯ ಯಾವಾಗ ಆಗುತ್ತದೆ ಎಂಬ ಆಕಾಂಕ್ಷೆಯೊಂದಿಗೆ ಗೀತೆಯನ್ನ ಮುಕ್ತಾಯಗೊಳಿಸುತ್ತಾನೆ. ಒಟ್ಟಿನಲ್ಲಿ ಈ ಗೀತೆ ಶುದ್ಧ ಪ್ರೇಮ, ನಿರೀಕ್ಷೆ, ಪ್ರಕೃತಿಯ ಮೃದು ಸೌಂದರ್ಯ ಮತ್ತು ಪ್ರೇಮಿಗಳ ಗುಪ್ತ ಭೇಟಿಯ ಸಿಹಿ ಅನುಭವಗಳನ್ನು ಚಿತ್ರಿಸುತ್ತದೆ.

ಕವಿ ದೇಶ್ ಕುಲಕರ್ಣಿ ಅವರ ರಚನೆಯ ಅತ್ಯಂತ ಭಾವನಾತ್ಮಕ ಮತ್ತು ಮನಸ್ಸಿಗೆ ಸ್ಪರ್ಶಿಸುವ ಕವಿತೆ ತಪ್ಪಿ ಹೋಯಿತಲ್ಲೇ ಚುಕ್ಕಿ ಎಂಬುದು. ಈ ಗೀತೆಯಲ್ಲಿ ಕವಿ ಕಳೆದುಹೋದ ಪ್ರೀತಿ, ನೆನಪುಗಳು ಮತ್ತು ಜೀವನದ ಬದಲಾವಣೆಗಳನ್ನು ತುಂಬಾ ಸೂಕ್ಷ್ಮವಾಗಿ ಚಿತ್ರಿಸಿದ್ದಾರೆ. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು ಎಂಬ ಸಾಲಿನಲ್ಲಿ ಜೀವನದಲ್ಲಿ ಒಮ್ಮೆ ಪ್ರಕಾಶಮಾನವಾಗಿದ್ದ ಸಂತೋಷಗಳು, ಕನಸುಗಳು ಈಗ ಕಾಣೆಯಾಗಿರುವುದನ್ನು ಸೂಚಿಸುತ್ತಾರೆ. ಆ ಹಾಡು ಇನ್ನಿಲ್ಲ ಎಂದರೆ ಹಳೆಯ ಸಿಹಿ ಕ್ಷಣಗಳು ಮತ್ತು ಆನಂದದ ದಿನಗಳು ಈಗ ಮರಳಿ ಬರುವುದಿಲ್ಲ ಎಂಬ ನೋವು ವ್ಯಕ್ತವಾಗುತ್ತದೆ. ಹಸಿರೆಲೆ ಹೂವಿನ ನಡುವೆ ಹುಲ್ಲು ಹಾಸಿಗೆ, ಪುಟ್ಟ ಗೂಡು ಮುರಿದು ಹೋಯಿತೆ ಎಂಬ ಸಾಲುಗಳಲ್ಲಿ ಪ್ರಕೃತಿಯ ಮಧ್ಯೆ ನಿರ್ಮಿತವಾಗಿದ್ದ ಸುಂದರ ಜೀವನ ಒಂದು ಕುಟುಂಬ ಅಥವಾ ಪ್ರೀತಿಯ ಗೂಡು, ಇದು ಈಗ ನಾಶವಾಗಿರುವುದನ್ನು ತೋರಿಸುತ್ತದೆ. ಇದು ಸಂಬಂಧಗಳ ಮುರಿತ ಅಥವಾ ಜೀವನದ ಬದಲಾವಣೆಯ ಸಂಕೇತವಾಗಿದೆ. ಮುಂದಿನ ಸಾಲುಗಳಲ್ಲಿ ಹನಿಹನಿಯಾಗಿ ತೊನೆದು ತೂಗಿದ ಪ್ರೀತಿ ಎಂದು ಹೇಳುವ ಮೂಲಕ ಪ್ರೀತಿ ನಿಧಾನವಾಗಿ ಬೆಳೆಯುತ್ತಾ ಬಂದದ್ದನ್ನು ಕವಿ ಹೇಳುತ್ತಾರೆ. ಆದರೆ ಹರಿದು ಚೂರಾಯಿತೆ ಎಂಬುದರಿಂದ ಆ ಪ್ರೀತಿ ಈಗ ಕೈಚೆಲ್ಲಿ ಹೋಗಿದೆ, ಮನಸ್ಸಿನ ಒಲವು ಖಾಲಿಯಾಗಿ ಬಿಟ್ಟಿದೆ ಎಂಬ ದುಃಖ ವ್ಯಕ್ತವಾಗುತ್ತದೆ. ರೆಕ್ಕೆ ಬಡಿದೊತ್ತಿ ಎತ್ತಿಕೊಳ್ಳುವ ಆ ಹಾಡಿನ ಜಾಡು ಹಿಡಿಯುತ್ತಾ ನನ್ನ ಪಾಡು ಎಂಬಲ್ಲಿ ಕವಿ ಹಳೆಯ ನೆನಪುಗಳನ್ನು ಮತ್ತೆ ಹಿಡಿದುಕೊಳ್ಳಲು ಯತ್ನಿಸುತ್ತಿದ್ದಾರೆ. ಆದರೆ ಅದು ಸಾಧ್ಯವಾಗದೆ ಅವರ ಜೀವನವೇ ಒಂದು ದುಃಖದ ಹಾಡಾಗಿ ಪರಿಣಮಿಸಿದೆ. ಗೂಡು ತೊರೆದ ಹಕ್ಕಿ ಎಂಬ ರೂಪಕವು ಬಹಳ ಅರ್ಥಪೂರ್ಣವಾಗಿದೆ. ಇದು ಯಾರಾದರೂ ಪ್ರೀತಿಸಿದ ವ್ಯಕ್ತಿ ದೂರವಾಗಿರುವುದು ಅಥವಾ ಜೀವನದಲ್ಲಿ ಒಂದು ಮಹತ್ವದ ಸಂಬಂಧ ಕಳೆದು ಹೋಗಿರುವುದನ್ನು ಸೂಚಿಸುತ್ತದೆ. ಆ ಹಕ್ಕಿ ನೀಲಿ ಮುಗಿಲಿನ ಮರೆಯ ನಾಡಿಗೆ ಹೋಗಿದೆ ಎಂದರೆ ಅದು ಮತ್ತೆ ಮರಳಿಬಾರದ ಸ್ಥಳಕ್ಕೆ ಹೋಗಿರುವಂತೆ ಭಾಸವಾಗುತ್ತದೆ. ಜೀವ ಮುಂದೆ ಬಯಲು ಹಿಂದೆ ಬಿದ್ದಿತ್ತು ಕಾಡು ಮೇಡು ಎಂಬ ಕೊನೆಯ ಸಾಲುಗಳಲ್ಲಿ ಹಿಂದಿನ ಸೊಬಗುಳ್ಳ ಜೀವನ ಈಗ ನೆನಪಾಗಿ ಉಳಿದಿದೆ, ಮುಂದೆ ಖಾಲಿ ಜೀವನ ಮಾತ್ರ ಉಳಿದಿದೆ ಎಂಬ ಭಾವನೆ ಮೂಡುತ್ತದೆ. ಕೇಳುಗರೆ, ಜೀವನದಲ್ಲಿ ಒಮ್ಮೆ ಇದ್ದ ಸಂತೋಷ, ಪ್ರೀತಿ, ನೆನಪುಗಳು ಕಾಲಕ್ರಮೇಣ ಕಳೆದು ಹೋಗುತ್ತವೆ. ಅವುಗಳನ್ನು ಮತ್ತೆ ಹುಡುಕಲು ಮನಸ್ಸು ಹಾತೊರೆಯುತ್ತಿದ್ದರೂ ಅವು ಮರಳಿ ಸಿಗುವುದಿಲ್ಲ. ಈ ಕವನವು ಕಳೆದು ಹೋದ ಪ್ರೀತಿ ಮತ್ತು ಹಳೆಯ ಜೀವನದ ನೆನಪುಗಳನ್ನು

ಬಣ್ಣಿಸಲೆ ಹೆಣ್ಣೆ, ಇದು ಕವಿ ಬಿ ಆರ್ ಲಕ್ಷ್ಮಣರಾವ್ ಅವರ ಸುಪ್ರಸಿದ್ಧ ಕವಿತೆಗಳಲ್ಲಿ ಒಂದು. ಈ ಗೀತೆಯಲ್ಲಿ ಕವಿ ಹೆಣ್ಣಿನ ಮಹಿಮೆ, ಸೌಂದರ್ಯ ಮತ್ತು ಪ್ರೀತಿಯ ಆಳವನ್ನು ಮನಮೋಹಕವಾಗಿ ವ್ಯಕ್ತಪಡಿಸಿದ್ದಾರೆ. ಈ ಗೀತೆಯ ಆರಂಭದಲ್ಲೇ ಕವಿ ನಿನ್ನ ಮಹಿಮೆಯನ್ನು ಹೇಗೆ ವರ್ಣಿಸಲಿ ಎಂದು ಪ್ರಶ್ನಿಸುತ್ತಾರೆ. ಇದರ ಮೂಲಕ ಹೆಣ್ಣಿನ ವೈಶಿಷ್ಟ್ಯತೆ ಮತ್ತು ಅವಳ ವ್ಯಕ್ತಿತ್ವವನ್ನು ಪದಗಳಲ್ಲಿ ಸಂಪೂರ್ಣವಾಗಿ ಹೇಳುವುದು ಅಸಾಧ್ಯವೆಂಬ ಭಾವನೆ ಮೂಡುತ್ತದೆ. ಹೆಣ್ಣು ಎಂಬುದು ಕೇವಲ ರೂಪದ ಸೌಂದರ್ಯವಲ್ಲ, ಅವಳಲ್ಲಿರುವ ಭಾವನೆ, ಮಮತೆ ಮತ್ತು ಪ್ರೀತಿ ಅವಳ ಮಹತ್ವವನ್ನು ಹೆಚ್ಚಿಸುತ್ತದೆ ಎಂಬುದನ್ನು ಕವಿ ಸೂಚಿಸುತ್ತಾರೆ. ಮುಂದಿನ ಸಾಲುಗಳಲ್ಲಿ ಕವಿ ಪ್ರೀತಿಯ ತೀವ್ರತೆಯನ್ನ ವಿಭಿನ್ನ ಉಪಮಾನಗಳ ಮೂಲಕ ವರ್ಣಿಸುತ್ತಾರೆ. ಅದರಲ್ಲೂ ಕ್ರೀಡೆಗಳ ಉಪಮಾನಗಳನ್ನು ಬಳಸುತ್ತಾರೆ. ಮಿಂಚು ನೋಟ ಅಂದರೆ ಅವಳ ಒಂದು ನೋಟವೇ ಹೃದಯವನ್ನ ತಾಕುತ್ತದೆ ಎಂದು. ಕಪಿಲನ ಸಿಕ್ಸರ್ ಅಂದರೆ ಕಪಿಲ್ ದೇವ್ ಹೊಡೆದ ಸಿಕ್ಸರ್ನ ಹಾಗೆ ಪ್ರೀತಿ ಎತ್ತರಕ್ಕೆ ಹಾರುವ ಉತ್ಸಾಹ ಭರಿತ ಹಾಗೂ ಸ್ಫೂರ್ತಿದಾಯಕವಾದದ್ದು ಎಂಬುದನ್ನು ಸೂಚಿಸುತ್ತದೆ. ಹಾಗೆಯೇ ಪಿಟಿ ಉಷಾ ಅವರಂತೆ ವೇಗವಾಗಿ ಅವಳನ್ನ ಸೇರುವ ಆಸೆ. ಗವಾಸ್ಕರ್ನ 100 ಅಂದರೆ ಸುನಿಲ್ ಗವಾಸ್ಕರ್ ಗಳಿಸಿದ ಶತಕದ ಹಾಗೆ ಅವಳ ಮುತ್ತು ಅಮೂಲ್ಯ. ಇಲ್ಲಿ ಪ್ರೀತಿ ಒಂದು ಸಾಧನೆಯಂತೆ, ಜೀವನದ ದೊಡ್ಡ ಗೆಲುವಿನಂತೆ ಕಾಣುತ್ತದೆ. ಹೆಣ್ಣಿನ ಪ್ರೀತಿ ಮತ್ತು ಸಮೀಪತೆ ಕವಿಗೆ ಜೀವನದ ಅಮೂಲ್ಯ ಸಂಪತ್ತಾಗಿ ತೋರುತ್ತದೆ. ಆದರೆ ಗೀತೆಯ ಕೊನೆಯ ಭಾಗದಲ್ಲಿ ಭಾವನೆ ವಿರಹದತ್ತ ತಿರುಗುತ್ತದೆ. ಎಲ್ಲ ಆಟಗಳು ತೀರಿದವು ಎಂಬ ಸಾಲುಗಳಿಂದ ಪ್ರೀತಿಯ ಸುಂದರ ಕ್ಷಣಗಳು ಮುಗಿದು ಹೋಗಿವೆ ಎಂಬ ದುಃಖ ವ್ಯಕ್ತವಾಗುತ್ತದೆ. ಪ್ರಿಯತಮೆ ದೂರವಾದ ನಂತರ ಕವಿ ಒಂಟಿಯಾಗುತ್ತಾರೆ. ಅವಳನ್ನ ಹುಡುಕುವ ನಿರಂತರ ಪ್ರಯತ್ನದಲ್ಲಿ ಒಲವೇ ನೀನೆಲ್ಲಿ ಎಂದು ಕೇಳುವ ಮೂಲಕ ಅವನ ಅಸಹಾಯಕತೆ ಮತ್ತು ನೋವು ಸ್ಪಷ್ಟವಾಗುತ್ತದೆ. ಅವಳಿಲ್ಲದೆ ಜೀವನದಲ್ಲಿ ಒಂದು ಖಾಲಿತನ ಉಂಟಾಗಿದೆ ಎಂಬ ಭಾವನೆ ಇಲ್ಲಿ ಸ್ಪಷ್ಟವಾಗುತ್ತದೆ. ಶ್ರೋತೃಗಳೇ, ಈ ಗೀತೆ ಪ್ರೀತಿಯ ವಿಭಿನ್ನ ಹಂತಗಳನ್ನ ಸುಂದರವಾಗಿ ಚಿತ್ರಿಸುತ್ತದೆ. ಆರಂಭದಲ್ಲಿ ಹೆಣ್ಣಿನ ಮಹಿಮೆ ಮತ್ತು ಪ್ರೀತಿಯ ಉತ್ಸಾಹ, ಮಧ್ಯದಲ್ಲಿ ಹಂಬಲ ಮತ್ತು ಆನಂದ, ಕೊನೆಯಲ್ಲಿ ವಿರಹದ ನೋವು. ಈ ಎಲ್ಲಾ ಭಾವನೆಗಳನ್ನು ಕವಿ ಸರಳವಾದ ಆದರೆ ಪರಿಣಾಮಕಾರಿ ಪದಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೆಣ್ಣಿನ ಮಹತ್ವ ಮತ್ತು ಪ್ರೀತಿಯ ಆಳವನ್ನು ಮನಮುಟ್ಟುವ ರೀತಿಯಲ್ಲಿ ಬಿಂಬಿಸುವ ಈ ಗೀತೆ ಕೇಳುಗರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವಂಥ ಭಾವನೆಗಳನ್ನು ಮೂಡಿಸುತ್ತದೆ.

0: ಶ್ರೋತೃಗಳೇ, ಅಪೂರ್ವವಾದ ಕೆಲವು ಗೀತೆಗಳನ್ನು ಭಾವಯಾನ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೇಳಿದೆವು. ಆಲಿಸಿದ ಎಲ್ಲರ ಮೊಗಬರಲಿ, ಹೃದಯ ಹಿಗ್ಗಲಿ, ನವೋಲ್ಲಾಸ ಮೂಡಲಿ ಅಂತ ಆಶಿಸ್ತ ಇಲ್ಲಿಗೆ ಕಾರ್ಯಕ್ರಮನ ಮುಗಿಸೋಣ. ನಮಸ್ಕಾರ.
1: ಇದುವರೆಗೆ ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರುತಿ ಸಂಜೀವ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಅಕ್ಷರ ನ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129, ಕೋಡ್ ಸಂಖ್ಯೆ 08272. ಅಕ್ಷರ
1: ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ.
0: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.
2: ಮನೆಯ ಹೆಸರು ಬೆಳೆಸಿ ಕಷ್ಟವನ್ನು ಸಹಿಸಿದೆ.
0: ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ, ನಿಲಯದ ನಿರ್ದೇಶಕರು, ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ, ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 57.

0: 1201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
1: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ.
0: ಬೆಳ್ಳಿ ಬಟ್ಟಲು
2: ಆಕಾಶವಾಣಿ ಮಡಿಕೇರಿ.
3: ನೆನಪು ನಿನಾದ,
2: ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ,
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ,
2: ನೆನಪು ನಿನಾದ.
4: ಕೇಳಿದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ದೇವರ ಕಣ್ಣು ಚಿತ್ರಕ್ಕೆಂದು ಪಿ ಸುಶೀಲ ಹಾಡಿದ ಗೀತೆಗೆ ಕೇಳೋಣ. ಗೀತರಚನೆ ವಿಜಯ ನಾರಸಿಂಹ, ಸಂಗೀತ ಟಿ ಜಿ ಲಿಂಗಪ್ಪ.

ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿಯವರ ಸ್ವರಗಳಲ್ಲಿ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ. ಈಗ ಗೀತ ರಚನೆ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಸ್ವರಗಳಲ್ಲಿ ಚಂದನದ ಗೊಂಬೆ ಚಿತ್ರದ ಗೀತೆ. ಈಗ ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೇರ ಫೋನ್ ಇನ್ ಕಾರ್ಯಕ್ರಮ, ನೇರ ಫೋನ್ ಇನ್ ಕಾರ್ಯಕ್ರಮ
1: ಒಂದು ಅಪರೂಪದ ಗಾನ ಇದು, ನಮ್ಮ ಅನುಗಾನದ ಯಾನ ಇದು.
0: ಕರೆ ಮಾಡಿ ದೂರವಾಣಿ ಸಂಖ್ಯೆ 228-558 ಮತ್ತೊಂದು ದೂರವಾಣಿ ಸಂಖ್ಯೆ 228-129 ಕೋಡ್ ಸಂಖ್ಯೆ 08272. ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಕಾರ್ಯಕ್ರಮದಲ್ಲಿ ನಮ್ಮಂದೆ ಕೇಳಿ ಮುಗಿಯದ ಕಥೆ ಚಿತ್ರಕಂಡ ಎಸ್ ವಿ ಬಾಲಸುಬ್ರಹ್ಮಣ್ಯ ಎಸ್ ಜಾನಕಿ ಹಾಡಿದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ, ರಾಜನ್ ನಾಗೇಂದ್ರ.

ಇನ್ನು ಮುಂದೆ ನಾಗಕನ್ಯೆ ಚಿತ್ರದ ಗೀತೆ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಗೀತರಚನೆ ಜೀವದೇಶಂಕರ್, ಸಂಗೀತ ಸತ್ಯಂ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಹಾಡಿದ ನೀ ಬರೆದ ಕಾದಂಬರಿ ಚಿತ್ರದ ಗೀತ. ಗೀತ ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯ್ ಆನಂದ್.

0: ಇದುವರೆಗೆ
1: ನೆನಪುನಿನಾದ
0: ನೆನಪುನಿನಾದ
1: ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 70th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತ.

0: തുടങ്ങിപ്പടയിരി കൂർഗ് ഹൈലൈറ്റ് ഫർണിച്ചർ വിരാജപേട്ടെ.
1: The number you've dialed is currently busy. Kindly
2: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದೀನಿ. ಇಷ್ಟೊಂದು ಬಿಜಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
0: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
4: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
5: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
6: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ, ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್.
3: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
7: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
8: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 5:02:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
9: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ.
10: ಯುವ ಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.
9: ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಯುವ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಯುವ ಸ್ನೇಹಿತರೇ, ಪ್ರತಿ ವಾರ ಯುವವಾಣಿ ಕಾರ್ಯಕ್ರಮದಲ್ಲಿ ಚಂದದ ಚಿತ್ರಗೀತೆಗಳನ್ನ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ, ಆನಂದಿಸ್ತಾ ಇದ್ದೀವಿ. ಹಾಗೆಯೇ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿ ಯುವ ಜನತೆಗೆ ಕಿವಿ ಮಾತಾಗಿರುವಂತಹ ನೀತಿ ಕಥೆಗಳನ್ನು ನಿಮಗಾಗಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ಒಂದು ಸಂಗೀತ ಆಗಬಹುದು, ಸಾಹಿತ್ಯ ಆಗಬಹುದು, ಅಥವಾ ವಿಷಯ ಆಗಿರಬಹುದು, ಅವುಗಳು ನಮ್ಮ ಮನಸ್ಸನ್ನು ತಟ್ಟಿ ನಮ್ಮ ಜೀವನವನ್ನ ಬದಲಾವಣೆ ಮಾಡುವುದರಲ್ಲಿ ದಿಕ್ಸೂಚಿಯಂತೆ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ಅದನ್ನ ಆಪ್ತವಾಗಿ ಒಪ್ಪಿಕೊಳ್ಳುವಂತಹದ್ದು ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ತೋರಿಸಿಕೊಡುತ್ತೆ ಅಂತ ಹಿರಿಯರು ಹಲವು ಬಾರಿ ಹೇಳಿರುವಂತಹದ್ದಿದೆ. ಆದಾಗ್ಯೂ ಇಂದಿನ ಯುವ ಸಮೂಹ ಹಲವು ಬಾರಿ ತಪ್ಪುಗಳನ್ನ ಮಾಡ್ತಾನೆ ಇದೆ. ಕೆಲವರನ್ನ ಹೊರತುಪಡಿಸಿ ಹಲವು ಯುವ ಜನರು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡದೆ ಅಮೂಲ್ಯವಾದಂತಹ ಪ್ರಾಣವನ್ನ ಕಳೆದುಕೊಳ್ತಾ ಇರ್ತಕ್ಕಂತಹದ್ದು ಸಮಾಜವನ್ನ ಆತಂಕಕ್ಕೆ ಒಳಪಡಿಸ್ತಾ ಇದೆ. ಅಲ್ಲದೆ ಎದುರಾಗುವಂತಹ ಸವಾಲುಗಳನ್ನ ಎದುರಿಸಲಾಗದೆ ಅಥವಾ ದಾರಿಯನ್ನ ಕಂಡುಕೊಳ್ಳಲು ವಿಫಲತೆಯನ್ನ ಕಂಡು ಬದುಕಿರುವುದೇ ಬೇಡ ಅಂತ ಆತ್ಮಹತ್ಯೆಗೆ ಶರಣಾಗ್ತಾ ಇರ್ತಕ್ಕಂಥ ಹಲವು ಘಟನೆಗಳನ್ನು ನಾವು ನೋಡ್ತಾನೇ ಇದ್ದೀವಿ. ಇದಕ್ಕೆ ಅಂತ್ಯ ಇಲ್ವಾ ಅಂತ ಹಲವರು ಯೋಚನೆ ಮಾಡ್ತಾರೆ. ಅಂತ್ಯ ಖಂಡಿತ ಇದ್ದೇ ಇರುತ್ತೆ. ಅಂದರೆ ಸಮಾಜದ ಪಿಡುಗುಗಳು 10 ಹಲವು ಇವೆ. ಅವುಗಳನ್ನು ಎದುರಿಸುವಂತಹ ಶಕ್ತಿಯನ್ನು ನಾವು ಪಡೆದುಕೊಳ್ತೀವಿ. ಯಾವುದರ ಮುಖಾಂತರ? ನಮ್ಮ ಕುಟುಂಬದ ಹಿರಿಯರ ಮಾತುಗಳನ್ನು ಪಾಲನೆ ಮಾಡುವುದರಿಂದ, ಗುರುಗಳು ಹೇಳಿಕೊಡುವಂತಹ ನೀತಿ ಪಾಠಗಳಿಂದ, ಹಾಗೆಯೇ ಪಠ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಲವು ಅವಕಾಶಗಳನ್ನು ನಮಗೆ ಕೊಟ್ಟಿದೆ. ಮೌಢ್ಯತೆಯನ್ನು ನಂಬಿ ಬದುಕುವಂತಹದ್ದು ಅಪಾಯಕಾರಿ ಮನಸ್ಥಿತಿ. ಅದನ್ನು ನೆಪ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವಂತಹದ್ದು ಎಷ್ಟು ಸರಿ ಅಂತ ಸಮಾಜ ನಿಮಗೆ ಪ್ರಶ್ನೆ

ಮಾಡ್ತಾ ಇದೆ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ಅನ್ನೋದಾದರೆ, ಯುವ ಜನರು ಹೇಳ್ತಾ ಇದ್ದಾರೆ, ನಾವು ಕನಸನ್ನು ಕಾಣ್ತೀವಿ, ಆ ಕನಸನ್ನು ನೆರವೇರಿಸ್ಕೊಳ್ಳೋದಕ್ಕೆ ಶಿಕ್ಷಣದ ಹೊರತಾಗಿಯೂ ಕೂಡ ನಾವು ಬೇರೆ ಬೇರೆ ಕೆಲಸಗಳನ್ನು ಆಯ್ದುಕೊಳ್ತೀವಿ ಅಂತ. ಶಿಕ್ಷಣ ಪಡೆಯದೆ ಕೌಶಲ್ಯದಿಂದಲೂ ಕೂಡ ನಾವು ಆ ಕನಸುಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹಲವರು ಹೇಳ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ದಾರಿಯನ್ನು ಹುಡುಕುತ್ತಾ ಹೋಗುವಾಗ ಕೆಲವೊಂದು ದುಶ್ಚಟಗಳು ಕೈ ಬೀಸಿ ಕರೆದಾಗ ಮನಸ್ಸು ಮಾಡಿದರೆ ಖಂಡಿತ ದಾರಿ ಅಲ್ಲಿಗೆ ಮುಚ್ಚಿ ಹೋಗುತ್ತೆ ಅನ್ನೋದು ಸಹಜ. ಆದರೆ ನಿಜವಾದ ಸಂದರ್ಭದಲ್ಲಿ ನಮ್ಮಲ್ಲಿರುವಂತಹ ಕೌಶಲ್ಯ ಏನಿದೆ ಅನ್ನೋದನ್ನು ನಾವು ಕಂಡುಹಿಡಿದುಕೊಂಡು ಅದಕ್ಕೆ ಬೇಕಾದಂತಹ ಪ್ರಿಪರೇಷನ್ ಅಂದರೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾದಂಥದ್ದು ನಮ್ಮ ಕರ್ತವ್ಯ. ನಮಗೆ ಯಾವುದೇ ಒಂದು ಉದ್ಯಮ ಮಾಡೋದಕ್ಕೆ ಇಷ್ಟ ಇರುತ್ತೆ, ಅಥವಾ ಮರಗೆಲಸಗಳನ್ನು ಮಾಡುವುದರಲ್ಲಿ ಆಸಕ್ತಿ ಇರುತ್ತೆ, ಅಥವಾ ಕಸದಿಂದ ರಸ ಇದರಲ್ಲಿಯೂ ಕೂಡ ನಾವು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದನ್ನು ಕಂಡುಹಿಡ್ಕೊಂಡು ನಾವು ಮಾದರಿ ಆಗಬಹುದು. ಆಗ ಸರ್ಕಾರದ ಯೋಜನೆಗಳು ಕೂಡ ನಮಗೆ ಕಣ್ಣಿಗೆ ಕಾಣುತ್ತೆ. ಅದರ ಮುಖಾಂತರ ನಾವು ನಮ್ಮ ಅಭಿವೃದ್ಧಿಯನ್ನು ಹೊಂದಿ ಹತ್ತು ಹಲವು ಯುವಕರಿಗೆ ಉದ್ಯೋಗವನ್ನು ಕೊಟ್ಟು ನಾವು ಕೂಡ ಆನಂದದಿಂದ ಇರಬಹುದು ಅನ್ನೋದು ಹಲವರ ಅಭಿಪ್ರಾಯ. ಈ ಸಂದರ್ಭದಲ್ಲಿ ನಾವು ಒಂದು ಮಾತನ್ನು ಯೋಚನೆ ಮಾಡಬೇಕು. ಈ ದುಶ್ಚಟ ಅನ್ನುವಂಥದ್ದು ಹೀಗೆ ನಮ್ಮನ್ನು ಆಕರ್ಷಣೆ ಮಾಡುತ್ತೆ ಅಂತ. ಸಹವಾಸ ದೋಷದಿಂದ ಈ ರೀತಿಯ ದುಶ್ಚಟಕ್ಕೆ ಬಲಿಯಾಗುವಂಥದ್ದು ಇಡೀ ಕುಟುಂಬವನ್ನು ನಾಶ ಮಾಡುತ್ತೆ, ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುತ್ತೆ. ಒಂದು ದಿನ ಆರಂಭವಾದಂತಹ ಕೆಟ್ಟ ಆಲೋಚನೆ ಕೆಟ್ಟ ದಾರಿಯನ್ನೇ ತೋರಿಸುತ್ತೆ ಹೊರತು ಒಳ್ಳೆಯ ದಾರಿಯನ್ನು ಎಂದೂ ತೋರಿಸುವುದಿಲ್ಲ. ನಮಗೆ ಒಂದು ನಂಬಿಕೆ ಇದೆ, ಯಾವುದೇ ಒಂದು ಪರಿಸ್ಥಿತಿ ನಮ್ಮನ್ನು ಬದಲಾವಣೆ ಮಾಡುತ್ತೆ ಅನ್ನೋದಾದರೆ ಅಲ್ಲಿ ಒಂದು ಸಣ್ಣದಾಗಿ ತಾಳ್ಮೆ ಸಹನೆಯಿಂದ ಯೋಚನೆ ಮಾಡಿದಾಗ ಒಂದು ದೊಡ್ಡ ಉಡುಗೊರೆಯೇ ನಮಗೆ ಸಿಗಬಹುದು. ನಾನು ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದೀನಿ ಅಂತ ಅಂದಾಗ ನಾವು ಒಂದು ರೀತಿ ಯೋಚನೆ ಮಾಡಬಹುದು, ಯಾವ ರೀತಿ ಕ್ರೀಡೆಯಲ್ಲಿ ಮುಂದುವರಿಬೇಕು. ಎಲ್ಲರೂ ಕೂಡ ನಿದ್ದೆ ಮಾಡ್ತಾ ಇರ್ತಾರೆ, ನಾನು ರನ್ನಿಂಗ್ ಮಾಡಿ ಒಂದು ಸಾಧನೆಯನ್ನು ಮಾಡಬೇಕು ಅಂದಾಗ ನಮ್ಮನ್ನು ನೋಡಿ ಹಲವರು ಅಂದರೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವರು ಅಂದುಕೊಳ್ಬಹುದು, ಏನಪ್ಪ ಮುಂಜಾನೆಯೇ ಇದ್ದು ವ್ಯಾಯಾಮ ಓಟ ಇವುಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಯುವಕನನ್ನು ನೋಡ್ತಾ ಇದ್ದರೆ ಮತ್ತಷ್ಟು ಯುವ ಸಮೂಹ ಅವರನ್ನು ಪಾಲನೆ ಮಾಡುತ್ತೆ, ಮಾದರಿ ಆಗಿಬಿಟ್ಟಿದ್ದಾನೆ ಅಂತ. ಇವೆಲ್ಲವೂ ಕೂಡ ಯಾಕಾಗಿ ಆಕಾಶವಾಣಿ ಹೇಳ್ತಾ ಇದೆ ಅಂತ ಅಂದರೆ ಮನಸ್ಥಿತಿ ಅನ್ನೋದೇ ಹಾಗೆ, ಒಂದೊಂದು ಸಣ್ಣ ವಿಚಾರಗಳಲ್ಲಿಯೂ ಕೂಡ ಒಂದು ರಹಸ್ಯ ಅಡಗಿರುತ್ತೆ ಅಂತ ಹಿರಿಯರು ಹೇಳಿರುವಂಥದ್ದು. ಮಾತೇ ಆಯಿತು, ಹಾಡು ಕೇಳಬೇಕು, ಕಥೆಗಳನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಬನ್ನಿ ಒಂದು ಹಾಡನ್ನು ಕೇಳಿ ಬರೋಣ.

ಹಾಡನ್ನಂತೂ ಕೇಳಿಯಾಯಿತು. ಇನ್ನು ಕತೆ ಓದುವಂತಹ ಸಮಯ. ಇಂದು ಯಾವ ಕಥೆ ನೀತಿ ಕಥೆ ಅಂತ ಅಂದ್ರೆ, ಸತ್ತಾಗ ಜೊತೆಯಲ್ಲಿ ಯಾವುದೂ ಬಾರದು ಅಂತ. ಶೀರ್ಷಿಕೆ: ಶ್ರೀಮಂತನೊಬ್ಬ ತಾನು ಸಾಯುವ ಸಮಯದಲ್ಲಿ ತನ್ನ ಮುದ್ದು ಮಗನಿಗೆ ವಿಲ್ಪತ್ರದ ಜೊತೆ ಹಳೆಯ ಪಾದರಕ್ಷೆಗಳನ್ನು ನೀಡಿದ. ಅವನು ಆ ವಿಲ್ಪತ್ರದಲ್ಲಿ, ನಿನಗೆ ನನ್ನೆಲ್ಲಾ ಆಸ್ತಿಯನ್ನು ಬರೆದಿರುವೆ, ಸುಖವಾಗಿ ಬಾಳು, ಆದರೆ ನನ್ನ ಕೊನೆಯಾಸೆಯೊಂದನ್ನು ನೆರವೇರಿಸು. ನಾನು ಸತ್ತ ನಂತರ ನನ್ನ ಪಾದಕ್ಕೆ ಈ ಹಳೆಯ ಚಪ್ಪಲಿಗಳನ್ನು ತೊಡಿಸಿ ನನ್ನ ಅಂತ್ಯ ಸಂಸ್ಕಾರ ಮಾಡು ಎಂದ. ಮಗ ಜಾರುತ್ತಿದ್ದ ಕಣ್ಣೀರನ್ನು ಒರೆಸುತ್ತಾ ತಲೆಯಾಡಿಸಿ ತನ್ನ ಒಪ್ಪಿಗೆಯನ್ನು ಸೂಚಿಸಿದ. ತಂದೆ ಒಂದು ದಿನ ಕೊನೆಯುಸಿರೆಳೆದ. ಮಗ ಅಂತ್ಯ ಸಂಸ್ಕಾರಕ್ಕೆ ಮುಂದಾದ. ಕ್ರಿಯೆ ನೆರವೇರಿಸಲು ಹಿರಿಯರು ಬಂದರು. ಮಗ ಅಪ್ಪನ ಕೊನೆಯಾಸೆಯಂತೆ ಅಪ್ಪನ ಪಾದಗಳಿಗೆ ಹಳೆಯ ಚಪ್ಪಲಿಗಳನ್ನು ತೊಡಿಸಲು ಮುಂದಾದ. ಬಂದಂತಹ ಹಿರಿಯರು ಚಪ್ಪಲಿಯೊಡನೆ ಅಂತ್ಯ ಸಂಸ್ಕಾರ ನೆರವೇರಿಸಲು ಖಡಾಖಂಡಿತವಾಗಿ ನಿರಾಕರಿಸಿದರು. ಊರವರೆಲ್ಲ ಸೇರಿದರು, ವಿಚಾರ ವಿನಿಮಯಕ್ಕೆ ಮುಂದಾದರು. ಆಗ ಸತ್ತಿದ್ದವನ ಸ್ನೇಹಿತನೊಬ್ಬ ಓಡೋಡಿ ಬಂದು ಸತ್ತವನ ಮಗನಿಗೆ ಪತ್ರವೊಂದನ್ನು ನೀಡಿ, ಈ ಪತ್ರವನ್ನು ನಿನಗೆ ಅಂತ್ಯ ಸಂಸ್ಕಾರದ ಕೊನೆ ಗಳಿಗೆಯಲ್ಲಿ ನೀಡಲು ನಿನ್ನಪ್ಪ ತಿಳಿಸಿದ್ದರು ಎಂದರು. ಮಗ ಕುತೂಹಲದಿಂದ ಪತ್ರವನ್ನು ಓದಿದ. ಅವನ ತಂದೆ ಹೀಗೆ ಬರೆದಿದ್ದರು: ಮಗನೇ, ನೋಡಿದೆಯಾ, ದೊಡ್ಡ ಫ್ಯಾಕ್ಟರಿ, ಭವ್ಯ ಬಂಗಲೆ, ಕಾರು, ಚಿನ್ನ, ಒಡವೆ ಎಲ್ಲವನ್ನೂ ಹೊಂದಿದ್ದರೂ, ನಾನದರ ಒಡೆಯನಾಗಿದ್ದರೂ ಕೂಡ ನನಗೆ ಸತ್ತ ನಂತರ ನನ್ನ ಒಂದು ಜೊತೆ ಚಪ್ಪಲಿಯನ್ನೂ ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತಿಲ್ಲ. ಇದೇ ಬದುಕಿನ ಸತ್ಯ, ಸಾವು ಖಚಿತ. ನೀನೂ ಕೇವಲ ಬಿಳಿ ಬಟ್ಟೆಯೊಂದರಲ್ಲಿಯೇ ಇಹಲೋಕ ತ್ಯಜಿಸಬೇಕು. ಈಗಲೇ ವಾಸ್ತವವನ್ನು ಅರಿತುಕೋ. ದುಡ್ಡಿಗಾಗಿ ಯಾರನ್ನೂ ವೃತ ನೋಯಿಸದಿರು. ಅನ್ಯಾಯ ಅಧರ್ಮದಿಂದ ಹಣ ಸಂಪಾದನೆ ಮಾಡಬೇಡ. ದಾನ

ದಾಸೋಹ ಸತ್ಕಾರ್ಯಕ್ಕೆ ಗಳಿಸಿದುದರಲ್ಲಿ ಒಂದಿಷ್ಟನ್ನು ಮೀಸಲಿಡು, ಸತ್ತಾಗ ನಿನ್ನೊಡನೆ ಬರುವುದು ನಿನ್ನ ಕರ್ಮಗಳು ಮಾತ್ರ. ನೀತಿ ನಶ್ವರ ಸುಖದ ಅರಿವಿದ್ದು ಮಾನವ ಮೆರೆಯುವಿಕೆಯಲ್ಲೇ ಬದುಕನ್ನು ಕಳೆಯುತ್ತಾನೆ. ನೀತಿ ಏನು ಹೇಳಿ? ನಶ್ವರ ಸುಖದ ಅರಿವಿದ್ದು ಮಾನವ ಮೆರೆಯುವಿಕೆಯಲ್ಲೇ ಬದುಕ ಕಳೆಯುತ್ತಾನೆ. ನೋಡಿ ಶೀರ್ಷಿಕೆ ಏನಿತ್ತು? ಸತ್ತಾಗ ಜೊತೆಯಲ್ಲಿ ಯಾವುದೂ ಬಾರದು. ಯುವ ಜನರಿಗೆ ಒಂದು ಅಂಶ ಅರ್ಥ ಆಗೋದಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳಬಹುದು. ಯಾಕೆ ಅಂತ ಅಂದ್ರೆ, ಬಾಲ್ಯದಿಂದ ಯೌವನಕ್ಕೆ ಬಂದಾಗ ಇದರ ಅರಿವು ಖಂಡಿತವಾಗಿ ಇರುವುದಿಲ್ಲ. ಯಾಕಾಗಿ ಅಂತ ಅಂದ್ರೆ, ಮನಸ್ಸಿನಲ್ಲಿ ಹೊಸ ಹೊಸ ಕನಸುಗಳು ಹುಟ್ಟುತ್ತಾ ಇರುತ್ತೆ. ಗುರಿ ಏನು, ಗುರಿಯ ಸಾಧನೆಗೆ ಯಾವ ರೀತಿ ಸಾಧನೆಗೆ ಶ್ರಮವನ್ನ ಪಡಬೇಕು, ಇವೆಲ್ಲವೂ ಕೂಡ ಒಮ್ಮೆಲೆ ನೀರು ಚಿಮ್ಮುವ ಹಾಗೆ ಚಿಮ್ಮತಾ ಇರುತ್ತೆ. ಕನಸುಗಳು ಅಂತ ಅಂದ್ರೆ ಏನು? ಸಹಜವಾಗಿ ಹುಟ್ಟುವಂತಹ ಕನಸುಗಳನ್ನ ಒಮ್ಮೆ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, ನಾನು ಡಾಕ್ಟರ್ ಆಗ್ಬೇಕಾಗಿತ್ತು, ಇಂಜಿನಿಯರ್ ಆದೆ, ಇಂಜಿನಿಯರ್ ಆಗ್ಬೇಕಿತ್ತು, ಡಾಕ್ಟರ್ ಆದೆ, ಹಾಗೆಯೇ ಉದ್ಯಮಿ ಆದೆ, ಜೊತೆಗೆ ಉಪನ್ಯಾಸಕನಾದೆ, ಹೀಗೆ ಹಲವು ಕನಸುಗಳನ್ನ ಒಮ್ಮೆ ಮೆಲುಕು ಹಾಕೋದಾದ್ರೆ ಇಂದು ನಾವು ಏನಾಗಿದ್ದೀವಿ ಅನ್ನೋದು ನಮ್ಮ ಮನಸ್ಥಿತಿಯ ಮೇಲೆ, ನಮ್ಮ ಆಲೋಚನೆಯ ಮೇಲೆ ಅವಲಂಬಿತ ಆಗಿರುತ್ತೆ. ಅಪ್ಪ ಅಮ್ಮ ಒಂದು ಕನಸನ್ನ ಕಾಣ್ತಾರೆ, ಆದ್ರೆ ಸಾಧನೆ ಮಾಡುವವರು ಯಾರು? ನೀವೇ ತಾನೇ. ಶ್ರಮ ಪಟ್ಟು ನಿಮ್ಮಿಷ್ಟದಂತೆ ನೀವು ಸಾಧನೆಯನ್ನ ಮಾಡಿ ಅಂತ ಅವರು ಶ್ರಮ ಪಟ್ಟು ಎಲ್ಲವನ್ನು ಒದಗಿಸಿಕೊಡ್ತಾರೆ. ಆದ್ರೆ ಹಲವು ಯುವಕ ಯುವತಿಯರು ಏನ್ ಮಾಡ್ತಾ ಇದ್ದಾರೆ? ಸಮಯವನ್ನ ನೀರು ಖರ್ಚು ಮಾಡುವ ಹಾಗೆ ಮಾಡ್ತಾರೆ ಅನ್ನೋದು ಒಂದು ಸಣ್ಣ ಆಲೋಚನೆ ಇದೆ. ಹಾಗಾದ್ರೆ ನೀರನ್ನೂ ಕೂಡ ನಾವು ಅಮೂಲ್ಯ ಅಂತ ಪರಿಗಣಿಸ್ತೀವಲ್ವಾ, ನೀರನ್ನೂ ಕೂಡ ನಾವು ಉಳಿಸ್ಲೇಬೇಕು. ಇಂದು ಏನನ್ನ ನಾವು ಉಳಿಸುತ್ತೇವೋ ಅದು ನಾಳಿನವರಿಗೆ ಅದು ಅನುಕೂಲ ಮಾಡಿದಂತೆ. ನಮ್ಮ ಸತ್ಕಾರ್ಯಗಳು ನಮ್ಮ ಕುಟುಂಬದವರಿಗೆ ಮಾತ್ರವಲ್ಲ, ಸಮಾಜಕ್ಕೂ ಕೂಡ ಒಂದು ಮಾದರಿಯಾಗತ್ತೆ ಅಂತ ಹೇಳ್ತಾ ಮತ್ತೊಂದು ಕಥೆ. ಗುರಿ ಸ್ಪಷ್ಟವಿರಲಿ, ತುಂಬಾ ವರ್ಷಗಳ ಹಿಂದಿನ ಫ್ರಾನ್ಸ್ ದೇಶದ ಕಥೆ. ಫ್ರಾನ್ಸ್ ದೇಶದಲ್ಲಿ ಸೈನಿಕರ ಆಯ್ಕೆ ನಡೆಯುತ್ತಿತ್ತು. ಸೇನಾಧಿಕಾರಿ ಪ್ರತಿಯೊಬ್ಬನನ್ನು ಮುಂದೆ ನೀವೇನಾಗುತ್ತೀರಿ, ನಿಮ್ಮ ಬದುಕಿನ ಮಹದಾಸೆ ಏನು ಎಂದು ವಿಚಾರಿಸುತ್ತಿದ್ದರು. ಸರತಿ ಸಾಲಿನಲ್ಲಿ ನಿಂತಿದ್ದಂತಹ ಚಿಕ್ಕ ವಯಸ್ಸಿನ ಕುಳ್ಳನೊಬ್ಬ, ನನಗೆ ಜಗತ್ತನ್ನೇ ಆಳಬೇಕು ಮತ್ತು ಜಯಿಸಬೇಕು, ಯುರೋಪಿನ ಅಧಿಪತಿ ನಾನಾಗಬೇಕೆಂಬ ಆಸೆ ಕನಸು ನನ್ನದು ಎಂದ. ಅವನ ಮಾತು ಕೇಳಿ ಸೇನಾಧಿಕಾರಿಗೆ ಅಚ್ಚರಿಯಾಯಿತು. ಈತ ಚಿಕ್ಕವ, ಈತನ ಬಳಿ ಸೈನ್ಯ ಆಯುಧ ಬಂಡವಾಳ ಯಾವುದೂ ಇಲ್ಲ, ಆದರೂ ಇದು ಈತನ ಅಚಲ ಮಾತಿನ ವಿಶ್ವಾಸದ ಗಟ್ಟಿತನವೇ ಸರಿ ಎಂದುಕೊಂಡ. ಈ ಚಿಕ್ಕ ಕುಳ್ಳ ಹುಡುಗನೇ ಮುಂದೆ ಫ್ರಾನ್ಸ್ ದೇಶದ ರಾಜನಾಗಿ ಮೆರೆದ. ಆತನೇ ನೆಪೋಲಿಯನ್ ಬೋನಪಾರ್ಟೆ. ನೀತಿ ನಮಗೆ ಛಲದೊಡನೆ ದೂರದೃಷ್ಟಿ ಮತ್ತು ನಮ್ಮಲ್ಲಿ ವಿಶ್ವಾಸವಿರಬೇಕು. ವಿಶ್ವಾಸ ಅನ್ನುವುದು ಗೆಳೆತನದಲ್ಲಿ ಎಷ್ಟು ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಂಬಿಕೆ ವಿಶ್ವಾಸಗಳು ಒಂದು ಅಮೂಲ್ಯವಾದಂತಹ ವಜ್ರಕ್ಕೂ ಮಿಗಿಲಾದಂತಹ ಗುಣಗಳು. ಈ ಗುಣಗಳು ನಮ್ಮನ್ನ ಎತ್ತರಕ್ಕೂ ಕರೆದುಕೊಂಡು ಹೋಗುತ್ತೆ, ಕುಗ್ಗುವ ಹಾಗೆಯೂ ಕೂಡ ಮಾಡುತ್ತೆ. ನಮ್ಮಲ್ಲಿ ಪರಸ್ಪರ ಯಾವಾಗ ನಂಬಿಕೆ ವಿಶ್ವಾಸಗಳು ಕಳೆದು ಹೋಗುತ್ತೋ ಆಗ ಬಾಂಧವ್ಯ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಹಲವರು ಸ್ನೇಹಿತರು ಅಂತ ಅಂದುಕೊಂಡಿರ್ತಾರೆ, ಆದರೆ ಅವರು ಸ್ನೇಹಿತರಾಗಿರುವುದಿಲ್ಲ. ಯಾಕಾಗಿ ಅಂದ್ರೆ, ಅವರಿಬ್ಬರ ನಡುವೆ ನಂಬಿಕೆ ವಿಶ್ವಾಸಗಳು ಗಾಳಿಗೆ ತೂರಿ ಹೋದಂತೆ ಹೋಗಿರುತ್ತೆ ಅಂತ. ಆದರೆ ಒಂದು ಚಂದದ ಮಾತು ಯಾವುದಪ್ಪ ಅಂತ ಅಂದ್ರೆ, ನಮ್ಮ ಚಿಂತಕರು ಹೇಳುವಂತಹದ್ದು, ಪರಸ್ಪರ ಪ್ರೀತಿ ಸ್ನೇಹ ಇವುಗಳು ಒಂದು ರೀತಿಯಲ್ಲಿ ಬಾಂಧವ್ಯವನ್ನ ಬೆಸೆಯುವಂತಹದ್ದು. ನಂಬಿಕೆ ವಿಶ್ವಾಸಗಳು ನಮ್ಮ ಹೃನ್ಮನದಲ್ಲಿ ಸ್ನೇಹವನ್ನ ಗಟ್ಟಿಗೊಳಿಸಲು ಇರುವಂತಹ ಅಮೂಲ್ಯ ಆಭರಣಗಳಿದ್ದಂತೆ ಅಂತ. ಈ ರೀತಿಯ ಅಮೂಲ್ಯತೆ ನಮ್ಮಲ್ಲಿದ್ದಿದ್ದೇ ಆದರೆ ಅವುಗಳನ್ನು ಎಷ್ಟರ ಮಟ್ಟಿಗೆ ಕಾಪಾಡಿಕೊಳ್ಬೇಕು ಅಂತ ಅಂದರೆ, ಪ್ರತಿ ಮಾತಿನಲ್ಲೂ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸ್ನೇಹ ಅಂತ ಅಂದರೆ ಏನು? ಪರಸ್ಪರ ನಂಬಿಕೆ ವಿಶ್ವಾಸ, ತನ್ನ ಮನಸ್ಸಿನಲ್ಲಿ ಇರುವಂತಹ ಭಾವನೆಗಳನ್ನೆಲ್ಲ

ಎಲ್ಲ ಅವರೊಟ್ಟಿಗೆ ಹಂಚಿಕೊಳ್ಳುವುದು. ಅವರು ನಂಬಿಕೆಯಿಂದ ಆ ಭಾವನೆಗಳನ್ನು ಕಾಪಾಡಿಕೊಂಡು ಮುಂದುವರಿಸುವುದು ಅವನ ಕರ್ತವ್ಯವಾಗಿರುತ್ತೆ. ಎಲ್ಲೋ ಒಂದು ಕಡೆ ನಂಬಿಕೆಯಿಂದ ಹೇಳಿದಂತಹ ಮಾತುಗಳನ್ನು, ಭಾವನೆಗಳನ್ನು ಮೂರನೆಯವರಿಗೆ ತಲುಪಿದಾಗ ಅಲ್ಲಿ ವಿಶ್ವಾಸ ನಂಬಿಕೆಗಳಿಗೆ ಅರ್ಥ ಇರೋದಿಲ್ಲ. ನಂಬಿಕೆಯೇ ಜಗತ್ತಿನ ಒಂದು ಆಧಾರ ಸ್ತಂಭ. ಕುಟುಂಬಗಳಲ್ಲಾಗಬಹುದು, ಅಥವಾ ಕಚೇರಿಗಳಲ್ಲೂ ಕೂಡ ಆಗಬಹುದು, ಶಾಲೆಗಳಲ್ಲೂ ಕೂಡ ಆಗಬಹುದು. ಈಗ ಕುಟುಂಬಗಳಲ್ಲಿ ಅಂತ ಅಂದಾಗ ನೀವೆಲ್ಲರೂ ಕೂಡ ಆನಂದದಿಂದ ಇರ್ತೀರಿ. ಅಪ್ಪ ಅಮ್ಮ ನಿಮಗೆ ಬೆನ್ನು ತಟ್ಟಿ ಕಳಿಸ್ತಾರೆ, ನನ್ನ ಮಗ ಅಥವಾ ನನ್ನ ಮಗಳು ಇಂದು ಕಾಲೇಜಿಗೆ ಹೋಗ್ತಾ ಇದ್ದಾನೆ, ಅವನು ಕಲಿಯೋದಿಕ್ಕೆ ಅಂತ ಹೋಗ್ತಾ ಇದ್ದಾನೆ ಅಂತ ನಂಬಿಕೆ. ಜೊತೆಗೆ ಅವನು ತಾನು ಇಟ್ಟುಕೊಂಡಂತಹ ಗುರಿಯನ್ನ ತಲುಪ್ತಾನೆ ಅಂತ ಒಂದು ಅಚಲ ವಿಶ್ವಾಸವನ್ನ ಇಟ್ಕೊಂಡಿರ್ತಾರೆ ತಂದೆ ತಾಯಂದಿರು. ಇದನ್ನ ಎಷ್ಟರ ಮಟ್ಟಿಗೆ ಕಾಪಾಡಿಕೊಳ್ಬೇಕು ಅಂತ ಅಂದ್ರೆ, ಒಂದು ಸಣ್ಣ ತಪ್ಪು ನಡೆದರೂ ಕೂಡ ಆ ತಪ್ಪನ್ನ ಮನೆಗೆ ಬಂದಾಗ ಅಪ್ಪ ಅಮ್ಮನೊಟ್ಟಿಗೆ ಹಂಚಿಕೊಂಡು ಕ್ಷಮೆ ಕೇಳುವಂತಹದ್ದು. ಇಲ್ಲ ಮುಚ್ಚಿಟ್ರೆ ಅದು ಏನಾಗತ್ತೆ ಅಂತ ಅಂದ್ರೆ, ತಂದೆ ತಾಯಿಗೆ ಎಸಗುವಂತಹ ಒಂದು ವಂಚನೆ, ಒಂದು ದ್ರೋಹ ಅಂತ ನಾವು ವಿಚಾರ ಮಾಡಬಹುದು. ಬನ್ನಿ ಒಂದು ಸುಂದರ ಗೀತೆಯನ್ನ ಕೇಳಿ ಬರೋಣ.

ಮೂರನೇ ಕಥೆ. ದೃಷ್ಟಿಯಂತೆ ಸೃಷ್ಟಿ. ಮೈಕೆಲ್ ಆಂಜೆಲೋ ವಿಶ್ವವಿಖ್ಯಾತ ಕಲಾವಿದ. ಆತ ಬರೆದ ಚಿತ್ರವನ್ನು ಇಷ್ಟಪಡದವರು ಯಾರೂ ಇರಲಿಲ್ಲ. ಆತನೊಮ್ಮೆ ಸುಂದರವಾದ ಚಿತ್ರವೊಂದನ್ನು ಬರೆದ. ನೋಡಿದ ಎಲ್ಲರೂ ಸಂಭ್ರಮಿಸಿದರು. ಇದೊಂದು ಶ್ರೇಷ್ಠವಾದ ಪರಿಪೂರ್ಣ ಕಲಾಕೃತಿ, ಇದರ ರೇಖೆ ರೇಖೆಯೂ ಕಲಾತ್ಮಕವಾದುದು ಎಂದೆಲ್ಲ ಹೊಗಳಿದರು. ಮೈಕೆಲ್ ಆಂಜೆಲೋ ಹೊಗಳಿಕೆಯನ್ನ ಕೇಳಿ ಅವರಲ್ಲಿ ಹಾಗೆಲ್ಲ ಸಿಕ್ಕಾಪಟ್ಟೆ ಹೊಗಳಬೇಡಿ, ಪರಿಪೂರ್ಣ ಚಿತ್ರವನ್ನು ರಚಿಸಲು ಮಾನವನಿಂದ ಸಾಧ್ಯವೇ ಇಲ್ಲ, ಈ ತನಕ ಪರಿಪೂರ್ಣ ಚಿತ್ರ ರಚಿಸಿದವರೇ ಇಲ್ಲ, ಮುಂದೆ ರಚಿಸುವವರೂ ಬರಲಾರರು, ಉತ್ಪ್ರೇಕ್ಷೆಯ ಮಾತುಗಳು ಬೇಡ, ನನ್ನ ಮಾತಿನ ಸತ್ಯಾಸತ್ಯತೆಯನ್ನು ನಾನೇ ನಿಮಗೆ ತೋರಿಕೊಡುತ್ತೇನೆ ಎಂದು ಈ ಚಿತ್ರವನ್ನು ಬೀದಿಯಲ್ಲಿ ಪ್ರದರ್ಶನಕ್ಕೆ ಇಟ್ಟ. ಅದರ ಕೆಳಗೆ ಈ ಚಿತ್ರದಲ್ಲೇನಾದರೂ ದೋಷಗಳಿದ್ದರೆ ಗುರುತಿಸಿ ಎಂದು ಒಂದು ಕುಂಚ ಮತ್ತು ಬಣ್ಣವನ್ನಿಟ್ಟ. ಚಿತ್ರವನ್ನು ದಾರಿಹೋಕರು ನೂರಾರು ಸಂಖ್ಯೆಯಲ್ಲಿ ನೋಡಿದರು, ಹೊಗಳಿದರು, ಸೂಚನಾ ಫಲಕವನ್ನು ನೋಡಿ ದೋಷವನ್ನು ಹುಡುಕತೊಡಗಿದರು, ತಮಗೆ ಕಂಡು ಬಂದುದನ್ನು ಬಣ್ಣದಲ್ಲಿ ಗುರುತಿಸಿದರು. ಸಂಜೆ ಆಗುವಷ್ಟರಲ್ಲಿ ಪರಿಪೂರ್ಣ ಎಂದು ಪ್ರಶಂಸಿಸಲ್ಪಟ್ಟಿದ್ದ ಆ ಅದ್ಭುತ ಚಿತ್ರ ಮರೆಯಾಗಿ ಹೋಗಿತ್ತು, ಬರೀ ಬಣ್ಣದ ಗುರುತುಗಳು ಮಾತ್ರ ಕಾಣುತ್ತಿತ್ತು. ಗೆಳೆಯರಿಗೆ ವಾಸ್ತವದ ಅರಿವಾಯಿತು. ಮೆಚ್ಚುಗೆ ಅದೆಂತೂ ಟೀಕೆಗೆ ಗುರಿಯಾಗುತ್ತದೆ ಎಂಬುದು ದೃಷ್ಟಿಯಂತೆ ಸೃಷ್ಟಿ ಎಂಬುದರಿವಿಗೆ ಬಂತು. ಬರಿದೇ ನೋಡಿದರೆ ಸುಂದರ, ಮೇಲ್ನೋಟಕ್ಕೆ ಹುಡುಕಿದರೆ ಸೌಂದರ್ಯ ಮಾಯ, ಬರಿಯ ದೋಷಗಳು ಮಾತ್ರ, ತಪ್ಪು ಹುಡುಕಲು ಹೊರಟರೆ ಅವೇ ಕಾಣಿಸುತ್ತವೆ. ಹಾಗಾಗಿ ಈ ಜಗತ್ತಿನಲ್ಲಿ ಪರಿಪೂರ್ಣ ಎಂಬುದೇ ಇಲ್ಲ ಎಂದು ಅರಿವಾಯಿತು. ಆದರೆ ನಾವು ದೋಷಗಳನ್ನು ಹುಡುಕುವವರಾಗದೆ ಸೌಂದರ್ಯವನ್ನು ಗುರುತಿಸುವವರಾದರೆ ಮಾತ್ರ ಬದುಕಿನಾನಂದವನ್ನು ನಮ್ಮದಾಗಿಸಿಕೊಳ್ಳಬಹುದು. ಈ ಕಥೆಯ ನೀತಿಯನ್ನ ಲೇಖಕರು ಮೊಸರಿನಲ್ಲಿ ಕಲ್ಲು ಹುಡುಕುವುದನ್ನು ಬಿಡಬೇಕು, ಮೊಸರನ್ನು ಮಾತ್ರ ಅನುಭವಿಸಬೇಕು. ನೋಡಿ ಎಷ್ಟು ಚಂದದ ನೀತಿ ಸ್ನೇಹಿತರೆ. ಮೊಸರಿನಲ್ಲಿ ಕಲ್ಲು ಹುಡುಕುವುದನ್ನು ಬಿಡಬೇಕು, ಮೊಸರನ್ನು ಮಾತ್ರ ಅನುಭವಿಸಬೇಕು. ಒಂದು ಸಂಗತಿಯನ್ನ ಲೇಖಕರು ಚಂದವಾಗಿ ಕಥೆಯನ್ನ ಬರೆದು ತಿಳಿ ಹೇಳಲು, ತಿಳುವಳಿಕೆ ಹೇಳುವತ್ತ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ತಿಳಿಸಬೇಕು. ಯಾವುದೇ ಒಂದು ಕಥೆಯನ್ನು ರಚನೆ ಮಾಡಬೇಕಾದ್ರೆ ಮಕ್ಕಳನ್ನಾಗಲಿ, ಯುವ ಸ್ನೇಹಿತರನ್ನಾಗಲಿ, ಗೃಹಿಣಿಯರನ್ನಾಗಲಿ ಗಮನದಲ್ಲಿಟ್ಟುಕೊಂಡರೆ ಹೇಗಾದರೂ ಬರಹಗಾರನಾದ ನಾನು ಅವರಿಗೆ ಒಂದು ನೀತಿಯನ್ನು ಹೇಳಬೇಕು. ಆ ಸಂದರ್ಭದಲ್ಲಿ ಅವರ ಹುಡುಕಾಟ, ಅವರ ಆಲೋಚನೆ, ಅವರ ಉದ್ದೇಶ ಇವೆಲ್ಲವೂ ಕೂಡ ಶ್ಲಾಘನೀಯ ಅಲ್ವಾ ಸ್ನೇಹಿತರೆ? ಇಷ್ಟು ಹೇಳ್ತಾ ಮತ್ತೊಂದು ಪುಟ್ಟ ಕಥೆಯನ್ನ ಓದೋಣ. ಮನ ಕೆಡಿಸಿದ ಮಾತು. ಇಂದ್ರಪ್ರಸ್ಥದಲ್ಲಿ ಧರ್ಮರಾಜ ರಾಜಸೂಯ ಯಾಗ ಮಾಡುತ್ತಿದ್ದ. ಹಸ್ತಿನಾಪುರದ ಕೌರವರ ಆದಿಯಾಗಿ ಎಲ್ಲರೂ ಬಂದಿದ್ದರು. ಧರ್ಮರಾಜ ಭವ್ಯವಾದ ಅರಮನೆಯನ್ನು ಕಟ್ಟಿಸಿದ್ದ. ದೇವಶಿಲ್ಪಿಯ ಆ ನಿರ್ಮಾಣಕ್ಕೆ ಎಲ್ಲರೂ ಅಚ್ಚರಿಸೂಸುತ್ತಿದ್ದರು. ದುರ್ಯೋಧನ ಬೆರಗು ಕಂಗಳಿಂದ ಸಹೋದರರೊಡನೆ ಅರಮನೆಯನ್ನು ವೀಕ್ಷಿಸುತ್ತಿದ್ದ. ಸ್ವಲ್ಪ ದೂರದಲ್ಲಿ ದ್ರೌಪದಿ ತನ್ನ ಸಖಿಯರೊಂದಿಗೆ ಕ್ರೀಡೆಯಲ್ಲಿ ತೊಡಗಿದ್ದಳು. ಆ ಅರಮನೆಯ ನೆಲವು ಕೊಳದಂತೆ, ಹರಡಿದ್ದ ನೀರು ಶುಭ್ರ ನೆಲದಂತೆ ಕಾಣಿಸುತ್ತಿತ್ತು. ನೀರಿನಂತಿದ್ದ ನೆಲವನ್ನು ನೋಡಿ ದುರ್ಯೋಧನ ಪಂಚೆಯನ್ನು ಮೇಲೆತ್ತಿದ, ನಿಜದ ಅರಿವಾಗಿ ನಾಚಿದ. ಮುಂದೆ ಹೋದ, ಶುಭ್ರ ನೆಲವನ್ನು ನೋಡಿದ. ಈ ಸಲ ಮೋಸ ಹೋಗಬಾರದೆಂದು ಪಂಚೆಯನ್ನು ಕೆಳಗಿಳಿಸಿದ. ಪಂಚೆ ತುಂಬಿದ್ದ ನೀರಿನಿಂದ ತೊಯ್ದು ಹೋಯಿತು. ಇದನ್ನು ಸ್ವಲ್ಪ ದೂರದಲ್ಲಿದ್ದ ದ್ರೌಪದಿ ಗಮನಿಸಿದಳು. ಮೂದಲಿಕೆಯ ನುಡಿಯಲ್ಲಿ ಅಂಧಸ್ಯ ಪುತ್ರ ಅಂಧಃ ಅಂದರೆ ಕುರುಡನ ಮಗ ಕುರುಡ ಎಂದು ಜೋರಾಗಿ ನಕ್ಕಳು. ದುರ್ಯೋಧನೆನಿಗಿದು ಕೇಳಿಸಿತು. ದ್ರೌಪದಿಯ ಮಾತು ಮುಳ್ಳಿನ ಪಾಶವಾಗಿ ಚುಚ್ಚಿತು. ಅವನಿಗೆ ಕಾದ ಸೀಸ ಸುರಿದಂತಾಯಿತು.

0: ಅವಮಾನ ರೋಷ ರೂಪ ತಾಳಿತು. ಈ ಅವಮಾನಕ್ಕೆ ಸೂಕ್ತ ಸಮಯದಲ್ಲಿ ಸೇಡು ತೀರಿಸುವೆ ಎಂದು ತನ್ನೊಳಗೆ ಪ್ರತಿಜ್ಞೆ ಮಾಡಿದ. ಇದು ಭಾರತದ ಮಹಾಯುದ್ಧಕ್ಕೆ ಕಾರಣವಾಯಿತು. ಈ ಕಥೆಯ ನೀತಿ ಮಾತು ಮನವನ್ನು ಕೆಡಿಸಬಲ್ಲುದು. ಹಾಗಾದರೆ ನಮ್ಮ ಮಾತು ಹೇಗಿರಬೇಕು ಅಂತ ನಾವು ಯೋಚನೆ ಮಾಡಬೇಕು. ನಮ್ಮ ಮಾತು ಭಕ್ತಿ ಭಂಡಾರಿ ಬಸವಣ್ಣನವರು ಹೇಳಿರುವ ರೀತಿ ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದಾಗ ಸಮುದ್ರದ ಮುತ್ತು ಕಾಣಿಸುತ್ತೆ. ಆ ಮುತ್ತು ಹೇಗಿರುತ್ತೆ ಹೇಳಿ? ಆ ರೀತಿಯಲ್ಲಿ ನಮ್ಮ ಮಾತು ಇರಬೇಕು ಅಂತ. ನಮ್ಮ ಮನಸ್ಸಿನಲ್ಲಿ ಒಂದು ವಿಷಯವನ್ನ ಮತ್ತೊಬ್ಬರಿಗೆ ಮುಟ್ಟಿಸಬೇಕು ಅನ್ನುವಾಗ ಅದರಲ್ಲಿ ಗಡಸುತನ ಇರಬಹುದು, ಆದರೆ ಕಾಳಜಿಯನ್ನು ಕೂಡ ನಾವು ಗೌರವಿಸಬೇಕಾಗತ್ತೆ. ಅವರ ಹೃದಯದಲ್ಲಿ ನಿಷ್ಕಲ್ಮಶ ಭಾವನೆಗಳು ಅಡಗಿರುತ್ತೆ ಅಂತ ನಾವು ಯೋಚನೆಯನ್ನ ಮಾಡಬೇಕು. ಒಂದು ಕಾಳಜಿಯನ್ನ ವಹಿಸಿದ್ದಾರೆ ಎಂದಾಗ ಅವರು ಕೂಡ ನಮಗೆ ಆಪ್ತರೆ. ಆ ಆಪ್ತತೆಯನ್ನ ಮರೆಯದೆ ಮೆರೆಸೋಣ ಅಂತ ಹೇಳ್ತಾ ಇವತ್ತಿನ ಯುವವಾಣಿ ಯುವಲಹರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಪ್ರೀತಿಯ ಸ್ನೇಹಿತರಿಗೆ, ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಯುವವಾಣಿ ಪ್ರಸಾರವಾಯಿತು.
1: ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: हेलो हेलो
1: ಹಲೋ ನಮಸ್ತೆ ಸರ್, ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು.
0: ಹಲೋ
1: ಹಲೋ ನಮಸ್ತೆ ಸರ್.
0: ಹಲೋ
1: ಹಲೋ ನಮಸ್ತೆ ಸರ್,
0: ಓ ನಮಸ್ತೆ ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಸರ್.
0: ಹಾಂ ಹೇಳಿ, ಏನು ವಿಶೇಷ ನಿಮ್ಮ ಊರಿನಲ್ಲಿ ಇವತ್ತು?
1: ನಮ್ಮ ಊರಿನಲ್ಲಿ ಇವತ್ತು ವಿಶೇಷ ಇಲ್ಲ ಸರ್.
0: ಹಾಂ
1: ಇವತ್ತು ಬಿಸಿಲು ಸ್ವಲ್ಪ ಕಾಯಿದೆ, ನಿನ್ನೆವರೆಗೆ ಮಳೆ ಬಂದಿದೆ ಸರ್.
0: ಹ್ಮ್ ಗಣಪತಿ ವಿಸರ್ಜನೆ ಕಾರ್ಯಕ್ರಮಗಳೆಲ್ಲ ಮುಗಿತಾ?
1: ಅದು ಮೊನ್ನೆಗೆ ಆಗಿದೆ ಸರ್.
0: ಎಲ್ಲ ಮುಗೀತು.
1: ಮುಗೀತು ಸರ್, ಮೊನ್ನೆ ಹುಣ್ಣಿಮೆಯ ದಿವಸ ಲಾಸ್ಟ್ ಆಯ್ತು ಸರ್.
0: ಹಾ ಹಾ ಹಾ ಹಾ ಇನ್ನು ಮುಂದಕ್ಕೆ ಏನ್ ಕಾಯ್ತಾ ಇದ್ರಿ? ನವರಾತ್ರಿ?
1: ನವರಾತ್ರಿ ಬರ್ತದಲ್ಲ ಸರ್.
0: ಹಾ ಹಾ ಹಾ ಹಾ ಮಗನ ಕಳಿಸ್ಕೊಟ್ರಿ, ಇನ್ನು ತಾಯಿ ಬರ್ತಾ ಇದ್ದಾಳೆ
1: ಹೌದೌದು ಸರ್.
0: ಅಲ್ವಾ?
1: ಭಜನೆ ಎಲ್ಲ ಉಂಟು, ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಉಂಟು, ಮಾಣಿಕೇಶ್ವರ ದೇವಸ್ಥಾನದಲ್ಲಿ ಸಹ ಭಜನೆ ಉಂಟು, 9 ದಿವಸ ಪೂಜೆ ಉಂಟು ಸರ್.
0: ಭಜನೆಗೆ ಹೇಗೆ ಊರಿನವರೆಲ್ಲ ಸೇರ್ತೀರಾ ಹೇಗೆ?
1: ಊರಿನ ಭಜನೆ ಮಂಡಳಿ ಉಂಟಲ್ಲ ಸರ್.
0: ಅವ್ರು ಮಾತ್ರ?
1: ಅಲ್ಲ ಅವರು ಮಾತ್ರ ಅಲ್ಲ, ಭಜನೆಗೆ ಹೋಗುವವರು ಎಲ್ಲರೂ ಹೋಗ್ಬೋದು.
0: ಓಕೆ ಓಕೆ ಓಕೆ. ಕಾರ್ಯಕ್ರಮ ಅದ್ಧೂರಿಯಾಗಿ ಆರಂಭ ಆಗ್ತದೆ ಇನ್ನೊಂದು ವಾರದಲ್ಲಿ ಅಲ್ವಾ?
1: ಹೌದು ಸರ್.
0: ಹಾಂ ಹಾಂ ಹಾಂ ದಸರಾ ಒಂದು ನಾಡ ಹಬ್ಬ ವಿಜೃಂಭಣೆಯಿಂದ ಆಗ್ತಾ ಇದೆ, ಅದೊಂದು
1: ಹೌದು ಸರ್.
0: ಕಣ್ ತುಂಬ್ಕೋಬೇಕಾಗಿದೆ ಈಗ ಅಲ್ವಾ?
1: ಹೌದು ಸರ್.
0: ಮತ್ತೆ ನಿಮಗೆ ಒಂದು ಪ್ರಶ್ನೆ, ಕುಕ್ಕುಟ ಉದ್ಯಮ ಎಂದರೆ ಏನು?
1: ಕೋಳಿ ಕೋಳಿ ಸಾಕಾಣಿಕೆ.
0: ಕೋಳಿ ಸಾಕಾಣಿಕೆ. ಕುಕ್ಕುಟ ಅಂದರೆ ಕೋಳಿಯಾ?
1: ಹೌದು ಕೋಳಿ.
0: ಸರಿ, ಸರಿಯಾದ ಉತ್ತರ. ಕುಕ್ಕುಟ ಉದ್ಯಮ ಎಂದರೆ ಕೋಳಿ ಸಾಕಾಣಿಕೆ, ಸರಿಯಾದ ಉತ್ತರ. ಯಾವ ಗೀತೆ ಬೇಕು ನಿಮಗೆ?
1: ನನಗೆ ಚಲಿಸುವ ಮೋಡಗಳು ಚಿತ್ರದಿಂದ, ಜೇನಿನ ಮಲೆಯ ಹಾಲಿನ ಮಲೆ ಇಂತ ಒಂದು ಹಾಡುಂಟಲ್ಲ ಸರ್.
0: ಓಕೆ ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ನಮಸ್ತೆ.

0: ಇದೊಂದು ನಿಧನ ಸುದ್ದಿ. ಪಾಲಿಬೆಟ್ಟ ಮೇಕರು ಕಾರಳನ ಮಾಚಿ ಮಂಡ ಎನ್ ಜಿಮ್ಮಿ ಮಣ್ಣಪ್ಪ ಹಿಂಗ ಇಂದು ಫಲಕ ಮರಣಪಟ್ಟಿದೆ. ಎಳುದು ಬೈತ್ರ ಮಾಚಿ ಮಂಡ ಜಿಮ್ಮಿ ಮಣ್ಣಪ್ಪ ಹಿಂಗ ಡಾಕಿರ್ಕರೆ ಇಂದೇ 26 ಗಂಟೆಗೆ ಪಾಲಿಬೆಟ್ಟ ಮೇಕರು ಗ್ರಾಮತ್ತು ನಡಪ. ನಮ್ಮ ಮುಂದಿನ ಕರೆ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ ಯಾರು? ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ವಾಣಿ ಚಂಗಮ್ಮಯ್ಯ ಅವರು.
1: ಹೌದು,
0: ಚೇರಮಣೆ. ಏನು ವಿಶೇಷ ಊರಿನಲ್ಲಿ?
1: ಊರಲ್ಲಿ ಏನೂ ಇಲ್ಲ, 2 ದಿವಸ ಆಯ್ತು ಮಳೆ ಇಲ್ಲದೆ. ಮೊನ್ನೆ ಮಳೆ ಚೆನ್ನಾಗಿ ಬಂತು.
0: ಮಳೆ ಬಂದಿದ್ದು ಸ್ವಲ್ಪ ಒಳ್ಳೇದಾಯ್ತಲ್ಲ?
1: ಹೌದು, ಮಳೆ 2 ದಿವಸ ಆಯ್ತು ಮಳೆ ಇಲ್ಲ.
0: ಅಲ್ಲ, 2 ದಿನ ಒಳ್ಳೆ ಮಳೆ ಬಂದು ಮಾರನೇ ದಿನ ಹವಾಮಾನದಲ್ಲಿ ವಿಶೇಷವಾದ ಒಂದು ವ್ಯತ್ಯಾಸ ಗಮನಿಸಿದ್ರ ನೀವು?
1: ಹೌದು, ನಿನ್ನೆ ಮೊನ್ನೆ ಮೊನ್ನೆ ಸಾಯಂಕಾಲದವರೆಗೆ ಮಳೆ ಇತ್ತು, ನಿನ್ನೆ ಬೆಳಿಗ್ಗೆ ತುಡು ಬಿಸಿಲು
0: ಅಲ್ವಾ?
1: ಬೆಳಿಗ್ಗೆ ಹೇಗೆ ಬಿಸಿಲು ಗೊತ್ತುಂಟ, ಭಯಂಕರ ಉರಿ. ಇವತ್ತು ಅಷ್ಟೇ ಬಿಸಿಲು ಉಂಟು.
0: ವಾತಾವರಣದಲ್ಲಿ ಬಹಳ ವ್ಯತ್ಯಾಸ ಇದೆ. 2 ದಿನ ಅಷ್ಟು ಮಳೆ ಬಂದು ತುಂಬಾ ವಾತಾವರಣದಲ್ಲಿ ಒಂದು ಐಸ್ ತರ ಒಂದು ರೀತಿಯಲ್ಲಿ ನಿರ್ಮಾಣ ಆಗಿತ್ತು.
1: ಏನು ಬೀಳಲಿಲ್ಲ, ಚಳಿ ಗಾಳಿ ಇತ್ತು. ಈಗ ಇಬ್ಬನಿ ಏನು ಬೀಳಲಿಲ್ಲ, ಚಳಿ ಇಲ್ಲ.
0: ಹಾಗೆ ಇಮೇ ಕೂಡ್ಲೆ ಮರುದಿನ ವಿಪರೀತ ಬಿಸಿಲು, ಒಂದು ರೀತಿಯಲ್ಲಿ ವಿಚಿತ್ರ ಅಲ್ವಾ?
1: ಅದೇ ನಿನ್ನೆ ಬೆಳಿಗ್ಗೆ ಅಂತ ಹೇಳಿದ್ದೆ ನಾನು, ಇದೆಂತ ವಿಶೇಷಪ್ಪ, ಇಷ್ಟು ಬಿಸಿಲು, ಸುಡು ಬಿಸಿಲು, ಸೆಕೆ ಬರ್ತಿತ್ತು.
0: ಅದು ಒಂಥರ ಸ್ವಲ್ಪ ಕೃಷಿಗಳಿಗೆಲ್ಲ ತೊಂದರೆ ಅಲ್ವಾ? ಕೃಷಿಗೆ ತೊಂದರೆ ಆಗ್ತದಲ್ವಾ ಹೀಗಿದ್ರೆ?
1: ತೊಂದರೆ ಆಗ್ತದೆ. ಗದ್ದೆ ನೆಟ್ಟಿದ್ದೇವೆ ಸರ್, ಯಾವ ಪ್ರಯೋಜನವಿಲ್ಲ. ಅದು ಗದ್ದೆಯಲ್ಲಿ ಹುಳ ಬಿದ್ದು ಮತ್ತೆ ಕೆಂಪು ಬೆಂಕಿ ರೋಗ ಎಲ್ಲ ಬಂದಿದೆ.
0: ಈಗ ನೀರ್ ಸಾಕಾಯ್ತಾ ಮಳೆಗೆ? ಮಳೆ ನೀರು ಗದ್ದೆಗೆ?
1: ನೀರು ನಮ್ಮ ಗದ್ದೆ ನೀರಾವರಿ ಇದೆ, ಆದ್ರೆ ನೆಟ್ಟಿದ್ದು ಈಗ ಗೊಬ್ಬರ ಹಾಕಿ ಔಷಧಿ ಎಲ್ಲ ಹೊಡಿತೇವಲ್ಲ, ಅದು ಸಾಕಾಗಲ್ಲ, ಪ್ರಯೋಜನ ಆಗಲ್ಲ.
0: ಈಗ ಔಷಧಿ ಎಲ್ಲ ಹೊಡೆದ ಮೇಲೆ ಕೂಡ ಈ ಬೆಂಕಿ ರೋಗ ಅಂತ ಹೇಳಿದ್ರೆ ಯಾವ್ದು ಅವುಗಳೆಲ್ಲ ಯಾಕೆ
1: ಹುಳ ಬೀಳೋದು? ಹುಳ ಬೀಳದಕ್ಕೆ ಯಾವ್ದು?

0: ಗೊಬ್ಬರ ಎಲ್ಲ ಹಾಕಿದೆ, ಆದ್ರೆ ಪ್ರಯೋಜನ, ದೊಡ್ಡ ಪ್ರಯೋಜನ ಇಲ್ಲ ಬೆಳೆ
1: ಅಂದ್ರೆ ಲಾಭದಾಯಕವಲ್ಲ.
0: ಅಲ್ಲ ಅಲ್ಲ, ಕೃಷಿ ಈಗ ಈ ವರ್ಷ ಗದ್ದೆ ಸ್ವಲ್ಪ ಇನ್ನೂ ಇನ್ನು ಸ್ವಲ್ಪ ಬರುವಾಗ ಹಂದಿಗಳ ಕಾಟ, ಕಾಡು ಪ್ರಾಣಿಗಳ ಕಾಟ.
1: ಅಲ್ಲ, ಕೊನೆ ಪಕ್ಷ ನಮ್ ನಮ್ಮ ಉಪಯೋಗಕ್ಕಾದ್ರೂ ಬೆಳ್ಕೊಳ್ತಾ ಇದ್ರು ಜನಗಳು.
0: ನೆಡ್ತೀವಿ, ಆದ್ರೆ ಈ ವರ್ಷ ಅದು ಪ್ರಯೋಜನ ಇಲ್ಲ, ಮಳೆ ಇಲ್ಲ. ನಾವು ನಾಟಿ ಕೆಲಸ ಆದ ಮೇಲೆ ಮಳೆ ಸರಿಯಾಗಿ ಬಂದಿಲ್ಲ ಅಲ್ಲ.
1: ನಾಟಿ ಕೆಲಸ ಆದಾಗ ಸರಿಯಾದ ಮಳೆ ನೀರು ಸಾಕಾಗ್ಲಿಲ್ಲ.
0: ಇಲ್ಲ ಇಲ್ಲ.
1: ಓಕೆ, ವಾಣಿಚಂಗಮ್ಮ ಅವರಿಗೆ ಒಂದು ಪ್ರಶ್ನೆ. ನಾವು ಕೊಡಗಿನದ್ದೇ ಪ್ರಶ್ನೆ ಸಂಬಂಧಪಟ್ಟ ಹಾಗೆ, ಕೊಡಗಿನ ಭಾಗಮಂಡಲದಲ್ಲಿ ನಾವು ಅದನ್ನ ಸಂಗಮ ಅಂತ ಹೇಳ್ತೀವಿ, ತ್ರಿವೇಣಿ ಸಂಗಮ ಅಂತ ಅಲ್ವಾ? ಬಹುಶಃ ದೂರವಾಣಿಯಲ್ಲಿ ಕಡಿತ ಉಂಟಾಗಿದೆ. ಒಂದು ಗೀತೆಯನ್ನು ಕೇಳೋಣ ಈಗ.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ, ಯಾರು?
1: ಕೊಪ್ಪ ಜಿಲ್ಲಾ ರಾಜೂರಿಂದ ಅಕ್ಕ ಮಹಾದೇವಿ.
0: ಎಲ್ಲಿ?
1: ಕೊಪ್ಪ ಜಿಲ್ಲಾ ರಾಜೂರಿಂದ ಅಕ್ಕ ಮಹಾದೇವಿ.
0: ಕೊಪ್ಪಳ ಜಿಲ್ಲೆ?
1: ಹಾ ಸರ್.
0: ಓ, ಭಾಳ ದೂರದಲ್ಲಿದ್ದೀರಿ.
1: ಹೌದು ಸರ್, ಬಹದೂರಿಂದ. ಹಾಂ ಹಾಂ
0: ಹಾಂ, ಇಷ್ಟು ದೂರ ಇದ್ದೀರಿ ಮಡಿಕೇರಿಗೆ?
1: ಹಾ, ಬಹದೂರ ಸರ್.
0: ಭಾಳ ದೂರ ಇದ್ದೀರಿ. ಹಾಂ,
1: ಕೊಪ್ಪ ಗೊತ್ತಲ್ಲ ಸರ್.
0: ಹಾಂ, ಭಾಳ ಸಂತೋಷದಲ್ಲಿದ್ದೀರಿ.
1: ಹಾ ಸರ್.
0: ಏನು
1: ಸಿದ್ದೇಶ್ವರ ಅಜ್ಜರು ಬರ್ತಾರೆ ಮೈಸೂರಿನ ದಸರಾಕ್ಕೆ, ಅದೇ ಸುಬ್ರಹ್ಮಣ್ಯ ರೀ.
0: ಮೈಸೂರಿನ
1: ದಸರಾಕ್ಕೆ ಅವರೇ ಅಧ್ಯಕ್ಷ ವಹಿಸ್ಕೊಂಡು ಬರ್ತಾರೆ ಸರ್.
0: ಯಾರು
1: ಉದ್ಘಾಟನೆ ಬರ್ತಾರೆ
0: ಯಾರು
1: ಈ ವರ್ಷ?
0: ಯಾರು?
1: ಹಾ ಸರ್, ಅದಕ್ಕೆ ಕೊಪ್ಪ ಅಂದ್ರೆ ನೆನಪ.
0: ಓಹೋ, ಹಾಗಾಗಿ ನೀವು ಕೂಡ ಅಲ್ಲಿ ಭಾಳ ವಿಶೇಷವಾಗಿರ್ತೀರಿ.
1: ಹಾ ಸರ್.
0: ಮೈಸೂರು ದಸರಾದಲ್ಲಿ?
1: ಹಾ ಸರ್.
0: ಓಕೆ ಓಕೆ ಓಕೆ ಓಕೆ. ಏನು ಕೊಪ್ಪಳದಲ್ಲಿ ಏನು ವಿಶೇಷ? ಅದೇ ವಿಶೇಷ ಈ ವರ್ಷ ಅಲ್ವಾ? ನೀವೆಲ್ಲ ಬರ್ತೀರಾ ಮೈಸೂರು ದಸರಾ ನೋಡೋದಕ್ಕೆ?
1: ಬರ್ಕಂತ ಅನ್ಕೊಂಡಿವಿ ಸರ್.
0: ನೋಡಿದ್ದೀರಾ ಇವರಿಗೆ?
1: ಹಾ, ನೋಡಿದ್ವಿ ಸರ್.
0: ನೋಡಿದಿರಿ? ಮಡಿಕೇರಿ ದಸರಾ ನೋಡಿದಿರಾ?
1: ಇಲ್ಲ ಸರ್, ಮಡಿಕೇರಿ ದಸರಾ ನೋಡಿಲ್ಲ ಸರ್.
0: ಮಡಿಕೇರಿಯಲ್ಲಿ ರಾತ್ರಿ ದಸರಾ ಆಗ್ತದೆ.
1: ಹೌದು ಸರ್.
0: ಹಾ, ಮಡಿಕೇರಿಯಲ್ಲಿ ರಾತ್ರಿ ಇಡೀ ದಸರಾ.
1: ಹೌದು,
0: ರಾತ್ರಿ ಆರಂಭವಾದರೆ ಮಾರನೇ ದಿನ ಮಧ್ಯಾಹ್ನ ಮಾರನೇ ದಿನ ಸಂಜೆವರೆಗೂ ಇರ್ತದೆ
1: ಸರ್. ಮಡಿಕೇರಿ ಬರ್ಕ ಅನ್ಕೊಂಡಿವಿ ಸರ್. ಯಾವ್ದು ಬರ್ಕ?
0: ಹಾಂ, ನಿಮ್ಮ ಮಾತು ಭಾಳ ಚೆನ್ನಾಗಿದೆ ಒಂಥರ ಕೇಳೋದಕ್ಕೆ ಅಲ್ವಾ? ಒಂಥರ ಚೆನ್ನಾಗಿದೆ. ಹ್ಞೂ, ಭಾಳ ಫಾಸ್ಟಾಗಿ ಮಾತಾಡ್ತೀರಲ್ವಾ?
1: ಇಲ್ಲ ಸರ್, ನಾವು ರೆಡಿದಾಗ ಸಣ್ಣ ಹುಡುಗಿ 3 ವರ್ಷ ಮಗು ಇರೋದಾಗ ಮಾತಾಡಿ ಮಾತಾಡಿ ಕೇಳಿದ್ರೆ ಅತ್ತೆ ಹಿಂದಕ್ಕೆ ಮಾತಾಡಿದ್ರೆ
0: ನೋಡಿದ ಏನು ಮಾತಾಡಿ ಇಷ್ಟೊತ್ತು ಮಾತಾಡಿ ಏನು ಗೊತ್ತಾಗಿಲ್ಲ ನನಗೆ. ಮಗ ಸಣ್ಣ ಮಗು ಹತ್ರ ಮಾತಾಡಿ ಮಾತಾಡಿ ಅಭ್ಯಾಸ ಆಗ್ಬಿಟ್ಟು ಹಿಂಗೆ ಮಾತಾಡ್ತಿದ್ವಿ.
1: ಸಣ್ಣ ಹುಡುಗಿದ್ದಾಗಿಂದ ರೆಡಿ ಕೇಳೋದು. ಇವಾಗ ಫಾಸ್ಟ್ ಟೈಮ್ ಆಗತ್ತಲ್ಲ ಅಂತ ಬೈತಾರಲ್ರಿ, ಅದಕ್ಕೆ ಬಡ ಬಡ ಮಾತಾಡಿ ಕೈ ಬಿಡ್ಬೇಕನ್ನದ್ರಿ.
0: ಓಕೆ ಓಕೆ ಓಕೆ ಓಕೆ, ಸರಿ. ನಿಮಗೆ ಬೇರೆ ವಿಶೇಷ ಏನಿಲ್ಲ ಕೊಪ್ಪಳದಲ್ಲಿ?
1: ಹಾ ಸರ್, ವಿಶೇಷ ಅಂದ್ರೆ ಆಟಿ ಬಂದೇ ವಿಶೇಷ ರೀ ನಮ್ಮಲ್ಲಿ.

0: ನವರಾತ್ರಿಗೆ,
1: ಇಲ್ಲ ಒಂದೇ ವಿಶೇಷ ಇದೆ ಸರ.
0: ನವರಾತ್ರಿದಿಂದ
1: ಹಾಂ ಸರ.
0: ವಿಶೇಷವಾಗಿ ಆಚರಣೆ ಮಾಡ್ತೀರಿ.
1: ಹಾಂ ಸರ್, ಗೊಂಬೆಗಳ ತಯಾರಿಕೆ ಎಲ್ಲ ಇಲ್ಲೇ ಹೊರತಲ್ಲ ಸರ್, ಕೊಪ್ಪದಲ್ಲಿ
0: ಹಾಂ ಹಾಂ ಹಾಂ
1: ಮೈಸೂರು ದಸರಾ ಹತ್ರ ಎಲ್ಲ ಕಡೆ ಗೊಂಬೆ ಕಡೆ ಅಂದ್ರೆ ಆ ಕಡೆ ಹೋಗ್ತಾರೆ ಸರ್.
0: ಹಾಂ ಹಾಂ 9 ದಿನ ಕೂಡ ಗೊಂಬೆಯನ್ನ ಪೂಜಿಸ್ತೀರಿ.
1: ಹಾಂ ಸರ್, ಈ ಕಡೆ ಎಲ್ಲ ಮಾಡ್ತಾರೆ.
0: ಅದೇ ವಿಶೇಷ ಅಲ್ಲಿ ಅಲ್ವಾ?
1: ಹೌದು ಸರ್.
0: ಓಕೆ ಓಕೆ ಓಕೆ. ಕೊಪ್ಪಳ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿಲು ನಾವು ಊರ ಅಂತ.
1: ಹೌದು, ಭಾಳ ಬಿಸಿಲು ಸರ್.
0: ಭಾಳ ಬಿಸಿಲಲ್ವಾ?
1: ಹೌದು ಸರ್.
0: ನಮ್ಮ ಮಡಿಕೇರಿ ಹೆಂಗೆ ಗೊತ್ತಾ? ಮಾ ಭಾಳ ಮಳೆಯೂರು
1: ಹೌದು ಸರ್, ಮಲೆನಾಡಿದ್ದಂಗೆಲ್ಲ.
0: ಮಡಿಕೇರಿ ಕೊಡಗಿ ವರ್ಷದಲ್ಲಿ 6-7 ತಿಂಗಳು ಮಳೆನೇ ಹೊಡಿತದೆ.
1: ಸರ್ ಜಾಸ್ತಿ
0: ಯಾಕೋ
1: ಇರ್ತಲ್ಲ,
0: ಇತ್ತೀಚೆಗೆ ಮಳೆ ಕಡಿಮೆ ಆಗಿಬಿಟ್ಟಿದೆ
1: ಎಲ್ಲೆಲ್ಲ
0: ಎಲ್ಲ ಕಡೆನೂ ಹಂಗಾಗಿದೆ ಅಲ್ವಾ? ನಿಮಗೆ ಒಂದು ಪ್ರಶ್ನೆ, ಈಗ ಕನ್ನಡದ ಮೊದಲ ಪತ್ರಿಕೆ ಯಾವುದು?
1: ಮಂಗಳೂರು ಪತ್ರಿಕೆ ಸರ್.
0: ಯಾವ್ದು?
1: ಮಂಗಳೂರು ಪತ್ರಿಕೆ.
0: ಮಂಗಳೂರು
1: ಪತ್ರಿಕೆ.
0: ಕನ್ನಡದ ಮೊದಲ ಪತ್ರಿಕೆ ಹೇಳಿ.
1: ಮಂಗಳೂರು ಮೊದಲನೇ ಪತ್ರಿಕೆ, ಮಂಗಳೂರು ಸಮಾಚಾರ ಪತ್ರಿಕೆ ಸರ್.
0: ವೆರಿ ಗುಡ್, ವೆರಿ ಗುಡ್. ಮಂಗಳೂರು ಸಮಾಚಾರ, ಅದು 1843ರಲ್ಲಿ ಆರಂಭ ಆಯಿತು. ಸರಿಯಾದ ಉತ್ತರ. ಯಾವ ಗೀತೆ ಬೇಕು ನಿಮಗೆ? ಹಲೋ,
1: ಸರ್
0: ಯಾವ್ದ
1: ಗಾನ? ಪಂಚಾಕ್ಷರ ಚಿತ್ರದಿಂದ.
0: ಯಾವ ಗೀತೆ ಇನ್ನೊಮ್ಮೆ ಹೇಳ್ಬಿಡಿ. ಗಾನಯೋಗಿ ಪಂಚಾಕ್ಷರಿಯ ಗಾನಯೋಗಿ
1: ಗಾನಯೋಗಿ ಪಂಚಾಕ್ಷರಿ ಸರ್.
0: ಅದರಲ್ಲಿ
1: ನಾನ ಎಂಬುದು ನಾನಲ್ಲ.
0: ನಾನ ಎಂಬುದು ನಾನಲ್ಲ. ಓಕೆ, ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ ಈಗ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.

ಇದು ಆಕಾಶವಾಣಿಯ ಮಡಿಕೇರಿಕೇಂದ್ರ. ಈಗ ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಹಾರದ ಕಲಬೆರಕೆ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು PM ಜಗದೀಶ್. 7:20 ಸುದ್ದಿ ಜಂಬೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು, ಈ ಕುರಿತು ಕಲಬುರಗಿಯ ಉಪನ್ಯಾಸಕಿಯಾದ ಸಂಗೀತಾ ಎಂ ಹಿರೇಮಠ್ ಅವರಿಂದ ಭಾಷಣ. ರಾತ್ರಿ 8:00 ಮನದ ಮಾತು, ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡುವ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ. ರಾತ್ರಿ 9:30 ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ, 10:00 ರವಿ ವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ಎಸ್ ಸುಪ್ರದೀಪ್ ಅವರಿಂದ ಕೊಳಲವಾದನ. ಕೇಳುಗರೆ, ಇದು ಇನ್ನು ಮುಂದಿನ ಕಾರ್ಯಕ್ರಮಗಳು.

ಇನ್ನು ನಾಳೆ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಇಂತಿವೆ. ನಾಳೆ ಬೆಳಿಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಗಾಯತ್ರಿ ವಿಶ್ವೇಶ್ವರ ಹೆಗಡೆ, 6:35 ರೈತರಿಗೆ ಸಲಹೆ, 6:40 ಸ್ವರಮಾಧುರ್ಯ, 7:15 ವಾಣಿಜ್ಯ ಪ್ರಕಟಣೆಗಳು, ನಂತರ ಭಾವಗೀತೆ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಆಯುರ್ವೇದ ಔಷಧಿಗಳ ಸೇವೆಯ ಮುಂಜಾಗ್ರತಾ ಕ್ರಮಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಅಶ್ವಿನಿ ಎಸ್ ಪೈ, ಸರ್ಕಾರಿ ಆಯುರ್ವೇದ ಕಾಲೇಜು, ರಾಜಕೀಯ ಕಾಲೇಜು ಬೆಂಗಳೂರು, ಪ್ರಾಯೋಜಕರು ಆಯುಷ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ. 8:35 ಕನ್ನಡ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಕವಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು 25 ವರ್ಷಗಳ ಕಾಲ ಸಾರ್ವಜನಿಕ ಜೀವನದ ಕುರಿತ ಕಾರ್ಯಕ್ರಮ ಸರಣಿ. 9:45 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಹಿಂದೂ

ಹತ್ತು ಗಂಟೆ 30 ನಿಮಿಷಕ್ಕೆ ಗಾನ ಭಜನ, ಹಿಂದಿ ಚಿತ್ರಗೀತೆಗಳು. 11 ಗಂಟೆಗೆ ನನ್ನೆದೆಯ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲ. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಸಶಕ್ತೀಕರಣ, ಡಾಕ್ಟರ್ ಹೇಮಲತಾ ಎನ್ ಅವರೊಂದಿಗೆ ಸಂದರ್ಶನ. ನಂತರ ಆರೋಗ್ಯಕರ ಆಹಾರ ಪದ್ಧತಿ, ಸ್ನೇಹ ದೇಶಪಾಂಡೆ ಅವರಿಂದ ಭಾಷಣ. ಪ್ರಸ್ತುತಿ ಮತ್ತು ಸಂದರ್ಶಕರು ಮಾಲಾ ಸಾಂಬ್ರಾಣಿ. 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ರೇಬಿಸ್ ಕಾಯಿಲೆ ಹಾಗೂ ಅದರ ವಿರುದ್ಧದ ಲಸಿಕೆ ಕುರಿತು ಮಾತನಾಡುತ್ತಾರೆ ಸೂಕ್ಷ್ಮಾಣು ರೋಗ ತಜ್ಞರಾದ ಡಾಕ್ಟರ್ ಎಚ್ ಎಸ್ ಕವಿತಾ. ಪ್ರಸ್ತುತಿ ಬೇದ್ರೆ ಮಂಜುನಾಥ್. ನಂತರ ರಾಷನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ ಕುರಿತು ಭಾರತೀಯ ಶಿಶುವೈದ್ಯ ವೇದಿಕೆಯ ಮೈಸೂರು ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು, ಮಕ್ಕಳ ಅಲರ್ಜಿ ಹಾಗೂ ಅಸ್ತಮ ತಜ್ಞರಾದ ಡಾಕ್ಟರ್ ಬಾಲಾಜಿ ಎಂಡಿ ಅವರೊಂದಿಗೆ ಮಾತುಕತೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು, ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಸರೋಜಿನಿ ಯಮಕನ ಮರಡಿ. 1 ಗಂಟೆ 20 ನಿಮಿಷಕ್ಕೆ ದೇಶಭಕ್ತಿ ಗೀತೆಗಳು, 1:30ಕ್ಕೆ ಪ್ರಚಲಿತ. ನಾಳೆ ಸಂಜೆ 4 ಗಂಟೆಗೆ ಕನ್ನಡ ಭಕ್ತಿ ಗೀತೆಗಳ ಕಾರ್ಯಕ್ರಮ. 4:30ಕ್ಕೆ ನೆನಪು ನೀನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. ಸಂಜೆ 5 ಗಂಟೆಗೆ ಮಹಿಳಾ ಲೋಕ, ಪತ್ರ ಸೌರಭ, ಮಹಿಳಾ ಶ್ರೋತೃಗಳ ಪತ್ರಗಳನ್ನಾಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ, ನಿರ್ವಹಣೆ ಎಂ ಶಕುಂತಲ. 5 ಗಂಟೆ 30 ನಿಮಿಷಕ್ಕೆ ಚಿತ್ರ ಕಾವೇರಿ, ನೇರ ಫೋನ್ ಇನ್ ಕಾರ್ಯಕ್ರಮ. ನಾಳೆ ಸಂಜೆ 6 ಗಂಟೆ 21 ನಿಮಿಷಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ರೇಬಿಸ್ ಕಾಯಿಲೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ಲೀನಾ ಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿ ಎಂ ಜಗದೀಶ್. 7 ಗಂಟೆ 20 ನಿಮಿಷಕ್ಕೆ ಸುದ್ದಿ ಚಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು. 8 ಗಂಟೆಗೆ ಸಿರಿಗಂಧ, ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. ರಾತ್ರಿ 9:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಚಿನ್ಮಯಿ ಜೋಶಿ ಅವರ ಹಾಡುಗಾರಿಕೆ. ರಾತ್ರಿ 10 ಗಂಟೆಗೆ ಏಷ್ಯನ್ ಗೇಮ್ಸ್ 2026 ದಿನದಾಟದ ವರದಿ. 10 ಗಂಟೆ 20 ನಿಮಿಷಕ್ಕೆ ಗೀತ ಚಂದ್ರಿಕಾ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇದು ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ. ಸಮಯ 6 ಗಂಟೆ 5 ನಿಮಿಷ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದಿಂದ.

0: 0. Save the number, save lives.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
7: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
8: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
9: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
10: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
11: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
10: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
11: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
10: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
11: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
12: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
11: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
13: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
14: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
9: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
11: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
2: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
12: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
11: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
9: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
10: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲಾ ಸಿಗುತ್ತೆ.
2: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
10: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.

0: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
0: ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕುಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿ ಟೈಲ್ ಗ್ಯಾಲರಿ.
4: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
5: ಸೆಪ್ಟೆಂಬರ್ 18 ಮರಣಪಟ್ಟ ಕುಮಟೂರು ಕಾರಳನ ಬೊಜ್ಜಂಗಡ ಸೋಮಯ್ಯ ಅಂಡ ಮಾದಕಾರ್ಯ ಇದೇ ಇರೋ ತಟ್ಟಾಂಗ್. ನಾಳೆ ತಿಂಗಳಾಚ ಪಲಕ 11 ಕುಟ್ಟ ಕೊಡವ ಸಮಾಜದ ನಡಪ ಒಕ್ಕಾರ ಊರುಕಾರ ಬಿಂದು ಚಂಗಾದೆಲ್ಲ ಇದನ್ನ ಆಹ್ವಾನದ ಗ್ಯಾನ್ ಮಾಡಿದ ಬರುಣಂದು ಅಂಡ ಮಕ್ಕ ಮೈಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
8: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
9: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
10: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
9: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
0: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
11: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
12: ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೇರ ಫೋನ್ ಇನ್ ಕಾರ್ಯಕ್ರಮ, ನೇರ ಫೋನ್ ಇನ್ ಕಾರ್ಯಕ್ರಮ.
13: ಒಂದು ಅಪರೂಪದ ಗಾನ ಇದು, ನಮ್ಮ ಅನುಗಾನದ ಯಾನ ಇದು.
12: ಕರೆ ಮಾಡಿ, ದೂರವಾಣಿ ಸಂಖ್ಯೆ 228-558, ಮತ್ತೊಂದು ದೂರವಾಣಿ ಸಂಖ್ಯೆ 228-129, ಕೋಡ್ ಸಂಖ್ಯೆ 08272. ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ.

ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದ

0: ಅಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
1: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ
0: ಬೆಳ್ಳಿ ಬಟ್ಟಲು.
2: ಕೆಲವರಿಗೆ ಜನಪದ ಸಂಗೀತ ಕಾರ್ಯಕ್ರಮ ಪಿ ಕೆ ರಾಜಶೇಖರ ಹಾಗೂ ಸಂಗಡಿಗರಿಂದ

ಪಿ ಕೆ ರಾಜಶೇಖರ್ ಹಾಗೂ ಸಂಗಡಿಗರಿಂದ ಜನಪದ ಸಂಗೀತವನ್ನು ಕೇಳಿದಿರಿ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಬೆಂಗಳೂರು.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ. ಗಣಿಗಾರಿಕೆ ಅಂದ್ರೆ ಮತ್ತೇನೂ ಅಲ್ಲ, ಭೂಮಿಯಲ್ಲಿ ಅಡಕವಾಗಿರುವಂತಹ ಅನೇಕ ಖನಿಜಗಳು, ಅದಿರುಗಳು, ಕಲ್ಲುಗಳನ್ನ ಹೊರತೆಗೆಯುವಂತಹ ಪ್ರಕ್ರಿಯೆ. ಸರಳವಾಗಿ ಹೇಳಬೇಕು ಅಂದ್ರೆ, ನಮ್ಮ ಮನೆಯಲ್ಲಿ ಬಳಸುವಂತಹ ಸ್ಟೀಲ್ ಪಾತ್ರೆ, ಲೋಟ, ತಟ್ಟೆಯನ್ನ ತಯಾರಿಸಬೇಕು ಅಂದ್ರೆ ಭೂಮಿಯ ಕೆಲವು ಪ್ರದೇಶಗಳಲ್ಲಿ ಅಡಕವಾಗಿರುವಂತಹ ಕಬ್ಬಿಣದ ಅದಿರನ್ನ ಹೊರತೆಗೆದು ಪುಡಿ ಮಾಡಿ ಅತ್ಯಂತ ಹೆಚ್ಚಿನ ಉಷ್ಣತೆಯನ್ನ ಕಾಯಿಸಿ ಶುದ್ಧ ಕಬ್ಬಿಣದ ಲೋಹವನ್ನ ಪಡೆಯಲಾಗುತ್ತೆ. ನಂತರ ಆ ಲೋಹದ ಜೊತೆಗೆ ಕಾರ್ಬನ್, ನಿಕಲ್, ಕ್ರೋಮಿಯಂನಂತಹ ಇತರ ಅಂಶಗಳನ್ನ ಸೇರಿಸಿ

0: ಸ್ಟೀಲ್ ಪಾತ್ರೆಯನ್ನ ತಯಾರಿಸಲಾಗುತ್ತೆ. ಗಣಿಗಾರಿಕೆಗೆ ಇದೊಂದು ಉದಾಹರಣೆಯಷ್ಟೇ. ಚಿನ್ನ, ಡೈಮಂಡ್, ಪ್ಲಾಟಿನಂ ಲೋಹಗಳ ಕಟ್ಟಡಗಳ ನಿರ್ಮಾಣಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ಜಲ್ಲಿ, ಕಲ್ಲು, ಮರಳು, ಸಿಮೆಂಟ್, ಗ್ರಾನೈಟ್, ಔಷಧ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಅಷ್ಟೇ ಯಾಕೆ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ಗಳ ತಯಾರಿಕೆಗೆ ಬೇಕಾದ ಅನೇಕ ಲೋಹಗಳು, ಚಿಪ್ಗಳ ತಯಾರಿಕೆಗೆ ಬೇಕಾದ ಸಿಲಿಕಾನ್ ಅಂಶವು ಗಣಿಗಾರಿಕೆಯ ಉತ್ಪನ್ನಗಳೇ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗಣಿಗಾರಿಕೆ ಕ್ಷೇತ್ರವು ಲಾಭದಾಯಕವಾದಂತಹ ಉದ್ಯಮಗಳಲ್ಲಿ ಒಂದಾಗಿದ್ರೂ ಸಹ, ನಿರಂತರವಾಗಿ ಬಂಡವಾಳ, ಮೂಲಸೌಕರ್ಯಗಳನ್ನು ರೂಪಿಸುವುದು, ಗಣಿ ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆ ಹಾಗೂ ಪ್ರಮುಖವಾಗಿ ಗಣಿಗಾರಿಕೆಯಿಂದ ಪರಿಸರದ ಮೇಲೆ ಉಂಟಾಗುವಂತಹ ಪರಿಣಾಮಗಳ ಕುರಿತು ಕಾಳಜಿ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಸರ್ಫೇಸ್ ಮೈನಿಂಗ್ ಇರಬಹುದು, ಅಂಡರ್ಗ್ರೌಂಡ್ ಮೈನಿಂಗ್ ಇರಬಹುದು ಮತ್ತು ಪ್ಲೇಸರ್ ಮೈನಿಂಗ್ ಸೇರಿದಂತೆ ಎಲ್ಲ ಬಗೆಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿದ್ರೆ ಒಂದಷ್ಟು ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು ಎನ್ನುತ್ತೆ ಸಂಶೋಧನೆ. ನೋಡಿ, ಮನುಷ್ಯ ತನ್ನದೇ ಬುದ್ಧಿಮತ್ತೆಯಿಂದ ಯಂತ್ರಗಳ ಬಳಿ ಕೆಲಸ ಮಾಡಿಸಲು ಕೃತಕ ಬುದ್ಧಿಮತ್ತೆಯನ್ನ ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಅಳವಡಿಸಿಕೊಳ್ತಾ ಇದ್ದಾನೆ. ಗಣಿಗಾರಿಕೆಯೂ ಕೂಡ ಇದರಿಂದ ಹೊರತಾಗಿಲ್ಲ. ಹಾಗಾದ್ರೆ ಗಣಿಗಾರಿಕೆಯ ಯಾವ ಕ್ಷೇತ್ರದಲ್ಲಿ ಹೇಗೆಲ್ಲ ಕೃತಕ ಬುದ್ಧಿಮತ್ತೆಯನ್ನ ಬಳಸಿಕೊಳ್ಬಹುದು ಅಂತೀರಾ? ಯಾವುದೇ ಒಂದು ಗಣಿಗಾರಿಕೆಯ ಯೋಜನೆಯ ಪ್ರಮುಖ ಜೀವಾಳವೇ ಕಲ್ಲನ್ನ ಕೊರೆಯುವುದು ಮತ್ತು ಡೈನಮೈಟ್ ನಂತಹ ಸ್ಫೋಟಕಗಳ ಸಹಾಯದಿಂದ ಆ ಕಲ್ಲನ್ನ ಸಿಡಿಸುವಂತಹದ್ದು. ಮೊದಲು ಕಲ್ಲುಗಳಲ್ಲಿ ಸಣ್ಣ ರಂಧ್ರಗಳನ್ನ ಮಾಡ್ತೀವಿ, ಅವುಗಳಲ್ಲಿ ಸ್ಫೋಟಕಗಳನ್ನ ತುಂಬ್ತೀವಿ. ಹೀಗೆ ಮ್ಯಾನ್ಯುಯಲ್ ಆಗಿ ಸಿಡಿಸೋದ್ರಿಂದ ಗಟ್ಟಿಯಾದ ಕಲ್ಲಿನ ಮೇಲ್ಮೈ ಮತ್ತು ಅವುಗಳ ರಚನೆಯಲ್ಲಿ ಬಿರುಕುಗಳು ಬಿಟ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚು. ಹಾಗಾಗಿ ಕೈಯಾರೆ ಮಾಡುವ ಇಂತಹ ಕೆಲಸಗಳ ಬದಲಾಗಿ ಆಟೋಮೇಟೆಡ್ ಡ್ರಿಲ್ಲರ್ಗಳನ್ನು ಬಳಸಬಹುದು ಮತ್ತು ಗಣಿ ಜಾಗಗಳ ಸರ್ವೆ ಮಾಡುವಂತಹ ಸಮಯದಲ್ಲಿ ಡ್ರೋನ್ಗಳ ಬಳಕೆಯನ್ನು ಮಾಡಿದಾಗ ಅಪಾಯಕಾರಿ ಸ್ಥಳಗಳಿಗೆ ಮನುಷ್ಯ ಹೋಗುವ ಸಂಭವವಿರುವುದಿಲ್ಲ ಮತ್ತು ಕ್ಯಾಮೆರಾಗಳ ಸಹಾಯದಿಂದ ನಿಖರವಾಗಿ ಅಳತೆಯನ್ನು ಪಡೆಯಬಹುದು. ಆಳವಾದ ಗಣಿಗಾರಿಕೆಯಲ್ಲಿ ದೂರ ನಿಯಂತ್ರಿತ ಅಥವಾ ಅರ್ಧ ಸ್ವಯಂಚಾಲಿತ ಅಥವಾ ಸಂಪೂರ್ಣ ಸ್ವಯಂಚಾಲಿತ ರೋಬಾಟ್ಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಛಾವಣಿ ಕುಸಿತ, ಅಪಾಯಕಾರಿ ಮತ್ತು ಸುಲಭವಾಗಿ ದಹಿಸಬಲ್ಲ ಅನಿಲಗಳ ಸೋರುವಿಕೆಯಂತಹ ಸಂಭವನೀಯ ದುರಂತಗಳನ್ನು ಕೂಡ ತಪ್ಪಿಸಬಹುದು. ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳ ಸಹಾಯದಿಂದ ತಯಾರಿಸಿದಂತಹ ಸೆನ್ಸರ್ಗಳ ಸಹಾಯದಿಂದ ಗಣಿಗಾರಿಕೆ ಜಾಗದ ಸುತ್ತಮುತ್ತಲಿನ ಪರಿಸರದಲ್ಲಾಗುವ ಸುಲಭವಾಗಿ ಮತ್ತು ನಿಖರವಾಗಿ ಅಧ್ಯಯನ ನಡೆಸಬಹುದು. ಇನ್ನು ಗಣಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಹಿತದೃಷ್ಟಿಯಿಂದ ಎಐ ಬಳಸಿದ ಪರ್ಸನಲ್ ಕೇರ್ ಇಕ್ವಿಪ್ಮೆಂಟ್ಸ್ ಬಳಸೋದ್ರಿಂದ ಅವರ ಸಂಪೂರ್ಣ ಆರೋಗ್ಯದ ಮಾಹಿತಿಯನ್ನ ಪಡೆಯುತ್ತಾ ಇರಬಹುದು. ಇದರಿಂದ ಯಾವುದೇ ಕಾರ್ಮಿಕನ ಮೇಲೆ ಸಂಭವಿಸಬಹುದಾದ ಅಪಾಯದ ವಿರುದ್ಧ ತ್ವರಿತ ಎಚ್ಚರಿಕೆ ನೀಡಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಖನಿಜಗಳನ್ನ ಸಾಗಣೆ ಮಾಡುವ ವಾಹನಗಳಿಗೆ ಜಿಪಿಎಸ್ ಟ್ಯಾಗ್ಗಳನ್ನು ಅಳವಡಿಸುವುದರ ಮೂಲಕ ಅಕ್ರಮ ಸಾಗಾಣಿಕೆಯನ್ನು ಕೂಡ ತಡೆಗಟ್ಟಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಆಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಎಲ್ಐಸಿರವರ ಬೀಮಾ ಕವಚ್, ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
4: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
5: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
6: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ, ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಅಪಾಯಿಂಟ್ಮೆಂಟ್ಸ್ ಕಾಲ್

0: 01484-8212-55-000. Save the number. Save.
1: ಸಮಯ 6 ಗಂಟೆ 37 ನಿಮಿಷ ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಚೈತ್ರ
1: ಏನತ್ತೆ?
0: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
1: ಅಂದ್ರೆ?
0: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
1: ಮತ್ತೆ ವ್ಯವಹಾರ?
0: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
1: ಓ,
0: ಅಂದ್ರೆ UPI ಇಂದ?
1: ಹೌದಾ?
0: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
1: ಅದೇನತ್ತೆ?
0: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
1: ಏನತ್ತೆ?
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.
2: ಐಸ್ ಕ್ರೀಮ್ ಬೇಕೆ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
3: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
4: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಶೀಘ್ರದಲ್ಲೇ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ, ಸಚಿವ ಕೆಜೆ ಜಾರ್ಜ್. ಎಸ್ಐಆರ್ ವಿಚಾರದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಕಾಂಗ್ರೆಸ್ ವೃಥ ಆರೋಪ, ವಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸಂಸದ ಶ್ರೇಯಸ್ ಪಟೇಲ್ ಸರ್ಕಾರಕ್ಕೆ ಒತ್ತಾಯ. ನಿಗಮ ಮಂಡಳಿಗಳ ನೇಮಕ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿಯೇ ಪೂರ್ಣಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಶಾಸಕರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ಕಲ್ಪಿಸಲಾಗುವುದು, ನಂತರ ಪಕ್ಷದ ಕಾರ್ಯಕರ್ತರಿಗೂ ಅವಕಾಶ ನೀಡಬೇಕು ಎಂದು ದೆಹಲಿಯಲ್ಲಿ ತೀರ್ಮಾನವಾಗಿದೆ. ಈ ಸಂಬಂಧ ಶೀಘ್ರದಲ್ಲಿಯೇ ಉಳಿದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುವುದು ಎಂದರು. ಸಂಪುಟದಲ್ಲಿ ಮಹಿಳೆಯರಿಗೆ ಸಚಿವ ಸ್ಥಾನ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿ, ದೆಹಲಿಯಲ್ಲಿ ವರಿಷ್ಠರ ಬಳಿ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ನಾಡಿನಾದ್ಯಂತ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಿಸಲಾಯಿತು. ಮೈಸೂರು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಅರಮನೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ

0: ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧವಾಗಿದೆ. ಅವಕಾಶ ಸಿಗಲಿದೆ ಎಂದರು. ಯಾಗದಂತೆ ಪ್ರತ್ಯೇಕ ಆಸನ ಹಾಗೂ ಗೌರವಪೂರ್ವಕ ಸೌಲಭ್ಯಗಳನ್ನು ಕಲ್ಪಿಸಲು ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಯುನೆಸ್ಕೋ ಗುರುತಿಸಿರುವ ಪರಂಪರೆ ತಾಣಗಳನ್ನು ಆದ್ಯತೆ ಮೇರೆಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು. ವಿಜಯಪುರದ ಇಬ್ರಾಹಿಂ ರೋಜಾ ಆವರಣದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ವಿಠಲ ಕಟಕಧೋಂಡ, ಪ್ರವಾಸೋದ್ಯಮದ ಬೆಳವಣಿಗೆಯಿಂದ ಜಿಲ್ಲೆಯ ಆರ್ಥಿಕ ಚಟುವಟಿಕೆಗಳಿಗೆ ವೇಗ ದೊರೆಯುವುದರೊಂದಿಗೆ ಯುವಜನರಿಗೆ ಉದ್ಯೋಗ ಹಾಗೂ ಸ್ವಉದ್ಯೋಗದ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದರು. ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಗನಕಲ್ಲು ಪ್ರಾಗೈತಿಹಾಸಿಕ ತಾಣಕ್ಕೆ ಮಾರ್ಗದರ್ಶಿ ಪ್ರವಾಸವನ್ನು ಆಯೋಜಿಸಲಾಗಿತ್ತು. ಪ್ರಾಚೀನ ಇತಿಹಾಸ, ಶಿಲಾಯುಗದ ಕುರುಹುಗಳು ಹಾಗೂ ಪರಿಸರದ ಮಾಹಿತಿ ಜೊತೆಗೆ ಪ್ರವಾಸೋದ್ಯಮವನ್ನು ಮರುರೂಪಿಸಲು ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ದಿಮತ್ತೆ ಕುರಿತು ಉಪನ್ಯಾಸ ನೀಡಲಾಯಿತು. ಗದಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುಕುಲ್ ಜೈನ್, ತಮ್ಮ ರಾಜ್ಯ ಪ್ರವಾಸೋದ್ಯಮದ ದೃಷ್ಟಿಯಿಂದ ಶ್ರೀಮಂತ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ರಾಜ್ಯವಾಗಿದೆ ಎಂದು ತಿಳಿಸಿದರು. ವೀರಶೈವ ಲಿಂಗಾಯತರು ಎಲ್ಲಾ ಸಮಾಜಗಳನ್ನು ಒಗ್ಗೂಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವೀರಶೈವ ಲಿಂಗಾಯತ ಧರ್ಮ ಸಂರಕ್ಷಣೆ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ, ಗುರು, ಲಿಂಗ ಮತ್ತು ಜಂಗಮ ಈ ಮೂರು ಪದಗಳಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಡಗಿದೆ ಎಂದರು. ಬಸವಣ್ಣನವರು ವಿಶ್ವದ ಮೊದಲ ಸಂಸತ್ತನ್ನು ಪರಿಚಯಿಸಿದರು. ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಿದ್ದು ವೀರಶೈವ ಲಿಂಗಾಯತ ಧರ್ಮ, ಸರ್ವರಿಗೂ ಸಮಪಾಲು ಎಂದು ಸಾರಿದ ಈ ಧರ್ಮವನ್ನು ಕಾಪಾಡಬೇಕು ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿಯು ಸರ್ಕಾರವು ವಿವಿಧ ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸಂಕಲ್ಪ ಅಭಿಯಾನದ ಭಾಗವಾಗಿ ಇಂದು ಜಿಎಸ್ಟಿ ಒಂದು ರಾಷ್ಟ ಒಂದು ತೆರಿಗೆ ಬಗ್ಗೆ ಕಿರುಪರಿಚಯ. ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಪ್ರಚಲಿತದಲ್ಲಿದ್ದ ವಿವಿಧ ಬಗೆಯ ತೆರಿಗೆಗಳಿಂದಾಗಿ ಜನರು ವ್ಯಾಪಾರ ವ್ಯವಹಾರ ನಡೆಸುವುದು ಸುಲಭವಾಗಿರಲಿಲ್ಲ. ಹೀಗಾಗಿ ಅಂತರರಾಜ್ಯ ವಹಿವಾಟುಗಳನ್ನು ಸುಗಮಗೊಳಿಸುವ ಜೊತೆಗೆ ವ್ಯವಸ್ಥಿತ ತೆರಿಗೆ ಪದ್ದತಿಯನ್ನು ಅನುಷ್ಠಾನಕ್ಕೆ ತರುವ ಸಂಬಂಧ ಸರಕು ಮತ್ತು ಸೇವಾ ತೆರಿಗೆ ಪದ್ದತಿ ಜಿಎಸ್ಟಿ ಪರಿಕಲ್ಪನೆಯನ್ನು ಹೊಂದಲಾಯಿತು. ಈ ಉದ್ದೇಶದೊಂದಿಗೆ ಕೇಂದ್ರ ರಾಜ್ಯಗಳ ಪಾಲು ಹಂಚಿಕೆಗೆ ಅನುಕೂಲವಾಗುವಂತೆ ಕೇಂದ್ರ ಜಿಎಸ್ಟಿ, ರಾಜ್ಯ ಜಿಎಸ್ಟಿ ಮತ್ತು ಸಂಯೋಜಿತ ಜಿಎಸ್ಟಿ ಎಂದು ಮೂರು ಪ್ರಮುಖ ವಿಭಾಗಗಳಡಿ ತೆರಿಗೆ ಸಂಗ್ರಹ ಗುರುತಿಸಿ 2017 ಜುಲೈ 1 ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ತೆರಿಗೆಯ ಮೇಲಿನ ತೆರಿಗೆ ಹೊರೆ ತಪ್ಪಿಸಲು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸೌಲಭ್ಯ ಪರಿಚಯಿಸಲಾಗಿದೆ. ವರ್ತಕರು ಮಾರಾಟ ಮಾಡಿದ ಸರಕಿನ ಮೇಲೆ ಗ್ರಾಹಕರಿಂದ ಸಂಗ್ರಹಿಸುವ ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿ ಮಾಡಬೇಕಿದ್ದು ಖರೀದಿ ಸಮಯದಲ್ಲಿ ಪಾವತಿಸಿರುವ ತೆರಿಗೆ ಮೊತ್ತದಷ್ಟು ಹೊರೆ ಕಡಿಮೆಯಾಗಲಿದೆ. ಪ್ರಮುಖ ಆರ್ಥಿಕ ಉಪಕ್ರಮಗಳಲ್ಲೊಂದಾದ ಜಿಎಸ್ಟಿ ಪದ್ದತಿಯು 9 ವರ್ಷಗಳಿಂದ ಸುಧಾರಣೆಯ ಹಾದಿಯಲ್ಲಿ ಸಾಗುತ್ತಾ ಪರೋಕ್ಷ ತೆರಿಗೆ ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸುತ್ತಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಸ್ಐಆರ್ ವಿಚಾರದಲ್ಲಿ ಚುನಾವಣಾ ಆಯೋಗದ ಪಾತ್ರ ಕುರಿತು ಕಾಂಗ್ರೆಸ್ ವೃಥಾ ಆರೋಪ ಮಾಡುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರು ಚುನಾವಣೆಯಲ್ಲಿ ಸೋಲುವ ಹತಾಶೆಯಿಂದ ಚುನಾವಣಾ ಆಯೋಗ ಮಾತ್ರವಲ್ಲದೆ ಸುಪ್ರೀಂಕೋರ್ಟ್, ಸಿಬಿಐ, ಇಡಿ ಸೇರಿದಂತೆ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳ ಮೇಲೂ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಕಡಿಮೆ ಮಾಡಲು ಪ್ರಯತ್ನ ನಡೆದಿದೆ. ಆರ್ಥಿಕ ಇಲಾಖೆ ದಿವಾಳಿಯಾಗಿದೆ ಎಂದು ಆರೋಪಿಸಿದ ಆರ್ ಅಶೋಕ, ಕಸ್ತೂರಿ ರಂಗನ್ ವಿಚಾರವಾಗಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಲು ಸಿದ್ದರಿದ್ದೇವೆ ಎಂದು ತಿಳಿಸಿದರು.

0: ಕುಂದಗುಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಹಾಸನದಲ್ಲಿ ಇಂದು ನಡೆದ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕಾಡುಗುಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವ ಸಂಬಂಧ ಸಂಸತ್ನಲ್ಲಿ ದನಿ ಎತ್ತಿ ಹೋರಾಟ ನಡೆಸಲಾಗುವುದು ಎಂದರು. ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಮಾತನಾಡಿ, ರಾಜ್ಯದಲ್ಲಿ ಯಾದವ ಸಮುದಾಯವು ಲಕ್ಷಾಂತರ ಜನಸಂಖ್ಯೆಯನ್ನು ಹೊಂದಿದ್ದು ತಮ್ಮ ಹಕ್ಕುಗಳಿಗಾಗಿ ಒಗ್ಗಟ್ಟಿನಿಂದ ಹೋರಾಡಬೇಕಾಗಿದೆ ಎಂದು ಕರೆ ನೀಡಿದರು. ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಅಕ್ಟೋಬರ್ 15ರಂದು ನಟ ವಿ ರವಿಚಂದ್ರನ್ ಉದ್ಘಾಟಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ಬಾರಿ ಬರಗಾಲದ ಛಾಯೆ ಆವರಿಸಿದ್ದರೂ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಡಿತ ಮಾಡುವುದಿಲ್ಲ ಎಂದರು. ಅಕ್ಟೋಬರ್ 12 ಮತ್ತು 13ರಂದು ಯುವ ಸಂಭ್ರಮ ಹಾಗೂ ಅಕ್ಟೋಬರ್ 15ರಿಂದ 18ರವರೆಗೆ ದಸರಾ ಮಹೋತ್ಸವ ನಡೆಯಲಿದೆ ಎಂದರು. ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಾತನಾಡಿ, ಕೆಆರ್ಎಸ್ ಬೃಂದಾವನದ ಬಳಿ ಸ್ಥಾಪಿಸಲು ಉದ್ದೇಶಿಸಿರುವ ಪ್ರವಾಸೋದ್ಯಮ ಹಬ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಕ್ಟೋಬರ್ 11ರಂದು ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರಿಂದು ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ನಾಗರಿಕರ ಸೌಲಭ್ಯಗಳು ಹಾಗೂ ಅಭಿವೃದ್ದಿ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಈ ವೇಳೆ ಸ್ಥಳೀಯ ನಿವಾಸಿಗಳು, ಕ್ಷೇಮಾಭಿವೃದ್ದಿ ಸಂಘದ ಪ್ರತಿನಿಧಿಗಳು ಮತ್ತು ಹಿರಿಯ ನಾಗರಿಕರೊಂದಿಗೆ ಸಂವಾದ ನಡೆಸಿ ಕುಂದುಕೊರತೆಗಳನ್ನು ಆಲಿಸಿದರು. ಕಾಮಗಾರಿಗಳನ್ನು ನಿಗದಿತ ವೇಳೆಯೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇತ್ತೀಚೆಗೆ ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹ ದುರಂತ ಹಾಗೂ ಕಟ್ಟಡ ಕುಸಿತದಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಮನುಷ್ಯರು ಪ್ರವೇಶಿಸಲು ಸಾಧ್ಯವಾಗದ ಅತ್ಯಂತ ಕಿರಿದಾದ ಸ್ಥಳಗಳಲ್ಲಿ ಸಿಲುಕಿರುವ ವ್ಯಕ್ತಿಗಳನ್ನು ಪತ್ತೆ ಹಚ್ಚಲು ಕೀಟ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಬಹುದು ಎಂಬುದನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಶೋಧಿಸಿ ತೋರಿಸಿದ್ದಾರೆ. ಧಾರವಾಡದಲ್ಲಿ ಆರಂಭವಾಗಿರುವ ವಿಸ್ಮಯಕಾರಿ ಕೀಟ ಪ್ರಪಂಚ ವಿಶೇಷ ವಸ್ತು ಪ್ರದರ್ಶನದಲ್ಲಿ ಈ ಮಾದರಿಯನ್ನು ಸಾರ್ವಜನಿಕರ ವೀಕ್ಷಣೆಗೆ ಇಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಹೆದ್ದಾರಿ 75ರಲ್ಲಿ ಪದೇ ಪದೇ ಸಂಭವಿಸುತ್ತಿದ್ದ ಅಪಘಾತಗಳಿಗೆ ಶಾಶ್ವತವಾಗಿ ತಡೆಯುವ ನಿಟ್ಟನಲ್ಲಿ ಕೇಂದ್ರ ಹೆದ್ದಾರಿ ಪ್ರಾಧಿಕಾರ ಮಹತ್ವದ ಹೆಜ್ಜೆ ಇಟ್ಟಿದ್ದು 821 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆ ಪ್ರಕಟಗೊಂಡಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತೀವ್ರ ಮಳೆ ಕೊರತೆಯಾಗಿದ್ದು ಕಾಫಿ ಬೆಳೆಗೆ ಹಾನಿಯಾಗಿದೆ. ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕಿನ ಹಲವೆಡೆ ಮಳೆ ಕೊರತೆಯಿಂದ ಕಾಫಿ ಗಿಡಗಳು ಕಪ್ಪು ಬಣ್ಣಕ್ಕೆ ತಿರುಗಿದ್ದು ಕಾಂಡ ಕೊರಕ ಹುಳುಗಳಿಂದ ಹಾನಿ ಹೆಚ್ಚಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈರುತ್ಯ ಮುಂಗಾರು ದುರ್ಬಲವಾಗಿದ್ದು ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಇಂದು ಮತ್ತು ನಾಳೆ ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮುಂದಿನ 3 ದಿನಗಳಲ್ಲಿ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಗರಿಷ್ಠ 32, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಕೆ ಶಿವಕುಮಾರ್ ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ದಿಗೆ ಆದ್ಯತೆ, ಸಚಿವ ಕೆಜೆ ಜಾರ್ಜ್. ಎಸ್ಐಆರ್ ವಿಚಾರದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಕಾಂಗ್ರೆಸ್ ವೃಥ ಆರೋಪ, ವಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸಂಸದ ಶ್ರೇಯಸ್ ಪಟೇಲ್ ಸರ್ಕಾರಕ್ಕೆ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ
1: ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
2: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
3: ನೀವ್ಯಾರು?
4: ಆರ್ಬಿಐ ಹೇಳುತ್ತೆ
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಾರ್ಯಕ್ರಮ ಕೃಷಿರಂಗ.

0: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಹಾರದ ಕಲಬೆರಕೆ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರದ ಕಲಬೆರಕೆ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರು. ನಮಸ್ಕಾರ ಡಾಕ್ಟರ್ ಮೋಹನ್ ನಾಯಕ್ ಅವರೇ.
2: ಜಗದೀಶ್ವರೇ ನಮಸ್ಕಾರ.
1: ಡಾಕ್ಟರ್ ಮೋಹನ್ ನಾಯಕ್ ಅವರೇ, ಪ್ರಾರಂಭದಲ್ಲಿ ಈ ಆಹಾರದ ಕಲಬೆರಕೆ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ?
2: ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಆಹಾರ ಒಂದು ಪ್ರಮುಖ ಸಾಧನವಾಗಿದೆ.
1: ಹೌದು,
2: ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21 ಉಲ್ಲೇಖದ ಪ್ರಕಾರ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರದ ಹಕ್ಕು ಎಲ್ಲರಿಗೂ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸುರಕ್ಷಿತ ಆಹಾರ ಮತ್ತು ಪೌಷ್ಟಿಕ ಆಹಾರ ಎಲ್ಲರಿಗೂ ಒದಗಿಸೋದು ಕೂಡ ಬಹಳ ಪ್ರಮುಖವಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಂದ್ರೆ ಆಹಾರದ ಕಲಬೆರಕೆ. ಈಗ ದೈನಂದಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಅದೇ ರೀತಿಯ ಆಹಾರದ ಒಂದು ಕೊರತೆನೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ಶುದ್ಧವಾಗಿರುವಂತ ಆಹಾರದಲ್ಲಿ ಅದರ ಒಂದು ಮೂಲವನ್ನ ವಿರೂಪಗೊಳಿಸುವುದನ್ನ ನಾವೇನಂತೀವಿ ಆಹಾರದ ಕಲಬೆರಕೆ ಅಂತ ಹೇಳ್ತೇವೆ. ಸೊ ಅದರ ಮೂಲ ವಿರೂಪ ಅಂದ್ರೆ ಅದರ ಬಣ್ಣ ಅಥವಾ ಅದರ ವಾಸನೆಯಲ್ಲಿ ಅಥವಾ ಅದರ ರುಚಿಯಲ್ಲಿ ಅಥವಾ ಅದರ ಒಂದು ಪೋಷಕಾಂಶದಲ್ಲಿ ಬದಲಾವಣೆಯನ್ನ ಮಾಡೋದು. ಸೊ ಈ ಬದಲಾವಣೆಯ ಮೂಲ ಉದ್ದೇಶ ಇಷ್ಟೇ, ಇದು ವ್ಯಾಪಾರೀಕರಣ. ಆಹಾರದ ಕಲಬೆರಕೆ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅದರ ಒಂದು ಸತ್ವವನ್ನ ವಿರೂಪಗೊಳಿಸುವುದೇ ಆಹಾರದ ಕಲಬೆರಕೆ ಅಂತ ನಾವು ಆಡುಭಾಷೆಯಲ್ಲಿ ಹೇಳಬಹುದು.
1: ಆಹಾರದ ಕಲಬೆರಕೆ ಬಗ್ಗೆ ತಾವು ಸರಳವಾಗಿ ಪರಿಚಯ ಮಾಡಿಕೊಟ್ರಿ, ಈ ಆಹಾರದ ಕಲಬೆರಕೆಯ ಇಂದಿನ ಸ್ಥಿತಿಗತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ?
2: ಸರ್, ನಿಮ್ಗೆಲ್ಲ ತಿಳಿದಿರುವ ಹಾಗೆ ಹಾಲಿನಲ್ಲಾಗಿರಬಹುದು ಅಥವಾ ಎಣ್ಣೆಗಳಲ್ಲಾಗಿರಬಹುದು, ತರಕಾರಿಯಲ್ಲಾಗಿರ್ಬಹುದು, ಬೇಳೆಕಾಳುಗಳಲ್ಲ ಆಯ್ತು, ಅದೇ ರೀತಿ ಅನೇಕ ರೀತಿಯ ಪದಾರ್ಥಗಳಲ್ಲಾಗಿರ್ಬಹುದು, ಒಂದಿಲ್ಲ ಇನ್ನೊಂದು ರೂಪದಲ್ಲಿ ಆಹಾರದ ಕಲಬೆರಕೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈ ಒಂದು ಪ್ರಮಾಣ ನಾವು 2016 ಹೋಲಿಸ್ಕೊಂಡ್ರೆ, ಭಾರತೀಯ ಆರೋಗ್ಯ ಇಲಾಖೆ ಏನು ಗಣತಿಯನ್ನ ಮಾಡಿದೆ ಅದರ ಪ್ರಕಾರವಾಗಿ 2016 ಮತ್ತು 2017 ಸುಮಾರು 23% ಆಹಾರ ಪ್ಯಾಕ್ ಆಗಿರಬಹುದು ಅಥವಾ ಪ್ಯಾಕ್ ಆಗದೇ ಇರುವಂತಹ ಪದಾರ್ಥಗಳಾಗಿರ್ಬಹುದು, ಅವು ಕಲಬೆರಕೆ ಆಗಿವೆ. ಅದೇ ರೀತಿ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರದ ಪ್ರಕಾರ ಕೆಲವೊಂದು ವಸ್ತುಗಳು ಹಾಲಾಗಿರಬಹುದು 92% ಅಡಲ್ಟ್ರೇಷನ್ ಆಗಿದೆ ಅಥವಾ ಕಲಬೆರಕೆ ಆಗಿದೆ ಅಂತ ಹೇಳಿ ಕೆಲವೊಂದು ರಾಜ್ಯಗಳಲ್ಲಿ ಕೂಡ ಅದು ರಿಪೋರ್ಟ್ ಆಗಿದೆ. ಅದೇ ರೀತಿ ಹಣ್ಣು ಮತ್ತು ತರಕಾರಿಗಳಾಗಿರ್ಬೋದು ಮತ್ತೆ ಹಾಲಿನ ಉತ್ಪನ್ನಗಳಾಗಿರ್ಬೋದು, ಎಣ್ಣೆ ಮತ್ತೆ ಬೇಳೆಕಾಳು, ಈ ಒಂದು ಪ್ಯಾಕ್ಡ್ ಫುಡ್ ಅಲ್ಲಿ ಅದು ಯಥೇಚ್ಛವಾಗಿ ಆಗಿದೆ. ಈ ಕಲಬೆರಕೆ ಬೆಳೆಗಳನ್ನ ಬೆಳೆಯುವಂತ ಹಂತದಲ್ಲಾಗಿರ್ಬೋದು ಅಥವಾ ಅವುಗಳನ್ನ ಸಂಸ್ಕರಣಾ ಹಂತದಲ್ಲಾಗಿರ್ಬೋದು ಅಥವಾ ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡುವಂತ ಹಂತದಲ್ಲಾಗಿರ್ಬೋದು, ಇದರ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಅಂತ ಒಂದು ವರದಿ ಇದೆ.
1: ಇನ್ನ ಈ ಆಹಾರವನ್ನ ಯಾವ್ಯಾವ ರೀತಿಯಲ್ಲಿ ಕಲಬೆರಕೆಯನ್ನ ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡ್ತೀರಾ?
2: ಆಹಾರದ ಒಂದು ಕಲಬೆರಕೆಯನ್ನ ನೋಡಿದಾಗ ಜನರಲ್ ಆಗಿ 5 ವಿವಿಧ ಭಾಗದಲ್ಲಿ ಕಲಬೆರಕೆಯನ್ನ ಮಾಡಲಾಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಕಲಬೆರಕೆ ಕಾರಕಗಳು. ಉದ್ದೇಶಪೂರ್ವಕವಾಗಿ ಮಾಡೋದಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಏನಂದ್ರೆ ಅದು ಹೆಚ್ಚಿನ ಆದಾಯವನ್ನ ಗಳಿಸುವುದು. ಈಗ ಉದಾಹರಣೆಯಾಗಿ ಉತ್ಪನ್ನದ ಗುಣಮಟ್ಟ ಕಡಿಮೆ ಇದ್ದಾಗ ಆ ಉತ್ಪನ್ನಕ್ಕೆ ನಾವು ಇನ್ನು ಬೇರೆ ರೀತಿಯ ಉತ್ಪನ್ನಗಳನ್ನ ಸೇರಿಸಿ ರೂಪವನ್ನ ಹೆಚ್ಚು ಮಾಡಲು ಪ್ರಯತ್ನ ಮಾಡ್ತೇವೆ. ಅದು ಉದ್ದೇಶಕವಾಗಿ ಮಾಡ್ತೇವೆ. ಅಲ್ಲಿ ಕಲರ್ನ ಜಾಸ್ತಿ ಮಾಡಬಹುದು ಅಥವಾ

0: ಪೋಷಕಾಂಶಗಳ ಗುಣಮಟ್ಟವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಅಥವಾ ಅದೇ ರೀತಿಗೆ ಹೀಗೆ ಬೇಳೆಕಾಳುಗಳಿಗೆ ಕಲ್ಲು ಆಗಿರ್ಬಹುದು ಅಥವಾ ಸುಣ್ಣದ ಪೌಡರ್ ಅನ್ನ ಆಗಿರ್ಬಹುದು, ಅದೇ ರೀತಿಯ ವಿವಿಧ ಕಲಬೆರಕೆ ಕಾರಕಗಳನ್ನ ಉದ್ದೇಶಕ ಪೂರ್ವಕವಾಗಿ ಬಳಸಲಾಗುತ್ತೆ. ಅದನ್ನು ನಾವು ಉದ್ದೇಶಕ ಪೂರ್ವಕವಾಗಿ ಬಳಸುವ ಕಲಬೆರಕೆ ಕಾರಕಗಳು ಅಂತ ಹೇಳ್ತೇವೆ. ಇದು ಒಂದನೇದು. ಎರಡನೇದು, ಯಾವುದೇ ಒಂದು ಕ್ರಿಯೆಯನ್ನ ಮಾಡುವಾಗ ಅಥವಾ ಬೆಳೆಯನ್ನ ಬೆಳೆಸುವಾಗ ಅಥವಾ ಸಂಸ್ಕರಣೆ ಮಾಡುವಾಗ ಉದ್ದೇಶ ಪೂರ್ವಕವಲ್ಲದೆ ಅವೆಲ್ಲ ಉತ್ಪನ್ನದಲ್ಲಿ ಬಳಕೆಯಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ನಾವೆಲ್ಲ ಬೆಳೆಯನ್ನ ಕೀಟಬಾಧೆಯನ್ನ ತಡೆಗಟ್ಟಲು ಅನೇಕ ರೀತಿಯ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬಹುದು ಅಥವಾ ಬೇರೆ ರೀತಿಯ ಒಂದು ಸಂರಕ್ಷಕಗಳನ್ನ ನಾವು ಬಳಸ್ತೇವೆ.
1: ಅಂದ್ರೆ ಮುಖ್ಯವಾಗಿ ಕೀಟನಾಶಕಗಳನ್ನ ಆಹಾರ ಧಾನ್ಯಗಳ ಸಂರಕ್ಷಣೆಗೆ ಬಳಸ್ಕೊಳ್ತೀವಿ.
0: ಹೌದು, ಇದು ಅನ್ಇಂಟೆನ್ಷನಲ್ ಅಂತ ಹೇಳ್ತೀವಿ, ಇನ್ಸಿಡೆಂಟಲ್ ಅಥವಾ ಅದು ಉದ್ದೇಶವಿಲ್ಲ,
1: ಉದ್ದೇಶಪೂರ್ವಕವೂ ಅಲ್ಲ.
0: ಅದೇ ರೀತಿ ಬೆಳೆಯನ್ನ ಸಂರಕ್ಷಣೆ ಮಾಡಿರ್ತೀವಿ, ಅಲ್ಲಿ ಇಲಿ ಮತ್ತೆ ಕೀಟಬಾಧೆಗಳು ಆಗಿರ್ತವೆ.
1: ಹೌದು,
0: ಇಲಿ ಮತ್ತೆ ಇಲಿಯ ಊದಲಾಗಿರ್ಬಹುದು, ಅದರ ಮೂತ್ರ ಆಗಿರ್ಬಹುದು ಅಥವಾ ಇನ್ನಿತರ ಪದಾರ್ಥಗಳಿಂದ ಏನಾಗುತ್ತೆ, ನಮ್ಮ ಧಾನ್ಯಗಳಾಗಿರ್ಬಹುದು, ಎಲ್ಲವೂ ಕೂಡ ಕಲಬೆರಕೆಯಾಗುತ್ತೆ.
1: ಇಲಿಯ ಹಿಕ್ಕೆಗಳು ಕೂಡ ಅಲ್ಲಿ ಬೆರ್ತಿರ್ತವೆ.
0: ಹೌದು ಸರ್, ಮತ್ತೆ ಕೆಲವೊಂದು ಹುಳಗಳು ಸತ್ತ ಮೇಲೂ ಕೂಡ ಅದರೆಲ್ಲ ಕಾಲಾಗಿರ್ಬಹುದು, ಕೈ ಆಗಿರ್ಬಹುದು, ಮತ್ತೆ ದೇಹದ ಭಾಗಗಳು, ಅವು ಕೂಡ ಆ ಒಂದು ಪದಾರ್ಥದಲ್ಲಿ ಸೇರ್ಕೊಂಡಾಗ ಅದು ಉದ್ದೇಶಪೂರ್ವಕವಾಗಿ ನಾವು ಅದನ್ನ ಬಳಸಿರೋದಿಲ್ಲ, ಬಟ್ ಯಾವುದೋ ಒಂದು ಸಂರಕ್ಷಣೆಯಲ್ಲಿ ಅದು ಕೀಟಬಾಧೆಯನ್ನ ಆದಾಗ ಈ ರೀತಿ ತೊಂದರೆಗಳು ಉಂಟಾಗುತ್ತೆ. ಹಾಗೆ ಮೂರನೆಯದು ಹೇಳೋದಕ್ಕು ಅಂದ್ರೆ, ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳು ಅಂದ್ರೆ ಕೆಲವೊಂದು ಬೇಳೆಕಾಳಾಗಿರ್ಬಹುದು, ಕೆಲವೊಂದು ಹಣ್ಣು ಮತ್ತು ತರಕಾರಿಗಳಾಗಿರ್ಬಹುದು, ಅದರಲ್ಲಿ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಸೊ ಈ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಏನಾಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಬೇರೆ ರೀತಿಯ ಪೋಷಕಾಂಶಗಳನ್ನ ಒದಗಿಸಲು ಇವೇನು ಮಾಡ್ತವೆ, ಇವು ತಡೆಗಟ್ಟುತ್ತೆ. ಕ್ಯಾಲ್ಸಿಯಂ ಬೇಕು, ಐರನ್ ಬೇಕು, ಈ ಐರನ್ ಮತ್ತೆ ಬೇರೆ ರೀತಿಯ ಪೋಷಕಾಂಶಗಳನ್ನ ದೇಹದಲ್ಲಿ ಹೀರಿಕೊಳ್ಳುವ ಒಂದು ಪ್ರಯತ್ನವನ್ನ ಅವು ತಡೆಗಟ್ಟುತ್ತೆ. ಅದಕ್ಕೋಸ್ಕರವಾಗಿ ಇವು ಕೆಲವೊಂದು ಅಣಬೆ ಆಗಿರ್ಬಹುದು, ಇದರಲ್ಲೆಲ್ಲ ನ್ಯಾಚುರಲ್ ಆಗಿರುವಂತಹ ಟಾಕ್ಸಿನ್ಸ್ಗಳು ಯಥೇಚ್ಛವಾಗಿ ಕಂಡುಬರುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿ ಬೇಳೆಕಾಳುಗಳನ್ನಾಗಿರ್ಬಹುದು ಅಥವಾ ಕೆಲವೊಂದು ತರಕಾರಿಗಳನ್ನ ನಿಯಮಿತವಾಗಿ ಅವುಗಳನ್ನ ಕುದಿಸಿ ತಿನ್ನೋದ್ರಿಂದ ಈ ಟಾಕ್ಸಿನ್ಸ್ ಗಳನ್ನ ಹೊರಹಾಕಬಹುದು, ಅಥವಾ ಕಾಳುಗಳನ್ನ ನೆನೆಸಿ ತಿನ್ನೋದ್ರಿಂದ, ಅಥವಾ ಕಾಳುಗಳನ್ನ ಬಿಸಿ ಗಾಳಿಯಲ್ಲಿ ಇದನ್ನ ರೋಸ್ಟ್ ಮಾಡೋದ್ರಿಂದ ಕೂಡ ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳನ್ನ ನಾವು ತಡೆಗಟ್ಟಬಹುದು. ಇನ್ನು ನಾಲ್ಕನೇದು, ಲೋಹ ಮಿಶ್ರಿತ ಕಲಬೆರಕೆ ಕಾರಕಗಳು ಅಂತ ಹೇಳ್ತೀವಿ. ಇಲ್ಲಿ ಏನಂದ್ರೆ ಯಾವುದೇ ರೀತಿಯ ಲೋಹವನ್ನ ಇಲ್ಲಿ ಬಳಸೋದಿಲ್ಲ, ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ, ಲೋಹ ಮೆಟಲ್ಸ್ ಅಂತ. ಬಹುಮುಖ್ಯವಾಗಿ ನಾವು ಕೃಷಿಗೆ ಬಳಸುವಂತ ನೀರು ಚರಂಡಿಯ ನೀರಿನ ಜೊತೆಗೆ ಸೇರಿಸಿ ಅಥವಾ ಇಂಡಸ್ಟ್ರಿಯಿಂದ ಬರುವಂತಹ ನೀರಿನ ಜೊತೆಗೆ ಸೇರಿ ಇದು ಕಲುಷಿತ ಆಗಿದೆ. ಈ ಕಲುಷಿತವಾದಂತಹ ನೀರು ಹೇರಳ ಪ್ರಮಾಣದಲ್ಲಿ ಪಾದರಸ ಆಗಿರಬಹುದು, ಮತ್ತೆ ಇನ್ನಿತರ ರೀತಿ ಅರ್ಸೆನಿಕ್ ಆಗಿರಬಹುದು, ಅದೇ ರೀತಿ ಕೆಮಿಕಲ್ ಕಾರಕ ಸಂರಕ್ಷಕಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರಲ್ಲಿದೆ. ನೀರನ್ನ ನಾವು ಸಂಸ್ಕರಣೆಗೆ ಬಳಸೋದ್ರಿಂದ ಅಥವಾ ಹಣ್ಣು ಮತ್ತು ತರಕಾರಿಗಳನ್ನ ಶುಚಿತ್ವಕ್ಕೆ ಬಳಸೋದ್ರಿಂದ ಏನಾಗುತ್ತೆ, ಇವು ಆ ಒಂದು ಹಣ್ಣು ಮತ್ತು ತರಕಾರಿಗಳ ಮೇಲೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ ಅಂತ ಹೇಳಿ ಈ ಒಂದು ಲೋಹಕಾರಕ ಕಲಬೆರಕೆ ವಸ್ತುಗಳು ಕೂಡ ಈ ಗ್ರೂಪ್ ಅಲ್ಲಿದೆ. ಮತ್ತೆ ಕೊನೆಯದಾಗಿ ಐದನೇ ಭಾಗವಾಗಿ ಅಂತ ಪ್ಯಾಕೇಜಿಂಗ್ ಕಲಬೆರಕೆ ಕಾರಕಗಳು ಅಂದ್ರೆ, ಯಾವುದೇ ಒಂದು ವಸ್ತುವನ್ನ ನಾವು ತುಂಬಾ ದಿನಗಳ ಶೇಖರಣೆಯನ್ನು ಮಾಡಬೇಕು ಅಂದಾಗ ನಾವು ಅದನ್ನ ವಿವಿಧ ರೀತಿಯ ಪ್ಯಾಕೇಜಿಂಗ್ ಅನ್ನ ಬಳಸ್ತೇವೆ. ಅದು ಗ್ಲಾಸ್ ಆಗಿರ್ಬಹುದು ಅಥವಾ ಪ್ಲಾಸ್ಟಿಕ್ ಆಗಿರ್ಬಹುದು, ಅದೇ ರೀತಿಯ ಕಾಗದ ಆಗಿರಬಹುದು. ಕಾಗದದಲ್ಲೂ ಕೂಡ ಅನೇಕ ರೀತಿಯ ಕಾಗದಗಳನ್ನ ಬಳಸ್ತೇವೆ, ಗ್ಲೇಸಿನ್ ಅಂತ ಬಳಸ್ತೇವೆ, ಅದಕ್ಕೆ ಬಟರ್ ಪೇಪರ್ ಅಂತಾನು ಹೇಳ್ತೇವೆ. ಈ ಕಾಗದಗಳು ಕೂಡ ಸಣ್ಣ ಸಣ್ಣ ಚೂರುಗಳು ಅಲ್ಲಲ್ಲಲ್ಲಲ್ಲಿ ಅಂಟ್ಕೊಂಡಿರುತ್ತೆ, ಅವು ಆಯ್ತು. ಅಲ್ಯೂಮಿನಿಯಂ ಫಾಯಿಲ್ ಅದು ಇರುತ್ತೆ. ಆಮೇಲೆ ಟಿನ್ ಕ್ಯಾನ್ಗಳನ್ನೆಲ್ಲ ಬಳಸ್ತೇವೆ. ಇವೆಲ್ಲವೂ ಕೂಡ ಒಡೆದ ಚೂರುಗಳು ಈ ಒಂದು ಪದಾರ್ಥಗಳಿಗೆ ಸೇರಿ ಅವು ಕೂಡ ಕಲಬೆರಕೆಗೆ ಕಾರಣ ಆಗುತ್ತೆ ಅಂತ.
1: ತಾವು ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರಿ, ಇನ್ನು ಈ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಏನು ಅಂತೀರಿ?
0: ಸರ್, ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಸರ್, ಹೆಚ್ಚಿನ ಪ್ರಮಾಣದ ಆದಾಯವನ್ನ ಗಳಿಸೋದು, ಇದು ಒಂದಿರುತ್ತೆ. ಅದಾದ್ಮೇಲೆ ಬಹಳಷ್ಟು ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ನಾವು ಬೆಳೆಯುವಂತಹ ಧಾನ್ಯಗಳಾಗಿರ್ಬಹುದು ಅಥವಾ ತರಕಾರಿಗಳಾಗಿರ್ಬಹುದು ಮತ್ತು ಇನ್ನಿತರ ಪದಾರ್ಥಗಳು ಸೀಸನ್ ಆಗಿ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲೇನಾಗುತ್ತೆ, ಮಾರುಕಟ್ಟೆಯಲ್ಲಿ ಹೇರಳವಾಗಿ ಆ ಅವೈಲಬಿಲಿಟಿ ಇರುತ್ತೆ, ಆ ಬೆಳೆಗೆ ನಿರ್ದಿಷ್ಟ ಬೆಲೆ ಸಿಗೋದಿಲ್ಲ.
1: ಹೌದು.
0: ಆ ಸಮಯದಲ್ಲಿ ರೈತರು ಏನ್ ಮಾಡ್ತಾರೆ, ಅದನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ಅಲ್ಪ ಪ್ರಮಾಣದಲ್ಲಿ ಅದನ್ನ ಶೇಖರಣೆ ಮಾಡಲು ಪ್ರಯತ್ನ ಮಾಡ್ತಾರೆ. ಸೊ ಅಲ್ಪ ಪ್ರಮಾಣದಲ್ಲಿ ಶೇಖರಣೆ ಮಾಡುವಾಗ ಈ ಶೇಖರಣಾ ಸಂದರ್ಭದಲ್ಲಿ ಕೆಲವೊಂದು ಪೋಷಕಾಂಶಗಳಾಗಿರ್ಬೋದು ಅಥವಾ ಬಹಳಷ್ಟು ಹಣ್ಣು ಆಗಿರ್ಬೋದು ತರಕಾರಿಗಳು ಅವು ಕೊಳೆತು ಹೋಗುವ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ಅದಕ್ಕೆ ಹೊರರೂಪದಿಂದ ಏನ್ ಮಾಡ್ತಾರೆ, ಅದಕ್ಕೆ ಕಲರ್ ಅನ್ನ ಆಡ್ ಮಾಡ್ತಾರೆ ಅಥವಾ ಅದನ್ನ ಬೇರೆ ರೀತಿಯ ಸಂರಕ್ಷಕಗಳನ್ನ ಬಳಸಿ ಸಂರಕ್ಷಣಾ ಸಮಯವನ್ನ ಜಾಸ್ತಿ ಮಾಡುವಂತ ಪ್ರಯತ್ನದಲ್ಲಿ ಇರ್ತಾರೆ. ಇದರ ಮೂಲ ಉದ್ದೇಶ ಇಷ್ಟೇ, ಹೆಚ್ಚು ಆದಾಯವನ್ನ ಗಳಿಸುವುದು ಸರ್, ಈ ಒಂದು ಕಾರಣ ಇದೆ.
1: ಇವು ಮುಖ್ಯವಾಗಿ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಅಂತೀರಿ.
0: ಹೌದು ಸರ್, ಹೌದು.
1: ಇನ್ನ ಬೇರೆ ಬೇರೆ ಕೃಷಿ ಉತ್ಪನ್ನಗಳಿಗೆ ಬಂದ್ರೆ ಇಲ್ಲಿ ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗುತ್ತೆ ಅಂತೀರಿ
0: ಸರ್? ಬಹುಮುಖ್ಯವಾಗಿ ನಾವು ದಿನನಿಂದಿನ ದಿನಗಳಲ್ಲಿ ಬಳಸುವಂತಹ ಹಾಲಲ್ಲಿ ಸರ್ ಬಹುಮುಖ್ಯವಾಗಿ ನೀರು, ಅದಾದ ಮೇಲೆ ಯೂರಿಯಾವನ್ನ ಬಳಸ್ತಾರೆ, ಅದಾದ ಮೇಲೆ ಸಕ್ಕರೆ, ಹೀಗೆ ಇವನು ಬಿಟ್ಟು ಕೆಲವೊಂದು ಆಂಟಿಬಯೋಟಿಕ್ ಏಜೆಂಟ್ಸ್ಗಳು ಅಂತ ಇದಾವೆ ಸರ್. ಸೊ ಈ ಆಂಟಿಬಯೋಟಿಕ್ ಏಜೆಂಟ್ಸ್ಗಳು ಏನ್ ಮಾಡ್ತವೆ, ಹಾಲನ್ನ ಬಹಳ ಹೊತ್ತು ಕೆಡದ ಹಾಗೆ ಇಡುತ್ತೆ. ನಾವು ಹಾಲನ್ನ ದೈನಂದಿನ ದಿನಗಳಲ್ಲಿ ಏನ್ ಎಷ್ಟು ಇಡಬಹುದು ಅಂದ್ರೆ 2-3 ತಾಸು ಕಾಯಿಸಿಟ್ರೆ 5 ತಾಸುವರೆಗೂ ಇಡಬಹುದು. ಕಾಯಿಸದೇ ಇಟ್ಟಾಗ ಏನಾಗುತ್ತೆ, 2-3 ತಾಸುವರೆಗೂ ಮಾತ್ರ ಇಡಬಹುದು. ಸೊ ಇಲ್ಲಿ ರೈತರಾಗಿರ್ಬಹುದು ಅಥವಾ ಇಲ್ಲಿರುವಂತಹ ಕೆಲವೊಂದು ಮಿಡ್ಲ್ ಮೆನ್ಸ್ ಅಂತ ಏನ್ ಹೇಳ್ತೀವಿ, ಇವರೆಲ್ಲ ಏನ್ ಮಾಡ್ತಾರೆ, ಇದಕ್ಕೆ ನೀರಾಗಿರ್ಬಹುದು, ಯೂರಿಯಾ ಆಗಿರ್ಬಹುದು, ಅದಕ್ಕೆ ಸಕ್ಕರೆ ಅಂಶವನ್ನ ಹಾಕಿರ್ಬಹುದು ಅಥವಾ ಆಂಟಿಬಯೋಟಿಕ್ಸ್ ಗಳನ್ನ ಬಳಸಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಜಿಡ್ಡು ಪರ್ಸೆಂಟೇಜ್ ಅಂತ ಹೇಳ್ತೇವೆ, ಇದಕ್ಕೂ ಕೂಡ ಆಯಿಲ್ ಅನ್ನ ಬಳಸ್ತಾರೆ. ಇದು ಹಾಲಿನಲ್ಲಿ ಪ್ರಮುಖವಾಗಿ ಇವೆಲ್ಲ ಬಳಸುವಂತಹ ಕಲಬೆರಕೆ ಕಾರಕಗಳು. ಅದೇ ರೀತಿ ದವಸ ಧಾನ್ಯಗಳಲ್ಲಿ ಬಹುಮುಖ್ಯವಾಗಿ ಬೇಳೆಕಾಳುಗಳು, ಅದರಲ್ಲೂ ಕೂಡ ಕಡಲೆಬೇಳೆ. ಕಡಲೆಬೇಳೆಗೆ ಹೋಲುವಂತಹ ಇನ್ನೊಂದು ಬೇಳೆ ಇದೆ, ಅದನ್ನು ಕೇಸರಿ ಬೇಳೆ ಅಂತಾನು ಕರೀತಾರೆ, ಕೇಸರಿ ದಾಲ್ ಅಂತಾನು ಕರೀತಾರೆ. ಇವು ನೋಡೋದಕ್ಕೆ ಕಡಲೆಬೇಳೆ ತರನೇ ಇದ್ರು ಕೂಡ ಕೇಸರಿ ಬೇಳೆಯಲ್ಲಿ ಪಾಯ್ಸನಸ್ ಕಂಟೆಂಟ್ ಇದೆ, ಅದನ್ನು ಲ್ಯಾಥರಿಸಮ್ ಅಂತ ಹೇಳ್ತೀವಿ. ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ನಮ್ಮ ನರಕೋಶಕ್ಕೆ ಇದು ಅನೇಕ ರೀತಿಯ ಪ್ರಭಾವವನ್ನ ಬೀರುವುದರ ಮೂಲಕ ಅಂಗಾಂಗಗಳ ವೈಫಲ್ಯವನ್ನ ಮಾಡುತ್ತೆ. ಆಮೇಲೆ ಈ ಅಕ್ಕಿಗೆ ಕಲ್ಲು, ಬೆಣಚು ಕಲ್ಲು, ಬಿಳಿ ಕಲ್ಲು ಕಲ್ಲನ್ನು ಹಾಕಿರ್ಬಹುದು, ಅದಾದ್ಮೇಲೆ ಅದಕ್ಕೆ ಸುಣ್ಣದ ತಿಳಿ ನೀರನ್ನ ಹಾಕುತ್ತಾರೆ, ಅದೇ ರೀತಿಯ ಲೋಹದ ಅಂಶಗಳನ್ನ ಬಳಸಬಹುದು. ಬೇಳೆಕಾಳಿಗೆ ಸಂಬಂಧಪಟ್ಟಂತ ಇದು ಸರ್. ಅದೇ ರೀತಿಯ ಸಾಂಬಾರು ಪದಾರ್ಥಗಳಲ್ಲಿ ಬಹಳಷ್ಟು ಅರಿಶಿಣ ಆಗಿರ್ಬಹುದು, ಮಸಾಲ ಉತ್ಪನ್ನಗಳಾಗಿರ್ಬಹುದು, ಮೆಟಾನಿಲ್ ಯೆಲ್ಲೋ ಅಂತ ಹೇಳಿ ಒಂದು ಕಲರ್ ನ ಬಳಸ್ತಾರೆ. ಈ ಮೆಟಾನಿಲ್ ಯೆಲ್ಲೋ ಕಲರ್ ನ ಅಕ್ಕಿ ಹಿಟ್ಟಾಗಿರ್ಬಹುದು ಅಥವಾ ಬೇರೆ ರೀತಿಯ ವೇಸ್ಟ್ ಹಿಟ್ಟುಗಳು ಇದಾವಲ್ವಾ, ಈ ಹಿಟ್ಟುಗಳ ಜೊತೆ ಈ ಮೆಟಾನಿಲ್ ಯೆಲ್ಲೋ ಕಲರ್ ಅನ್ನ ಬಳಸಿ ಇದು ಕೃತಕವಾಗಿ ಅರಿಶಿನದ ಕಲರ್ ಅನ್ನ ನೀಡಲಾಗುತ್ತೆ. ಅದೇ ರೀತಿ ಎಲ್ಲಾ ರೀತಿಯ ಸಾಂಬಾರು ಮಸಾಲಗಳಿಗೆ ಅಕ್ಕಿಯ ಹಿಟ್ಟಾಗಿರ್ಬಹುದು, ಗೋಧಿಯ ಹಿಟ್ಟನ್ನಾಗಿರ್ಬಹುದು ಅಥವಾ ಕಡಲೆ ಹಿಟ್ಟನ್ನ ಬಳಸಲಾಗುತ್ತೆ. ಅದೇ ರೀತಿ ತೇವಾಂಶವನ್ನ ಹೆಚ್ಚು ಮಾಡೋದ್ರಿಂದ ಆ ತೇವಾಂಶದಿಂದ ಮಸಾಲ ಉತ್ಪನ್ನಗಳ ತೂಕ ಹೆಚ್ಚಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಅದಕ್ಕೆ ನೀರನ್ನ ಹಾಕ್ತಾರೆ. ಅದೇ ರೀತಿ ಮೆಣಸಾಯ್ತು, ಮೆಣಸಿನಲ್ಲಿ ಬಹಳ ಮುಖ್ಯವಾಗಿ ಕಾಳು ಮೆಣಸಿನಲ್ಲಿ ನಾವು ಪಪ್ಪಾಯದ ಬೀಜಗಳನ್ನ ಬಳಸ್ತಾರೆ. ಪಪ್ಪಾಯದ ಬೀಜ ಮತ್ತೆ ಕಾಳು ಮೆಣಸಿನ ಬೀಜ ನೋಡಲು ಒಂದೇ ತರ ಹೋಲೋದ್ರಿಂದ ಬಹಳ ಮುಖ್ಯವಾಗಿ ಅದನ್ನ ಬಳಸ್ತಾರೆ. ಅದೇ ರೀತಿ ಶೇಂಗಾ ಎಣ್ಣೆ ಆಗಿರ್ಬೋದು ಅಥವಾ ಇನ್ನಿತರ ಏನು ಅಡುಗೆ ಎಣ್ಣೆಗಳಲ್ಲಿ
1: ಸೂರ್ಯಕಾಂತಿ ಎಣ್ಣೆ,
0: ಹೌದು ಸರ್, ಸೂರ್ಯಕಾಂತಿ ಎಣ್ಣೆಗಳಲ್ಲಿ ಏನ್ ಮಾಡ್ತಾರೆ, ಅದರಲ್ಲ ಪಾಮ್ ಆಯಿಲ್ ಆಗಿರ್ಬೋದು ಅಥವಾ ವೈಟ್ ಆಯಿಲ್ ಅಂತಾನು ಬಳಸ್ತಾರೆ. ಆಯಿಲ್ ಅನ್ನ ಬಳಸೋದ್ರಿಂದನೂ ಕೂಡ ಅದರ ಪೋಷಕಾಂಶಗಳ ಗುಣಮಟ್ಟದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನ ನಾವು ಕಾಣಬಹುದು. ಪ್ಯಾಕಿಂಗ್ ಮಾಡುವಾಗ ಎಲ್ರಿಗೂ ಸೂರ್ಯಕಾಂತಿ ಎಣ್ಣೆ ಅಥವಾ ಅದರ ಶೇಂಗಾ ಎಣ್ಣೆ ಅಂತ ಇರುತ್ತೆ, ಬಟ್ ಒಳಗಡೆ ಅದನ್ನ ನೋಡಿದಾಗ ವಿವಿಧ ಪ್ರಮಾಣದಲ್ಲಿ ಅದನ್ನ ಏನ್ ಮಾಡ್ತಾರೆ, ಬೇರೆ ಬೇರೆ ಎಣ್ಣೆ ಅಥವಾ ರೀಫ್ರೈಡ್ ಆಯಿಲ್, ರೀಯೂಸ್ಡ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ. ಈ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಏನ್ ಮಾಡಿರ್ತಾರೆ, ಒಂದು ದಿನ ಮಾಡಿರುವ ಅಡಿಗೆ ಎಣ್ಣೆನ ಮತ್ತೊಂದು ದಿನಕ್ಕೆ ಬಳಸೋದಿಲ್ಲ, ಅದನ್ನ ಇವರು ಕಲೆಕ್ಟ್ ಮಾಡಿಕೊಂಡು ಅದನ್ನ ಮತ್ತೆ ರಿಫೈನ್ಡ್ ಮಾಡಿ ಮತ್ತೆ ಆ ಒಂದು ಆಯಿಲ್ ಅನ್ನ ವಿವಿಧ ಹಂತದಲ್ಲಿ ಅದನ್ನ ಬಳಸಲಾಗುತ್ತದೆ.
1: ಸಕ್ಕರೆಯಲ್ಲೂ ಕೂಡ ಕಲಬೆರಕೆ ಮಾಡ್ತಾರೆ.
0: ಹೌದು ಸರ್, ಲೋ ಶುಗರ್ ಕಂಟೆಂಟ್ ಇರುವಂತಹ ಸಕ್ಕರೆಯನ್ನ ಅಥವಾ ಸಕ್ಕರೆ ಆಗಿರ್ಬಹುದು ಅಥವಾ ಬೆಲ್ಲ ಆಗಿರ್ಬಹುದು ಮತ್ತೆ ಇದೇ ರೀತಿ ಸಕ್ಕರೆಯಿಂದ ಮಾಡಿರುವಂತಹ ಪದಾರ್ಥಗಳಾಗಿರ್ಬಹುದು, ರಸಗುಲ್ಲ ಆಗಿರ್ಬಹುದು, ಸ್ವೀಟ್

0: ಆಗಿರ್ಬೋದು ಅಥವಾ ಅದರಿಂದ ಮಾಡುವಂತ ಅನೇಕ ರೀತಿಯ ಸಿಹಿ ಕಾರಕಗಳನ್ನ ಅದನ್ನ ಬಳಸಲಾಗುತ್ತೆ. ಈಗ ಸಕ್ಕರೆ ಎಲ್ಲ ಇರ್ಬೋದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಯೂಸ್ ಮಾಡ್ತಾರೆ. ಅದೇ ರೀತಿ ನಾನ್ ಪರ್ಮಿಟೆಡ್ ಕಲರ್ಸ್ ಅಂತ ಹೇಳ್ತೇವೆ, ಅಲ್ಲಿ ಕೆಲವೊಂದು ಬಣ್ಣಗಳನ್ನ ಬಳಸ್ತಾರೆ, ಅದಕ್ಕೆ ತುಂಬಾ ಬಿಳಿ ಬಣ್ಣವನ್ನ ಕೊಡೋದು ಅಥವಾ ಅದಕ್ಕೆ ತುಂಬಾ ಒಳ್ಳೆ ರೀತಿಯ ಉತ್ತಮ ಗುಣವನ್ನ ಕೊಡೋದು ಕೂಡ ಅನೇಕ ರೀತಿಯ ವಸ್ತುಗಳನ್ನ ಬಳಸ್ತಾರೆ. ಸಕ್ಕರೆಯಲ್ಲೂ ಕೂಡ ಬಿಳಿ ಕಲ್ಲುಗಳನ್ನು ಕೂಡ ಬಳಸ್ತಾರೆ.
1: ಓಹೋ, ಮತ್ತೆ ಎಣ್ಣೆಗೆ ಕೆಲವೊಂದು ಈ ಕೊಬ್ಬುಗಳನ್ನು ಕೂಡ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಎಣ್ಣೆಗೆ ಬಹಳಷ್ಟು ಮುಖ್ಯವಾಗಿ ಪ್ರಾಣಿಯ ಕೊಬ್ಬನ್ನ ಬಳಸ್ತಾರೆ. ನಾವೆಲ್ಲ ನೋಡಿರುವ ಹಾಗೆ ಪ್ರಾಣಿಯ ಕೊಬ್ಬನ್ನ ಅದನ್ನ ಶೇಖರಣೆ ಮಾಡಿಕೊಂಡು ಅದನ್ನ ಕಾಯಿಸಿ ಅದಕ್ಕೆ ಒಂದು ಸಣ್ಣ ಪ್ರಮಾಣದ ಕೃತಕ ಬಣ್ಣವನ್ನ ಹಾಕಿ ಅದನ್ನ ಎಣ್ಣೆ ರೂಪದಲ್ಲಿ ಪರಿವರ್ತನೆ ಮಾಡುತ್ತೆ. ನಾವೆಲ್ಲ ಬಹಳಷ್ಟು ಏನು ಪ್ಯಾಕ್ ಆಗದೇ ಇರುವಂತಹ ಎಣ್ಣೆ ಇರುತ್ತೆ ಅಲ್ವಾ,
1: ಲೂಸ್ ಎಣ್ಣೆ
0: ಲೂಸ್ ಎಣ್ಣೆ ಅಂತ ಹೇಳ್ತೇವೆ, ಅದು ಸಂತೆಗಳಲ್ಲಿ ಅಲ್ಲಿ ಇಲ್ಲಿ ಮಾರ್ತಿರ್ತಾರೆ. ಆ ಒಂದು ಎಣ್ಣೆ ಬಹುಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸಿ ಮಾಡುವಂತ ಎಷ್ಟೋ ಒಂದು ಕೇಸಸ್ ಗಳನ್ನ ನೋಡಿದ್ದೇವೆ. ಸೊ ಅದು ಕೂಡ ಅನೇಕ ರೀತಿಯ ಮಾಧ್ಯಮಗಳಲ್ಲಿ ಅದು ವರದಿ ಕೂಡ ಆಗಿದೆ. ಈಗ ಕೆಲವೊಂದು
1: ಬೀದಿ ಬದಿಗಳಲ್ಲಿ ಮಾರಾಟ ಮಾಡ್ತಾರೆ,
0: ಇದು ಬಹಳ ಮುಖ್ಯವಾಗಿ ಈ ರೀತಿಯ ಎಣ್ಣೆಗಳನ್ನ ಬಳಸ್ತಾರೆ. ಅದೇ ರೀತಿಯಾಗಿ ಬೇಕರಿ ಉತ್ಪನ್ನಗಳ ಒಂದು ಇದರಲ್ಲಿ ಕೂಡ ಅಲ್ಲೆಲ್ಲ ಪಪ್ಸ್ ಆಗಿರಬಹುದು ಮತ್ತೆ ಇನ್ನಿತರ ಉತ್ಪನ್ನಗಳಲ್ಲಿ ಸೊ ಈ ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ಎಣ್ಣೆಯನ್ನ ಬಳಸ್ತಾರೆ ಸರ್.
1: ಹೌದೌದು, ಅಂದ್ರೆ ಈ ಪಾಮ್ ಆಯಿಲ್ ಅಂತಾರಲ್ಲ, ಪಾಮ್ ಆಯಿಲ್ ಅನ್ನ ಬೇರೆ ಹೆಚ್ಚು ಬೆಲೆ ಬಾಳುವಂತ ಎಣ್ಣೆಗಳಿಗೂ ಕೂಡ ಬೆರೆಸ್ತಾರೆ ಅಂತ ಒಂದು ಮಾತಿದೆ.
0: ಹೌದು ಸರ್, ಹೌದು. ಈಗ ಪಾಮ್ ಆಯಿಲ್ ನ ಬೆಲೆ ಕಡಿಮೆ ಇರೋದ್ರಿಂದ ಕೂಡ ಅತಿಹೆಚ್ಚವಾಗಿ ನಾವು ಶೇಂಗಾ ಎಣ್ಣೆ ಆಗಿರ್ಬೋದು ಅಥವಾ ಕೆನೋಲಾ ಆಯಿಲ್ ಅಂತ ಇರುತ್ತೆ ಅದರಲ್ಲಿ ಮತ್ತೆ ವಿವಿಧ ರೀತಿಯ ಹೆಚ್ಚು ಬೆಲೆ ಇರುವಂತಹ ಎಣ್ಣೆಗಳಲ್ಲಿ ಇದನ್ನ ಬಳಸಿ ಆ ಒಂದು ಎಣ್ಣೆಯ ರೂಪವನ್ನ ಅವ್ರ ವಿರೂಪಗೊಳಿಸ್ತಾರೆ.
1: ಮತ್ತೆ ಈಗ ಸಾಧಾರಣವಾಗಿ ಸಾಸಿವೆಗೆ ರಾಗಿ ಕಾಳನ್ನ ಬಳಸ್ತಾರೆ ಅಂತ ಕೇಳಿದೀವಿ.
0: ಇದರಲ್ಲೂ ಕೂಡ ಸಾಸಿವೆ ಮತ್ತೆ ರಾಗಿ ಕಾಳು ಹೋಲೋದಕ್ಕೆ ಒಂದೇ ತರ ಇದ್ರೂ ಕೂಡ ಇದನ್ನ ನೋಡುವಂತ ದೃಷ್ಟಿಕೋನ ಬೇರೆ ಇದೆ. ರಾಗಿಗೆ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ, ಬಟ್ ಸಾಸಿವೆ ಕಾಳಿಗೆ ಇರೋದಿಲ್ಲ, ಸೊ ರೌಂಡ್ ಆಗಿರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ರಾಗಿ ಮತ್ತೆ ಸಾಸಿವೆ ಕಾಳನ್ನ ನಾವು ವಿಂಗಡಣೆ ಮಾಡಬಹುದು.
1: ಇನ್ನು ಡಾಕ್ಟರ್ ಮೋಹನ್ ನಾಯ್ಕ ಅವರೇ, ಈ ಆಹಾರದ ಕಲಬೆರಕೆಯನ್ನ ಹೇಗೆ ಪತ್ತೆ ಹಚ್ಚಬಹುದು ಅಂತೀರಿ?
0: ಸರಿ, ನಾವು ಮನೆಯಲ್ಲೇ ಕೂಡ ಅನೇಕ ರೀತಿಯ ಕಲಬೆರಕೆ ಕಾರ್ಯಗಳನ್ನ ಪತ್ತೆ ಹಚ್ಚಬಹುದು. ಅದೇ ರೀತಿಯ ಅಡ್ವಾನ್ಸ್ ಮೆಥಡ್ ಅಂತ ಹೇಳಿದ್ದಾವೆ, ಕೆಲವೊಂದು ತುಂಬಾ ಅಡ್ವಾನ್ಸ್ ಮೆಥಡ್ ಗಳನ್ನು ಕೂಡ ಬಳಸಿ ಕಲಬೆರಕೆ ಕಾರಕಗಳನ್ನ ಪತ್ತೆ ಹಚ್ಚಬಹುದು. ಉದಾಹರಣೆಗೆ ಗೋಧಿಯಲ್ಲಿ ಒಂದು ಎರ್ಗಟ್ ಅಂತ ಹೇಳಿ ಒಂದು ಶಿಲೀಂಧ್ರ,
1: ಹೌದೌದು, ಮತ್ತೆ ಸಜ್ಜೆ ಮತ್ತೆ ಜೋಳಕ್ಕೂ ಬರುತ್ತೆ.
0: ಹೌದು ಹೌದು, ಈ ಒಂದು ಶಿಲೀಂಧ್ರವನ್ನು ನಾವು ಪತ್ತೆ ಹಚ್ಚಬೇಕು ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ಒಂದು 20% ಉಪ್ಪು ನೀರಿನಲ್ಲಿ ಅದನ್ನ ನೆನೆಸಿಡ್ಬೇಕು. ನೆನೆಸಿದಾಗ ಆ ಉಪ್ಪು ನೀರಿನಲ್ಲಿ ಎರ್ಗಟ್ ಅಂತ ಈ ಒಂದು ಶಿಲೀಂಧ್ರದಿಂದ ಬೆಳೆ ಎಫೆಕ್ಟ್ ಆಗಿದೆ ಅಲ್ವಾ, ಅದು ಮೇಲ್ಗಡೆ ತೇಲುತ್ತೆ ಸ್ವಲ್ಪ ಹೊತ್ತಿನ ನಂತರ. ಅದು ಮೇಲ್ಗಡೆ ತೇಲಿದ್ರೆ ನಾವು ಆ ಒಂದು ಉತ್ಪನ್ನ ಈ ಎರ್ಗಟ್ ಅಂತ ಒಂದು ಶಿಲೀಂಧ್ರದಿಂದ ಎಫೆಕ್ಟ್ ಆಗಿದೆ ಅಂತ ನಾವು ತಿಳಿಬಹುದು. ಇದು ಬಹಳಷ್ಟು ಇದು ಮನೆಯಲ್ಲೇ ಮಾಡ್ಕೊಳ್ಳೋದು, ಉಪ್ಪು ಸಿಗುತ್ತೆ, ಉಪ್ಪಲ್ಲಿ ನೀರನ್ನ ಹಾಕ್ಬಿಟ್ಟು ಈ ನಮ್ಮ ಒಂದು ಉತ್ಪನ್ನವನ್ನ ಹಾಕಿದಾಗ ಕ್ಷಣಾರ್ಧದಲ್ಲಿ ಒಂದು 5 ನಿಮಿಷದಲ್ಲಿ ಕೂಡ ನಾವು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಯಥೇಚ್ಛವಾಗಿ ಹಾಲು ಎಲ್ಲರ ಮನೆಯಲ್ಲೂ ಬಳಸ್ತಾರೆ. ಬಹಳ ಒಂದು ಕಾಮನ್ ಆಗಿ ಬಳಸುವಂತ ಕಲಬೆರಕೆ ಕಾರಕ ಅಂತ ಹೇಳಿದ್ರೆ ನೀರು, ಅದರ ಜೊತೆಗೆ ಸಕ್ಕರೆಯನ್ನ ಬಳಸ್ತೇವೆ, ಸ್ಟಾರ್ಚ್ ಅಂತ ಹೇಳ್ತೇವೆ. ಈ ಸುಲಭವಾಗಿ ಯಾವ ರೀತಿ ಹಾಲಿನಲ್ಲಿ ನಾವು ನೀರನ್ನ ಬೆರೆಸಿದೆ ಅಂತ ತಿಳಿಬಹುದು ಅಂದ್ರೆ ಒಂದು ತಟ್ಟೆಯನ್ನ ಭಾಗಶಃವಾಗಿ ಬೆಂಡ್ ಮಾಡಿರ್ಬೇಕು, ಅದಕ್ಕೆ ಒಂದಿಲ್ಲಂದ್ರೆ 2 ಹನಿ ಹಾಲನ್ನ ಬಿಡಬೇಕು. ಅದು ಈಗ ಜರಿಯಾಗಿ ಹರಿಯುತ್ತದೆ, ಆ ಜರಿಯಾಗಿ ಹರಿಯುವಾಗ ಹಾಲು ಯಾವುದೇ ರೀತಿಯ ದಾರಿ ಮೀನ್ಸ್ ಮಾರ್ಕ್ ಅನ್ನು ಅದನ್ನು ಬಿಟ್ಕೊಂಡು ಹೋದ್ರೆ ಆಗ ಈ ಫ್ರೆಶ್ ಮಿಲ್ಕ್ ಇದೆ ಅದರಲ್ಲಿ ಯಾವುದೇ ರೀತಿಯ ನೀರನ್ನ ಹಾಕಿಲ್ಲ ಅಂತ, ಅದು ಯಾವುದೇ ರೀತಿಯ ಮಾರ್ಕ್ ಅನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಅಥವಾ ಯಾವುದೇ ರೀತಿಯ ಗುರುತು ಅಲ್ಲಿ ಇಲ್ಲ ಅಂತ ಹೇಳಿದಾಗ ನೀರಿನ ಅಂಶ ಹೆಚ್ಚೆ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಗುರುತುಗಳು ಮೂಡೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಗುರುತುಗಳನ್ನ ಆಧಾರವನ್ನ ಇಟ್ಟುಕೊಂಡು ನಾವು ಹಾಲು ನೀರಿನೊಂದಿಗೆ ಮಿಶ್ರಣವಾಗಿದೆ ಇಲ್ಲ ಅನ್ನೋದನ್ನ ಕಂಡುಹಿಡಿಬಹುದು. ಅದೇ ರೀತಿ ಟೀ ಲೀವ್ಸ್ ಅನ್ನ ಸರ್ ಏನ್ ಮಾಡ್ತೀವಿ ಅಂದ್ರೆ ನಾವೆಲ್ಲ ಟಿಶ್ಯೂ ಪೇಪರ್ ನ ಯೂಸ್ ಮಾಡ್ತೇವೆ. ಈ ನೆನೆಸಿರುವಂತಹ ಟೀ ಲೀವ್ಸ್ ನ ಟಿಶ್ಯೂ ಪೇಪರ್ ಅಲ್ಲಿ ಹೀಗೆ ಜಸ್ಟ್ ಉಜ್ಜಿದಾಗ ಯಾವುದೇ ರೀತಿಯ ಕಲರ್

0: ಏನಾದರೂ ಅಂಟ್ಕೊಳ್ತು ಅಂದ್ರೆ ನಾವು ಈಸಿಯಾಗಿ ಅದನ್ನ
1: ಕಲಬೆರಕೆ ಆಗಿದೆ ಅಂತ ಕಂಡುಹಿಡಿಬಹುದು.
0: ಕಂಡುಹಿಡಿಬಹುದು, ಯಾಕಂದ್ರೆ ಟಿಶ್ಯೂ ಪೇಪರ್ ಮೇಲ್ಗಡೆ ಇರುವಂತಹ ಒಂದು ಬಣ್ಣದ ಆಧಾರದ ಮೇಲೆ ಕಲಬೆರಕೆ ಆಗಿದೆ ಅನ್ನೋದನ್ನು ಕೂಡ ಕಂಡುಹಿಡಿಬಹುದು. ಮತ್ತೆ ಈ ಕಾಫಿಯಲ್ಲಿ ಹುಣಸೆ ಬೀಜ ಮತ್ತೆ ಈ ಚಿಕೋರಿ ಬೀಜ ಅಂತ ಬಳಸ್ತಾರೆ, ಬಟ್ ಕಾಫಿಯಲ್ಲಿ ಚಿಕೋರಿಯ ಪ್ರಮಾಣ ಯಥೇಚ್ಛವಾಗಿರುತ್ತೆ. ಇವನಿಂದ ಪತ್ತೆ ಹಚ್ಚಲು ಏನ್ ಮಾಡ್ತಾರೆ, ಇದನ್ನು ಕೂಡ ಟಿಶ್ಯೂ ಪೇಪರ್ ಅಲ್ಲಿ ಕಾಫಿ ಪೌಡರ್ ನ ಇಟ್ಟು ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಜೊತೆಗೆ ಅದ್ ನೀರನ್ನ ಸಿಂಪಡಣೆ ಮಾಡಲಾಗುತ್ತೆ. ಈ ನೀರನ್ನ ಸಿಂಪಡಣೆ ಮಾಡುವಾಗ ಬ್ರೌನ್ ಕಲರ್ ನ ಕಾಣಬಹುದು ಅದರ ಮೇಲೆ. ಅದೇ ರೀತಿ ಚಿಕೋರಿ ಬೀಜ ಅದೇ ನೀರಿನಲ್ಲಿ, ಒಂದು ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಅಂತಹ ನೀರಿನಲ್ಲಿ ನಾವು ನೆನೆಸಿದಾಗ ಕಾಫಿ ಬೀಜ ಮೇಲ್ಗಡೆ ತೇರುತ್ತೆ, ಅದೇ ರೀತಿಯಾಗಿ ಚಿಕೋರಿ ಬೀಜಗಳು ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ, ಅದೆಲ್ಲ ಕೆಳಗಡೆ. ಹೌದು, ಸೊ ಈ ಒಂದು ಆಧಾರದ ಮೇಲೆ ಕಾಫಿ ಬೀಜದಲ್ಲಿ ಹುಣಸೆ ಬೀಜ ಆಗಿರ್ಬಹುದು ಅಥವಾ ಚಿಕೋರಿ ಬೀಜವನ್ನ ಬಳಸಲಾಗಿದೆ ಅಂತಾನು ಕೂಡ ಹೇಳ್ಬಹುದು. ಅದೇ ರೀತಿ ಅಡುಗೆ ಎಣ್ಣೆ ಬಹಳ ಮುಖ್ಯವಾಗಿ, ಅಡುಗೆ ಎಣ್ಣೆಯಲ್ಲಿ ಮಿನರಲ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ ಸರ್. ಮಿನರಲ್ ಆಯಿಲ್ ಅನ್ನ ಪತ್ತೆ ಹಚ್ಚಲು ಇಲ್ಲಿ ಕೆಲವೊಂದು ಕೆಮಿಕಲ್ಸ್ ಗಳ ಅವಶ್ಯಕತೆ ಇದೆ. ಇದಕ್ಕೆ ಎಷ್ಟು ಎಣ್ಣೆ ತಗೊಂಡಿರ್ತೀವಿ, 10 ಗ್ರಾಮ್ ಎಣ್ಣೆ ತಗೊಂಡ್ರೆ 10 ಗ್ರಾಮ್ ಎಣ್ಣೆಗೆ ಪೊಟ್ಯಾಸಿಯಂ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಇದನ್ನ 15 ನಿಮಿಷ ಕಾಲ ಕುದಿಸಿದಾಗ ಒಂದು ಘನ ರೂಪವನ್ನ ಪಡೆದುಕೊಳ್ಳುತ್ತೆ, ಅಂದ್ರೆ ದಪ್ಪ ಆಗುತ್ತೆ ಅಥವಾ ಅದು ಟರ್ಬಿಡ್ ಅಂತ ಹೇಳ್ತೇವೆ. ಈ ಒಂದು ಮಿನರಲ್ ಆಯಿಲ್ ಯಾವುದೇ ಒಂದು ಆಯಿಲ್ಗೆ, ಯಾವುದೇ ಒಂದು ಅಡುಗೆ ಎಣ್ಣೆಗೆ, ಅದು ಸೋಯಾಬೀನ್ ಆಗಿರ್ಬಹುದು ಅಥವಾ ಬಳಸುವಂತಹ ಸೂರ್ಯಕಾಂತಿ ಎಣ್ಣೆ ಆಗಿರ್ಬಹುದು, ಇದರಲ್ಲಿ ಮಿನರಲ್ ಆಯಿಲ್ ಏನಾದ್ರೂ ಬಳಕೆ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಈಗೆಲ್ಲ ಹರಳೆ ಎಣ್ಣೆಯನ್ನ ಬಳಸ್ತಾರೆ, ಯಾವುದೇ ಒಂದು ಅಡುಗೆ ಎಣ್ಣೆಯಲ್ಲಿ ಹರಳೆ ಎಣ್ಣೆ ಅಂಶ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಪೆಟ್ರೋಲಿಯಂ ಈಥರ್ ಅಂಶವನ್ನ ಹಾಕಿ ನಾವೇನಾದ್ರೂ ಐಸ್ ಸಾಲ್ಟ್ ಅಲ್ಲಿ ಮಿಕ್ಸ್ ಮಾಡಿಟ್ಟಾಗ ಅಲ್ಲೂ ಕೂಡ ಇಮಿಡಿಯೇಟ್ ಆಗಿ ಈ ಎಣ್ಣೆ ಇರುವಂತ ಅಂಶ ಇದು ಏನಾಗುತ್ತೆ, ಬಹಳ ವೇಗವಾಗಿ ಘನರೂಪವನ್ನು ಪಡ್ಕೊಳ್ಳುತ್ತೆ. ಈ ಒಂದು ಸಣ್ಣ ಸಣ್ಣ ಟೆಸ್ಟ್ ಗಳನ್ನ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರ ಅನೇಕ ರೀತಿಯ ಪತ್ತೆ ಹಚ್ಚುವ ವಿಧಾನಗಳನ್ನು ಕೂಡ ಕೊಟ್ಟಿದೆ. ಸೊ ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ನಾವು ಬಳಸುವಂತ ಸಕ್ಕರೆ, ಸಕ್ಕರೆಗೆ ನಾವು ಸುಣ್ಣದ ಪೌಡರ್ ಅನ್ನ ಬಳಸ್ತಾರೆ, ಅದನ್ನ ಚಾಕ್ ಪೌಡರ್ ಅಂತ ಹೇಳ್ತೇವೆ. ಮನೆಯಲ್ಲಿ ಬಹಳ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಬೇಕು ಅಂದ್ರೆ, ಒಂದು ಚಮಚದಲ್ಲಿ ಈ ಒಂದು ಸಕ್ಕರೆಯನ್ನ ತೆಗೆದುಕೊಂಡು ಅದಕ್ಕೆ ನೀರಿನಲ್ಲಿ ಬೆರೆಸಿದಾಗ ಅದಕ್ಕೇನಾದ್ರು ಸುಣ್ಣದ ನೀರನ್ನ ಅಥವಾ ಸುಣ್ಣದ ಬಣ್ಣವನ್ನ ಏನಾದ್ರು ಹಾಕಿದ್ರೆ ಮೇಲ್ಗಡೆ ಬಿಳಿ ಬಣ್ಣದ ಪರದಿ ಫಾರ್ಮ್ ಆಗುತ್ತಲ್ಲಿ, ಈ ಒಂದು ಅದರದ ಮೇಲೆ ಸಕ್ಕರೆಗೆ ಸುಣ್ಣದ ನೀರು ಅಥವಾ ಸುಣ್ಣದ ಬಣ್ಣವನ್ನ ಬಳಸಿದರೆ ಅನ್ನೋದನ್ನ ನಾವು ಕಾಣಬಹುದು ಸರ್.
1: ಅಂದ್ರೆ ಒಂದು ಪೊರೆ ಬರುತ್ತೆ ಅಲ್ಲಿ.
0: ಹೌದು, ಪೊರೆಯನ್ನ ಬರುತ್ತೆ. ಮತ್ತೆ ಇದೇ ರೀತಿ ಕಾಳುಮೆಣಸು, ಕಾಳುಮೆಣಸಿಗೆ ಪಪಾಯದ ಬೀಜವನ್ನ ಬಳಸ್ತಾರೆ. ಪಪಾಯದ ಬೀಜ ಮತ್ತೆ ಈ ಕಾಳುಮೆಣಸಿನ ಏನು ಸಮ್ಮಿಶ್ರಣ ಏನಿರುವಂತಹ ಒಂದು ಉತ್ಪನ್ನಕ್ಕೆ ಆಲ್ಕೋಹಾಲ್ ಅನ್ನ ಬಳಸಿದಾಗ, ಸೊ ಯಾವುದೇ ರೀತಿಯ ಆಲ್ಕೋಹಾಲ್ ಆಗಿರ್ಬಹುದು ಅದನ್ನ ಬರೆಸಿದಾಗ ಏನಾಗುತ್ತೆ, ಇದು ಪಪಾಯದ ಬೀಜ ಎಲ್ಲ ಏನಾಗುತ್ತೆ ಕೆಳಗಡೆ ಎಲ್ಲ ಸೆಟ್ಲ್ ಆಗುತ್ತೆ, ಈ ಕಾಳುಮೆಣಸಿನ ಬೀಜಗಳು ಮೇಲ್ಗಡೆ ತೇಲುತ್ತೆ. ಸೊ ಈ ಒಂದು ಆಧಾರದ ಮೇಲೆ ನಾವು ಕಲಬೆರಕೆ ಆಗಿರುವಂತಹ ಪಪಾಯದ ಬೀಜವನ್ನ ಮತ್ತೆ ಕಾಳುಮೆಣಸಿನ ಬೀಜವನ್ನ ಬೇರ್ಪಾಡು ಮಾಡಬೇಕು.
1: ಅಂದ್ರೆ ಇವು ಕೆಲವೊಂದು ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ಸರಳ ವಿಧಾನಗಳು ಅಂತ.
0: ಸರಳ ವಿಧಾನಗಳು ಮನೆಯಲ್ಲೇ. ಇದೇ ರೀತಿ ಮತ್ತೆ ಮುಂದುವರೆದು ಅನೇಕ ರೀತಿಯ ವಿಧಾನಗಳು ಇವೆ, ಅವುಗಳಲ್ಲಿ ಬಹುಮುಖ್ಯವಾಗಿ ಗ್ಯಾಸ್ ಕ್ರೊಮಟೋಗ್ರಫಿ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೇವೆ, GCMS, ಮತ್ತೆ HPLC ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ ಅಂತ ಹೇಳ್ತೇವೆ. ಸೊ ಈಗ ಇವೆಲ್ಲ ಬಂದಿದೆ. ಮತ್ತೆ ಇಮೇಜಿಂಗ್ ಟೆಕ್ನಿಕ್ ಅಂತ ಬಂದಿದೆ, ಬೇರೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ ಆ ಒಂದು ವಸ್ತುವಿನಲ್ಲಿ ಯಾವ ಯಾವ ರೀತಿಯ ಕಲಬೆರಕೆ ಕಾರಕಗಳು ಇವೆ ಅನ್ನೋದನ್ನ ಬಳಸ್ತೇವೆ. ಈಗ ಕ್ಯಾಮ್ರಾ ರೀತಿಯ ಕಲಬೆರಕೆ ಕಾರಕವನ್ನ ಪತ್ತೆ ಹಚ್ಚುವುದು ಬಹಳ ಸರಳವಾಗಿದೆ ಈಗೆಲ್ಲ. ಈಗ ಅಕ್ಕಿ ಮತ್ತೆ ಬೇಳೆ ಮತ್ತೆ ವಿವಿಧ ರೀತಿಯ ಕೈಗಾರಿಕಾ ಉದ್ಯಮಿಗಳು ಈ ಒಂದು ಕ್ಯಾಮ್ರಾ ರೀತಿಯ ಕಲಬೆರಕೆಯನ್ನ ಪತ್ತೆ ಹಚ್ಚುವ ಕಾರಣ ಅವರೆಲ್ಲರೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ಬಹಳ ಸರಳವಾಗಿ ಕೂಡ ಅದನ್ನ ಆಹಾರದಲ್ಲಿ ಇರುವಂತಹ ಕಲ್ಲಾಗಿರ್ಬಹುದು ಅಥವಾ ಮಣ್ಣಾಗಿರ್ಬಹುದು ಅಥವಾ ಅದರಂತಹ ಹುಳುಗಳಾಗಿರ್ಬಹುದು ಅವುಗಳನ್ನ ಬಹಳ ಮುಖ್ಯವಾಗಿ ನಾವು ಪತ್ತೆ ಹಚ್ಚಬಹುದು.
1: ಇನ್ನು ಈ ಆಹಾರದ ಕಲಬೆರಕೆಯನ್ನ ತಡೆಗಟ್ಟುವಂತ ವಿಧಾನಗಳು ಏನೇನು ಅಂತೀರಿ
0: ಸರ್? ಇಲ್ಲಿ ಆಹಾರದ ಕಲಬೆರಕೆಯನ್ನ ತಡೆಗಟ್ಟುವ ವಿಧಾನಗಳು ನೋಡೋದಾದ್ರೆ, ಮೊದಲನೇದಾಗಿ ಏನು ಬೆಳೆದಿರುವಂತಹ

0: ಬೆಳೆಗೆ ಉತ್ತಮ ರೀತಿಯ ಸಂರಕ್ಷಕಗಳು, ಸ್ಪೆಷಲಿ ಸ್ಟೋರೇಜ್ ಫೆಸಿಲಿಟಿ, ಅದನ್ನು ಒದಗಿಸಬೇಕು. ಇಲ್ಲಿ ರೈತರು ಬೆಳೆದಿರ್ತಾರೆ, ಆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದಾಗ ಅವ್ರು ಏನ್ ಮಾಡಿರ್ತಾರೆ, ತಮ್ಮ ಮನೆಯಲ್ಲೇ ಹಾಗೆ ಇಟ್ಕೊಳ್ತಿರ್ತಾರೆ. ತರಕಾರಿಗಳು ಅಂದಾಗ ಅದಕ್ಕೆಲ್ಲ ಒಂದು ಉತ್ತಮ ರೀತಿಯ ತಂಪು ಕಾರಕಗಳಲ್ಲಿ ನಾವು ಶೇಖರಣೆ ಮಾಡೋದ್ರಿಂದ ಅದು ಯಾವುದೇ ರೀತಿಯ ಬದಲಾವಣೆ ಏನು ಆಗೋದಿಲ್ಲ.
1: ಗುಣಮಟ್ಟ ಏನು ವ್ಯತ್ಯಾಸ ಆಗೋದಿಲ್ಲ,
0: ಗುಣಮಟ್ಟ ಅಷ್ಟು ವ್ಯತ್ಯಾಸ ಆಗೋದಿಲ್ಲ.
1: ಆತ್ಮೀಯ ಕೇಳಿದ್ರೆ ತಮಗೆ ಈ ಆಹಾರದ ಕಲಬೆರಕೆ ಬಗ್ಗೆ, ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚೋದ್ರ ಬಗ್ಗೆ ಮತ್ತೆ ಇದನ್ನ ತಡೆಗಟ್ಟೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8072357166. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8072357166. ತುಂಬ ಸಂತೋಷ ಡಾಕ್ಟರ್ ಮೋಹನ್ ನಾಯ್ಕ ಅವರೇ. ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಆಹಾರದ ಕಲಬೆರಕೆ ಅಂದ್ರೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್. ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,700 ರೂಪಾಯಿಗಳಿಂದ 24,200 ರೂಪಾಯಿಗಳು, ಅರೇಬಿಕಾ ಚೆರಿ 13,300 ರೂಪಾಯಿಗಳಿಂದ 15,000 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಗಳಿಂದ 18,500 ರೂಪಾಯಿಗಳು, ರೊಬಸ್ಟಾ ಚೆರಿ 9,900 ರೂಪಾಯಿಗಳಿಂದ 10,700 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ರೇಬಿಸ್ ಕಾಯಿಲೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ಲೀನಾಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ನಿಧನ ಸುದ್ದಿ. ಕುಟ್ಟ ಗ್ರಾಮತ್ರ ದುಗ್ಗಂಡ ಪೌತಿ ತಿಮ್ಮಯ್ಯಂಡಮ್ಮೋ ರಾಜ ದುಗ್ಗಂಡ ರವಿ ಎಂಗಡ ಅಣ್ಣ ಇಂದು ಮರಣಪಟ್ಟಿದೆ. ರೊದ್ದಂಡು ಬೈತ್ರ ದುಗ್ಗಂಡ ರಾಜ ಎಂಗಡ ಅಕಿರಿ ಕಾರ್ಯ ನಾಳೆ ಪಲಕ 9:30 ಕುಟ್ಟ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
5: ಸುದ್ದಿ ಜೊಂಪೆ ಓದ್ತಾರವು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ: ವಿರಾಜ್ಪೇಟೆಯಿಂದ ಗೋಣಿಕೊಪ್ಪಕ್ಕೆ ಸಂಪರ್ಕ ಕೊಡುವ ಮುಖ್ಯ ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ವಿರಾಜ್ಪೇಟೆ ಕ್ಷೇತ್ರ ಶಾಸಕರಾದ ಎಎಸ್ ಪೊನ್ನಣ್ಣವು ಭೂಮಿ ಪೂಜೆ ಮಾಡಿದೋ. ಈ ಹೊತ್ತುಲಿ ಇವು ಮಾತಾಡಿ: ಪ್ರತಿದಿನ ಸಾವಿರಾರು ಜನಕ್ಕೆ ಹಂಗೆ ಓಡಾಡುವ ಗಾಡಿಗಳಿಗಾಗಿ ಮುಖ್ಯ ರಸ್ತೆನ ಒಳ್ಳೆ ಗುಣಮಟ್ಟಕ್ಕೆ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ₹1.32 crore ಖರ್ಚಲಿ ಕೆಲಸ ಮಾಡುವೆ ಅಂತ ಹೇಳ್ದು, ಗಾಡಿಗಳ ಓಡಾಟಕ್ಕೆ ಹಂಗೆ ಜನರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸೋದು ಸರ್ಕಾರದ ಉದ್ದೇಶ. ಅದರಿಂದ ಆದಷ್ಟು ಬೇಗ ಕೆಲಸ ಸುರಾದೆ ಈ ಹೊತ್ತಲ್ಲಿ ಸಾರ್ವಜನಿಕರು ಸಹಕಾರ ಕೊಡಕೂತ ಮನವಿ ಮಾಡಿದೋ. ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ

0: ಎನ್ಎಸ್ಎಸ್ ಸಂಸ್ಥಾಪನಾ ಕಾರ್ಯಕ್ರಮ ಗರಗಂದೂರು ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ವಿಜ್ಞಾನ ಕಾಲೇಜಲ್ಲಿ ಇಂದು ನಡೆದ ಈ ಕಾರ್ಯಕ್ರಮನ ಕಾಲೇಜಿನ ಪ್ರಾಂಶುಪಾಲರಾದ ಕೆಪಿ ಚಂದ್ರ ಉದ್ಘಾಟನೆ ಮಾಡಿ ಮಾತಾಡಿ, ರಾಷ್ಟ್ರ ನಿರ್ಮಾಣ ಕೆಲಸದಲ್ಲಿ ಯುವಜನರು ಮುಂದೆ ನಿಲ್ಲುವಂಗೆ ಮಾಡದೆ ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ದೇಶ ಆಗಿಟ್ಟು ರಾಷ್ಟ್ರೀಯ ಸೇವಾ ಮನೋಭಾವ, ಸಾಮಾಜಿಕ ಜವಾಬ್ದಾರಿ ಮತ್ತು ಸಮುದಾಯ ಅಭಿವೃದ್ಧಿನ ಉತ್ತೇಜಿಸುವ ಸಂಸ್ಥೆ ಇದು ಆಗಿಟ್ಟುತ್ತ ಇವು ಹೇಳ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗೆ ಸೇರಿದಂಗೆ ಬ್ಯಾರೆ ಬ್ಯಾರೆ ಇಲಾಖೆಗಳ ಕೂಡುಕುಟಲಿ ದೀರ್ಘ ಆಯುಷ್ಯದ ಯುಗ, ಸುದೀರ್ಘ ಜೀವನಕ್ಕಾಗಿ ಜೀವನ ಕ್ರಮಗಳ ಮರುಚಿಂತನೆ ತೇಳುವ ಘೋಷವಾಕ್ಯದೊಟ್ಟಿಗೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಬರುವ ತಿಂಗಳ ತಾರೀಕು 1ರಂದು ಮಡಿಕೇರಿನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆದಿದೆ. ಪೌರಾಡಳಿತ ನಿರ್ದೇಶನಾಲಯದ ಆದೇಶದಂಗೆ ಮಡಿಕೇರಿ ನಗರಸಭೆಯಲ್ಲಿ ಖಾಲಿ ಇರುವ 4 ಪೌರ ಕಾರ್ಮಿಕರ ಚಾಕರಿಗೆ ನೇರ ನಾಮಕಾತಿ ಮಾಡಿಕೊಂಡವೆ. ಅರ್ಜಿ ಕೊಡಿಕೆ ಬರುವ ತಿಂಗಳ ತಾರೀಕು 22 ಆಖೇರಿ ದಿನ. ಹೆಚ್ಚಿನ ಮಾಹಿತಿ ಬೇಕಾದರೆ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಜಿಲ್ಲಾಧಿಕಾರಿಯವರ ಕಾರ್ಯಾಲಯ ವೆಬ್ಸೈಟ್ನ ಸಂಪರ್ಕಿಸಕ. ಕೊಡಗು ಜಿಲ್ಲೆನ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28 ಸಾಲಿಗೆ ಖಾಲಿ ಇರುವ 9ನೇ ಮತ್ತು 11ನೇ ತರಗತಿ ಸೀಟುಗಳನ್ನು ತುಂಬಿಸಿಕೊಳ್ಳಿಕೆ ಲ್ಯಾಟ್ರಲ್ ಎಂಟ್ರಿ ಆಯ್ಕೆ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ಲಿ ಅರ್ಜಿ ಕರೆದಳು. 2026-27 ಶೈಕ್ಷಣಿಕ ಸಾಲಿ ಕೊಡಗು ಜಿಲ್ಲೆನ ಮಾನ್ಯತೆ ಪಡೆದ ಹೈಸ್ಕೂಲ್ಲಿ 8ನೇ ತರಗತಿಲಿ ವಿದ್ಯಾಭ್ಯಾಸ ಮಾಡ್ತಿರುವ ವಿದ್ಯಾರ್ಥಿಗ 9ನೇ ತರಗತಿ ಪ್ರವೇಶಕ್ಕೆ ಅರ್ಜಿ ಹಾಕಕ್ಕ. ಹಂಗೆ 10ನೇ ತರಗತಿಲಿ ಓದ್ತಿರುವ ವಿದ್ಯಾರ್ಥಿಗ 1ನೇ PUC ವಿಜ್ಞಾನ ವಾಣಿಜ್ಯ ವಿಭಾಗಗಳ ಖಾಲಿ ಇರುವ ಸೀಟುಗಳಿಗೆ ಅರ್ಜಿ ಹಾಕಕ್ಕ. ಅರ್ಜಿ ಕೊಡಿಕೆ ಆಖೀರಿ ದಿನ ಇದೇ ತಿಂಗಳ ತಾರೀಕು 30. ಜಪಾನ್ಲಿ ನಡೀತಿರುವ ಏಷ್ಯನ್ ಗೇಮ್ಸ್ ಆಟೋಟದ ಸ್ಕ್ವಾಶ್ ಆಟಲಿ ಕೊಡಗಿನ ಜೋಶ್ನಾ ಚಿಣ್ಣಪ್ಪವು ಡಬಲ್ಸ್ ವಿಭಾಗಲಿ ಕಂಚಿನ ಪದಕನ ಪಡ್ಕೊಂಡಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಅದ್ವೈತ್ ಹ್ಯುಂಡೈ ಕಾರ್ ಶೋರೂಮ್ ಮಡಿಕೇರಿಯಲ್ಲಿ ಖಾಲಿ ಇರುವ ಚಾಕರಿಗಳಿಗೆ ನೇರ ಸಂದರ್ಶನದಲ್ಲಿ ನೇಮಕಾತಿನ ಮಾಡಿಕೊಂಡವೆ. ಕುಸಿರುವ ಅಭ್ಯರ್ಥಿಗ ಮೂಲ ದಾಖಲಾತಿಗಳನ್ನ ತಕ್ಕಂಡು ಈ ಚಾಕರಿ ಮೇಳಲಿ ಭಾಗವಹಿಸಕ್ಕ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಮತ್ತು ಸಾಹಿತ್ಯ ಪರಂಪರೆ ಬೆಂಗಳೂರು ಇವರ ವತಿಯಿಂದ ದಾವಣಗೆರೆಯಲ್ಲಿ ಏರ್ಪಾಟು ಮಾಡಿದ್ದ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಕೊಡಗು ಜಿಲ್ಲೆನ 2 ಪ್ರಾಥಮಿಕ ಸ್ಕೂಲ್ ಶಿಕ್ಷಕರು ಕೇಳಿಪಟ್ಟ ವಿದ್ಯಾರತ್ನ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಳು. ಯಲಿಯಂಗಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಸ್ಕೂಲ್ನ ಶಿಕ್ಷಕಿ ಅಶ್ವಿನಿ MS, ಹಾಗೆ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಸ್ಕೂಲ್ನ ಶಿಕ್ಷಕರಾದ ಜಾನ್ ಪೌಲ್ ಡಿಸೋಜಾ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಸೇವೆನ ಗುರುತಿಸಿ ಪ್ರಶಸ್ತಿನ ಕೊಟ್ಟು ಗೌರವಿಸಿದರು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ.
1: ಸುದ್ದಿ ಜುಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
3: ಆದ್ರೆ ಆ ಜುಮ್ಕಿ
2: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
4: ಆದ್ರೆ ಹೇಳುತ್ತೆ
2: ಆರ್ಥಿಕ ಸಾಕ್ಷರತೆ, ಮಹಿಳೆಯರ ಸಮೃದ್ಧಿ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
8: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
9: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
11: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಷೀನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
10: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
13: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗುಣಕೊಪ್ಪಲ್.
14: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್

0: ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
0: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
2: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
3: ಅಲ್ಲ ಮಂಗಲಾಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಟು, ಅದನ್ನ ನಿಮಗೆ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನ.
4: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪೋಪಲ.
3: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪ್ ಅಲ್ಲಿ ನಂಗ ಹೆಚ್ಚಕ್ಕೆ ಪೇರ್ ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ ಒಂದು ಪೇರರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳೋ.
5: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
6: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
7: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
6: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
8: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
10: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
11: ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೊಪ್ಪಣ್ಣ. ಮಾದಾಪುರತ್ರ ಶ್ರೀಮತಿ ಡಿ ಚೆನ್ನಮ್ಮ ಪಿಯು ಕಾಲೇಜ್ರ ಎನ್ಎಸ್ಎಸ್ ರಾಷ್ಟೀಯ ಸೇವಾ ಯೋಜನಾ ಘಟಕತ್ರ ಆದನೆಲೆ ಎನ್ಎಸ್ಎಸ್ ಸಂಸ್ಥಾಪನಾ ಕಾರ್ಯಕ್ರಮ ನಡೆದತ್ತು. ಕಾರ್ಯಕ್ರಮದಲ್ಲಿ ತಕ್ಕ ಪರಂದ ಗರಗಂದೂರು ಮೊರಾರ್ಜಿ ದೇಸಾಯಿ ವಸತಿ ಪಿಯುಸಿ ವಿಜ್ಞಾನ ಕಾಲೇಜರ ಪ್ರಾಂಶುಪಾಲಂಗಳಾನ ಕೆಪಿ ಚಂದ್ರ ಅವು ಸ್ನೇಹ ಮನೋಭಾವನೆನ ಎನ್ಎಸ್ಎಸ್ ಬೆಳ್ತುವ ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ರ ಉದ್ದೇಶ ಆಯ್ತುಂಡು ಎಂದು ಅಣ್ಣಚಿ. ಅಧ್ಯಕ್ಷತೆ ವಹಿಸಿ ತಿಂಜ ಕಾಲೇಜರ ಪ್ರಾಂಶುಪಾಲಂಗಳಾನ ಸಿಜೆ ಮಂದಪ್ಪ ಅವು ತಕ್ಕ ಬಂದಿತ್ತು. ವಿದ್ಯಾರ್ಥಿಯಡಲ್ಲಿ ನಾನಲ್ಲ ನೀನು ಅನ್ನುವ ಮನೋಭಾವತನ ಬೆಳತುವ ಎನ್ಎಸ್ಎಸ್ ವಿದ್ಯಾರ್ಥಿಯಡಲ್ಲಿ ಸಾಮಾಜಿಕ ಸೇವೆ, ಸಮುದಾಯ ಭಾಗವಹಿಸುವಿಕೆ, ಶಿಸ್ತು, ಪಿಣ್ಯ, ಸಮಾಜತ್ರ ಮೀದ ಜವಾಬ್ದಾರಿಲಿ ಮಹತ್ವತನ ಕಾಟುವಂದು ಅಣ್ಣಚಿ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆದನೆಲು ಅದ್ವೈತ್ ಹುಂಡೈ ಕಾರ್ ಶೋರೂಮ್ ಮಡಿಕೇರಿ ಇಲ್ಲಿ ನಾಳೆ ಪೊಲಕ ಪತ್ತಾಂಜಿ ಮಚ್ಚಣ 1 ಕತ್ತನೆ ನೇರ ಸಂದರ್ಶನ ಏರ್ಪಾಡು ಮಾಡಿತ್ತು. ಈ ಸಂದರ್ಶನದ ಅದ್ವೈತ್ ಹುಂಡೈ ಕಾರ್ ಶೋರೂಮ್ ಮಡಿಕೇರಿ ಇಂಗ ತಂಗಡ ಸಂಸ್ಥೆಲಿ ಖಾಲಿ ಉಳ್ಳ ಹುದ್ದೆಕ್ಕೆ ನೇಮಕಾತಿ ಮಾಡಿಯುವ ಅಭ್ಯರ್ಥಿಯ ವಿದ್ಯಾರ್ಹತೆರ ಮೂಲ ದಾಖಲಾತಿರ ಕೂಡ ನೇರ ಸಂದರ್ಶನಕ್ಕೆ ಹಾಜರಾಪನ್ನಿಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಅವು ಅರಿಚಿಟ್ಟಿತು. ಅವರ ಮಾಹಿತಿಕ್ಕೆ ಜಾಬ್ ಕೋಆರ್ಡಿನೇಟರ್ 8-96-0-8-86 ಇಂಗಳ ಸಂಪರ್ಕ ಮಾಡಲು. ಜಪಾನಲ್ಲಿ ನಡೆದುಳ್ಳ ಏಷ್ಯನ್ ಗೇಮ್ಸ್ ಕಳಿಕೂಟದ ಸ್ಕ್ವಾಶ್ ಕಳಿ ಪೈಪೋಟಿಯಲ್ಲಿ ಮೂಲತಃ ಕೊಡುಗರೆಂಗಳಾನ ಕುಟ್ಟಂಡ ಜೋಶ್ನಾ ಚಿನ್ನಪ್ಪ ಅವು ಮಿಕ್ಸ್ ಡಬಲ್ಸ್ ವಿಭಾಗದಲ್ಲಿ ಕಚ್ಚಿದ ಪದಕ ಗದ್ದಿತ್ತು. ಇದು ಇಂಗಡ ಏಷ್ಯನ್ ಗೇಮ್ಸ್ ಇತಿಹಾಸದ 6 ಪದಕ ಆಯ್ತುಂಡು. ಗೋಣಿಕೊಪ್ಪತ್ರ ಕೈಕೇರಿ ನಿವಾಸಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತೆ ಮೊನ್ನಂಡ ರಾಶಿಕಾ ಈರಪ್ಪ ಅವು ಚೀನತ್ರ ಶಾಂಘಾಯಿಲ್ ನಡೆದ ಸ್ಕಿಲ್ ಒಲಿಂಪಿಕ್ಸ್ಲಿ ಜನಪ್ರಿಯ ಆಯಿತುಳ್ಳ ವರ್ಲ್ಡ್ ಸ್ಕಿಲ್ಸ್ ಪೈಪೋಟಿ ದಂಡಾಯ್ತ 26 ಭಾರತತ್ರ ಪರ ತಜ್ಞಗಳಾಯಿತು, ಪಿಣ್ಯ ತೀರ್ಪುಗಾರಂಗಳಾಯಿತು ಇವು ಕೂಡಿಯಾಡಿತು. ಇಂಟೆಲಿಜೆಂಟ್ ಸೆಕ್ಯೂರಿಟಿ ಟೆಕ್ನಾಲಜಿ ವಿಭಾಗತ್ತು ಭಾರತತನ ಪ್ರತಿಷ್ಠಿಟ್ಟ ರಶಿಕಾ ಅವು ದಿವಂಗತ ಮೊನ್ನಂಡ ಈರಪ್ಪ ಪಿಣ್ಯ ಮೀನಾ ಅಂಗಡ ಮೋವ ಇವು ಇಕ್ಕ ಬೆಂಗಳೂರಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ಲಿ ಕೆಲಸ ಮಾಡಿಯನುಂಡು. ಮರಗೋಡು ಹೊಸಕೇರಿ ಗ್ರಾಮತ್ರ ಮಂಡಿರಪ್ಪಿ ಹರೀಶ್ ಪಿಣ್ಯ ವಿಮಾ ದಂಪತಿಯಡ ಮೋವ ಮಡಿಕೇರಿ ಕೊಡಗು ವಿದ್ಯಾಲಯದ ವಿದ್ಯಾರ್ಥಿ ಗೋಲ್ಡನ್ ಸಾರ್ಜೆಂಟ್ ಜ್ಯೇಷ್ಠ ಸುಬ್ಬಯ್ಯ ಎಂಎಚ್ ಅವು ರಾಷ್ಟೀಯ ಕೆಡೆಟ್ ಕಾಪ್ಸ್ಗೆ ಆಯ್ಕೆ ಆಯಿತು, ಸಾಧನೆ ಮಾಡಿತ್ತು. ನವದೆಹಲಿಯಲ್ಲಿ ಅಖಿಲ ಭಾರತ ತಲ್ ಸೈನಿಕ ಶಿಬಿರತ್ತು ತಲ್ ಕರ್ನಾಟಕ ಪಿಣ್ಯ ಗೋವಾ ನಿರ್ದೇಶನಾಲಯತನ ಪ್ರತಿನಿಧಿಸಿಟ್ಟ ಜ್ಯೇಷ್ಠ ಸುಬ್ಬಯ್ಯ ಅವು ಫೈರಿಂಗ್ ವಿಭಾಗತ್ತು ರಾಷ್ಟೀಯ ಚಾಂಪಿಯನ್ಶಿಪ್ ಪಡೆದಂಡಿತು. ಕೊಡಗು ಜಿಲ್ಲೆಯ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ದಂಡಾಯ್ತ 27-28 ಸಾಲುಗಳು ಖಾಲಿ ಉಳ್ಳ 9 ಪಿಣ್ಯ 11 ಕ್ಲಾಸರ ಸೀಟ್ ಕಾಯಿತು. ಲ್ಯಾಟರಲ್ ಎಂಟ್ರಿ ಆಯ್ಕೆ ಪರೀಕ್ಷೆಗೆ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ರಮೀದ ಅರ್ಜಿ ಇಡಲು ಅರ್ಜಿನ ನಾಳಂಕೆ 30 ಉಳಿಯ ಇಡೋಕೆ ಮಾತ್ರ ಅವಕಾಶ ಇಪ್ಪ. ಅವರ ಮಾಹಿತಿಗೆ ವಿದ್ಯಾರ್ಥಿಯ ಪಿಣ್ಯ

0: ಪೋಷಕಾಂಗ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯತನ ಇಲ್ಲಿ ಸಂಪರ್ಕ ಮಾಡಲು. ಪ್ರವಾಸೋದ್ಯಮ ಇಲಾಖೆ ಪಿನ್ಯ ಪಾಲುದಾರಂಗಡ ಕೂಡುಕೂಟತ್ತು ಇಂದು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮ ನಡೆದತ್ತು. ಪರಿಸರ ಸಂರಕ್ಷಣೆ ಪಿನ್ಯ ಸ್ವಚ್ಛತೆಗೆ ಜಾಗೃತಿ ಬಪ್ಪುಚಿಡುವ ಉದ್ದೇಶದಿಂದ ಈ ಕಾರ್ಯಕ್ರಮತನ ನಡೆದುಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಯ ಪಿನ್ಯ ವಿಕಲಚೇತನಾಂಗ, ಪಿನ್ಯ ಪೆರಿಯ ನಾಗರಿಕಗಳ ಸಬಲೀಕರಣ ಇಲಾಖೆಯ ಆದನೆಯಲ್ಲಿ ದೀರ್ಘಾಯುಷ ಯುಗ ಸುದೀರ್ಘ ಜೀವನಕ್ಕಾಗಿ ಜೀವನ ಕ್ರಮಗಳ ಮರುಚಿಂತನೆ ಅನ್ನುವ ಘೋಷಾವಾಕ್ಯತರಾಡಿಲು ವಿಶ್ವ ಪೆರಿಯ ನಾಗರಿಕಗಳ ದಿನಾಚರಣೆ ಅಕ್ಟೋಬರ್ 1 ಪೊಲಕ 10:30 ಮಡಿಕೇರಿಯ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡಪ. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟ ಬಿಂದುವ ಕೂಡಿಯಾಡುವುದುಂಡು. ಅಂಚೆ ಅದಾಲತ್ರ ಮಿನ್ಯತ್ರ ಸಭೆ ಅಕ್ಟೋಬರ್ 8:24 ಕೊಡಗು ಅಂಚೆ ವಿಭಾಗತ್ರ ವಿಭಾಗೀಯ ಕಚೇರಿ ಸಿದ್ದಾಪುರ ರೋಡ್ ಅಶೋಕಪುರದ ನಡಪ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲಾ ತರತ್ರ ದೂರನ ಕಟ್ಟುವ ದೂರು ಇಂಜಲ್ಲಿ ಅಂಚೆ ಅದಾಲತ್ತಂದು ಅಳದಿತ್ತು. ಅಂಚೆ ಅಧೀಕ್ಷಕಂಗ ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇಲ್ಲಿ ಅಕ್ಟೋಬರ್ 5 ಎತ್ತು ಚಿಡುವನಿಕೆ ಕಟ್ಟಂಡಿತ್ತು. ಅಲ್ಲಿಂಚಿ ಅಕ್ಟೋಬರ್ 8 ನಡಪ ಸಭೆಯಲ್ಲಿ ಕೂಡಿಯಾಡುವನಿಕೆ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಅಧೀಕ್ಷಕಂಗ ಕಟ್ಟಂಡಿತ್ತು. ಪೌರಾಡಳಿತ ನಿರ್ದೇಶಾಲಯತ್ರ ಆದೇಶದನಿಕೆ ಮಡಿಕೇರಿ ನಗರಸಭೆಯಲ್ಲಿ ಖಾಲಿ ಇಪ್ಪ 4 ಪೌರ ಕಾರ್ಮಿಕಂಗಡ ಹುದ್ದೆನ ನೇರ ನೇಮಕಾತಿ ಮಾಡುವುದುಂಡು. ಇದಂಗಾಯಿತು ಅರ್ಜಿಗಾಕಿತ್ತು. ಅನ್ನನೆ ನೇರ ಪಾವತಿರ ಅಡಿಯಲ್ಲಿ ಖಾಲಿ ಉಳ್ಳ 11 ಪೌರ ಕಾರ್ಮಿಕಂಗಡ ಹುದ್ದೆಗೆ ಅರ್ಜಿಗಾಕಿತ್ತು. ಅರ್ಜಿ ನೋಡೋಕೆ ಅಕ್ಟೋಬರ್ 22 ಆಕಿರಿ ದಿನ ಆಯಿತುಂಡು. ಅರ್ಜಿನ ಮಡಿಕೇರಿ ನಗರಸಭೆ ಕಚೇರಿಗೆ ಸಮಯದಲ್ಲಿ ಪಡೆದೋಲು. ಇಲ್ಲಿಕ್ಕೆ ಇಂದೇತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ಸ್ ಸಿಟಿ.
2: ಸಮಯ 7:34 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಇಂಧನ ರೈಲು ಸೇವೆ ಆರಂಭ. ಜನಗಣತಿಯಲ್ಲಿ ಭಾಗಿಯಾಗುವ ಅಗತ್ಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಸ್ತಾಪ. ನ್ಯಾನೋ ಔಷಧ ಮುಂದಿನ ಪೀಳಿಗೆಯ ನಿಖರ ವೈದ್ಯಕೀಯ ಸೇವೆಗೆ ಪ್ರಮುಖ ಚಾಲಕ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಹಾಗೂ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ, ಭಾರತಕ್ಕೆ 296 ರನ್ಗಳ ಗುರಿ. ವಾರ್ತೆಗಳ ವಿವರ: ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಗುಜರಾತ್ನ ಸಾಬರಮತಿಯಲ್ಲಿಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಎಲ್ಎನ್ಜಿ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದರು. ಜೊತೆಗೆ 1,500 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಹಲವು ಮಹತ್ವದ ರೈಲ್ವೆ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಶಂಕುಸ್ಥಾಪನೆ ನೆರವೇರಿಸಿದರು. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ದೇಶದ ಮೊದಲ ಎಲ್ಎನ್ಜಿ ಚಾಲಿತ ಈ ರೈಲು ಡೀಸೆಲ್ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲದ ದ್ವಿ ಇಂಧನ ವ್ಯವಸ್ಥೆಯನ್ನು ಹೊಂದಿದ್ದು ತಲಾ 1,400 ಅಶ್ವಶಕ್ತಿ ಸಾಮರ್ಥ್ಯದ ಎರಡು ಚಾಲನಾ ಪವರ್ ಕಾರ್ಗಳನ್ನು ಒಳಗೊಂಡಿದೆ. ಇದರಿಂದ ಸಾಂಪ್ರದಾಯಿಕ ಡೀಸೆಲ್ ಬಳಕೆಯನ್ನು ಸುಮಾರು 40%

ಪ್ರಮಾಣದಷ್ಟು ಕಡಿಮೆ ಮಾಡಲು ಸಾಧ್ಯವಾಗಲಿದೆ. ಈ ಯೋಜನೆ ದೇಶದ ಹಸಿರು ಸಾರಿಗೆ ವ್ಯವಸ್ಥೆ ಹಾಗೂ ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಬಳಿಕ ಬೃಹತ್ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅಮಿತ್ ಶಾ, ಭಾರತೀಯ ರೈಲ್ವೆಯು ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗಮನಾರ್ಹ ಪರಿವರ್ತನೆ ಕಂಡಿದೆ. ರೈಲ್ವೆ ವಿದ್ಯುದೀಕರಣ ಕ್ರಮ ವೇಗವಾಗಿ ಸಾಗುತ್ತಿದ್ದು 2014-15 ಡೀಸೆಲ್ ಬಳಕೆ 293 ಕೋಟಿ ಲೀಟರ್ನಷ್ಟಿದ್ದು ಈಗ 108 ಕೋಟಿ ಲೀಟರ್ಗೆ ತಗ್ಗಿದೆ. ಸಂಪೂರ್ಣವಾಗಿ ಡೀಸೆಲ್ ಬಳಕೆ ನಿಲ್ಲಿಸುವ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಭಾರತವು ಹೆಚ್ಚಿನ ಸಾಮರ್ಥ್ಯದ WAG-12 ವಿದ್ಯುತ್

0: ವ್ಯವಸ್ಥೆ, ಕವಚ ಸೇರಿದಂತೆ ಆಧುನಿಕ ರೈಲ್ವೆ ಮೂಲಸೌಕರ್ಯ ವಲಯದಲ್ಲಿ ತ್ವರಿತ ಪ್ರಗತಿ ಸಾಧಿಸುತ್ತಿದೆ ಎಂದು ಅಮಿತ್ ಶಾ ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಕೇರಳದ ಕೊಲ್ಲಂ ಜಿಲ್ಲೆಯ ಅಮೃತಪುರಿಯಲ್ಲಿ ನಡೆದ ಮಾತಾ ಅಮೃತಾನಂದಮಯಿ ಅವರ 73ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, ಮಾತಾ ಅಮೃತಾನಂದಮಯಿ ಅವರ ಇಡೀ ಜೀವನವೇ ಮನುಕುಲಕ್ಕೆ ಪ್ರೀತಿ ಮತ್ತು ಸೇವೆಯ ಸಂದೇಶವಾಗಿದೆ ಎಂದರು. ಆಹಾರ, ವಸ್ತ್ರ ಮತ್ತು ವಸತಿಯ ಬಡತನ ಹಾಗೂ ಪ್ರೀತಿ ಮತ್ತು ಕರುಣೆಯ ಬಡತನ ಹೋಗಲಾಡಿಸಲು ಅವರು ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ ಎಂದು ಉಪರಾಷ್ಟಪತಿ ತಿಳಿಸಿದರು. ನೇಪಾಳದಲ್ಲಿ ಹಠಾತ್ ಪ್ರವಾಹ ಪೀಡಿತ ಪ್ರದೇಶಗಳ ಪರಿಹಾರ ಕಾರ್ಯಗಳಿಗಾಗಿ ಮಾತಾ ಅಮೃತಾನಂದಮಯಿ ಮಠದ ವತಿಯಿಂದ 2 ಕೋಟಿ ರೂಪಾಯಿ ಆರ್ಥಿಕ ನೆರವಿನ ಚೆಕ್ ಅನ್ನು ಭಾರತದಲ್ಲಿನ ನೇಪಾಳದ ರಾಯಭಾರಿ ಸುರೇಂದ್ರ ಥಾಪಾ ಅವರಿಗೆ ಉಪರಾಷ್ಟಪತಿ ಹಾಗೂ ಮುಖ್ಯಮಂತ್ರಿ ವಿಡಿ ಸತೀಶನ್ ಹಸ್ತಾಂತರಿಸಿದರು. ದೇಶಾದ್ಯಂತ ನಡೆಯುತ್ತಿರುವ ಜನಗಣತಿಯ ಮೊದಲ ಹಂತ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಹುತೇಕ ಪೂರ್ಣಗೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 32 ಕೋಟಿಗೂ ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ಈಗಾಗಲೇ ದಾಖಲಿಸಲಾಗಿದೆ. ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ಹಿಮಾವೃತ ಹಾಗೂ ದೂರದ ಪ್ರದೇಶಗಳಲ್ಲೂ ಜನಗಣತಿ ಕಾರ್ಯ ನಡೆದಿದೆ ಎಂದರು. ಜನಗಣತಿ ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದ್ದು ಮೊಬೈಲ್ ಮೂಲಕ ಸ್ವಯಂ ವಿವರ ನೋಂದಾಯಿಸುವ ವ್ಯವಸ್ಥೆ ಅತ್ಯಂತ ಅನುಕೂಲಕರವಾಗಿದೆ ಎಂದು ತಿಳಿಸಿದ ಅವರು, ಹಿಂದಿಯೊಂದಿಗೆ 16 ಭಾಷೆಗಳಲ್ಲಿ ಈ ಆನ್ಲೈನ್ ಸೌಲಭ್ಯ ಲಭ್ಯವಿದೆ ಎಂದರು. ನಾಳೆ ಸರ್ಜಿಕಲ್ ಸ್ಟ್ರೈಕ್ನ 10ನೇ ವಾರ್ಷಿಕೋತ್ಸವವಾಗಿದ್ದು, ಭಯೋತ್ಪಾದಕರ ಅಡಗುತಾಣಗಳ ಮೇಲೆ ಭಾರತೀಯ ಸೇನೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಭಯೋತ್ಪಾದನೆ ವಿರುದ್ದ ಭಾರತದ ನೀತಿಗೆ ಹೊಸ ಆಯಾಮವನ್ನು ಜಗತ್ತಿಗೆ ತೋರಿಸಿತು ಎಂದು ಪ್ರಧಾನಮಂತ್ರಿ ಅಭಿಪ್ರಾಯಪಟ್ಟರು. ಇದೇ ವೇಳೆ ಇತಿಹಾಸದ ದಾಳಿಗಳನ್ನು ಅದಕ್ಕೆ ಆಗಿನ ಕಾಲದ ಪ್ರತಿರೋಧಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಗಾಂಧೀಜಿ ಜಯಂತಿ ಬಗ್ಗೆ ಮಾತನಾಡುತ್ತಾ, ಬಾಪೂಜಿ ನೀಡಿದ ಹಲವು ಜೀವನ ಮಾರ್ಗದರ್ಶಕ ತತ್ವಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದ್ದು, ದೇಶದ ವಿವಿಧೆಡೆ ಸ್ವಚ್ಛತೆಗಾಗಿ ಕೈಗೊಂಡಿರುವ ವಿವಿಧ ಕ್ರಮಗಳು ಶ್ಲಾಘನೀಯ ಎಂದರು. ಅಸ್ಸಾಂನ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಅತಿಕ್ರಮಣ ತೆರವು, ಅಳಿವಿನಂಚಿನಲ್ಲಿದ್ದ ಪಿಗ್ಮಿ ಹಂದಿ ಸಂರಕ್ಷಣೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆಯೂ ಪ್ರಧಾನಿ ಪ್ರಸ್ತಾಪಿಸಿದರು. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಮಹಿಳೆಯರು ಮ್ಯಾಂಗ್ರೂವ್ ಅರಣ್ಯ ಬೆಳೆಸುತ್ತಿರುವುದನ್ನು ಶ್ಲಾಘಿಸಿದರು. ಪರಿಸರವನ್ನು ಸಂರಕ್ಷಿಸಿ ಪ್ರಕೃತಿಯ ಸಮತೋಲನವನ್ನು ಗೌರವಿಸುವ ಹಾಗೂ ಜೀವ ವೈವಿಧ್ಯವನ್ನು ಕಾಪಾಡುವಂತೆ ಪ್ರಧಾನಮಂತ್ರಿ ಮೋದಿ ಕರೆ ನೀಡಿದರು. ವಿವಿಧ ಪ್ರದೇಶಗಳ ವಿಶಿಷ್ಟ ಉತ್ಪನ್ನಗಳು, ನಶಾಮುಕ್ತ ಯುವ ಅಭಿಯಾನ, ಪೋಷಣ್ ಅಭಿಯಾನದಡಿಯ ಉಪಕ್ರಮಗಳನ್ನು ಅವರು ಪ್ರಸ್ತಾಪಿಸಿದರು. ಕ್ರೀಡಾ ಪ್ರತಿಭೆ ಪೋಷಿಸುವ ಅಗತ್ಯದ ಬಗ್ಗೆಯೂ ಅವರು ಒತ್ತಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನ್ಯಾನೋ ಔಷಧ ಮುಂದಿನ ಪೀಳಿಗೆಯ ನಿಖರ ವೈದ್ಯಕೀಯ ಹಾಗೂ ವೈಯಕ್ತೀಕೃತ ಆರೋಗ್ಯ ಸೇವೆಗೆ ಪ್ರಮುಖ ಚಾಲಕವಾಗಲಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಅವರು ಜೈವಿಕ ತಂತ್ರಜ್ಞಾನ ಇಲಾಖೆ ನ್ಯಾನೋ ಔಷಧ ಕ್ಷೇತ್ರದ 210 ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳಿಗೆ 174 ಕೋಟಿ ರೂಪಾಯಿ ಆರ್ಥಿಕ ನೆರವು ನೀಡುತ್ತಿದೆ ಎಂದರು. ನ್ಯಾನೋ ಮಟ್ಟದಲ್ಲಿ ಅಂದರೆ ಶತಕೋಟಿ ಒಂದು ಭಾಗದ ಪ್ರಮಾಣದ ಈ ಔಷಧಗಳು ರೋಗಿಯ ಆನುವಂಶಿಕ ಗುಣಲಕ್ಷಣ, ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಪರಿಸರ ಅಂಶಗಳನ್ನು ಆಧರಿಸಿ ಚಿಕಿತ್ಸೆ ನೀಡುವ ಕ್ರಮವಾಗಿದೆ ಎಂದು ಸಚಿವರು ತಿಳಿಸಿದರು. ಈ ಕ್ಷೇತ್ರದಲ್ಲಿ ಭಾರತ ಈಗಾಗಲೇ ಪ್ರಗತಿ ಸಾಧಿಸುತ್ತಿದ್ದು, ಭವಿಷ್ಯದ ಆರೋಗ್ಯ ಸೇವಾ ಪರಿಹಾರಗಳನ್ನು ಅಭಿವೃದ್ದಿಪಡಿಸುವ ವೈಜ್ಞಾನಿಕ ಮತ್ತು ಸಾಂಸ್ಥಿಕ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನದಡಿ ವಿವಿಧ ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಜಿಎಸ್ಟಿ ಒಂದು ರಾಷ್ಟ ಒಂದು ತೆರಿಗೆ ಬಗ್ಗೆ ಕಿರು ಅವಲೋಕನ. ದೇಶದಲ್ಲಿ ಜಾರಿಯಲ್ಲಿದ್ದ 17 ವಿವಿಧ ಪರೋಕ್ಷ ತೆರಿಗೆಗಳು ಮತ್ತು 13 ಸೆಸ್ಗಳನ್ನು ವಿಲೀನಗೊಳಿಸಿ 2017 ಜುಲೈ 1ರಂದು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯನ್ನು ಜಾರಿಗೆ ತರಲಾಯಿತು.

0: 9 ವರ್ಷಗಳ ಅವಧಿಯಲ್ಲಿ ಜಿಎಸ್ಟಿ ಅಡಿ 1,65,00,000 ಹೆಚ್ಚು ನೋಂದಣಿಗಳಾಗಿದ್ದು ಇದು ಆರ್ಥಿಕತೆ ಹೆಚ್ಚು ವ್ಯವಸ್ಥಿತವಾಗುತ್ತಿದೆ ಎಂಬುದಕ್ಕೆ ನಿದರ್ಶನವಾಗಿದೆ. ಜಿಎಸ್ಟಿ ಅಡಿ ಸುಧಾರಣೆಗಳ ಮೂಲಕ ತೆರಿಗೆ ದರ ಸರಳಗೊಳಿಸಲಾಗುತ್ತಿದೆ. ದೈನಂದಿನ ಅಗತ್ಯ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ ಅಥವಾ ಕಡಿಮೆ ತೆರಿಗೆ ವಿಧಿಸಲಾಗುತ್ತಿದ್ದು ಸಾಮಾನ್ಯ ಜನರಿಗೆ ಅನುಕೂಲವಾಗಿದೆ. ಈ ಹಿಂದೆ ಅಂತರ ರಾಜ್ಯ ವಹಿವಾಟುಗಳಿಗೆ ಬೇರೆ ತೆರಿಗೆ ಪದ್ದತಿಯಿದ್ದು ಪ್ರತ್ಯೇಕವಾದ ಫಾರಂಗಳನ್ನು ಸಲ್ಲಿಸಬೇಕಾಗಿತ್ತು. ಈಗ ಪ್ರತ್ಯೇಕ ನಿಯಮ ಅನುಸರಣೆಗಳ ಹೊರೆ ತಪ್ಪಿದೆ. ಜಿಎಸ್ಟಿ ಕಾಯ್ದೆಯಡಿ ಸುಧಾರಣೆಗಳನ್ನು ತರಲು ಆಗಾಗ್ಗೆ ಜಿಎಸ್ಟಿ ಮಂಡಳಿ ಸಭೆ ನಡೆಸಲಾಗುವುದು. ಮುಂದಿನ ತಿಂಗಳ 7ರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ 57ನೇ ಜಿಎಸ್ಟಿ ಮಂಡಳಿ ಸಭೆ ನಿಗದಿಯಾಗಿದ್ದು ಇ ಇನ್ವಾಯ್ಸಿಂಗ್ ಸರಳಗೊಳಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಇತ್ತೀಚೆಗೆ ಯುಪಿಎ ವಹಿವಾಟುಗಳ ಮೇಲೆ ವರ್ತಕರಿಗೆ ಶುಲ್ಕ ವಿಧಿಸುವ ನಿಯಮ ಜಾರಿಗೆ ತರುವುದಾಗಿ ಸರ್ಕಾರ ಪ್ರಕಟಿಸಿದ್ದು ಈ ಶುಲ್ಕದ ಮೇಲೆ ಜಿಎಸ್ಟಿ ವಿಧಿಸುವ ಸಂಬಂಧ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ದೇಶಾದ್ಯಂತ ಪಾರದರ್ಶಕವಾದ ಏಕರೂಪದ ತೆರಿಗೆ ವ್ಯವಸ್ಥೆ ಜಾರಿಯಲ್ಲಿದೆ. ತಿರುವನಂತಪುರದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3 ಪಂದ್ಯಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 295 ರನ್ ಗಳಿಸಿದೆ. ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 17.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 110 ರನ್ ಗಳಿಸಿ ಆಡುತ್ತಿದೆ. ಎರಡನೇ ಏಕದಿನ ಪಂದ್ಯ ಇದೇ 30ರಂದು ಗುವಾಹಟಿಯಲ್ಲಿ ಹಾಗೂ 3ನೇ ಪಂದ್ಯ ಅಕ್ಟೋಬರ್ 3ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ಬಳಿಕ 5 ಪಂದ್ಯಗಳ ಟಿ20 ಸರಣಿ ಮುಂದಿನ ತಿಂಗಳ 4ರಿಂದ 17ರವರೆಗೆ ನಡೆಯಲಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಇಂದು ಸ್ಕ್ವಾಷ್ನಲ್ಲಿ 2 ರಜತ ಪದಕಗಳನ್ನು ಜಯಿಸಿದೆ. ಪುರುಷರ ಸಿಂಗಲ್ ಸ್ಕ್ವಾಷ್ನಲ್ಲಿ ಮಲೇಷ್ಯಾದ ಏಯಿನ್ ಯೋವ್ ಎನ್ಜಿ ವಿರುದ್ದ 9-11, 5-11, 5-11 ಅಂತರದ ನೇರ ಗೇಮ್ಗಳಲ್ಲಿ ಅಭಯ್ ಸಿಂಗ್ ಪರಾಭವಗೊಂಡು ಬೆಳ್ಳಿ ಪದಕ ಪಡೆದಿದ್ದಾರೆ. ಮಹಿಳೆಯರ 200 ಮೀಟರ್ ಓಟದಲ್ಲಿ ಹರಿತಾ ಭದ್ರಾ ಕಂಚಿನ ಪದಕ ಗೆದ್ದಿದ್ದಾರೆ. ಇದರೊಂದಿಗೆ ಭಾರತ 4 ಚಿನ್ನ, 14 ಬೆಳ್ಳಿ ಮತ್ತು 15 ಕಂಚಿನ ಪದಕಗಳು ಜಯಿಸಿ ಪದಕ ಪಟ್ಟಿಯಲ್ಲಿ 11ನೇ ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಇಂಧನ ರೈಲು ಸೇವೆ ಆರಂಭ. ಜನಗಣತಿಯಲ್ಲಿ ಭಾಗಿಯಾಗುವ ಅಗತ್ಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಸ್ತಾಪ. ನ್ಯಾನೋ ಔಷಧ ಮುಂದಿನ ಪೀಳಿಗೆಯ ನಿಖರ ವೈದ್ಯಕೀಯ ಸೇವೆಗೆ ಪ್ರಮುಖ ಚಾಲಕ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಹಾಗೂ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ, ಭಾರತಕ್ಕೆ 296 ರನ್ಗಳ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು ಈ ಕುರಿತು ಕಲಬುರಗಿಯ ಉಪನ್ಯಾಸಕಿಯಾದ ಸಂಗೀತಾ ಎಂ ಹಿರೇಮಠ್ ಅವರಿಂದ ಭಾಷಣ.
3: ಕನ್ನಡ ಭಾಷೆ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಸಂಗತಿಗಳನ್ನು ಬಿತ್ತರಿಸುವ ಸಮೃದ್ಧ ಭಾಷೆ. ಇದಕ್ಕೆ 1500 ವರ್ಷಗಳ ಸಾಹಿತ್ಯ ಸಮೃದ್ಧಿಯ ಇತಿಹಾಸವಿದೆ. ಕನ್ನಡಿಗರು ಕಡುಗಲಿಗಳು, ದಯಾಪರರು, ಸಕಲ ಜೀವರಾಶಿಗಳಿಗೆ ಲೇಸು ಬಯಸುವವರೇ ಆಗಿದ್ದಾರೆ. ರಾಜಪರಂಪರೆ ಹಾಗೂ ಪ್ರಜಾಪರಂಪರೆಯಲ್ಲಿ ಕಲ್ಯಾಣ ರಾಜದ ಪರಿಕಲ್ಪನೆ ಪ್ರಮುಖ ಗುರಿಯಾಗಿದೆ. ಭಾರತದಂತಹ 140 ಕೋಟಿ ಜನಸಂಖ್ಯೆಯುಳ್ಳ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಜನರನ್ನು ಬೆಸೆಯುವ ಸೂತ್ರ ಒಂದೇ ಆಗಿದೆ. ಅದುವೇ ಪರಸ್ಪರರಲ್ಲಿ ಸೌಹಾರ್ದ ಮನೋಭಾವ ಉಂಟು ಮಾಡಿ ದೇಶದ ಭದ್ರತೆ ಮತ್ತು ಏಕತೆಯನ್ನ ಬಲಗೊಳಿಸುವುದು, ಇದನ್ನೊಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸುವುದು, ಇದು ಸಾಧ್ಯವಾಗಲು ನಾವು ಭಾರತೀಯರು ಎಂಬ ಹೆಮ್ಮೆ ನಮಗೆ ಬೇಕು. ರಾಷ್ಟ್ರಕವಿ ಕುವೆಂಪುರವರು ಹೇಳುವಂತೆ, ಜಾತಿ ಮತದ ಹೊಟ್ಟ ತೋರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಅನಿಕೇತನವಾಗಬೇಕು. ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬ ಪಂಪನ ಹೇಳಿಕೆ ಅನುಸರಣೆಗೆ ಬರಬೇಕು. ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಸಾಹಿತ್ಯ ಧರ್ಮ ಹಾಗೂ ಕ್ಷಾತ್ರ ಬಲದ ಮೇಲೆ ನಿಂತಿದೆ. ಕನ್ನಡ ಸಾಹಿತ್ಯಕ್ಕೆ ಇರುವ ಬಲಗಳೆಂದರೆ ಜೈನರ ಕಾವ್ಯ, ಶರಣರ ವಚನ, ದಾಸರ ಹಾಡುಗಳು. ಇಲ್ಲಿ ತತ್ವ ಹಾಗೂ ಸತ್ವಗಳೆರಡೂ ಇವೆ. ಹಾಗಾದರೆ ಸೌಹಾರ್ದತೆ ಎಂದರೇನು? ಸೌಹಾರ್ದತೆ ಎಂಬ ಪದವು ವ್ಯಕ್ತಿ ಹಾಗೂ ಸಮಾಜದ ಗುಣಮಟ್ಟವನ್ನು ಸೂಚಿಸುವ ಪದವಾಗಿದೆ. ಆದಿಮಾನವ ಆಕ್ರಮಣಕಾರಿಯಾದರೆ ಆಧುನಿಕ ಮಾನವ ಪರಸ್ಪರ ಅರಿತು

ಪಡೆಯುವ ಸೌಹಾರ್ದ ಮನೋಭಾವ ಹೊಂದಿದ್ದಾನೆ. ಮನುಷ್ಯನ ವರ್ತನೆಯನ್ನು ತಿದ್ದುವಲ್ಲಿ ಸಾಹಿತ್ಯದ ಪ್ರಯತ್ನ ಮಹತ್ವದ್ದು. ಅರಸು ಮನೆತನಗಳು, ವಿದೇಶಿ ಆಡಳಿತ ರೀತಿ ನೀತಿಗಳು ಜನರ ನಡವಳಿಕೆಯ ಮೇಲೆ ಪ್ರಭಾವ ಬೀರಿವೆ. ಅರಸರು ಕಲೆ, ಸಾಹಿತ್ಯ, ಸಂಸ್ಕೃತಿ ಬೆಳೆಸಿದರೆ ವಿದೇಶಿಗರ ಆಕ್ರಮಣಕಾರಿ ನೀತಿಯಿಂದ ಜನರು ಒಟ್ಟಾಗಿ ಹೋರಾಡಲು ಅನಿವಾರ್ಯತೆ ಕಂಡುಕೊಳ್ಳಲು ಪ್ರಾಚೀನ, ಮಧ್ಯಕಾಲೀನ ಹಾಗೂ ನವೀನ ಸಾಹಿತ್ಯದ ಕಡೆಗೆ ಗಮನಹರಿಸಬೇಕು. ಪಂಪನ, ವಿಕ್ರಮಾರ್ಜುನ ವಿಜಯ, ಆದಿಪುರಾಣ ಎಂಬ ಕೃತಿಗಳಲ್ಲಿಯೇ ಅಹಂಕಾರ ಅಳಿಸಿ ಸೌಹಾರ್ದತೆ, ಐಕ್ಯತೆ ಬೆಳೆಸುವ ಒಳನೋಟಗಳಿವೆ. ಜಾತಿಯಿಂದ ಕೀಳೆಂದು ಗಣಿಸಲ್ಪಟ್ಟ ಕರ್ಣನನ್ನು ಉದಾತ್ತತೆಯ ತುಟ್ಟ ತುದಿಗೇರಿಸಿದವ ಪಂಪ. ಬ್ರಾಹ್ಮಣನಾದ ಜೈನನಾದ ವ್ಯಕ್ತಿ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಕೀಳಾಗಿ ಕಂಡ ಕರ್ಣನಂತಹ ಶೂರನಿಗೆ ನೆನೆವಡೆ ಮಾಡಿ ಸೌಹಾರ್ದತೆ ತೋರಿದ್ದಾನೆ. ಭರತ ಬಾಹುಬಲಿಯದ ಪ್ರಸಂಗದಲ್ಲಿ ಷಟ್ಕಂಡ ಜಯಿಸಿ ಬಂದ ಭರತನಿಗೆ ಬಾಹುಬಲಿ ಸ್ವಾಭಿಮಾನದ ಸಂಕೇತವಾಗಿ ಪಾಠ ಕಲಿಸಿ ತನ್ನಂತೆ ಮಿಕ್ಕ ಸಹೋದರರನ್ನು ಸೌಹಾರ್ದತೆಯಿಂದ ಕಾಣಲು ತ್ಯಾಗ ತಪಸ್ಸಿನ ಮೂಲಕ ಸೌಹಾರ್ದತೆಯ ಪಾಠ ಕಲಿಸಿದ್ದಾನೆ. ಇನ್ನು 12ನೇ ಶತಮಾನ ಪ್ರಭುತ್ವದ ಬಿಗಿ ಹಿಡಿತದಲ್ಲೂ ಪ್ರಜಾಪ್ರಭುತ್ವದ ಬೇರುಗಳನ್ನು ಭದ್ರಗೊಳಿಸಿದೆ. ಉಚ್ಚ ಕುಲದ ಬಸವಣ್ಣ ತನ್ನ ಕುಲದವರ ವಿರುದ್ಧವೇ ನಿಂತು ನೊಂದವರಲ್ಲಿ ಬೆಂದವರಲ್ಲಿ ಸೌಹಾರ್ದ ಮನೋಭಾವ ತುಂಬಿದ್ದಾನೆ. ಜೀವತದುದ್ದಕ್ಕೂ ಬಸವಣ್ಣ ಸಮಾಜ ಸೇವೆ, ಕಾಯಕ ದಾಸೋಹ ಸೇವೆ, ಕರಣಿಕ ಸೇವೆ ಹಾಗೂ ಸಾಹಿತ್ಯ ಸೇವೆಗೈದು ಸೌಹಾರ್ದತೆಯ ನೆಲೆಗಳನ್ನು ಬಲಗೊಳಿಸಿದ್ದಾನೆ. ಅಲ್ಲಮ್ಮ ಅಧ್ಯಾತ್ಮದ ಗಿರಿಶಿಖರ, ಶಿವಯೋಗಿ ಸಿದ್ದರಾಮ ಕರ್ಮಯೋಗಿ, ಚನ್ನಬಸವಣ್ಣ ಜ್ಞಾನಯೋಗಿ, ಅಕ್ಕ ಮಹಾದೇವಿ ವೀರ ವೀರಾಂಗಿಣಿ, ಪ್ರಭುತ್ವದ ಸೆಳೆತ ಮೀರಿ ಆಧ್ಯಾತ್ಮದ ಮೊರತಕ್ಕೆ ಬೆಲೆಗೊಟ್ಟವಳು. ಇಂದಿಗೂ ವಚನಕಾರರ ನಡೆ ನುಡಿ ಅನುಸರಣೆ ಚಿಂತನೆಗೆ ಯೋಗ್ಯ. ಶಿವ ಸಾಮಿತ್ಯಕ್ಕೆ ಬಸವಣ್ಣ ಷಡಸ್ಥಲ ಸೂತ್ರ ಹೆಣೆದ ಅವರ ವಚನಗಳಲ್ಲಿ ಭಕ್ತಿ ಲೋಕ ಕಲ್ಯಾಣದ ರೀತಿ ವ್ಯಕ್ತವಾಗಿವೆ. ವಚನಕಾರರಿಂದ ಹುಟ್ಟಿದ ಕಾಯಕ ದಾಸೋಹ ಪರಿಕಲ್ಪನೆ ಆಧುನಿಕ ಯುಗದ ಅನೇಕ ಮಠಮಾನ್ಯಗಳವರೆಗೆ ಸಮಾಜವನ್ನು ಸೌಹಾರ್ದ ಪಥದಲ್ಲಿ ಸಾಗಿಸಲು ಬಂಡವಾಳವಾಗಿದೆ. ಬಸವಣ್ಣನವರ ವಚನಗಳ ಸೃಷ್ಟಿಗೆ ಅಂತರಂಗ ಬಹಿರಂಗ ಪರಿಶೋಧನೆಯ ಭಾವನೆಗಳೇ ಕಾರಣವಾಗಿವೆ. ಕನ್ನಡಿಗರು, ಆಧ್ಯಾತ್ಮಿಕ ಜೀವಿಗಳು, ಸಮಾಜಮುಖಿ ಚಿಂತನೆ ಉಳ್ಳವರು ಆಗಲು ವಚನಕಾರರು ಹಾಕಿಕೊಟ್ಟಿದ್ದು ಮಹಾಮಾರ್ಗ. ಪ್ರಭುತ್ವದ ಅಹಂಕಾರ ಅಳಿಸಿ ಪ್ರಜಾಪ್ರಭುತ್ವದ ಆಶೋತ್ತರ ಬಲಗೊಳಿಸಲು ಹರಿದಾಸರು ಹಾಡಿನ ಮೂಲಕ ಗಮನ ಸೆಳೆದಿದ್ದಾರೆ. ಕೋಮುವಾದ ಆಧುನಿಕ ಯುಗದಲ್ಲಿ ಹೊತ್ತು ಉರಿಯುತ್ತಿರುವಾಗ ಜಾತಿ ಮತ ಧರ್ಮಗಳ ಕಟ್ಟಳೆ ಮೀರಿ ಹೀನ ಗುಣಗಳನ್ನು ಕಳೆದವರು ಹರಿದಾಸರು. ದಾಸಶ್ರೇಷ್ಠರಲ್ಲಿ ಪುರಂದರದಾಸರು, ಕನಕದಾಸರರೇ ಅಗ್ರವರೇಣ್ಯರು. ಬುದ್ಧಿ ಜ್ಞಾನದ ಮೇಲೆ ಅಹಂಕಾರವಿರಬಾರದು. ವೇದ ಶಾಸ್ತ್ರ ಪುರಾಣಗಳಲ್ಲಿ ಪ್ರವೀಣತೆಯನ್ನು ತೋರಿಸಲು ಬ್ರಹ್ಮಸತ್ಯ ಜಗತ್ತು ಮಿಥ್ಯ, ಜೀವಾತ್ಮ ಪರಮಾತ್ಮ ಸ್ವರೂಪ ತೋರಿಸಲು ಮಧ್ವಾಚಾರ್ಯ ರಾಮಾನುಜರು ಶಂಕರರ ತಾತ್ವಿಕತೆಯೂ ಇದೆ. ಆದರೆ ಹರಿಗೆ ದಾಸರಾಗಿ ಸೌಹಾರ್ದ ಪಥದಲ್ಲಿ ಸಾಗಲು ವ್ಯಾಸರಾಯರು ಜಾತಿ ಮತ ಪಂಥ ಪರಿಕಲ್ಪನೆ ಬದಿಗೆ ಸರಿಸಿದರು. ಬಾಡದ ಆದಿಕೇಶವನ ಭಕ್ತನಾದ ಕನಕದಾಸರನ್ನು ಕುರುವರೆಂಬ ಭೇದ ಮಾಡದೆ ದಾಸಕೂಟಕ್ಕೆ ಸೇರಿಸಿದ್ದು ಸೌಹಾರ್ದತೆಯ ಭಾಗವಾಗಿಯೇ ಸಮಾಜಕ್ಕೆ ಎಲ್ಲರೂ ಬೇಕು ಎಂಬ ಪ್ರಾಥಮಿಕ ಪಾಠ ವಚನಕಾರರಿಂದ ಹರಿದಾಸರಿಂದ ದೊರಕಿದೆ. ಪುರಂದರದಾಸರು ಸಜ್ಜನರ ಮಾರ್ಗ ತೋರಿದ ಹರಿದಾಸರು ಅಂಜೀಕಿ ಇನ್ಯಾತ ಕೈಯ್ಯ, ಸಜ್ಜನರಿಗೆ ಭಯವು ಇನ್ನಾತ ಕೈಯ್ಯ ಎಂಬ ಪ್ರಶ್ನಿಸುತ್ತಲೇ ಜಾತಿ ಮತ ಭೇದ ಬಿಟ್ಟು ಉತ್ತಮ ನಡೆ ನುಡಿ ರೂಢಿಸಿಕೊಳ್ಳಲು ಕರೆ ನೀಡಿದವರು. ಕನಕದಾಸರ ಕುಲಕುಲವೆಂದು ಬಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲೀರಾ ಎಂಬುದು ಜಾತಿ ಕುಲ ಅಳಿದು ಮಾನವ ಸಮುದಾಯದ ಬಳ್ಳಿ ಒಳ್ಳೆ ಫಲ ಕೊಡುವ ಆಶಯ ಹೊಂದಿದೆ. ಕವಿರಾಜ ಮಾರ್ಗಕಾರ ಕನ್ನಡಿಗರ ಗುಣ ಸ್ವಭಾವ ಹಾಗೂ ಪದನರಿದು ನುಡಿಯುವ ಕನ್ನಡಿಗರ ಪರಂಪರೆ ತಿಳಿಸಿದರೆ ಹರಿದಾಸರು ನವವಿಧ ಭಕ್ತಿಯ ಮೂಲಕ ಹರಿಯನ್ನು ಒಲಿಸಲು ಇಹ ಪರ ಹಾದಿ ತೋರಿ ಹೆಸರಾಗಿದ್ದಾರೆ. ಪ್ರಾಣಿಯಂತಿರುವ ಮನುಷ್ಯ ಸಂಸ್ಕಾರವಿರದಿದ್ದರೆ, ತಾನು ನಡೆಯುವ ಹಾದಿಯಲ್ಲಿ ಎಚ್ಚರವಿರದಿದ್ದರೆ ಅಪಾಯ ಎದುರಿಸುತ್ತಾನೆ. ಭಕ್ತಿ ಲೋಕಜ್ಞಾನ ಹಾಗೂ ನಡೆದು ಬಂದ ದಾರಿಯ ಅರಿವಿರುವ ಮನುಷ್ಯ ಸೌಹಾರ್ದತೆಯಿಂದ ಎಲ್ಲರೊಳಗೊಂದಾಗಿ ಬಾಳುತ್ತಾನೆ. ನೈತಿಕ

ಮತ್ತು ನಶ್ವರತೆಯ ಅರಿವಿರುವ ಮನುಷ್ಯನಿಂದ ಮಾತ್ರ ಜನರಲ್ಲಿ ಒಂದಾಗಿ ಬೆರೆಯುವ ಸಾಮರ್ಥ್ಯವಿರುತ್ತದೆ. ತತ್ವಪದಕಾರರ ಸಂದೇಶವೂ ಇದೇ ಆಗಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗಾಗಿ ಹಬ್ಬ ಉರುಸುಗಳಲ್ಲಿ ಗೆಜ್ಜೆ ಕಟ್ಟಿ ಅವರಂತೆ ಹಾಡಿದವರಿಲ್ಲ. ಚರಿತ್ರೆ ಜನಾಂಗೀಯ ಹೋರಾಟಗಳ ಭಯಾನಕ ಸತ್ಯ ಸಾರಿದರೆ ತತ್ವಪದಕಾರರ ಹಾಡುಗಳು ಸಾಮರಸ್ಯಕ್ಕೆ ಪ್ರಾಮುಖ್ಯತೆ ನೀಡಿವೆ. ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು ಎಂಬ ಕಡಿಕೋಳ ಮಡಿವಾಳಪ್ಪನವರ ಹಾಡಿನ ಸಂದೇಶ ವ್ಯಕ್ತಿಗತ ಅಷ್ಟೇ ಅಲ್ಲ, ಸೌಹಾರ್ದ ಮನೋಭಾವ ಬಿತ್ತಲು ಸಹಾಯಕಾರಿಯಾಗಿದೆ. ನಿಸರ್ಗದ ಚೆಲುವಿಕೆ, ದೇಶಾಭಿಮಾನ, ಭಾಷಾಭಿಮಾನ, ಜನಾಂಗೀಯ ಕಾಳಜಿ, ದಾನ ದಾಸೋಹ, ಒಟ್ಟಾಗಿ ಕೆಲಸ ಮಾಡುವ ಮನೋಭಾವ, ಪರಸ್ಪರರಲ್ಲಿ ಸೌಹಾರ್ದತೆ ನೆಲೆಸಿದ್ದಾಗಲೇ ಸಾಧ್ಯ. ಗ್ರಾಮೀಣ ಜನತೆಯಲ್ಲಿ ಕಾಣಿಸಿಕೊಳ್ಳುವ ಸೌಹಾರ್ದ ಮನೋಭಾವ ನಗರ ನಾಗರಿಕರಿಗೂ ಪ್ರೇರಣಾದಾಯಕ. ಈ ನಿಟ್ಟಿನಲ್ಲಿ ಮನುಷ್ಯ ಪಶುವಾಗದೆ ಪಶುಪತಿಯಾಗಿ ಶಿವಭಾವ ಬಿತ್ತಬೇಕಾಗಿರುವುದು ಇಂದಿನ ದಿನಗಳಲ್ಲಿ ಅಗತ್ಯವಾಗಿದೆ. ಪಾಟೀಲ್ ಪುಟ್ಟಪ್ಪನವರು ತಮ್ಮ ಅಂಕಣ ಬರಹಗಳಲ್ಲಿ ಕರ್ನಾಟಕ ಸೌಹಾರ್ದ ಸಂಸ್ಕೃತಿಗೆ ನೆಲೆವೀಡಾಗಿರುವುದನ್ನು ಹಲವು ಉದಾಹರಣೆಗಳ ಮೂಲಕ ಹೇಳಿದ್ದಾರೆ. ಬಾಬಾ ಬುಡನಗಿರಿಯ ಸಮಾಧಿ ಹಿಂದೂಗಳಿಗೆ ದತ್ತಾತ್ರೇಯ ಪೀಠವಾಗಿರುವುದು, ಮುಸ್ಲಿಮರಿಗೆ ಸಂತ್ ಹಜರತ್ ದಾದಾ ಹಯಾತ್ ಮೀರ್ ಖಲೀಂದಾರನ ಸಮಾಧಿ ಎಂದು ಪರಿಗಣಿತವಾಗಿರುವುದು, ಟಿಪ್ಪು ಶ್ರೀರಂಗಪಟ್ಟಣದ ರಂಗಸ್ವಾಮಿಗೆ ನಡೆದುಕೊಳ್ಳುತ್ತಿದ್ದರು, ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾಹ ಹಿಂದೂ ಸರದಾರರಿಗೆ ಬಹಳಷ್ಟು ಭೂಮಿ ಕಾಣಿಕೆ ಕೊಟ್ಟಿದ್ದು, ಬೀದರ್ನಲ್ಲಿರುವ ಎರಡು ದರ್ಗಾಗಳಲ್ಲಿ ಉರುಸ್ನಲ್ಲಿ ಜಂಗಮನ ಮನೆಯಿಂದ ಜ್ಯೋತಿ ತಂದು ದೀಪ ಹೊತ್ತಿಸುವುದು, ಹುಮ್ನಾಬಾದಿನ ವೀರಭದ್ರ ದೇವಾಲಯದಲ್ಲಿ ನಿಜಾಮರು ಬಂದು ತೇರುಮಿಣಿಗೆ ಕೈ ಹಚ್ಚಿದಾಗಲೇ ವೀರಭದ್ರೇಶ್ವರರ ದೇವರ ರಥೋತ್ಸವ ನಡೆಯುತ್ತಲಿದ್ದು, ಅಮೃತಸರದ ಪವಿತ್ರತೆಯಂತೆ ಬೀದರಿನ ಗುರುನಾನಕ್ ಜೀರಾ ಹಿಂದೂ ಸಿಖರಿಗೆ ಪವಿತ್ರ ಯಾತ್ರಾ ಸ್ಥಳವಾದದ್ದು, ಗೋಕಾಕಿನ ಸಾವಳ್ಗಿ ಗ್ರಾಮದ ಹಿಂದೂ ಸ್ವಾಮೀಜಿ ಹಸಿರು ಬಟ್ಟೆಯ ಕಾವಿ ಧರಿಸಿ ಮುಸ್ಲಿಮರ ಭಾವನೆಗಳಿಗೆ ಬೆಲೆಗೊಟ್ಟಿದ್ದು, ಚನ್ನಗಿರಿಯ ಬಸವಾಪಟ್ಟಣದಲ್ಲಿ ಬಿಜಾಪುರದ ಗವರ್ನರ್ ಕೆರೆ ಕಟ್ಟಿಸಿದ್ದು, ಬೆಂಗಳೂರಿನ ನಿಜಗಲ್ಲು ಬೆಟ್ಟ ಹಿಂದೂ ಮುಸ್ಲಿಮರಿಂದ ಪೂಜೆಗೊಳಗಾದದ್ದು, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ವೈಷ್ಣವ ದೇವಾಲಯದಲ್ಲಿ ಲಿಂಗಾಯತ ಅರ್ಚಕರಿರುವುದು, ಹೀಗೆ ಪಾಟೀಲ್ ಪುಟ್ಟಪ್ಪನವರು ಬದಲಾದ ಭಾರತೀಯರ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಭಾವೈಕ್ಯತೆಯ ಸೌಹಾರ್ದ ಮನೋಭಾವದ ಹಲವು ಉದಾಹರಣೆಗಳನ್ನು ನೀಡಿದ್ದಾರೆ. ಕನ್ನಡ ಕಾವ್ಯ ಜೀವನ ಮೌಲ್ಯ ಸಂಸ್ಕೃತಿಯ ನೆಲೆಗಳನ್ನು ಬಿತ್ತರಿಸುವ ಗಣಿಯಾಗಿದೆ. ಹಂಪೆಯ ಶಾಸನವೊಂದರಲ್ಲಿ ಲಕ್ಷ್ಮೀಧರಮಾತ್ಮನ ತಾಯಿ ಕೆರೆಯಂ ಕಟ್ಟಿಸು ದೇವಗರಮಂ ಮಾಡಿಸು ಸೆರೆಯೋಳ್ ಸಿಲ್ಕದಂ ಅನಾತರಂ ಬಿಡಿಸು ಮೊದಲಾಗಿ ಹಲವು ಉಪದೇಶಾತ್ಮಕ ಮಾತು ಆತ ಮಗುವಾಗಿದ್ದಾಗಲೇ ಬೋಧಿಸಿ ಸೌಹಾರ್ದತೆ ತೋರಿದ್ದಾಳೆ. ಪಂಪನ ಕಾಲದಲ್ಲಿ ಕ್ಷಾತ್ರಧರ್ಮ ಒಟ್ಟಾಗಿ ಸಮಾಜಮುಖಿ ಧೋರಣೆ ತಳೆದರೆ ವಚನಕಾರರು ಹರಿದಾಸರು ತತ್ವಪದಕಾರರು ಹೊಸಗನ್ನಡದ ಎಲ್ಲಾ ಕಾಲಘಟ್ಟಗಳ ಸಾಹಿತಿಗಳು ಸೌಹಾರ್ದತೆಯ ನೆಲೆಯಲ್ಲಿ ಬದುಕು ಕಟ್ಟಿಕೊಟ್ಟಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಸೌಹಾರ್ದತೆ ಮತ್ತು ಭಾವೈಕ್ಯತೆ ಒಂದೇ ನಾಣ್ಯದ ಎರಡು ಮುಖಗಳಾಗಿದೆ. ಕತ್ತಿ ಹಿಡಿದು ಯುದ್ಧ ಮಾಡಿ ರಾಜ್ಯಗಳನ್ನು ವಶಪಡಿಸಿಕೊಳ್ಳುತ್ತಿದ್ದ ಕಾಲ ಈಗಿಲ್ಲ. ಗಂಗರು ಕದಂಬರರು ರಾಷ್ಟ್ರಕೂಟರು ಚಾಳುಕ್ಯರು ಹೊಯ್ಸಳರು ವಿಜಯನಗರದ ಅರಸರು ಮೈಸೂರಿನ ಒಡೆಯರು ಕರುನಾಡಿನಲ್ಲಿ ರಾಜ್ಯಭಾರ ಮಾಡಿದ್ದಾರೆ. ಇವರೆಲ್ಲರ ಆಳ್ವಿಕೆಯಲ್ಲಿ ಪ್ರಜಾಹಿತ ಧರ್ಮದೃಷ್ಟಿ ಕೋಮು ಸೌಹಾರ್ದತೆಗಳಿದ್ದವು. ರಾಜ್ಯಹಿತದ ಪ್ರಶ್ನೆಗೆ ಬಂದಾಗ ಜನರೆಲ್ಲ ಒಂದಾಗಿ ರಾಜರಿಗೆ ಸಹಾಯಕರಾಗಿಟ್ಟಿದ್ದಾರೆ. ಕ್ಷಾತ್ರದಂತೆ ಧರ್ಮವು ಪ್ರಧಾನ ಭೂಮಿಕೆಯಲ್ಲಿದ್ದು ಹೆದ್ದಾರಿಗಳಲ್ಲಿ ಮನುಷ್ಯರಿಗೆ ಕುಡಿಯುವ ನೀರಿನ ಅರವಟ್ಟಿಕೆಗಳು ದೇವಾಲಯಗಳ ಸೌಹಾರ್ದ ಮನೋಭಾವಕ್ಕೆ ಕನ್ನಡಿ ಹಿಡಿದಿದೆ. ಜಾತಿ ಮತ ಧರ್ಮ ಕುಲದ ಹೆಸರಿನಲ್ಲಿ ಮನುಷ್ಯ ಸಂಕುಚಿತ ಪ್ರವೃತ್ತಿಯವನಾಗಬಾರದು. ಭಾರತ ಮಾತೆ ಮಾತೆಯ ತನುಜಾತೆ ಕರ್ನಾಟಕ ಯಾವತ್ತೂ ಆದರ್ಶ ಬಿಡಬಾರದು. ಕಸವರವೆಂಬುದು ನೆರೆ ಸೈರಿಸಲಾರ್ಪುಡೆ ಪರವಿಚಾರಮಂ ಧರ್ಮಮಂ ಕಸವೇಂ ಕಸವರವೆಮೆಂ ಬಸಮಮಂ ಬಸಮಲ್ಲದಿರ್ದಂ ಮಾಡುವರೆಲ್ಲಂ ಎಂದು ಕವಿರಾಜ ಮಾರಕಾರನೇ ಹೇಳಿಲ್ಲವೇ? ಬೇರೆ ಧರ್ಮದವರ ಆಚಾರ ವಿಚಾರ ಸಂಪ್ರದಾಯಗಳಿಗೆ ಧಕ್ಕೆ ತಾರದೆ ಪರಧರ್ಮ ಸಹಿಷ್ಣುತೆ ತೋರಿಸುವುದು ಕನ್ನಡಿಗರಿಗೆ ಹಿಂದಿನಿಂದಲೇ ರೂಢಿಗತವಾಗಿದೆ. ಬುದ್ಧ ಬಸವ ಅಂಬೇಡ್ಕರರು ಸಮಾಜವನ್ನು ಅರ್ಥೈಸಿಕೊಂಡು ಶಾಂತಿ ಸಹನೆ ಕಾಯಕ ದಾಸೋಹ ಸಂವಿಧಾನ

0: ಸಮಾನ ಸಮಾನತೆ ಭಾವೈಕ್ಯತೆಯ ಸಂದೇಶ ಸಾರಿಲ್ಲವೇ? ಚತುರ್ವರ್ಣ ವ್ಯವಸ್ಥೆಯ ಜನರನ್ನು ಒಡೆದಾಳಿದರೆ ಜಾತ್ಯತೀತ ಸಂವಿಧಾನ ವ್ಯವಸ್ಥೆ ಜನರನ್ನು ಒಗ್ಗೂಡಿಸಿದೆ. ರಾಜ್ಯದ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ನದಿ ನೀರಿನ ಹಂಚಿಕೆಯ ವಿಷಯದಲ್ಲಿ ನಾವು ಭಾವುಕರಾಗಿ ದೊಂಬಿ ದಂಗೆಗಳನ್ನು ಮಾಡುವುದನ್ನು ಬಿಟ್ಟು ನಿಸರ್ಗ ಕೊಟ್ಟ ಪ್ರಾಕೃತಿಕ ಸಂಪತ್ತನ್ನು ಸೌಹಾರ್ದತೆಯಿಂದ ಸಮಪ್ರಮಾಣದಲ್ಲಿ ಅನುಭವಿಸಿ ಒಟ್ಟಾಗಿ ಬಾಳುವುದನ್ನ ಕಲಿಯಬೇಕು. ಜನಪದರಲ್ಲಿ ರಾಮ್ ರಹೀಂ ಶಿವ ಅಲ್ಲ ಒಂದೇ ಎಂಬ ಭಾವನೆ ತೋರಿ ಏಕತೆಯಿಂದ ಇದ್ದಾರೆ. ಹೈದರಾಬಾದ್ ಕರ್ನಾಟಕದ ಜನತೆ ಗುರುನಾನಕ್ ಜಾತ್ರೆ, ಅಲ್ಲಮಪ್ರಭು ಜಾತ್ರೆ, ಮೌನೇಶ್ವರನ ಜಾತ್ರೆ, ಖಾಜಾ ಬಂದಾ ನವಾಜ್ ಉರುಸ್, ಶರಣ ಬಸವೇಶ್ವರ ಜಾತ್ರೆ ಮೊದಲಾದಡೆ ಸೌಹಾರ್ದತೆಯಿಂದ ನಡೆದುಕೊಂಡಿದ್ದಾರೆ. ಈ ಪರಂಪರೆ ಕನ್ನಡಿಗರ ಹೃದಯ ವೈಶಾಲತೆ, ಸಹಕಾರ, ಮನೋಭಾವಕ್ಕೆ ಕನ್ನಡಿ ಹಿಡಿಯುತ್ತದೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಎಂಬ ಕುವೆಂಪುರವರ ಕವಿತೆಯಲ್ಲಿ ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನ ಕೂಡಿಸು, ಒಲಿಸು, ಎಲ್ಲರೂ ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು ಎಂಬುದು ಕಳಕಳಿಯ ಸಂದೇಶವಾಗಿದೆ. ಒಂದೇ ಮಾತರಂ ಸೃಷ್ಟಿಸಿದ ಬಂಕಿಂ ಚಂದ್ರ ಚಟರ್ಜಿಯವರಿಗೆ ಆ ಕಾಲದ ಭಾರತೀಯರನ್ನ ಭಾರತದ ನೈಸರ್ಗಿಕ ಸಂಪತ್ತನ್ನ ಪರಿಚಯಿಸಿ ಒಗ್ಗೂಡಿಸುವುದೇ ಪ್ರಮುಖ ಗುರಿಯಾಗಿತ್ತು. ರವೀಂದ್ರನಾಥ್ ಠಾಕೂರ್ ಅವರು ಜನಗಣಮಣ ಅಧಿನಾಯಕ ಜಯ ಹೇ ಮೂಲಕ ನಮ್ಮ ಗಡಿಗೆರೆಗಳನ್ನ ಗುರುತಿಸುವುದೇ ಪ್ರಮುಖ ಗುರಿಯಾಗಿತ್ತು. ವಂದೇ ಮಾತರಂ ಗೀತೆ ಸೃಷ್ಟಿಯಾಗಿ 150 ವರ್ಷ ಕಳೆದ ಶುಭ ಸಂದರ್ಭದಲ್ಲಿ ನಾವು ಭಾರತೀಯರು ಭಾರತ ಮಾತೆಯ ಗರ್ವ ಹೆಚ್ಚಿಸುವವರಾಗಬೇಕು. ನಮ್ಮ ಆದರ್ಶ ನಾಯಕರು, ತಂತ್ರಜ್ಞರು, ವಿಜ್ಞಾನಿಗಳು, ಶಿಕ್ಷಕರು, ಸಮಾಜ ಸುಧಾರಕರು, ಧರ್ಮಗುರುಗಳು, ಸೈನಿಕರು, ಎಲ್ಲರಲ್ಲೂ ಸೌಹಾರ್ದತೆ, ಭಾವೈಕ್ಯತೆ ಇರಬೇಕಾದದ್ದು ಇಂದಿನ ದಿನಗಳಲ್ಲಿ ಅಗತ್ಯವಾಗಿದೆ. ಸರ್ವಪಲ್ಲಿ ರಾಧಾಕೃಷ್ಣರ ಭಾವೈಕ್ಯತೆ ಇಟ್ಟಿಗೆ ಸುತ್ತಿಗೆ ಮೊದಲಾದವುಗಳಿಂದ ಬೆಸೆಯುವಂಥದ್ದಲ್ಲಿ ಅದು ಮನುಷ್ಯರ ಮನಸ್ಸಿನಲ್ಲಿ ಮೂಡಬೇಕಾದ ಭಾವವಾಗಿದೆ ಎಂದಿದ್ದಾರೆ. ಈ ಭಾವನೆ ಬಲಗೊಳಿಸುವ ಕನ್ನಡ ಸಾಹಿತ್ಯ ಜನರನ್ನು ದೇಶ, ಭಾಷೆ, ಸಂಸ್ಕೃತಿ, ಜೀವನ ಮೌಲ್ಯಗಳ ಹೆಸರಿನಲ್ಲಿ ಬೆಸೆಯುವ ಕೆಲಸ ಮಾಡಿರುವುದನ್ನ ವೀರ ಕನ್ನಡಿಗರು ಮರೆಯುವಂತಿಲ್ಲ.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು ಈ ಕುರಿತು ಕಲಬುರಗಿಯ ಉಪನ್ಯಾಸಕಿ ಸಂಗೀತಾ ಎಂ ಹಿರೇಮಠ್ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಒಂದು ಪ್ರಕಟಣೆ.
3: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
4: ಬಜೆಟ್ ಮಾಡಿ ಆಯ್ತಾ?
3: ಹಾ, 5,000 ಉಳಿತು.
4: ಹೊಸ ಸೀರೆ ತಗೊಳ್ಳ?
3: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ.
4: ಇನ್ನೊಂದು?
3: ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
4: ಬಂದ್ಬಿಟ್ಲು ದೊಡ್ಡದಾಗಿ.
3: ಹೋಗಿ.
5: ಆರ್ಬಿಐ ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
1: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
6: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಸೆಪ್ಟೆಂಬರ್ ತಿಂಗಳಲ್ಲಿ ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುವ ಅವಕಾಶ ಲಭಿಸಿದೆ. ದೇಶದ ಸಮಸ್ತ ಜನರನ್ನು ನಾನು ಸ್ವಾಗತಿಸುತ್ತೇನೆ. ಮನ್ ಮಾತಿನಲ್ಲಿ ನಮ್ಮ ನಾಗರಿಕರ ಸಕಾರಾತ್ಮಕ ಪ್ರಯತ್ನಗಳಿಗೆ ನಾವು ವೇದಿಕೆಯನ್ನು ಒದಗಿಸುತ್ತೇವೆ. ನಾವು ದೇಶದ ಸಾಧನೆಗಳನ್ನು ಚರ್ಚಿಸುತ್ತೇವೆ. ಒಂದು ದಿನದ ನಂತರ ಭಾರತದ ಅಂತಹ ಒಂದು ಮಹತ್ವದ ಐತಿಹಾಸಿಕ ಸಾಧನೆಗೆ 10 ವರ್ಷಗಳು ತುಂಬಲಿವೆ. ಆ ಸಾಧನೆ ಸರ್ಜಿಕಲ್ ಸ್ಟ್ರೈಕ್. 10 ವರ್ಷಗಳ ಹಿಂದೆ ಸೆಪ್ಟೆಂಬರ್ 28, 29, 2016 ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ನಮ್ಮ ಧೀರ ಸೈನಿಕರು ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಂಡ ರೀತಿಯನ್ನು ನೋಡಿ ಜಗತ್ತು ಆಶ್ಚರ್ಯಗೊಂಡಿತ್ತು. ಭಾರತದ ಭಯೋತ್ಪಾದನಾ ವಿರೋಧಿ ನೀತಿಯ ಹೊಸ ಉದಾಹರಣೆಯನ್ನು ಇಡೀ ಜಗತ್ತಿಗೆ ಧೈರ್ಯದಿಂದ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಸಾರಿ ಹೇಳಲಾಯಿತು. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘ ಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್

ನಮ್ಮ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರ್ವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಸ್ನೇಹಿತರೆ, ಭಾರತವನ್ನು ದೀರ್ಘಕಾಲದಿಂದಲೂ ಭಯೋತ್ಪಾದಕ ದಾಳಿಗಳು ತೀವ್ರವಾಗಿ ಕಾಡಿವೆ. ಒಂದು ಕಾಲದಲ್ಲಿ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ನಡೆಯುವುದು ಸಾಮಾನ್ಯ ಎಂಬಂತಾಗಿತ್ತು. ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದರೆ 2008 ಸೆಪ್ಟೆಂಬರ್ 13 ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಗಳಲ್ಲಿ ಅನೇಕ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡಿದ್ದರು. ಇದಾದ ಕೆಲವೇ ವಾರಗಳ ಬಳಿಕ ಮುಂಬೈನಲ್ಲಿ 26-11 ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು. ಸ್ನೇಹಿತರೆ, ಹಿಂದೆಯೂ ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಲೇ ಇದ್ದವು. ಆದರೆ ಈ ಬೇಡಿಕೆಗಳತ್ತ ಅಷ್ಟಾಗಿ ಗಮನ ಹರಿಸಲಾಗುತ್ತಿರಲಿಲ್ಲ. ಕಾಲ ಕಳೆದಂತೆ ಪರಿಸ್ಥಿತಿ ತಣ್ಣಗಾಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯಲಾಗುತ್ತಿತ್ತು. ಆದರೆ ಇಂದು ಭಾರತ ಭಯೋತ್ಪಾದನೆಯ ವಿರುದ್ಧ ಜೀರೋ ಟಾಲರೆನ್ಸ್ ಪಾಲಿಸಿಯೊಂದಿಗೆ ಮುನ್ನಡೆಯುತ್ತಿದೆ. ಅಲ್ಲದೆ ಇಂದು ಅದರ ಪರಿಣಾಮಗಳನ್ನು ನಾವೀಗ ನೋಡುತ್ತಿದ್ದೇವೆ. ಸ್ನೇಹಿತರೆ, 9-11 ಭಯೋತ್ಪಾದಕ ದಾಳಿಗೂ ಈ ವರ್ಷ 25 ಪೂರ್ಣಗೊಳ್ಳುತ್ತಿದೆ. ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ನಿರಪರಾಧಿಗಳ ಪೈಕಿ ಅತಿ ಹೆಚ್ಚಿನ ಸಂಖ್ಯೆಯವರು ಅಮೆರಿಕನ್ನರ ನಂತರ ಭಾರತೀಯರೇ ಆಗಿದ್ದರು. 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಾನು ಅಮೆರಿಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ನಿರಪರಾಧಿ ನಾಗರಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ನ್ಯೂಯಾರ್ಕ್ಗೆ ತೆರಳಿದ್ದೆ ಎಂಬುದು ನನಗೆ ನೆನಪಿದೆ. ಇಂದು ಮತ್ತೊಮ್ಮೆ ಭಾರತದ ಕೋಟ್ಯಂತರ ನಾಗರಿಕರ ಪರವಾಗಿ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ನನ್ನ ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಇತ್ತೀಚಿನ ದಿನಗಳಲ್ಲಿ ದೇಶದ ಒಂದು ಬಹುದೊಡ್ಡ ಚಿತ್ರಣ ರೂಪುಗೊಳ್ಳುತ್ತಿದೆ. ಈ ಚಿತ್ರಣದಲ್ಲಿ ನೀವು ಇದ್ದೀರಿ, ನಿಮ್ಮ ಕುಟುಂಬವೂ ಇದೆ, ನಿಮ್ಮ ನೆರೆಹೊರೆಯವರೂ ಇದ್ದಾರೆ. ನಾನು ಭಾರತದ ಜನಗಣತಿಯ ಕುರಿತು ಮಾತನಾಡುತ್ತಿದ್ದೇನೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನಗಣತಿಯ ಮೊದಲ ಹಂತದ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಈಗಾಗಲೇ 32 ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ದಾಖಲಿಸಲಾಗಿದೆ. ಈ ಮಧ್ಯೆ ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ದುರ್ಗಮ ಹಾಗೂ ಹಿಮಾವೃತ ಪ್ರದೇಶಗಳಲ್ಲಿಯೂ ಜನಗಣತಿಯ ಕಾರ್ಯ ಮುಂದುವರೆದಿದೆ. ಅಲ್ಲಿ ಹಲವು ಪ್ರೇರಣಾದಾಯಕ ಅನುಭವಗಳು ನಮ್ಮ ಮುಂದೆ ಬಂದಿವೆ. ಉತ್ತರಾಖಂಡದಲ್ಲಿ ಜನಗಣತಿಯ ಕಾರ್ಯ ಚಮೋಲಿ ಜಿಲ್ಲೆಯ ಮಾಣಾ ಗ್ರಾಮದಿಂದ ಆರಂಭವಾಯಿತು. ಮಾಣಾವನ್ನು ದೇಶದ ಮೊದಲ ಗ್ರಾಮ ಎಂದು ಕರೆಯಲಾಗುತ್ತದೆ. ಮಾಣಾದಲ್ಲಿ 83 ಪೂರ್ಣಿಮಾ ರಾವತ್ ಅವರಿಂದಲೇ ಜನಗಣತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಉತ್ತರ ಕಾಶಿಯ ಬಗೋರಿ ಗ್ರಾಮದಲ್ಲಿ ಹೋಮ್ಸ್ಟೇ ನಡೆಸುತ್ತಿರುವ ಹರ್ದೇವ್ ಸಿಂಗ್ ರಾಣಾ ಅವರು ಡಿಜಿಟಲ್ ಮಾಧ್ಯಮದ ಮೂಲಕ ತಮ್ಮ ಮಾಹಿತಿಯನ್ನು ಸ್ವತಃ ದಾಖಲಿಸಿಕೊಂಡರು. ಸ್ನೇಹಿತರೆ, ಜನಗಣತಿ ಎಂಬುದು ನಮ್ಮೆಲ್ಲರ ರಾಷ್ಟ್ರೀಯ ಕರ್ತವ್ಯವಾಗಿದೆ. ಜನಗಣತಿಗಾಗಿ ನಿಮ್ಮ ಸಮಯವನ್ನು ಕಡ್ಡಾಯವಾಗಿ ಮೀಸಲಿಡಿ ಎಂದು ಆಗಸ್ಟ್ 15 ನಾನು ದೇಶವಾಸಿಗಳಿಗೆ ಮನವಿ ಮಾಡಿದ್ದೆ. ಜನಗಣತಿಗಾಗಿ ಸ್ವಯಂ ತಮ್ಮ ಮಾಹಿತಿಯನ್ನು ದಾಖಲಿಸುವ ಈ ಸೌಲಭ್ಯ ಅತ್ಯಂತ ಸುಲಭವಾಗಿದೆ. ನಿಮ್ಮ ಮೊಬೈಲ್ ಮೂಲಕವೇ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮಾಹಿತಿಯನ್ನು ದಾಖಲಿಸಬಹುದು. ಈ ಸೌಲಭ್ಯ ಹಿಂದಿ ಸೇರಿದಂತೆ 16 ಲಭ್ಯವಿದೆ. ಸ್ನೇಹಿತರೆ, ಇದಕ್ಕಾಗಿ ನೀವು ಜನಗಣತಿಯ ಆನ್ಲೈನ್ ಪೋರ್ಟಲ್ಗೆ ಹೋಗಬೇಕು. ಪೋರ್ಟಲ್ನಲ್ಲಿರುವ SE.census.gov.in ಇದಕ್ಕೆ ತೆರಳಿ ನಿಮ್ಮ ಮೊಬೈಲ್ ಸಂಖ್ಯೆಯ ಮೂಲಕ ಲಾಗಿನ್ ಮಾಡಿ, ಬಳಿಕ ನಿಮ್ಮ ಸ್ಥಳದ ವಿವರಗಳನ್ನು ನಮೂದಿಸಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಭರ್ತಿ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ಈ ಸಂಪೂರ್ಣ ಪ್ರಕ್ರಿಯೆಗೆ ಸುಮಾರು 15-20 ಸಮಯ ಬೇಕಾಗುತ್ತದೆ. ಇದಕ್ಕಾಗಿ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಅಗತ್ಯವಿಲ್ಲ. ನೀವು ಮಾಹಿತಿಯನ್ನು ಸಲ್ಲಿಸಿದ ಬಳಿಕ ನಿಮಗೆ ಒಂದು ವಿಶೇಷ ಐಡಿ ದೊರೆಯುತ್ತದೆ. ಗಣತಿ ಮಾಡುವ ಸಿಬ್ಬಂದಿ ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಈ ಐಡಿಯನ್ನು ತಿಳಿಸಬಹುದು. ನೀವು ನೀಡಿರುವ ಮಾಹಿತಿಯನ್ನು ಪರಿಶೀಲಿಸಿ ದೃಢಪಡಿಸಿ.

ಸಿದ ಬಳಿಕ ಅದು ಜನಗಣತಿಯ ಭಾಗವಾಗುತ್ತದೆ. ಸ್ನೇಹಿತರೆ, ಇದುವರೆಗೆ 2,60,00,000 ಹೆಚ್ಚು ಜನರು ಮೊಬೈಲ್ ಮೂಲಕ ಜನಗಣತಿ ಪೋರ್ಟಲ್ನಲ್ಲಿ ತಮ್ಮ ಮಾಹಿತಿಯನ್ನು ದಾಖಲಿಸಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ. ನಿಮ್ಮದು ಸ್ವಲ್ಪ ಸಮಯ ಇದಕ್ಕಾಗಿ ಖರ್ಚಾಗುತ್ತದೆ, ಆದರೆ ದೇಶದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ಏಕೆಂದರೆ ನಿಮ್ಮ ಸರಿಯಾದ ಮಾಹಿತಿ ಮತ್ತು ನಿಮ್ಮ ಕುಟುಂಬದ ಸರಿಯಾದ ಮಾಹಿತಿಯೇ ದೇಶದ ಭವಿಷ್ಯದ ನಿಖರ ಚಿತ್ರಣವನ್ನು ರೂಪಿಸಲು ನೆರವಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಇಂದು ಸೆಪ್ಟೆಂಬರ್ 27. ಈ ದಿನಾಂಕ ವಿಶೇಷ ಕಾರಣಕ್ಕಾಗಿ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಇಂದು ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿರಿಸಿದ್ದ ಮಹಾನ್ ವ್ಯಕ್ತಿಯೊಬ್ಬರ ಜನ್ಮ ಶತಾಬ್ದಿ. ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಂತಾರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ದಿವಂಗತ ಪೂಜ್ಯ ಅಶೋಕ್ ಸಿಂಘಾಲ್ ಅವರ ಕುರಿತು ನಾನು ಮಾತನಾಡುತ್ತಿರುವೆ. 1926 ಸೆಪ್ಟೆಂಬರ್ 27 ಇದೇ ದಿನ ಅವರು ಆಗ್ರಾದಲ್ಲಿ ಜನಿಸಿದರು. ಅವರು ಸಮಾಜದಲ್ಲಿದ್ದುಕೊಂಡೇ ತಪಸ್ವಿ ಜೀವನ ನಡೆಸಿದರು. ರಾಮಜನ್ಮಭೂಮಿ ಚಳುವಳಿಗೆ ಅವರ ನಿರ್ದೇಶನ ಮತ್ತು ಶಕ್ತಿಯ ಫಲವೇ ಇಂದು ಅಯೋಧ್ಯೆಯಲ್ಲಿ ನಾವು ಭವ್ಯ ರಾಮ ಮಂದಿರವನ್ನು ಸಾಕ್ಷಾತ್ ಕಾಣುವಂತಾಗಿದೆ. ನನ್ನ ಪಾಲಿಗೆ ಇದು ಅತ್ಯಂತ ದೊಡ್ಡ ಸೌಭಾಗ್ಯ. ಅವರ ಜೀವನವನ್ನು ಹತ್ತಿರದಿಂದ ನೋಡುವ ಅವಕಾಶ ಮಾತ್ರವಲ್ಲದೆ ಅವರೊಂದಿಗೆ ಈ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುವ ಅವಕಾಶವೂ ನನಗೆ ಲಭಿಸಿತ್ತು. ನಾನು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾಗಲೂ ಅಶೋಕ್ಜಿ ಅವರ ನೆನಪು ಪದೇ ಪದೇ ಕಾಡುವುದು ಸಹಜವಾಗಿತ್ತು. ಸ್ನೇಹಿತರೆ, ಅಶೋಕ್ಜಿ ಅವರ ಕುರಿತು ಚರ್ಚೆಯಾಗದ ಅನೇಕ ಸಂಗತಿಗಳಿವೆ. ರಾಮ ಮಂದಿರ ಆಂದೋಲನದ ಜೊತೆ ಜೊತೆಗೆ ಅವರು ಸಾಮಾಜಿಕ ಭೇದಭಾವ ಮತ್ತು ಅಸಮಾನತೆಯ ವಿರುದ್ಧವೂ ದೊಡ್ಡ ಹೋರಾಟ ನಡೆಸಿದ್ದರು. ಅವರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರು. ಅವರ ತಂದೆ ನಾಗರಿಕ ಸೇವಾ ಅಧಿಕಾರಿಯಾಗಿದ್ದರು. ಅವರ ಸಹೋದರ ಸಹೋದರಿಯರಲ್ಲಿಯೂ ಬಹುತೇಕರು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಸ್ವತಃ ಅಶೋಕ್ಜಿ ಅವರು ಕೂಡ ಐಐಟಿ ಬಿಎಚ್ಯುನಲ್ಲಿ ಪದವಿ ಪಡೆದಿದ್ದರು. ಆದರೆ ಇಷ್ಟೆಲ್ಲಾ ಸೌಲಭ್ಯಗಳು ಮತ್ತು ಅವಕಾಶಗಳಿದ್ದರೂ ಅವರು ತಮ್ಮ ಜೀವನವನ್ನು ಸಮಾಜ ಮತ್ತು ಸಂಸ್ಕೃತಿಯ ಸೇವೆಗೆ ಮುಡಿಪಾಗಿರಿಸಿದ್ದರು. ಇದೇ ಮಹಾನ್ ವ್ಯಕ್ತಿಗಳ ಹೆಗ್ಗುರುತಾಗಿರುತ್ತದೆ. ಇಂದು ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಕೋಟ್ಯಂತರ ಅಭಿಮಾನಿಗಳ ಪರವಾಗಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಈ ವರ್ಷವನ್ನು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾದ ಸೋಮನಾಥ ಸ್ವಾಭಿಮಾನ ಪರ್ವದ ಭವ್ಯ ಆಚರಣೆಯೊಂದಿಗೆ ಪ್ರಾರಂಭಿಸಿದೆವು. 1,000 ವರ್ಷಗಳ ಹಿಂದೆ ಅಂದರೆ 1026 ಮೊದಲ ಬಾರಿಗೆ ಮೊಹಮ್ಮದ್ ಗಜ್ನಿ ಸೋಮನಾಥ ದೇವಾಲಯವನ್ನು ಧ್ವಂಸಗೊಳಿಸಿದ್ದ. ಆದರೆ ಸೋಮನಾಥವನ್ನು ಧ್ವಂಸಗೊಳಿಸುವ ಮೂಲಕ ಭಾರತದ ಅಸ್ಮಿತೆಯನ್ನು ಅಳಿಸಿಹಾಕಲು ಬಂದವರ ಅಸ್ತಿತ್ವವೇ ಇಂದು ಇಲ್ಲವಾಗಿದೆ. ಆದರೆ ಸೋಮನಾಥ ದೇವಾಲಯ ಮಾತ್ರ ವಿಶಾಲ ಸಾಗರದ ದಡದಲ್ಲಿ ತನ್ನ ಭವ್ಯತೆಯೊಂದಿಗೆ ನಿಂತು ಭಾರತಕ್ಕೆ ಅಮರತ್ವದ ಆಶೀರ್ವಾದ ನೀಡುತ್ತಿದೆ. ಆದ್ದರಿಂದಲೇ ನಾವು ಈ ವರ್ಷ ಸೋಮನಾಥ ಸ್ವಾಭಿಮಾನ ಪರ್ವವನ್ನು ಅತ್ಯಂತ ಹೆಮ್ಮೆಯಿಂದ ಆಚರಿಸಿದೆವು. ಸ್ನೇಹಿತರೆ, ಇಂದು ಮನದ ಮಾತಿನಲ್ಲಿ ನಾನು ಮತ್ತೆ ಈ ವಿಚಾರವನ್ನು ಏಕೆ ಪ್ರಸ್ತಾಪಿಸುತ್ತಿದ್ದೇನೆ ಎಂಬುದಕ್ಕೂ ಒಂದು ವಿಶೇಷ ಕಾರಣವಿದೆ. 1026 ಗಜ್ನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಅದೇ ವರ್ಷ ಗುಜರಾತ್ನ ಮೊಢೇರಾದಲ್ಲಿರುವ ಪ್ರಸಿದ್ಧ ಸೂರ್ಯ ದೇವಾಲಯದ ಮೇಲೆಯೂ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಲಾಗಿತ್ತು. ಅಂದರೆ ಮೊಢೇರಾ ಸೂರ್ಯ ದೇವಾಲಯದ ಧ್ವಂಸಕ್ಕೂ ಈ ವರ್ಷ 1,000 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ಆ ಸಂದರ್ಭದಲ್ಲಿ ದೇವಾಲಯ ನಿರ್ಮಾಣಗೊಂಡು ಕೇವಲ 1 ವರ್ಷವಷ್ಟೇ ಆಗಿತ್ತು. 1025 ರಾಜ ಭೀಮದೇವರು ಈ ದೇವಾಲಯವನ್ನು ನಿರ್ಮಿಸಿದ್ದರು. ಸ್ನೇಹಿತರೆ, ಆ ಕಾಲಘಟ್ಟದ ಕುರಿತು ಒಮ್ಮೆ ಯೋಚಿಸಿ. ಇಂತಹ ದೊಡ್ಡ ಆಕ್ರಮಣ ನಡೆದಾಗ ಸೋಮನಾಥ ದೇವಾಲಯದಂತಹ ಮಹತ್ವದ ಶ್ರದ್ಧಾ ಕೇಂದ್ರ ಧ್ವಂಸಗೊಂಡಾಗ, ಜೊತೆಗೆ ಹಲವು ಸ್ಥಳಗಳ ಮೇಲೆಯೂ ದಾಳಿಗಳು ನಡೆದಾಗ ಯಾವುದೇ ಸಮಾಜ ಅಥವಾ ಆಡಳಿತದ ಮನೋಬಲ ಕುಗ್ಗುವ ಸಾಧ್ಯತೆ ಇತ್ತು. ಆದರೆ ಮೊದಲ ರಾಜ ಭೀಮದೇವ ಅವರು

ಬೊಸ್ನಿ ಆಕ್ರಮಣವನ್ನು ಎದುರಿಸಿದಷ್ಟೇ ಅಲ್ಲ, ಕೆಲವೇ ಸಮಯದಲ್ಲಿ ಮೊಢೆರಾ ಸೂರ್ಯ ದೇವಾಲಯವನ್ನು ಪುನರ್ ನಿರ್ಮಿಸುವ ಕಾರ್ಯವನ್ನೂ ಕೈಗೊಂಡರು. ಇಂತಹ ದೃಢ ಸಂಕಲ್ಪವೇ ಸೋಮನಾಥ ದೇವಾಲಯ ಪದೇ ಪದೇ ಧ್ವಂಸಗೊಂಡರೂ ಮತ್ತೆ ಮತ್ತೆ ಪುನರ್ ನಿರ್ಮಾಣಗೊಳ್ಳಲು ಕಾರಣವಾಯಿತು. ಸ್ನೇಹಿತರೆ, ಮೊಢೆರಾ ಸೂರ್ಯ ದೇವಾಲಯದ ಮೇಲಿನ ದಾಳಿಗಳು ನಂತರದ ಕಾಲಘಟ್ಟದಲ್ಲಿಯೂ ನಿಂತಿರಲಿಲ್ಲ. ಬಳಿಕ ಅಲ್ಲಾವುದ್ದೀನ್ ಖಿಲ್ಜಿಯು ಈ ಅದ್ಭುತ ವಾಸ್ತುಶಿಲ್ಪದ ದೇವಾಲಯದ ಮೇಲೆ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಿದ್ದ. ಆದರೆ ಸ್ನೇಹಿತರೆ, ಭಾರತೀಯರಾದ ನಾವು ಸೂರ್ಯನನ್ನು ಕೇವಲ ವಾಸ್ತುಶಿಲ್ಪ ಅಥವಾ ದೇವಾಲಯಗಳ ರೂಪದಲ್ಲಿ ಮಾತ್ರ ಆರಾಧಿಸುವುದಿಲ್ಲ. ಬೆಳಕು, ಶಕ್ತಿ, ವಿಜ್ಞಾನ ಮತ್ತು ನಿರಂತರತೆಯ ಸ್ಫೂರ್ತಿ ನಮ್ಮ ಸ್ವಯೋಪಯೋಗಿಯೇ. ಇಂದು ಮೊಢೆರಾ ಕೇವಲ ಸೂರ್ಯ ದೇವಾಲಯಕ್ಕೆ ಮಾತ್ರ ಜನಪ್ರಿಯವಾಗಿಲ್ಲ. ಗುಜರಾತ್ನ ಈ ಗ್ರಾಮ ದೇಶದ ಮೊದಲ ಸೂರ್ಯ ಗ್ರಾಮ, ಸೋಲಾರ್ ವಿಲೇಜ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಮೊಢೆರಾ ಇಂದು ಸಂಪೂರ್ಣವಾಗಿ ಸೌರಶಕ್ತಿಯನ್ನಾಧರಿಸಿ ಕಾರ್ಯನಿರ್ವಹಿಸುತ್ತಿದ್ದು ದೇಶಕ್ಕೆ ಸುಸ್ಥಿರ ಅಭಿವೃದ್ಧಿಯ ಒಂದು ಮಾದರಿಯನ್ನು ಪ್ರಸ್ತುತಪಡಿಸಿದೆ. ಮೊಢೆರಾದಲ್ಲಿ ಪ್ರವಾಸಿಗರಿಗಾಗಿ ಹಲವಾರು ಆಕರ್ಷಣೆಗಳು ಮತ್ತು ಸೌಲಭ್ಯಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜನವರಿಯಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ಮೊಢೆರಾ ನೃತ್ಯ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ. ಈ ಮಹೋತ್ಸವದಲ್ಲಿ ಭಾರತದ ವಿವಿಧ ಸಾಂಸ್ಕೃತಿಕ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಅದ್ಭುತ ಪ್ರದರ್ಶನಗಳು ನಡೆಯುತ್ತವೆ. ನೀವೆಲ್ಲರೂ ಕೂಡ ಮೊಢೆರಾಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಭಾರತದ ಈ ಹೆಮ್ಮೆಯ ಪರಂಪರೆಯ ದರ್ಶನ ಪಡೆಯಿರಿ ಎಂದು ನಾನು ಬಯಸುತ್ತೇನೆ. ಸ್ನೇಹಿತರೆ, ಭೂತಕಾಲದೊಂದಿಗಿನ ನಮ್ಮ ನಂಟು ಇಂದಿಗೂ ಜೀವಂತವಾಗಿದೆ. ಈ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತಿರುವವರ ಸಮರ್ಪಣಾ ಮನೋಭಾವ ಮತ್ತು ಕಠಿಣ ಪರಿಶ್ರಮವೇ ಇದಕ್ಕೆ ಕಾರಣ. ತಮಿಳುನಾಡಿನ ತಿರುಚಿರಾಪಳ್ಳಿಯ ಮನಪ್ಪಾರೈನಲ್ಲಿ ಇಂತಹದ್ದೇ ಒಂದು ವಿಶಿಷ್ಟ ಪ್ರಯತ್ನ ನಡೆಯುತ್ತಿದೆ. ಅಲ್ಲಿನ ಕಾಲೇಜೊಂದರ ತಮಿಳು ಅಧ್ಯಯನ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎ ಸೆಲ್ವರಾಜು ಅವರು ಈ ಪ್ರಯತ್ನವನ್ನು ಮುಂದುವರಿಸುತ್ತಿದ್ದಾರೆ. ಒಂದು ಉಪನ್ಯಾಸದ ಸಂದರ್ಭದಲ್ಲಿ ತಮ್ಮ ವಿದ್ಯಾರ್ಥಿಯೊಬ್ಬರಿಂದ ಅವರಿಗೆ ಕೆಲವು ಪ್ರಾಚೀನ ಪ್ರತಿಮೆಗಳ ಕುರಿತು ಮಾಹಿತಿ ದೊರೆಯಿತು. ಈ ಕುರಿತು ಚರ್ಚಿಸಿದ ಬಳಿಕ ಅವರು ಸ್ಥಳ ಪರಿಶೀಲನೆಗೆ ತೆರಳಲು ಯೋಜಿಸಿದರು. ಈ ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ವಿವಿಧ ಸ್ಥಳಗಳಲ್ಲಿ ಹಲವು ಪ್ರಾಚೀನ ಪ್ರತಿಮೆಗಳು ಹಾಗೂ ಪುರಾತನ ದೇವಾಲಯಗಳು ಅವರ ಗಮನಕ್ಕೆ ಬಂದವು. ಭೂತಕಾಲದೊಂದಿಗೆ ಬೆಸೆಯುವ ನಿಟ್ಟಿನಲ್ಲಿ ಇದೊಂದು ಆಸಕ್ತಿದಾಯಕ ಪ್ರಯತ್ನವಾಗಿದೆ. ಇಂತಹ ಪ್ರಯತ್ನಗಳ ಮೂಲಕ ನಮ್ಮ ಪರಂಪರೆಯನ್ನು ಇನ್ನಷ್ಟು ಉತ್ತಮವಾಗಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ದೇಶದ ಇತರ ಭಾಗಗಳಲ್ಲಿಯೂ ಇಂತಹ ಪ್ರಯತ್ನಗಳನ್ನು ಕೈಗೊಳ್ಳಬಹುದು. ಇವು ನಮ್ಮ ಇತಿಹಾಸವನ್ನು ಹತ್ತಿರದಿಂದ ನೋಡುವುದಷ್ಟೇ ಅಲ್ಲದೆ ಅದನ್ನು ಆಳವಾಗಿ ತಿಳಿದುಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತವೆ. ನನ್ನ ಪ್ರಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 2ರಂದು ಪೂಜ್ಯ ಬಾಪೂಜಿಯವರ ಜಯಂತಿ ಇದೆ. ಬಾಪೂಜಿಯವರು ನಮಗೆ ಜೀವನದ ಹಲವು ಮೌಲ್ಯಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದೆ. ನಾವು ನಮ್ಮ ಸುತ್ತಮುತ್ತ ಸ್ವಚ್ಛತೆಗೆ ಸಂಬಂಧಿಸಿದ ಹಲವು ಪ್ರಯತ್ನಗಳನ್ನು ಆಗಾಗ್ಗೆ ನೋಡುತ್ತಿರುತ್ತೇವೆ. ಇಂತಹ ಪ್ರಯತ್ನಗಳು ನಮಗೆ ಸ್ಫೂರ್ತಿ ನೀಡುವುದರ ಜೊತೆಗೆ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ಗಮನಿಸಿದ್ದೇನೆ, ಮಧ್ಯಪ್ರದೇಶದಲ್ಲಿ ಕೆಲವು ಯುವಕರು ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಸಣ್ಣ ಪ್ರಯತ್ನಕ್ಕೆ ಇಡೀ ಸಮಾಜವೇ ಕೈಜೋಡಿಸುತ್ತಿದೆ. ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಯುವಕರು ಹಳೆಯ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ನಮ್ಮ ಪ್ರಾಚೀನ ಪರಂಪರೆಯ ತಾಣಗಳನ್ನು ಮತ್ತೆ ಸಂರಕ್ಷಿಸಿ ಸುಂದರಗೊಳಿಸುವ ಕೆಲಸವೂ ಆಗುತ್ತಿದೆ. ಮುಂಬೈನಲ್ಲಿ ಕೆಲವು ಯುವಕರು ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಪ್ರತಿವಾರ ಒಂದಲ್ಲ ಒಂದು ಕಡಲ ತೀರದಲ್ಲಿ ನೂರಾರು ಯುವ ಸ್ನೇಹಿತರು ಒಗ್ಗೂಡಿ ಸ್ವಚ್ಛತೆಯ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಮಕ್ಕಳು ಮತ್ತು ಯುವಕರು ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವಂತೆ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯುವ ವಿದ್ಯಾರ್ಥಿಗಳು ಸ್ಥಳೀಯ ಜನರೊಂದಿಗೆ ಬೆರೆತು ಪ್ರವಾಸಿ ತಾಣಗಳು ಹಾಗೂ ಮಾರುಕಟ್ಟೆ

ಪ್ರದೇಶಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಎಲ್ಲಾ ಪ್ರಯತ್ನಗಳಲ್ಲಿ ಒಂದು ವಿಷಯ ಸಹಜವಾಗಿಯೇ ಗೋಚರಿಸುತ್ತದೆ. ಎಲ್ಲೋ ಒಬ್ಬ ವ್ಯಕ್ತಿ ಆರಂಭಿಸಿದ ಪ್ರಯತ್ನಕ್ಕೆ ಮತ್ತಷ್ಟು ಜನರು ಕೈಜೋಡಿಸುತ್ತಾರೆ. ಹೀಗೆ ಅಭಿಯಾನ ಮುಂದುವರೆಯುತ್ತಾ ದೊಡ್ಡ ಜನಾಂದೋಲನವಾಗಿ ರೂಪುಗೊಳ್ಳುತ್ತದೆ. ಇದೇ ಜನರ ಪಾಲುದಾರಿಕೆಯಾಗಿದೆ. ಬಾಪೂಜಿಯವರಿಗೆ ನಾವು ಸಲ್ಲಿಸಬಹುದಾದ ಅತ್ಯಂತ ಸುಂದರ ಶ್ರದ್ಧಾಂಜಲಿಯು ಸ್ವಚ್ಛತೆಯೇ ಆಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಪರಿಸರವನ್ನು ರಕ್ಷಿಸಿದಾಗ ಕೇವಲ ಮರಗಳು, ಸಸ್ಯಗಳು ಅಥವಾ ವನ್ಯಜೀವಿಗಳನ್ನು ಮಾತ್ರ ಸಂರಕ್ಷಿಸುವುದಿಲ್ಲ, ಹೊರತಾಗಿ ಆ ಸಂಪೂರ್ಣ ಜೀವಗಳ ಪರಿಸರ ವ್ಯವಸ್ಥೆಯನ್ನೇ ಬಲಪಡಿಸುತ್ತೇವೆ. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಇಂತಹ ಉಪಕ್ರಮಗಳು ಇದೇ ಭಾವನೆಯನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸುತ್ತಿವೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯವಿದೆ. ಇಲ್ಲಿ ಆನೆಗಳು ವಾಸಿಸುತ್ತಿದ್ದ ಕಾಲವೊಂದಿತ್ತು. ಆದರೆ ಕಾಲಕ್ರಮೇಣ ಅರಣ್ಯ ಪ್ರದೇಶದಲ್ಲಿ ಮಾನವನ ಹಸ್ತಕ್ಷೇಪ ಹೆಚ್ಚಾಗತೊಡಗಿತು. ಇದರಿಂದಾಗಿ ಆನೆಗಳು ಈ ಪ್ರದೇಶದಿಂದ ದೂರ ಸಾಗಿದವು. 3 ವರ್ಷಗಳ ಹಿಂದೆ ಈ ಭೂಮಿಯನ್ನು ಅತಿಕ್ರಮಣದಿಂದ ಮುಕ್ತಗೊಳಿಸಲಾಯಿತು. ಈಗ ಇದರ ಅದ್ಭುತ ಫಲಿತಾಂಶ ಗೋಚರವಾಗುತ್ತಿದೆ. ಆನೆಗಳು ಇಲ್ಲಿಗೆ ಮರಳಿ ಬಂದಿವೆ. ಯಾವ ಪ್ರದೇಶದಲ್ಲಿ ವರ್ಷಗಳಿಂದ ಅವುಗಳ ಚಲನವಲನ ಇರಲಿಲ್ಲವೋ ಅಲ್ಲಿ ಇಂದು ಪುನಃ ಆನೆಗಳ ಹಿಂಡು ಕಾಣಿಸಿಕೊಳ್ಳುತ್ತಿದೆ. ಸ್ನೇಹಿತರೆ, ಅಸ್ಸಾಂನಲ್ಲಿಯೇ ಮತ್ತೊಂದು ಸುಂದರ ಪ್ರಯತ್ನ ನಡೆದಿದೆ. ಅದೆಂದರೆ ಬಹಳ ಚಿಕ್ಕ ಪ್ರಾಣಿ ಎನಿಸಿದ ಪಿಗ್ಮಿ ಹಂದಿಯನ್ನು ರಕ್ಷಿಸುವ ಪ್ರಯತ್ನವಾಗಿದೆ. ಒಂದು ಕಾಲದಲ್ಲಿ ಇದರ ಅಸ್ತಿತ್ವವೇ ಅಪಾಯಕ್ಕೆ ಸಿಲುಕಿತ್ತು. ಆಗ ಕೇವಲ 6 ಪಿಗ್ಮಿ ಹಂದಿಗಳೊಂದಿಗೆ ಒಂದು ಸಂರಕ್ಷಣಾ ಕಾರ್ಯಕ್ರಮ ಆರಂಭಿಸಲಾಯಿತು. ನಂತರ ಅವುಗಳನ್ನು ಪುನಃ ಕಾಡಿನಲ್ಲಿ ಬಿಡಲಾಯಿತು. ಅವುಗಳು ವಾಸ ಮಾಡಲು ಹುಲ್ಲುಗಾವಲುಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಯಿತು. ಇಂದು ಈ ಕಾರ್ಯಕ್ರಮದಿಂದಾಗಿ ಪಿಗ್ಮಿ ಹಂದಿಗಳ ಸಂಖ್ಯೆ 190ಕ್ಕೂ ಅಧಿಕವಾಗಿದೆ. ಸ್ನೇಹಿತರೆ, ಪ್ರಕೃತಿಯೊಂದಿಗಿನ ನಮ್ಮ ಅನುಬಂಧ ಕೇವಲ ಅದನ್ನು ಸಂರಕ್ಷಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಲವು ಬಾರಿ ನಾವು ಪ್ರಕೃತಿಯನ್ನು ರಕ್ಷಿಸಿದಾಗ ಅದೇ ಪ್ರಕೃತಿ ನಮ್ಮ ಜೀವನದ ಆಧಾರವಾಗುತ್ತದೆ. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಕೆಲವು ಮಹಿಳೆಯರು ಇದೇ ಬಾಂಧವ್ಯಗಳ ಪ್ರೇರಣಾದಾಯಕ ಉದಾಹರಣೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಜಾರ್ಕಾಲಿಯ ಈ ಮಹಿಳೆಯರು ಮ್ಯಾಂಗ್ರೂವ್ ಕಾಡುಗಳನ್ನು ಬೆಳೆಸುತ್ತಿದ್ದಾರೆ. ಇವರಲ್ಲಿ ಹೆಚ್ಚಿನವರು ತಮ್ಮ ಪತಿಯನ್ನು ಹುಲಿ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಯರಾಗಿದ್ದಾರೆ. ಪತಿಯನ್ನು ಕಳೆದುಕೊಂಡ ನಂತರ ಇವರಿಗೆ ಸುಂದರ್ಬನದಿಂದಲೇ ಜೀವನೋಪಾಯಕ್ಕೆ ಆಧಾರ ದೊರೆಯಿತು. ಅವರು ಬೆಳೆಸಿದ ಮ್ಯಾನ್ಗ್ರೋವ್ ಕಾಡುಗಳು ಗ್ರಾಮಗಳಿಗೆ ಇಂದು ನೈಸರ್ಗಿಕ ಸುರಕ್ಷಾ ಕವಚವಾಗುತ್ತಿವೆ ಮತ್ತು ಇವುಗಳನ್ನು ನೆಡುವ ಮೂಲಕ ಈ ಮಹಿಳೆಯರಿಗೆ ಆದಾಯವೂ ದೊರೆಯುತ್ತಿದೆ. ಸ್ನೇಹಿತರೆ, ನಾವು ಪರಿಸರವನ್ನು ಸಂರಕ್ಷಿಸೋಣ, ಪ್ರಕೃತಿಯ ಸಮತೋಲನವನ್ನು ಗೌರವಿಸೋಣ ಮತ್ತು ಅದರ ವೈವಿಧ್ಯತೆಯನ್ನು ಕಾಪಾಡೋಣ. ಇಂತಹ ನಮ್ಮ ಪ್ರತಿಯೊಂದು ಪ್ರಯತ್ನವೂ ಭವಿಷ್ಯದ ಪೀಳಿಗೆಗಳೆಡೆಗೆ ನಮ್ಮ ಜವಾಬ್ದಾರಿಯಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ಮಾದಕ ಪದಾರ್ಥಗಳ ವಿರುದ್ಧ, ಡ್ರಗ್ಸ್ ವಿರುದ್ಧ ಒಂದು ಮಹತ್ವದ ಸಂಕಲ್ಪ ಕೈಗೊಂಡಿದ್ದಾರೆ. ಯುವಜನತೆ ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ಮಾಡಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನೂ ಹೊತ್ತಿದ್ದಾರೆ. ಇವೆಲ್ಲವೂ ನಡೆಯುತ್ತಿರುವುದು ನಶೆ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್ನ ಸ್ವಯಂ ಸೇವಕರು ತೊಡಗಿಸಿಕೊಂಡಿದ್ದಾರೆ. ಎನ್ಎಸ್ಎಸ್ನಲ್ಲಿ ತೊಡಗಿಕೊಂಡಿರುವ ನಮ್ಮ ಯುವ ಜನತೆಯೂ ಇದರ ಭಾಗವಾಗಿದ್ದಾರೆ. ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಜೊತೆಗೂಡಲು ಮುಂದೆ ಬಂದಿವೆ. ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಇದರಲ್ಲಿ ಕೈಜೋಡಿಸಿವೆ. ಕಳೆದ ಕೆಲವು ದಿನಗಳಲ್ಲಿ ದೇಶಾದ್ಯಂತ 1000 ಸಂಕಲ್ಪ ಸಮಾರಂಭಗಳು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆದಿವೆ. ಸ್ನೇಹಿತರೆ, ಈ ಅಭಿಯಾನದಲ್ಲಿ ನನಗೆ ವಿಶೇಷವಾಗಿ ಇಷ್ಟವಾದ ಒಂದು ವಿಷಯವೆಂದರೆ ಮಾದಕ ವ್ಯಸನ ಮುಕ್ತಿಯ ಸಂದೇಶ. ನಮ್ಮ ಯುವಕರು ಸ್ವತಃ ತಮ್ಮದೇ ಭಾಷೆಯಲ್ಲಿ, ತಮ್ಮದೇ ರೀತಿಯಲ್ಲಿ ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ನಾನು ಮನ್ ಕಿ ಬಾತ್ನಲ್ಲಿ ಕೂಡ ತಮ್ಮ ಸೃಜನಾತ್ಮಕತೆಯ ಮೂಲಕ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕೆಂದು ಯುವ ಸ್ನೇಹಿತರಲ್ಲಿ ಮನವಿ ಮಾಡಿದ್ದೆ ಮತ್ತು

ಸಾವಿರಾರು ಯುವಜನರು ನನ್ನ ಈ ಕರೆಗೆ ಸ್ಪಂದಿಸಿ ಮುಂದೆ ಬಂದಿರುವುದು ನನಗೆ ಬಹಳ ಸಂತಸ ತಂದಿದೆ. ಮೈ ಭಾರತ್ನಲ್ಲಿ ಆಂಥಮ್ ರಚನೆ, ಘೋಷವಾಕ್ಯ ಬರವಣಿಗೆ ಮತ್ತು ಬೀದಿ ನಾಟಕ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ನಮ್ಮ ಯುವಕರು ನಶಾಮುಕ್ತ ಯುವ ಎಂಬ ಹ್ಯಾಶ್ ಟ್ಯಾಗ್ನೊಂದಿಗೆ ತಮ್ಮ ಸೃಜನಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅಂದರೆ ಸಂದೇಶವೂ ಯುವಕರದ್ದೇ, ಮಾಧ್ಯಮವೂ ಯುವಕರದ್ದೇ ಮತ್ತು ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುವ ಶಕ್ತಿಯೂ ಯುವಕರದ್ದೇ. ಮುಂಬರುವ ದಿನಗಳಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಆರೋಗ್ಯ ತಪಾಸಣೆ ಮತ್ತು ಧ್ಯಾನ ಶಿಬಿರಗಳಂತಹ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಸ್ನೇಹಿತರೆ, ಶೀಘ್ರದಲ್ಲೇ ನಮ್ಮ ಹಲವು ಹಬ್ಬಗಳು ಮತ್ತು ಉತ್ಸವಗಳು ಕೂಡ ಬರಲಿವೆ. ಈ ಬಾರಿ ಹಬ್ಬಗಳ ಸಂಭ್ರಮದ ನಡುವೆ ನಮ್ಮ ಯುವಕರು ಯಾವುದಾದರೂ ದುರಭ್ಯಾಸದ ಯಾರಾದರೂ ಮಾದಕ ವ್ಯಸನದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದರೆ ಅವರಿಗೆ ಬೆಂಬಲ ನೀಡಿ ಮಾದಕ ವ್ಯಸನ ಮುಕ್ತ ಯುವಜನತೆ, ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಸಂಕಲ್ಪವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ಕೊಂಡೊಯ್ಯೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಬಾರಿ ಕೆಂಪುಕೋಟೆಯಿಂದ ನಾನು ಕ್ರೀಡೆಗಳಿಗಾಗಿ ಪ್ರತಿಭಾ ಶೋಧದ ಅಭಿಯಾನವನ್ನು ಘೋಷಿಸಿದ್ದೇನೆ. ಭಾರತ ಸತತವಾಗಿ ಅತ್ಯುತ್ತಮ ಪ್ರದರ್ಶನಗಳನ್ನು ನೀಡುತ್ತಿರಬೇಕೆಂದರೆ ಕೆಲಸಕ್ಕಾಗಿಯೇ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಅನೇಕರಿದ್ದಾರೆ. ಅವರ ಒಂದೇ ಹವ್ಯಾಸವೆಂದರೆ ಪ್ರತಿಭೆಗಳನ್ನು ಅನ್ವೇಷಿಸುವುದು ಮತ್ತು ಅವುಗಳನ್ನು ಬೆಳೆಸುವುದು. ನಮ್ಮ ಪಂಜಾಬ್ನಲ್ಲಿ ರಾಜೇಂದರ್ ಸಿಂಗ್ ಅವರು ಇಂತಹದ್ದೇ ಕೆಲಸವನ್ನು ಮಾಡುತ್ತಿದ್ದಾರೆ. ರಾಜೇಂದರ್ ಅವರ ಹೆಸರಿನೊಂದಿಗೆ ಸೀನಿಯರ್ ಕೂಡ ಸೇರ್ಪಡೆಯಾಗಿದೆ. ಇವರು 1980 ಒಲಿಂಪಿಕ್ನಲ್ಲಿ ಹಾಕಿಯಲ್ಲಿ ಚಿನ್ನದ ಪದಕ ಗಳಿಸಿದ ತಂಡದ ಭಾಗವಾಗಿದ್ದರು. 1982 ವಿಶ್ವಕಪ್ನಲ್ಲಿ ಗಮನ ಸೆಳೆದಿದ್ದರು. 2001 ಭಾರತ ಪ್ರಥಮ ಬಾರಿಗೆ ಪುರುಷರ ಜೂನಿಯರ್ ವಿಶ್ವಕಪ್ ತನ್ನದಾಗಿಸಿಕೊಂಡಿತ್ತು. ಅದೇ ರೀತಿ 2003 ದೇಶವು ಸೀನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ಈ ಎರಡೂ ಪಂದ್ಯಾವಳಿಯಲ್ಲಿ ಇವರು ಕೋಚ್ನ ಪಾತ್ರ ನಿರ್ವಹಿಸಿದ್ದರು. ಈಗ ಅವರು ರೌಂಡ್ ಗ್ಲಾಸ್ ಹಾಕಿ ಅಕಾಡೆಮಿಯ ಮೂಲಕ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ತಮ್ಮ ಹವ್ಯಾಸವನ್ನು ಮುಂದುವರಿಸಿದ್ದಾರೆ. ಇವರ ಪ್ರಯತ್ನಗಳಿಂದ ಗ್ರಾಮಗಳಲ್ಲಿ ಹೊಸ ಹಾಕಿ ಮೈದಾನಗಳನ್ನು ನಿರ್ಮಿಸಲಾಗುತ್ತಿದೆ. ರಾಜೇಂದರ್ ಸಿಂಗ್ ಅವರ ಗಮನ ಸಂಪೂರ್ಣ ಸ್ಪಷ್ಟವಾಗಿದೆ. ಉತ್ತಮ ಕೋಚಿಂಗ್ ಸೌಲಭ್ಯಗಳು ಕಡಿಮೆ ಇರುವ ಗ್ರಾಮಗಳಲ್ಲಿನ ಮಕ್ಕಳನ್ನು ಗುರುತಿಸುವುದು ಇವರ ಉದ್ದೇಶವಾಗಿದೆ. ಇಂತಹ ಪ್ರಯತ್ನಗಳಿಂದ ಅನೇಕ ಕ್ರೀಡಾಳುಗಳು ಭಾರತದ ಜೂನಿಯರ್ ಮತ್ತು ಸೀನಿಯರ್ ಮಟ್ಟದಲ್ಲಿ ತಮ್ಮ ಸ್ಥಾನ ಕಂಡುಕೊಳ್ಳುತ್ತಿದ್ದಾರೆ. ರಾಜೇಂದರ್ ಸಿಂಗ್ ಅವರ ಈ ಸಮರ್ಪಣಾ ಭಾವನೆಯನ್ನು ಎಷ್ಟು ಶ್ಲಾಘಿಸಿದರೂ ಕಡಿಮೆಯೇ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೆಲ್ಲಿಕಾಯಿ ನಮ್ಮೆಲ್ಲರಿಗೂ ಬಹಳ ಪರಿಚಿತವಾದದ್ದು. ಬಹುತೇಕ ಮನೆಗಳಲ್ಲಿ ನೆಲ್ಲಿಕಾಯಿಯಿಂದ ತಯಾರಿಸಿದ ಉಪ್ಪಿನಕಾಯಿ ಮತ್ತು ಮೊರಬ್ಬ ಬಳಸಲಾಗುತ್ತದೆ. ಅನೇಕರು ನೆಲ್ಲಿಕಾಯಿಯ ರಸವನ್ನು ಇಷ್ಟಪಡುತ್ತಾರೆ. ಚಳಿಗಾಲದಲ್ಲಿ ಚ್ಯವನ್ಪ್ರಾಶ್ ನಮ್ಮ ದೈನಂದಿನ ಬದುಕಿನ ಒಂದು ಪ್ರಮುಖ ಭಾಗವಾಗಿರುತ್ತದೆ. ನಮ್ಮ ಹಿರಿಯರು ಅನೇಕ ತಲೆಮಾರುಗಳಿಂದ ನೆಲ್ಲಿಕಾಯಿಯ ಗುಣಗಳ ಬಗ್ಗೆ ಹೇಳುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇದೇ ನೆಲ್ಲಿಕಾಯಿ ಇಂದು ಉತ್ತರ ಪ್ರದೇಶದ ಪ್ರತಾಪ್ಗಢ್ನಲ್ಲಿ ಹೊಸ ಸಾಧ್ಯತೆಗಳಿಗೆ ಮಾರ್ಗವಾಗುತ್ತಿದೆ. ಪ್ರತಾಪ್ಗಢ್ ಮತ್ತು ನೆಲ್ಲಿಕಾಯಿಯ ನಡುವಿನ ಸಂಬಂಧ ಬಹಳ ಹಳೆಯದ್ದು. ಹಲವಾರು ತಲೆಮಾರುಗಳಿಂದ ಇಲ್ಲಿನ ರೈತರು ನೆಲ್ಲಿಕಾಯಿ ಕೃಷಿ ಮಾಡುತ್ತಾ ಬಂದಿದ್ದಾರೆ. ಪ್ರತಾಪ್ಗಢ್ಗೆ ನೆಲ್ಲಿಕಾಯಿ ಒಂದು ಬಲಿಷ್ಠ ಗುರುತನ್ನು ನೀಡಿದೆ. ಈಗ ಇದೇ ಹಳೆಯ ಗುರುತು ಇಲ್ಲಿನ ರೈತರಿಗೆ ಮತ್ತು ಮಹಿಳೆಯರಿಗೆ ಹೊಸ ಅವಕಾಶಗಳನ್ನು ತಂದುಕೊಡುತ್ತಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ODOP ಮೂಲಕ ಇಲ್ಲಿ ನೆಲ್ಲಿಕಾಯಿಗೆ ಸಂಬಂಧಿಸಿದ ಸ್ಥಳೀಯ ಉದ್ಯಮಗಳಿಗೆ ಉತ್ತೇಜನ ದೊರೆತಿದೆ. ಇಂದು ಪ್ರತಾಪ್ಗಢ್ನಲ್ಲಿ ನೆಲ್ಲಿಕಾಯಿ ಸಂಸ್ಕರಣೆಗೆ ಸಂಬಂಧಿಸಿದ ಸುಮಾರು 100 ಘಟಕಗಳು ಕೆಲಸ ಮಾಡುತ್ತಿದ್ದು, ಇದರಲ್ಲಿ ಸ್ವಸಹಾಯ ಗುಂಪುಗಳಿಗೆ ಸೇರಿದ ಮಹಿಳೆಯರು ಕೂಡ ದೊಡ್ಡ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಅಂತಹದ್ದೇ ಒಂದು ಗುಂಪು ದೇವ್ಗಢ್ ಕಮಾಸಿ ಗ್ರಾಮದ್ದಾಗಿದೆ. ಸಾವಿತ್ರಿ

ಸ್ವಸಹಾಯ ಗುಂಪಿಗೆ ಸೇರಿದ ಮಹಿಳೆಯರು ನೆಲ್ಲಿಕಾಯಿಯಿಂದ ಕ್ಯಾಂಡಿ, ಮೊರಬ್ಬ, ರಸ, ಜ್ಯೂಸ್ ತಯಾರಿಸುತ್ತಿದ್ದಾರೆ. ಒಡಿಒಪಿ ಅಡಿಯಲ್ಲಿ ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶ ಹೆಚ್ಚಿದ ಕಾರಣ ಇವರ ಆದಾಯದಲ್ಲಿ ಕೂಡ ಹೆಚ್ಚಳ ಕಂಡುಬಂದಿದೆ. ಇದೇ ರೀತಿ ಒಂದು ಗ್ರಾಮದಲ್ಲಿ ವಿಂಧ್ಯವಾಸಿನಿ ಸ್ವಸಹಾಯ ಗುಂಪು ಇದೆ. ಈ ಗುಂಪಿನ ಮಹಿಳೆಯರು ನೆಲ್ಲಿಕಾಯಿಯಿಂದ ಉಪ್ಪಿನಕಾಯಿ, ಜೀರ್ಣಕ್ರಿಯೆಗೆ ಸಹಾಯವಾಗುವ ಪುಡಿ ಇತ್ಯಾದಿ ಪದಾರ್ಥಗಳನ್ನು ತಯಾರಿಸುತ್ತಿದ್ದಾರೆ. ಈ ಮಹಿಳೆಯರಿಗೆ ಸಂಸ್ಕರಣೆಗಾಗಿ ಯಂತ್ರಗಳು ದೊರೆತಿವೆ, ಸಾಲ ಸೌಲಭ್ಯ ದೊರೆತಿದೆ, ಸ್ಥಳೀಯ ವ್ಯಾಪಾರ ಮೇಳಗಳಲ್ಲಿ ಭಾಗವಹಿಸುವ ಅವಕಾಶವೂ ದೊರೆತಿದೆ. ನೋಡ ನೋಡುತ್ತಿದ್ದಂತೆಯೇ ಅವರ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಿದೆ. ಸ್ನೇಹಿತರೆ, ನಮ್ಮ ದೇಶದ ಪ್ರತಿಯೊಂದು ಪ್ರದೇಶದಲ್ಲೂ ಏನಾದರೊಂದು ವಿಶೇಷತೆ ಖಂಡಿತವಾಗಿಯೂ ಇದೆ. ಒಂದು ಕಡೆ ವಿಶೇಷವಾದ ಹಣ್ಣಿದ್ದರೆ ಮತ್ತೊಂದೆಡೆ ಸಾಂಪ್ರದಾಯಿಕ ಕಲೆ ಇದೆ, ಮತ್ತೊಂದೆಡೆ ವಿಶಿಷ್ಟವಾದ ಕೌಶಲ್ಯವಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ, ಇವುಗಳ ವಿಶೇಷತೆಗಳನ್ನು ಮುನ್ನೆಲೆಗೆ ತರುವ ಒಂದು ಅಭಿಯಾನವಾಗಿದೆ. ನಮ್ಮ ಗ್ರಾಮಗಳು ಮತ್ತು ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗಬಾರದು ಎಂಬುದೇ ನಮ್ಮ ಪ್ರಯತ್ನವಾಗಿದೆ. ಅವು ದೇಶ ಮತ್ತು ಇತರ ಭಾಗಗಳವರೆಗೂ ತಲುಪಬೇಕು ಮತ್ತು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು. ಇದರಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೂಡ ಉತ್ತೇಜನ ದೊರೆಯುತ್ತದೆ. ಈ ದೇಶವನ್ನು ಸ್ವಾವಲಂಬಿಯಾಗಿಸಲು ಪ್ರೇರಣೆ ದೊರೆಯುತ್ತದೆ. ಮುಂಬರಲಿರುವ ಹಬ್ಬಗಳಲ್ಲಿ ಕೂಡ ನಾವು ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ಮರೆಯಲೇಬಾರದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸೆಪ್ಟೆಂಬರ್ ತಿಂಗಳನ್ನು ಅಪೌಷ್ಟಿಕತೆಯ ವಿರುದ್ಧದ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಪೋಷಣ್ ಮಾಸದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಮತ್ತು ಸಂಸ್ಥೆಗಳು ಈ ಮಹತ್ವದ ಕಾರ್ಯಕ್ಕಾಗಿ ಒಂದುಗೂಡುತ್ತವೆ. ಅಪೌಷ್ಟಿಕತೆಯನ್ನು ಎದುರಿಸುವುದಕ್ಕಾಗಿ ಈ ವರ್ಷ ಅನೇಕ ಪ್ರಶಂಸನೀಯ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಛತ್ತೀಸ್ಗಢ್ನಲ್ಲಿ ಪ್ರತಿ ಮನೆಯಲ್ಲಿ ನುಗ್ಗೆ, ಪ್ರತಿ ಮನೆಯಲ್ಲೂ ನುಗ್ಗೆ ಎಂಬ ಹೆಸರಿನ ಅಭಿಯಾನ ಆರಂಭಿಸಲಾಗಿದೆ. ಇದರಲ್ಲಿ ಜನರಿಗೆ ಪೌಷ್ಟಿಕಾಂಶಯುಕ್ತ ಮುನಗ ಅಂದರೆ ನುಗ್ಗೆ ಸೊಪ್ಪನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿದೆ. ಗುಜರಾತ್ನಲ್ಲಿ ಕೂಡ ವಾಂಗಿ ಸ್ಪರ್ಧೆ ಅಂದರೆ ಸಿರಿಧಾನ್ಯಗಳಿಂದ ತಯಾರಿಸಲಾದ ವ್ಯಂಜನಗಳ ಸ್ಪರ್ಧೆ ಆರಂಭಿಸಲಾಗಿದೆ. ಈ ಉಪಕ್ರಮದ ಮೂಲಕ ಕಡಿಮೆ ಬೆಲೆಯ ಮತ್ತು ಪೌಷ್ಟಿಕ ಸ್ಥಳೀಯ ಆಹಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಹಾರಾಷ್ಟ್ರ ಕೂಡ ಈ ನಿಟ್ಟಿನಲ್ಲಿ ಶ್ಲಾಘನೀಯ ಪ್ರಯತ್ನ ಮಾಡುತ್ತಿದೆ. ಅಲ್ಲಿ ಶಿಕ್ಷಕರು ಅಂಗನವಾಡಿ ಅಭಿಯಾನದಲ್ಲಿ ಈ ವರ್ಷ ಜನರು ಒಂದುಗೂಡಿ ಪೌಷ್ಟಿಕ ವಾಟಿಕಾಗಳ ತೋಟಗಳ ಆರೈಕೆಗಾಗಿ ಒಂದು ಅಭಿಯಾನ ಆರಂಭಿಸಿದ್ದಾರೆ. ಇದು ಮಿಜೋ ಸಮಾಜದ ತಲೋ ಮಡ್ ಯನ ಎಂಬ ಪರಿಗೆ ಅನುಗುಣವಾಗಿದೆ. ಇಂತಹ ಪ್ರಯತ್ನಗಳು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾಗಿವೆ. ಇಂತಹ ಉಪಕ್ರಮಗಳ ಭಾಗವಾಗಿರುವ ಅಂಗನವಾಡಿ ಕೇಂದ್ರಗಳಿಗೆ ಸಂಬಂಧಿಸಿದ ಎಲ್ಲರ ಬಗ್ಗೆಯೂ ನನಗೆ ಅತ್ಯಂತ ಹೆಮ್ಮೆ ಇದೆ. ಈ ಅಂಗನವಾಡಿ ಡಿಜಿಟಲ್ ರೂಪದಲ್ಲಿ ಸೇರ್ಪಡೆಯಾಗಿದೆ. ಸರಿಸುಮಾರು 9 ಕೋಟಿ ಫಲಾನುಭವಿಗಳು ಇದರಲ್ಲಿ ನೋಂದಾಯಿತರಾಗಿದ್ದಾರೆ ಮತ್ತು ಸ್ತನ್ಯಪಾನ ಮಾಡಿಸುವ ತಾಯಂದಿರಿಗೆ ಉತ್ತಮ ಆರೈಕೆ ಸಾಧ್ಯವಾಗಿದೆ. ಅಪೌಷ್ಟಿಕತೆಯ ವಿರುದ್ಧದ ಈ ಹೋರಾಟವನ್ನು ನಾವು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮ ಸಮಾಜವನ್ನು ಅಪೌಷ್ಟಿಕತೆಯಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಬೇಕು. ಸ್ನೇಹಿತರೆ, ನಾವೆಲ್ಲರೂ ಈ ತಿಂಗಳು ಪೂರ್ತಿ ಸಂಪೂರ್ಣ ಶ್ರದ್ಧೆ, ಭಕ್ತಿ ಹಾಗೂ ಉತ್ಸಾಹದಿಂದ ಗಣೇಶನ ಹಬ್ಬವನ್ನು ಆಚರಿಸಿದ್ದೇವೆ. ದೇಶಾದ್ಯಂತ ಭಕ್ತಿಭಾವದಿಂದ ಗಣಪತಿ ದೇವನನ್ನು ಸ್ವಾಗತಿಸಲಾಯಿತು. ಈ ಪವಿತ್ರ ಸಂದರ್ಭ ಇಡೀ ವಾತಾವರಣವನ್ನು ಉತ್ಸಾಹ ಮತ್ತು ಸಂಭ್ರಮದಿಂದ ತುಂಬಿಸುತ್ತದೆ. ಸ್ನೇಹಿತರೆ, ವಿಘ್ನ ವಿನಾಶಕ ಶ್ರೀ ಗಣೇಶ ದೇವ ಜ್ಞಾನ, ಬುದ್ಧಿವಂತಿಕೆ ಮತ್ತು ಶುಭ ಕಾರ್ಯಗಳ ಆರಂಭದ ಪ್ರತೀಕ ಎನಿಸಿದ್ದಾರೆ. ಆತನ ಮೇಲೆ ಅಪಾರ ಭಕ್ತಿ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲಿಯೂ ಇದೆ. ಉದಾಹರಣೆಗೆ ಶ್ರೀಮಾನ್ ಪಂಥೌನ್ ಥೀರಖಾನೋನ್ ಅವರನ್ನೇ ತೆಗೆದುಕೊಳ್ಳಿ.
ಅವರು

0: ಮೂಲತಃ ಥೈಲ್ಯಾಂಡ್ ದೇಶದವರು. ಅಲ್ಲಿ ಶ್ರೀ ಗಣೇಶ ದೇವನನ್ನು ಪ್ರಾ ಫಿಕಾನೆತ್ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ. ಆತ 19 ವರ್ಷ ವಯಸ್ಸಿನವರಾಗಿದ್ದಾಗ ಅವರ ತಂದೆಯವರು ಅವರಿಗೆ ಶ್ರೀ ಗಣೇಶ ಭಗವಾನ್ ಅವರ ಒಂದು ಛಾಯಾಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ಇದರಿಂದಲೇ ಅವರಲ್ಲಿ ಒಂದು ಅದ್ಭುತ ಭಕ್ತಿಭಾವ ಜಾಗೃತಗೊಂಡಿತು. ಅವರು ಭಗವಾನ್ ಶ್ರೀ ಗಣೇಶನಿಗೆ ಸಂಬಂಧಿಸಿದ ಸಂಪ್ರದಾಯದ ಅಧ್ಯಯನಗಳಲ್ಲಿ 4 ದಶಕಗಳಿಗಿಂತಲೂ ಅಧಿಕ ಸಮಯ ಕಳೆದಿದ್ದಾರೆ. ಅವರು ಭಾರತ ಮತ್ತು ನೇಪಾಳ ಸೇರಿದಂತೆ ಏಷ್ಯಾದ ಅನೇಕ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದೊಂದಿಗೆ ಅವರಿಗೆ ವಿಶೇಷ ನಂಟಿದೆ. ಅಷ್ಟವಿನಾಯಕ ಸಂಪ್ರದಾಯದ ಬಗ್ಗೆ ಅರಿತುಕೊಂಡ ನಂತರ ಅವರು ಹಲವು ಬಾರಿ ಇಲ್ಲಿಗೆ ಬಂದಿದ್ದಾರೆ. ಅವರ ಪ್ರಯತ್ನಗಳಿಂದ ಥೈಲ್ಯಾಂಡ್ನ ಭಕ್ತಾದಿಗಳಲ್ಲಿ ಕೂಡ ಅಷ್ಟವಿನಾಯಕ ಯಾತ್ರೆ ಜನಪ್ರಿಯವಾಗಿದೆ. 2002 ಅವರು ಉತ್ತರ ಥೈಲ್ಯಾಂಡ್ನ ಚಿಯಾಂಗ್ಮಾಯ್ನಲ್ಲಿ ಗಣೇಶ್ ಹಿಮಾಲ್ ಮ್ಯೂಸಿಯಂ ಸ್ಥಾಪಿಸಿದರು. ಇಂದು ಇದರಲ್ಲಿ 10,000 ಅಧಿಕ ಗಣೇಶನ ಮೂರ್ತಿಗಳಿವೆ. ಭಾರತಕ್ಕೆ ಬರಲು ಸಾಧ್ಯವಾಗದ ಭಕ್ತರಿಗಾಗಿ ಮ್ಯೂಸಿಯಂನಲ್ಲಿ ಅಷ್ಟವಿನಾಯಕನ ಪ್ರತಿಮೆಗಳು ಕೂಡ ಇವೆ. ಇಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಸುಮಾರು 10 ಭಗವಾನ್ ಗಣೇಶನ ಪೂಜೆ ಅರ್ಚನೆ ನಡೆಸಲಾಗುತ್ತದೆ. ಗಣಪತಿಗೆ ಸಂಬಂಧಿಸಿದ ವಿಶೇಷ ಸಂದರ್ಭಗಳಲ್ಲಿ ಕೂಡ ಇಲ್ಲಿ ಪೂಜಾ ವಿಧಾನಗಳು ನೆರವೇರುತ್ತವೆ. ಭಾರತದ ಆಧ್ಯಾತ್ಮಿಕ ಶ್ರದ್ಧೆ, ಕಲೆ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳು ಬೇರೆ ದೇಶಗಳಲ್ಲಿ ಕೂಡ ಯಾವ ರೀತಿ ಜನಪ್ರಿಯವಾಗುತ್ತವೆ ಎಂಬುದನ್ನು ಇದು ಸಾರಿ ಹೇಳುತ್ತದೆ. ನಮ್ಮೆಲ್ಲರ ಮೇಲೆ ಗಣೇಶ ದೇವನ ಆಶೀರ್ವಾದ ಸದಾಕಾಲ ಇರಲಿ ಎಂಬುದೇ ನನ್ನ ಹಾರೈಕೆಯಾಗಿದೆ. ಸ್ನೇಹಿತರೆ, ಮನದ ಮಾತಿನ ಪ್ರತಿಯೊಂದು ಸಂಚಿಕೆಯ ನಂತರ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ನನಗೆ ನಿಮ್ಮ ಸಂದೇಶ ದೊರೆಯುತ್ತಲಿರುತ್ತದೆ. ನೀವು ಇದೇ ರೀತಿ ಪ್ರೇರಣಾದಾಯಕ ವಿಷಯಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲೂ ನಡೆಯುವ ಇಂತಹ ಪ್ರಯತ್ನಗಳ ಬಗ್ಗೆ ನೀವು ಪ್ರಶಂಸಿಸಿದಾಗ ಅವರ ಉತ್ಸಾಹ ಮತ್ತಷ್ಟು ಹೆಚ್ಚಾಗುತ್ತದೆ. ಮನ್ ಕಿ ಬಾತ್ ಮೂಲಕ ಅವರ ಬಗ್ಗೆ ಅರಿತು ದೇಶದ ಮತ್ತೊಂದು ಭಾಗದ ಜನರು ಕೂಡ ಸ್ಫೂರ್ತಿ ಪಡೆಯುತ್ತಾರೆ. ಈ ಯಾತ್ರೆ ಇದೇ ರೀತಿ ನಿಮ್ಮ ಸಹಕಾರದಿಂದ ಸತತವಾಗಿ ಮುಂದುವರಿಯುತ್ತಿರಲಿ. ಮುಂಬರುವ ಹಬ್ಬಗಳನ್ನು ನೀವು ನಿಮ್ಮ ಕುಟುಂಬದವರೊಡನೆ, ಸ್ನೇಹಿತರೊಡನೆ ಸಂಪೂರ್ಣ ಸಂತೋಷ ಹಾಗೂ ಉಲ್ಲಾಸದಿಂದ ಆಚರಿಸಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭ ಹಾರೈಕೆಗಳು. ಅನೇಕಾನೇಕ ಧನ್ಯವಾದ. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
2: ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ.

ಉರಗನ ಪ್ರಣಾಮಣಿಯ ಬೆಳಕಿನಲ್ಲಿ ಸಿಂಹದ ಹಲ್ಲ ಎಣಿಸಬಲ್ಲೆವು, ಸಿಂಹದ ಹಲ್ಲ ಎಣಿಸಬಲ್ಲೆವು. ಭಾರತೀಯ ವೀರರು ನಾವು, ಭಾರತೀಯ ವೀರರು ನಾವು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ.

ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು ಕಾರ್ಯಕ್ರಮದಲ್ಲಿ ಆನಂದ ಮಾದಲಗೆರೆ ಅವರು ಹಾಡಿರುವ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಡಾ. ಸಿದ್ದಲಿಂಗಯ್ಯ ಅವರ ರಚನೆ ಕಂಬನಿಯ ಕಾಲುವೆಯು.

ಇದುವರೆಗೆ ಆನಂದ್ ಮಾದಲಗೆರೆ ಅವರ ದನಿಯಲ್ಲಿ ಭಾವಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇನ್ನು ಮುಂದೆ ನ್ಯಾಷನಲ್ ಸೈನ್ಸ್ ಮ್ಯಾಗಜೈನ್ ರೇಡಿಯೋಸ್ಕೋಪ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.

ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ಎಸ್ ಸುಪ್ರದೀಪ್ ಅವರಿಂದ ಕೊಳಲು ವಾದನ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: सुप्रदीप का बांसुरी वादन। आपके साथ संगत कर रहे थे वायलिन पर जी वेंकटेश जोशेर, मृदंगम पर केवी रविशंकर शर्मा और मोर्चिंग पर लिखित केएम। यह कार्यक्रम आकाशवाणी बेंगलुरु का योगदान था, जिसे आकाशवाणी दिल्ली के स्टूडियो से आपके लिए प्रस्तुत किया गया।
1: इंदिरा विवासुरिया अखिल भारतीय संगीत सभा। यू आर लिसनिंग टू फ्लूट रिसाइटल बाय यस सुप्रदीप। ही वाज अकंपनीड ऑन वायलिन बाय जी वेंकटेश जोशियर, मृदंगम बाय केवी रविशंकर शर्मा एंड ऑन मोर्सिंग लिखित केएम। This program is a contribution of Akashvani Bengaluru, brought to you from the studios of Akashvani Delhi.
2: ಇದುವರೆಗೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಎಸ್ ಸುಪ್ರದೀಪ್ ಅವರಿಂದ ಕೊಳಲು ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ಗಾಯತ್ರಿ ಹೆಗಡೆ ಅವರಿಂದ ಕಾರವಾರ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ವಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಸಂಧ್ಯಾ ಎಂಎ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಆಯುರ್ವೇದ ಔಷಧಿಗಳ ಸೇವನೆಯಲ್ಲಿ ಮುಂಜಾಗ್ರತಾ ಕ್ರಮಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಅಶ್ವಿನಿ ಎಸ್ ಪೈ, ಫಾರ್ಮಾ ಕೋ ವಿಜಿಲೆನ್ಸ್ ಸೆಂಟರ್, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು. 10:30 ಸುನ್ಹೇರೆಪಲ್. 11:00 ಸವಿ ನೆನಪು. 12:05 ವನಿತಾ ವಿಹಾರ. ಮಹಿಳಾ ಸಶಕ್ತೀಕರಣ ಕುರಿತು ಡಾಕ್ಟರ್ ಹೇಮಲತಾ ಎನ್ ಅವರೊಂದಿಗೆ ಸಂದರ್ಶನ. ನಂತರ ಆರೋಗ್ಯಕರ ಆಹಾರ ಸ್ತುತಿ ಮಾಲಾ ಸಾಮ್ರಾಣಿ. ಧಾರವಾಡ ಕೇಂದ್ರದ ಆರೋಗ್ಯ ಸಂಚಿಕೆ. ಎಬಿಸ್ ಕಾಯಿ ಸೂಕ್ಷ್ಮಾಣು ರೋಗ ತಜ್ಞರಾದ ಡಾಕ್ಟರ್ ಎಚ್ಎಸ್ ಕವಿ. ರ್ಯಾಷನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ, ಈ ಕುರಿತು ಭಾರತೀಯ ಶಿಶು ವೈದ್ಯ ವೇದಿಕೆಯ ಮೈಸೂರಿನ ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು, ಮಕ್ಕಳ ಅಲರ್ಜಿ ಹಾಗೂ ಅಸ್ತಮಾ ತಜ್ಞರಾದ ಡಾಕ್ಟರ್ ಬಾಲಾಜಿ ಎಂಡಿ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಸರೋಜಿನಿ ಯಮಕನ ಮರಡಿ. ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:40 ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಗತಿಶಕ್ತಿ. ಕೊಡುಗೆ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು. 12:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್. 5:30 ಗಿರ್ಮಿಟ್ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಕೃಷಿರಂಗ ಕಾರ್ಯಕ್ರಮ. ವಿಶ್ವ ರೇಬಿಸ್ ದಿನ ಕುರಿತು ಡಾಕ್ಟರ್ ಸಾಗರ್ ಎಸ್ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೃಷ್ಣಪ್ಪ ಕೆವಿ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ. 7:45 ಸಿರಿಗಂಧ. 9:15 ಅಮೃತ ಚಂದ್ರಶೇಖರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಚಿನ್ಮಯ್ ಜೋಶಿ ಅವರ ಗಾಯನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಆದರ್ಶ್ ಶೇನಾಯ್, ಹಾರ್ಮೋನಿಯಂ ಮಧುಸೂದನ್ ಭಟ್.

ಹತ್ತು ಗಂಟೆಗೆ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು. 10:30ಕ್ಕೆ ಗೀತಚಂದ್ರಕ್ಕೆ ಮೆಲೋಡಿ ಟ್ಯಾಕ್ ಪರಿಚಯ ಮಾಡಿಕೊಂಡಿದೆ.

0: Chasing a target of 296 runs set by West Indies, hosts India made 300 for 2 in 41.4 overs. Earlier put into bat first, West Indies posted 295 runs for the loss of 7 wickets in the stipulated 50 overs. At the Asian Games in Japan, India's Ansi Sojan Eda Pilli has won the silver medal in the women's long jump at Aichi Nagoya in Japan today. Sarvesh Kushare won silver medal in men's high jump. Currently, India is at the 12th position in the medal tally with a total of 37 medals, including 4 gold, 16 silver and 17 bronze medals. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ಇನ್ನು ಮುಂದೆ 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು